ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ಆಷಾಢ ಮಾಸದ 3ನೇ ದಿನ ಅಂದರೆ 2026ನೇ ಇಸ್ವಿಯ ಜೂನ್ ತಿಂಗಳ 24ನೇ ತಾರೀಕು ಬುಧವಾರ. ಈಗ ಸಮಯ 5:58:40. ನಮ್ಮ ನಿಲಯದ ಬೆಳಗಿನ ದುರ್ಗೋದಯ ಪ್ರಸಾರವನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಡಿ ಕಾವ್ಯ ಮಾಡುವ ನಮಸ್ಕಾರ ಹಾಗೂ ಇಂದಿನ ಪ್ರಸಾರ ಕಾರ್ಯಕ್ಕೆ ಸ್ವಾಗತ. ಶುಭ ನುಡಿ. ನಮ್ಮದಾಗಿರುವ ಭಾಗ್ಯದಲ್ಲಿಯೇ ನಾವು ಸಂತುಷ್ಟರಾಗಿರಬೇಕು, ಅನ್ಯರ ಭಾಗ್ಯವನ್ನು ಕಂಡು ಆನಂದ ಪಡಬೇಕು ಎಂದಿದ್ದಾರೆ ಸಿದ್ದೇಶ್ವರ ಸ್ವಾಮೀಜಿಯವರು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ ದುರ್ಗೋದಯ ಪ್ರಸಾರದಲ್ಲಿ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ. ನಮ್ಮ ನಿಲಯದಿಂದ 6:35 ದೇಶಭಕ್ತಿಗೀತೆ, 6:40 ರೈತರಿಗೆ ಸಲಹೆ, 6:45 ಭಾವಗೀತೆ, 6:50 ಆರೋಗ್ಯ ಬಿಂದುವಿನಲ್ಲಿ ಹಿಪ್ಪಲಿ ಅಥವಾ ಪಿಪ್ಪಲಿಯ ಔಷಧಿಯ ಗುಣಗಳು, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾ ಟಿಆರ್ ದತ್ತಾತ್ರಿ. 7:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. ನಮ್ಮ ನಿಲಯದಿಂದ 7:30 ಸೇವಾ ಮಾಹಿತಿ, 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಹಾಗೂ 8:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ, ಪ್ರಸ್ತುತಿ ಜೆಎಸ್ ಚಂದ್ರನಾಥ್. 9:10 ಕಾಮನಬಿಲ್ಲು. 9:30 ಕುಸುಮ ರೋಗ ಅಥವಾ ಹಿಮೋಫಿಲಿಯಾ ರೋಗದಿಂದ ಮುಕ್ತರಾಗಿ ಆರೋಗ್ಯವಂತ ಜೀವನ ನಡೆಸುತ್ತಿರುವ ಸುರೇಶ್ ಹನಗವಾಡಿ ಹಾಗೂ ಅವರ ಸಹವರ್ತಿಗಳೊಂದಿಗೆ ಮಾತುಕತೆ. 10:00 ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಇಂದಿನ ಮಕ್ಕಳಲ್ಲಿ ಶೈಕ್ಷಣಿಕ ಪಾಲ್ಗೊಳ್ಳುವಿಕೆ, ಪೋಷಕರು ಹಾಗೂ ವಿದ್ಯಾರ್ಥಿಗಳ ಪಾತ್ರ. 11:00 ಜನಪದ ಗೀತೆಗಳು. 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸ್ಥಳ ಪರಿಚಯ. ಮದಕರಿ ಪ್ರಸಾರದಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇಂದು ಮಧ್ಯಾಹ್ನ 12:05 ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರ. ಇದರಲ್ಲಿ ಸಣ್ಣ ಕತೆ, ಹೃದಯಾನುರಾಗ, ಸುಲೋಚನಾ ಪಚ್ಚನಡಕ ಅವರಿಂದ ಹಾಗೂ ಮೋಹಿನಿ ಅವರಿಂದ ಸ್ವರಚಿತ ಕವನ ವಾಚನ ಕೇಳುವಿರಿ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ನುಂಗುವ ಸಮಸ್ಯೆ ಕುರಿತು ಡಾ ಬಿಎಸ್ ಪ್ರೇಮಲತಾ ಅವರೊಂದಿಗೆ ಸಂದರ್ಶನ. ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆಯಾಗಿದೆ. ನಮ್ಮ ನಿಲಯದಿಂದ 1:20 ಉಲ್ಲಾಸ, 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು, 3:00 ಸಂಜೆ 5:00 ಮುಂಬೈ ವಿವಿದ್ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಬಿತ್ತರವಾಗಲಿವೆ. ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ, 5:30 ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನಿನ್ ಕಾರ್ಯಕ್ರಮ, 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಯಶೋದಮ್ಮ ಮತ್ತು ತಂಡದವರಿಂದ ಬೀಸೋಕಲ್ಲಿನ ಪದ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಸವಾರ್ತೆ, ನಮ್ಮ ನಿಲಯದಿಂದ 6:35 ಸೇವಾ ಮಾಹಿತಿ, 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಮೊಳಕಾಲ್ಮೂರು ತಾಲೂಕು ಅಶೋಕ ಸಿದ್ದಾಪುರ ಗ್ರಾಮದ ಪ್ರಗತಿಪರ ಕೃಷಿಕ ಜಿವಿ ಗಂಗಪ್ಪ ಅವರೊಂದಿಗೆ ಸಂದರ್ಶನ. 7:45 ಹಿಂದಿ ಚಿತ್ರಗೀತೆಗಳು. 8:00 ಜನರಂಜಿನಿ, ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. 8:45 ವಚನಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 9:15 ಪ್ರಚಲಿತ ವಿದ್ಯಮಾನ, ನಂತರ 9:30 ಕ್ರೀಡಾಲೋಕ. ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಹಾಕಿ ಆಟಗಾರ ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತರಾದ ಮೊಹಮ್ಮದ್ ರಾಹಿಲ್ ಮೌಸಿನ್ ಅವರೊಂದಿಗೆ ಸಂದರ್ಶನ. 10:00 ರಾತ್ರಿ 11:00 ಮುಂಬೈ ವಿವಿದ್ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ 6:10:20. ಇದೀಗ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿರುವ ಕೊರಡುಮಲೆ ಗಣೇಶ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿಯೋಣ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಮಧ್ವೇಶ ವಿಠ್ಠಲದಾಸರ ಕೃತಿ, ಹಾಡಿದ್ದಾರೆ ಎಂ ವೆಂಕಟೇಶ್ ಕುಮಾರ್. ಗಜಮುಖನೇ ಸಿದ್ಧಿದಾಯಕನೇ ವಂದಿಪೇ ಶರಣು, ತ್ರಿಜಗ ವಂದಿತನಾದ ದೇವದೇವನೇ ಶರಣು

ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿರುವ ಕುರುಡುಮಲೆ ಗಣೇಶ ದೇವಸ್ಥಾನವು ಸಾಕಷ್ಟು ವಿಶೇಷತೆಗಳನ್ನು ಹೊಂದಿರುವಂಥದ್ದು. ಪುರಾಣದ ಹಿನ್ನೆಲೆಯ ಆದಿಯಾಗಿ ನೋಡುವುದಾದರೆ ಗಣೇಶನ ವಿಗ್ರಹವು ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ ಈ ನಾಲ್ಕು ಯುಗಗಳಿಂದ ಭೂಮಿಯ ಮೇಲೆ ಅಸ್ತಿತ್ವದಲ್ಲಿದೆ ಎಂಬ ನಂಬಿಕೆ ಇದೆ. ಈ ಗಣೇಶನ ವಿಗ್ರಹವನ್ನು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಒಟ್ಟಾಗಿ ಪ್ರತಿಷ್ಠಾಪಿಸಿದ್ದಾರೆ ಎಂದು ನಂಬಲಾಗಿದೆ. ಈ ಕುರುಡುಮಲೆ ಸ್ಥಳದಲ್ಲಿ ದೇವತೆಗಳು ಮತ್ತು ದೇವತೆಗಳ ಜೊತೆ ಈ ಮೂರು ಮಹಾಶಕ್ತಿಗಳ ಸಂಗಮವಿದೆ. ಇದನ್ನೇ ಕೂಡುಮಲೆ ಅಥವಾ ಕೋಟಾದ್ರಿ ಎಂದು ಕರೆಯಲಾಗುತ್ತಿದೆ. ಇದನ್ನು ಕೂಡು ಅಥವಾ ಕೂಟು ಎಂದರೆ ಒಟ್ಟಿಗೆ, ಮಲೆ ಎಂದರೆ ಆದ್ರಿ ಅಥವಾ ಪರ್ವತ ಎಂಬರ್ಥವಿದೆ. ಕಾಲ ಕಳೆದಂತೆ ಈ ಕೂಡುಮಲೆ ಕೂಟಾದ್ರಿ ಎಂಬುವಂಥದ್ದು ಇಂದು ಕೂಡುಮಲೆ ಅಥವಾ ಕುರುಡುಮಲೆ ಎಂಬುದಾಗಿ ಕರೆಯಲ್ಪಡುತ್ತಿದೆ. ಇದು ಈ ಸ್ಥಳದ ಹೆಸರಿನ ಹಿನ್ನೆಲೆಯಾಗಿರುವಂಥದ್ದು. ಇನ್ನು ಪೌರಾಣಿಕ ಹಿನ್ನೆಲೆಯನ್ನು ಗಮನಿಸುವುದಾದರೆ ಕೃತಯುಗದಲ್ಲಿ ಶಿವನು ರಾಕ್ಷಸ ತ್ರಿಪುರಾಸುರನನ್ನು ಸಂಹರಿಸುವ ಮೊದಲು ಗಣೇಶನನ್ನು ಪೂಜಿಸಿದ್ದನೆಂದು, ನಂತರ ತ್ರೇತಾಯುಗದಲ್ಲಿ ಸೀತೆಯನ್ನು ರಾವಣ ಅಪಹರಿಸಿದಾಗ ರಾಮ ಮತ್ತು ಲಕ್ಷ್ಮಣರು ರಾವಣನನ್ನು ಕೊಲ್ಲಲು ಲಂಕೆಗೆ ಹೋಗುವ ಮೊದಲು ಈ ಕುರುಡುಮಲೆ ಗಣೇಶನನ್ನು ಪೂಜಿಸಿದ್ದರೆಂದು, ದ್ವಾಪರಯುಗದಲ್ಲಿ ಶ್ರೀಕೃಷ್ಣನು ಶಮಂತಕ ಮಣಿಯನ್ನು ಕದ್ದಿದ್ದಾನೆಂದು ಆರೋಪಿಸಿದಾಗ ಕೃಷ್ಣನು ಈ ಸ್ಥಳಕ್ಕೆ ಬಂದು ತನ್ನ ಕಳಂಕ ನಿವಾರಿಸಲು ಗಣೇಶನನ್ನು ಪೂಜಿಸಿದನೆಂದು, ಹಾಗೂ ಮಹಾಭಾರತದ ಯುದ್ಧದ ಮೊದಲು ಪಾಂಡವರು ಈ ಸ್ಥಳಕ್ಕೆ ಭೇಟಿ ನೀಡಿದ್ದರೆಂದು ನಂಬಿಕೆ ಇದೆ. ಇದು ಈ ಸ್ಥಳಕ್ಕಿರುವಂತಹ ಪೌರಾಣಿಕ ಮಹತ್ವವಾಗಿದೆ. ಓಕೆ ಸ್ನೇಹಿತರೆ, ಕುರುಡುಮಲೆ ಗಣೇಶ ದೇವಸ್ಥಾನದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಯೋಣ. ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು. ಬಸವಣ್ಣನವರ ವಚನಕ್ಕೆ ಧ್ವನಿಯಾಗಿದ್ದಾರೆ ಶ್ರೀಪ್ರಿಯಾ.

ಕೊರಡುಮಲೆ ಗಣೇಶನ ವಿಗ್ರಹವು ಸುಮಾರು 13.5 ಅಡಿ ಎತ್ತರ ಮತ್ತು ಏಕಶಿಲಾ ಸಾಲಿಗ್ರಾಮ ಶಿಲೆಯಿಂದ ಮಾಡಲ್ಪಟ್ಟಿರುವಂಥದ್ದು. ಇದು ದೇಶದ ಅತಿ ಎತ್ತರದ ಗಣೇಶ ವಿಗ್ರಹಗಳಲ್ಲಿ ಒಂದಾಗಿದೆ. ಹಾಗೆ ಪ್ರಸ್ತುತ ಕಾಣುವ ದೇವಾಲಯದ ಸಂಕೀರ್ಣವು ವಿಜಯನಗರದ ಅರಸರ ಕಾಲದಲ್ಲಿ ನಿರ್ಮಾಣಗೊಂಡಿರುವಂಥದ್ದು. ಇಲ್ಲಿನ ಕೆತ್ತನೆಗಳು ಮತ್ತು ಕಂಬಗಳು ಅತ್ಯಂತ ಆಕರ್ಷಕವಾದಂತಹ ವಾಸ್ತುಶಿಲ್ಪವನ್ನು ಸೂಚಿಸುತ್ತದೆ. ಹಾಗೆ ಗಣಪತಿ ದೇವಾಲಯದ ಪಕ್ಕದಲ್ಲೇ ಕೌಶಿಕ ಮುನಿಗಳಿಂದ ಸೋಮೇಶ್ವರ ದೇವಾಲಯ ಸ್ಥಾಪಿಸಲ್ಪಟ್ಟಿದೆ. ಇದನ್ನ ಪ್ರಸಿದ್ಧ ಶಿಲ್ಪಿ ಜಕಣಾಚಾರಿ ನಿರ್ಮಿಸಿದರೆಂದು ಹೇಳಲಾಗುತ್ತದೆ. ಯಾವುದೇ ಹೊಸ ಕೆಲಸವನ್ನ ಪ್ರಾರಂಭಿಸುವ ಮುನ್ನ ಇಲ್ಲಿಗೆ ಬಂದು ಪೂಜೆ ಸಲ್ಲಿಸಿದರೆ ಆ ಕೆಲಸವು ವಿಘ್ನಗಳಿಲ್ಲದೆ ಸುಸೂತ್ರವಾಗಿ ನಡೆಯುತ್ತದೆ ಎಂಬ ನಂಬಿಕೆ ಭಕ್ತರದ್ದಾಗಿದೆ. ಇಲ್ಲಿನ ಆಚರಣೆಯೂ ಸಹ ಇದಾಗಿರುವಂಥದ್ದು. ಓಕೆ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲೆಯ ಮುಣಬಾಗಿಲು ತಾಲೂಕಿನಲ್ಲಿರುವ ಕುರುಡುಮಲೆ ಗಣೇಶ ದೇವಸ್ಥಾನದ ಬಗ್ಗೆ ಕಿರು ಮಾಹಿತಿಯನ್ನ ತಿಳಿದುಕೊಂಡ್ರಿ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಆರ್ಎನ್ ಜಯಗೋಪಾಲರ ಸಾಹಿತ್ಯ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಗಣಪತಿ ಒಲಿಯುತ ಬಾರ ಚರಣದಾಸನ ಆಸೆಯ ತೀರಾ.

ಇದುವರೆಗೂ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕೇಳುವಿರಿ.

0: ಗಿರಿಜಾಪತಿ ಎನ್ಎಂ ಅವರಿಂದ.
1: ರಾಷ್ಟ್ರೀಯತೆ ವಾಸಸ್ಥಳ ಲಿಂಗ ರಾಷ್ಟ್ರೀಯ ಅಥವಾ ಜನಾಂಗೀಯ ಮೂಲ ಬಣ್ಣ ಧರ್ಮ ಭಾಷೆ ಅಥವಾ ಯಾವುದೇ ಇತರ ಸ್ಥಾನಮಾನಗಳನ್ನು ಲೆಕ್ಕಿಸದೆ ಎಲ್ಲ ಮಾನವರು ಸ್ವತಂತ್ರವಾಗಿಯೇ ಜನಿಸುತ್ತಾರೆ ಮತ್ತು ಘನತೆ ಗೌರವ ಹಾಗೂ ಹಕ್ಕುಗಳಲ್ಲಿ ಸಮಾನರು ಎಂದು ವಿಶ್ವಸಂಸ್ಥೆ ಘೋಷಿಸಿದೆ. ಈ ಘೋಷಣೆಯು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನುಗಳ ಅಭಿವೃದ್ಧಿಗೆ ಸ್ಫೂರ್ತಿ ನೀಡಿದ್ದಲ್ಲದೆ ಮಸೂದೆಯ ಮೊದಲ ಹೆಜ್ಜೆಯಾಗಿದೆ. ಜಗತ್ತಿನ ಬಹುತೇಕ ದೇಶ ಭಾಷೆಗಳ ಆಡಳಿತಾತ್ಮಕ ಕಾನೂನುಗಳಲ್ಲಿ ಮಾನವ ಹಕ್ಕುಗಳು ಮತ್ತು ಅವುಗಳ ಸಂರಕ್ಷಣೆಗೆ ವಿಶೇಷ ಪ್ರಾತಿನಿಧ್ಯಗಳಿವೆ. ಹಾಗಾಗಿ ಇಂದು ವಿಶ್ವದಲ್ಲಿ ಮಾನವ ಮಾನವೀಯತೆ ಅಥವಾ ಮಾನವತೆ ಮಾನವ ಕಲ್ಯಾಣ ಮಾನವ ಧರ್ಮ ಮಾನವತಾವಾದ ಮಾನವತಾವಾದಿಗಳು ಮಾನವೀಕರಣ ಸೈದ್ಧಾಂತಿಕ ಪರಿಕಲ್ಪನೆಗಳು ಇವು ಭಾರತವೂ ಸೇರಿದಂತೆ ಜಗತ್ತಿನ ಮಾನವಿಕ ಶಾಸ್ತ್ರಜ್ಞರಲ್ಲಿ ಮತ್ತು ಜಗತ್ತಿನಾದ್ಯಂತ ಸಂಶೋಧನಾತ್ಮಕ ಅಧ್ಯಯನದ ವಿಷಯಗಳಾಗಿವೆ. ಕಸವರಮೆಂಬುದು ನೆರೆಸೈರಿಸಲಾರ್ಪಡೆ ಪರವಿಚಾರಮಂ ಪರಧರ್ಮಮಂ ಎಂದು ಕನ್ನಡದ ಆದಿಕವಿ ಪಂಪ ಹೇಳಿದ್ದಿದೆ. ಇದರರ್ಥ ಯಾವುದೇ ಮತಧರ್ಮಗಳ ಸಾಂಸ್ಥಿಕ ಹಿತಾಸಕ್ತಿಗಳನ್ನು ಮೀರಿದ ಗುಣಗಳೇ ನಿಜವಾದ ಧರ್ಮ, ಅದುವೇ ಮಾನವ ಧರ್ಮ, ಅದುವೇ ಮಾನವೀಯತೆ ಎಂದರ್ಥ. ಸಾಂಸ್ಥಿಕ ಮತಧರ್ಮಗಳಲ್ಲಿ ಮುಖ್ಯವಾಗಿ ಎರಡು ಭಾಗಗಳಿರುತ್ತವೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕಿದೆ. ಮೊದಲನೆಯದು ಆಚರಣೆಗೆ ಸಂಬಂಧಿಸಿದ ವಿಧಿ ವಿಧಾನಗಳು. ಇವು ವ್ಯಕ್ತಿ ಕುಟುಂಬ ಮತ್ತು ಆಯಾ ಧಾರ್ಮಿಕ ಸಮಾಜಕ್ಕೆ ಸಂಬಂಧಿಸಿರುತ್ತವೆ. ಹಾಗೆಯೇ ಇವು ಧರ್ಮದ ಸಂಕೇತಗಳು ಮಾತ್ರ. ಎರಡನೆಯ ಭಾಗವಾಗಿ ಜೀವನ ಮೌಲ್ಯಗಳಿರುತ್ತವೆ. ಈ ಮೌಲ್ಯಗಳು ಮಾನವಲೋಕ ಜೀವಲೋಕ ನಿಸರ್ಗ ಹಾಗೂ ಅನಂತ ವಿಶ್ವಕ್ಕೆ ಆ ಮೂಲಕ ವಿಶ್ವ ಮೌಲ್ಯಗಳನ್ನು ಒಳಗೊಂಡಿರುವ ಮಾನವ ಸಂಬಂಧಗಳನ್ನು ಇಡಿಯಾಗಿ ನೋಡುವ ದೃಷ್ಟಿಕೋನಗಳಿಂದ ಪರಿಪಕ್ವಗೊಂಡಿರುತ್ತವೆ. ಇಲ್ಲಿ ಯಾರಿಗೆ ಯಾರೂ ಅನ್ಯರಲ್ಲ. ಎಲ್ಲರನ್ನು ಇವನಮ್ಮವ ಇವನೆಮ್ಮವನೆಂಬ ಪರಿಭಾವನೆಗಳಿಗೆ ಪ್ರಥಮ ಆದ್ಯತೆಗಳಿರುತ್ತವೆ. ಎಲ್ಲರನ್ನೂ ಒಳಗೊಂಡ ಮಾನವೀಯ ಸಂಬಂಧಗಳಿಗೆ ಪ್ರಾಶಸ್ತ್ಯವಿರುತ್ತವೆ. ಮನುಷ್ಯರ ಬದುಕಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅವಶ್ಯಕವಿದೆ. ಹಾಗಾಗಿ ಮತಧರ್ಮಗಳಲ್ಲಿ ಆಯಾ ಕಾಲಮಾನಗಳಿಗೆ ತಕ್ಕಂತೆ ಸಂಕುಚಿತವಾಗಿ ಹೇಳಲಾಗಿರುವ ಧರ್ಮ ವಿಸ್ತರಣೀಕರಣ ಚಿಂತನೆಗಳಿಗಿಂತ ಎಲ್ಲರೊಳಗೆ ಒಂದಾಗಿ ಬಾಳುವ ಮೌಲಿಕ ಚಿಂತನೆಗಳತ್ತ ಗಮನ ಹರಿಸಬೇಕಿದೆ. ವಾಸ್ತವದಲ್ಲಿ ಭಾರತವು ವಿಶ್ವ ಮಾನವ ಧರ್ಮದ ಜನನಿ. ಇಲ್ಲಿನ ಆಧ್ಯಾತ್ಮ ತತ್ವಗಳ ಅನುಸರಣೆಗಳಲ್ಲಿ ಸರ್ವರ ಆತ್ಮೋನ್ನತಿಗೆ ಪ್ರಥಮ ಮತ್ತು ಏಕಮೇವ ಪ್ರಾಶಸ್ತ್ಯಗಳಿವೆ. ಹಾಗಾಗಿ ಭಾರತ ಜನ್ಯ ಮತಧರ್ಮ ಜ್ಞಾನ ಮೀಮಾಂಸೆಗಳಲ್ಲಿ ವಿಶ್ವ ಕಲ್ಯಾಣಕರ ಚಿಂತನೆಗಳಿವೆ. ಅಹಿಂಸಾತ್ಮಕ ವಿಶ್ವಶಾಂತ ಮನೋಧರ್ಮದ ತತ್ವಗಳಿವೆ. ವಿಶ್ವಾತ್ಮಕ ಸತ್ಯ ದರ್ಶನದ

0: ತಾತ್ವಿಕ ಆಯಾಮಗಳಿವೆ, ಸಿದ್ಧಾಂತಗಳಿವೆ. ವೇದೋಪನಿಷತ್ತುಗಳ ಕಾಲದಿಂದಲೂ ಮಾನವತೆಗೆ ಧಕ್ಕೆಯಾದ ಕಾಲಗಳಲ್ಲಿ ಅದನ್ನು ವಿರೋಧಿಸುವ ಮತ್ತು ಸರಿಪಡಿಸಿಕೊಳ್ಳುವ ಅವಕಾಶಗಳು ಭಾರತದಲ್ಲಿ ನಿಚ್ಚಳವಾಗಿ ಬೆಳವಣಿಗೆ ಕಂಡಿವೆ. ಹಾಗಾಗಿ ಕರ್ಮಾಚರಣೆ ಕೇಂದ್ರಿತ ವೈದಿಕ ಪರಿಕಲ್ಪನೆಗಳಿಗಿಂತ ಆಧ್ಯಾತ್ಮ ಕೇಂದ್ರಿತ ಜ್ಞಾನ ಪರಂಪರೆಯ ಉಪನಿಷತ್ತುಗಳಿಗೆ ವಿಶೇಷ ಪ್ರಾತಿನಿಧ್ಯಗಳಿವೆ. ಇದೇ ಕಾರಣಗಳಿಗಾಗಿ ಷಡ್ದರ್ಶನಗಳು, ಬೌದ್ಧ ಜೈನದಂತಹ ಅಹಿಂಸಾಪರ ಚಿಂತನೆಗಳು, ಶಿವಶರಣರ ಕ್ರಾಂತ ವಿಚಾರಗಳು, ದಾಸವರೆಣ್ಯರ ಭಕ್ತಿ ತತ್ವಗಳು, ತತ್ವಪದಕಾರರ ಜೀವನ ಸಮನ್ವಯ ದೃಷ್ಟಿಕೋನಗಳು ಮೇಲ್ಮೆಗೆ ಬಂದಿದ್ದು ಮಾನವೀಯತೆಯ ನಿಲುವುಗಳನ್ನು ಗಟ್ಟಿಗೊಳಿಸಿವೆ.
1: ಇದುವರೆಗೆ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಆಲಿಸಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು.

ಇದೀಗ ದೇಶಭಕ್ತಿ ಗೀತೆ ದೊಡ್ಡರಂಗೇಗೌಡ ಅವರ ರಚನೆ ಸಮೂಹ ಗಾನದಲ್ಲಿ ಕೇಳೋಣ. ಅನ್ನಪೂರ್ಣೆ ಮಣ್ಣಿಗೆ ಸಾವಿರದ ಕಣ್ಣಿಗೆ, ದುಡಿಯುವಂತ ಕೈಗಳಿಗೆ ಹೊನ್ನ ಪಡೆವ ಕರಗಳಿಗೆ.

0: ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿ ಚಿತ್ರದುರ್ಗ. ಈಗ ಸಮಯ 6:40:10. ಈಗ ಕೇಳಿ ರೈತರಿಗೆ ಸಲಹೆ.
1: ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸ್ವಾತಿ ಅಂತ. ನಾನು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ಹಿರಿಯ ಸಂಶೋಧನಾ ಸಹಾಯಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ರೈತ ಬಾಂಧವರೇ, ಇವತ್ತು ನಾನು ಅಡಿಕೆಯಲ್ಲಿ ಕಂಡು ಬರ್ತಕ್ಕಂಥ ಬೇರು ಹುಳು ಅದರ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಬೇರು ಹುಳು ಅಡಿಕೆಯಲ್ಲಿ ಬರ್ತಕ್ಕಂಥ ಒಂದು ದೀರ್ಘಕಾಲಿಕ ಕೀಟವಾಗಿದ್ದು ಇದು ತೇವಾಂಶವಿರುವ ಮಣ್ಣಿನ ಪದರದಲ್ಲಿ ಹೆಚ್ಚಾಗಿ ಬರುತ್ತೆ. ಮತ್ತು ಇದು ಗೋಡು ಮಣ್ಣಿನಿಂದ ಕೂಡಿದ ಹಳ್ಳದ ಪಕ್ಕ ಮತ್ತು ಗದ್ದೆ ಜಮೀನಲ್ಲಿ ಮಾಡಿದಂಥ ಅಡಿಕೆ ತೋಟಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಈ ಬೇರು ಹುಳು ಏನು ಮಾಡುತ್ತೆ ಅಂತಂದರೆ, ಅಡಿಕೆ ಬೇರುಗಳನ್ನ ಕತ್ತರಿಸಿ ತಿನ್ನೋದ್ರಿಂದ ಗಿಡಗಳು ರೋಗಗ್ರಸ್ತವಾಗಿರೋ ಥರ ಕಾಣಿಸುತ್ತೆ. ಮತ್ತು ಬಾಧೆಗೀಡಾದ ಮರಗಳಲ್ಲಿ ಎಲೆಗಳೆಲ್ಲ ಹಳದಿಯಾಗಿ ಗರಿ ಮತ್ತು ಗೆಣ್ಣುಗಳು ಗಿಡ್ಡ ಆಗ್ತಾ ಹೋಗುತ್ತೆ. ನಂತರ ದಿನದಲ್ಲಿ ಕಾಂಡ ತುದಿಯಾಗಿ ಮನ್ಸುತ್ತೆ. ಮತ್ತೆ ಇದರಿಂದ ಇಳುವರಿ ಕಡಿಮೆ ಆಗ್ತಾನು ಹೋಗ್ತಾ ಹೋಗುತ್ತೆ ನಂತರ ದಿನಗಳಲ್ಲಿ. ಈ ಬೇರು ಹುಳುವಿನ ಜೀವನ ಚಕ್ರ ಹೇಗೆ ಅಂತ ಅಂದ್ರೆ, ಇದು ಬೇರು ಹುಳುಗಳನ್ನು ದುಂಬಿ ಮೇ ಮತ್ತು ಜೂನ್ ತಿಂಗಳಲ್ಲಿ 5 cm ಇಂದ 10 cm ಆಳದವರೆಗೆ ಬಿಡಿ ಬಿಡಿಯಾಗಿ ಮೊಟ್ಟೆಗಳನ್ನ ಇಡ್ತಾ ಹೋಗುತ್ತೆ. ಒಂದು ಹೆಣ್ಣು ದುಂಬಿ ಸರಾಸರಿಯಾಗಿ 20 ಮೊಟ್ಟೆಗಳನ್ನ ಇಡುತ್ತೆ. ಆ ಮೊಟ್ಟೆಗಳು 4-5 mm ಗಾತ್ರ ಹೊಂದಿರುತ್ತೆ. ಈ ಮೊಟ್ಟೆಗಳು 12-15 ದಿನಗಳಲ್ಲಿ ಹೊಡೆದು ಸಣ್ಣ ಮರಿ ಹುಳುಗಳಾಗಿ ಹೊರಬರುತ್ತೆ. ಈ ಮರಿ ಹುಳುಗಳು ಕಂದು ಬಣ್ಣದ ತಲೆ ಮತ್ತೆ ಬಿಳಿ ಬಣ್ಣದ ದೇಹನ ಹೊಂದಿರುತ್ತೆ. ಈ ಮೊದಲನೇ ಹಂತದ ಬೇರು ಹುಳುಗಳು ಸಾವಯವ ಗೊಬ್ಬರನ ತಿಂದ್ ಬದುಕುತ್ತೆ. ಎರಡನೇ ಹಂತದ ಮರಿ ಹುಳುಗಳು ಅಡಿಕೆ ಬೇರುಗಳನ್ನ ತಿನ್ನೋಕೆ ಶುರು ಮಾಡುತ್ತೆ. ಈ ಮರಿ ಹುಳುಗಳು ಪ್ರಾರಂಭದಲ್ಲಿ ಸಸ್ಯಗಳಿಗೆ ಆಹಾರ ಏನು ಒದಗಿಸುತ್ತೋ ಅಡಿಕೆ ಮರಗಳಿಗೆ ಅಂಥ ಬೇರುಗಳನ್ನ ತಿನ್ನುತ್ತೆ. ನಂತರದ ದೊಡ್ಡ ದೊಡ್ಡ ಬೇರುಗಳನ್ನು ಸಹ ಇದು ತಿನ್ನೋಕೆ ಶುರು ಮಾಡುತ್ತೆ. ಈ ಬೇರು ಹುಳುಗಳು ಯಾವುದೇ ನಿರ್ದಿಷ್ಟ ಬೇರುಗಳಿಗೆ ಸೀಮಿತವಾಗಿರಲ್ಲ, ಅಂದರೆ ಯಾವುದಾದ್ರೂ ಬೇರುಗಳನ್ನ ಅದು ತಿಂತಾ ಹೋಗ್ತಾ ಹೋಗುತ್ತೆ. ಆಮೇಲೆ ಈ ಬೇರು ಹುಳುಗಳ ತೀವ್ರತೆ ಹೆಚ್ಚಾದಂತೆ ತೋಟಗಳಲ್ಲಿ ಬುಡಭಾಗದಲ್ಲಿ ತಿನ್ನೋದ್ರಿಂದ ಬಿರುಗಾಳಿ ಬಂದರೆ ಆ ಮರಗಳು ಸುಲಭವಾಗಿ ಬಿದ್ದು ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕೀಟದ ಕೋಶಾವಸ್ಥೆಯು 20-30 ದಿನಗಳು ತೆಗೆದುಕೊಳ್ಳುತ್ತೆ. ಇದು 60-70 cm ಆಳದಲ್ಲಿ ಮಣ್ಣಿನ ಗೂಡಿನೊಳಗಡೆ ಈ ಕೋಶಗಳು ಇಡೋದ್ರಿಂದ ಮಣ್ಣಿಂದ ಹೊರಗೆ ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮಳೆ ಬಿತ್ತು ಅಂದ ತಕ್ಷಣನೇ ಇದಕ್ಕೆ ಈಸಿ ಆಗಿಬಿಟ್ಟು ಮಣ್ಣಿಂದ ಈ ಕೋಶ ದುಂಬಿಗಳು ಹೊಡೆದ್ಬಿಟ್ಟು ಹೊರಗಡೆ ಬರುತ್ತೆ. ಅಂದರೆ ಈಗ ಮೊದಲನೇ ಮಳೆ ಬರ್ತಿದ್ದಂಗೆ ಮೇ ಅಥವಾ ಜೂನ್ ತಿಂಗಳಲ್ಲಿ ದುಂಬಿಗಳು ಮಣ್ಣಿನ ಗೂಡುಗಳಿಂದ ಗುಂಪು ಗುಂಪಾಗಿ ಹೊರಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮಳೆಗಾಲವು ಹುಳುಗಳಿಗೆ ಒಂಥರ ಫೇವರಬಲ್ ಕಂಡೀಷನ್ ಅಂತೆ, ಅಂದರೆ ಉತ್ತೇಜನ ಆಗುತ್ತೆ ಇದು ಹುಳುಗಳು ಹೊರಗೆ ಬರಲಿ ಇದಕ್ಕೆ. ಈ ಬೇರು ಹುಳುಗಳಲ್ಲಿ 3 ಸ್ಪೀಶೀಸ್ ಇದೆ. ಒಂದು ಲ್ಯೂಕೋಪೊಲಿಸ್ ಕೋನಿಯೋಫೋರಾ ಅಂತ, ಮತ್ತೆ ಲ್ಯೂಕೋಫಿಲಿಸ್ ಬರ್ಮೇಸ್ಟ್ರಿ ಅಂತ, ಮತ್ತೆ ಲ್ಯೂಕೋಪೊಲಿಸ್ ಲೆಪಿಡೋಫೋರಾ ಅಂತ. ಇದರ ಜೀವನ ಚಕ್ರಗಳು ಇದು ಸ್ಪೀಶೀಸ್ ಮೇಲೆ ಬದಲಾವಣೆ ಆಗ್ತಾ ಹೋಗುತ್ತೆ. ಇದನ್ನು ನಾವು ಹೇಗೆ ಹತೋಟಿ ಮಾಡಬೇಕು ಅಂತಂದರೆ, ಮುಂಗಾರಿನಲ್ಲಿ ಒಂದೆರಡು ಹದ ಮಳೆ ಆದ ತಕ್ಷಣವೇ ಮುಸ್ಸಂಜೆಯಲ್ಲಿ ಭೂಮಿಯಿಂದ ಹೊರಬರ್ತಕ್ಕಂಥ ದುಂಬಿಗಳನ್ನೆಲ್ಲ ಹಿಡಿದ್ಬಿಟ್ಟು ನಾಶಪಡಿಸ್ಬೇಕು. ಇದರಿಂದ ಸಂತತಿ ಆದಷ್ಟು ಕಡಿಮೆ ಆಗುತ್ತೆ. ಮತ್ತು ಮೆಟಾರೈಸಿಯಂ ಅನಿಸೋಪ್ಲಿಯೆ ಮತ್ತು ಅಥವಾ ಹೆಟಿರೋರಾಬ್ಡಿಟಿಸ್ ಜಂತು ಹುಳುಗಳನ್ನ 20 gram ಪುಡಿನ 1 liter ನೀರಿನಲ್ಲಿ ಬೆರೆಸ್ಬಿಟ್ಟು ಗಿಡದ ಬುಡಬ

0: ಅದಕ್ಕೆ ಹಾಕೋದ್ರಿಂದನೂ ಸಹ ನಾವು ಈ ಬೇರು ಹುಳುಗಳನ್ನ ಕಡಿಮೆ ಮಾಡಬಹುದು. ಮರಕ್ಕೆ 250 ಗ್ರಾಂ ಬೇವಿನ ಹಿಂಡಿ ಹಾಕೋದ್ರಿಂದನೂ ಸಹ ನಾವು ಬೇರುಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ. ಇದಲ್ಲದೆ ತೋಟಗಳಿಗೆ ಸ್ವಲ್ಪ ಕಲ್ಗೊಚ್ ಮಣ್ಣು ಲಭ್ಯ ಇರೋ ಕಡೆ, ನಮಗೇನಾದ್ರೂ ಕಲ್ಗೊಚ್ ಮಣ್ಣು ಲಭ್ಯ ಇದೆ ಅಂತಂದ್ರೆ ತೋಟಗಳಿಗೆ ಕಲ್ಗೊಚ್ ಮಣ್ಣು ಹಾಕೋದ್ರಿಂದನೂ ಸಹ ಕಡಿಮೆ ಮಾಡ್ತಾ ಹೋಗ್ಬೋದು. ಈ ಬೇರು ಹುಳುಗಳನ್ನ ಸಂಪೂರ್ಣವಾಗಿ ಹತೋಟಿ ಮಾಡಕ್ಕೆ ಒಂದೇ ಹತೋಟಿ ಕ್ರಮಗಳನ್ನ ಅನುಸರಿಸೋದ್ರಿಂದ ಕಷ್ಟ ಆಗುತ್ತೆ. ಸಮಗ್ರ ಹತೋಟಿ ಕ್ರಮಗಳನ್ನ ಒಂದು 2 ವರ್ಷ ಕಂಟಿನ್ಯೂಸ್ ಆಗಿ ನಾವು ಅನುಸರಿಸೋದ್ರಿಂದ ಈ ಬೇರು ಹುಳುಗಳನ್ನ ನಾವು ಆದಷ್ಟು ಕಡಿಮೆ ಮಾಡ್ತಾ ಹೋಗ್ಬೋದು. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9148198788. ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದಿರಿ.

ರೈತ ಬಾಂಧವರೇ, ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಮೊಳಕಾಲ್ಮೂರು ತಾಲೂಕು ಅಶೋಕ ಸಿದ್ದಾಪುರ ಗ್ರಾಮದ ಪ್ರಗತಿಪರ ಕೃಷಿಕ ಜಿವಿ ಗಂಗಪ್ಪ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ, ಸಮಯ 6:45:05. ಇದೀಗ ಭಾವಗೀತೆಯೊಂದನ್ನ ಕೇಳುವಿರಿ. ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

0: ಭಾವಗೀತೆ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಏಕಕೇಳಿ ಆರೋಗ್ಯ ಬಿಂದು. ವಿಷಯ ಹಿಪ್ಪಲಿ ಅಥವಾ ಪಿಪ್ಪಲಿಯ ಔಷಧಿಯ ಗುಣಗಳು. ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಟಿಆರ್ ದತ್ತಾತ್ರಿ.
1: ಆಯುರ್ವೇದದಲ್ಲಿ ತ್ರಿಕಟು ಎಂದು ಪ್ರಸಿದ್ಧವಾಗಿರತಕ್ಕಂಥ ದ್ರವ್ಯಗಳಲ್ಲಿ ಒಂದು ಘಟಕವಾದ ಪಿಪ್ಪಲಿಯ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಸಂಸ್ಕೃತದಲ್ಲಿ ಇದಕ್ಕೆ ಪಿಪ್ಪಲಿ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಅದಕ್ಕೆ ಹಿಪ್ಪಲಿ ಅಂತ ಹೇಳ್ತೀವಿ. ನಾವು ಇದರಲ್ಲಿ ಒಣಗಿದ ಹಣ್ಣುಗಳನ್ನು ಮತ್ತು ಬೇರುಗಳನ್ನು ಔಷಧಿಯಾಗಿ ಬಳಸ್ತಾ ಇದ್ದೀವಿ. ಸ್ವಲ್ಪ ಕಾಲದ ಹಿಂದೆ ಅಂದರೆ ಒಂದು 100-200 ವರ್ಷದ ಹಿಂದೆ ಇದು ಒಂದು ಸಾಂಬಾರು ಪದಾರ್ಥವಾಗಿ ಬಳಸ್ತಾ ಇದ್ದರು. ಈಗಲೂ ಕೆಲವು ಪ್ರದೇಶಗಳಲ್ಲಿ, ಕೇರಳ ಮುಂತಾದಗಳಲ್ಲಿ ಖಾರಕ್ಕಾಗಿ ನಾವಿಲ್ಲಿ ಮೆಣಸಿನಕಾಯಿ ಚಿಲ್ಲಿ ಅಂತ ಏನು ನಾವು ಉಪಯೋಗಿಸ್ತೀವೋ, ಹಿಂದೆ ಈ ಹಿಪ್ಪಲಿಯನ್ನು ಇದೇ ರೀತಿಯಾಗಿ ಅಡುಗೆ ಪದಾರ್ಥಗಳಲ್ಲಿ ಉಪಯೋಗಿಸ್ತಾ ಇದ್ದರು. ಇದನ್ನು ಈ ನವಿಲು ಬಹಳ ಇಷ್ಟಪಡುತ್ತೆ. ಇದನ್ನು ಹಣ್ಣುಗಳನ್ನೆಲ್ಲ ನವಿಲುಗಳು ಬಹಳ ತಿಂದ್ಬಿಡತ್ತಂತೆ. ಹಾಗಾಗಿ ತುಂಬ ಒಣಗಕ್ಕೆ ಮುಂಚೆನೇ ಇದನ್ನು ನಾವು ಹಸಿಯಾಗಿದ್ದಾಗಲೇ ತೆಗೆದು ಒಣಗಿಸಿಟ್ಕೋಬೋದು. ಇದನ್ನು ಕತ್ತರಿಸಿದ ತುಂಡುಗಳನ್ನು ಹಾಕಿ ಮನೆಯಲ್ಲಿ ನಾವು ಕುಂಡಗಳಲ್ಲಿ ಸಹಿತ ಬೆಳೆಸ್ಬೋದು. ಅದರಿಂದ ನಮಗೆ ವರ್ಷಕ್ಕೆ 2-3 ಸತಿ ಈ ಹಿಪ್ಪಲಿಯ ಹಣ್ಣುಗಳು ಸಿಗುತ್ತದೆ. ಅವುಗಳನ್ನು ಒಣಗಿಸಿ ಇಟ್ಕೊಂಡಾಗ ಮನೆಯಲ್ಲಿ ನಾವು ಎಲ್ಲ ಔಷಧಿಗಳಿಗೆ ಬಳಸ್ಬೋದಾಗುತ್ತೆ. ಅಥವಾ ನಾವು ಅಡುಗೆ ಪದಾರ್ಥಗಳು, ನಾವು ಜೀರಿಗೆ ಮೆಣಸನ್ನು ಹೇಗೆ ಉಪಯೋಗಿಸ್ತೀವೋ ಅದ್ರ ಜೊತೆಗೆ ಸೇರಿ ಉಪಯೋಗಿಸ್ಕೋಬೋದಾಗುತ್ತೆ. ಹಿಪ್ಪಲಿ ಬಳಕೆ ಮಾಡ್ತಾ ಇದ್ದರೆ ಶ್ವಾಸಕೋಶ ಸಂಬಂಧಿ ರೋಗಗಳಾದ ನೆಗಡಿ, ಕೆಮ್ಮು, ಜ್ವರ ಅಥವಾ ಕ್ಷಯವೇ ಆಗಿರಲಿ, ಇವುಗಳು ತಡೆಗಟ್ಟತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಹಸಿವನ್ನು ಹೆಚ್ಚಿಸ್ಬಿಡತ್ತೆ. ಯಾರಿಗೆ ಹಸಿವು ಚೆನ್ನಾಗಿ ಆಗ್ತಾಯಿಲ್ಲ, ನಮಗೆ ಊಟ ಸೇರೋದಿಲ್ಲ ಅಂತ ಯಾರು ಹೆಚ್ಚಿನ ಒಂದು ರೀತಿಯಾಗಿ ಸಮಸ್ಯೆಯನ್ನು ಹೇಳ್ತಾ ಇರ್ತಾರೋ ಅಂಥವ್ರುಗಳು ಈ ಹಿಪ್ಪಲಿಯನ್ನು ಸ್ವಲ್ಪ ಜೇನುತುಪ್ಪದ ಜೊತೆ ಉಪಯೋಗಿಸ್ತಾ ಬಂದುಬಿಟ್ರೆ ಒಳ್ಳೆ ಹಸಿವಾಗಿ ಇನ್ನೂ ಬೇಕು ಆಹಾರ ಇನ್ನೂ ಬೇಕು ಅಂತ ಹೇಳ್ತಾರೆ. ಹಸಿವು ಅಷ್ಟೇ ಆಗೋದಿಲ್ಲ, ತಿಂದ ಆಹಾರ ಸಹಿತ ಚೆನ್ನಾಗಿ ಜೀರ್ಣವಾಗಿಬಿಟ್ಟು ರಕ್ತಗತ ಆಗುತ್ತೆ. ಇದರಿಂದ ಏನಾಗುತ್ತೆ, ಚೆನ್ನಾಗಿ ಆರೋಗ್ಯ ಉಂಟಾಗ್ತಾ ಇರ್ತಕ್ಕಂಥ ಊಟ ಮಾಡ್ಬೋದು ಹೆಚ್ಚಾಗಿ, ಅದು ಜೀರ್ಣ ಆಗಬೇಕು, ಜೀರ್ಣವಾದ ರಕ್ತವಾಗಬೇಕು, ರಕ್ತಗತ ಆಗಬೇಕು. ಇದಕ್ಕೆಲ್ಲದಕ್ಕೂ ಸಹಾಯ ಮಾಡ್ತಕ್ಕಂಥದ್ದು ಹಿಪ್ಪಲಿ. ಹಿಪ್ಪಲಿ ಈಗ ತುಂಬ ದುಬಾರಿಯಾದ ದ್ರವ್ಯವಾಗ್ಬಿಟ್ಟಿದೆ. ಮಕ್ಕಳಿಗಾದರೆ ಹೋಗೋದು, ವಯಸ್ಸಾದವ್ರಿಗಾರಾಗಲಿ, ಯಾರಿಗೆ ಬೇಕಾದ್ರೂ ಇದನ್ನು ನಾವು ಉಪಯೋಗಿಸ್ಬೋದು. ಧೈರ್ಯವಾಗಿ ಹಿಪ್ಪಲಿ ಚೂರ್ಣವನ್ನು ಸ್ವಲ್ಪ ಜೇನುತುಪ್ಪದ ಜೊತೆ ಕೊಡ್ತಾ ಇದ್ದರೆ ಹಸಿವು ಚೆನ್ನಾಗುತ್ತೆ, ಜೀರ್ಣಶಕ್ತಿ ಚೆನ್ನಾಗಿ ಆಗಿ ಎಲ್ಲ ಆಹಾರ ಪದಾರ್ಥ ಜೀರ್ಣವಾಗೋ ಜೊತೆಗೆ ನೆಗಡಿ, ಕೆಮ್ಮು, ಜ್ವರ ಈ ರೀತಿಯಾಗಿ ಬರ್ತಕ್ಕಂಥದ್ದೆಲ್ಲದೂ ಕಡೆಗಟ್ಟತ್ತೆ. ಆಯುರ್ವೇದದಲ್ಲಿ ಇದಕ್ಕೆ ವರ್ಧಮಾನ ಪಿಪ್ಪಲಿ ಅಂತ ಸಹಿತ ಒಂದು ಹೇಳ್ತಾರೆ. ಅಂದರೆ ದಿನ ಸ್ವಲ್ಪ ಸ್ವಲ್ಪ ಹೆಚ್ಚಿಸ್ಕೊಂಡು ಹೋಗ್ತಕ್ಕಂಥದ್ದು, ಹಾಲಿನ ಜೊತೆ ಕಷಾಯ ಮಾಡ್ಕೊಂಡು ಕುಡಿತಕ್ಕಂಥದ್ದು, ಜೀರ್ಣ ಆಗೋದಿಲ್ಲ ಅನ್ನೋ ಕಾರಣದಲ್ಲಿ ಸಹಿತ ಅಂಥ ಸಂದರ್ಭದಲ್ಲಿ ಈ ಹಿಪ್ಪಲಿ ಪುಡಿಯನ್ನು ನಾವು ಉಪಯೋಗಿಸ್ತಕೊಂಡ್ಬಿಟ್ರೆ ತಿಂದಿದ್ದೆಲ್ಲ ಜೀರ್ಣ ಆಗಿ ಮತ್ತೆ ಆಹಾರ ಬೇಕು ಅಂತ ಮನುಷ್ಯನಿಗೆ ಅನಿಸ್ತತ್ತೆ. ಯಾರಿಗೆ ನೆಗಡಿ, ಕೆಮ್ಮು, ಜ್ವರ ಆಗಾಗ್ಗೆ ಕಾಡ್ತಾ ಇದೆಯೋ ಅಂಥವ್ರು ಸ್ವಲ್ಪ ಕಾಲ ಈ ಹಿಪ್ಪಲಿ ಪುಡಿಯನ್ನು ಸ್ವಲ್ಪ ಉಪಯೋಗಿಸ್ತಾ ಬಂದುಬಿಟ್ರೆ ಈ ಎಲ್ಲ ಬರೋ ರೋಗಗಳು ತಡೆಗಟ್ಟತ್ತೆ. ಇನ್ನೊಂದು ಯಕೃತ್ತಿಗೆ ಸಂಬಂಧಪಟ್ಟ ರೋಗಗಳು ವಿಶೇಷವಾಗಿ ಅಲ್ಲೂ ಸಹಿತ ಈ ನಾವು ಹೆಚ್ಚಾಗಿ ಪಿಪ್ಪಲಿಯನ್ನು ನಾವು ಹಿಪ್ಪಲಿಯನ್ನು ಆಯುರ್ವೇದದಲ್ಲಿ ನಾವು ಭಾಳಷ್ಟು ಉಪಯೋಗಿಸ್ತಾ ಇದ್ದೀವಿ. ಮತ್ತು ಇದು ಹೊಟ್ಟೆಯಲ್ಲಿ ಹುಳುಗಳು ಈ ಪಿಪ್ಪಲಿಯನ್ನು ಉಪಯೋಗಿಸ್ತಾ ಇದ್ದ ಕಾಲಕ್ರಮೇಣ ಈ ಹುಳುಗಳ ಕಾಟ ಸಹಿತ ಕಡಿಮೆ ಆಗೋಕ್ಕೆ ಶುರು ಆಗ್ತದೆ. ಮತ್ತು ಕೆಲವರಿಗೆ ಒಂಥರ ಈ ಬೇರೆ ಆಂಶಕ್ಕೆ ಬೇರೆ ಎಷ್ಟು ದಿನ ಆದರೂ ಆಗ್ತಾ ಇರೋದಿಲ್ಲ, ಹೇಗೋ ಬರ್ತಲೇ ಇರುತ್ತೆ, ಅಂಥವ್ರು ಸಹಿತ ಈ ಪಿಪ್ಪಲಿಯನ್ನು ಸ್ವಲ್ಪ ಕಾಲ ಉಪಯೋಗಿಸ್ತಾ ಇದ್ದರೆ ಈ ಆಂಶಕ್ಕೆ ಬೇರೆ

0: ರೀತಿಯಾಗಿ ತಹಬದಿಗೆ ಬಂದು ಕಡಿಮೆ ಆಗ್ತಾ ಇರುತ್ತೆ. ಮತ್ತು ಹೆರಿಗೆ ನಂತರ ತಾಯಿ ಎದೆ ಹಾಲು ಹೆಚ್ಚು ಮಾಡೋದಕ್ಕೆ ಸಹಿತ ನಾವು ಇದನ್ನು ಹಿಪ್ಲಿನ ನಾವು ಬಳಸ್ತೀವಿ. ಅಂದರೆ ಹಿಪ್ಲಿ ಮತ್ತು ಸ್ವಲ್ಪ ಮಟ್ಟಿಗೆ ಕಾಳುಮೆಣಸು ಎರಡನ್ನು ಸೇರಿಸಿ ನಾವು ಕೊಟ್ಟರೆ ತಾಯಿ ಎದೆ ಹಾಲು ಸಹಿತ ಹೆಚ್ಚಾಗ್ತದೆ. ಮತ್ತು ಈ ಹುಳಿಪಿತ್ತ ಸ್ವಲ್ಪ ಸ್ವಲ್ಪ ಆಹಾರ ತಿಂದವ್ರಿಗೆ ಸಹಿತ ಯಾವಾಗಲೂ ಆ್ಯಸಿಡಿಟಿ ಆ್ಯಸಿಡಿಟಿ ಅಂತಕ್ಕಂಥವ್ರು ಅಂತ ಇರ್ತಾರೆ, ಅಂಥವ್ರು ಸಹಿತ ಈ ಪಿಪ್ಪಲಿಯನ್ನು ಉಪಯೋಗಿಸ್ತಾ ಇದ್ದರೆ ಈ ರೋಗ ಬರೋದು ಸಹಿತ ನಮಗೆ ಕಡಿಮೆ ಆಗ್ತದೆ. ಹಿಪ್ಲಿ ಮತ್ತು ಬೆಲ್ಲನೆರಡು ಸೇರಿಸಿ ಚೆನ್ನಾಗಿ ಜಜ್ಜಿ ಒಟ್ಟಿ ರೀತಿಯಾಗಿ ಮಾಡಿಕೊಂಡು ಸೇವಿಸ್ತಾ ಇದ್ದರೆ ಎಲ್ಲ ಈ ಕೆಮ್ಮು ದಮ್ಮು ರೋಗಗಳೆಲ್ಲವೂ ಬರತಕ್ಕಂಥದ್ದು ಕಡಿಮೆ ಆಗ್ತದೆ, ಇದ್ದಿದ್ದ ರೋಗ ಸಹಿತ ಕಡಿಮೆ ಆಗ್ತಾ ಹೋಗ್ತದೆ. ಕೆಲವರಿಗೆ ಈ ನಿದ್ರೆ ಕಡಿಮೆ ಬರ್ತದೆ, ನಿದ್ರೆ ಬರೋದಿಲ್ಲ ಅಂತ ಹೇಳಿ ಏನೆಲ್ಲ ಮಾಡ್ತಾ ಇರ್ತಾರೆ. ಅಂಥವರು ಸುಲಭವಾಗಿ ಚಿಕಿತ್ಸೆ ಅಂತಂದರೆ ಹಿಪ್ಲಿನ ಸ್ವಲ್ಪ ಚೆನ್ನಾಗಿ ಪುಡಿ ಮಾಡಿಕೊಂಡು ಅದ್ರ ಜೊತೆಗೆ ಬೆಲ್ಲವನ್ನು ಸೇರಿಸಿ ರಾತ್ರಿ ಹೊತ್ತು ತಿಂದುಬಿಟ್ಟು ಸ್ವಲ್ಪ ಹಾಲನ್ನು ಕುಡಿದ್ರೆ ರಾತ್ರಿ ಹೊತ್ತು ಒಳ್ಳೆ ಸೊಗಸಾಗಿ ನಿದ್ರೆ ಬರುತ್ತೆ ಅಂಥೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ. ಮತ್ತು
1: ಇದುವರೆಗೂ ಹಿಪ್ಪಲಿಯ ಔಷಧೀಯ ಗುಣಗಳ ಕುರಿತು ಡಾಕ್ಟರ್ ಟಿಆರ್ ದತ್ತಾತ್ರಿ ಅವರಿಂದ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
2: ವಾಚಕಃ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾಃ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಉಕ್ತವಾನ್ ಯತ್ ಪರಿವರ್ತನಶೀಲ ವೈಶ್ವಿಕ ಪರಿಸ್ಥಿತೌ ಸುರಕ್ಷಾ ಸಹಕಾರ್ಯಂ ಗಭೀರಂ ಕರ್ತುಂ ತಥಾ ಚ ಆತಂಕವಾದಾತ್ ಅಂತರ್ಜಾಲೀಯ ಸುರಕ್ಷಾಯಾಃ ಚ ಆರಭ್ಯ ಉದಯಮಾನ ಪ್ರೌದ್ಯೋಗಿಕೀ ಪರ್ಯಂತಂ ಸಮಾಹ್ವಾನಾನಾಂ ಪರಿಹಾರೆ ಬ್ರಿಕ್ಸ್ ಇತ್ಯಸ್ಯ ಮಹತ್ವಪೂರ್ಣ ಭೂಮಿಕಾ ವರ್ತತೆ. ಪ್ರಧಾನಮಂತ್ರಿ ಶ್ರೀ ಮೋದಿ ಗತಸಾಯಂ ನವದಿಲ್ಲ್ಯಾಂ ಬ್ರಿಕ್ಸ್ ದೇಶಾನಾಂ ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶದೈಃ ವರಿಷ್ಠ ಸುರಕ್ಷಾಧಿಕಾರಿಭಿಃ ಸಹ ಮಿಲಿತವಾನ್. ಸಾಮಾಜಿಕ ಮಾಧ್ಯಮ ಸಂದೇಶೇ ಶ್ರೀಮೋದಿನಾ ಪ್ರಕಾಶಿತಂ ಯತ್ ಭಾರತಸ್ಯ ಬ್ರಿಕ್ಸ್ ಅಧ್ಯಕ್ಷತಾ ವ್ಯಾವಹಾರಿಕ ಸಹಕಾರ್ಯಂ ಪ್ರವರ್ತಯಿತುಂ ವೈಶ್ವಿಕ ದಕ್ಷಿಣಸ್ಯ ಪ್ರಾಥಮಿಕತಾನಾಂ ಸಮರ್ಥನಂ ಕರ್ತುಂ ಸುರಕ್ಷಿತ ಸಮಾವೇಶೀಯ ವಿಶ್ವೇ ಚ ಯೋಗದಾನಂ ದಾತುಂ ಪ್ರಯತತೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಕತರ್ ದೇಶಸ್ಯ ಅಮೀರಸ್ಯ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿ ಇತ್ಯಸ್ಯ ದೂರಭಾಷಂ ಪ್ರಾಪ್ತವಾನ್. ಕತರಸ್ಯ ರಾಸ್ ಲಫಾನ್ ಔದ್ಯೋಗಿಕ ನಗರೆ ದುರ್ಘಟನಾಯಾಂ ಭಾರತೀಯ ನಾಗರಿಕಾಣಾಂ ನಿಧನ ವಿಷಯೆ ಕತರಸ್ಯ ಅಮೀರಃ ಶೋಕಂ ಪ್ರಕಟಿತವಾನ್ ತಥಾ ಚ ಘಾತಿತಾನಾಂ ಶೀಘ್ರಂ ಸ್ವಸ್ಥತಾಯಾಃ ಆಶಾಂ ಪ್ರಕಟಿತವಾನ್. ಶ್ರೀಮೋದಿ ಪ್ರಭಾವಿತ ಪರಿವಾರೇಭ್ಯಃ ಸಹಾನುಭೂತಿ ವಚನಾನಾಂ ಕೃತೆ ಕತರಮೀರಾಯ ಧನ್ಯವಾದಂ ದತ್ತವಾನ್ ವ್ರಣಿತಾನಾಂ ಕೃತೆ ಶೀಘ್ರ ಚಿಕಿತ್ಸಾ ಸಹಾಯತಾ ಪ್ರದಾನಾಯ ಚ ಪ್ರಶಂಸಿತವಾನ್. ದ್ವೌ ನೇತಾರೌ ಸ್ವನಾಗರಿಕಾಣಾಂ ಕಲ್ಯಾಣಂ ಸುರಕ್ಷಾಂ ಚ ಸುನಿಶ್ಚೇತುಂ ಸ್ವಪ್ರತಿಬದ್ಧತಾಯಾಃ ಪುನಃ ಪುಷ್ಟಿಂ ಕೃತವಂತೌ. ಭಾರತಸ್ಯ ಖನಿಜ ಮಂತ್ರಾಲಯೇನ 45 ಮಹತ್ವಪೂರ್ಣಾನಾಂ ಸಾಮರಿಕ ಖನಿಜ ಖಂಡಾನಾಂ ಅಥ 11 ಅನ್ವೇಷಣ ಅನುಜ್ಞಾ ಪತ್ರ ಖಂಡಾನಾಂ ಚ ಸಫಲ ಸಘೋಷ ವಿಕ್ರಯಣೇನ ಸಹ ಕ್ರಿಟಿಕಲ್ ಮಿನರಲ್ ಮಿಷನ್ ಇತಿ ದುರ್ಲಭ ಖನಿಜ ಕಾರ್ಯಕ್ರಮಸ್ಯ ಮಹತಿ ಗತಿಃ ಪ್ರಾಪ್ತಾ ಅಸ್ತಿ. ಮಂತ್ರಾಲಯೇನ ಸಘೋಷ ವಿಕ್ರಯಣಸ್ಯ 7 ಖಂಡಸ್ಯ ಅಂತರ್ಗತಂ 10 ಮಹತ್ವಪೂರ್ಣ ಸಾಮರಿಕ ಖನಿಜ ಖಂಡಾಃ ಸಫಲತಯಾ ಸಘೋಷ ವಿಕ್ರಯಣಂ ಕೃತಃ. ಭಾರತೇನ ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರಸ್ಯ ಸ್ಥಿತಿ ವಿಷಯೆ ಕೃತ ಟಿಪ್ಪಣಿ ಸಂಬದ್ಧಂ ಪಾಕಿಸ್ತಾನಸ್ಯ ರಕ್ಷಾ ಮಂತ್ರಿ ಖ್ವಾಜಾ ಆಸಿಫ್ ಇತ್ಯಸ್ಯ ಘೋರ ಆಲೋಚನಾ ಕೃತ. ವಿದೇಶ ಮಂತ್ರಾಲಯೇನ ಕಥಿತಂ ಯತ್ ಏತಾಃ ಟಿಪ್ಪಣ್ಯಃ ಪ್ರತಿವೇಶಿ ದೇಶಸ್ಯ ಸ್ವಸ್ಯ ಅಸಫಲತಾಂ ಅವಚ್ಛಾದನಾಯ ಸ್ವಸ್ಯ ಮಾನವ ಅಧಿಕಾರಸ್ಯ ಉಲ್ಲಂಘನಾತ್ ಧ್ಯಾನಂ ದೂರೀಕರ್ತುಂ ಕ್ರಿಯಮಾಣಃ ನಿರಾಶಾಜನಕಃ ಪ್ರಯಾಸಃ ಸಂತಿ. ನವದಿಲ್ಲ್ಯಾಂ ವಾರ್ತಾಹರಾನ್ ಸಂಬೋಧಯನ್ ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಯಸ್ವಾಲಃ ಅವದತ್ ಯತ್ ಭಾರತಂ ಏತಾನ್ ಕಲ್ಪಿತ ಆರೋಪಾನ್ ಸ್ಪಷ್ಟತಯಾ ತಿರಸ್ಕುರ್ವತಿ. ಸಹ ಆಶಾಂ ಪ್ರಕಟಿತವಾನ್ ಯತ್ ಅಂತಾರಾಷ್ಟ್ರೀಯ ಸಮುದಾಯಃ ಪಾಕಿಸ್ತಾನಸ್ಯ ದುಷ್ಕೃತಾನಾಂ ದುರುಪಯೋಗಾನಾಂ ಚ ಉತ್ತರದಾಯಿ ಭವಿಷ್ಯತಿ. ವಿದೇಶ ಮಂತ್ರಾಲಯೇನ ಕತರದೇಶೆ ವಿಸ್ಫೋಟೇನ 12 ಭಾರತೀಯ ನಾಗರಿಕಾಣಾಂ ಮೃತ್ಯೋಃ ಪುನಃ ಪುಷ್ಟೀಕೃತಾ ಅಸ್ತಿ. ಜಯಸ್ವಾಲಃ ಅವದತ್ ಯತ್ ಅಸ್ಯಾಂ ಘಟನಾಯಾಂ ಆಹತ್ಯ 66 ಜನಾಃ ಘಾತಿತಃ ಸಂತಿ ಯೇ ಸಂಪ್ರತಿ ಚಿಕಿತ್ಸಾಂ ಪ್ರಾಪ್ನುವಂತಿ. ಕತರದೇಶೆ ಅಗ್ನಿ ದುಃಖದ ಘಟನಾಯಾಂ ಪ್ರಭಾವಿತಾನಾಂ ಜನಾನಾಂ ಸಹಾಯಾರ್ಥಂ ತಮಿಳುನಾಡು

0: सर्वकारेण सहायता घोषिता मुख्यमंत्री सी जोसेफ विजयः अस्याम घटनायां ये प्राणान् त्यक्तवन्तः तेषां परिवारेभ्यः दशलक्ष रूप्यकाणां अनुग्रह राशिं घोषितवान् राष्ट्रपति ही द्रौपदी मुर्मू गत सायं राष्ट्रपति भवने नागरिक सम्मान समारोहे पद्म पुरस्कार प्रदानं कृतवती पत्रकारः पी नारायणन टेनिस क्रीडकः विजय अमृतराज अभिनेतारो मोमोमुट्टी तथा आर माधवन गायिका अलका याज्ञिकः च प्राप्त पुरस्कारेषु अन्यतमाः सन्ति अस्मिन् वर्षे सर्वकारेण आहत्य एकत्रिंशदुत्तर एकशतं पद्म पुरस्काराः घोषिताः आसन् एतेषु पञ्च पद्मविभूषणं त्रयोदश पद्मभूषणं त्रयोदशाधिक एकशतं पद्मश्री पुरस्काराः च सन्ति कृषि कृषक कल्याण मंत्री शिवराज सिंह चौहान अवदत् यत् यल्निनो कारणात् उत्पद्यमानस्य दुर्लभ दुर्बल मानसूनस्य संभाव्य प्रभावस्य निवारणे भारत सर्वकारः कृषकाणां सहायतायै पूर्वसिद्धतां कुर्वन् वर्तते इति वार्ताः
1: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಮೆಗಾಹರ್ಟ್ಸ್ಗಳು ಕೇಳುಗರೆ ಗಮನಿಸಿ ಇಂದು ಬೆಳಗ್ಗೆ 9:30 ನಮ್ಮ ನಿಲಯದಿಂದ ಕುಸುಮ ರೋಗ ಅಥವಾ ಹಿಮೋಫಿಲಿಯಾ ರೋಗದಿಂದ ಮುಕ್ತರಾಗಿ ಆರೋಗ್ಯವಂತ ಜೀವನ ನಡೆಸುತ್ತಿರುವ ಡಾಕ್ಟರ್ ಸುರೇಶ್ ಹನಗವಾಡಿ ಹಾಗೂ ಅವರ ಸಹವರ್ತಿಗಳೊಂದಿಗೆ ನಡೆಸಿದ ಮಾತುಕತೆ ಪ್ರಸಾರವಾಗಲಿದೆ ಕೇಳಿ ಇಂದು ಬೆಳಗ್ಗೆ 9:30 ಕೆಳಗರೆ ಇಂದು ಬೆಳಗ್ಗೆ 10:00 ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ ಕಾರ್ಯಕ್ರಮದಲ್ಲಿನ ವಿಷಯ ಇಂದಿನ ಮಕ್ಕಳ ಶೈಕ್ಷಣಿಕ ಪಾಲ್ಗೊಳ್ಳುವಿಕೆ ಶಿಕ್ಷಕರು ಹಾಗೂ ಪೋಷಕರ ಪಾತ್ರ ಈ ವಿಷಯದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640273 ಹಾಗೆ ಮತ್ತೊಂದು ಸಂಖ್ಯೆ 9141970272 ಈ ಸಂಖ್ಯೆಗಳಿಗೆ ಕರೆ ಮಾಡಬಹುದು ಕೇಳಿ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಗ್ಗೆ 10:00 ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಿಂದ ಆಕಾಶವಾಣಿ ಚಿತ್ರದುರ್ಗ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು ನಂತರ 7:05 ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಬಳಿಕ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ ಮೂಡಿಬರಲಿದೆ

0: ವಿಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯ?
2: ಹಲ್ಲುಚ್ತಾ ಇದ್ದೀನಿ ಕಣಮ್ಮ.

0: ಉಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ. ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
1: ಸರಿ, ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಗುಡ್ಡ,
1: ಕೆರೆ, ಕುಂಟೆ,
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ನಾಳೆ ತುಂಗಭದ್ರಾ ಜಲಾಶಯದ ಹೊಸ ಗೇಟ್ಗಳ ಲೋಕಾರ್ಪಣೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಡಾ ಜಿ ಪರಮೇಶ್ವರ್. ಮುಂಗಾರು ಮಳೆ ಎದುರಿಸಲು ಸಕಲ ಸಿದ್ದತೆ ಕೈಗೊಳ್ಳುವಂತೆ ಸಚಿವ ಎಂ ವಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆ, ಪಾಲುದಾರರ ಕಾರ್ಯಾಗಾರದಲ್ಲಿ 50ಕ್ಕೂ ಹೆಚ್ಚು ಉನ್ನತ ಪ್ರತಿನಿಧಿಗಳು ಭಾಗಿ. ಈಗ ವಾರ್ತೆಗಳ ವಿವರ. ಕಳೆದ ವರ್ಷ ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕೊಚ್ಚಿ ಹೋದ ವೇಳೆ ಕೇವಲ 6 ದಿನಗಳಲ್ಲಿ ಹೊಸ ಗೇಟ್ ಅಳವಡಿಸಿ ಜಲಾಶಯದಿಂದ ನೀರು ಪೋಲಾಗದಂತೆ ತಡೆದು ರಾಜ್ಯ ಸರ್ಕಾರ ರೈತರ ಹಿತ ಕಾಪಾಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ನಾಳೆ ಕೇಂದ್ರ ಸಚಿವ ಸಿಆರ್ ಪಾಟೀಲ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹಾಗೂ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿಯವರ ಜೊತೆಗೂಡಿ ಹೊಸ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಾಗುವುದು. ಲಕ್ಷಾಂತರ ರೈತರ ಜಮೀನುಗಳಿಗೆ ನೀರಿನ ಆಸರೆಯಾಗಿರುವ, ಕೋಟ್ಯಾಂತರ ಜೀವಗಳಿಗೆ ಜೀವಜಲ ಉಣಿಸುತ್ತಿರುವ ತುಂಗಭದ್ರಾ ಜಲಾಶಯವನ್ನು ಸುಸ್ಥಿತಿಯಲ್ಲಿಟ್ಟು ಮುಂದಿನ ತಲೆಮಾರುಗಳಿಗೂ ಅದರ ಲಾಭ ಲಭಿಸುವಂತೆ ಮಾಡುವುದು ತಮ್ಮ ಕರ್ತವ್ಯವಾಗಿದೆ ಎಂದಿದ್ದಾರೆ.
1: ಎಲ್ಲ ನಮ್ಮ ತುಂಗಭದ್ರಾ ಅಣೆಕಟ್ಟಿನ ರೈತರಿಗೆ, ಕರ್ನಾಟಕ ರಾಜ್ಯದ ಎಲ್ಲ ರೈತ ಬಂಧುಗಳಿಗೆ ಒಂದು ಸಂಭ್ರಮ ಆಚರಣೆಯ ಪವಿತ್ರವಾದಂತಹ ದಿನ. ಕಳೆದ ವರ್ಷ 19ನೇ ಗೇಟು ಹಾರಿಹೋದಾಗ ಕೇವಲ 6 ದಿನದಲ್ಲೇ ಮತ್ತೆ ಅಳವಡಿಸಿ ದಾಖಲೆಯನ್ನ ನಿರ್ಮಾಣವನ್ನು ಮಾಡಿದೆ. ಎಲ್ಲ 33 ಗೇಟ್ಗಳನ್ನ ಈಗಾಗಲೇ ಮತ್ತೆ ಹೊಸ ಗೇಟ್ಗಳನ್ನ ಅಳವಡಿಸಿದ್ದೇವೆ. ಇದೇ 25ನೇ ತಾರೀಕು ಜೂನ್ ರಂದು ಕೇಂದ್ರ ಸಚಿವರಾದಂತಹ ಸಿಆರ್ ಪಾಟೀಲ್ ಅವರು ಈ ಸಂಭ್ರಮ ಆಚರಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನನ್ನ ಜೊತೆಯಲ್ಲಿ ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ಮುಖ್ಯಮಂತ್ರಿಗಳಾದಂತ ಚಂದ್ರಬಾಬು ನಾಯ್ಡು ಅವರು ಮತ್ತು ರೇವಂತ್ ರೆಡ್ಡಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಭಾರತದ ನೀರಾವರಿ ಯೋಜನೆಯಲ್ಲಿ ಇದೊಂದು ಐತಿಹಾಸಿಕವಾದಂತ ಒಂದು ಅಧ್ಯಾಯ. ರೈತರ ಬದುಕನ್ನ ಹೊಸ ರೂಪವನ್ನು ಗಳಿಸಲಿಕ್ಕೆ ತಾವೆಲ್ಲ ಶುಭವನ್ನು ಕೋರಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ.
0: ವಿಶ್ವದ ಅತ್ಯಂತ ಕುಟುಂಬ ಸ್ನೇಹಿ ವಿಮಾನ ನಿಲ್ದಾಣಗಳ ಪೈಕಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವು 3ನೇ ಸ್ಥಾನ ಪಡೆದಿರುವುದು ನಾಡಿನ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಬೆಂಗಳೂರು ಏರ್ಪೋರ್ಟ್ ಕುಟುಂಬ ಸಹಿತ ಪ್ರಯಾಣಿಸುವವರಿಗೆ ಸೂಕ್ತ ವಿಮಾನ ನಿಲ್ದಾಣ ಎಂದು ಗುರುತಿಸಲ್ಪಟ್ಟಿದ್ದು, ಇಲ್ಲಿನ ಶಿಶುಪಾಲನಾ ಸೌಲಭ್ಯಗಳು, ಮಕ್ಕಳಿಗಾಗಿ ವಿಶೇಷ ಪ್ಲೇಝೋನ್ಗಳು, ವಿಶಾಲ ಟರ್ಮಿನಲ್ಗಳು ಸೇರಿದಂತೆ ವಿಶ್ವದರ್ಜೆಯ ಮೂಲಭೂತ ಸೌಕರ್ಯಗಳು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆಯುತ್ತಿವೆ. ವಿಮಾನ ಪ್ರಯಾಣಿಕರಿಗೆ ಸುಸಜ್ಜಿತ ಮೂಲ ಸೌಕರ್ಯ ಒದಗಿಸುವ ನಿಟ್ಟನಲ್ಲಿ ಹಾಗೂ ಉಲ್ಲಾಸಭರಿತ ಪ್ರಯಾಣದ ಅನುಭವ ನೀಡುವ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ಮೊದಲ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿರುವ ರಾಜ್ಯ ಸರ್ಕಾರವು ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಒಲಿಂಪಿಕ್, ಪ್ಯಾರಾಲಿಂಪಿಕ್, ಏಷ್ಯನ್ ಗೇಮ್ಸ್, ಏಷ್ಯನ್ ಪ್ಯಾರಾಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟಗಳಲ್ಲಿ ಪದಕ ವಿಜೇತ ಸಾಧಕ ಕ್ರೀಡಾಪಟುಗಳಿಗೆ ರಾಜ್ಯ ಸರ್ಕಾರದ ಇಲಾಖೆಗಳಲ್ಲಿ ಗುಂಪು ಎ, ಬಿ ಮತ್ತು ಇತರೆ ಹುದ್ದೆಗಳಿಗೆ ವಿಶೇಷ

ನೇಮಕಾತಿ ನೀಡಲಾಗಿದೆ. ಈ ಮೂಲಕ ಸಾಧಕ ಕ್ರೀಡಾಪಟುಗಳಿಗೆ ಉದ್ಯೋಗ ಒದಗಿಸಲು ತಮ್ಮ ಸರ್ಕಾರ ಬದ್ದವಾಗಿದೆ. ಮುಂದಿನ ಒಲಿಂಪಿಕ್ನಲ್ಲಿ ವೃತ್ತಿಪರ ತರಬೇತಿ ಪಡೆಯಲು ವಾರ್ಷಿಕ ತಲಾ 10 ಲಕ್ಷ ರೂಪಾಯಿ ಸಹಾಯಧನ ನೀಡುವ ಕಾರ್ಯಕ್ರಮದಡಿ ಒಟ್ಟು 60 ಕ್ರೀಡಾಪಟುಗಳಿಗೆ 6 ಕೋಟಿ ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತಿದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಮಳೆಗಾಲದ ಸಂದರ್ಭದಲ್ಲಿ ರೈತರು, ಸಾರ್ವಜನಿಕರು ಹಾಗೂ ಗ್ರಾಮೀಣ ಪ್ರದೇಶದ ಜನರಿಗೆ ತ್ವರಿತ ನೆರವು ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು. ಸ್ಥಳೀಯ ಮಟ್ಟದಲ್ಲಿ ನಿರಂತರ ಸಂಪರ್ಕದಲ್ಲಿದ್ದು ತುರ್ತು ಪರಿಸ್ಥಿತಿಗೆ ತಕ್ಷಣ ಸ್ಪಂದಿಸಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಕರ್ಯ ಅಭಿವೃದ್ದಿ ಖಾತೆ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮುಂಗಾರು ಮಳೆಯ ಅವಧಿಯಲ್ಲಿ ಸಂಭವಿಸಬಹುದಾದ ಪ್ರಕೃತಿ ವಿಕೋಪಗಳನ್ನು ಸಮರ್ಥವಾಗಿ ಎದುರಿಸುವ ನಿಟ್ಟನಲ್ಲಿ ವಿಜಯಪುರದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು. ಮಳೆಗಾಲದಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದರು.

0: ಮಾಡುವ ಗುರಿ ಹೊಂದಿದೆ ಎಂದರು. ರಾಜ್ಯವು ರಕ್ಷಣೆ ವಲಯಗಳಲ್ಲಿ ಅಗ್ರಸ್ಥಾನದಲ್ಲಿರುವುದರಿಂದ ಇದಕ್ಕೆ ಅಗತ್ಯವಿರುವ ನೀತಿಯನ್ನು ರೂಪಿಸುವ ಹೊಣೆಗಾರಿಕೆಯ ನೇತೃತ್ವವನ್ನು ಕರ್ನಾಟಕಕ್ಕೆ ವಹಿಸಲಾಗಿದೆ. ನಾವು ವಸ್ತುಸ್ಥಿತಿಯನ್ನು ಅಧ್ಯಯನ ಮಾಡಿ ಸಮಗ್ರ ವರದಿ ಸಿದ್ಧಪಡಿಸಿಕೊಡಲಿದ್ದೇವೆ. ಜೊತೆಗೆ ರಾಷ್ಟಮಟ್ಟದಲ್ಲೂ ಇಂತಹ ಕಾರ್ಯಾಗಾರಗಳನ್ನು ಆಯೋಜಿಸಲಾಗುವುದು ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬರುವ June 28 ಭಾನುವಾರ ಬೆಳಗ್ಗೆ 8:00 ಸಂಜೆ 5:00 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಹನಿ ಹಾಕಿಸಿ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮನವಿ ಮಾಡಿದೆ. ಪ್ರತಿ ಹನಿ ಅವಶ್ಯ, ಪ್ರತಿ ಮಗು ಅಮೂಲ್ಯ. ಬನ್ನಿ ಎಲ್ಲರೂ ಕೈಜೋಡಿಸಿ ಪೋಲಿಯೋ ಮುಕ್ತ ಭಾರತವನ್ನಾಗಿ ಮುಂದುವರಿಸೋಣ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದೆ. ವಿಜಯನಗರ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ 129,680 ಮಕ್ಕಳಿದ್ದು ಈ ತಿಂಗಳ 28 ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ಆಯೋಜಿಸಲಾಗುತ್ತಿದೆ ಎಂದು ಜಿಲ್ಲಾ ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಜಂಬಯ್ಯ ತಿಳಿಸಿದ್ದಾರೆ. ಪೋಲಿಯೋ ಹನಿ ನೀಡಿಕೆಗಾಗಿ ಒಟ್ಟು 973 ತಂಡಗಳನ್ನು ರಚಿಸಲಾಗಿದೆ. 2,176 ಲಸಿಕೆದಾರರಿದ್ದು 1,033 ಬೂತ್ಗಳಲ್ಲಿ ಲಸಿಕೆ ನೀಡಲಾಗುವುದು ಎಂದು ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
4: ಇದೇ ತಿಂಗಳು 28 ಜೂನ್ ರಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ, ನಿಮ್ಮ ಮನೆಯಲ್ಲಿ ಅಥವಾ ಸುತ್ತಮುತ್ತಲ ಯಾವುದೇ ಮಕ್ಕಳಿದ್ರು ಆ ಮಕ್ಕಳಿಗೆ ಹತ್ತಿರದ ಪೋಲಿಯೋ ಬೂತ್ ಕರೆಸಿ ಪೋಲಿಯೋ ಲಸಿಕೆಯನ್ನ ಹಾಕಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನೂತನವಾಗಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು QR ಕೋಡ್ ಅನ್ನು ಉದ್ಘಾಟನೆ ಮಾಡಿದ್ರು. ಈ QR ಕೋಡ್ ಅಲ್ಲಿ ನೀವು ಸ್ಕ್ಯಾನ್ ಮಾಡಿಬಿಟ್ರೆ ಜಿಲ್ಲೆಯಲ್ಲಿ ಯಾವುದೇ ಊರು ಇದ್ರು ಅಲ್ಲಿ ಹತ್ತಿರದ ಪೋಲಿಯೋ ಬೂತ್ ಅನ್ನು ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಮ್ಯಾಪ್ ಮೂಲಕ ಸ್ಥಳಕ್ಕೆ ಹೋಗಿ ಆ ಮಗುವಿಗೆ ಲಸಿಕೆ ನೀಡಬಹುದು. ಸೊ ಇದು ಸಾರ್ವಜನಿಕರೆಲ್ಲ ಸದುಪಯೋಗ ಪಡ್ಕೋಬೇಕು ಮತ್ತೆ 5 ವರ್ಷದೊಳಗಿನ ಎಲ್ಲಾ ಮಕ್ಕಳನ್ನು ಪೋಲಿಯೋ ಹನಿ ಹಾಕಿಸುವಲ್ಲಿ ನೀವು ಕೈ ಜೋಡಿಸಿ.
0: ನಾಡಪ್ರಭು ಕೆಂಪೇಗೌಡರ ಜಯಂತಿ ಹಾಗೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸುವರ್ಣ ಮಹೋತ್ಸವದ ಅಂಗವಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ಇತರೆ ಇಲಾಖೆಗಳ ಸಹಯೋಗದೊಂದಿಗೆ June 27 ಶನಿವಾರದಂದು ಬೆಂಗಳೂರಿನಲ್ಲಿ ಪರಿಸರ ಸಂರಕ್ಷಣೆಯ ಹೊಸ ಇತಿಹಾಸ ಬರೆಯಲು ಸಜ್ಜಾಗಿದೆ. ನಗರದಾದ್ಯಂತ ಕೇವಲ 12 ಅವಧಿಯಲ್ಲಿ 15,00,000 ಸ್ಥಳೀಯ ತಳಿಯ ಸಸಿಗಳನ್ನು ನೆಡುವ ಮಹತ್ವಾಕಾಂಕ್ಷಿ ವೃಕ್ಷ ಅಭಿಯಾನವನ್ನು ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಪ್ರಭು ಕೆಂಪೇಗೌಡ ಬಡಾವಣೆಯಲ್ಲಿ ಸಸಿ ನೆಡುವ ಮೂಲಕ ಈ ಬೃಹತ್ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ನಾಡಪ್ರಭು ಕೆಂಪೇಗೌಡ ಬಡಾವಣೆ, ಡಾ ಶಿವರಾಮ್ ಕಾರಂತ್ ಬಡಾವಣೆ ಹಾಗೂ ಬನಶಂಕರಿ 6 ಹಂತದಲ್ಲಿ ಏಕಕಾಲದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಗಿನ್ನಿಸ್ ವಿಶ್ವ ದಾಖಲೆಯ ಈ ಐತಿಹಾಸಿಕ ಪ್ರಯತ್ನದಲ್ಲಿ ಭಾಗವಹಿಸುವ ಎಲ್ಲ ನೋಂದಾಯಿತ ಸ್ವಯಂ ಸೇವಕರಿಗೆ ಈ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ. ಈ ಬೃಹತ್ ಪರಿಸರ ಸ್ನೇಹಿ ಕಾರ್ಯಕ್ರಮದಲ್ಲಿ ಸರ್ಕಾರದ ಎಲ್ಲ ಇಲಾಖೆಗಳ ನಿಗಮ ಮಂಡಳಿ ಹಾಗೂ ಸಂಸ್ಥೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಕಡ್ಡಾಯವಾಗಿ ಭಾಗವಹಿಸಬೇಕೆಂದು ಸರ್ಕಾರ ಆದೇಶಿಸಿದೆ ಎಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಸಂದೀಪ್ ಪಿಕೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಇಲಾಖೆ ವತಿಯಿಂದ ಒಟ್ಟು 1,75,00,000 ರೂಪಾಯಿ ವೆಚ್ಚದಲ್ಲಿ 37 ಕೊಳವೆ ಬಾವಿಗಳನ್ನು ಕೊರೆಯಿಸಲಾಗುತ್ತಿದೆ ಎಂದು ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ July 11 ರಾಷ್ಟೀಯ ಲೋಕ ಅದಾಲತ್ ಆಯೋಜಿಸಲಾಗಿದ್ದು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕು. ಪಕ್ಷಗಾರರು ತಮ್ಮ ವ್ಯಾಜ್ಯಗಳನ್ನು ಪರಸ್ಪರ ರಾಜಿ ಸಂಧಾನ ಮಾಡಿಕೊಳ್ಳುವ ಮೂಲಕ ಪ್ರಕರಣಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶವಾಗಿದೆ ಎಂದು ಗದಗ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ನಾಗವೇಣಿ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ತುಂಗಭದ್ರಾ ಜಲಾಶಯದ ಹೊಸ ಗೇಟ್ಗಳ ಲೋಕಾರ್ಪಣೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಡಾ ಜಿ ಪರಮೇಶ್ವರ್. ಮುಂಗಾರು ಮಳೆ ಎದುರಿಸಲು ಸಕಲ ಸಿದ್ದತೆ ಕೈಗೊಳ್ಳುವಂತೆ ಸಚಿವ ಎಂ ಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆ, ಪಾಲುದಾರರ ಕಾರ್ಯಾಗಾರದಲ್ಲಿ 50 ಹೆಚ್ಚು ಉನ್ನತ ಪ್ರತಿನಿಧಿಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ

0: 7 35 ನಿಮಿಷಕ್ಕೆ ಅಮೃತ ವರ್ಷಿಣಿ ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು
1: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್ ಸೈಬರ್ ಸೆಕ್ಯೂರಿಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ VLSI ಡಿಸೈನ್ ಇಂಟರ್ನೆಟ್ ಆಫ್ ಥಿಂಗ್ಸ್ AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ
0: ತರಗತಿ ಆಚೆಗಿನ ಕಲಿಕೆ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನಿತಾ ರಾಮೇಶ್ವರಿ ಕೆ ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು ನಮಸ್ಕಾರ ಕೇಳುಗರೆ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಹಾಗೆ ಸ್ನಾತಕೋತ್ತರ ಪದವಿಗಳನ್ನ ಪೂರ್ಣಗೊಳಿಸ್ತಾ ಇದ್ದಾರೆ ಪೋಷಕರು ತಮ್ಮ ಮಕ್ಕಳ ಯಶಸ್ಸನ್ನ ತುಂಬಾ ಹೆಮ್ಮೆಯಿಂದ ಕೊಂಡಾಡ್ತಾರೆ ನಂತರ ಯೋಚನೆ ಶುರುವಾಗುತ್ತೆ ಅವರಿಗೆ ಇವರು ನೈಜ ಪ್ರಪಂಚಕ್ಕೆ ಕಾಲಿಡೋದಿಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ಅವರು ಹೇಗ್ ಸರ್ವೈವ್ ಆಗ್ತಾರಪ್ಪ ನಮ್ಮ ಮಕ್ಕಳು ಅದಕ್ಕೆ ಸರಿಯಾದ ಸಿದ್ಧತೆ ಮಾಡ್ಕೊಂಡಿದ್ದಾರಾ ಅನ್ನೋ ಯೋಚನೆ ಇವರ ತಲೆಯಲ್ಲಿ ಕಾಡ್ತಾ ಇರುತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಯೋಗಿಕ ಕಲಿಕೆ ಉದ್ಯಮದ ಅನುಭವ ಮತ್ತು ತಂತ್ರಜ್ಞಾನ ತರಬೇತಿ ನಮ್ಮ ಯುವ ಪೀಳಿಗೆ ತಮ್ಮ ಯಶಸ್ವಿ ವೃತ್ತಿ ಜೀವನವನ್ನ ನಿರ್ಮಿಸಿಕೊಳ್ಳೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಈ ಎಲ್ಲ ವಿಷಯವನ್ನ ತಿಳಿಸೋದಕ್ಕೆ ಮಾರ್ಗದರ್ಶನ ನೀಡೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಅನಿತಾ ರಾಮೇಶ್ವರಿ ಕೆ ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ
2: ನಮಸ್ಕಾರ
0: ಯಶಸ್ವಿ ವೃತ್ತಿ ಜೀವನ ನಿರ್ಮಿಸ್ಕೊಳ್ಳೋದಕ್ಕೆ ಪದವಿ ಶಿಕ್ಷಣ ಒಂದೇ ಸಾಕ ಅಥವಾ ಬೇರೆ ಎಕ್ಸ್ಟ್ರಾ ಕೋರ್ಸ್ಗಳು ಬೇಕಾಗತ್ತಾ
2: ಇದನ್ನ ನಾನು ಒಂದು ಎಕ್ಸಾಂಪಲ್ ಇಂದ ಆರಂಭ ಮಾಡ್ತೀನಿ ಲೈಕ್ ಯಾರಾದ್ರೂ ಡ್ರೈವಿಂಗ್ ಕಲಿಬೇಕು ಅಂದ್ರೆ ಅವರು ಬರೀ ಪುಸ್ತಕ ಓದಿ ಬರೀ ಅದನ್ನ ಮಾತ್ರ ನೋಡಿ ಕಲಿಯೋದು ಅದು ಸಾಕಾಗಲ್ಲ ಅವರು ಸ್ಟೇರಿಂಗ್ ಹಿಂದೆ ಕೂತ್ಕೋಬೇಕು ರೋಡ್ ಅಲ್ಲಿ ಇಳಿಬೇಕು ಪ್ರಾಕ್ಟಿಸ್ ಮಾಡಬೇಕು ತಪ್ಪುಗಳಿಂದ ಕಲಿಬೇಕು ಆವಾಗ ಮಾತ್ರ ಅವ್ರಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗತ್ತೆ ಅಂಡ್ ಅದನ್ನ ಅವರು ಕಲಿತ್ಕೊಳ್ತಾರೆ ಸೊ ಎಜುಕೇಶನ್ ಕೂಡ ಇದೇ ರೀತಿ ಕೆಲಸ ಮಾಡುತ್ತದೆ ಕ್ಲಾಸ್ರೂಮ್ ಲರ್ನಿಂಗ್ ಮಾತ್ರ ನಮ್ಗೆ ಎಲ್ಲಾ ಕೊಡೋದಿಲ್ಲ ಅನುಭವ ಮತ್ತು ಎಕ್ಸ್ಪೀರಿಯನ್ಸ್ ಇರೋದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರೋದು ಅದು ಸ್ಕಿಲ್ ಆಗಿ ಬದಲಾಗುತ್ತೆ ಅಂಡ್ ಅದೇ ನಮಗೆ ಇಂಡಸ್ಟ್ರಿನಲ್ಲಿ ಯೂಸ್ ಆಗೋದು ಸೊ ಅದಕ್ಕೆ ನಮಗೆ ಇಂಡಸ್ಟ್ರಿ ಅಕಾಡೆಮಿಯ ಕೊಲಾಬರೇಷನ್ ತುಂಬಾ ಮುಖ್ಯ ಆಗುತ್ತೆ
0: ಇದು ಈ ಅಂತರವನ್ನ ನಿವಾರಣೆ ಮಾಡ್ಕೊಳ್ಳಕ್ಕೆ ಸ್ನಾತಕೋತ್ತರ ಕೋರ್ಸ್ಗಳು ವಿದ್ಯಾರ್ಥಿಗಳಿಗೆ ಹೇಗ್ ಸಹಾಯ ಮಾಡುತ್ತೆ ಅಂತೀರಾ
2: ಇಂಡಸ್ಟ್ರಿ ಮತ್ತು ಕ್ಲಾಸ್ ರೂಮ್ ಎರಡು ಬೇರೆ ಬೇರೆ ರೀತಿ ಕೆಲಸ ಮಾಡುತ್ತವೆ ಸೊ ಒಬ್ಬ ವಿದ್ಯಾರ್ಥಿ ಕಾನ್ಸೆಪ್ಟ್ಸ್ ಗಳು ಮಾತ್ರ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ ಮತ್ತೊಂದು ವಿದ್ಯಾರ್ಥಿ ಅದನ್ನ ಯೂಸ್ ಮಾಡಿ ಹೋಗಿ ಅದ್ರಲ್ಲಿ ಪ್ರಾಜೆಕ್ಟ್ ಮಾಡಿ ಅರ್ಥ ಮಾಡ್ಕೊತಾನೆ ಸೊ ಇಲ್ಲಿ ನೋಡಿದ್ರೆ ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ಇಂದ ಆ ವಿದ್ಯಾರ್ಥಿ ಪ್ರಾಜೆಕ್ಟ್ ಮಾಡಿ ಅರ್ಥ ಮಾಡ್ಕೊಂಡಿರೋನು ಅವನಿಗೆ ಹೆಂಗೆ ಅದನ್ನ ಅಪ್ಲೈ ಮಾಡಬೇಕು ಅಲ್ಲಿ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ನ ಹೆಂಗೆ ಸಾಲ್ವ್ ಮಾಡಬೇಕು ಇಂಡಸ್ಟ್ರಿ ಟೂಲ್ಸ್ ನ ಹೆಂಗೆ ಯೂಸ್ ಮಾಡಬೇಕು ಮತ್ತೆ ಟೈಮ್ ಲಿಮಿಟ್ ಒಳಗೆ ಡೆಲಿವರಿ ಹೆಂಗ್ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾನೆ ಬರೀ ಬುಕ್ ಮಾತ್ರ ಓದಿ ಬರೀ ಡಿಗ್ರಿ ಪಡ್ಕೊಳ್ಳೋನಿಗೆ ಈ ಇನ್ಫಾರ್ಮೇಶನ್ ಅಷ್ಟು ಇರಲ್ಲ ಸೊ ಈ ಪ್ರಾಕ್ಟಿಕಲ್ ಎಕ್ಸ್ಪೋಷರ್ ಸಾಮರ್ಥ್ಯಗಳು ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ
0: ಹಾಗಾದ್ರೆ ಪ್ರಾಯೋಗಿಕ ಕಲಿಕೆ ಅನುಭವದ ಕಲಿಕೆ ಇನ್ನು ವಿಸ್ತಾರವಾಗಿ ಹೇಳ್ಬೋದಾ ಯಾಕೆಂತಂದ್ರೆ ಈಗ ತಾನೇ ಹೇಳಿದ್ರೆ ನೀವು ಬರೀ ಕಾಲೇಜ್ ಓದಿ ಸರ್ಟಿಫಿಕೇಟ್ ತಗೊಂಡ್ರೆ ಸಾಲದು ಪ್ರಾಯೋಗಿಕ ಅಂದ್ರೆ ಪ್ರಾಕ್ಟಿಕಲ್ ಲರ್ನಿಂಗ್ ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ದೀರಾ ಸೊ ಈ ಪ್ರಾಕ್ಟಿಕಲ್ ಲರ್ನಿಂಗ್ ಇದ್ರ ಬಗ್ಗೆ ಇನ್ನಷ್ಟು ವಿವರಣೆ
2: ಪ್ರಾಕ್ಟಿಕಲ್ ಲರ್ನಿಂಗ್ ನಾವು ಕಾಲೇಜ್ ಅಲ್ಲಿ ಏನ್ ಮಾಡ್ತೀವಿ ಹೋಗಿ ಕ್ಲಾಸಸ್ ಅಟೆಂಡ್ ಮಾಡ್ತೀವಿ ಅವ್ರು ಕೊಡೋದು ಅಸೈನ್ಮೆಂಟ್ಸ್ ಎಲ್ಲ ಮಾಡ್ತೀವಿ ಅದು ತುಂಬಾ ಥಿಯೋರಿಟಿಕಲ್ ಆಗಿರುತ್ತೆ ಬಟ್ ನಾವು ಪ್ರಾಕ್ಟಿಕಲ್ ಆಗಿ ಹೋಗಿ ಅಲ್ಲಿ ಹ್ಯಾಂಡ್ಸ್ ಆನ್ ಮಾಡುವಾಗ ನಾವು ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ ಅಲ್ಲಿ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡ್ತೀವಿ ಅವ್ರದ್ದು ಇನ್ಪುಟ್ಸ್ ತಗೋತೀವಿ ಅದನ್ನೆಲ್ಲ ತಗೊಳ್ಳುವಾಗ ಈ ತರ ಪ್ರಾಬ್ಲಮ್ಸ್ ಬಂದ್ರೆ ಅದನ್ನ ಹೆಂಗೆ ರಿಸಾಲ್ವ್ ಮಾಡ್ಬೇಕು ಅದನ್ನ ಹೆಂಗೆ

0: ಅಪ್ರೋಚ್ ಮಾಡಬೇಕು ಇದೆಲ್ಲ ದೇ ಲರ್ನ್. ಯಾಕಂದ್ರೆ ಅವರು ಒಂದು ಪ್ರಾಬ್ಲಮ್ ಫೇಸ್ ಮಾಡಿದ ತಕ್ಷಣ ಅದು ಸ್ಟೇ ಅಂತ ನಿಲ್ಲಲ್ಲ, ಅದಕ್ಕಿಂತ ಜಾಸ್ತಿ ಅವರು ಇವರೆಲ್ಲ ಹೆಂಗೆ ಅದನ್ನ ಅಪ್ರೋಚ್ ಮಾಡ್ತಾರೆ, ಹೆಂಗೆ ಸ್ಟ್ರಾಟಜಿಕ್ ಆಗಿ ಥಿಂಕ್ ಮಾಡ್ತಾರೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಸೊ ಡೈರೆಕ್ಟ್ ಆಗಿ ಹೋಗಿ ಪ್ರಾಜೆಕ್ಟ್ ಅಲ್ಲಿ ಹಾಕುವಾಗ ಆ ಎಕ್ಸ್ಪೀರಿಯನ್ಸ್ ಮತ್ತೆ ಆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಅವರಿಗೆ ತುಂಬಾ ಫಾಸ್ಟ್ ಆಗಿ ಡೆಲಿವರ್ ಮಾಡಕ್ಕೆ ಯೂಸ್ ಆಗುತ್ತೆ.
1: ಸೊ ಹಾಗಾಗಿ ಇಂಡಸ್ಟ್ರಿ ಎಕ್ಸ್ಪೋಜರ್ ತುಂಬಾನೇ ಮುಖ್ಯ ಅಂತ ಹೇಳ್ತೀರಾ?
0: ತುಂಬಾ ಮುಖ್ಯ.
1: ಓಕೆ, ಇನ್ನು ಈ ಕೋರ್ಸ್ ಗಳ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಕೇಳ್ತಾ ಬರ್ತಾ ಇದ್ದಾರೆ ನಮ್ಮ ಶ್ರೋತೃಗಳು. ಈ ಎರಡು ದಿನಗಳ ತರಬೇತಿ ಎಷ್ಟು ವ್ಯತ್ಯಾಸವನ್ನ ಉಂಟು ಮಾಡಬಹುದು ಅಂತ ಹೇಳ್ತೀರಾ? ಅಂದ್ರೆ ಕಾರ್ಯಕ್ರಮ ಕೇಳ್ತಾ ಇರೋ ಕೇಳುಗರಿಗೂ ಅನಿಸ್ಬಹುದು ಅರೆ ಏನ್ ಪರಿಣಾಮ ಬೀರುತ್ತೆ ಈ ಎರಡು ದಿನದ ಆರು ದಿನದ ಕೋರ್ಸ್ ಗಳು ಅಂತ ಅನಿಸ್ಬಹುದು, ಏನು ಬದಲಾವಣೆಯನ್ನ ತರಬಹುದು ನಮ್ಮ ವಿದ್ಯಾರ್ಥಿಗಳಲ್ಲಿ?
0: ಎರಡು ದಿನ ಒಂದು ವಾರ ಅಂತ ನೋಡ್ತೀವಿ, ಬಟ್ ಅವ್ರು ಬಂದು ನೋಡೋದು ಆಕ್ಚುಯಲ್ ಫ್ಲೋರ್ ಅನ್ನ, ಎಕ್ಸ್ಪರ್ಟ್ಸ್ ಅಲ್ಲಿ ಕೆಲಸ ಮಾಡೋದು, ರಿಸರ್ಚರ್ಸ್ ಅಲ್ಲಿ ರಿಸರ್ಚ್ ಮಾಡೋದು, ಟೆಕ್ನಾಲಜಿನಲ್ಲಿ ವರ್ಕ್ ಮಾಡೋದು, ಅಲ್ಲಿರೋ ಟೂಲ್ಸ್ ಯಾವ್ದ್ಯಾವ್ದು ಆಕ್ಚುಯಲ್ ಆಗಿ ಯೂಸ್ ಆಗ್ತಾ ಇದೆ, ನಮ್ ಬುಕ್ಸ್ ಅಲ್ಲಿ ಇದ್ದಿದ್ದು ಯಾವುದು ಅದು ಆಕ್ಚುಯಲ್ ಆಗಿ ಅಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಕೋತಾ ಇದಾರೆ ಅದೆಲ್ಲ ನೋಡ್ತಾರೆ. ಆ ಎಕ್ಸ್ಪೋಜರ್ ಬಂದು ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ, ಆ ಕಾನ್ಫಿಡೆನ್ಸ್ ಇಂದ ಅವರು ಇಂಡಸ್ಟ್ರಿನಲ್ಲಿ ಎಂಟರ್ ಮಾಡುವಾಗ ಅದು ಅವ್ರಿಗೆ ಫ್ಲರಿಶ್ ಆಗಕ್ಕೆ ಇನ್ನು ಯೂಸ್ ಆಗುತ್ತೆ.
1: ಅಂದ್ರೆ ಬರೀ ಬುಕ್ ಅಲ್ಲಿ ಓದಿ ಪಾಸ್ ಆಗಿ ಹೊರಗಡೆ ಬಂದಾಗ ಅವರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇರುತ್ತೆ, ಈ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಂದ ಅವರಿಗೆ ಅನುಭವ ಹೆಚ್ಚಾಗಿ ಹೊರಗಡೆ ಬಂದಾಗ ಅವರಿಗೆ ಹೆಚ್ಚು ಭಯ ಆಗಲ್ಲ ಅಂತ ಹೇಳ್ತಾ ಇದ್ರ. ಅವ್ರು ಓದಿರೋದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಅಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅನ್ನೋದನ್ನ ಅವರು ತಿಳ್ಕೊಂಡಾಗ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗತ್ತೆ, ಪ್ರಾಬ್ಲಮ್ಸ್ ಬಂದಾಗ ಅವರು ಇನ್ನಷ್ಟು ಚೆನ್ನಾಗಿ ಅದನ್ನ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗ್ಬಹುದು ಅಂತ ಹೇಳ್ತಾ ಇದ್ದೀರಾ.
0: ಹೌದು, ಚಳಿ ಟೈಮ್ ಅಲ್ಲಿ ನಾವೊಂದು ಜಾಕೆಟ್ ಜೊತೆ ಹೋಗುವಾಗ ನಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ನನ್ನ ಹತ್ರ ಜಾಕೆಟ್ ಇದೆ ನಾವು ಹಾಕೋಬಹುದು ಅಂತ. ಆ ಕಾನ್ಫಿಡೆನ್ಸ್ ಅದು ಆ ಮಕ್ಳಿಗೆ ಕೊಡತ್ತೆ. ಓದೋದು ಡಿಗ್ರಿ ತಗೊಳ್ಳೋರು ಎಕ್ಸ್ಪೋಜರೇ ಇಲ್ಲ ಅಂದ್ರೂ ಮಾಡ್ತಾರೆ, ಬಟ್ ಅದು ಒಳಗೆ ಒಂದು ಭಯ ಇರುತ್ತಲ್ಲ, ಆ ಭಯನ ಇದು ಸ್ವಲ್ಪ ಕಡಿಮೆ ಮಾಡಿ ಅವ್ರಿಗೆ ಇನ್ನು ಕಾನ್ಫಿಡೆನ್ಸ್ ಕೊಡತ್ತೆ.
1: ಏನೆಲ್ಲ ಓದಿರ್ತೀವಿ ಬುಕ್ ಅಲ್ಲಿ, ಬುಕ್ ಓದಿ ಎಕ್ಸಾಮ್ ಬರೆದು ಪಾಸ್ ಮಾಡಿರ್ತೀವಿ, ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಅದನ್ನ ಅಳವಡಿಸ್ಕೊಳ್ಳೋದು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ಇಂಡಸ್ಟ್ರಿಗೆ ಅಥವಾ ಹೊರಗಡೆ ಜಗತ್ತಿಗೆ ಅವರು ಕಾಲಿಟ್ಟಾಗ. ಇನ್ನು ನೀವು ಹೇಳಿದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇರುವಂತಹ ಶಿಕ್ಷಕರ ಕುರಿತು ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರಿಗೂ ಈ ಉದ್ಯಮದ ಅರಿವು ಎಷ್ಟು ಮುಖ್ಯ ಅನ್ಸುತ್ತೆ? ಯಾಕೆಂದ್ರೆ ಈ ಇಂಡಸ್ಟ್ರಿ ಎಕ್ಸ್ಪೋಜರ್, ಈ ಪ್ರಾಕ್ಟಿಕಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತನ, ಅವರಿಗೆ ಪಾಠ ಮಾಡ್ತಾ ಇರುವಂತಹ ಶಿಕ್ಷಕರು ಇದರಲ್ಲಿ ತರಬೇತಿಯನ್ನ ಪಡ್ಕೊಳ್ಬೇಕು ಅಂತ ಅನ್ಸುತ್ತಾ? ಅವರಿಗೆ ಏನು ಹೇಳ್ತೀರಾ?
0: ಇದು ತುಂಬಾ ಮುಖ್ಯವಾದ ವಿಷಯ, ಯಾಕೆಂದ್ರೆ ಟೆಕ್ನಾಲಜಿ ಬದಲಾಗ್ತಾ ಇದೆ, ಭವಿಷ್ಯದಲ್ಲಿ ವಿದ್ಯಾರ್ಥಿಗಳನ್ನು ತಯಾರಿ ಮಾಡಬೇಕು. ಸೊ ಫ್ಯಾಕಲ್ಟಿ ಮೆಂಬರ್ಸ್ ಕೂಡ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಯಾವುದು, ಟೆಕ್ನಾಲಜೀಸ್ ಯಾವುದು, ಅದ್ರ ಬಗ್ಗೆ ಅಪ್ಡೇಟ್ ಆಗಿರಬೇಕು. ಸೊ ಈ ಉದ್ದೇಶದಿಂದ ಈ ಫ್ಯಾಕಲ್ಟಿ ಇಮರ್ಷನ್ ಪ್ರೋಗ್ರಾಮ್, ಅದನ್ನ ನಾವು FIIP ಅಂತ ಯೋಜನೆ ಮಾಡಿದ್ದೀವಿ. ಇದರಲ್ಲಿ ನಾವು ಏನ್ ಮಾಡ್ತೀವಿ, ಯೂನಿವರ್ಸಿಟೀಸ್ ಮತ್ತೆ ಕಾಲೇಜಸ್ ತಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ಅನ್ನ ಸಿಡಾಕ್ ಬ್ಯಾಂಗ್ಳೂರ್ಗೆ ಕಳಿಸಬಹುದು, ಅಲ್ಲಿ ಅವರು ನಡೆಯುತ್ತಿರುವ ಪ್ರಾಜೆಕ್ಟ್ಸ್ ಅಲ್ಲಿ ನೋಡಬಹುದು, ರಿಸರ್ಚರ್ಸ್ ಮತ್ತೆ ಡೊಮೇನ್ ಎಕ್ಸ್ಪರ್ಟ್ಸ್ ಜೊತೆ ಮಾತನಾಡಬಹುದು, ಎಮರ್ಜಿಸ್ ಟೆಕ್ನಾಲಜೀಸ್ ಬಗ್ಗೆ ಕಲಿತ್ಕೋಬಹುದು, ಟೆಕ್ನಾಲಜಿಕಲ್ ಡಿಸ್ಕಷನ್ಸ್ ಅಲ್ಲಿ ಭಾಗವಹಿಸಬಹುದು, ಸೊ ಇಂಡಸ್ಟ್ರಿ ಪ್ರಾಕ್ಟೀಸಸ್ ಬಗ್ಗೆ ನೇರ ಅನುಭವ ಪಡ್ಕೋಬಹುದು. ಸೊ ಇದನ್ನೆಲ್ಲ ಅವರು ತಮ್ಮ ಇನ್ಸ್ಟಿಟ್ಯೂಷನ್ಸ್ಗೆ ವಾಪಸ್ ಹೋಗುವಾಗ ಇದನ್ನ ಅವರು ನೂರಾರು ವಿದ್ಯಾರ್ಥಿಗಳಿಗೆ ಅವರು ಹಂಚ್ಕೋಬಹುದು. ಇದರಿಂದ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಆಗಿ ಬಂದಿಲ್ಲ ಅಂದ್ರೂ ಫ್ಯಾಕಲ್ಟಿ ಮೆಂಬರ್ಸ್ಗೆ ಮುಂಚೆನೆ ಅವ್ರಿಗೆ ನೆಕ್ಸ್ಟ್ ಯಾವ ಟೆಕ್ನಾಲಜೀಸ್ ಅಪ್ಕಮಿಂಗ್ ಇದೆ ಅನ್ನೋ ಇದನ್ನ ಸ್ಟೂಡೆಂಟ್ಸ್ಗೆ ಕೊಡೋದು ಈಸಿ ಆಗುತ್ತೆ.
1: ಶಿಕ್ಷಕರು ಮೊದಲು ಚೆನ್ನಾಗಿ ಕಲ್ತ್ಕೊಂಡ್ರೆ ಅದನ್ನ ವಿದ್ಯಾರ್ಥಿಗಳಿಗೆ ವರ್ಗಾಯಿಸೋದು ತುಂಬಾ ಈಸಿ ಅಂತ ಅನ್ಸತ್ತೆ. ಇನ್ನು ಈಗಿನ ವಿದ್ಯಾರ್ಥಿಗಳು ಹೆಚ್ಚಾಗಿ ಇಂಟರ್ನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ಇಂಟರ್ನ್ಶಿಪ್ ಎಲ್ಲಿ ಮಾಡ್ಲಿ, ಎಲ್ಲಿ ಹೋಗ್ಲಿ, ಇದು ಎಷ್ಟು ಮುಖ್ಯ?
0: ಇಂಟರ್ನ್ಶಿಪ್ ಅಂದ್ರೆ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್, ಇದು ಖಂಡಿತ ಇದೆ. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಈ ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ಇದಾರಲ್ಲ, ಅವ್ರಿಗೆ ವರ್ಕ್ ಬೇಸ್ಡ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ಅಂತ ಒಂದಿದೆ ಸಿಡಾಕ್ ಅಲ್ಲಿ. ಆ ಇಂಟರ್ನ್ಸ್ ಬರೋರು ರಿಸರ್ಚ್ ಮತ್ತೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಅಲ್ಲಿ, ಟೆಕ್ನಾಲಜಿಕಲ್ ಇಂಪ್ಲಿಮೆಂಟೇಷನ್ಸ್ ಅಲ್ಲಿ, ಇಂಡಸ್ಟ್ರಿ ವರ್ಕ್ ಫ್ಲೋಸ್ ಕಳೆದುಕೊಳ್ತಾರೆ, ಇಲ್ಲಿರೋ ರಿಯಲ್ ಪ್ರಾಜೆಕ್ಟ್ಸ್ ಅಲ್ಲಿ ಅವರನ್ನ ಯೂಸ್ ಮಾಡ್ಕೊಡ್ತೀವಿ, ತುಂಬಾ ಅನುಭವ ಪಡೆಯುತ್ತಾರೆ. ಅವ್ರು ಓದಿದ ಟೂಲ್ಸ್ ಆಕ್ಚುಯಲ್ ಆಗಿ ಹೆಂಗೆ ಯೂಸ್ ಮಾಡೋದು ಅನ್ನಂತ ಅವರು ನೋಡ್ಕೋತಾರೆ. ಸೊ ಅದರಿಂದ ಅವ್ರಿಗೆ ಜಾಬ್ಸ್ ಸೀಕ್ ಮಾಡುವಾಗ, ಅದರಲ್ಲಿ ಇಂಟರ್ವ್ಯೂ ನಲ್ಲಿ ಕ್ವೆಶ್ಚನ್ಸ್ಗೆ

0: ಆನ್ಸರ್ ಮಾಡೋದು ಸ್ವಲ್ಪ ಅವ್ರಿಗೆ ಇದು ಕಾನ್ಫಿಡೆನ್ಸ್ ಕೊಡುತ್ತೆ.
1: ಅನೇಕ ಆಪ್ಷನ್ಸ್ ಗಳು ಅವ್ರ ಮುಂದೆ ಇರುತ್ತೆ, ಒಳ್ಳೆ ವೃತ್ತಿಯನ್ನ ಆರಿಸ್ಕೊಳ್ಬಹುದಾಗತ್ತೆ, ಅವ್ರಿಗೆ ಇಷ್ಟವಾದದ್ದು ಅವರಿಗೆ ಗೊತ್ತಿರುವಂತಹ ಒಂದು ಫೀಲ್ಡ್ ಗೆ ಹೋಗ್ಬೋದು ಅಂತ ಹೇಳ್ತಾ ಇದ್ದೀರಾ. ಇನ್ನು ಕಾರ್ಯಕ್ರಮ ಮುಗಿಸೋ ಸಮಯ ಆಯ್ತು. ಕೊನೆಯದಾಗಿ ನಮ್ಮ ಕೇಳುಗರಿಗೆ, ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಹಾಗೆ ಶಿಕ್ಷಕರಿಗೆ ಏನು ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ?
0: ಕಲಿಯೋದನ್ನ ಯಾವಾಗ್ಲೂ ನಿಲ್ಲಿಸ್ಬೇಡಿ. ಕ್ಲಾಸ್ ರೂಮ್ ನಾಲೆಜ್ ತುಂಬಾ ಮುಖ್ಯ. ಅದರಲ್ಲಿ ಏನ್ ಕಲಿತೀವೋ ಅದು ನಮ್ಮ ಫೌಂಡೇಶನ್ ತರ, ಫೌಂಡೇಶನ್ ಸ್ಟ್ರಾಂಗ್ ಆಗಿರ್ಬೇಕು. ಆದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕೂಡ ಅಷ್ಟೇ ಮುಖ್ಯ. ಸೊ ಏನೇನ್ ಕಲಿತೀವೋ ಅದನ್ನ ಯೂಸ್ ಮಾಡಿ ನೋಡ್ಬೇಕು, ಹೆಂಗೆ ಇದೆ, ಅದನ್ನ ಹೆಂಗ್ ಮಾಡ್ಬೋದು, ಬೇರೆ ತರ ಮಾಡ್ಬೋದಾ ಅನ್ನೋದನ್ನೆಲ್ಲ ನೋಡ್ಬೇಕು, ಟ್ರೈ ಮಾಡಬೇಕು. ವಿದ್ಯಾರ್ಥಿಗಳು ಟೆಕ್ಸ್ಟ್ ಬುಕ್ಗಳನ್ನ ಮೀರಿ ಹೊಸ ಕಲಿಕೆ ಅನುಭವಗಳನ್ನ ನೋಡ್ಬೇಕು. ಸೊ ಫ್ಯಾಕಲ್ಟಿ ಮೆಂಬರ್ಸ್ ನಿರಂತರವಾಗಿ ತಮ್ಮ ಸ್ಕಿಲ್ಸ್ ಅನ್ನ ಅಪ್ಡೇಟ್ ಮಾಡ್ಕೊಂಡಿರ್ಬೇಕು. ಇಂಡಸ್ಟ್ರಿ ಕೂಡ ಅಕಾಡೆಮಿಯ ಜೊತೆ ಕೆಲಸ ಮಾಡಬೇಕು. ಸೊ ಆ ಕೊಲಾಬರೇಷನ್ ಬಂದ್ರೆ ಸ್ಟೂಡೆಂಟ್ಸ್, ಇಂಡಸ್ಟ್ರಿ, ಅಕಾಡೆಮಿಯ, ಫ್ಯಾಕಲ್ಟಿ ಎಲ್ಲ ಜೊತೆಯಾಗಿ ಸೇರಿ ನಮ್ದು ಎಲ್ಲಾ ಸ್ಕಿಲ್ ಸೆಟ್ ಅನ್ನು ಜಾಸ್ತಿ ಮಾಡಿಕೊಂಡ್ರೆ ಔಟ್ಪುಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಸಿಡಾಕ್ ಬ್ಯಾಂಗ್ಳೂರ್ ಪರವಾಗಿ ಎಲ್ಲಾ ವಿದ್ಯಾರ್ಥಿಗಳು, ಫ್ಯಾಕಲ್ಟಿ ಮೆಂಬರ್ಸ್ ಮತ್ತು ಇನ್ಸ್ಟಿಟ್ಯೂಷನ್ಸ್ ಈ ಕೊಲಾಬರೇಟಿವ್ ಲರ್ನಿಂಗ್ ಆಪರ್ಚುನಿಟೀಸ್ ಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳಿ.
1: ಇನ್ನು ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು.
0: ಧನ್ಯವಾದಗಳು, ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇವತ್ತಿನ ಈ ಸಂಚಿಕೆ ನಿಮಗೆ ಸ್ಫೂರ್ತಿದಾಯಕವಾಗಿತ್ತು, ಮಾಹಿತಿ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ತರಗತಿ ಆಚೆಗಿನ ಕಲಿಕೆ, ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಅನಿತಾ ರಾಮೇಶ್ವರಿ ಕೆ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ ಎಸ್.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ಚಿತ್ರದುರ್ಗ FM ಪ್ರಸಾರ ಕೇಂದ್ರ. ಇದೀಗ ಸೇವಾ ಮಾಹಿತಿ ಕೇಳುಗರೆ. ಅಪಾಯದ ಸಂಕಟದಲ್ಲಿರುವ ಶಿಶುಗಳು ಮತ್ತು ಮಕ್ಕಳಿಗಾಗಿ, ಅಂದರೆ 1 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಶಿಶುಗಳು, ಅವಧಿಗೂ ಮುನ್ನ ಜನನ, ಕಡಿಮೆ ತೂಕ ಅಥವಾ ಯಾವುದೇ ಅಭಿವೃದ್ಧಿ ಸಮಸ್ಯೆ ಇರುವ ಮಕ್ಕಳಿಗಾಗಿ ಮಕ್ಕಳ ಅಭಿವೃದ್ಧಿ ಮೌಲ್ಯಮಾಪನ ಶಿಬಿರವನ್ನು ಇದೇ June 25, ಅಂದರೆ ಗುರುವಾರ, ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯ DEIC ಅಂದರೆ ಜಿಲ್ಲಾ ಆರಂಭಿಕ ಮಧ್ಯಸ್ಥಿಕೆ ಕೇಂದ್ರದಲ್ಲಿ 9:00 AM ಸಂಜೆ 4:00 PM

0: ಶಿಬಿರವನ್ನು ನಡೆಸಲಾಗುತ್ತದೆ. ಹಾಗಾಗಿ ಅಭಿವೃದ್ಧಿ ಸಮಸ್ಯೆ ಇರುವ ಮಕ್ಕಳೊಂದಿಗೆ ಪೋಷಕರು ಭಾಗವಹಿಸಿ ಶಿಬಿರದ ಸದುಪಯೋಗ ಪಡಿಸಿಕೊಳ್ಳಲು ಆಯೋಜಕರು ಕೋರಿರುತ್ತಾರೆ. ನೋಂದಣಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆ ಡಿಇಐಸಿಗೆ ಸಂಪರ್ಕಿಸಿ.
1: ದಿವಂಗತ ಬಬ್ಲಿಬಾಯಿ ಹಂಜಾರಿ ಮಲ್ಜಿ ಚಿತ್ರದುರ್ಗ ಇವರ ಸ್ಮರಣಾರ್ಥ ಶ್ರೀ ಜೈನ ಸಂಘ ಚಿತ್ರದುರ್ಗ ಮತ್ತು ರೋಟರಿ ಬೆಂಗಳೂರು ಇಂದಿರಾನಗರ ಇವರ ಸಹಯೋಗದಲ್ಲಿ ಉಚಿತ ಮೆಗಾ ಕಣ್ಣಿನ ತಪಾಸಣೆ ಮತ್ತು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಇದೇ ಜೂನ್ 27ರಂದು ಶನಿವಾರ ಚಿತ್ರದುರ್ಗದ ಶ್ರೀ ಬಸವೇಶ್ವರ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಏರ್ಪಡಿಸಲಾಗಿದೆ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಡೆಯುವ ಶಿಬಿರವನ್ನು ಬೆಂಗಳೂರಿನ ಪ್ರಾಜೆಕ್ಟ್ ದೃಷ್ಟಿ ತಂಡವು ನಡೆಸಿಕೊಡುತ್ತದೆ. ಆಯ್ಕೆಯಾದವರಿಗೆ ಬೆಂಗಳೂರಿನ ಡಾಕ್ಟರ್ ಸೋಲಂಕಿ ಕಣ್ಣಿನ ಆಸ್ಪತ್ರೆ ಮತ್ತು ಚಿಕ್ಕಬಳ್ಳಾಪುರದ ಜೈನ್ ಮಿಷನ್ ಆಸ್ಪತ್ರೆಯವರು ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಿಕೊಡುತ್ತಾರೆ. ಶಿಬಿರಕ್ಕೆ ಸಹಕರಿಸುತ್ತಾರೆ ಬಾಂಬೆ ಗ್ಲಾಸ್ ಹೌಸ್, ಲಕ್ಷ್ಮೀ ಬಜಾರ್ ಚಿತ್ರದುರ್ಗ ಮತ್ತು ಶಾ ಸೈಕಲ್ ಇಂಪೋರ್ಟಿಂಗ್ ಕಂಪನಿ ಎಸ್ಕೆಪಿ ಬ್ಯಾಂಕ್ ಚಿತ್ರದುರ್ಗ. ನೋಂದಣಿಗೆ ಪಾರಸ್ ಜೈನ್ ಅವರ ಸಂಖ್ಯೆ 9844500009 ಹಾಗೆ ಕಲ್ಪೇಶ್ ಜೈನ್ ಅವರ ಮೊಬೈಲ್ ಸಂಖ್ಯೆ 9886393967 ಕರೆ ಮಾಡಿ.
0: ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿನ ವಿಷಯ ಇಂದಿನ ಮಕ್ಕಳಲ್ಲಿ ಶೈಕ್ಷಣಿಕ ಪಾಲ್ಗೊಳ್ಳುವಿಕೆ, ಪೋಷಕರು ಹಾಗೂ ವಿದ್ಯಾರ್ಥಿಗಳ ಪಾತ್ರ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಕೇಳಿ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಗೆ ನಿಮ್ಮ ಚಿತ್ರದುರ್ಗ ಎಫ್ಎಂನಿಂದ.
2: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019943439.
0: ಕೇಳುಗರೆ, ಇಂದು ಬೆಳಗ್ಗೆ 9:30 ನಮ್ಮ ನಿಲಯದಿಂದ ಕುಸುಮ ರೋಗ ಅಥವಾ ಹಿಮೋಫಿಲಿಯಾ ರೋಗದಿಂದ ಮುಕ್ತರಾಗಿ ಆರೋಗ್ಯವಂತ ಜೀವನ ನಡೆಸುತ್ತಿರುವ ಸುರೇಶ್ ಹನಕವಾಡಿ ಹಾಗೂ ಅವರ ಸಹವರ್ತಿಗಳೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಕೇಳಿ ಇಂದು ಬೆಳಗ್ಗೆ 9:30 ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಿಂದ. ಕೇಳುಗರೆ, ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 8:30 to 9:30. ವಿಷಯ ಮಳೆಗಾಲದಲ್ಲಿ ಮಕ್ಕಳಲ್ಲಿ ಜ್ವರ, ಕಾರಣಗಳು, ಮುನ್ನೆಚ್ಚರಿಕೆ ಹಾಗೂ ಮಕ್ಕಳ ಆರೈಕೆ ಕುರಿತಾಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಹಿರಿಯ ಮಕ್ಕಳ ತಜ್ಞರಾದ ಡಾಕ್ಟರ್ ಕಿರಣ್ ಹೆಚ್.ಟಿ. ಕೆಳಗರು ಕಾರ್ಯಕ್ರಮದಲ್ಲಿ ಕರೆ ಮಾಡುವ ಮೂಲಕ ಭಾಗವಹಿಸಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ಬಳಿಕ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ 16ನೇ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆ ಸಂಪನ್ನ. ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಸಹಕಾರಕ್ಕೆ ಕರೆ. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು ಶೇಕಡ 5.4% ಪ್ರಗತಿ. ಹಾರ್ಮೋಜ್ ಜಲಸಂಧಿಯಿಂದ 11,000 ಹೆಚ್ಚು ನಾವಿಕರ ಸ್ಥಳಾಂತರಕ್ಕೆ ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಯೋಜನೆ. ಎಂಎಸ್ಎಂಇಗಳಿಗೆ ಹಣಕಾಸು ಸೌಲಭ್ಯ ಸುಲಭಗೊಳಿಸಲು ಟ್ರೇಡ್ಸ್ ಅಂತಿಮ ಮಾರ್ಗಸೂಚಿ ಪ್ರಕಟಿಸಿದ ಆರ್ಬಿಐ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಉಜ್ಬೇಕಿಸ್ತಾನದ ವಿರುದ್ಧ ಪೋರ್ಚುಗಲ್ಗೆ 5-0 ಗೋಲುಗಳ ಭರ್ಜರಿ ಜಯ. ವಾರ್ತೆಗಳ ವಿವರ. ಭಾರತದ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ನಡೆದ 16ನೇ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಉನ್ನತ ಮಟ್ಟದ ಸಭೆಯಲ್ಲಿ ಭಯೋತ್ಪಾದನೆ ಮತ್ತು ಸೈಬರ್ ಬೆದರಿಕೆಗಳು ಸೇರಿದಂತೆ ವ್ಯಾಪಕ ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಬಲವಾದ ಸಹಕಾರವನ್ನು ನೀಡುವಂತೆ ಸದಸ್ಯ ರಾಷ್ಟ್ರಗಳು ಕರೆ ನೀಡಿವೆ. ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಅಂತಾರಾಷ್ಟ್ರೀಯ ಸಮುದಾಯವು ಎದುರಿಸುತ್ತಿರುವ ಸಾಂಪ್ರದಾಯಿಕ ಮತ್ತು ಉದಯೋನ್ಮುಖ ಬೆದರಿಕೆಗಳ ಕುರಿತು ಚರ್ಚಿಸಲಾಯಿತು. ಗಡಿಗಳನ್ನು ಮೀರಿ ಬೆಳೆಯುತ್ತಿರುವ ಭದ್ರತಾ ಅಪಾಯಗಳ ಮೇಲೆ ಸಭೆಯು ಪ್ರಮುಖವಾಗಿ ಗಮನಹರಿಸಿತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇಂಧನ ಮತ್ತು ಆಹಾರ ಭದ್ರತೆಯಿಂದ ಹಿಡಿದು ಹವಾಮಾನ ವೈಪರೀತ್ಯ ಹಾಗೂ ಭಯೋತ್ಪಾದಕ ಸಂಘಟನೆಗಳು ಹೊಸ ತಂತ್ರಜ್ಞಾನಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವ ವಿಷಯಗಳ ಬಗ್ಗೆ ಪ್ರತಿನಿಧಿಗಳು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡರು. ಮೇ ಮತ್ತು ಜೂನ್ ತಿಂಗಳಿನಲ್ಲಿ ನಡೆದಿದ್ದ ಭಯೋತ್ಪಾದನೆ ನಿರೋಧಕ ಹಾಗೂ ಮಾಹಿತಿ ತಂತ್ರಜ್ಞಾನ ಬಳಕೆ ಭದ್ರತೆಗೆ ಸಂಬಂಧಿಸಿದ ಬ್ರಿಕ್ಸ್ ಜಂಟಿ ಕಾರ್ಯಕಾರಿ ತಂಡಗಳ ಸಭೆಯ ಫಲಿತಾಂಶಗಳನ್ನು ಇದೇ ವೇಳೆ ಪರಿಶೀಲಿಸಲಾಯಿತು. ಭದ್ರತಾ ಸಾಮರ್ಥ್ಯ ವೃದ್ಧಿ, ಮಾಹಿತಿ ಹಂಚಿಕೆ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವಿನ ಸಮನ್ವಯದ ಮೂಲಕ ಭಯೋತ್ಪಾದನೆ ಹಾಗೂ ಸೈಬರ್ ಅಪಾಯಗಳನ್ನು ಸಾಮೂಹಿಕವಾಗಿ ಹತ್ತಿಕ್ಕಲು ನಾಯಕರು ಬೆಂಬಲ ಸೂಚಿಸಿದರು. ಸದೃಢತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಶೀರ್ಷಿಕೆಯಡಿ 2026ರಲ್ಲಿ ಭಾರತ ವಹಿಸಿಕೊಂಡಿರುವ ಬ್ರಿಕ್ಸ್ ಅಧ್ಯಕ್ಷತೆಗೆ ಎಲ್ಲಾ ರಾಷ್ಟ್ರಗಳ ಭದ್ರತಾ ಸಲಹೆಗಾರರು ಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ಸಭೆ ಸಂಪನ್ನಗೊಂಡ ನಂತರ ನಿಯೋಗದ ಸದಸ್ಯರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದರು. ಸದೃಢ ಆರ್ಥಿಕತೆ, ಸುಸ್ಥಿರ ಅಭಿವೃದ್ಧಿ ಮತ್ತು ಅಂತರ್ಗತ ಬೆಳವಣಿಗೆಗಾಗಿ ಬಲವಾದ ಬಹುಪಕ್ಷೀಯ ಸಹಕಾರ ಅಗತ್ಯ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಬೆಳವಣಿಗೆಗಾಗಿ ಜಾಗತಿಕ ಸಂಗಮ ಶೃಂಗಸಭೆಯನ್ನುದ್ದೇಶಿಸಿ ವರ್ಚುವಲ್ ಮೂಲಕ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಹಾಗೂ ಅನಿಶ್ಚಿತತೆಯ ಪರಿಣಾಮಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳು ಮತ್ತು ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಮೇಲೆ ಅಸಮ ಪ್ರಮಾಣದಲ್ಲಿ ಬೀಳುತ್ತಿದ್ದು ಇದನ್ನು ಎದುರಿಸಲು ಸಂಘಟಿತ ಜಾಗತಿಕ ಕ್ರಮ ಅನಿವಾರ್ಯವಾಗಿದೆ ಎಂದರು. ಭಾರತದ ಆರ್ಥಿಕ ಪ್ರಗತಿ ಉಲ್ಲೇಖಿಸಿದ ಸಚಿವರು, ದೇಶದ ಬೆಳವಣಿಗೆಯು ಪ್ರಮುಖವಾಗಿ ದೇಶೀಯ ಬೇಡಿಕೆಯಿಂದ ಪ್ರೇರಿತವಾಗಿದೆ. ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ಒಂದಾಗಿದ್ದು ಮಧ್ಯಮ ಅವಧಿಯಲ್ಲಿ ಜಿಡಿಪಿ ಬೆಳವಣಿಗೆಯು ಶೇಕಡ 7 ಆಸುಪಾಸಿನಲ್ಲಿ ಭದ್ರವಾಗಿರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅಧ್ಯಕ್ಷತೆಯಲ್ಲಿ ನಡೆದ ಈ ಶೃಂಗಸಭೆಯಲ್ಲಿ G7 ರಾಷ್ಟ್ರಗಳು ಹಾಗೂ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಪ್ರತಿನಿಧಿಗಳು ಭಾಗವಹಿಸಿದ್ದರು. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು ಶೇಕಡ 5.4% ಪ್ರಗತಿ ಸಾಧಿಸಿದೆ ಎಂದು ನೀತಿ ಆಯೋಗದ ಉಪಾಧ್ಯಕ್ಷ ಡಾಕ್ಟರ್ ಅಶೋಕ್ ಕುಮಾರ್ ಲಾಹಿರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಟ್ರೇಡ್ ವಾಚ್ ಕ್ವಾರ್ಟರ್ಲಿ ವರದಿಯ ಇತ್ತೀಚಿನ ಆವೃತ್ತಿಯನ್ನು ಬಿಡುಗಡೆ ಮಾತನಾಡಿದ ಅವರು, ಕಳೆದ ತ್ರೈಮಾಸಿಕದಲ್ಲಿ ಭಾರತದ ರಫ್ತು ಪ್ರಮಾಣವು $1.84 trillion ತಲುಪಿದ್ದು ಆಮದು ಪ್ರಮಾಣವು ಶೇಕಡ 6.5% ಹೆಚ್ಚಳವಾಗಿದೆ ಎಂದು ವಿವರ ನೀಡಿದರು. ಪಶ್ಚಿಮ ಏಷ್ಯಾದ ಪ್ರಸಕ್ತ ಬಿಕ್ಕಟ್ಟಿನ ಕುರಿತು ಪ್ರಸ್ತಾಪಿಸಿದ ಅವರು, ಈ ಪರಿಸ್ಥಿತಿಯು ತಾತ್ಕಾಲಿಕವಾಗಿದ್ದು ಶೀಘ್ರದಲ್ಲೇ ಜಗತ್ತಿನಲ್ಲಿ ಶಾಂತಿ ನೆಲೆಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಹಾರ್ಮೋ ಜಲಸಂಧಿಯಲ್ಲಿ ಸಿಲುಕಿರುವ 11,000 ಹೆಚ್ಚು ನಾವಿಕರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸುವ ಯೋಜನೆಯನ್ನು ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ IMO ಪ್ರಕಟಿಸಿದೆ. ಈ ಕಾರ್ಯಾಚರಣೆಗೆ ಅಗತ್ಯವಿರುವ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲಾಗಿದ್ದು ಅಮೆರಿಕ ಹಾಗೂ ಇರಾನ್ ನಡುವಿನ ತಿಳುವಳಿಕಾ ಪತ್ರದ ಅನ್ವಯ ಇರಾನ್, ಒಮಾನ್ ಸೇರಿದಂತೆ ಪ್ರಾದೇಶಿಕ ರಾಷ್ಟ್ರಗಳ ಸಹಕಾರದೊಂದಿಗೆ ತೆರವು ಪ್ರಕ್ರಿಯೆ ನಡೆಯಲಿದೆ ಎಂದು IMO ಪ್ರಧಾನ ಕಾರ್ಯದರ್ಶಿ ಆರ್ಸೆನಿಯೋ ಡೊಮಿಂಗ್ವೇಸ್ ತಿಳಿಸಿದ್ದಾರೆ. ಇದೇ ವೇಳೆ ಜಿನೆವಾದ ವಿಶ್ವಸಂಸ್ಥೆ ಕಚೇರಿಯ ಇರಾನ್ ರಾಯಭಾರಿ ಅಲಿ ಬಹರೇನಿ ಅವರು ಮಾತನಾಡಿ, ವಾಣಿಜ್ಯ ಹಡಗುಗಳ ಸಂಚಾರಕ್ಕಾಗಿ ಹಾರ್ಮೋ ಜಲಸಂಧಿಯನ್ನು ಯಾವುದೇ ಸುಂಕವಿಲ್ಲದೆ ಸಂಪೂರ್ಣವಾಗಿ ಮುಕ್ತಗೊಳಿಸಲಾಗಿದೆ ಎಂದಿದ್ದಾರೆ. ಅಮೆರಿಕ ಇರಾನ್ ನಡುವಿನ ಮಾತುಕತೆಗಳ ಆಧಾರದ ಮೇಲೆ 60 ದಿನಗಳ ನಂತರ ಪ್ರಸಕ್ತ ಪರಿಸ್ಥಿತಿಯನ್ನು ಪರಿಶೀಲಿಸಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಭಾರತೀಯ ರಿಸರ್ವ್ ಬ್ಯಾಂಕ್ RBI ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮ MSME ಮಾರಾಟಗಾರರ ನೋಂದಣಿ ಪ್ರಕ್ರಿಯೆಯನ್ನು ಸರಳಗೊಳಿಸುವ ಹಾಗೂ ಹಣಕಾಸು ಪೂರೈಕೆದಾರರಿಗೆ ಸಾಲ ಖಾತರಿಯ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಟ್ರೇಡ್ ರಿಸೀವೆಬಲ್ಸ್ ಡಿಸ್ಕೌಂಟಿಂಗ್ ಸಿಸ್ಟಮ್ ಟ್ರೇಡ್ಸ್ ಕುರಿತ ಅಂತಿಮ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ. ಟ್ರೇಡ್ಸ್ ಒಂದು ಆನ್ಲೈನ್ ವೇದಿಕೆಯಾಗಿದ್ದು ಸಣ್ಣ ಉದ್ಯಮಗಳು ತಮ್ಮ ಬಾಕಿ ಇರುವ ಬಿಲ್ಗಳು ಅಥವಾ ವ್ಯಾಪಾರ ಪಡೆಯಬೇಕಾದ ಮೊತ್ತಗಳನ್ನು ಬ್ಯಾಂಕ್ಗಳು ಹಾಗೂ ಇತರೆ ಹಣಕಾಸು ಸಂಸ್ಥೆಗಳ ಮೂಲಕ ಹರಾಜು ಹಾಕಿ ಕಾರ್ಯಾಚರಣಾ ಬಂಡವಾಳವನ್ನು ಪಡೆದುಕೊಳ್ಳಲು ನೆರವಾಗುತ್ತದೆ. ನಿನ್ನೆ ಹೊರಡಿಸಿದ ನಿರ್ದೇಶನದಲ್ಲಿ ಟ್ರೇಡ್ಸ್ಗೆ ಸಂಬಂಧಿಸಿದ ಪ್ರಸ್ತುತ ಸೂಚನೆಗಳನ್ನು ಸಮಗ್ರವಾಗಿ ಪರಿಶೀಲಿಸಿರುವುದಾಗಿ RBI ತಿಳಿಸಿದೆ. ಅವುಗಳನ್ನು ಒಂದೇ ಚೌಕಟ್ಟಿನಡಿ ಏಕೀಕರಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದೆ. ಟ್ರೇಡ್ಸ್ ನಿರ್ವಹಣಾ ಸಂಸ್ಥೆಗಳ ಕನಿಷ್ಠ ನಿವ್ವಳ ಮೌಲ್ಯದ ಅಗತ್ಯತೆಯನ್ನು ಇತರೆ ಬ್ಯಾಂಕೇತರ ಪಾವತಿ ವ್ಯವಸ್ಥೆ ನಿರ್ವಹಣಾ ಸಂಸ್ಥೆಗಳಿಗೆ ಅನ್ವಯವಾಗುವ 25 ಕೋಟಿ ರೂಪಾಯಿಗಳ ಮಟ್ಟಕ್ಕೆ ಸಮನ್ವಯಗೊಳಿಸಲಾಗಿದೆ. ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಗಳು ಈ ಮಾನದಂಡವನ್ನು 2028 March 31 ಪೂರೈಸಬೇಕು ಎಂದು RBI ತಿಳಿಸಿದೆ. ಕತಾರ್ನ ರಾಸ್ ಲಫಾನ್ ಕೈಗಾರಿಕಾ ನಗರದಲ್ಲಿ ಕಳೆದ ಭಾನುವಾರ ನಡೆದ ದುರಂತದಲ್ಲಿ ಭಾರತೀಯ ನಾಗರಿಕರು ಜೀವ ಕಳೆದುಕೊಂಡಿರುವುದಕ್ಕೆ ಕತಾರ್ ದೇಶದ ಅಮೀರ್ ಶೇಖ್ ತಮೀಮ್ ಬಿನ್ ಅಹಮದ್ ಅಲ್ ಥಾನಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮಾಡಿದ ಅವರು ಘಟನೆಯಲ್ಲಿ ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಬಾಧಿತ ಕುಟುಂಬಗಳಿಗೆ ಸಾಂತ್ವನ ಹೇಳಿದ ಕತಾರ್ ನಾಯಕರಿಗೆ ಪ್ರಧಾನಿ ಧನ್ಯವಾದ ಅರ್ಪಿಸಿದ್ದು ಗಾಯಾಳುಗಳಿಗೆ ಅಲ್ಲಿನ ಆಡಳಿತವು ಒದಗಿಸಿದ ತ್ವರಿತ ವೈದ್ಯಕೀಯ ನೆರವನ್ನು ಶ್ಲಾಘಿಸಿದ್ದಾರೆ. ಇದೇ ವೇಳೆ ಉಭಯ ನಾಯಕರು ತಮ್ಮ ನಾಗರಿಕರ ಯೋಗಕ್ಷೇಮ ಮತ್ತು ಸುರಕ್ಷತೆಯನ್ನು ಖಾತ್ರಿಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದ್ದಲ್ಲದೆ ಪರಸ್ಪರ ಬೆಂಬಲ ಮತ್ತು ಒಗ್ಗಟ್ಟನ್ನು ವ್ಯಕ್ತಪಡಿಸಿದ್ದಾರೆ. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಗಳ ಮೇಲೆ ದಾಳಿ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸರ್ವಾನುಮತದ ನಿರ್ಣಯ ಅಂಗೀಕರಿಸಿದೆ. ಇದರೊಂದಿಗೆ ದಾಳಿಗೆ ತುತ್ತಾದ ಸೈನಿಕರು ಯಾವುದೇ ದೇಶಕ್ಕೆ ಸೇರಿದವರೂ ಆಯಾ ದೇಶಗಳನ್ನು ತನಿಖೆಯಲ್ಲಿ ಭಾಗಿಯಾಗಿಸಿಕೊಳ್ಳುವುದನ್ನು ನಿರ್ಣಯವು ಬೆಂಬಲಿಸಿದೆ. ಶಾಂತಿ ಪಾಲಕರು ಅಥವಾ ಅವರ ನೆಲೆಗಳ ಮೇಲಿನ ದಾಳಿಯು ಯುದ್ಧಾಪರಾಧಕ್ಕೆ ಸಮಾನವಾಗಬಹುದು ಎಂದು ಪುನರುಚ್ಚರಿಸಿರುವ ಮಂಡಳಿಯು ಸಂಘರ್ಷದಲ್ಲಿ ತೊಡಗಿರುವ ಎಲ್ಲಾ ಬಣಗಳು ವಿಶ್ವಸಂಸ್ಥೆಯ ಸಿಬ್ಬಂದಿ ವಿಷಯದಲ್ಲಿ ತಮ್ಮ ಜವಾಬ್ದಾರಿಗಳನ್ನು ಸಂಪೂರ್ಣವಾಗಿ ಪಾಲಿಸಬೇಕು ಎಂದು ಸೂಚಿಸಿದೆ. ಭಾರತ ಸೇರಿದಂತೆ 150 ಹೆಚ್ಚು ದೇಶಗಳು ಈ ನಿರ್ಣಯವನ್ನು ಜಂಟಿಯಾಗಿ ಪ್ರಾಯೋಜಿಸಿದ್ದು ಇದು ಶಾಂತಿ ಪಾಲಕರ ಸುರಕ್ಷತೆಯ ಕುರಿತು ಅಂತಾರಾಷ್ಟ್ರೀಯ ಸಮುದಾಯಕ್ಕಿರುವ ಕಳಕಳಿಯನ್ನು ಪ್ರತಿಬಿಂಬಿಸುತ್ತದೆ. ಎಥೆನಾಲ್ ಮಿಶ್ರಣ ಕಾರ್ಯಕ್ರಮವನ್ನು ವೈಜ್ಞಾನಿಕವಾಗಿ ಮೌಲ್ಯೀಕರಿಸಲಾಗಿದೆ ಮತ್ತು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಪುನರುಚ್ಚರಿಸಿದೆ. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕುರಿತು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುತ್ತಿರುವ ಆಧಾರರಹಿತ ಹೇಳಿಕೆಗಳು ಸಾರ್ವಜನಿಕರನ್ನು ದಾರಿ ತಪ್ಪಿಸುವ ಗುರಿಯನ್ನು ಹೊಂದಿವೆ ಎಂದು ಕೇಂದ್ರ ಸರ್ಕಾರ ಗಮನಿಸಿದ್ದು E20 ಪೆಟ್ರೋಲ್ ಅನ್ನು ಪರಿಚಯಿಸಿದಾಗಿನಿಂದ ಎಥೆನಾಲ್ ಮಿಶ್ರಣಕ್ಕೆ ಕಾರಣವಾದ ಎಂಜಿನ್ ವೈಫಲ್ಯ ಅಥವಾ ವಾಹನ ಸ್ಥಗಿತದ ಯಾವುದೇ ವ್ಯಾಪಕ ಸಮಸ್ಯೆಗಳು ವರದಿಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಅಮೆರಿಕದ ಹ್ಯೂಸ್ಟನ್ನಲ್ಲಿ ನಡೆದ 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಕೆ ಗುಂಪಿನ ಪಂದ್ಯದಲ್ಲಿ ಪೋರ್ಚುಗಲ್ ತಂಡ ಉಜ್ಬೆಕಿಸ್ತಾನದ ವಿರುದ್ಧ 5-0 ಗೋಲುಗಳ ಭರ್ಜರಿ ಜಯ ಸಾಧಿಸಿದೆ. ತಾರಾ ಆಟಗಾರ 41 ಕ್ರಿಸ್ಟಿಯಾನೋ ರೊನಾಲ್ಡೊ ಪೋರ್ಚುಗಲ್ ಪರ 2 ಗೋಲುಗಳನ್ನು ಗಳಿಸಿದರು. ರೊನಾಲ್ಡೊ ತಮ್ಮ ಗೋಲುಗಳೊಂದಿಗೆ 6 ವಿಭಿನ್ನ ವಿಶ್ವಕಪ್ ಪಂದ್ಯಾವಳಿಗಳಲ್ಲಿ ಗೋಲು ಗಳಿಸಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಫಾಕ್ಸ್ ಬರೋದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ಇಂಗ್ಲೆಂಡ್ ಮತ್ತು ಘಾನಾ ನಡುವಿನ ಎಲ್ ಗುಂಪಿನ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ ಡ್ರಾದಲ್ಲಿ ಕೊನೆಗೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ 16 ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆ ಸಂಪನ್ನ. ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಸಹಕಾರಕ್ಕೆ ಕರೆ. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು 5.4% ಪ್ರಗತಿ. ಹಾರ್ಮೋಜ್ ಜಲಸಂಧಿಯಿಂದ 11,000 ಹೆಚ್ಚು ನಾವಿಕರ ಸ್ಥಳಾಂತರಕ್ಕೆ ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಯೋಜನೆ. ಎಂಎಸ್ಎಂಇಗಳಿಗೆ ಹಣಕಾಸು ಸೌಲಭ್ಯ ಸುಲಭಗೊಳಿಸಲು ಟ್ರೇಡ್ಸ್ ಅಂತಿಮ ಮಾರ್ಗಸೂಚಿ ಪ್ರಕಟಿಸಿದ RBI. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಉಜ್ಬೆಕಿಸ್ತಾನದ ವಿರುದ್ಧ ಪೋರ್ಚುಗಲ್ಗೆ 5-0 ಗೋಲುಗಳ ಭರ್ಜರಿ ಜಯ. ಇಲ್ಲಿಗೆ

0: ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 7:45:30. ಇದೀಗ ನಮ್ಮ ಕಾರ್ಯಕ್ರಮ
2: ಆಯುರ್ಧಾರ, ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
3: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುನಿತಾ ಟಿ, ವೈದ್ಯಾಧಿಕಾರಿ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಮಾಳೇನಹಳ್ಳಿ, ಚಿತ್ರದುರ್ಗ. ಈಗ ನಾನು ಮಾತನಾಡುತ್ತಿರುವ ವಿಷಯ ವ್ಯಾಧಿಕ್ಷಮತ್ವ. ಇತ್ತೀಚಿನ ದಿನಗಳಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಚ್ಚಾಗಿ ಕೇಳಿ ಬರುತ್ತಿರುವ ಪದ ರೋಗ ನಿರೋಧಕ ಶಕ್ತಿ ಅಥವಾ ವ್ಯಾಧಿಕ್ಷಮತ್ವ. ವ್ಯಾಧಿಕ್ಷಮತ್ವ ಪದವು ಎರಡು ಶಬ್ದಗಳನ್ನು ಒಳಗೊಂಡಿದೆ. ವ್ಯಾಧಿ ಅಂದರೆ ರೋಗ ಮತ್ತು ಕ್ಷಮತ್ವ ಅಂದರೆ ಅದರ ವಿರುದ್ಧ ಹೋರಾಡುವ ಶಕ್ತಿ ಎಂದರ್ಥ. ವ್ಯಾಧಿಕ್ಷಮತ್ವಂ ವ್ಯಾಧಿಬಲ ವಿರೋಧಿತ್ವಂ ವ್ಯಾಧ್ಯುತ್ಪಾದ ಪ್ರತಿಬಂಧಕತ್ವಂ ಇತಿ. ಅರ್ಥಾತ್ ವ್ಯಾಧಿಕ್ಷಮತ್ವ ಎಂದರೆ ನಮ್ಮ ದೇಹವು ಕಾಯಿಲೆಯ ವಿರುದ್ಧ ಹೋರಾಡುವುದು ಹಾಗೂ ರೋಗ ಬರದಂತೆ ನಮ್ಮ ದೇಹವನ್ನು ಕಾಪಾಡುವುದಾಗಿದೆ. ಉದಾಹರಣೆಗೆ ಕರೋನಾ ರೋಗ ಬಂದಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಸೋಂಕು ತಗುಲಲಿಲ್ಲ ಹಾಗೂ ಸೋಂಕು ತಗುಲಿದ್ದರೂ ಸಹ ರೋಗ ನಿರೋಧಕ ಶಕ್ತಿಯು ಉತ್ತಮವಾಗಿರುವ ಕಾರಣ ಹೆಚ್ಚು ರೋಗ ಲಕ್ಷಣಗಳು ಕಂಡು ಬರಲಿಲ್ಲ. ಆದರೆ ಕಡಿಮೆ ರೋಗ ನಿರೋಧಕ ಶಕ್ತಿ ಇದ್ದವರಲ್ಲಿ ಎಷ್ಟೇ ಚಿಕಿತ್ಸೆ ನೀಡಿದರೂ ಫಲಕಾರಿಯಾಗದೆ ಮರಣ ಹೊಂದಿರುವ ಉದಾಹರಣೆಗಳಿವೆ. ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತದೆ ಅಂತ ಹೇಳೋದಾದ್ರೆ, ಮಕ್ಕಳಲ್ಲಿ, ಗರ್ಭಿಣಿ ಮತ್ತು ಬಾಣಂತಿಯರಲ್ಲಿ, 60 ವರ್ಷ ದಾಟಿದಂತಹ ವೃದ್ಧರಲ್ಲಿ, ಸಕ್ಕರೆ ಕಾಯಿಲೆ, ಅಧಿಕ ರಕ್ತದೊತ್ತಡ ಇರುವಂತಹವರಲ್ಲಿ, ಹೆಚ್ಐವಿ ಪಾಸಿಟಿವ್ ಇದ್ದವರಲ್ಲಿ ವ್ಯಾಧಿಕ್ಷಮತ್ವ ಕಡಿಮೆ ಇರುತ್ತದೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಇರಲು ಕಾರಣಗಳನ್ನು ನೋಡುವುದಾದರೆ, ಮಾನಸಿಕವಾಗಿ ದುರ್ಬಲರು, ಖಿನ್ನತೆ, ಒತ್ತಡ, ಕೋಪ, ನಕಾರಾತ್ಮಕವಾದಂಥ ಯೋಚನೆಗಳನ್ನು ಹೊಂದಿರುವಂಥವರು ಇವು ಮಾನಸಿಕ ಕಾರಣಗಳಾದರೆ, ನಾವು ಸೇವಿಸುವಂತಹ ಆಹಾರ ಕೂಡ ಇನ್ನೊಂದು ಕಾರಣ. ಈಗಿನ ದಿನಗಳಲ್ಲಿ ನಾವು ಸೇವಿಸುತ್ತಿರುವ ಸತ್ವಹೀನ ಆಹಾರ, ಅದರಲ್ಲೂ ಬಾಯಿ ಚಪಲಕ್ಕಾಗಿ ತಿನ್ನುತ್ತಿರುವ ಜಂಕ್ ಫುಡ್, ಫಾಸ್ಟ್ ಫುಡ್, ಬೇಕರಿ ತಿನಿಸುಗಳು, ಅತಿಯಾದ ಉಪ್ಪು, ಹುಳಿ, ಖಾರದ ಬಳಕೆ, ಸಂಸ್ಕರಿಸಿದಂತಹ ಮಾಂಸಾಹಾರಗಳ ಸೇವನೆ, ವಿರುದ್ಧ ಆಹಾರಗಳ ಸೇವನೆ, ಹಾಗೆಯೇ ಜೀವನ ಶೈಲಿಯ ವಿಚಾರಕ್ಕೆ ಬರೋದಾದರೆ, ಆಲಸ್ಯಕರ ದಿನಚರಿ, ಬೆಳಗಿನ ಸಮಯದಲ್ಲಿ ನಿದ್ರೆ ಮಾಡುವುದು, ರಾತ್ರಿಯ ಸಮಯದಲ್ಲಿ ಜಾಗರಣೆ ಅಥವಾ ತಡವಾಗಿ ಮಲಗುವುದು, ಅತಿಯಾದ ವ್ಯಾಯಾಮ, ಮದ್ಯಪಾನ, ಪದೇ ಪದೇ ಬರುವಂತಹ ಸೋಂಕುಗಳು, ಇದೆಲ್ಲ ವ್ಯಾಧಿಕ್ಷಮತ್ವವನ್ನು ಕಡಿಮೆ ಮಾಡಲಿಕ್ಕೆ ಕಾರಣಗಳಾಗಿವೆ. ರೋಗ ನಿರೋಧಕ ಶಕ್ತಿ ಯಾರಲ್ಲಿ ಹೆಚ್ಚಾಗಿರುತ್ತೆ ಅಂತ ಹೇಳೋದಾದ್ರೆ, ಕೆಲವೊಂದು ಪ್ರದೇಶದ ಜನಗಳಲ್ಲಿ ಭೌಗೋಳಿಕವಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಇರುತ್ತೆ. ಋತುವಿಗೆ ಅನುಸಾರವಾಗಿ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಪಿತ್ರಾರ್ಜಿತವಾಗಿ ಆಸ್ತಿ ಬರದಿದ್ರೂ ಸಹ ಕೆಲ ಕಾಯಿಲೆಗಳು ಹಾಗೂ ರೋಗ ನಿರೋಧಕ ಶಕ್ತಿಯು ಅನುವಂಶೀಯವಾಗಿ ಬರುತ್ತದೆ. ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢವಾಗಿ ಇದ್ದವರು ವ್ಯಾಯಾಮ ಮಾಡಿಕೊಂಡು ಉತ್ಸಾಹ, ಲವಲವಿಕೆ, ಸಕಾರಾತ್ಮಕ ಚಿಂತನೆಯಿಂದ ಇದ್ದಲ್ಲಿ ಸಹ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಇರುತ್ತೆ. ಆಯುರ್ವೇದ ಶಾಸ್ತ್ರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ಹೆಚ್ಚಿಸಿಕೊಳ್ಳಬಹುದು ಅಂತ ಹೇಳೋದಾದ್ರೆ, ಈಗ ನಮಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದಕ್ಕೆ ಕಾರಣ ಏನು ಅಂತ ಗೊತ್ತಾಗಿದೆ. ಅದೇ ರೀತಿ ಆ ಕಾರಣಗಳನ್ನು ತ್ಯಜಿಸೋದು ಅಂದರೆ, ಸಾತ್ವಿಕವಾದಂತಹ ಉತ್ತಮ ಪೋಷಕಾಂಶಯುಕ್ತ ಆಹಾರ ಸೇವನೆ, ದಿನಚರ್ಯ, ಋತುವಿಗೆ ಅನುಸಾರವಾಗಿ ಜೀವನ ಶೈಲಿಯ ಬದಲಾವಣೆ, ಮಧುರ ರಸಯುಕ್ತ ಹಾಗೂ ಹಾಲು, ಹಣ್ಣು, ತುಪ್ಪದ ಬಳಕೆಯಿಂದ ವ್ಯಾಧಿಕ್ಷಮತ್ವವನ್ನು ಹೆಚ್ಚಿಸಿಕೊಳ್ಬಹುದು. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ವ್ಯಾಧಿಕ್ಷಮತ್ವ ವೃದ್ಧಿಗೆ ಬಹಳಷ್ಟು ರಸಾಯನ ದ್ರವ್ಯಗಳು ಲಭ್ಯವಿದೆ. ಆದರೆ ಎಲ್ಲರ ದೇಹ ಪ್ರಕೃತಿಯೂ ಒಂದೇ ಆಗಿರೋದಿಲ್ಲ. ಅವರವರ ಪ್ರಕೃತಿಗೆ ಅನುಸಾರ ನಾವು ಔಷಧಿಗಳ ಪ್ರಯೋಗವನ್ನು ಯುಕ್ತಿಯಿಂದ ಮಾಡಬೇಕಾಗುತ್ತೆ. ಉದಾಹರಣೆಗೆ ಚ್ಯವನಪ್ರಾಶ್, ಇದು ಬಹು ಹೆಸರುವಾಸಿ ರಸಾಯನ ಆಗಿದ್ದು ವೈರಾಣುಗಳ ಸೋಂಕು, ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಉಪಯುಕ್ತ. ಬ್ರಹ್ಮ ರಸಾಯನ, ದೀರ್ಘಕಾಲೀನ ಕಾಯಿಲೆಗಳು, ನಿಶಕ್ತಿಯಿಂದ ಇರುವಂತವರಿಗೆ ಇದು ಉತ್ತಮವಾಗಿದೆ. ಆಮಲಕ್ಕೆ ರಸಾಯನ, ಇದೊಂದು ವಿಟಮಿನ್ ಸಿ ಯುಕ್ತ ನಿತ್ಯ ಸೇವನೀಯ ರಸಾಯನವಾಗಿದ್ದು ಎಲ್ರಿಗೂ ಉಪಯುಕ್ತವಾಗಿದೆ. ಅಗಸೆ ಹರಿತಕ್ಕೆ ರಸಾಯನ, ಉಸಿರಾಟದ ಸಮಸ್ಯೆಗಳಲ್ಲಿ ಉತ್ತಮ. ಅಶ್ವಗಂಧಾವಲಿಹ, ಇದರ ಪ್ರಯೋಗದಿಂದ ದೇಹಬಲ, ನರಬಲ ಹಾಗೂ ಮಾಂಸಬಲ ವೃದ್ಧಿಯಾಗುತ್ತೆ. ಅದೇ ರೀತಿ ಮಕ್ಕಳಲ್ಲಿ ಸ್ವರ್ಣಬಿಂದು ಪ್ರಾಶನ ಪ್ರಯೋಗ, ಕೂಷ್ಮಾಂಡ ರಸಾಯನ, ಹೀಗೆ 10 ಹಲವು ರಸಾಯನ ಔಷಧಗಳು ಲಭ್ಯವಿದ್ದು ಅವರವರ ದೇಹ ಪ್ರಕೃತಿಗೆ ಅನುಸಾರವಾಗಿ ಸಮೀಪದ ಆಯುರ್ವೇದ ವೈದ್ಯರ ಸಲಹೆ ಮೇರೆಗೆ ಬಳಸಬಹುದು. ಧನ್ಯವಾದಗಳು.
2: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು

0: ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
1: ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಆಯುರ್ಧಾರ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 7:51:10. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೆಳಗರೆ. ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆ, ಪ್ರಶ್ನೆಗೆ ಪೂರಕವಾದ ಮಾಹಿತಿ ಈ ಕಾರ್ಯಕ್ರಮದ ವಿಶೇಷತೆಯಾಗಿದೆ. ಹಾಗೆ ಸ್ನೇಹಿತರೆ, ಪ್ರಶ್ನೆ ಕೇಳಿದ ನಂತರದಲ್ಲಿ ನಿಮ್ಮ ಸಂದೇಶಗಳಿರುವ ಉತ್ತರವನ್ನ ಕಳಿಸಿ ಅಂತ ಹೇಳ್ತಾ, ಇನ್ನು ಕಾರ್ಯಕ್ರಮದಲ್ಲಿ ಕೇಳ್ತಾ ಇರುವಂತಹ ಪ್ರಶ್ನೆ ಏನು ಅಂದ್ರೆ, ಇತ್ತೀಚೆಗಷ್ಟೇ 2026 ಭೌಗೋಳಿಕ ಪಾರಂಪರಿಕ ತಾಣಗಳನ್ನ ಘೋಷಣೆ ಮಾಡಲಾಗಿದೆ. ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕೆಲವೊಂದಷ್ಟು ತಾಣಗಳನ್ನ ಆಯ್ಕೆ ಮಾಡಲಾಗಿದೆ. ಮುಖ್ಯವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಇರುವಂತಹ ಒಂದು ಭೌಗೋಳಿಕ ಪಾರಂಪರಿಕ ತಾಣವನ್ನ ಆಯ್ಕೆ ಮಾಡಲಾಗಿದೆ. ಆ ತಾಣ ಯಾವುದು ಅನ್ನೋದೇ ನಿಮಗೆ ಕೇಳ್ತಾ ಇರುವಂತಹ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಪ್ರಶ್ನೆ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಭೌಗೋಳಿಕ ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡಲಾಗಿರುವ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಆ ತಾಣ ಯಾವುದು, ಆ ಸ್ಥಳದ ಹೆಸರೇನು ಅನ್ನೋದೇ ನಿಮಗೆ ಕೇಳ್ತಾ ಇರುವಂತಹ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳನ್ನು ಕಳಿಸಬಹುದು ಸ್ನೇಹಿತರೆ. ಹಾಗೆ ಎರಡು ಹಾಡಿನ ಕಾಲಾವಕಾಶ ನಿಮಗಿರುತ್ತೆ. ಓಕೆ, ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಸಚ್ಚಿ ಚಿತ್ರದ ಹಾಡನ್ನ. ಬಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ. ಸಂಗಡಿಗರೊಂದಿಗೆ ಹಾಡಿದ್ದಾರೆ ಚಿತ್ರಾ.

0: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
0: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನ ಕೇಳಿದ್ದೀನಿ. ಭೌಗೋಳಿಕ ಪಾರಂಪರಿಕ ತಾಣ ಎಂದು ಘೋಷಣೆ ಮಾಡಿರೋದ್ರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಲವಾರು ತಾಣಗಳಿದೆ, ಅದರಲ್ಲಿ ನಮ್ಮ ಚಿತ್ರದುರ್ಗದ ಜಿಲ್ಲೆಯಲ್ಲಿರುವಂತಹ ಒಂದು ತಾಣ ಕೂಡ ಆಗಿರುವಂಥದ್ದು. ಆ ಸ್ಥಳ ಯಾವುದು ಅನ್ನೋದೇ ನಿಮಗೆ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಇನ್ನು ಮುಖ್ಯವಾಗಿ ಉತ್ತರ ಕನ್ನಡ ಜಿಲ್ಲೆಯ ಯಾಣದ ಕಪ್ಪು ಸ್ಫಟಿಕದಂತಹ ಶಿಲಾ ರಚನೆಗಳನ್ನು, ಹಾಗೆ ಸ್ತಂಭಾಕಾರದ ಲಾವಾ ಸೈಂಟ್ ಮೇರಿ ದ್ವೀಪವನ್ನು, ಹಾಗೆ ಪೈರೋಕ್ಲಾಸಿಸ್ಟಿಕ್ಸ್ ಮತ್ತು ಪಿಲ್ಲೋ ಲಾವಗಳು ಕೋಲಾರ ಚಿನ್ನದ ಗಣಿಯನ್ನ, ಪೆನ್ಸಿಲರ್ ಗ್ಲೇಸ್ ಲಾಲ್ಬಾಗ್ ಬೆಂಗಳೂರು, ಈ ತಾಣಗಳನ್ನು ಭೌಗೋಳಿಕ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಅದರಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತಹ ಒಂದು ತಾಣ ಕೂಡ ಆಗಿದೆ. ಆ ತಾಣದ ಹೆಸರೇನು ಅನ್ನೋದೇ ನಿಮ್ಮ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಇನ್ನು 1 ಹಡಿನ ಕಾಲಾವಕಾಶ ನಿಮಗಿದೆ ಅಂತ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ನಾನಿನ್ನ ಮರೆಯಲಾರೆ ಚಿತ್ರದ ಹಾಡನ್ನ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಹಾಡಿರುವ ಈ ಗೀತೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನ ಕೇಳಿದ್ದೆ, ನಮ್ಮ ಕೇಳುಗರು ಕೂಡ ಉತ್ತರಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾದ್ರೆ ಯಾರೆಲ್ಲ ಸಂದೇಶದ ಮೂಲಕ ನಮಗೆ ಉತ್ತರವನ್ನ ಕಳಿಸಿದ್ದಾರೆ ಅಂತೇಳಿ ನೋಡ್ತಾ ಹೋಗೋಣ. ಓಕೆ, ನಮಗೆ ಸಂದೇಶವನ್ನ ತಳಿಸಿರೋದು ಹರಿಹರದಿಂದ ಸುರೇಶ್ ಬೆಣ್ಣಿಯವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಅನಿತಾ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿರುವಂಥದ್ದು. ಇನ್ನು ಹೊನ್ನೂರಲ್ಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ, ನೇತ್ರಾ ನಟರಾಜ್ ಚಿತ್ರದುರ್ಗದಿಂದ, ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಜೋಗಿಮಟ್ಟಿ ಅಂತ ತಿಳಿಸಿದ್ದಾರೆ. ಓಕೆ, ಇನ್ನು ವಾಣಿ ಸತೀಶ್ ಚಿತ್ರದುರ್ಗದಿಂದ. ಹಾಗೆ ಮುಂದಿನ ಸಂದೇಶ ಸೋನು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗೌರಮ್ಮ ಹಿರೇಕೇರೂರು ಹಾವೇರಿ ಜಿಲ್ಲೆಯಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಐಯುಡಿಪಿಲೆ

ಬಾಲಿವುಡ್ನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಎಸ್ ಎಂ ಮೃತ್ಯುಂಜಯ ಸ್ವಾಮಿ ವಿಜ್ಞಾನ ಶಿಕ್ಷಕರು ಮಾಡನಾಯಕನಹಳ್ಳಿಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಓಕೆ, ಎನ್ ಮೋಹನ್ ಕುಮಾರ್ ಹೊಸದುರ್ಗ ತಾಲೂಕು ಎನ್ ಜಿ ಹಳ್ಳಿ ಕಬ್ಬಳ ಗ್ರಾಮದಿಂದ ಸಂದೇಶ ಕಳಿಸಿರುವಂಥದ್ದು. ಸಿ ತಿಪ್ಪೇಸ್ವಾಮಿ ವೈ ಎಸ್ ಭಾಗ್ಯಲಕ್ಷ್ಮಿ ಮಲ್ಲಾಪುರದಿಂದ, ಹಾಗೆ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಬಿ ವಿ ಕೆ ಎಸ್ ಲೇಔಟ್ ಚಿತ್ರದುರ್ಗದಿಂದ, ಇನ್ನು ಷಡಕ್ಷರಪ್ಪ ಪಿ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ, ಹಾಗೆ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಕವಾಡಿಕರ ಹಟ್ಟಿಯಿಂದ ಮುತ್ತುರಾಜು ಅನಿತಾ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಕೂಡ್ಲಿಗಿ ತಾಲೂಕಿನ ಹುಡೇಮ್ನಿಂದ ಶಾಂತಕುಮಾರಿ ಮಂಜುನಾಥ್, ಸಂತೋಷ್ ಪಾಟೀಲ್ ಗಲಿಗಿನಕಟ್ಟಿ ತಾಲೂಕು ರಟ್ಟಿಹಳ್ಳಿಯಿಂದ ಸಂದೇಶ ಕಳಿಸಿರುವಂಥದ್ದು, ಕೆ ಎಂ ಮಹಂತೇಶ್ ಪವಿತ್ರ ನಂದೀಶ್ ತಮಟಕಲ್ಲು ರಸ್ತೆ ಚಿತ್ರದುರ್ಗದಿಂದ, ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಲೇಖನ ಚಂದ್ರಪ್ಪ ಕಾಲ್ಕೆರೆ ಐಡಿಪಿ ಲೇಔಟ್ನಿಂದ, ಹಾಗೆ ಗಿರೀಶ್ ಸಾಲೇಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ ಶಿವಲೀಲ ತೇಲಿ ಹಾಗೆ ಮನೆಯವರು ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಎ ಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕಿನಿಂದ, ಡಿ ಬಿ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಹಾಗೆ ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಮೇನಕಾ ಉಮೇಶ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗ, ವಿಶಾಲಾಕ್ಷಿ ಚೈತ್ರ ಸಿರಿಕೆರೆಯಿಂದ, ಮಾಳಪ್ಪನಹಟ್ಟಿ ಅಂಗಡಿ ಮಹೇಶ್ ಸರೋಜ್ ಸಂಜಯ್ ಓಕೆ ಚಿತ್ರದುರ್ಗದಿಂದ ಸಂದೇಶ ಕಳಿಸಿರುವಂಥದ್ದು, ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆಯಿಂದ, ನಿರ್ಮಲಾ ರಂಗನಾಥ್ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ, ಹಾಗೆ ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಶುಭಾಂಗ್ ಹವೀಶ್ ಬಿ ವಿ ಕೆ ಎಸ್ ಲೇಔಟ್ ಚಿತ್ರದುರ್ಗದಿಂದ, ಹಾಗೆ ಶ್ರೀನಿಧಿ ರಮೇಶ್ ಸುಷ್ಮಿತಾ ಚಿತ್ರದುರ್ಗದಿಂದ, ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗ ಅಂತ ತಿಳಿಸಿದ್ದಾರೆ. ಇನ್ನು ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಸಂದೇಶ ಕಳಿಸಿರುವಂಥದ್ದು, ಲತಾ ಚಂದನ ಅತ್ರೇಯಸ್ ಕೀರ್ತನ ಓಕೆ ಸಂದೇಶ ಕಳಿಸಿದ್ದಾರೆ ಅಯ್ಯಣ್ಣನಪೇಟೆ ಚಿತ್ರದುರ್ಗದಿಂದ, ಹಾಗೆ ಅಂಜನಪ್ಪ ಸುಟ್ಟಕಾರ್ನರ ಹಟ್ಟಿಯಿಂದ, ಪ್ರಣಯರಾಣಿ ಪ್ರೇಮ ಆಂಜನೇಯ ತುರುವನೂರು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೆ ಬಿ ಪಾಲಯ್ಯ ಚಿರತಗೊಂಡು ಕೂಡ್ಲಿಕ್ಕಿ ತಾಲೂಕಿನಿಂದ, ಪ್ರೇಮ ನಟರಾಜ್ ನಾಯಕನ ಹಟ್ಟಿಯಿಂದ, ಹಾಗೆ ಸವಿತಾ ದೇವರಾಜ್ ನಚಿಕೇತ್ ಹೃತಿಕ್ ಕೆಳಕೋಟೆಯಿಂದ, ಓಕೆ ಉಮಾದೇವಿ ಚಳ್ಳಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಶರಣಪ್ಪ ಬಿ ಸಹಸ್ ಶಿಕ್ಷಕರು ಅನಸೂಯ ಎಂ ಅಂತ ಹೇಳಿದ್ದಾರೆ, ಎಲ್ಲಿಂದ ಅಂದರೆ ಕೊಂಡ್ಲಹಳ್ಳಿಯಿಂದ. ಇನ್ನು ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಕೊಂದಿ ಜಗಳೂರು ತಾಲೂಕಿನಿಂದ, ಹಾಗೆ ಗುಡೇಕೋಟೆಯಿಂದ ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಪ್ರಜ್ವಲ್, ಇನ್ನು ಸುರೇಶ್ ಜಿ ಎಸ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ವಸಂತ್ ಕುಮಾರ್ ತೇಜಸ್ ವಿನಾಯಕ ದಾವಣಗೆರೆಯಿಂದ, ಇನ್ನು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಎನ್ ಮಾರಣ್ಣ ಶಿಕ್ಷಕರು ತಳುಕು ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಇನ್ನು ಆದ್ಯಂತ್ ಹಾಗೆ ಹರ್ಷಿತ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಎ ಚಿದಾನಂದ ಟಿ ಎನ್ ಕೋಟೆಯಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ನಮನ ಗಣೇಶ್ ಕಾರ್ಕಳ ಬಜಗೋಳಿಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಹಾಗೆ ವೇದ ನಾಯಕನಹಟ್ಟಿಯಿಂದ, ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಸಿರಿಗೌರಿ ಬಸವಮಂಟಪ ರಸ್ತೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಮಂಜುಳಾ ಎಂ ಸಿ ರವಿ ಓಬವ ನಾಗತಿಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ರತ್ನ ಬಸವರಾಜ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ, ಮೊಹಮ್ಮದ್ ಖಲೀಲ್ ಸಾರಾ ಕಾಶಿಫ್ ಭಗತ್ ಸಿಂಗ್ ನಗರ ದಾವಣಗೆರೆಯಿಂದ, ಓಕೆ ಮರಡಿಹಳ್ಳಿ ಗಿರೀಶ್ ಬಾಬು ಬಿ ಎಸ್ ಪ್ರಧಾನ ಕಾರ್ಯದರ್ಶಿ ಜಿ ಸಿ ಟಿ ಇ ಚಿತ್ರದುರ್ಗ ಅಂತ ತಿಳಿಸಿದ್ದಾರೆ. ಹಾಗೆ ಭೀಮಪ್ಪ ಎಂ ಸಾನ್ವಿ ಚಂದನ್ ಬ್ಯಾಂಕ್ ಕಾಲೋನಿ ಚಿತ್ರದುರ್ಗದಿಂದ, ಲಕ್ಷ್ಮೀ ಮಂಜುನಾಥ್ ನಾಗರಬಾವಿ ಬೆಂಗಳೂರಿನಿಂದ, ದಾವಣಗೆರೆ ತಾಲೂಕು ಗುಮ್ಮನೂರಿನಿಂದ ಟೈಲರ್ ಚನ್ನಪ್ಪ, ಹಾಗೆ ಕೃಷ್ಣ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ, ವಾಣಿಶ್ರೀ ಅಶ್ವಥರಾವ್ ನೆಹರು ನಗರ ಚಿತ್ರದುರ್ಗದಿಂದ, ಶಿಲ್ಪಾ ವೆಂಕಟೇಶ್ ಗರ್ಲಪೇಟೆ ಅಮೂಲ್ಯ ಗರ್ಲಪೇಟೆ ಓಕೆ ಇಲ್ಲಿಂದ ಅಂದರೆ ನೆಹರು ನಗರ ಚಿತ್ರದುರ್ಗದಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ್ ಶಿವಮೊಗ್ಗದಿಂದ, ಇನ್ನು ಸುಬಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಹಾಗೆ ರಾಗಿತೆನೆ ಗಿರೀಶ್ ಗಾರೆಹಟ್ಟಿ ಚಿತ್ರದುರ್ಗ ಜೋಗಿಮಟ್ಟಿ ಅಂತ ಹೇಳಿದ್ದಾರೆ. ಓಕೆ ಉತ್ತರವಾಗಿ ಕಳಿಸಿರಬಹುದು ಅಂತ ಭಾವಿಸ್ತೇನೆ. ಹಾಗೆ ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚಿತ್ರದುರ್ಗದಿಂದ ಕಳಿಸಿರುವಂಥದ್ದು, ಓಕೆ ಚಿತ್ರದುರ್ಗದ ಕೋಟೆ ಅಂತ ಸೇರಿಸಿರುವಂಥದ್ದು ಓಕೆ.
ಓಕೆ, ಇನ್ನು ಡಾಕ್ಟರ್ ನಾಗಭೂಷಣ

ಡಿಎಂ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಅನಿತಾ ವೀರೇಶ್ ಸಹ್ಯಾದ್ರಿ ಬಡಾವಣೆ ಚಿತ್ರದುರ್ಗ ಅಂತ ಹೇಳಿದ್ದಾರೆ. ಇನ್ನು ಮನಾಲಿ ಅಕ್ಷಯ್ ಚಿತ್ರದುರ್ಗ ಅಂತ ಹೇಳಿದ್ದಾರೆ. ಓಕೆ. ಶೈಲಜಾ ಲೋಕಣ್ಣ ಬಿ ವಿ ಕೆ ಎಸ್ ಲೇಔಟ್ ಚಿತ್ರದುರ್ಗದಿಂದ, ಅರುಣಾ ಜಗದೀಶ್ ವೀರಭದ್ರಸ್ವಾಮಿ ರಸ್ತೆ ಚಳ್ಳಕೆರೆಯಿಂದ, ಹಾಗೆ ಸಿದ್ದಲಿಂಗಸ್ವಾಮಿ ಶಾಂತಾ ಚಿರಾಗ್ ಇಲ್ಲಿಂದ ಅಂದರೆ ಕೂಡ್ಲಿಗಿ ತಾಲೂಕು ಜಮ್ಮೋಪನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಲ್ಮಾ ಟೀಚರ್ ಸಂದೇಶ ಕಳಿಸಿರುವಂಥದ್ದು, ಸ್ಥಳವನ್ನು ತಿಳಿಸಿಲ್ಲ. ಇನ್ನು ಸ್ವರೂಪ ಎನ್ ಧರಣಿ ಚಿತ್ರದುರ್ಗದಿಂದ, ಮಂಜುಳಾ ಮಂಜುನಾಥ್ ಗುಜ್ಜರ್

ಸಂದೇಶಕ್ಕೂ ಜಮ್ಮೋಪನಹಳ್ಳಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸಲ್ಮಾ ಟೀಚರ್ ಸಂದೇಶ ಕಳಿಸಿರುವಂತದ್ದು ಸ್ಥಳವನ್ನ ತಿಳಿಸಿಲ್ಲ. ಇನ್ನು ಸ್ವರೂಪ ಎನ್ ಧರಣಿ ಚಿತ್ರದುರ್ಗದಿಂದ, ಮಂಜುಳಾ ಮಂಜುನಾಥ್ ಗುಜ್ಜರ್ ದರ್ಜಿ ಕಾಲೋನಿಯಿಂದ, ಸಣ್ಣ ಬೋರಯ್ಯ ಬೋರಮ್ಮ ಬಚ್ಚಬೋರನಹಟ್ಟಿಯಿಂದ, ವಿಜಯಲಕ್ಷ್ಮಿ ಸತೀಶ್ ಪೃಥ್ವಿ ಪೂಜಾ ಬ್ಯಾಂಕ್ ಕಾಲೋನಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಪಂಚಾಕ್ಷರಪ್ಪ ಜಿಬಿ ಶಿಕ್ಷಕರು ಹಿರಿಯೂರಿನಿಂದ, ಬೀನಾ ವಸಂತರಾವ್ ಬೆಂಗಳೂರಿನಿಂದ, ಹಾಗೆ ತಿಪ್ಪಿರಮ್ಮ ಸಕಾಲಪುರದ ಹಟ್ಟಿ ಮರಡಿಹಳ್ಳಿಯಿಂದ, ಓಕೆ ಸಕಾಲಪುರದ ಹಟ್ಟಿ ಅಂತ ಹೇಳಿದ್ದಾರೆ. ಇನ್ನು ಲತಾ ಸುಹಾಸ್ ಹೊಸಕೋಟೆಯಿಂದ, ಜ್ಯೋತಿ ಗಿರೀಶ್ ತಕ್ಷಕ್ ಕೌಶಿಕ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಸ್ಫೂರ್ತಿ ರಾಘವೇಂದ್ರ ಎಳೆಹೊಳೆಯಿಂದ ಸಂದೇಶ ಕಳಿಸಿದ್ದಾರೆ. ಭಾಗ್ಯಲಕ್ಷ್ಮಿ ಚಂದ್ರಶೇಖರ್ ತರೀಕೆರೆಯಿಂದ, ಟೈಲರ್ ಹನುಮಂತಪ್ಪ ದೇವರಕೊಟ್ಟದಿಂದ, ರಾಯಭಾಗ ತಾಲೂಕು ಮುಗುಳಗುಂಡಿಯಿಂದ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹಿರೇಮಠ ಸಂದೇಶ ಕಳಿಸಿರುವಂಥದ್ದು. ಸಂಧ್ಯಾ ಪ್ರಸನ್ನ ಕುಮಾರ್ ಕಬೀರಾನಂದ ರಸ್ತೆ ಕಬೀರಾನಂದ ಮಠದ ರಸ್ತೆ ಚಿತ್ರದುರ್ಗದಿಂದ, ಪ್ರಜ್ವಲ್ ನಿಹಾರಿಕಾ ಚಿತ್ರದುರ್ಗದಿಂದ, ವಿಭಾ ದೀಪಕ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಸುಜಾತಾ ಮಂಜುನಾಥ್ ಚಿತ್ರದುರ್ಗದಿಂದ, ಪೂರ್ಣಿಮಾ ಮಹಂತೇಶ್ ಅನುರಾಗ್ ಕಣಮಪ್ಪಲೇವೂರ್ ಚಿತ್ರದುರ್ಗದಿಂದ, ನಿರ್ಮಲಾ ಮೂರ್ತಿ ದಾವಣಗೆರೆ ಬಡಾವಣೆಯಿಂದ, ಡಾಕ್ಟರ್ ಎಸ್ಜಿ ಶಿವಪ್ರಸಾದ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರದಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ರುದ್ರೇಶ್ ನಾಯಕ್ ಕೆ ಹಾಗೆ ಕಮಲಾ ಐಟಿಪಿ ಲೇಔಟ್ನಿಂದ, ರೂಪಾ ಪರಮೇಶ್ ರಶ್ಮಿತಾ ಧನ್ಯಾ ಪಿಎಸ್ಎಂ ಲೇಔಟ್ನಿಂದ, ಗುರುಮೂರ್ತಿ ಜಿಬಿ ಶಿಕ್ಷಕರು ಗೋನೂರಿನಿಂದ, ಎಂ ಈಶಣ್ಣ ಮುತ್ತಿಗರ ಹಳ್ಳಿಯಿಂದ, ವಾಣಿ ಶಾಂತಕುಮಾರ್ ಸೃಜನ್ ಸಾರಿಕಾ ಚಳ್ಳಕೆರೆಯಿಂದ, ಉಮಾ ಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆಯಿಂದ, ಇನ್ನು ಅನುರಾಧ ಬಸವರಾಜ್ ರೆಡ್ಡಿ ಐಟಿಪಿ ಲೇಔಟ್ನಿಂದ, ನಯನ ಜೆಸಿಆರ್ನಿಂದ ಸಂದೇಶ ಕಳಿಸಿದ್ದಾರೆ. ವೇದ ರಮೇಶ್ ಮೈತ್ರಿ ಈಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ, ಚಂದ್ರಿಕಾ ನೇರಳಗುಂಡಿಯಿಂದ, ಇನ್ನು ಸುಧಾ ಶೇಖರ್ ಚಂದ್ರವಳ್ಳಿ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಸ್ತುತಿ ಸಂದೇಶ್ ಹೋಚಿ ಬೋರಯ್ಯ ಬಡಾವಣೆಯಿಂದ, ಇನ್ನು ಕೊಟ್ಟೂರಿನಿಂದ ಜಾವಳಿ ಶಾರದಾ ಚಂದ್ರಶೇಖರ್, ಪಾರಿಜಾತ ರಾಮಪ್ಪ ಶ್ರೇಷ್ಠ ಭರತ್ರಾಜ್ ಸಂದೇಶವನ್ನ ಕಳಿಸಿದ್ದಾರೆ ಚಿತ್ರದುರ್ಗದಿಂದ. ಇನ್ನು ಸಹನ ಆಚಾರ್ ಸಿರಿಗೆರೆಯಿಂದ ಸಂದೇಶ ಕಳಿಸಿರೋದು. ಜಿಸಿಹೆಚ್ ಗೊಂಚಿಕಾರ್ ಭರಮಸಾಗರದಿಂದ, ಅಣ್ಣಪ್ಪ ಸ್ವಾಮಿ ನೆಹರು ನಗರದಿಂದ, ಶಿಲ್ಪಾ ವಿದ್ಯಾನಗರದಿಂದ, ಇನ್ನು ವೀಣಾ ಡಾಕ್ಟರ್ ವೀಣಾ ಎನ್ ಸಿ ಎಲ್ ಏಕನಾಥ್ ಸಾತ್ವಿಕ್ ಸಮ್ಮಿತ್ ದಾವಣಗೆರೆಯಿಂದ, ಶಶಿಕಲಾ ಸಾಯಿನಾಥ್ ಎಂ ಕೆ ಹಟ್ಟಿಯಿಂದ, ಹಾಗೆ ಸಿ ಎಲ್ ಉಮಾ ಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರಾ ಬಯಲು ಚಿತ್ರದುರ್ಗದಿಂದ, ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ, ಹೇಮಮೂರ್ತಿ ಯೋಗ ಶಿಕ್ಷಕಿ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಓಕೆ ಸ್ನೇಹಿತರೆ, ಸಂದೇಶ ಕಳಿಸಿದಂತಹ ನಮ್ಮೆಲ್ಲ ಕೇಳುಗರಿಗೂ ಕೂಡ ಧನ್ಯವಾದ ಹೇಳ್ತೇನೆ. ಇನ್ನು ಭೌಗೋಳಿಕ ಪಾರಂಪರಿಕ ತಾಣ ಅಂತೇಳಿ ಘೋಷಣೆ ಮಾಡಿರುವ ಕರ್ನಾಟಕ ರಾಜ್ಯದ ತಾಣಗಳಲ್ಲಿ ಚಿತ್ರದುರ್ಗ ಜಿಲ್ಲೆಯ ಮರಡಿಹಳ್ಳಿಯ ಬಿಳಿ ಪಿಲ್ಲೋ ಲಾವಗಳು ಕೂಡ ಸೇರಿರುವಂಥದ್ದು. ಓಕೆ ಸ್ನೇಹಿತರೆ, ಉತ್ತರ ಗೊತ್ತಾಯ್ತಲ್ವಾ? ನಮ್ಮ ಚಿತ್ರದುರ್ಗ ಜಿಲ್ಲೆಯ ಮರಡಿಹಳ್ಳಿಯ ಬಿಳಿ ಪಿಲ್ಲೋ ಲಾವಗಳು ಎಂಬುದು ಸರಿಯಾದ ಉತ್ತರವಾಗಿತ್ತು. ಉತ್ತರ ಕಳಿಸಿದಂತಹ ನಮ್ಮೆಲ್ಲ ಕೇಳುಗರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸ್ತೇನೆ. ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ.

ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 9:30 ನಮ್ಮ ನಿಲಯದಿಂದ ಕುಸುಮ ರೋಗ ಅಥವಾ ಹಿಮೋಫಿಲಿಯಾ ರೋಗದಿಂದ ಮುಕ್ತರಾಗಿ ಆರೋಗ್ಯವಂತ ಜೀವನ ನಡೆಸುತ್ತಿರುವ ಡಾಕ್ಟರ್ ಸುರೇಶ್ ಹನಗಬಾಡಿ ಹಾಗೂ ಅವರ ಸಹವರ್ತಿಗಳೊಂದಿಗಿನ ನಡೆಸಿದ ಮಾತುಕತೆ ಪ್ರಸಾರವಾಗಲಿದೆ. ಕೇಳಿ ಇಂದು ಬೆಳಗ್ಗೆ 9:30 ನಿಮ್ಮ ಚಿತ್ರದುರ್ಗ ಎಫ್ಎಂನಿಂದ. ಆಕಾಶವಾಣಿ ಚಿತ್ರದುರ್ಗ, ಸಮಯ 8:15 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಜೀವಕ್ಕೆ ಜೀವ ಚಿತ್ರದ ಹಾಡು, ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ಪಿ ಶೈಲಜಾ.

0: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ಕಾಶ್ಮೀರ ಜಬಾನ್ ಪ್ರೋಗ್ರಾಮ್ ಖಬರಿ ತಿ ನ್ಯೂಸ್ ಆನ್ AIR ಆಪ್ ಪೆಟ್ ದಸ್ತಿಯಾಬ್.

ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯಾಗಿ ಕೇಳೋಣ ರಾಜ ನನ್ನ ರಾಜ ಚಿತ್ರದ ಹಾಡು. ಜಿ ಉದಯಶಂಕರ್ ಅವರ ಗೀತ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ರಾಗ ಜೋಡಣೆ. ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಪಿ ಶ್ರೀನಿವಾಸ್.

ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 9:30 ನಮ್ಮ ನಿಲಯದಿಂದ ಕುಸುಮ ರೋಗ ಅಥವಾ ಹಿಮೋಫಿಲಿಯಾ ರೋಗದಿಂದ ಮುಕ್ತರಾಗಿ ಆರೋಗ್ಯವಂತ ಜೀವನ ನಡೆಸುತ್ತಿರುವ ಡಾಕ್ಟರ್ ಸುರೇಶ್ ಹನಗವಾಡಿ ಹಾಗೂ ಅವರ ಸಹವರ್ತಿಗಳೊಂದಿಗೆ ನಡೆಸಿದ ಮಾತುಕತೆ ಪ್ರಸಾರವಾಗಲಿದೆ. ಕೇಳಿ ಇಂದು ಬೆಳಗ್ಗೆ 9:30. ಕೇಳುಗರೆ, ಇಂದು ಬೆಳಗ್ಗೆ 10:00 ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿನ ವಿಷಯ, ಇಂದಿನ ಮಕ್ಕಳಲ್ಲಿ ಶೈಕ್ಷಣಿಕ ಪಾಲ್ಗೊಳ್ಳುವಿಕೆ, ಪೋಷಕರು ಹಾಗೂ ವಿದ್ಯಾರ್ಥಿಗಳ ಶಿಕ್ಷಕರ ಪಾತ್ರ. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಹಾಗೆ ಮತ್ತೊಂದು ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಇಂದಿನ ಮಕ್ಕಳಲ್ಲಿ ಶೈಕ್ಷಣಿಕ ಪಾಲ್ಗೊಳ್ಳುವಿಕೆ, ಪೋಷಕರು ಹಾಗೂ ಶಿಕ್ಷಕರ ಪಾತ್ರ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬಹುದು. ಕೇಳಿ ಹಾಗೂ ಕರೆ ಮಾಡುವ ಮೂಲಕ ಭಾಗವಹಿಸಿ. ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10:00 ನಿಮ್ಮ ಚಿತ್ರದುರ್ಗ FM. ಮುಂದಿನ ಗೀತೆ ಕೆಂಪು ಗುಲಾಬಿ ಚಿತ್ರದ್ದು. ಕೆಜೆ ಯೇಸುದಾಸ್ ಹಾಡಿರುವ ಈ ಗೀತೆಗೆ ಹಂಸಲೇಖ ಅವರ ಸಂಗೀತವಿದೆ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ ಸರಿಯಾಗಿ 9:05. ಇದೀಗ ಕೆಲವು ಪ್ರಕಟಣೆಗಳು.
1: ಮಂಗಲ ಭವನ ಮಂಗಲ ಹಾರಿ ದ್ರವಹು ಸುದರ್ಶನ.
2: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿಗೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬಹ್ ಸಾತ್

0: बजे और दोपहर 12:30 बजे डीडी नेशनल और वेव्स ओटीटी पर।
1: ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕಾ ಬೆಳೆಗಳಿಗೆ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ಬೆಳೆ ವಿಮೆ ನೋಂದಣಿ ಪ್ರಾರಂಭವಾಗಿದೆ. ತೋಟಗಾರಿಕೆ ಬೆಳೆಗಳಾದ ಈರುಳ್ಳಿ ಮಳೆಯಾಶ್ರಿತ, ಈರುಳ್ಳಿ ನೀರಾವರಿ, ಟೊಮೊಟೊ ಹಾಗೂ ಕೆಂಪು ಮೆಣಸಿನಕಾಯಿ ಮಳೆಯಾಶ್ರಿತ ಬೆಳೆಗಳಿಗೆ ವಿಮೆ ನೋಂದಣಿ ಮಾಡಬಹುದು. ಹೆಚ್ಚಿನ ಮಾಹಿತಿಗೆ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ರೈತ ಸಂಪರ್ಕ ಕೇಂದ್ರದ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳನ್ನು ಅಥವಾ ಹತ್ತಿರದ ಬ್ಯಾಂಕ್ಗಳ ಅಧಿಕಾರಿಗಳನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.
2: ವಾಹನ ಚಾಲಕರು ದಯವಿಟ್ಟು ಗಮನಿಸಿ, ವಾಹನ ಚಲಾಯಿಸುವ ಭರದಲ್ಲಿ ರಸ್ತೆ ದಾಟುತ್ತಿರುವ ಪುಟ್ಟ ಮಕ್ಕಳನ್ನು ನಿರ್ಲಕ್ಷಿಸದಿರಿ. ನಿಮಗೆ ಟ್ರಾಫಿಕ್ ನಿಯಮಗಳ ಅರಿವಿದೆ, ಎಳೆಯ ಮಕ್ಕಳಲ್ಲಿ ಆ ತಿಳುವಳಿಕೆ ಇನ್ನೂ ಬೆಳೆದಿಲ್ಲ. ನಿಧಾನಗತಿಯ ವಾಹನ ಚಾಲನೆ ಸುರಕ್ಷಿತ ಹಾಗೂ ನಾಗರಿಕತೆಯ ಲಕ್ಷಣ.

0: ಕೇಳುಗರೇ ಗಮನಿಸಿ, ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 8:30 9:30 ನಿಮ್ಮ ಚಿತ್ರದುರ್ಗ ಎಫ್ಎಂನಿಂದ ಮೂಡಿಬರಲಿದೆ. ವಿಷಯ, ಮಳೆಗಾಲದಲ್ಲಿ ಮಕ್ಕಳಲ್ಲಿ ಜ್ವರ, ಕಾರಣಗಳು, ಮುನ್ನೆಚ್ಚರಿಕೆ ಹಾಗೂ ಮಕ್ಕಳ ಆರೈಕೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಹಿರಿಯ ಮಕ್ಕಳ ತಜ್ಞರಾದ ಡಾಕ್ಟರ್ ಕಿರಣ್ ಹೆಚ್.ಟಿ. ಮಳೆಗಾಲದಲ್ಲಿ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಜ್ವರ, ವೈರಲ್ ಸೋಂಕುಗಳು, ಡೆಂಗ್ಯೂ, ಶೀತ, ಕೆಮ್ಮು, ಅಪಾಯದ ಲಕ್ಷಣಗಳು ಹಾಗೂ ಚಿಕಿತ್ಸೆ, ಮನೆಯಲ್ಲಿನ ಆರೈಕೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಕ್ರಮಗಳು ಹಾಗೂ ಪೋಷಕರು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳ ಕುರಿತು ಶ್ರೋತೃಗಳು ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ. ಹಾಗೆ ಶ್ರೋತೃಗಳು ಕರೆ ಮಾಡಬೇಕಾದಂತಹ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272, ಹಾಗೆ ಸ್ಥಿರ ದೂರವಾಣಿ ಸಂಖ್ಯೆ 29564949, ಎಸ್ಟಿಡಿ ಕ್ರಮಾಂಕ 08194. ಕೆಳಗೊರೆಗೆ ಕರೆ ಮಾಡುವ ಮೂಲಕ ಪ್ರಶ್ನೆಯನ್ನು ಕೇಳಬಹುದು. ಹಾಗೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶ ಕಳಿಸುವುದರ ಮೂಲಕ ಕೂಡ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ವಾಟ್ಸಪ್ ಸಂಖ್ಯೆ ಹೀಗಿದೆ, 9448640273. ಕೇಳಿ, ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ, ಚಿತ್ರದುರ್ಗ.
1: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.
0: ಕೆಳಗರೆ ಗಮನಿಸಿ, ಜೂನ್ 26, 2026, ಅಂದರೆ ಇದೇ ಶುಕ್ರವಾರ ಮಧ್ಯಾಹ್ನ 12:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆ ಮೂಡಿಬರಲಿದೆ. ಈ ಕಾರ್ಯಕ್ರಮದಲ್ಲಿ ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಸರ್ಜನ್ ಡಾಕ್ಟರ್ ಹನುಮಂತ ನಾಯಕ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆಯಾಗಿದೆ. ಕೇಳಿ, ಇದೇ ಶುಕ್ರವಾರ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯನ್ನ. ಇದುವರೆಗೂ ಕೆಲವು ಪ್ರಕಟಣೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ, ಸಮಯ 9:05:20. ಇದೀಗ

0: ನಲ್ನುಡಿ ನಮ್ಮ ದಿನಚರ್ಯೆಗೊಂದು ಹಿತ ನುಡಿ, ಅದುವೇ ನಲ್ನುಡಿ.
1: ಬ್ರಹ್ಮ ಪರಮಾತ್ಮನ ಹೆಸರು. ಅವರಲ್ಲಿ ಯಾರು ತೊಡಗುತ್ತಾನೆಯೋ ಅವನು ಬ್ರಹ್ಮಚಾರ್ಯ. ಅಂದರೆ ಪರಮೇಶ್ವರನ ನಾಮ ರೂಪ ಗುಣ ಮತ್ತು ಚರಿತ್ರೆಗಳ ಶ್ರವಣ ಮನನ ಕೀರ್ತನಾದಿಗಳೇ ಆ ಬ್ರಹ್ಮನಲ್ಲಿ ತೊಡಗುವಿಕೆ. ಇದನ್ನು ಈಶ್ವರನ ಭಕ್ತಿ ಮತ್ತು ಈಶ್ವರನಲ್ಲಿ ಶರಣು ಎಂದು ಸಹ ಹೇಳುತ್ತಾರೆ. ಆದ್ದರಿಂದ ಪರಮಾತ್ಮನ ನಾಮ ರೂಪ ಗುಣ ಚರಿತ್ರೆ ಪ್ರೇಮ ಪ್ರಭಾವ ತತ್ವ ಮತ್ತು ರಹಸ್ಯದ ಮಾತುಗಳನ್ನು ಮಹಾತ್ಮರುಗಳಿಂದ ಕೇಳಿ ಅಥವಾ ಗ್ರಂಥಗಳಲ್ಲಿ ಓದಿಕೊಂಡು ಯಾವಾಗಲೂ ಪ್ರೇಮ ಪೂರ್ವಕವಾಗಿ ಹೃದಯದಲ್ಲಿ ಗ್ರಹಿಸಿಕೊಂಡು ಪಾಲಿಸುತ್ತಿರಬೇಕು. ಹಾಗೆ ಮಾಡುವುದರಿಂದ ಭಗವಂತನ ಗುಣ ಪ್ರಭಾವ ತತ್ವ ಮತ್ತು ರಹಸ್ಯಗಳನ್ನು ತಿಳಿದುಕೊಂಡು ಸುಗಮವಾಗಿ ಮನುಷ್ಯನು ಭಗವಂತನನ್ನು ಪಡೆಯಬಲ್ಲನು. ಪ್ರಹ್ಲಾದನಾದರೂ ಭಕ್ತ ಶಿರೋಮಣಿಯಾಗಿದ್ದನು. ಅವನು ಗರ್ಭದಲ್ಲಿದ್ದಾಗಲೇ ನಾರದರು ಅವನಿಗೆ ಭಕ್ತಿಯ ಉಪದೇಶ ಮಾಡಿದ್ದರು. ಅದರ ಪ್ರಭಾವದಿಂದ ಅವನು ಪ್ರಪಂಚದಲ್ಲಿ ಭಕ್ತ ಶಿರೋಮಣಿಯಾದನು. ಅವನ ತಂದೆಯು ಅವನನ್ನು ಕೊಲ್ಲಿಸಲು ನೀರಿನಲ್ಲಿ ಮುಳುಗಿಸಿದನು, ಬೆಟ್ಟದಿಂದ ತಳ್ಳಿಸಿದನು, ವಿಷ ಕೊಡಿಸಿದನು, ಸರ್ಪಗಳಿಂದ ಕಡಿಸಿದನು, ಆನೆಯಿಂದ ತುಳಿಸಿದನು, ಶಸ್ತ್ರಗಳಿಂದ ಕತ್ತರಿಸಲು ಯತ್ನಿಸಿದನು, ಬೆಂಕಿಗೆ ತಳ್ಳಿಸಿದನು. ಆದರೆ ಪ್ರಹ್ಲಾದನ ಒಂದು ಕೂದಲೂ ಜಗ್ಗಲಿಲ್ಲ. ಇವೆಲ್ಲವೂ ಭಗವದ್ಭಕ್ತಿಯ ಪ್ರಭಾವ. ಇಷ್ಟೇ ಅಲ್ಲ, ಹಿರಣ್ಯಕಶಿಪು ಸ್ವತಃ ತಾನೇ ಕತ್ತಿ ಹಿಡಿದು ಕೊಲ್ಲಲು ಬಂದಾಗ ಕೃಪಾಸಿಂಧು ಪ್ರೇಮಿ ಭಗವಂತನಿಂದ ಸುಮ್ಮನಿರಲಾಗಲಿಲ್ಲ. ಅವನು ಕಂಬವನ್ನು ಒಡೆದು ಸ್ವಯಂ ಪ್ರತ್ಯಕ್ಷನಾಗಿ ಹಿರಣ್ಯಕಶಿಪುವನ್ನು ಕೊಂದು ಪ್ರಹ್ಲಾದನೊಡನೆ ಹೇಳಿದನು, ಎಲೈ ವತ್ಸ, ನಾನು ಬರುವುದು ಬಹಳ ತಡವಾಯಿತು. ನನ್ನ ಕಾರಣದಿಂದ ನೀನು ಬಹಳ ಕಷ್ಟ ಸಹಿಸಿಕೊಳ್ಳಬೇಕಾಗಿ ಬಂತು. ಅದಕ್ಕಾಗಿ ನನ್ನ ಅಪರಾಧವನ್ನು ಕ್ಷಮಿಸಬೇಕು. ಆದರೆ ಪ್ರಹ್ಲಾದನಾದರೂ ಭಕ್ತ ಶಿರೋಮಣಿ. ಆದ್ದರಿಂದ ಅವನು ಭಗವಂತನ ಅಪರಾಧವನ್ನು ತಿಳಿದುಕೊಳ್ಳಲು ಹೇಗೆ ತಾನೇ ಸಾಧ್ಯ? ಅವನು ವಿಳಂಬದಲ್ಲಿಯೂ ಸಹ ದಯೆಯ ದರ್ಶನ ಮಾಡುತ್ತಿದ್ದನು. ಅನಂತರ ಪ್ರಹ್ಲಾದನು ಭಗವಂತನನ್ನು ಸ್ತುತಿಸಿದನು. ಆಗ ಪ್ರಸನ್ನನಾಗಿ ಭಗವಂತನು ಹೇಳಿದನು, ಹೇ ಪ್ರಹ್ಲಾದ, ನಿನಗೆ ಮಂಗಳವಾಗಲಿ. ಬೇಕಾದ ವರವನ್ನು ಕೇಳಿಕೊ. ಮನುಷ್ಯನ ಎಲ್ಲ ಆಸೆಗಳನ್ನು ಪೂರ್ಣಗೊಳಿಸುವವನು ನಾನೇ. ಆಗ ಪ್ರಹ್ಲಾದ ಹೇಳಿದನು, ಹೇ ಭಗವಂತ, ನನ್ನ ಜಾತಿ ಸ್ವಭಾವವಾಗಿಯೇ ಕಾಮಾಸಕ್ತಿಯುಳ್ಳದ್ದು. ಈ ವರಗಳನ್ನೆಲ್ಲ ತೋರಿಸಿ ನನ್ನನ್ನು ಪ್ರಲೋಭನಕ್ಕೆ ಒಳಪಡಿಸಬೇಡಿ. ಯಾವ ವ್ಯಕ್ತಿಯು ನಿನ್ನ ದುರ್ಲಭ ದರ್ಶನ ಪಡೆದು ನಿನ್ನಿಂದ ಸಾಂಸಾರಿಕ ಸುಖವನ್ನು ಬೇಡುತ್ತಾನೋ ಅವನು ಸೇವಕನಲ್ಲ, ವ್ಯಾಪಾರಿ. ಹೇ ಭಗವಂತ, ಕಾಮದಿಂದ ಬಹಳ ಅನಿಷ್ಟಗೊಂಟಾಗುತ್ತವೆ. ಕಾಮಾಸಕ್ತಿಯ ಉತ್ಪತ್ತಿಯಿಂದ ಇಂದ್ರಿಯ ಮನಸ್ಸು ಪ್ರಾಣ ದೇಹ ಧರ್ಮ ಧೈರ್ಯ ಬುದ್ಧಿ ಲಜ್ಜೆ ಸಂಪತ್ತು ತೇಜಸ್ಸು ಸ್ಮೃತಿ ಮತ್ತು ಸತ್ಯ ಇತ್ಯಾದಿಗಳ ವಿನಾಶವಾಗುತ್ತದೆ. ಆದುದರಿಂದ ಹೇ ಈಶಾ, ಹೇ ವರ ಕೊಡುವವರಲ್ಲಿ ಶ್ರೇಷ್ಠನೇ, ನೀನು ನನಗೆ ಬೇಡದ ವರವನ್ನು ಕೊಡುವುದಾದರೆ ನನ್ನ ಹೃದಯದಲ್ಲಿ ಅಭಿಲಾಷೆಗಳು ಚಿಗುರದಿರಲಿ. ಅಂತಹ ವರ ಕೊಡು, ನಾನು ನಿನ್ನಲ್ಲಿ ಇದೇ ವರವನ್ನು ಬೇಡುತ್ತೇನೆ. ಇದರಿಂದ ತಿಳಿದು ಬರುವುದೇನೆಂದರೆ ಪ್ರಹ್ಲಾದನು ಭಕ್ತಿಯ ಪ್ರತಾಪದಿಂದ ದೈತ್ಯಕುಲದಲ್ಲಿ ಹುಟ್ಟಿದರೂ ಸಹ ಭಗವಂತನ ಅನನ್ಯ ನಿಷ್ಕಾಮಿ ಭಕ್ತ ಶಿರೋಮಣಿಯಾಗಿ ಪರಮ ಪದವನ್ನು ಪಡೆದುಕೊಂಡನು. ಇದು ಪ್ರಹ್ಲಾದನ ಭಕ್ತಿಯ ಸ್ವರೂಪ. ಆದುದರಿಂದ ಭಗವಂತನ ನಾಮಸ್ಮರಣೆ ರೂಪ ಲೀಲೆ ಮತ್ತು ಪ್ರಭಾವಾದಿಗಳ ಶ್ರವಣ ಕೀರ್ತನೆ ಹಾಗೂ ಭಗವಂತನ ಚರಣ ಸೇವೆ ಪೂಜೆ ಮತ್ತು ವಂದನೆ ಹಾಗೂ ಭಗವಂತನಲ್ಲಿ ದಾಸ್ಯಭಾವ ಸಖಾಭಾವ ಮತ್ತು ತನ್ನನ್ನೇ ಸಮರ್ಪಿಸಿಕೊಳ್ಳುವುದಾಗಿದೆ.
0: ನಲ್ನುಡಿ ಬದುಕಿಗೊಂದು ಹಿತನುಡಿ ಪ್ರಸ್ತುತಿ ಜೆಎಸ್ ಚಂದ್ರನಾಥ್ ನೀಲಾನಾಥ್. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಇದೀಗ ಕಾಮನ ಬಿಲ್ಲು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾವಗೀತೆ ಜನಪದ ಗೀತೆ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೇಳೋಣ ಭಾವಗೀತೆಯನ್ನು.

ಕೇಳುಗರೆ ಗಮನಿಸಿ, ಇನ್ನು ಮುಂದೆ 9:30 ನಮ್ಮ ನಿಲಯದಿಂದ ಕುಸುಮ ರೋಗ ಅಥವಾ ಹಿಮೋಫಿಲಿಯಾ ರೋಗದಿಂದ ಮುಕ್ತರಾಗಿ ಆರೋಗ್ಯವಂತ ಜೀವನ ನಡೆಸುತ್ತಿರುವ ಸುರೇಶ್ ಹನಗವಾಡಿ ಹಾಗೂ ಅವರ ಸಹವರ್ತಿಗಳೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಹಾಗಾಗಿ ಸ್ನೇಹಿತರೆ, 9:30 ಚಿತ್ರಗೀತೆಗಳಲ್ಲಿ ನಾವು ನಿಮ್ಮ ಅನಿಸಿಕೆ ಅಭಿಪ್ರಾಯವಂತಹ ಸಂದೇಶಗಳನ್ನು ತಗೊಳ್ತಾ ಇದ್ವಿ. ಇಲ್ಲಿ ಸಂದರ್ಶನ ಪ್ರಸಾರ ಆಗ್ತಾ ಇರುವಂತಹ ಕಾರಣಕ್ಕೆ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ನಿಮ್ಮ ಸಂದೇಶಗಳನ್ನು ತೆಗೆದುಕೊಳ್ತಾ ಇದ್ದೇನೆ ಸ್ನೇಹಿತರೆ. ಇನ್ನು ನಮಗೆ ಸಂದೇಶಗಳನ್ನು ಕಳಿಸಿರೋರಲ್ಲಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲ ತೇಲಿ ಮನೆಯವರು ಸಂದೇಶವನ್ನು ಕಳಿಸಿದ್ದಾರೆ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ವೆರಿ ಗುಡ್ ಮಾರ್ನಿಂಗ್. ಬೆಳಗಿನ ನಮನ ಕಾರ್ಯಕ್ರಮದಲ್ಲಿ ಕುರುಡುಮಲೆ ಗಣಪತಿ ದೇವಾಲಯದ ಭಕ್ತಿ ಪ್ರದಾನ ಮಾಹಿತಿ, ಪೌರಾಣಿಕ ಹಿನ್ನೆಲೆ, ಇತಿಹಾಸ ಎಲ್ಲವನ್ನೂ ಒಳಗೊಂಡಂತೆ ಕಾರ್ಯಕ್ರಮಕ್ಕೆ ಪೂರಕವಾದ ಭಕ್ತಿಗೀತೆಗಳಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂದ ಗಣಪತಿ ಒಲಿಯುತ್ತ ಬಾರ ಗೀತೆಯನ್ನ ಕೇಳಿ ತುಂಬಾ ಆನಂದ ಆಯಿತು ಅಂತ ಹೇಳಿದ್ದಾರೆ. ಹಾಗೆ 8:30 ಚಿತ್ರಗೀತೆಗಳು ಕೂಡ ಅಷ್ಟೇ ಸೊಗಸಾಗಿ ಮೂಡಿ ಬಂದಿದೆ, ಧನ್ಯವಾದ ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು. ಇನ್ನು ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಹರಿಹರದಿಂದ ಸುರೇಶ್ ಬೆಣ್ಣಿ ಅವರು. ಓಕೆ, ನಿಮಗೂ ಕೂಡ ಶುಭೋದಯ. 8:30 ಪ್ರಸಾರವಾದಂತಹ ಚಿತ್ರಗೀತೆಗಳು ತುಂಬಾ ಮಧುರವಾದ ಗೀತೆಗಳಾಗಿದ್ವು ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕಾಗಿ. ಇನ್ನು ಮುಂದಿನ ಸಂದೇಶ ನಮಗೆ ಕಳಿಸಿದ್ದಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ್ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಪ್ರಶ್ನೆ ಕೇಳಿದಾಗ ನಮ್ಮ ಹೆಸರು ಬಂದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರನ್ನು ಕೂಡ ಕಾರ್ಯಕ್ರಮದಲ್ಲಿ ತಿಳಿಸಿದ್ದೇನೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ್ ಅವರೇ. ಓಕೆ, ಇನ್ನು ಮುಂದಿನ ಸಂದೇಶ ನಮಗೆ ಕಳಿಸಿರುವಂಥದ್ದು ಚಂದ್ರಿಕಾ ನೇರಲಗುಂಡಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊಗಸಾಗಿವೆ ಗೀತೆಗಳು ಮೇಡಮ್, ಬೆಳಗಿನ ಎಲ್ಲಾ ಕಾರ್ಯಕ್ರಮಗಳ ಜೊತೆಗೆ ಮಾಹಿತಿ ಜೊತೆಗೆ ಸೊಗಸಾಗಿ ಮೂಡಿ ಬರ್ತಾ ಇದೆ ಅಂತ ಕೂಡ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಓಕೆ ಸ್ನೇಹಿತರೆ, ಮತ್ತಷ್ಟು ಸಂದೇಶಗಳು ಕೂಡ ಇದೆ, ಆ ಸಂದೇಶಗಳನ್ನು ಕೂಡ ತಗೊಳ್ತೇನೆ. ಈಗ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಕೇಳೋಣ ಜನಪದ ಗೀತೆಯನ್ನು.

ಓಕೆ ಕೇಳುಗರೆ, ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸಿರುವವರು ಮುಂದಿನ ಸಂದೇಶ. ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮದಕರಿ ನಾಯಕರಾಡಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ BVKS ಲೇಔಟ್ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಶುಭೋದಯ ಕಾವ್ಯ ಮೇಡಮ್ ಅಂತ ಹೇಳ್ತಾ ಇದ್ದಾರೆ, ನಿಮಗೂ ಕೂಡ ಶುಭೋದಯ. ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಕುರುಡುಮಲೆ ಶ್ರೀ ವಿನಾಯಕ ದೇವಸ್ಥಾನದ ಬಗ್ಗೆ ನೀಡಿದ ವಿವರಗಳು, ಪೌರಾಣಿಕ ಮಹತ್ವ, ಹಿನ್ನೆಲೆ ತುಂಬ ವಿವರವಾಗಿ ಅರ್ಥಪೂರ್ಣವಾಗಿ ಮೂಡಿಬಂತು. ಹಾಗೆ ಭಕ್ತಿಗೀತೆಗಳು ಕೂಡ ಅಂತ ಹೇಳಿದ್ದಾರೆ. ಇನ್ನು 7:50 ಚಿತ್ರಗೀತೆ, 8:30 ಚಿತ್ರಗೀತೆ, ಹಾಗೆ ಈಗ ಪ್ರಸಾರ ಆಗ್ತಾ ಇರುವಂತಹ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿನ ಗೀತೆಗಳು ಕೂಡ ಮಧುರವಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕಾಗಿ ನಿಮಗೆ ಧನ್ಯವಾದಗಳು.

ಇನ್ನು ಮೀರಾ ನಾಡಿಗ್ ಉಪನ್ಯಾಸಕಿ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಪ್ರೀತಿಯ ನಿರೂಪಕರಿಗೆ ಹಾಗೂ ಕೇಳುಗರಿಗೆ ಶುಭೋದಯ. ಓಕೆ, ನಿಮಗೂ ಕೂಡ ಶುಭೋದಯ. ಈ ದಿನ ಮುಂಜಾನೆಯ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಮನ ಹಾಗೂ ಚಿಂತನದಲ್ಲಿ ಮಾನವ ಧರ್ಮ ಮಾನವೀಯತೆ ಕುರಿತಾದ ನುಡಿಗಳು ಅರ್ಥಪೂರ್ಣವಾಗಿತ್ತು. ಭೌಗೋಳಿಕ ಪಾರಂಪರಿಕ ತಾಣಗಳ ಕುರಿತ ಮಾಹಿತಿ, ಸುಂದರ ಕನ್ನಡ ಚಿತ್ರಗೀತೆಗಳು, ನಲ್ನುಡಿ ಕಾಮನಬಿಲ್ಲಿನಂತೆ ಬಣ್ಣ ಬಣ್ಣದ ಹಾಡುಗಳು, ಒಟ್ಟಾರೆ ಎಲ್ಲ ಕಾರ್ಯಕ್ರಮ ಕೂಡ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇದ್ದೀವಿ, ಧನ್ಯವಾದಗಳು ಮೇಡಮ್ ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು. ಇನ್ನು ಮುಂದಿನ ಸಂದೇಶ ಕಳಿಸಿದ್ದಾರೆ ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ. ಓಕೆ, ಇವರ ಸಂದೇಶದಲ್ಲಿ ತಿಳಿಸ್ತಾ ಇದ್ದಾರೆ, ನಮಸ್ತೆ ಮೇಡಮ್, ಇವತ್ತಿನ ಬೆಳಗಿನ ಜಾವದಲ್ಲಿ ನಿಮ್ಮ ನಿರೂಪಣೆಯಿಂದ ಬಂದಂತಹ ಭಕ್ತಿಗೀತೆಗಳ ಜೊತೆಗೆ ಎಲ್ಲ ಕಾರ್ಯಕ್ರಮಗಳ ಮೂಲಕ ಇವತ್ತಿನ ದಿನಗಳ ಕಾರ್ಯಕ್ರಮ ಬಹಳ ಅರ್ಥಗರ್ಭಿತವಾಗಿ ತಿಳಿದು ಬಂದಿರುತ್ತೆ. ಸುಮಧುರ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಾ ಇರೋದು, ಹಾಗೆ ಕಾಮನಬಿಲ್ಲಿನಲ್ಲೂ ಸಹ ಹಾಡುಗಳನ್ನು ಕೇಳ್ತಾ ಇದ್ದೇವೆ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು, ಶುಭ ದಿನ ಮೇಡಮ್ ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ನಿಮಗೂ ಕೂಡ ಶುಭ ದಿನ. ಇನ್ನು ಮಾಳಪ್ಪನ ಅಂಗಡಿಯಿಂದ ಮಹೇಶ್, ಸರೋಜಾ, ಸಂಜಯ್, ಧನ್ಯ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಶುಭೋದಯ ಆಕಾಶವಾಣಿಗೆ ಹಾಗೂ ನಿರೂಪಕರಿಗೆ. ಬೆಳಿಗ್ಗೆ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಗಳು, ನಮನ, ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ ಹಾಗೂ ರಾತ್ರಿವರೆಗೂ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಗಳು ಕೂಡ ಬಹಳ ಸೂಪರ್ ಆಗಿರ್ತವೆ, ಧನ್ಯವಾದಗಳು ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ಸಂದೇಶಕ್ಕಾಗಿ ಧನ್ಯವಾದ. ಇನ್ನು ಮುಂದಿನ ಸಂದೇಶ, ಶುಭ ಮುಂಜಾನೆ ಮೇಡಮ್, ಹೇಗಿದ್ದೀರಾ ಅಂತ ಕೇಳ್ತಾ ಇರೋದು ಚಿಕ್ಕಪ್ಪ ಶಾರದಾ ರಾಮೇಶ್ವರ್, ಶಿವಮೊಗ್ಗದಿಂದ. ಓಕೆ, ಮತ್ತೊಮ್ಮೆ ಮತ್ತೊಂದು ಸಂದೇಶವನ್ನು ಕಳಿಸಿದ್ದಾರೆ ಇವರು. ಓಕೆ, ನಾನು ಆರಾಮಿದ್ದೀನಿ, ನೀವು ಕೂಡ ಆರಾಮಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತಿನ ನಿಮ್ಮ ಉತ್ತಮ ಮಾಹಿತಿಗಳೊಂದಿಗೆ ಚಿತ್ರಗೀತೆಗಳು ಮತ್ತು ನಲ್ನುಡಿ ಮಾತುಗಳು, ಸುಮಧುರ ನಿರೂಪಣೆ ಎಲ್ಲ ಇಷ್ಟ ಆದ್ವು ಮೇಡಮ್, ಧನ್ಯವಾದ ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ಧನ್ಯವಾದ ನಿಮಗೂ ಕೂಡ. ಹಾಗೆ ಮುಂದಿನ ಸಂದೇಶ, ರಾಗಿತೆನೆ ಗಿರೀಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಶುಭ ಮುಂಜಾನೆ ಎಲ್ಲರಿಗೂ ಅಂತ ಹೇಳ್ತಾ ಇದ್ದಾರೆ. ಆಕಾಶವಾಣಿಯ ಎಲ್ಲ ಕಾರ್ಯಕ್ರಮ ಅದ್ಭುತವಾಗಿತ್ತು, ಚಿತ್ರಗೀತೆ ಕಾರ್ಯಕ್ರಮ ಕೂಡ ಮಧುರವಾಗಿದೆ ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ ಓಕೆ ಸ್ನೇಹಿತರೆ, ಹೀಗೆ ಕಾರ್ಯಕ್ರಮಗಳನ್ನು ಕೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಲುಪಿಸಿ ಅಂತ ಹೇಳ್ತಾ ಇನ್ನು ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಕನ್ನಡ ಚಿತ್ರಗೀತೆಯನ್ನು, ಚಿತ್ರ ವರ್ಷ.

ಓಕೆ ಕೇಳುಗರೆ, ಕಾಮನವಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ, ಜನಪದ ಗೀತೆ, ಕನ್ನಡ ಚಿತ್ರಗೀತೆಯನ್ನ ಕೇಳಿದ್ರಿ. ಜೊತೆಗೆ ಇಂದಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಇರುವಂತಹ ಸಂದೇಶಗಳನ್ನ ಕೂಡ ನಾನು ನಿಮಗೆ ತಿಳಿಸಿದ್ದೀನಿ. ಸಂದೇಶ ಕಳಿಸಿದಂತಹ ನಮ್ಮೆಲ್ಲ ಕೇಳುಗರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಕಾಮನಬಿಲ್ಲು ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಕೇಳುಗರೇ ಗಮನಿಸಿ, ಇನ್ನು ಮುಂದೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿನ ವಿಷಯ ಇಂದಿನ ಮಕ್ಕಳಲ್ಲಿ ಶೈಕ್ಷಣಿಕ ಪಾಲ್ಗೊಳ್ಳುವಿಕೆ, ಪೋಷಕರು ಹಾಗೂ ಶಿಕ್ಷಕರ ಪಾತ್ರ. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವಿರುವ ಅಭಿಪ್ರಾಯಗಳನ್ನು ಕರೆ ಮಾಡುವ ಮೂಲಕ ನಮ್ಮೊಂದಿಗೆ ಮಾತನಾಡಬಹುದು. ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಇಂದಿನ ಮಕ್ಕಳಲ್ಲಿ ಶೈಕ್ಷಣಿಕ ಪಾಲ್ಗೊಳ್ಳುವಿಕೆ, ಪೋಷಕರು ಹಾಗೂ ಶಿಕ್ಷಕರ ಪಾತ್ರ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಕೇಳಿ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಗೆ ನಿಮ್ಮ ಚಿತ್ರದುರ್ಗ FM ನಿಂದ.

0: ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರ. ಸಮಯ 9:30 ಇದೀಗ ಆಕಾಶವಾಣಿ ಚಿತ್ರದುರ್ಗ. ಕುಸುಮ ರೋಗ ಅಥವಾ ಹಿಮೋಫೀಲಿಯಾ ರೋಗದಿಂದ ಮುಕ್ತರಾಗಿ ಆರೋಗ್ಯವಂತ ಜೀವನ ನಡೆಸುತ್ತಿರುವ ಡಾಕ್ಟರ್ ಸುರೇಶ್ ಹನಗವಾಡಿ ಹಾಗೂ ಅವರ ಸಹವರ್ತಿಗಳೊಂದಿಗೆ ಸಂದರ್ಶನ ಕೇಳುವಿರಿ.
1: ಕೇಳಿದ್ರೆ ಇವತ್ತು ಸ್ಟುಡಿಯೋದಲ್ಲಿ ಒಂದು ವಿಶೇಷ ಕುಟುಂಬ ನಮ್ಮ ಜೊತೆಗೆ ಇದೆ. 2026 ಇಸವಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ ಗಳಿಸ್ಕೊಂಡಂತಹ ನಮ್ಮ ಡಾಕ್ಟರ್ ಸುರೇಶ್ ಹನಗವಾಡಿ.

0: ನಮ್ಮ ಜೊತೆ ಇದ್ದಾರೆ. ಅವರ ಜೊತೆಗೆ ಅವರ ಕುಟುಂಬ, ಡಾಕ್ಟರ್ ಸುರೇಶ್ ಹನಗವಾಡಿ ಅವರ ಧರ್ಮಪತ್ನಿ ಡಾಕ್ಟರ್ ಮೀರಾ ಹನಗವಾಡಿ ಅವರು ಕೂಡ ನಮ್ಮೊಟ್ಟಿಗೆ ಸೇರ್ಕೊಂಡಿದ್ದಾರೆ. ಇನ್ನೊಬ್ಬ ವ್ಯಕ್ತಿ ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಹಿಮೋಫಿಲಿಯಾ ಕಾಯಿಲೆಯಿಂದ ಬಳಲಿ ಚಿಕಿತ್ಸೆಯನ್ನ ತಗೊಂಡು ಇವತ್ತು ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿಗೆ ಅಂತಾನೆ ಕೆಲಸ ಮಾಡ್ತಾ ಇರುವಂತ ಒಬ್ಬ ಯುವಕ ನವೀನ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನ ಕೂಡ ಮಾತನಾಡಿಸ್ತಾ ಇವತ್ತು ಎಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಹಾಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದ್ದರ ಬಗ್ಗೆ ಅವರ ಕುಟುಂಬ, ಅವರ ಜೊತೆಗಾರರು ಹೇಗೆಲ್ಲ ಅವರಿಗೆ ಸಹಕಾರವನ್ನ ನೀಡಿದ್ರು, ಅವರಿಗೆ ಎಷ್ಟು ಸಂತೋಷವಾಯಿತು ಅನ್ನುವಂಥದ್ದನ್ನ ಕೂಡ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಡಾಕ್ಟರ್ ಸುರೇಶ್ ಹನಗವಾಡಿ ಅವರಿಗೆ ಅಭಿನಂದನೆಗಳು. ನಿಮಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಡಮಾಡಿದೆ, ಹೇಗನ್ನಿಸ್ತಾ ಇದೆ ಸರ್? ಆ ಕ್ಷಣವನ್ನ ಹಂಚ್ಕೊಳ್ಬಹುದಾ?
1: ಕೃತಜ್ಞತೆಗಳು. ಈ ಪ್ರಶಸ್ತಿ ನನಗೆ ಅನಿರೀಕ್ಷಿತ. ಇದರ ಒಂದು ಫೋನ್ ಕರೆ ದೆಹಲಿಯಿಂದ ಬಂದಾಗ್ಲೇನೆ ನಮಗೆ ಗೊತ್ತಾಗಿದ್ದು. ಆ ಕೂಡಲೇ ಆಶ್ಚರ್ಯ ಆಯ್ತು, ಮತ್ತೆ ತುಂಬಾ ಖುಷಿನೂ ಆಯ್ತು. ಯಾಕೆಂದ್ರೆ ಯಾರಿಗೂ ಗೊತ್ತಿಲ್ಲದ ಈ ಒಂದು ಡಿಸಾರ್ಡರ್ ಕ್ಷೇತ್ರನ್ನ ನಮ್ಮ ಕೇಂದ್ರ ಸರ್ಕಾರ ಗುರುತಿಸಿ, ಅದರಲ್ಲೂ ನಮ್ಮ ಶ್ರಮವನ್ನ ಗುರುತಿಸಿದೆಯಲ್ಲ ಅನ್ನೋ ಒಂದು ಹೆಮ್ಮೆ ಸಂತೋಷ ಆಯ್ತು. ನಂತರ ಇನ್ನೂ ಹೆಚ್ಚು ಜವಾಬ್ದಾರಿ ಜಾಸ್ತಿ ಆಯ್ತು ಅಂತ ಅನ್ನಿಸ್ತು.
0: ನಿಮ್ಮ ಧರ್ಮಪತ್ನಿ ಡಾಕ್ಟರ್ ಮೀರಾ ಅವರು ಹೇಗೆ ನಿಮಗೆ ಅಷ್ಟೆಲ್ಲ ಸಹಕಾರವನ್ನ ಕೊಡ್ತಾ ಇದ್ದಾರೆ, ಅವರ ಬೆಂಬಲ ಹೇಗಿದೆ?
1: ಆಕ್ಚುಲಿ ನಾನು ತುಂಬಾ ಅದೃಷ್ಟವಂತ. ಯಾಕೆಂದ್ರೆ ಹಿಮೋಫಿಲಿಯಾ ಇದ್ದಿದ್ರಿಂದ ಒಂಥರ ಮಾನಸಿಕವಾಗಿ ನಾವು ಕೂಡ ಮದುವೆ ಆಗೋದ್ ಬೇಡ, ಇದಕ್ಕೇನೆ ದುಡಿಯೋಣ, ಜವಾಬ್ದಾರಿಗಳನ್ನ ನಿರ್ವಹಿಸೋಣ ಅನ್ನುವ ಒಂದು ಯೋಚನೆ ತಲೆಯಲ್ಲಿತ್ತು. ಆದ್ರೆ ಮನೆಯಲ್ಲಿ ಮದುವೆ ಆ ವಯಸ್ಸಿನಲ್ಲಿ ಒತ್ತಡ ಕೂಡ ಜಾಸ್ತಿ ಆಯ್ತು. ನಂತರ ಇವರ ಪ್ರಪೋಸಲ್ ಬಂದಾಗ ಪ್ರತಿ ಸಾರಿ ನಾನಂತೂ ದೃಢ ನಿಶ್ಚಯ ಮಾಡಿದ್ದೆ, ನನಗಿರುವ ಈ ಸಮಸ್ಯೆಯನ್ನ ನಾನು ಹೇಳ್ಬೇಕು, ಒಪ್ಪಿದ್ರೆ ನೋಡುವ ಅಂತ.
0: ಅಂದ್ರೆ ನೀವು ಹಿಮೋಫಿಲಿಯಾ ಕಾಯಿಲೆಯಿಂದ ಬಳಲ್ತಾ ಇದ್ರಿ, ಅದಕ್ಕಾಗಿ ನಾನು ಮದುವೆಯನ್ನ ಆಗೋದು ಬೇಡ ಅಂತ ನಿಶ್ಚಯ ಮಾಡಿದ್ರಿ.
1: ಬಟ್ ಆದ್ರೆ ಒತ್ತಡ ಜಾಸ್ತಿ ಆದಾಗ ಈ ತರ ತಂತ್ರ ನಾನು, ಯಾಕೆ ಅಂದ್ರೆ ನಾನು ಅಕಸ್ಮಾತ್ ಇದ್ರ ಬಗ್ಗೆ ಓಪನ್ ಆಗಿ ಹೇಳ್ಕೊಂಡ್ರೆ ಹುಡುಗಿ ಒಪ್ಲಿಕ್ಕಿಲ್ಲ ಅಂತ, ಅಷ್ಟು ಕಾನ್ಫಿಡೆನ್ಸ್ ಒಪ್ಪಲ್ಲ ಇವರು. ಯಾಕೆ ಅಪ್ಪ ಅಮ್ಮನ ಒತ್ತಡಕ್ಕೆ ಆ ಶಾಸ್ತ್ರ ಮುಗಿಸ್ಲೇಬೇಕು. ಸೊ ಹಾಗಾಗಿ ಆತರ ಇದೆ. ಆದ್ರೆ ವ್ಯತಿರಿಕ್ತವಾಗಿ ನಮ್ಮ ಈ ಮೀರಾ ಅವರ ಪ್ರಪೋಸಲ್ ಬಂದಾಗ ನನಗೆ ಆಶ್ಚರ್ಯ ಆಯ್ತು. ಇದೆಲ್ಲ ಹೇಳಿದ್ರು ಕೂಡ ಎಸ್ಪೆಷಲಿ ಅವರ ತಂದೆ ತಾಯಿಗಳು ಬಹಳ ನನ್ನ ಓಪನ್ ಮೈಂಡೆಡ್ನೆಸ್ ಅವರಿಗೆ ತುಂಬಾ ಇಷ್ಟ ಆಯ್ತು. ಈಗಿನ ಕಾಲದಲ್ಲಿ ಯಾರಿಗೆ ಏನ್ ಬೇಕಾದರೂ ಆಗುತ್ತೆ, ಆಕ್ಸಿಡೆಂಟ್ ಆದ್ರೂ ಡಿಸಬಿಲಿಟಿ ಆಗ್ಬೋದು. ಆದ್ರೆ ಅವರ ವ್ಯಕ್ತಿತ್ವ, ಅವರ ಒಂದು ಓಪನ್ ಮೈಂಡೆಡ್ನೆಸ್ ಎಲ್ಲರಿಗೂ ಇಷ್ಟ ಆಯ್ತು. ಹಾಗಾಗಿ ಇಲ್ಲ ಪರವಾಗಿಲ್ಲ ನಾನು ಮದುವೆ ಆಗ್ತೇನೆ ಅಂತ. ಆಮೇಲೆ ಅವ್ರ ತಂದೆ ತಾಯಿಗಳು ಕೂಡ ತುಂಬಾ ಖುಷಿ ಪಟ್ಟು ಚೆನ್ನಾಗಿರ್ತೀರಾ ಆಗ್ಬಹುದು ಅಂತ ಒಂದು ಇದಾಯ್ತು. ಸೊ ಮದುವೆ ಆಯ್ತು. ನಾನೇನ್ ಅನ್ಕೊಂಡೆ ನಮ್ಮ ಒಂದು ಕುಟುಂಬಕ್ಕೆ ಆಸರೆ ಹಾಕಿ ಸೀಮಿತಳಾಗ್ತಾಳೆ ಮನೆ ಎಲ್ಲ ನೋಡ್ಕೊಳ್ಳೋದಕ್ಕೆ ಅಂತ. ಆದ್ರೆ ನನ್ನ ದಿನನಿತ್ಯದ ಕೆಲಸಗಳನ್ನ ನೋಡ್ತಾ ಎಷ್ಟೋ ಹಿಮೋಫಿಲಿಯಾ ಬಾಧಿತರು ಬರ್ತಾ ಇದ್ರು, ಎಷ್ಟೋ ತಾಯಂದಿರು ಬರ್ತಾ ಇದ್ರು, ಅವರ ಆತಂಕ ನಿವಾರಣೆ ಮಾಡ್ತಾ ಕೌನ್ಸಿಲಿಂಗು ಅದೆಲ್ಲ ನಾನು ಮಾಡ್ತಾ ಇದ್ದೆ. ಅಂದ್ರೆ ನನಗೆ ಸ್ವಲ್ಪ ಜಾಸ್ತಿನೇ ಆಗಿತ್ತು ಜವಾಬ್ದಾರಿ, ಟ್ರೀಟ್ಮೆಂಟ್ ಜೊತೆಗೆ ಇವೆಲ್ಲ. ಹಾಗಾಗಿ ಮೂರ್ನಾಲ್ಕು ವರ್ಷದ ನಂತರ ಅವಳಿಗೂ ಏನ್ ಅನ್ಸ್ತೋ ಏನೋ, ನಾನು ಕ್ಲಿನಿಕಲ್ ಸೈಕಾಲಜಿ ಒಂದು ಮಾಡ್ತೇನೆ ಟ್ರೈನಿಂಗು. ಯಾಕೆ ಇದೆಲ್ಲ ನೋಡಿ ಅವಳಿಗೆ ಏನ್ ಅನ್ಸ್ತು ಅಂದ್ರೆ ಹಿಮೋಫಿಲಿಯಾ ಕ್ಷೇತ್ರದಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಳ್ಳೋದು ಹೇಗೆ ಅಂದ್ರೆ ಅದು ಕೌನ್ಸಿಲಿಂಗ್ ಮಾಡೋದ್ರ ಮುಖಾಂತರ. ತಾಯಂದಿರು ಇರ್ಬೋದು, ಹಿಮೋಫಿಲಿ ಯುವಕರು ಇರ್ಬೋದು, ಮಕ್ಕಳು ಇರ್ಬೋದು, ಅವ್ರಿಗೆಲ್ಲ ಎಜುಕೇಶನ್ ಕೌನ್ಸಿಲಿಂಗು ಕೊಡೋದೇ ಬೆಸ್ಟ್. BSc ಮಾಡಿದ್ದು ಹಾಗಾಗಿ ಕೌನ್ಸಿಲಿಂಗ್ ಫೆಲೋಶಿಪ್ ಮಾಡಿಕೊಂಡು ಆಕೆ ಕ್ಲಿನಿಕಲ್ ಸೈಕಾಲಜಿ ಅದ. ಅಂದ್ರೆ ಮದುವೆ ಆದ್ಮೇಲೆ ಕ್ಲಿನಿಕಲ್ ಸೈಕಾಲಜಿ ಆಗೋ ನಿರ್ಧಾರ ತೆಗೆದುಕೊಂಡಿದ್ದು ಇದಕ್ಕೇನೆ,
0: ನಿಮಗೆ
1: ಬೆಂಬಲವಾಗಿ ನಿಲ್ಲೋದಕ್ಕೆ. ಹಾಗಾಗಿ ಅವಳು ಯಾವಾಗ ಇದರಲ್ಲಿ ಆಕ್ಟಿವ್ ಆದ್ಲು ನನ್ನ ಭಾರನೂ ಕಡಿಮೆ ಆಯ್ತು. ಎಸ್ಪೆಷಲಿ ಈ ಏನು ತಾಯಿಯಂದಿರು ಗ್ರಾಮೀಣ ಹೆಣ್ಣು ಮಕ್ಕಳು ಇನ್ನೊಬ್ಬ ಹೆಣ್ಣಿನೊಂದಿಗೆ ಅವರು ತಮ್ದೆಲ್ಲ ಸುಖ ದುಃಖ ಕಷ್ಟ ಎಲ್ಲವನ್ನು ಹಂಚ್ಕೊಳ್ಳೋದು ತುಂಬಾ ಸರಳ. ಹಾಗಾಗಿ ಅವಳು ನಮ್ಮ ಸೊಸೈಟಿಲಿ ಆಮೇಲೆ ಎಲ್ಲ ಯುವಕರು ಇವ್ರನ್ನೆಲ್ಲ ಕೌನ್ಸಿಲಿಂಗ್ ಮಾಡೋ ಜವಾಬ್ದಾರಿ ತೆಗೆದುಕೊಂಡು ಒಂದು ನನಗೆ ಆಲ್ಮೋಸ್ಟ್ ರೈಟ್ ಹ್ಯಾಂಡ್

0: ಹಾಡು ಅಥವಾ ಎಲ್ಲ ಆದ್ಲು ಅಂತ ತುಂಬಾ ಹೆಮ್ಮೆ ಪಡ್ತೀನಿ. ಯಾಕಂದ್ರೆ ನನ್ನನ್ನಷ್ಟೇ ಅಲ್ಲ, ನನ್ನ ಜೊತೆ ಇರ್ತಕ್ಕಂಥ ನನ್ನ ಬ್ಲಡ್ ಬ್ರದರ್ಸ್ನ ಎಲ್ಲರನ್ನು ಒಪ್ಕೊಂಡು ಅವ್ರನ್ನ ಜೀವನ ಚೇಂಜ್ ಮಾಡೋದಕ್ಕೆ ತನ್ನನ್ನೇ ತಾನ ತೊಡಗಿಸ್ಕೊಂಡ್ಲು. ಯಾಕಂದ್ರೆ ನಮ್ದು ಕಮಿಟ್ಮೆಂಟು, ಆದ್ರೆ ಅವಳದು ತ್ಯಾಗ. ಯಾಕಂದ್ರೆ ಮಾಡ್ಲೇಬೇಕಂತ ಏನಿಲ್ಲ, ಆದ್ರೆ ಈ ಕ್ಷೇತ್ರನ ಆಯ್ಕೆಕೊಂಡು ಮಾಡ್ತಾ ಇರೋದು ನಿಜವಾಗ್ಲೂ ನನ್ನ ಸೌಭಾಗ್ಯ ಅಂತ.
1: ನಿಮ್ಮ ಧರ್ಮ ಪತ್ನಿ ಇಲ್ಲೇ ಇದ್ದಾರೆ ಕೇಳೋಣ. ಡಾಕ್ಟರ್ ಮೀರಾ ಹನಗವಾಡಿಯವರೇ, ಹೇಗ ಅನ್ನಿಸ್ತಾ ಇದೆ, ಅವರಿಗೆ ಪ್ರಶಸ್ತಿ ಲಭ್ಯ ಆಗಿದೆ, ಭಾರತದಲ್ಲೇ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದು, ಹೇಗ ಅನ್ನಿಸ್ತಾ ಇದೆ ಪದ್ಮಶ್ರೀ ಪ್ರಶಸ್ತಿ ಅವರು ತಗೊಂಡಿದ್ದು?
2: ತುಂಬಾ ಜನ ಹೇಳಿದ್ರು ಇವ್ರಿಗೆ ಪ್ರಶಸ್ತಿ ಬಂದಾಗ ನಿಮಗೆ ಎಷ್ಟೋ ವರ್ಷಗಳ ಹಿಂದೆನೆ ನಿಮಗೆ ಬರ್ಬೇಕಿತ್ತು ಅಂತಂದು ಬಹಳ ಜನ ಹೇಳ್ತಾ ಇದ್ರು. ಕೆಲವರು ಯು ಡಿಸರ್ವ್ ಇಟ್ ಅಂತ ಹೇಳಿದ್ರು. ಇವರ ಕಷ್ಟ ದಿನಗಳನ್ನ ನಾನು ಮದುವೆ ಆದಾಗಿಂದ ನಾನು ನೋಡ್ತಾ ಬಂದಿದ್ದೀನಿ. ನನ್ನ ಹತ್ರ ಕೆಲವೊಂದು ವಿಚಾರಗಳನ್ನ ಹಂಚ್ಕೊಳ್ಳೋರು, ನನಗೆ ಪೇಯ್ನ್ ಆದಾಗ, ನನಗೆ ಬ್ಲೀಡ್ ಆದಾಗ ಅಮ್ಮ ದೇವ್ರ ಮುಂದೆ ಹೋಗಿ ಶಪಿಸ್ತಾ ಇದ್ಲು, ನನ್ನ ಮಗನಿಗೆ ಕೊಟ್ಟು ನಾನು ಅದನ್ನ ನೋಡಿ ನರಳಂಗ್ ಮಾಡಿದೀಯಾ, ನೇರವಾಗಿ ನನಗೆ ಯಾಕೆ ಕೊಡ್ಲಿಲ್ಲ ದೇವ್ರೇ ಅಂತ ದೇವ್ರನ್ನ ಶಪಿಸ್ತಾ ಇದ್ಲು ನಮ್ಮಮ್ಮ ಅಂತಂದು ಹೇಳ್ತಾ ಇದ್ರು. ಒಂದ್ ಸಾರಿ ಇವ್ರಿಗೆ ಬ್ಲೀಡ್ ಆದಾಗ ನಾನು ಫ್ಯಾಕ್ಟರಿ ಇನ್ಫ್ಯೂಷನ್ ಮಾಡುವಾಗ, ನಾನು ಇಂಜೆಕ್ಷನ್ ಕೊಡುವಾಗ ನನ್ನ ಕೈನ ಒತ್ತಿ ಉಗುರಿಂದ ಜಿಬ್ರಿದ್ರು. ಅಂದ್ರೆ ಅದ್ರಲ್ಲಿ ಗೊತ್ತಾಯ್ತು ಇವರು ಬ್ಲೀಡ್ ಆದಾಗ ಎಷ್ಟು ನೋವಿನಿಂದ ನರಳ್ತಾರೆ ಅನ್ನೋದನ್ನ ಅವತ್ತು ನಾನು ಅದನ್ನ ಮನಸ್ಸಲ್ಲಿ ಇವತ್ತಿಗೂ ನಾನು ಮರೆಯಕ್ಕಾಗಲ್ಲ. ಹಾಗಾಗಿ ಇವ್ರ ಅಮ್ಮನ ಬಗ್ಗೆ ಹೇಳಿದ್ರು, ಮಾನಸಿಕವಾಗಿ ಅಂದ್ರೆ ಸೈಕಾಲಜಿಕಲಿ ಅವರು ಎಷ್ಟು ನೋವನ್ನ ತಿಂತಾ ಇರ್ತಾರೆ ದೇವ್ರನ್ನ ಶಪಿಸುವಂತದ್ದು. ಇನ್ನೊಂದು ಇವರು ಫಿಸಿಕಲ್ ಪೇನ್, ಇದು ಎರಡನ್ನೂ ಗಮನಿಸ್ಕೊಂಡು ಇವ್ರು ಮಾಡ್ತಾ ಇರುವಂತ ಸೇವೆ, ಹಗಲು ರಾತ್ರಿ ಕೂತ್ರು ನಿಂತ್ರು ಮಲಗಿದ್ರು ಹಿಮೋಫಿಲಿಯಾ ಹಿಮೋಫಿಲಿಯಾ, ಕಾರಣ ಇಷ್ಟೇ, ಅವರ ಕಣ್ಣೆದುರಿಗೆ ಅವ್ರ ಸೋದ್ರ ಮಾವ ಅಸುನಿಗಿದ್ದನ್ನ ಇವರು ನೋಡಿದ್ದು, ಅವ್ರಿಗೆ ಕೊಟ್ಟಂತ ಭಾಷೆ, ಆ ಭಾಷೆನ ನಿಭಾಯಿಸೋದಕ್ಕೋಸ್ಕರ, ಅವ್ರ ಕನಸನ್ನ ಕನಸು ಮಾಡೋದಕ್ಕೋಸ್ಕರ ಹಗಲು ರಾತ್ರಿ ಹಿಮೋಫಿಲಿಯಾಗೋಸ್ಕರ, ಹಿಮೋಫಿಲಿಯಾ ಬಾಧಿತರಿಗೋಸ್ಕರ ಅವ್ರು ಮುಡುಪಾಗಿಟ್ಟಿದ್ದನ್ನ, ಅವ್ರು ಎಷ್ಟೆಲ್ಲ ಚಾಲೆಂಜಸ್ ಇದೇ, ಅಷ್ಟು ಸುಲಭ ಇಲ್ಲ ಮೇಡಮ್. ಸರ್ಕಾರದೊಂದಿಗೆ ಇವರು ಅಡ್ವೊಕೇಟ್ ಮಾಡಬೇಕು, ಸಮಾಜದ ಜೊತೆ ಇವರು ಕೆಲವು ಸವಾಲುಗಳನ್ನ ಎದುರಿಸಬೇಕು. ಅಂದ್ರೆ ನಮ್ಮ ಸೋದರ ಮಾವನಿಗೆ ಕೊಟ್ಟಂತ ಭಾಷೆ, ಯಾಕಂದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಇಲ್ಲದೆ ಇವ್ರು ಕಣ್ಣೆದ್ರಿಗೆ ಸತ್ ಹೋದ್ರು. ಇದೇ ತರ ಹಿಮೋಫಿಲಿಯಾ ಮಕ್ಕಳಾಯ್ತು ಬಾಧಿತರಾಯ್ತು, ಇನ್ ಮುಂದೆ ಯಾರು ಈ ತರ ನರಳಬಾರದು, ಯಾವ ತಾಯಿಂದ್ರು ಕಣ್ಣಲ್ಲಿ ನೀರು ತರಬಾರದು ಅನ್ನೋದನ್ನ ಅವ್ರು ಮನ್ಸೊಳಗಡೆ ಪೂರಾ ತಗೊಂಡ್ಬಿಟ್ಟಿದ್ರು. ಅದನ್ನ ಇವತ್ತಿನ ದಿನ ಸರ್ಕಾರ ಇವನ್ನ ಗುರುತಿಸ್ಬಿಟ್ಟು ಪ್ರಶಸ್ತಿ ನೀಡ್ತಾ ಇದೆ ಅಂತಂದ್ರೆ, ಇದೇ ತೋರ್ಸತ್ತೆ ಇವ್ರು ಎಷ್ಟೆಲ್ಲ ಸಾಧನೆ ಏನ್ ಮಾಡಿದಾರೋ, ಇದನ್ನೇ ರೋಲ್ ಮಾಡೆಲ್ ಆಗಿ ಈಗಿನ ಯುವಕರುಗಳು ಸಮಾಜಕ್ಕೆ ಕೊಡುಗೆಯಾಗಿ ನೀಡೋದಕ್ಕೆ ಸಾಕಷ್ಟು ಕೆಲಸವನ್ನ ಮಾಡಬಹುದು. ನಮ್ಮ ಸಂಸ್ಥೆಯಿಂದ ಏನೆಲ್ಲ ಫೆಸಿಲಿಟೀಸ್ ಪಡೆದಿದಾರೋ ವಾಪಸ್ಸು ಅವರು ಮತ್ತೆ ನಮ್ಮ ಸಂಸ್ಥೆಗೆ ಅಥವಾ ನಮ್ಮ ಸೊಸೈಟಿಗೆ ಸಮಾಜಕ್ಕೆ ಕೊಡೋದಕ್ಕೆ ಅವರು ಕೈ ಜೋಡಿಸ್ಬೇಕು ಅಂತ ಈ ನಿಟ್ಟಿನಲ್ಲಿ ಹೇಳ್ತೀನಿ. ನಮ್ಮ ಡಾಕ್ಟರ್ಗೆ ಪ್ರಶಸ್ತಿ ಬಂದಿರೋದು ನನಗೆ ತುಂಬಾ ಸಂತೋಷ ತಂದಿದೆ. ಒಂಥರ ಹೆಂಗೆ ಅಂದ್ರೆ, ಸರ್ಕಾರ ನೀನ್ ಕೆಲಸ ಇಷ್ಟು ದಿನ ಮಾಡಿದೀಯಾ, ಇನ್ ಮುಂದೇನು ಇನ್ನೂ ಹೆಚ್ಚಿನ ಕೆಲಸ ಮಾಡು ಅಂತ ಹೇಳಿ ಹೆಚ್ಚಿನ ಜವಾಬ್ದಾರಿ ಹೆಗಲ್ಗೆ ಏರ್ಸಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಹಿ ಡಿಸರ್ವ್ಸ್ ಇಟ್ ಮೇಡಮ್.
1: ಹೌದಲ್ವ?
2: ಹೌದು.
1: ಯಾಕೆ ಅಂತ ಹೇಳಿದ್ರೆ ಅಂತ ಸೇವೆಯನ್ನ ಅವರು ಮಾಡ್ತಾ ಇದ್ದಾರೆ, ಯಾಕೆಂದ್ರೆ ನಿಸ್ವಾರ್ಥ.
2: ಹೌದು,
1: ಯಾವುದು ಸ್ವಾರ್ಥ ಇಲ್ಲ, ಸ್ವಾರ್ಥ ಒಂದೇ ಒಂದಿರೋದು, ನನಗೆ ಕಾಯಿಲೆ ಇದೆ ಅದನ್ನ ನಾನು ಗಳಿಸ್ಕೊಂಡಿದ್ದೀನಿ, ಅದನ್ನ ನಾನು ಬೇರೆಯವ್ರಿಗೆ ಕೊಡದೆ ಇರೋ ರೀತಿಯಲ್ಲಿ ನಾನೇನಾದ್ರೂ ಮಾಡ್ಬೇಕು ಅನ್ನುವಂತ ಉದ್ದೇಶವನ್ನ ಹೊಂದಿರೋದ್ರಿಂದ ಈ ಸ್ವಾರ್ಥಕ್ಕೆ ಸರಿಯಾಗಿ ಅವರು ನಿಸ್ವಾರ್ಥ ಸೇವೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು
2: 100%. ಈ ಸಂದರ್ಭದಲ್ಲಿ ನನ್ನ ಪೇರೆಂಟ್ಸ್ ಕೂಡ ನೆನಪಿಸ್ಕೋತೀನಿ ಮೇಡಮ್. ನಮ್ದು ಒಂಥರ ವೆಲ್ ಎಜುಕೇಟೆಡ್ ಫ್ಯಾಮಿಲಿ, ಹೆಚ್ಚು ಹೆಚ್ಚು ಡಾಕ್ಟರ್ಸ್ ಇರುವಂತದ್ದು, ಮೆಡಿಕಲ್ ಫೀಲ್ಡ್ ಅಲ್ಲೇ ಇನ್ವಾಲ್ವ್ ಆಗಿರುವಂತ ಕುಟುಂಬ ನಮ್ದು. ಇವರು ಬಂದು ನಮ್ ಏನು ಈ ತರ ಹಿಮೋಫಿಲಿಯಾ ಇದೆ ಅಂತ ಹೇಳಿದಾಗೂ ಸಹ ನನ್ನ ಪೇರೆಂಟ್ಸ್ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಓಪನ್ ಆಗಿ ಬಂದು ಈ ವಿಚಾರ, ಯಾಕಂದ್ರೆ ಅವ್ರು ಹೈಡ್ ಮಾಡಬಹುದಾಗಿತ್ತು, ನನಗೆ ಸುಳ್ಳು ಹೇಳಿ ಮೋಸ ಮಾಡಿ ಮದುವೆ ಮಾಡ್ಕೋಬಹುದಾಗಿತ್ತು, ಆದ್ರೆ ಅವರು ಮನಸ್ಸಿನಲ್ಲಿ ಏನಿತ್ತು, ಇದನ್ನ ನಾನು ಅವಳಿಗೆ ಓಪನ್ ಆಗಿ ಹೇಳ್ಬೇಕು, ಅವಳು ಮನಸ್ಪೂರ್ತಿ ಒಪ್ಕೊಂಡು ನನ್ನ ಮದುವೆ ಆಗ್ಬೇಕು ಆಗೋದೇ ಆದ್ರೆ ಅನ್ನೋದು ಅವ್ರ ಮನಸ್ಸಲ್ಲಿತ್ತು. ಆ ಓಪನ್ನೆಸ್ ನನ್ನ ಪೇರೆಂಟ್ಸ್ ನಮ್ಮ ಕುಟುಂಬದಲ್ಲಿ ಒಪ್ಪಿ ನನಗೆ ಸಂತೋಷವಾಗಿ ಮದುವೆ ಮಾಡಿಕೊಟ್ರು.
1: ಆ ಸಂದರ್ಭದಲ್ಲಿ ನಿಮ್ಮ ಮನಸ್ಥಿತಿ?
2: ನನ್ನ ಮನಸ್ಥಿತಿ ಮೇಡಮ್, ಡಾಕ್ಟರ್ ತುಂಬಾ ಅವ್ರದ್ದು ಒಂಥರ ತುಂಬಾ ಮೃದು ಸ್ವಭಾವ, ಅವರು ಒಂದು ಮಾತಾಡೋ ರೀತಿ ಇರ್ಬೋದು ಅಥವಾ ಅವ್ರದ್ದು ಬ್ಯಾಕ್ ಗ್ರೌಂಡ್, ಅದನ್ನೆಲ್ಲ ನಮ್ಮ ಮನೆಯಲ್ಲೂ ಕುಟುಂಬದಲ್ಲೂ ವಿಚಾರಿಸ್ತಾರೆ. ಯೂಶಲಿ ಒಂದು ಹೆಣ್ಣು ಕೊಡಬೇಕು ಅಂದಾಗೆಲ್ಲ ವಿಚಾರಿಸ್ಕೋತಾರೆ. ಸೊ ಹಂಗಿದ್ದಾಗ ಅವ್ರ ಬಗ್ಗೆ ತುಂಬಾ ಪಾಸಿಟಿವ್ ಫೀಡ್ಬ್ಯಾಕ್ ನಮಗೆ ಸಿಕ್ಕಿತ್ತು ನಮ್ಮ ಪೇರೆಂಟ್ಸ್ಗೆಲ್ಲ. ನಾನು ಅವ್ರ ಜೊತೆಲಿ ಮಾತಾಡಿದಾಗೂ ಕೂಡ ನನಗೂ ಒಂಥರ, ಅಂದ್ರೆ ನಿಜ ಹೇಳ್ಬೇಕು ಅಂತಂದ್ರೆ ನನಗೂ ಮದುವೆ ಆಗೋ ಭಾವನೆ ಆ ಟೈಮ್ನಲ್ಲಿ ಇರ್ಲಿಲ್ಲ. ಸೇಮ್ ಪೇರೆಂಟ್ಸ್ಗೆ ಅವ್ರದ್ದು ಜವಾಬ್ದಾರಿ ಇರುತ್ತೆ ಹೆಣ್ಮಗಳಿಗೆ ಮದುವೆ ಮಾಡ್ಬೇಕು ಅನ್ನೋದು. ಕೂಡ್ತು ಎಲ್ಲ ಸಂದರ್ಭ ಒದಗ್ ಬಂತು, ಮದ್ವೆ ಮಾಡ್ಕೊಟ್ರು. ಬಟ್ ಮದ್ವೆ ಆದ್ಮೇಲೆ ಇವ್ರನ್ನ ನಾನು ಸಂಪೂರ್ಣ ಅರ್ಥ ಮಾಡ್ಕೊಳಕ್ಕೆ ದಾರಿಯಾಗಿದ್ದು. ತುಂಬಾ ಏನು ಸಂಕೋಚ ಸ್ವಭಾವ, ಅವ್ರಿಗೆ ನೋವಿದ್ರು ಕೂಡ ಯಾರ ಮುಂದೆ ಹೇಳ್ಕೊಳ್ಳದೆ ಇರುವಂತ ನೇಚರ್ ಅವ್ರಿಗೆ. ನೋವನ್ನ ತಾವೇ ತಿನ್ನೋದು, ಯಾರಿಗೂ ಮನ್ಸು ನೋಯಿಸ್ಬೇಕು ಅಂತಿಲ್ಲ ಎದುರಿಗಿದ್ದವ್ರನ್ನ. ಈಗ ಒಂದೇ ಈಗ್ಲೂ ಅಷ್ಟೇನೆ, ನಾನು

0: ಆದ್ರೂ ಅವ್ರಿಗೆ ಒಂದ್ ಸ್ವಲ್ಪ ನಾನೇ ಸಿಟ್ಟು ಮಾಡ್ಕೊಂಡು ರೇಗಾಡ್ದೆ ಅಂದ್ರು ನನ್ನನ್ನ ನಗುವಿನ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿ ನ್ಯೂಟ್ರಲೈಸ್ ಮಾಡ್ಬಿಡ್ತಾರೆ. ಅಂದ್ರೆ ಆ ನೇಚರ್ ದಟ್ ಏನು ಟ್ಯಾಲೆಂಟ್ ಅವರಲ್ಲಿದೆ. ಯಾರಿಗೂ ಹರ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಲ್ಲ, ಅದನ್ನ ಬೆಳೆಸೋದಿಲ್ಲ, ಯಾವ್ದನ್ನು ಅಲ್ಲಲ್ಲಿಗೆ ಮೊಟಕುಗೊಳಿಸ್ಬಿಡ್ತಾರೆ. ಅಂದ್ರೆ ಬೇಜಾರು ಸಿಟ್ಟು ಕಂಟಿನ್ಯೂ ಆಗೋಕೆ ಅವಕಾಶನೇ ಇಲ್ಲ ನಮ್ಮಲ್ಲಿ. ಸೊ ಹಂಗಾಗಿ ಬೈ ನೇಚರ್ ಈಸ್ ಏನೋ ಒಂಥರ ದೇವ್ರ ಕೊಟ್ಟಿದ್ ಕೊಡುಗೆನೋ, ದೇವ್ರ ರೂಪನೇ. ನಾನ್ ತುಂಬಾ ಪುಣ್ಯ ಮಾಡಿದ್ದೀನಿ ಮೇಡಮ್, ಅವ್ರು ಹೇಗೆ ಹೇಳಿದ್ರು ನಾನ್ ಪುಣ್ಯ ಮಾಡಿದ್ದೀನಿ ಅಂತ, ಸೇಮ್ ನಾನು ಕೂಡ. ಯಾಕಂದ್ರೆ ಏನಂತಾರೆ, ದೇವ್ರೇ ನಮ್ಮನ್ನ ಸೇರಿಸಿರೋದು ಈ ಒಂದು ಒಳ್ಳೆ ಕೆಲಸದಲ್ಲಿ, ನಮ್ಮನ್ನ ನಾವು ಇನ್ವಾಲ್ವ್ ಮಾಡ್ಕೊಂಡು ಮಾಡೋದಿಕ್ಕೆ.
1: ಅವರು ಹಿಮೋಫಿಲಿಯಾದಿಂದ ಬಳಲ್ತಾ ಇದ್ದಾರೆ ಅಂದಾಗ ನಿಮ್ಮ ಮನಸ್ಥಿತಿ?
0: ಒಪ್ಪನಾಗಿ ಹೇಳ್ಬೇಕು ಅಂದ್ರೆ ಹಿಮೋಫಿಲಿಯಾ ಪದ ನಾನು ಕೇಳಿದ್ದು ಅವ್ರ ಬಾಯ್ನಲ್ಲಿ ಅವತ್ತೇನೆ. ನಿಜ ಹೇಳ್ಬೇಕು ಅಂದ್ರೆ, ಯಾಕಂದ್ರೆ ಅಷ್ಟೊಂದು ಅರಿವು ಇರ್ಲಿಲ್ಲ. ನಾನು ಮದುವೆ ಆಗಿ ಒಂದ್ ವರ್ಷ ಬೇಕಾಯ್ತು ಇದನ್ನ ಸಂಪೂರ್ಣ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ. ಆಫ್ಟರ್ ಒನ್ ಇಯರ್ ಇದ್ರ ಬಗ್ಗೆ ಇನ್ನೂ ನಾನು ಇವ್ರು ಯಾವ್ದೇ ಕಾನ್ಫರೆನ್ಸಸ್, ಸಿ ಎಂ ಇಸು, ಬೇರೆ ಬೇರೆ ಊರುಗಳಿಗೆಲ್ಲ ಹೋದಾಗ ಜೊತೆಲಿ ಹೋಗ್ತಾ ಇದ್ದೆ, ಜಸ್ಟ್ ಟು ಅಂಡರ್ಸ್ಟ್ಯಾಂಡ್, ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಕಲಿಬೇಕು. ನನ್ನನ್ನು ನಾನು ಹೇಗೆ ಇವ್ರ ಜೊತೆ ಕೈ ಜೋಡಿಸ್ಬಿಟ್ಟು ಈ ಒಂದು ಸೇವೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೋಬಹುದು ಅನ್ನೋ ಒಂದು ಉದ್ದೇಶದಿಂದ ಇವ್ರು ಎಲ್ಲಿ ಹೋದ್ರೂ ಜೊತೆಲಿ ಹೋಗ್ತಾ ಇದ್ದೆ, ಒಂದು ಕಾರ್ನರಲ್ಲಿ ಕುತ್ಕೊಂಡು ಗಮನಿಸ್ತಿದ್ದೆ, ಅರ್ಥ ಮಾಡ್ಕೋತಿದ್ದೆ. ಕೆಲವು ಪುಸ್ತಕಗಳ ಮುಖಾಂತರನು ನಾನು ಇದ್ರ ಬಗ್ಗೆ ಅರ್ಥ ಮಾಡಿಕೊಂಡು ಆಮೇಲೆ ಯೋಚನೆ ಮಾಡಿದೆ. ಇಲ್ಲಿ ಫಿಸಿಕಲಿ ಟ್ರೀಟ್ಮೆಂಟ್ ಏನ್ ಬೇಕಲ್ಲ, ಮೆಡಿಕಲ್ ಟ್ರೀಟ್ಮೆಂಟ್, ಒಂದು ತಂಡ ಇದೆ ಆಲ್ರೆಡಿ. ಇದು ಬರೀ ಒಬ್ಬ ವ್ಯಕ್ತಿನಷ್ಟೇ ಅಲ್ಲ, ಇಡೀ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಡಿಸಾರ್ಡರ್, ತೊಂದ್ರೆ. ಬಿಕಾಸ್ ಅವನಿಗೆ ಹಿಮೋಫಿಲಿಯಾ ಇದೆ ಅಂತ ತಕ್ಷಣ ಅವನಷ್ಟೇ
1: ಕುಟುಂಬ ಅಷ್ಟೇ ಅಲ್ಲ, ಮುಂದಿನ ಜನರೇಷನ್ ಕೂಡ ಹೋಗುವಂತ.
0: ಈಗ ಒಬ್ಬ ವ್ಯಕ್ತಿಗೆ ಹಿಮೋಫಿಲಿಯಾ ಇದೆ ಅಂದ್ರೆ ಅವನಷ್ಟೇ ಅನ್ಭವಿಸಲ್ಲ, ಅವನ ಸುತ್ತ ಇದ್ದಂತ ಅಣ್ಣ ತಮ್ಮ ಅಕ್ಕ ತಂಗಿ, ಅವನ ಪೇರೆಂಟ್ಸ್,
1: ಮುಂದಿನ ಪೀಳಿಗೆ,
0: ಹೌದು, ಎಲ್ಲಾದೂ ಒಳಗೊಂಡಿರುತ್ತೆ. ಸೊ ಅವ್ರಿಗೆಲ್ಲರಿಗೂ ಎಜುಕೇಶನ್, ಕೌನ್ಸಿಲಿಂಗು ಪ್ರಾಪರ್ ಆಗಿ ಬೇಕಾಗಿರುತ್ತೆ. ಯಾಕಂದ್ರೆ ಕೊನೆಯವರೆಗೂ ಅಂದ್ರೆ ಅವ್ನ ಸಾಯೋವರೆಗೂ ಅವನ ಜೊತೆನಲ್ಲಿ ಇರುತ್ತದು ಅಂದಾಗ ಅದನ್ನ ಹೊರಗೆ ಹಾಕಕ್ಕಾಗಲ್ಲ. ಅಂದಮೇಲೆ ಅದನ್ನ ಫ್ರೆಂಡ್ ಆಗಿ ಟ್ರೀಟ್ ಮಾಡಲೇಬೇಕಾಗತ್ತೆ, ಅಕ್ಸೆಪ್ಟ್ ಮಾಡಲೇಬೇಕಾಗತ್ತೆ. ಫಾರ್ ದಟ್ ನಮಗೆ ಬರೀ ಮೆಡಿಕಲ್ ಡಾಕ್ಟರ್ಸ್ ಅಷ್ಟೇ ಅವಶ್ಯಕತೆ ಇರೋದಿಲ್ಲ, ಇಲ್ಲಿ ಸೈಕೋಸೋಷಿಯಲ್ ಸಪೋರ್ಟ್ ಕೂಡ ಅವಶ್ಯಕತೆ ಇರುತ್ತೆ ಅಂತ ಅನ್ಕೊಂಡು, ಅದನ್ನ ನಾನು ಈ ರೀತಿನಲ್ಲಿ ನನ್ನ ನಾನು ಕೊಡುಗೆ ನಾನು ಕೊಡ್ಬೋದಾ, ನನ್ನನ್ನ ಒಂದು ಅಳಿಲ್ ಸೇವೆ ಅನ್ನೋ ಇರುತ್ತಲ್ವಾ ಮೇಡಮ್, ಏನೋ ಒಂದು ನಾನು ಮಾಡಬೇಕು ಅಂತ ಮನಸ್ಸಲ್ಲಿ ಬಂದಾಗ ಇದನ್ನ ಮಾಡ್ಬೋದಲ್ಲ ಅಂತಂದು. ಅದನ್ನ ಮಾಡುವಾಗ ನಮ್ದೇ ಆದ ಮಕ್ಕಳು ನಮಗೆ ಇರಬಾರದು. ಬಿಕಾಸ್ ಅವ್ರು ಯಾವಾಗ್ಲೂ ಹೇಳೋರು ನಿಸ್ವಾರ್ಥ ಸೇವೆ, ನಿಸ್ವಾರ್ಥ ಸೇವೆ ಅಂತ ಯಾವಾಗ ಮಾಡ್ಬೇಕು, ನಮ್ಮನ್ನ ನಾವು ಕಂಪ್ಲೀಟ್ ಆ ಒಂದು ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಾಗ ಮಾತ್ರ. ನಮ್ಮ ಮಕ್ಕಳು ಅಂತ ಆದ್ರು ಅಂದ್ರೆ ಅವ್ರಿಗೆ ನಾವು ಪ್ರಾಪರ್ಟಿ ಮಾಡ್ಬೇಕು, ದುಡ್ಡು ಗಳಿಸ್ಬೇಕು, ಉಳಿಸ್ಬೇಕು, ಇವೆಲ್ಲ ಬರ್ತವೆ. ಇದು ಯಾವುದು ಇಲ್ದೇನೆ ನಾವು ನಿಸ್ವಾರ್ಥ ಸೇವೆ ಮಾಡ್ಬೇಕು ಅಂದ್ರೆ ನಮ್ಮನ್ನ ನಾವು ಸಂಪೂರ್ಣ ಇದ್ರಲ್ಲಿ ತೊಡಗಿಸ್ಕೋಬೇಕು ಅಂದ್ರೆ ನಮಗೆ ಮಕ್ಕಳೇ ಬೇಡ ಅಂತ ನಾವು ನಿರ್ಧಾರ ಮಾಡಿ.
1: ಪ್ರಶ್ನೆ ಕೂಡ ಅದೇ ಆಗಿತ್ತು, ನೀವು ಮಕ್ಕಳು ಬೇಡ ಅನ್ನುವಂತಹ ನಿರ್ಧಾರವನ್ನ ಕೂಡ ಮಾಡ್ಕೊಂಡಿದ್ರಿ ಅನ್ನುವಂಥದ್ದು, ಅದು ಯಾಕೆ ಹಾಗೆ ನಿರ್ಧಾರ ಮಾಡಿ?
0: ಅದೇ ಈಗ ಹೇಳಿದ್ನಲ್ಲ ಮೇಡಮ್, ನಮ್ಮನ್ನ ನಾವು ಸಂಪೂರ್ಣ ತೊಡಗಿಸ್ಕೋಬೇಕು, ನಿಸ್ವಾರ್ಥ ಸೇವೆಗೊಂದು ಅರ್ಥ ಬೇಕು ಅಂತಂದ್ರೆ ಇದನ್ನ ನಾವು ಮಾಡಿದಾಗ ಅಷ್ಟೇ ಕಾರಣ ಸಾಧ್ಯವಾಗೋದು. ನಮ್ಮನ್ನ ನಾವು ಈ ಒಂದು ಸಮಾಜ ಸೇವೆಯಲ್ಲಿ ಅವರ ಸೋದರ ಮಾವು ಕೊಟ್ಟಂತ ಭಾಷೆನ ನಿರ್ವಹಣೆ ಮಾಡೋದಕ್ಕೋಸ್ಕರವಾಗಿನೇ ತೊಡಗಿಸ್ಕೊಂಡಿದ್ದು. ಈ ತರ ಮನೋಭಾವ ಎಲ್ರಿಗೂ ಬೇಕು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅಟ್ಲೀಸ್ಟ್ ಸೊಸೈಟಿಯಿಂದ ನಾವ್ ಏನ್ ಪಡ್ಕೊಂಡಿರ್ತೀವೋ ಸ್ವಲ್ಪ ಪ್ರಮಾಣದಷ್ಟಾದ್ರೂ ನಾವು ಬೇರೆ ರೀತಿನಲ್ಲೂ ಕೂಡ ಕೊಡುಗೆ ನೀಡಬಹುದು. ನಾಟ್ ಇನ್ ಟರ್ಮ್ಸ್ ಆಫ್ ಮನಿ ಆರ್ ಎನಿ ಅದರ್ ಮೋಡ್ ಆಫ್ ಏನು ಡೊನೇಷನ್ ಅಂತ ಅಲ್ಲ, ಅವರ ಒಂದು ಟೈಮ್, ಅವರಲ್ಲಿರುವಂತ ಸ್ಕಿಲ್, ಬಂದು ವಾಲಂಟಿಯರಿಸಂ ಮಾಡೋ ವಿಚಾರದಲ್ಲಿ ಇರ್ಬೋದು, ಇನ್ಯಾವುದೋ ರೀತಿನಲ್ಲಿ ಅವ್ರಿಗೆ ಅದಕ್ಕೊಂಚೂರು ಸಮಯ ಕೊಟ್ಟರು ಒಂದು ಸೇವೆ ಮಾಡಿದ್ದಾರೆ ಅನ್ನಂಗಾಗತ್ತೆ. ಹಿಮೋಫಿಲಿಯಾ ಮಕ್ಕಳುಗಳು ಎಷ್ಟೋ ಮಕ್ಳು ಬರ್ತವೆ, ಅವನ್ನೇ ನಮ್ಮ ಮಕ್ಕಳು ಅಂತ ಪ್ರೀತಿ ಮಾಡೋಣ. ಈಗಿನ ಕಾಲದಲ್ಲಿ ನಮ್ಮ ಮಕ್ಕಳೇ ನಮಗೆ ಮುಂದೆ ಆಸರೆ ಆಗ್ತಾರೆ ಅಂತ ನಾವು ನಂಬ್ಕೊಳಕ್ ಆಗಲ್ಲ.
1: ನಿಮ್ಮ ಕಾರ್ಯಗಳು ಇನ್ನಷ್ಟು ಉನ್ನತಕ್ಕೆ ಏರ್ಲಿ ಅಂತ ಹೇಳ್ತಾ, ಇನ್ನಷ್ಟು ಸೇವೆಗಳು ಕೂಡ ಸಿಗ್ಲಿ, ಮತ್ತೆ ಬರ್ತೇನೆ ನಿಮ್ಮ ಹತ್ರ ಮಾತನಾಡ್ಲಿಕ್ಕೆ. ಈಗ ನಮ್ಮ ಹಿಮೋಫಿಲಿಯಾ ಸೊಸೈಟಿಯ ಮುಖ್ಯ ಕಾರ್ಯ ನಿರ್ವಹಣಾ ಅಧಿಕಾರಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಇವರು ಕೂಡ ಕೆಳಗ್ರೆ ಹಿಮೋಫಿಲಿಯಾ ಕಾಯಿಲೆಗೆ ಒಳಗಾದಂತವರು, ಅವರನ್ನ ಕೂಡ ಮಾತನಾಡಿಸ್ತಾ ಹೋಗೋಣ. ನಮಸ್ತೆ ನವೀನ್.
2: ನಮಸ್ತೆ ಮೇಡಮ್.
1: ಹೇಳಿ ನವೀನ್, ಏನಿದು ಹಿಮೋಫಿಲಿಯಾ, ನಿಮಗೆ ಬಂದಂತಹ ಕಥೆಯನ್ನ ಹೇಳಲಿಕ್ಕೆ ಸಾಧ್ಯವಾ? ಏನಾದ್ರೂ ಆ ಘಟನೆಯನ್ನ ಏನಾದ್ರೂ ಹೇಳಲಿಕ್ಕೆ ಆಗುತ್ತಾ? ಹೇಗೆ ಈ ಸಂಸ್ಥೆಗೆ ಮತ್ತೆ ಬಂದು ನೀವು ಕೆಲಸವನ್ನ ನಿರ್ವಹಿಸ್ತಾ ಇದ್ದೀರಿ ಅನ್ನುವಂಥದ್ದು?
2: ಖಂಡಿತ ಮೇಡಮ್, ನನ್ನ ಹೆಸರು ನವೀನ್ ಅಂತ ಹೇಳಿ. ನಮ್ಮನೆಯಲ್ಲಿ 4 ಜನ, ನಾನು, ನಮ್ಮ ಅಪ್ಪ ಅಮ್ಮ ಮತ್ತೆ ನನ್ನ ತಂಗಿ. ನಮ್ಮ ಸೋದರ ಮಾವ ಕೂಡ ಹಿಮೋಫಿಲಿಯಾ ತೊಂದರೆ ಇತ್ತು. ಅವರು ನಾನು ಹುಟ್ಟಕ್ಕೆ 6 ತಿಂಗಳ ಮುಂಚೆನೆ ಅವರು ಈ ಬ್ಲೀಡಿಂಗ್ ಎಪಿಸೋಡ್ ಇಂದ ಅವರು ತೀರ್ಕೊಂಡ್ರು. ನನಗೆ 6 ತಿಂಗಳ ಮಗು ಇದ್ದಾಗ ನನ್ನ ಪೇರೆಂಟ್ಸ್ಗೆ ಗೊತ್ತಾಯ್ತು ನಿಮಗೂ ಹಿಮೋಫಿಲಿಯಾ ಇದೆ ಅಂತ ಹೇಳಿ. ನನ್ನ ಎದೆ ಮೇಲೆ ರುದ್ರಾಕ್ಷಿ ಹಾಕಿರದಾಗ ಅದು ಒತ್ತಿ ಅಲ್ಲಿ ಬ್ಲೀಡಿಂಗ್ ಆಗಿತ್ತು ಒಂದ್ಸರಿ. ಅವಾಗ ಡಾಕ್ಟರ್ ಸುರೇಶ್ ಅನಗವಾಡಿ ಅವರ ಸಂಪರ್ಕಕ್ಕೆ ಬಂದು ಡಯಾಗ್ನೋಸ್ ಮಾಡಿದಾಗ ಗೊತ್ತಾಯ್ತು ನನಗೂ ಹಿಮೋಫಿಲಿಯಾ ಇದೆ ಅಂತ ಹೇಳಿ. ಅವಾಗಿಂದ ನನ್ನ ತುಂಬಾ ಸೂಕ್ಷ್ಮವಾಗಿ ನನ್ನ

0: ಕಾಪಾಡ್ತಾ ಬಂದಿದ್ದಾರ. ಅಂದ್ರೆ ಏನು ಚಿಕ್ಕ ಪುಟ್ಟ ಏನು ತಾಕಿಸ್ಕೊಂಡ್ರ ಹಾಗೆ ಎಲ್ಲಾ ಕಡೆನು ಬಟ್ಟೆ ಇಟ್ಟು ಏನೋ ಒಂದ್ ಚಿಕ್ಕೊಂದು ಗಾಯ ಆಗ್ತಿರೋ ನೋಡ್ಕೊಂಡಿದ್ದಾರೆ. ನಾನು 10ನೇ ಕ್ಲಾಸ್ ಇರುವಾಗ ನಂಗೆ ಒಂದ್ಸರಿ ಮೆದುಳಲ್ಲಿ ಬ್ಲೀಡ್ ಆಯ್ತು. ಮೆದುಳಲ್ಲಿ ಬ್ಲೀಡ್ ಆಗಿ ತಕ್ಷಣವೇ ನಮ್ಮ ಮನೇಲಿ ಸ್ವಲ್ಪ ಎಜುಕೇಟೆಡ್ ಇದ್ರಿಂದ ಸರ್ ಹತ್ರ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಮಾಡಿಸಿ ಹೆಚ್ಚು ಕಡಿಮೆ ಒಂದು 15 ದಿನ ನಾನು ICU ಇಟ್ಟು ಬದುಕಿದಾಗಿತ್ತು ಮೇಡಮ್ ನಮಗೆ. ಅದಾದ್ಮೇಲೆ ಮತ್ತೆ ತಿರ್ಗಾ 1 ವರ್ಷ ಆದ್ರೆ ಮತ್ತೂ ಬ್ಲೀಡ್ ಆಯ್ತು. ಅವಾಗ ಅನಿಸ್ತಾ ಇತ್ತು ನಂಗೆ ಜೀವನನೇ ಬೇಡ ಅಂತ ಹೇಳಿ ಡಿಸೈಡ್ ಮಾಡಿದೆ. ಪದೇ ಪದೇ ಯಾಕಂದ್ರೆ ವಾರಕ್ಕೆ 2-3 ಸರಿ ಬ್ಲೀಡ್ ಆಗ್ತಾ ಇತ್ತು. ಸ್ಕೂಲ್ ಆಬ್ಸೆಂಟೀಸ್,
1: ಸ್ಕೂಲಿಗೆ ಬ್ಲೀಡ್ ಆಗ್ತಾ ಇತ್ತು ನಿಮಗೆ
0: ಮೇಡಮ್? ನಂಗೆ ಸುಮಾರು ನೀ ಜಾಯಿಂಟ್ ಮತ್ತೆ ಆಂಕಲ್ ಜಾಯಿಂಟ್ ಅಲ್ಲಿ ತುಂಬಾ ಬ್ಲೀಡ್ ಆಗ್ತಾ ಇತ್ತು. ನಂಗೆ ಸ್ಕೂಲ್ ಅಲ್ಲಿ ಕೂಡ ಬೇರೆಯವ್ರ ತರ ಆಟ ಆಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅವ್ರು ನೋಡಿದ್ರೆ ಒಂಥರ ಬೇಜಾರಾಗ್ತಾ ಇತ್ತು, ನನ್ಗೆ ಏನಕ್ಕೆ ಹಿಮೋಫಿಲಿಯಾ ಬಂದಿದೆ ಈ ತರ ಬೇಜಾರಲ್ಲಿ. ನಂಗೆ ಸ್ಕೂಲ್ಗೆ ಹೋಗಕ್ ಸುಮಾರು ಜನ ತಪ್ಪಿಸ್ತಾ ಇದ್ದೆ, ಹೋಗಕ್ ಆಗ್ತಾ ಇರಲಿಲ್ಲ, ಇಂಟ್ರೆಸ್ಟ್ ಇರಲಿಲ್ಲ ಎಜುಕೇಶನ್ ಅಲ್ಲಿ, ಇವನ್ ಬದುಕು ಕೂಡ ಇಂಟ್ರೆಸ್ಟ್ ಇರಲಿಲ್ಲ. ಆಮೇಲೆ ಸೊಸೈಟಿಗೆ ಟ್ರೀಟ್ಮೆಂಟ್ ಕೂಡ ಬರಕ್ಕೆ ಸುಮಾರು ದಿನ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟೆ. ಏನಕ್ಕೆ ಬರಬೇಕು, ಒಂದ್ ವಾರ ಬ್ಲೀಡ್ ಆಗುತ್ತೆ ಮಲ್ಕೊಂಡ್ತೀನಿ ರೆಸ್ಟ್ ಮಾಡಿದ್ರೆ ಆಗುತ್ತೆ, ಈ ತರ ನನ್ ತಲೆಯಲ್ಲಿ ಬಂದಿತ್ತು. ಸುಮಾರು ಟ್ರೀಟ್ಮೆಂಟ್ ತಗೊಂತಾ ಇರಲಿಲ್ಲ. ಒಂದ್ಸರಿ ಏನಾಯ್ತು, ಸೊಸೈಟಿಯಿಂದ ಯೂತ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ರು. ಅವಾಗ ಹೋಗುವಾಗ ನಮ್ಮ ಮನೆ ಎದುರುಗಡೆನೆ ಟ್ರಾವೆಲ್ ಮಾಡ್ತಾ ಇದ್ರು. ನಮ್ಮ ಮನೆಗೆ ಸ್ಟಾಪ್ ಕೊಟ್ಟು ನನ್ನ ಜೊತೆ ಕರ್ಕೊಂಡು ಹೋದ್ರು. ಬಟ್ ನನಗೆ ಇಷ್ಟ ಇರಲ್ಲ ಕ್ಯಾಂಪಿಗೆ ಹೋಗ್ಲಿಕ್ಕೆ. ಬಟ್ ಆದ್ರೂ ಫೋರ್ಸ್ ಮಾಡಿ ಕರ್ಕೊಂಡು ಹೋಗಿದ್ರಿಂದ ನಂಗೆ ಕಲ್ತೆ ಈ ಕ್ಯಾಂಪ್ ಅಲ್ಲಿ ಏನಿರುತ್ತೆ. ನಂತರನೇ ನನ್ನ ಬ್ಲಡ್ ಬ್ರದರ್ಸ್ ಕೂಡ ಇದ್ದಾರೆ, ಅವ್ರು ಯಾವ ತರ ಅವ್ರ ಜೀವನ ನಡೆಸ್ತಾ ಇದಾರೆ. ಸರ್ದು ಕೂಡ ನಂಗೆ ರೋಲ್ ಮಾಡೆಲ್ ಆದ್ರು, ಹಿಮೋಫಿಲಿಯಾ ಇಟ್ಕೊಂಡು ಅವ್ರು ಏನ್ ಸಾಧನೆ ಮಾಡಿದ್ದಾರೆ, ನನಗ್ ಕೂಡ ಮೈಂಡ್ ಚೇಂಜ್ ಮಾಡ್ಕೊಂಡೆ ಆ ಕ್ಯಾಂಪ್ ಇಂದ.
1: ಅಂದ್ರೆ ಇಲ್ಲಿ ಚಿಕಿತ್ಸೆ ಪಡ್ಕೊಂಡ್ರ ನೀವು? ಎಲ್ಲಿ ಚಿಕಿತ್ಸೆ ಪಡ್ಕೊಂಡಿದ್ದು ನೀವು?
0: 6 ತಿಂಗಳು ಮಗು ಇದ್ದಾಗಿಂದ ಸರ್ ಹತ್ರನೇ ಹಿಮೋಫಿಲಿಯಾ ಸೊಸೈಟಿಲಿ ಟ್ರೀಟ್ಮೆಂಟ್ ತಗೊಂತಾ ಇದ್ದೆ.
1: ಅಲ್ಲಿಂದ ಚಿಕಿತ್ಸೆ ತಗೊಂಡು ಈಗ ನಿಮಗೆ ತಕ್ಕ ಮಟ್ಟಿಗೆ ನಾನು ಇರಬಲ್ಲೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಬಂದಿದೆಯಾ ನಿಮಗೆ?
0: ಹೌದು, ಆ ಒಂದು ಯೂತ್ ಕ್ಯಾಂಪ್ ನನ್ನ ಜೀವನದಲ್ಲೇ ಟರ್ನಿಂಗ್ ಪಾಯಿಂಟ್ ಆಯ್ತು. ನಂತರನೇ ಹಿಮೋಫಿಲಿಯಾ ಇದು ನನ್ನ ಕೊನೆವರೆಗೂ ಇರುತ್ತೆ, ಇದು ನನ್ನ ಫ್ರೆಂಡ್ ಆಗಿ ಟ್ರೀಟ್ ಮಾಡ್ಬೇಕು ಅಂತ ತಿಳ್ಕೊಂಡು ಅದನ್ನ ಹಿಮೋಫಿಲಿಯಾ ಎಕ್ಸೆಪ್ಟ್ ಮಾಡ್ಕೊಂಡೆ.
1: ಏನ್ ಕಲ್ತ್ರಿ ಆ ಕ್ಯಾಂಪ್ ಅಲ್ಲಿ? ಹಾಗಾದ್ರೆ
0: ಮೇಡಮ್ ಸುಮಾರು ಸೆಷನ್ಸ್ ಅಲ್ಲಿ ಪ್ಲಾನ್ ಮಾಡಿದ್ರು. ಹಾ, ಪರ್ಸನಾಲಿಟಿ ಡೆವಲಪ್ಮೆಂಟ್, ಆಮೇಲೆ ಕೌನ್ಸಿಲಿಂಗ್, ಆ ತರ ಎಲ್ಲ ಸುಮಾರು ಸೆಷನ್ಸ್ ಪ್ಲಾನ್ ಮಾಡಿದ್ರು. ನನ್ಗೆ ಕ್ಯಾಂಪ್ ಅಲ್ಲಿ ನಂಗೆ ಮೈಂಡ್ ಚೇಂಜ್ ಮಾಡ್ಕೊಂಡು ನಾನು ಹಿಮೋಫಿಲಿಯಾ ಸ್ನೇಹಿತ ಅಂತ ಅನ್ಕೊಂಡು ನಾನು ಜೊತೆಗೆ ಹೋಗ್ಬೇಕು ಅಂತ ಹೇಳಿ ದೃಢ ನಿರ್ಧಾರ ಮಾಡ್ಕೊಂಡು ನಾ ಎಜುಕೇಶನ್ ಕೂಡ ಕಂಟಿನ್ಯೂ ಮಾಡ್ಕೊಂಡೆ.
1: ಏನ್ ಓದಿದಿರಿ
0: ಮೇಡಮ್? BCOM ಮತ್ತೆ MBA ಆಗಿದೆ ಮೇಡಮ್.
1: MBA ಮಾಡ್ಕೊಂಡಿದ್ದೀರಿ, ಓದಬಾರದು ಅಂತ ನಿರ್ಧಾರ ಮಾಡಿದಂತವ್ರು ಇವತ್ತು BCOM ಮಾಡ್ಕೊಂಡು MBA ಮಾಡಿದಿರಿ. ಏನ್ ಮಾಡ್ತಾ ಇದ್ದೀರಿ ನೀವೀಗ
0: ಮೇಡಮ್? ಇವಾಗ ಒಂದ್ಸ ಅದು ಕ್ಯಾಂಪ್ ಮುಗಿದಾದ್ಮೇಲೆ ನಂದು ಎಜುಕೇಶನ್ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆದ ತಕ್ಷಣ ನಾನು ಜಾಬ್ ಹುಡುಕ್ಬೇಕು ಅಂತ ಅನ್ಕೊಂಡಿದ್ದೆ. ಅಷ್ಟಲ್ಲಿ ಸರ್ ಕೂಡ ತುಂಬಾ ಕಷ್ಟ ಪಡ್ತಾ ಇದ್ರು ಸೊಸೈಟಿ ನಡೆಸ್ಲಿಕ್ಕೆ ಆಗಿಲ್ಲ. ಅದಕ್ಕೆ ನಮ್ಗೆ ಪೇರೆಂಟ್ಸ್ ಕೂಡ ಹೇಳಿದ್ರು, ನೀ ಸೊಸೈಟಿಗೆ ಕೆಲಸ ಮಾಡು, ಸಂಬಳ ಏನೋ ಬೇಡ, ಸೊಸೈಟಿಗೆ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡು ಅಂತ ಹೇಳಿದ್ರು. ಓಕೆ ಅಂತ ಹೇಳಿದೆ. ಬಟ್ ಆದ್ಮೇಲೆ ನಂದು ಜೀವನ ಇದೆ ಅಂತ ಹೇಳಿ ನಂಗೊಂದ್ ಸಂಬಳ ಫಿಕ್ಸ್ ಮಾಡಿ ಸೊಸೈಟಿಲೇ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಜವಾಬ್ದಾರಿ ಕೊಟ್ಟು ನಾ ಇವಾಗ ಅಡ್ಮಿನಿಸ್ಟ್ರೇಷನ್, ಫಂಡ್ ರೈಸಿಂಗ್ ಮತ್ತೆ ಸ್ಟಾಫ್ ಮ್ಯಾನೇಜ್ಮೆಂಟ್ ಎಲ್ಲ ನೋಡ್ಕೊತಾ ಇದ್ದೀನಿ ಮೇಡಮ್.
1: ಎಲ್ಲ ನೋಡ್ಕೊಳ್ತಾ ಇದ್ದೀರಿ. ಕೆಳಗಡೆ ನವೀನ್ ಅನ್ನ ನೋಡ್ತಾ ಇದೀವಿ, ಎಷ್ಟು ಸುಂದರವಾದಂತಹ ಮುಖ, ಆ ಮೃದು ಸ್ವಭಾವ, ಒಂದಷ್ಟು ತೊದಲ್ತಾರೆ ಅಷ್ಟೇ. ಆ ತೊದಲುವಿಕೆ ಬಂದದ್ದು ಯಾಕೆ ನವೀನ್?
0: ಮೇಡಮ್ ನಂಗೆ 10ನೇ ಕ್ಲಾಸ್ ಇದ್ದಾಗ ಬ್ರೈನ್ ಬ್ಲೀಡ್ ಆಯ್ತು. ಬ್ರೈನ್ ಬ್ಲೀಡ್ ಆದಾಗ ಕ್ಲಾಟ್ ಇನ್ನೂ ಬ್ರೈನ್ ಅಲ್ಲೇ ಇದ್ದಿದ್ದರಿಂದ ಸ್ವಲ್ಪ ನಂಗೆ ತೊದಲು, ಆಮೇಲೆ ಅವಾಗಿವಾಗ ತಲೆನೋವು, ಆ ತರ ಕೆಲವು ಸಮಸ್ಯೆಗಳು ಹಾಗೆ ಉಳ್ಕೊಂಡಿದೆ ಮೇಡಮ್.
1: ಅದು ಪೂರ್ಣ ಗುಣ ಆಗುತ್ತೆ ಅಂತ ಏನಾದ್ರೂ ಹೇಳಿದಾರ?
0: ಸ್ವಲ್ಪ ಸಮಯ ತಗೊಳುತ್ತೆ ಅಂತ ಹೇಳಿದಾರ ಮೇಡಮ್. ಅದು ಕಂಟಿನ್ಯೂಸ್ 2-3 ಸರಿ ಆಗಿದ್ರಿಂದ ಈ ತರ ಸಮಸ್ಯೆ ಬಂದಿದೆ.
1: ಈ ಸಮಸ್ಯೆಯಿಂದ ನೀವು ಹೊರಬಂದಿದ್ದೀರಿ ಅಂತ ನಿಮ್ಗೆ ಅನಿಸಿದೆಯಾ ಈಗ?
0: ಹೌದು ಮೇಡಮ್, ಈ ಹೇಳಿದ್ನಲ್ಲ ಹಿಮೋಫಿಲಿಯಾ ದ ಫ್ರೆಂಡ್ ಆಗಿ ಟ್ರೀಟ್ ಮಾಡ್ತಾ ಇದ್ದೀನಿ.
1: ಏನ್ ಹೇಳಲಿಕ್ಕೆ ಬಯಸ್ತೀರಿ ನಮ್ಮ ಯುವಕರಿಗೆ, ಅಂದ್ರೆ ಅಥವಾ ಇಂಥ ಕಾಯಿಲೆಯಿಂದ ಬಳಲ್ತಾ ಇರುವಂತವ್ರಿಗೆ ಅಥವಾ ಸಮಾಜಕ್ಕೆ ಏನ್ ಹೇಳಲಿಕ್ಕೆ ಬಯಸ್ತೀರಿ ನವೀನ್?
0: ಮೇಡಮ್ ಹಿಮೋಫಿಲಿಯಾ ಇದು ನಮ್ ಜೊತೆಗೆ ಇರೋದ್ರಿಂದ ನಮ್ ಫ್ರೆಂಡ್ ಆಗಿ ಟ್ರೀಟ್ ಮಾಡಿ, ಆಮೇಲೆ ಯಾವ್ದಕ್ಕೂ ಭಯ ಪಡ್ಕೋಬಾರ್ದು. ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂತಾ ಇದ್ರೆ ಏನ್ ಸಮಸ್ಯೆ ಇಲ್ಲ, ನಮ್ ಜೀವನ ನೋಡ್ಕೋಬಹುದು. ಇದರಿಂದ ಹಿಮೋಫಿಲಿಯಿಂದ ನಮ್ಗೆ ಏನು ತೊಂದರೆ ಇಲ್ಲ,
1: ಸಾಮಾನ್ಯರಂತೆ ನಾವು ಬದುಕಬಹುದು. ಚಿಕಿತ್ಸೆಯನ್ನ ನಿರಂತರವಾಗಿ ನಾವು ತಗೊಳ್ತಾ ಇರಬೇಕು ಅಂತ ಹೇಳ್ತೀರಿ. ಆ ಚಿಕಿತ್ಸೆಯನ್ನ ಹೇಗೆಲ್ಲ ತಗೊಂಡ್ರಿ ಅಂತ?
0: ಮೇಡಮ್ ಇದು ನಂಗೆ ಯಾವಾಗ ಬ್ಲೀಡ್ ಆಗುತ್ತಲ್ಲ ಅವಾಗ ಟ್ರೀಟ್ಮೆಂಟ್ ತಗೊಂತ ಬರ್ತಾ ಇದೆ.
1: ಅಂದ್ರೆ ಬ್ಲೀಡ್ ಆಗೋದು ನಿಮಗೆ ಗೊತ್ತಾಗ್ತಾ ಇತ್ತ?
0: ಹೌದು, ಗೊತ್ತಾಗ್ತಾ ಇತ್ತು. ಮಂಡಿ ಚಾಚಕ್ ಬರ್ತಾ ಇರಲಿಲ್ಲ, ಮಡ್ಚಕ್ ಬರ್ತಾ ಇರಲ್ಲ, ಸ್ವಲ್ಪ ಇರಿಟೇಷನ್ ಇರುತ್ತೆ, ಆಮೇಲೆ ಪೇನ್ ಸ್ಟಾರ್ಟ್ ಆಗುತ್ತೆ. ಇದು ಸಿಂಪ್ಟಮ್ಸ್ ಮೇಡಮ್ ಇದು.
1: ಹಾಗಾಗಿ ನೀವು ಚಿಕಿತ್ಸೆಯನ್ನ ತಗೊಂಡು ಇವತ್ತು ಒಂದು ಸಂಸ್ಥೆಯನ್ನ ನಿಭಾಯಿಸುವಂತಹ ಶಕ್ತಿಯನ್ನ ಪಡ್ಕೊಂಡಿರುವಂತಹ ನವೀನ್.
0: ಹೌದು ಮೇಡಮ್.
1: ಹಿಮೋಫಿಲಿಯಾ ಸೊಸೈಟಿಯ ಬಗ್ಗೆ ನೀವು ಏನ್ ಹೇಳಲಿಕ್ಕೆ ಬಯಸ್ತೀರಿ ನಮ್ಮ ಕೇಳುಗರಿಗೆ?
0: ಕೇಳುಗರಿಗೆ ಮೊದಲನಾಗಿ ಹನಗೋಡಿ ಸರ್ಗೆ ನಾನು ಧನ್ಯವಾದಗಳು ತಿಳಿಸಕ್ ಬಯಸ್ತೀನಿ. ಯಾಕಂದ್ರೆ ಅವ್ರು 35 ವರ್ಷದ ಸೇವೆ ಜೊತೆಗೆ ಅವರು ಹೋರಾಟ ಮೇಡಮ್. ಯಾಕಂದ್ರೆ ಅವರು ಅಷ್ಟು ಹೋರಾಟ ಮಾಡದೇ ಇದ್ದಿದ್ರೆ ಈಗಿನ ಮಕ್ಕಳು ಟ್ರೀಟ್ಮೆಂಟ್ ಸಾಧ್ಯ ಆಗ್ತಾ ಇರಲಿಲ್ಲ. ಇದು ನಮ್ ಕರ್ನಾಟಕ ಒಂದೇ ಅಲ್ಲ, ಅವ್ರ ಹೋರಾಟದಿಂದ ಇಡೀ ದೇಶ ದೇಶಾದ್ಯಂತ ಹಿಮೋಫಿಲಿಯಾ ಟ್ರೀಟ್ಮೆಂಟ್ಗೆ

0: ಒಂದು ಮುಂಚೂಣಿ ಆಯ್ತು.
1: ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ಅಲ್ವಾ?
0: ಹೌದು ಮೇಡಮ್.
1: ಹೇಗನ್ನಿಸ್ತಾ ಇದೆ
0: ಮೇಡಮ್? ಇದು ತುಂಬಾ ಖುಷಿ ವಿಚಾರ, ಯಾಕಂದ್ರೆ ಅವ್ರ 35 ವರ್ಷದ ಹೋರಾಟ ಕೇಂದ್ರ ಸರ್ಕಾರ ಗುರುತಿಸಿರೋದು ನಮ್ಮೆಲ್ಲರ ಖುಷಿ ವಿಚಾರ ಮೇಡಮ್. ಇದು ಅವ್ರದ ಸೇವೆಗೆ ಧನ್ಯವಾದ.
1: ನಿಮ್ಮೆಲ್ಲರ ಪಾಲು ಇದೆ ಅಲ್ವಾ?
0: ನಮ್ಮೆಲ್ಲರ ಪಾಲು ಜೊತೆಗೆ ಅವ್ರದ್ದು ಮುಖ್ಯ ಹೋರಾಟ ಮೇಡಮ್ ಇದು
1: ಅಲ್ವಾ? ಎಷ್ಟು ಜನ ಇದ್ದಾರೆ ನಿಮ್ಮ ಸಂಸ್ಥೆಯಲ್ಲಿ ಈಗ ಹಿಮೋಫಿಲಿಯಾ ಕಾಯಿಲೆಗೆ ಒಳಗಾಗಿರುವಂತ?
0: ಮೇಡಮ್, 1100 ಚಿಲ್ಡ್ರ ಆಲ್ರೆಡಿ ಪೇಷಂಟ್ ನೋಂದಣಿ ಆಗಿದ್ದಾರೆ. ಅವ್ರು ನಮ್ಮ ಸಂಸ್ಥೆಯಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ತಗೊಂತ ಇದ್ದಾರೆ. ಇವನ್ 3 ಹೊತ್ತಿನ ಊಟ ಕೂಡ ನಾವು ನಮ್ಮ ಸಂಸ್ಥೆಯಿಂದ ಪ್ರೊವೈಡ್ ಮಾಡ್ತಿದ್ದೆ ಮೇಡಮ್ ಅವರಿಗೆ.
1: ಡಾಕ್ಟರ್ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ದಾರೆ, ಆ ಸಂಸ್ಥೆಯ ಮುಖ್ಯ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ, ಹೇಗೆ ನ್ಯಾಯವನ್ನ ಒದಗಿಸ್ತಾ ಇದ್ದೀರಿ ಸಂಸ್ಥೆಗೆ?
0: ಮೇಡಮ್, ಹಿಮೋಫಿಲಿಯಾ ತೊಂದರೆಯಿಂದ ಬಳಲ್ತಾ ಇದ್ದೆ, ಅಲ್ಲೇ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ನಂತರ ಸುಮಾರು ಜನ ಪೇಷಂಟ್ಸ್ ಕೂಡ ಇವಾಗ ಟ್ರೀಟ್ಮೆಂಟ್ ತಗೊಂತ ಇದ್ದಾರೆ. ಇದು ನಾವು ಜವಾಬ್ದಾರಿಯಿಂದ ನನ್ನ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ
1: ಅಲ್ವಾ? ಖುಷಿ ಇದೆಯಾ?
0: ಖುಷಿ ಇದೆ ಮೇಡಮ್.
1: ನಿಮ್ಮ ಮನೆಯವರಿಗೆಲ್ಲ?
0: ತುಂಬಾ ಖುಷಿ ಮೇಡಮ್ ಅವರಿಗೆ.
1: ಎಷ್ಟು ಜನ ಇದ್ದಾರೆ ನಿಮ್ಮ ಮನೆಯಲ್ಲಿ?
0: 4 ಜನ ಮೇಡಮ್.
1: ಮನೆಗೆ ಹೋಗ್ತಾ ಇರ್ತೀರಿ?
0: ಹೌದಾ ಮೇಡಮ್. ಎಲ್ಲ ಸರ್ ಮೇಡಮ್ ಜೊತೆನೆ ನಮ್ಮ ಮನೆಗೂ ಕೂಡ ಹೋಗ್ತಾ ಇರ್ತೀವಿ.
1: ಎಲ್ಲರೂ ಖುಷಿಯಿಂದ ಇದ್ದಾರೆ. ಡಾಕ್ಟರ್ ಸುರೇಶ ಹನಗವಾಡಿ ಅವರೇ, ಇವಾಗ ನಾವು ಒಂದು ವಿಚಾರವನ್ನ ಸಮಾಜಕ್ಕೆ ತಿಳಿಸ್ಬೇಕು. ಈ ಮೂಲಕವಾಗಿ ನಿಮ್ಮ ಕುಟುಂಬ ಇಲ್ಲಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ, ಏನ್ ಹೇಳ್ತೀರಿ ನಮ್ಮ ಕೇಳುಗರಿಗೆ?
2: ಒಬ್ಬ ಹಿಮೋಫಿಲಿಯಾ ಪೀಡಿತನಾಗಿ, ಒಬ್ಬ ವೈದ್ಯನಾಗಿ ಮತ್ತು ಈ ಸೊಸೈಟಿಯ ಎಲ್ಲ ಹಿಮೋಫಿಲಿಯಾ ಸಮುದಾಯದ ಜವಾಬ್ದಾರಿಯನ್ನ ಹೊತ್ತುಕೊಂಡವನಾಗಿ ಒಂದು ಮಾತು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಇದೆಲ್ಲ ಒಂಥರ ಯಾರು ಕೇಳ್ಕೊಂಡು ಬರಲ್ಲ, ಇದು ಆಗಿದೆ, ಅದನ್ನ ನಾವು ಒಪ್ಕೋಬೇಕು. ಅದ್ರ ಜೊತೆಗೆ ಯಾವ ಥರ ಜೀವನ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಬೇಕು. ಜೊತೆಗೆ ಸಮಾಜಕ್ಕೆ ನಾವು ಕೊಡುಗೆನೂ ಕೊಡಬೇಕು, ಯಾಕೆಂದರೆ ಸಮಾಜದಿಂದನೇ ನಾವು ಬೆಳಿತೇವೆ, ಆಮೇಲೆ ಎಲ್ಲ ಸವಲತ್ತುಗಳನ್ನ ಪಡಿತೇವೆ. ಬಟ್ ಆದರೆ ಸ್ವಲ್ಪ ಪ್ರಮಾಣವಾದ್ರೂ ಒಂದು 50% ಆದರೂ ನಾವು ವಾಪಸ್ ಕೊಡಬೇಕು ಅನ್ನೋ ಮನೋಭಾವ. ಅಂದರೆ ಈಗ ನಾನು ಇಷ್ಟು ಸಪೋರ್ಟ್ ತಗೊಂಡಿದ್ದೀನಿ, ನನಗಿಂತನೂ ಕೆಳ ಸ್ತರದಲ್ಲಿರ್ತಕ್ಕಂಥವ್ರಿಗೆ ಮೇಲೆತ್ತುವ ಒಂದು ಕೆಲಸ ನಾವು ಮಾಡಬೇಕು ಅಂತ. ಒಂದು ಹಿಮೋಫಿಲಿಯಾ ಸ್ಪೆಸಿಫಿಕ್ ಆಗಿ ಬರೋದಾದರೆ ನನ್ನ ಸಮಾಜಕ್ಕೆ ಹೇಳೋದೇನು ಅಂದರೆ, ಈ ಹಿಮೋಫಿಲಿಯಾ ಅಷ್ಟೇ ಅಲ್ಲ, ಈ ಥರದ ಜೆನೆಟಿಕ್ ಡಿಸಾರ್ಡರ್ಸು, ನಾವೇನು ಇಂಗ್ಲೀಷಲ್ಲಿ ಲೋ ವಾಲ್ಯೂಮ್ ಹೈ ಕಾಸ್ಟ್ ಡಿಸಾರ್ಡರ್ಸ್ ಅಂತೀವಿ. ಲೋ ವಾಲ್ಯೂಮ್, ನಾವು ಸಂಖ್ಯೆನಲ್ಲಿ ಕಡಿಮೆ ಇರ್ಬೋದು, ಆದರೆ ನಮ್ಮ ಸಫರಿಂಗ್ ಈಸ್ ಎನಾರ್ಮಸ್. ಸಫರಿಂಗ್ ಅದು ಹೇಳಕ್ಕಾಗಲ್ಲ, ನಮ್ದೆಲ್ಲ ಮೂಕವೇದನೆ. ಈಗ ಕಾಮನ್ ಡಿಸಾರ್ಡರ್ಸ್ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ, ಆದರೆ ಹಿಮೋಫಿಲಿಯಾ ಎಷ್ಟು ಜನಕ್ಕೆ ಗೊತ್ತು? ಹಾಗಾಗಿ ನಾವು ಈ ಗೊತ್ತಿಲ್ಲದೆ ಇರತಕ್ಕಂಥ ಇರೋದ್ರಿಂದ ಇದಕ್ಕೆ ಈ ಸಮಾಜ ಗೊತ್ತು ಮಾಡಿಕೊಂಡರಾದ್ರೂ ಮುಂದೆ ಬಂದು ಸಪೋರ್ಟ್ ಮಾಡಬೇಕು. ಆಮೇಲೆ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಮೆರೆಸಬೇಕು, ನಮ್ಮ ಒಂದು ಸಂವಿಧಾನಬದ್ಧ ಹಕ್ಕನ್ನು ರಕ್ಷಿಸಬೇಕು. ನಮಗೂ ಈ ಪ್ರಪಂಚದಲ್ಲಿ ಈ ಸಮಾಜದಲ್ಲಿ ಸಾಧನೆ ಮಾಡೋದಕ್ಕೆ ಅವಕಾಶ ಮಾಡಬೇಕು, ಪೂರಕ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋ ಮಾತನ್ನ ಹೇಳೋದಕ್ಕೆ ಇಚ್ಛೆಪಡ್ತೀನಿ.
1: ತುಂಬಾ ಸಂತೋಷ, ಒಳ್ಳೆ ಮಾತುಗಳನ್ನ ಹೇಳಿದ್ದೀರಿ. ನಾನೀಗ ಡಾಕ್ಟರ್ ಮೀರಾ ಹನಗವಾಡಿ ಅವ್ರ ಹತ್ರ ಬರ್ತೇನೆ, ಏನ್ ಹೇಳ್ತೀರಿ ಸಮಾಜಕ್ಕೆ?
3: ನಾನು ಒಂದೇ ಮಾತು ಮೇಡಮ್ ಹೇಳೋದು, ನಮ್ಮೆಲ್ಲ ಹಿಮೋಫಿಲಿಯಾ ಮದರ್ಸ್ಗೆ, ಸ್ಪೆಷಲಿ ಮದರ್ಸ್ಗೆ ಹೇಳ್ತೀನಿ ನಾನು, ಹೆಣ್ಮಕ್ಳುಗಳು ಜನರಲ್ ಆಗಿ ಯಾವುದೇ ಕಾರಣಕ್ಕೂ ಧೈರ್ಯಗೆಡಬಾರದು. ನಾವು ಬರುವಾಗ ಒಬ್ಬರೇ ಆಗೇ ಬಂದಿರ್ತೀವಿ, ಹೋಗುವಾಗ ಸಹ ನಾವು ಒಬ್ಬರೇ ಆಗಿ ಹೋಗೋದು. ನಡು ಜೀವನದಲ್ಲಿ ದೇವ್ರು ಹೆಂಗೆಂಗ್ ಆಡಿಸ್ತಾನೋ ಆಡ್ತಾ ಇರ್ತೀವಿ. ಬರುವಂತ ಸವಾಲುಗಳನ್ನ ಧೈರ್ಯವಾಗಿ ಎದುರಿಸಬೇಕು. ಮನುಷ್ಯರಿಗಲ್ದೆ ಮರಕ್ಕೆ ಗಿಡಕ್ಕೆ ಬರೋದಿಲ್ಲ. ಹಾಗಾಗಿ ಈ ತರ ಮಕ್ಕಳನ್ನ ನಾವು ದೇವ್ರು ನಮಗೆ ಕೊಟ್ಟಿದ್ದಾನೆ ಅಂದ್ರೂ ಸಹ ಏನೋ ಒಂದು ಅದ್ರ ಹಿಂದೆ ಒಂದು ಒಳ್ಳೆ ದೊಡ್ಡ ಕಾರಣಕ್ಕೋಸ್ಕರವಾಗಿನೆ ಈ ತರ ಮಕ್ಕಳನ್ನ ನಮ್ಗಳಿಗೆ ಕೊಟ್ಟಿರ್ತಾನೆ. ಬರುವಂತ ಸವಾಲುಗಳನ್ನ ನಾವು ಧೈರ್ಯವಾಗಿ ಎದುರಿಸಬೇಕು. ಭೂಮಿ ತಾಯಿ ಹೆಣ್ಣು, ಹೆರೋಳು ಹೆಣ್ಣು, ಪ್ರತಿಯೊಂದಕ್ಕೂ ಹೆಣ್ಣಿಗೇನೆ ಹೋಲಿಸ್ತಾರೆ. ಅಂದ್ರೆ ಹೆಣ್ಣಿನಲ್ಲಿರುವಂತ ಶಕ್ತಿ, ಪ್ರತಿಯೊಂದು ಬರುವಂತ ಸವಾಲುಗಳನ್ನ ಧೈರ್ಯವಾಗಿ ಎದುರಿಸಬೇಕು. ಇದ್ದು ಅಟ್ಲೀಸ್ಟ್ ಸಮಾಜಕ್ಕೆ ನಾವು ಏನು ಅನ್ನೋದನ್ನ ತೋರಿಸ್ಬೇಕು. ಯಾರಿಗೂ ಎದುರದಂಗೆ ತನ್ನ ಮಕ್ಕಳಿಗೆ ಒಳ್ಳೆ ಭವಿಷ್ಯವನ್ನ ರೂಪಿಸ್ಬಿಟ್ಟು ಒಂದು ಮಾದರಿ ಆಗ್ಬೇಕು ಅನ್ನೋದೇ ಮದರ್ಸಿಗೆ ಧೈರ್ಯವಾದ ಮಾತು. ಹಿಮೋಫಿಲಿಯಾ ಮಕ್ಕಳನ್ನ ಚಂದ ವಿದ್ಯಾಭ್ಯಾಸ ಕೊಟ್ಟು ಅವ್ರನ್ನ ಅವರು ನಿಭಾಯಿಸೋಷ್ಟು ಅವ್ರಿಗೆ ಆತ್ಮಬಲ ಶಕ್ತಿಯನ್ನ ನಮ್ಮ ಮದರ್ಸ್ಗಳೇ ಕೊಡಬೇಕು, ಧೈರ್ಯಗೆಡಬಾರದು ಅನ್ನೋದೊಂದು ಮೆಸೇಜ್. ಇಲ್ಲಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಚಾರ ಅಂದ್ರೆ ತುಂಬಾ ವಿಧವಾದ ಚಿಕಿತ್ಸೆಗಳು,
1: ಅದರಲ್ಲೂ
3: ಉಚಿತ ಚಿಕಿತ್ಸೆ ಜೊತೆಗೆ ಈಗ ಡಾಕ್ಟರ್ ಅವಾಗ್ಲೇ ಹೇಳ್ತಾ ಇದ್ದಂಗೆ ಬರೀ ಫ್ಯಾಕ್ಟರ್ಸ್ ಅಷ್ಟೇ ಅಲ್ಲ, ನಾನ್ ಫ್ಯಾಕ್ಟರ್ ಥೆರಪಿ ಅಂತ ಹೇಳಿ ಅವನು ಪ್ರೊಫಿಲಾಕ್ಸಿಸ್. ಹಿಂದಿನ ದಿನಗಳಲ್ಲಿ ಬ್ಲೀಡ್ ಆದ್ರೆ ಟ್ರೀಟ್ಮೆಂಟೇ ಸಿಕ್ತಿದ್ದಿಲ್ಲ, ಮುಂದೆ ಮುಂದೆ ನಡೆದು ಹೋದಂಗೆ ಟ್ರೀಟ್ಮೆಂಟ್ ಸಿಕ್ತು. ಈಗಿನ ದಿನಗಳಲ್ಲಿ ಅವನು ಬ್ಲೀಡ್ ಆಗದೆ ಇರೋಂಗೆ ಅವನನ್ನ
1: ರಕ್ಷಣೆ
3: ಮಾಡುವಂತ ಚಿಕಿತ್ಸೆ. ಸೊ ಈಗಿರ್ಬೇಕಾದ್ರೆ ನಮ್ಮ ಮದರ್ಸು ಯಾವುದೇ ಕಾರಣಕ್ಕೂ ಹೆದರುವಂಥದ್ದು ಬೇಡ, ಅವ್ರಿಗೆ

0: ವಿದ್ಯಾಭ್ಯಾಸ ಕೊಡ್ಬೇಕು, ಅವ್ರಿಗೆ ಒಳ್ಳೆ ಈ ಸಮಾಜದ ವ್ಯಕ್ತಿಯನ್ನಾಗಿ ರೂಪಿಸಬೇಕು ಅನ್ನೋದು ಒಂದು ಮೆಸೇಜ್.
1: ತುಂಬಾ ಒಳ್ಳೆಯ ಮಾತುಗಳನ್ನ ಹೇಳಿದಿರಿ. ನಾನೀಗ ನವೀನ್ ಅವರನ್ನ ಕೇಳ್ತೇನೆ, ಏನ್ ಹೇಳ್ತೀರಿ ಈ ಸಮಾಜಕ್ಕೆ ಅಂತ?
2: ಮೇಡಮ್, ಮೊದಲನೇದಾಗಿ ನನ್ನ ಒಂದು ಮಾತು ನಮ್ಮ ಬ್ಲಡ್ ಬ್ರದರ್ಸ್ಗೆ, ಯಾರು ಎಜುಕೇಶನ್ ಬಿಡೋದ್ ಬೇಡ. ಅವ್ರ ಎಜುಕೇಶನ್ ಕಂಪ್ಲೀಟ್ ಮಾಡ್ಲಿ, ಅವ್ರಿಗೆ ಏನೇ ತೊಂದರೆ ಇದ್ರು ಕೂಡ ನಮ್ಮ ಕರ್ನಾಟಕ ಹೆಮೋಫಿಲಿಯಾ ಸೊಸೈಟಿ ಇದೆ, ಅವ್ರಿಗೆಲ್ಲ ಉಚಿತವಾಗಿ ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆ ರಕ್ಷಣೆ ಮಾಡ್ತೀವಿ. ಅವ್ರ ಎಜುಕೇಶನ್ ಕಂಪ್ಲೀಟ್ ಮಾಡಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂತ ಕೇಳ್ಕೋತೀನಿ. ಎರಡನೇದಾಗಿ, ಸಮಾಜಕ್ಕೆ ಈ ತರ ಹಿಮೋಫಿಲಿಯಾ ಪೀಡಿತರು ಅವರ ಎಜುಕೇಶನ್ ಮುಗಿಸ್ಕೊಳ್ಳಕ್ಕಾಗ್ಲಿ, ಅವ್ರ ಟ್ರೀಟ್ಮೆಂಟ್ ಆಗ್ಲಿ ಸಪೋರ್ಟ್ ಮಾಡ್ಲಿ ಅಂತ ಹೇಳಿ ಈ ಸಮಾಜಕ್ಕೆ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೋತೇನೆ. ಮೇಡಮ್, ಈ ಹಿಮೋಫಿಲಿಯಾ ತೊಂದರೆ ಇಟ್ಕೊಂಡು ಅವ್ರಿಗೆ ಸುಮಾರು ನೋವುಗಳಿರ್ತವೆ, ಅದನ್ನ ಯಾರು ಹತ್ರ ಹೇಳ್ಕೊಳ್ಳಕ್ ಇಷ್ಟಪಡಲ್ಲ. ಬಟ್ ಅದನ್ನ ಹೇಳ್ಕೊಳ್ಳಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಅದಕ್ಕೆ ನಮ್ಮ ಹಿಮೋಫಿಲಿಯಾ ಸೊಸೈಟಿಯಲ್ಲಿ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗಿ ಮೇಡಮ್ ಇದಾರೆ, ಕೌನ್ಸಿಲರ್ಸ್ ಇದಾರೆ, ಅವ್ರ ಹತ್ರ ಬಂದು ಮುಕ್ತವಾಗಿ ಈ ವಿಚಾರಗಳನ್ನ ಹಂಚಿಕೊಂಡು ಅವ್ರಿಗೆ ಏನೇ ಪರಿಹಾರ ಬೇಕಾದ್ರೆ ನಮ್ಮ ಹಿಮೋಫಿಲಿಯಾ ಸೊಸೈಟಿಯಿಂದ ಅವ್ರು ತಗೋಬಹುದು. ಮೇಡಮ್, ತಗೊಳ್ಳಿ ಅಂತ ಕೇಳ್ಕೊತಾ ಇನಿ.
1: ಈ ಸಮಾಜಕ್ಕೆ ಅಥವಾ ಈ ಕಾಯಿಲೆಗೆ ಒಳಪಟ್ಟಂತವರಿಗೆ ಹಿಮೋಫಿಲಿಯಾ ಸೊಸೈಟಿ ಯಾವತ್ತೂ ಜೊತೆಯಾಗಿರುತ್ತೆ ಅನ್ನುವಂತಹ ಮಾತುಗಳನ್ನ ನಿಮ್ಮೆಲ್ಲರ ಬಾಯಿಂದ ನಾನು ಕೇಳಿದೆ. ತುಂಬಾ ಖುಷಿಯಾಯ್ತು ನಿಮ್ಮ ಮನದಾಳದ ಮಾತುಗಳನ್ನ ಇಷ್ಟೊತ್ತು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀರಿ. ತುಂಬಾ ಹೃದಯದ ಧನ್ಯವಾದಗಳು.
3: ಥ್ಯಾಂಕ್ ಯು ಮೇಡಮ್.
4: ನಮಸ್ಕಾರ.
5: ಇದುವರೆಗೂ ಕುಸುಮ ರೋಗ ಅಥವಾ ಹಿಮೋಫಿಲಿಯಾ ರೋಗದಿಂದ ಮುಕ್ತರಾಗಿ ಆರೋಗ್ಯವಂತ ಜೀವನ ನಡೆಸುತ್ತಿರುವ ಡಾಕ್ಟರ್ ಸುರೇಶ್ ಹನಗವಾಡಿ ಹಾಗೂ ಅವರ ಸಹವರ್ತಿಗಳೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ವಿಜಯಕಲಾ ಜಗಲೂರ್, ಸಂಕಲನ ನೇತ್ರಾವತಿ ಡಿ ಕೆಳಗೋಟೆ, ನಿರ್ವಹಣೆ ಶಿವಪ್ರಕಾಶ ಡಿಆರ್, ನಿಲಯದ ಕಾರ್ಯಕ್ರಮ ನಿರ್ವಾಹಕರು. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.

ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.

ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವು

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಇದೀಗ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ.

0: ಆತ್ಮೀಯ ಕೇಳುಗರಿಗೆಲ್ಲ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗಿದ್ದೇವೆ ನಾನು ಡಿ ಕಾವ್ಯ ಹಾಗೂ
1: ಗಣೇಶ್ ಬಾಬು ಹೆಚ್ಚಿ.
0: ಓಕೆ, ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಇಂದಿನ ಮಕ್ಕಳಲ್ಲಿ ಶೈಕ್ಷಣಿಕ ಪಾಲ್ಗೊಳ್ಳುವಿಕೆ, ಪೋಷಕರು ಹಾಗೂ ಶಿಕ್ಷಕರ ಪಾತ್ರ ಎಂಬುದಾಗಿದೆ. ಗಣೇಶ್ ಅವರೇ, ಬಹಳಷ್ಟು ಮಹತ್ವ ಪಡ್ಕೊಂಡಿರುವಂತಹ ವಿಷಯ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಶಿಕ್ಷಣ ಪ್ರತಿಯೊಬ್ಬ ಮಗುವಿನ ಹಕ್ಕು ಅಂತಾನೆ ಹೇಳ್ತೀವಿ. ಅದರಲ್ಲಿ ಮಕ್ಕಳ ಪಾಲ್ಗೊಳ್ಳುವಿಕೆ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಹಾಗೆ ಪಾಲ್ಗೊಳ್ಬೇಕು ಅಂದ್ರೆ ಮನೆಯಲ್ಲಿರುವಂತಹ ಪೋಷಕರು ಹಾಗೆ ಶಾಲೆಯಲ್ಲಿ ಮಾರ್ಗದರ್ಶನ ತೋರಿಸುವಂತಹ ಶಿಕ್ಷಕರು ಇವರಿಬ್ಬರ ಪಾತ್ರ ಕೂಡ ಹಿರಿದಾಗಿರುತ್ತೆ.
1: ಸಹಕಾರ ಬಹಳ ಮುಖ್ಯ ಆಗುತ್ತೆ
0: ಖಂಡಿತವಾಗ್ಲು. ಹಾಗಾಗಿನೇ ನಮ್ಮ ಕೇಳುಗರು ಕೂಡ ಇವತ್ತಿನ ವಿಷಯವಾಗಿರುವಂತಹ ಇಂದಿನ ಮಕ್ಕಳಲ್ಲಿ ಶೈಕ್ಷಣಿಕ ಪಾಲ್ಗೊಳ್ಳುವಿಕೆ, ಪೋಷಕರು ಹಾಗೂ ಶಿಕ್ಷಕರ ಪಾತ್ರ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640773 ಹಾಗೆ ಮತ್ತೊಂದು ಸಂಖ್ಯೆ 9141970272 ಈ ಸಂಖ್ಯೆಗೆ ಕರೆ ಮಾಡುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಓಕೆ ಸ್ನೇಹಿತರೆ, ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಗೀತೆಯನ್ನು ಕೇಳಿ ನಂತರ ಮಾತುಕತೆಯನ್ನು ಆರಂಭಿಸೋಣ.

0: ಮಾಡಿರ್ತಕ್ಕಂತ ಕಾರ್ಯಕ್ರಮ ಬಹಳ ಚೆನ್ನಾಗಿದೆ. ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ
1: ಹೌದು
0: ಮೇಡಮ್, ಈಗ ತಂದೆ ತಾಯಿ ಯಾರು ಉನ್ನತ ಶಿಕ್ಷಣ ಮಕ್ಕಳು ಇರ್ಲಿ ಅಂತ ಜನ್ಮ ಕೊಡಲ್ಲ, ಆದ್ರೆ ಬೆಳೆಸೋ ರೀತಿ ಅವ್ರಿಗೆ ಓದ್ತದು ಇದಕ್ಕೆ ಸ್ಕೂಲ ಮಾಸ್ಟರ್ ಪಾಠ ಕೊಡ್ತಾರೆ. ಹಂಗಂತ ಬರೀ ಮೇಸ ಮೇಲೆ ಬಿಟ್ಟು ಸುಮ್ನೆ ಆಗದಲ್ಲ ತಂದೆ ತಾಯಿಗಳು, ಅವ್ರು ಸ್ವಲ್ಪ ಮಕ್ಕಳುಗಳಿಗೆ ಮನೆಗಳಿಗೆ ಒಂದ್ ಸ್ವಲ್ಪ ಗೈಡ್ ಲೈನ್ ಕೊಟ್ಕೊಂಡು ಅವ್ರಿಗೆ ಮಾಡಂತ ಪಾಠಗಳನ್ನ ಇನ್ನೊಂದ್ಸರಿ ಅವ್ರ ಮಕ್ಕಳಿಗೆ ತಿಳಿ ಹೇಳ್ಕೊಂಡು ಅವಕ್ಕೆ ಇನ್ನೊಂದ್ ಸ್ವಲ್ಪ ತಿಳಿ ಹೇಳಿದ್ರೆ ಅವಾಗ ಮಕ್ಕಳುಗಳು ಚೆನ್ನಾಗಿ ಓದಿ ಇದಾಗ್ತಾರೆ.
1: ಓಕೆ, ಒಟ್ಟಿನಲ್ಲಿ ಶಾಲೆಯಲ್ಲಿ ಟೀಚರ್ಸ್ ಏನೇ ಪಾಠ ಮಾಡಿ ಹೇಗೆ ನಿಭಾಯಿಸ್ತಾ ಇದ್ರು ಮಕ್ಕಳನ್ನ ನೀವು ಕೂಡ ಅಂದ್ರೆ ಪೋಷಕರು ಕೂಡ ಗಮನಿಸಬೇಕು ಅಂತೀರಾ?
0: ಹೌದೌದು ಮೇಡಮ್, ಗಮನಿಸಬೇಕು ಮತ್ತೆ ಅದನ್ನ ರಿಪ್ಲೈ ಮಾಡ್ಬೇಕು. ರಿಪ್ಲೈ ಮಾಡಿದಾಗ ಮಕ್ಳಿಗೆ ಮನಸ್ಸಿನಾಗಿರುತ್ತೆ, ಮನೆಗೂ ಪಾಠ ಹೇಳ್ಕೊಡ್ತಾರೆ ಅಲ್ಲಿ ಮಾಡ್ಬೇಕು ಅನ್ನೋದು ಮಕ್ಳಿಗೆ ಬರುತ್ತೆ. ಅಂತ ಬಿಟ್ಟು ಮಕ್ಳು ಬಂತ ಅವ್ರ ಅವ್ರು ಬಂದ ತಕ್ಷಣ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡ ಬಿಡು ಅವ್ರ ಪಡೆಗೆ ಅವ್ರು ಓದ್ಕೊಂತಾರೆ ಅಂತ ನೆಗ್ಲಿಜೆನ್ಸಿ ಮಾಡೋದು, ಆಮೇಲೆ ಮಕ್ಕಳ ಮೇಲೆ ಕೇರ್ತಾಂಗಿರೋದು. ಮಾಸ್ಟರ್ಗಳು ಈಗ ಸುಮ್ನೆ ಹುಡುಗರು ಅವರು ಇದ್ ಮಾಡ್ತಿರ್ಬೇಕು. ಮಕ್ಕಳಗಡೆ ಸ್ವಲ್ಪ ಗಮನಗಳು ಕೊಟ್ರೆ ಮಕ್ಕಳು ಚೆನ್ನಾಗಿ ಮುಂದೆ ಇದಾಗ್ತಾರೆ.
1: ಓಕೆ, ಒಟ್ಟಾರೆ ಶಿಕ್ಷಕರ ಜೊತೆಗೆ ಪೋಷಕರು ಕೂಡ ಸಮಾನವಾಗಿ ಕರ್ತವ್ಯವನ್ನ ನಿರ್ವಹಿಸಬೇಕು ಅಂತ ಹೇಳ್ತಿದ್ದೀರಾ?
0: ಹೌದು ಮೇಡಮ್, ಹೌದು ಮೇಡಮ್.
1: ಓಕೆ ಮಹೇಶ್ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ.
0: ಥ್ಯಾಂಕ್ ಯು ಮೇಡಮ್.
1: ಓಕೆ ಓಕೆ, ಗಣೇಶ್ ಅವರೇ, ಮಕ್ಕಳ ಪಾಲ್ಗೊಳ್ಳುವಿಕೆ ಶಿಕ್ಷಣದಲ್ಲಿ ಬಹಳ ಮುಖ್ಯ ಆಗಿರುವಂತದ್ದು. ಇವ್ರು ಹೇಳ್ದ ಹಾಗೇನೆ ಆ ಮನೆಯಲ್ಲಿರುವಂತಹ ಪೋಷಕರು ಮಕ್ಕಳನ್ನ ಗಮನಿಸ್ತಾ ಇರ್ಬೇಕಾಗುತ್ತೆ. ಶಾಲೆಯಲ್ಲಿ ಹತ್ತು ಹಲವಾರು ವಿದ್ಯಾರ್ಥಿಗಳ ಮಧ್ಯದಲ್ಲಿ ಮನೆಯ ಮಗು ಕಲಿಯುವಂಥದ್ದು, ಆದರೆ ಮನೆಯಲ್ಲಿ ಆ ಮಗುವನ್ನ ಒಂದೇ ನಾವು ಗಮನಿಸಬಹುದಾಗಿರುತ್ತೆ. ಹಾಗಾಗಿ ಇಲ್ಲಿ ಹೆಚ್ಚಿನದಾಗಿ ಪೋಷಕರು ಮಕ್ಕಳು ಹೇಗೆ ತೊಡಗಿಸಿಕೊಂಡಿದ್ದಾರೆ ಅನ್ನೋದನ್ನ ಅವರು ಗಮನಿಸ್ತಾ ಇರ್ಬೇಕಾಗುತ್ತೆ. ಕಾರಣ ಈಗಿನ ಶಿಕ್ಷಣದಲ್ಲಿನ ಒಂದಷ್ಟು ಹೆಚ್ಚುವರಿ ಶಿಕ್ಷಣ ಅಂತಾನೆ ಹೇಳಬಹುದು. ಓಕೆ, ಮಾತು ಮುಂದುವರ್ಸೋಣ. ಕರೆ ಇದೆ. ಹಲೋ, ನಮಸ್ತೆ.
2: ಹಲೋ ಹಲೋ,
3: ನಮಸ್ತೆ ಮೇಡಮ್. ನಮಸ್ತೆ ಸರ್.
2: ನಮಸ್ಕಾರ, ತಮ್ಮ ಹೆಸರು ಹೇಳಿ ಸರ್.
3: ವೇದಮೂರ್ತಿ ಮಧ್ಯಾಹ್ನ ಅಂತ ಇತಿಹಾಸ ಬಸ್ ಪರವಾಗಿ ಚಿತ್ರದುರ್ಗ.
2: ಓಕೆ ಸರ್, ಹೇಳಿ ಇವತ್ತಿನ ಕಾರ್ಯಕ್ರಮ.
3: ಗೊತ್ತಾಯ್ತು ಸರ್,
2: ಹೇಳಿ.
3: ಈ ರೇಡಿಯೋದಲ್ಲಿ ಈಗ ಶಾಲೆ ಬಗ್ಗೆ ಆಕಾಶವಾಣಿ ಆಸಕ್ತಿಯಿಂದ ಈ ಮೂರನೇ ಸರಿ ನಾಲ್ಕನೇ ಸರಿ ಇರ್ಬೇಕಂತ ಪ್ರೋಗ್ರಾಮ್ ಹಾಕೊಂಡು ತುಂಬಾ ಮುಖ್ಯ ಆಗುತ್ತೆ.
2: ಇದು ಎಷ್ಟು ಹಾಕಿದ್ರು ಕಡಿಮೆನೆ, ಯಾಕಂದ್ರೆ ಹೆಚ್ಚಿನದಾಗಿ ಪೋಷಕರ ಪಾತ್ರ ಶಿಕ್ಷಕರ ಪಾತ್ರ ಬಹಳ ಮುಖ್ಯ
1: ಮುಖ್ಯ. ಅದು ಅಲ್ಲದೆ ವೇದಮೂರ್ತಿ ಅವರೇ, ಈಗಿನ್ನೂ ಶಾಲೆ ಆರಂಭ ಆಗಿದೆ, ಆರಂಭಿಕ ಹಂತದಲ್ಲಿನೇ ಮಕ್ಕಳನ್ನ ಓದುವಿಕೆಗೆ ತೊಡಗಿಸಿದ್ರೆ ಹೆಚ್ಚಿನ ಪರಿಣಾಮ ಇರುತ್ತೆ.
3: ಓಕೆ,
1: ಏನ್ ಹೇಳ್ತೀರಾ?
3: ನಿಮ್ಮ ಆಸಕ್ತಿ ಪ್ರೋತ್ಸಾಹ ತುಂಬಾ ಜನಕ್ಕೆ ಅನುಕೂಲ ಆಯ್ತು ಮೇಡಮ್.
1: ಓಕೆ, ಥ್ಯಾಂಕ್ ಯು. ಹೇಳಿ.
3: ಆಯ್ತು ಮೇಡಮ್ ಅವರೇ, ಇಲ್ಲಿ ಸರ್ಕಾರವು ಅನೇಕ ರೀತಿಯಲ್ಲಿ ಸಾರ್ವಜನಿಕವಾಗಿ ಶಾಲೆಗಳಿಗೆ ಅನುಕೂಲ ಮಾಡಿಕೊಡ್ತೈತೆ. ಕೆಪಿಎಸ್ಸಿ ಶಾಲೆಗೆ ಬಸ್ಗಳು ಇರ್ಬೋದು, ಸರ್ಕಾರಿ ಶಾಲೆ ರಿಪೇರಿ ಇರ್ಬೋದು ನಡೀತಾ ಇದೆ. ಶಾಲೆ ಶಿಕ್ಷಕರು ಅಲ್ಲಲ್ಲಿ ಅಲ್ಲಲ್ಲಿ ಅಡ್ಜಸ್ಟ್ ಮಾಡ್ತಾ ಇದಾರೆ. ಆದ್ರೂ ಸ್ವಲ್ಪ ಬಿಲ್ಡಿಂಗ್ಗಳು ಕೆಲವು ಇತ್ತೀಚಿನ ಪೇಪರ್ ನೋಡಿದ್ರೆ ಬಹಳ ಕಳಪೆಯಾಗಿ ಶಾಲೆಗಳು ತೋರ್ತಾ ಇದಾವೆ. ಈ ಕಾರಣದಿಂದ ಕೆಲವರು ಖಾಸಗಿ ಶಾಲೆ ಕಡೆಗೆ ಮುಖ ತೋರಿಸ್ತಾ ಇದ್ದಾರೆ ಮೇಡಮ್. ಅದನ್ನು ಸ್ವಲ್ಪ ಗಮನ ಹರಿಸ್ಬೇಕು ಸರ್ಕಾರ. ಅದ ಅನಂತರವಾಗಿ ಈ ಅಟ್ರಾಕ್ಷನ್ ಬರೋ ರೀತಿಯಲ್ಲಿ ಶಾಲೆಗೆ ಈ ಪೋಷಕರು ಅದ ಇದು ಮಾಸ್ಟರ್ಗಳು ಹೇಳಿದ ಮಾತುಗಳನ್ನೇ ಮಕ್ಕಳು ಕೇಳೋದು 99.9%. ಆಮೇಲೆ ನೆಕ್ಸ್ಟ್ ತಾಯಿ ತಾಯಿ ಇಡಂಗಂತ ಕೇಳಕ್ ಇರ್ತಾರೆ. ಅಲ್ಲಿಂದ ಬಂದ ತಕ್ಷಣ ಮಕ್ಳಿಗೆ ಒಂದ್ ಸ್ವಲ್ಪ ಗೈಡ್ ಲೈನ್ ಕೊಟ್ರೆ ಆ ಶಿಕ್ಷಕರಿಗೆ ಮಕ್ಳು ಚೆನ್ನಾಗಿ ಪಿಕಪ್ ಆಗ್ತದೆ ಅಂತ ಹೇಳ್ಬೋದು ಮೇಡಮ್.
1: ಓಕೆ, ಒಟ್ಟಾರೆ ಶಾಲೆಯಲ್ಲಿ ಶಿಕ್ಷಕರು ನೋಡಿಕೊಳ್ಳೋ ಜೊತೆಗೆ ಪೋಷಕರು ಕೂಡ ಇಬ್ಬರು ಒಟ್ಟಿಗೆ ಸಹಕಾರದಿಂದ ಮಕ್ಕಳನ್ನ ಗಮನಿಸಬೇಕು ಅಂತ ಹೇಳ್ತೀರಾ? ಹಲೋ, ಧನ್ಯವಾದ ವೇದಮೂರ್ತಿ ಅವರೇ.
2: ಬಹುಶಃ ನಾವು ಈ ಪೋಷಕರು ಅಂದ ತಕ್ಷಣನೇ ಅವರಿಗೆ ಮನೆಯ ವಾತಾವರಣನೇ ಮುಖ್ಯ ಮಗುಗೆ. ಅವ್ರನ್ನ ಓದಲು ಪೂರಕ ಶಾಂತ ವಾತಾವರಣ ನಿರ್ಮಿಸ್ಬೇಕಂತೆ ಫಸ್ಟ್. ಯಾವುದೇ ಮಗು ಆಗ್ಲಿ ಸ್ಕೂಲಿಂದ ಬಂದ ತಕ್ಷಣನೇ ಸಡನ್ ಹೋಮ್ ವರ್ಕ್ ನ ಕೊಡಕ್ ಹೋಗ್ಬಾರ್ದು. ಬಹುಶಃ ಬಂದ ತಕ್ಷಣನೇ ಅವರಿಗೆ ಸ್ವಲ್ಪ ಆಟೋಟ ಇದರಲ್ಲಿ ಭಾಗವಹಿಸಿ ಪೂಜಾ ಕಾರ್ಯಗಳಲ್ಲೆಲ್ಲ ಕೈಗೊಳಿಸ್ಬಿಟ್ಟು ಆಮೇಲೆ ಅವರಿಗೆ ಓದಕ್ಕೆ
1: ಖಂಡಿತ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಓದುವಂತಹ ವಾತಾವರಣದಲ್ಲೇ ಮಕ್ಕಳು ಇರ್ತಾರೆ. ಹಾಗಾಗಿ ಸಂಜೆ ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ಅವ್ರ ಮೈಂಡಿಗೆ ರಿಫ್ರೆಶ್ ಮಾಡುವಂತದ್ದು.

0: ಓಕೆ, ಗಣೇಶ್ ಅವರೇ, ಕಾರ್ಯಕ್ರಮದಲ್ಲಿ ಕರೆಗಳು ಬರ್ತಾ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ. ನಮಸ್ತೆ.
1: ಹಲೋ, ಸ್ವಲ್ಪ ರೇಡಿಯೋದಿಂದ ದೂರ ಬನ್ನಿ, ಸ್ವಲ್ಪ
0: ಮಾತಾಡಿ.
2: ಮೇಡಮ್, ನಾವು ಮಾಡಬ್ನಟ್ಟಿದ್ದ ಅಂಗಡಿ ಮಹೇಶ್ ಅಂತ ಹೇಳಿ.
0: ಓಕೆ ಮಹೇಶ್ ಅವರೇ, ಕಾರ್ಯಕ್ರಮ ಕೇಳ್ತಾ ಇದ್ದೀರಾ?
2: ಹಾ ಮೇಡಮ್, ಇವತ್ತು ನೀವು

0: ಬದಲಿ ವಾತಾವರಣವನ್ನ ಕಲ್ಪಿಸಿ ನಂತರದಲ್ಲಿ ಅವರಿಗೆ ಓದೋದಕ್ಕೆ
1: ಅವಾಗ ಒಂದು ಆಸಕ್ತಿ ಬರುತ್ತೆ ಮಗುಗೆ ಓದ್ಬೇಕು ಅಂತ. ಸಡನ್ ಆಗಿ ಅದು ಶಾಲೆಯಲ್ಲೂ ಅದನ್ನೇ ಓದಿರ್ತಾರೆ, ಇಲ್ಲೂ ಬಂದು ಸಡನ್ ಆಗಿ ಹೋಮ್ ವರ್ಕ್ ಅಂದ ತಕ್ಷಣ ಅವರಿಗೆ ಟಾರ್ಚರ್ ಆಗ್ತದೆ. ಹಾಗಾಗಿ ಅವರಿಗೆ ಸ್ವಲ್ಪ ರಿಲ್ಯಾಕ್ಸ್ ಕೊಡ್ಬೇಕು.
0: ಖಂಡಿತವಾಗ್ಲೂ ಅಂದ್ರೆ ಮಕ್ಕಳಿಗೆ ಯಾವುದೇ ಒಂದು ಕೆಲಸನೇ ಆಗ್ಲಿ ಆಸಕ್ತಿಯಿಂದ ಮಾಡ್ಬೇಕಾಗಿರತ್ತೆ, ಒತ್ತಡದಿಂದ ಅಲ್ಲ. ಹಿಂದಿನ ಕಾಲದ ಶಿಕ್ಷಣಕ್ಕೂ ಈಗಿನ ಶಿಕ್ಷಣಕ್ಕೂ ಹೋಲಿಕೆ ಮಾಡಿದ್ರೆ ಅಜಗಜಾಂತರ ವ್ಯತ್ಯಾಸ ಅಂತಾನೆ ಹೇಳಬಹುದು. ಮೊದಲೆಲ್ಲ ಅಲ್ಲೇ ಪ್ರಾಯೋಗಿಕವಾಗಿ ಶಿಕ್ಷಣವನ್ನ ಕಲಿತಾ ಇದ್ರು, ಈಗ ಶಾಲೆಯಲ್ಲಿ ಎಷ್ಟು ಶಿಕ್ಷಣವನ್ನ ಕಲಿತರು ಪಾಠ ಪ್ರವಚನವನ್ನ ಕೇಳಿದ್ರು ಕೂಡ ಮನೆಗೂ ಕೂಡ ಅಷ್ಟೇ ವರ್ಕ್ ಇರುತ್ತೆ.
1: ಎನ್ಸಿಇಆರ್ಟಿ ಅಂತ ಹೊಸ ಒಂದು ಸಿಲೆಬಸ್ ಸರ್ಕಾರ, ಅದರ ಪೂರಕವಾಗಿ ಅದರಿಂದನೇ ಕಾರ್ಯಚಟುವಟಿಕೆಗಳನ್ನು ಮಾಡಿಸ್ತಾರೆ. ಆಟೋಟೋಪ ಕಾರ್ಯಗಳಲ್ಲಿ ಭಾಗವಹಿಸ್ತಿದ್ದಾರೆ ಮಕ್ಕಳು. ಒಂದು ಕರೆ ತಗೊಂಡು
0: ಕರೆ ಕಟ್ ಆಗಿದೆ. ಖಂಡಿತವಾಗ್ಲು ಈಗಿನ ವಿಷಯಗಳು ಹೆಚ್ಚಾಗ್ತಾ ಇದೆ, ಸಿಲೆಬಸ್ನ ಹೊರೆ ಮಕ್ಕಳ ಮೇಲಿದೆ. ಹಾಗಾಗಿ ಅವರು ಬರೀ LSRW ಅಂತಾನೆ ಹೇಳ್ತಾರೆ ಶಿಕ್ಷಣದಲ್ಲಿ. ಓದೋದು, ಬರೆಯೋದು, ಕೇಳೋದು, ಮಾತಾಡೋದು ಎಲ್ಲ ಕಲೆಗಳನ್ನ ಮಕ್ಕಳಿಗೆ ರೂಢಿಸ್ತಾರೆ ಶಿಕ್ಷಣದ ಮೂಲಕ. ಅದರ

0: ಕಾರ್ಯಗಳಲ್ಲಿ ಭಾಗವಹಿಸ್ತಿದ್ದಾರೆ ಮಕ್ಕಳು. ಒಂದು ಕರೆ ತಗೊಂಡು
1: ಕರೆ ಕಟ್ ಆಗಿದೆ. ಖಂಡಿತವಾಗ್ಲು ಈಗಿನ ವಿಷಯಗಳು ಹೆಚ್ಚಾಗ್ತಾ ಇದೆ, ಸಿಲೆಬಸ್ ನ ಹೊರೆ ಮಕ್ಕಳ ಮೇಲಿದೆ. ಹಾಗಾಗಿ ಅವರು ಬರೀ LSRW ಅಂತಾನೆ ಹೇಳ್ತಾರೆ ಶಿಕ್ಷಣದಲ್ಲಿ. ಓದೋದು, ಬರೆಯೋದು, ಕೇಳೋದು, ಮಾತಾಡೋದು ಎಲ್ಲ ಕಲೆಗಳನ್ನ ಮಕ್ಕಳಿಗೆ ರೂಢಿಸ್ತಾರೆ ಶಿಕ್ಷಣದ ಮೂಲಕ. ಅದರಲ್ಲೂ ಕೂಡ ಮನೆಗೆಲಸ ಅಂತ ಬಂದಾಗ ಹೆಚ್ಚಿನದಾಗಿ ಬರೆಯುವಂತದ್ದು ಬಹಳ ಮುಖ್ಯ ಆಗಿರುತ್ತೆ. ಓಕೆ, ಕರೆ ಇದೆ. ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್.
1: ನಮಸ್ತೆ, ನಿಮ್ ಹೆಸರು?
2: ಚಂದ್ರಿಕಾ ನೇರ್ಲಗುಂಡಿ ಮೇಡಮ್.
1: ಚಂದ್ರಿಕಾ ನೇರ್ಲಗುಂಡಿ ಅವರು. ಓಕೆ, ಚಂದ್ರಿಕಾ ಅವರ ವಿಷಯ ಗೊತ್ತಾಗಿದೆ ಅಲ್ವಾ?
2: ಮೇಡಮ್ ಗೊತ್ತಾಗಿದೆ, ಕೇಳ್ತಾ ಇದೀನಿ ಬೆಳಗ್ಗೆಯಿಂದ ಕಾರ್ಯಕ್ರಮ.
1: ಖಂಡಿತ ಸಂದೇಶವನ್ನು ಕೂಡ ಕಳಿಸ್ತಾ ಇದ್ದೀರಾ?
2: ಹೌದೌದು ಮೇಡಮ್, ಚೆನ್ನಾಗಿ ಬರ್ತಾ ಇದೆ ಕಾರ್ಯಕ್ರಮಗಳೆಲ್ಲ. ಹಂಗಾಗಿ ನಾವು ದುರ್ಗದ ಕಾರ್ಯಕ್ರಮ ಪ್ರತಿನಿತ್ಯ ಕೇಳ್ತಾನೆ ಇರ್ತೀವಿ ಮೇಡಮ್.
1: ಓಕೆ, ಧನ್ಯವಾದ. ಹೀಗೆ ನಿರಂತರ ಕೇಳ್ತಾ ಇರಿ, ಹೇಳಿ ವಿಷಯದ ಬಗ್ಗೆ ಏನ್ ಹೇಳ್ತೀರಾ?
2: ಮೇಡಮ್ ವಿಷಯ ಚೆನ್ನಾಗಿದೆ. ಮಕ್ಕಳು ಈಗ ಹೇಳಿದ್ರಿ ನೀವು, ಮಕ್ಕಳು ಶಿಕ್ಷಣ, ಶಿಕ್ಷಕರು ಮತ್ತೆ ತಂದೆ ತಾಯಿಗಳು ಇದೆಲ್ಲ ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ ಮೇಡಮ್.
1: ಖಂಡಿತವಾಗಿ
2: ತಂದೆ ಅಲ್ವಾ. ಈಗ ಮಕ್ಕಳನ್ನ ಬಿಟ್ಟು ಶಿಕ್ಷಕರು ಇರಬಾರ್ದು, ಶಿಕ್ಷಕರನ್ನ ಬಿಟ್ಟು ಪೇರೆಂಟ್ಸ್ ಇರಬಾರ್ದು. ಇದು ಎಷ್ಟು ಮುಖ್ಯ ಇದೆ ಅಂದ್ರೆ, ಬರೀ ನಾವು ಶಿಕ್ಷಕರ ಮೇಲೇನೆ ಹೇಳಕ್ ಆಗಲ್ಲ ಮೇಡಮ್, ಅಲ್ಲಿ ಪಾಠ ಮಾಡಿ ಕಲಿಸಿರ್ತಾರೆ. ಇವತ್ತಿನ ದಿನಗಳಲ್ಲಿ ಹಳ್ಳಿಗಳಲ್ಲಿ ಮೇಡಮ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಮಕ್ಳಿಗೆ ಹೊಡಿಯಂಗೆ ಇಲ್ಲ, ಹೊಡೆದ ತಕ್ಷಣ ಸ್ಕೂಲ್ ಹತ್ರನೇ ಬಂದ್ಬಿಡ್ತಾರೆ. ಏನ ಮಕ್ಳಿಗೆ ಯಾಕೆ ಹೊಡೆದಿದ್ದೀರಾ, ಅವ್ರು ಯಾಕೆ ಹೊಡೆದಿರ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಲ್ಲ.
1: ಅದು ಹಳ್ಳಿ ಅಂತಾನೇ ಇಲ್ಲ ಚಂದ್ರಿಕಾ ಅವ್ರೆ, ಹಳ್ಳಿ ಅಂತಾನೇ ಏನಲ್ಲ, ಪ್ರತಿಯೊಂದು ಭಾಗದಲ್ಲೂ ಅಷ್ಟೇನೆ, ಮಕ್ಕಳಿಗೆ ಶಿಕ್ಷಿಸೋ ಹಾಗೆ ಇಲ್ಲ.
2: ಇಲ್ಲ ಹೌದು, ಹಂಗಂತ ಹೇಳಿ ಮೇಡಮ್ ಅವ್ರೇನ್ ಮಾಡ್ತಾರೆ, ಸ್ವಲ್ಪ ಅದನ್ನ ನಾವ್ ಯಾಕೆ ಹೊಡೆದಿದ್ದಾರೆ ಅನ್ನೋದನ್ನ ಹೋಗಿ ತಿಳ್ಕೊಬೇಕು ಮೇಡಮ್. ಇವಾಗ ಶಿಕ್ಷೆ ತುಂಬಾ ಕಠೋರವಾಗಿ ಮಾಡ್ತಾ ಇದಾರೆ, ಅದು ಬೇರೆ ಮೇಡಮ್, ಮಾಧ್ಯಮಗಳಲ್ಲೆಲ್ಲ ನೋಡ್ತಾ ಇದೀವಿ ಇವಾಗ ಜಾಲತಾಣಗಳಲ್ಲಿ. ಇದು ಶಿಕ್ಷಣದ ಬಗ್ಗೆ ಹೊಡೆದ್ರೆ ತಪ್ಪಿಲ್ಲ, ಹಂಗಂತ ಹೇಳಿ ಶಿಕ್ಷಕರು ಅವ್ರೇನು ಹೇಳ್ಕೊಡದೇನೆ ಸುಮ್ನೆ. ಈಗ ಕೆಲವೊಂದು ಶಾಲೆಗಳಲ್ಲಿ ಮೇಡಮ್ ನಾನು ಒಂದು ಹೇಳಕ್ ಇಷ್ಟ ಏನ್ ಪಡ್ತೀನಿ ಅಂದ್ರೆ, ಈ ರೀಲ್ಸ್ ಗಳು ಬಂದ್ಮೇಲೆ ಶಿಕ್ಷಕರು ಅದನ್ನೇ ಒಂದು ಹವ್ಯಾಸ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಶಿಕ್ಷಣಕ್ಕಿಂತ ಜಾಸ್ತಿ ಆ ರೀತಿಯಾದಂತ ರೀಲ್ಸ್ ಗಳಿಗೆ ಮಕ್ಕಳಿಗೆ ಅದ್ರ ಬಗ್ಗೆನೆ ಹಾಡು ಹೇಳೋದು, ಡ್ಯಾನ್ಸ್ ಮಾಡಿಸೋದು, ಇದೆಲ್ಲ ತುಂಬಾ ಆಗ್ಬಿಟ್ಟಿದೆ. ಇದು ಒಂದ್ ಕಡೆ ಇರ್ಲಿ, ಸಾಂಸ್ಕೃತಿಕ ಒಂದ್ ಕಡೆ ಬೇಕು, ಆ ನಿಟ್ಟ ಅನ್ಕೊಂಡು ಅದೇ ಇದ್ರಲ್ಲಿ ಇರಬಾರ್ದು. ಒಟ್ಟು ಎಜುಕೇಶನ್ ಕಡೆನೂ ಇರ್ಬೇಕು ಮಕ್ಕಳಿಗೆ.
0: ನಾವು ಮನೆಯಿಂದ
2: ಅಲ್ಲಿಂದ ಬಂದಿರ್ತಾರಲ್ಲ ಮೇಡಮ್, ಬಂದ ತಕ್ಷಣ ಪೋಷಕರದ್ದು ತುಂಬಾ ಪಾತ್ರ ಇದೆ.
0: ತಾವ್ ಹೇಳಿದ್ರಿ ಶಿಕ್ಷಣ ಇದ್ರಲ್ಲಿ ಕರಿಕ್ಯುಲಮ್ ಆಕ್ಟಿವಿಟೀಸ್ ಅಂತ ಇರ್ತದೆ, ಕರಿಕ್ಯುಲಮ್ ಆಕ್ಟಿವಿಟೀಸ್ ಅಂತ ಇರ್ತದೆ. ಯಾಕಂದ್ರೆ ಪ್ರತಿಯೊಬ್ರು ಸಹ ಅನುಕರಣೆ ಮಾಡ್ಬೇಕು, ಮಗುಗೆ ತೋರಿಸ್ಬೇಕು, ಅನುಕರಣೆ ಮಾಡಿದಾಗ ಮಗು ಕಲಿಯುತ್ತೆ. ಹಾಗಾಗಿ ಹೊಸ ಹೊಸ ವಿಧಾನಗಳನ್ನ ನಾನು ಅಳವಡಿಸ್ಕೊಂಡಾಗ ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಆಗುತ್ತೆ.
2: ಕೆಲವೊಬ್ರು ನಾವ್ ನೋಡ್ತಿದೀವಿ ಸರ್, ಈಗ ಅದು ಜಾಸ್ತಿ ಆಗ್ಬಿಟ್ಟಿದೆ. ಇರ್ಲಿ, ಅದು ಬೇಕು ಮಕ್ಕಳಲ್ಲಿ, ಕೆಲವು ಮಕ್ಕಳಿಗೆ ಅದ್ರ ಮುಖಾಂತರನೇ ಅರಿವು ಮೂಡಿಸ್ತಾ ಇದಾರೆ. ಖಂಡಿತ ಒಪ್ಕೋತೀನಿ, ನಾನು ಕೂಡ ಅದನ್ನು ಒಪ್ಕೋತೀನಿ, ಇಲ್ಲ ಅಂತ ಹೇಳಲ್ಲ. ಹಾಗಂತ ಅದು ಜಾಸ್ತಿ ಆಗಿರ್ಬಾರ್ದು. ಆಮೇಲೆ ದಡ್ಡ ಮಕ್ಳು ಇರ್ತಾರಲ್ಲ ಸರ್, ಅವ್ರನ್ನ ದಡ್ಡರಾಗಿ ಬಿಡಬಾರ್ದು. ಅವಾಗ ಅವಾಗ ಪ್ರತಿನಿತ್ಯ ಬೆಂಚ್ ಗಳನ್ನ ಚೇಂಜ್ ಮಾಡ್ತಾ ಇರ್ಬೇಕು. ನಮ್ಗೆಲ್ಲ ಹಂಗೆ ಇತ್ತು ಸರ್, ದಡ್ಡೂರ್ನ ಮುಂದ್ ಕೂರಿಸ್ತಿದ್ರು. ಈ ರೀತಿ ಒಬ್ಬೊಬ್ರನ್ನ ಅವ್ರ ಹೆಂಗ್ ಇಂಪ್ರೂವ್ಮೆಂಟ್ ಆಗ್ತಾರೆ ಆ ರೀತಿ ಅವ್ರು ನಿದ್ದೆ ಮಾಡ್ತಾರೆ ಹಂಗೆ ಅಂತೇಳಿ, ಇದೆಲ್ಲ ಪ್ರಾಥಮಿಕ ಹಂತದಲ್ಲೇ ಆಗ್ಬೇಕು. ಇದು ನಾವು ಪ್ರೌಢ ಇದಕ್ ಬರೋದಕ್ಕಿಂತ ಪ್ರಾಥಮಿಕ ಹಂತದಲ್ಲೇ ಮಕ್ಳಿಗೆ ತಿದ್ದಿದ್ರೆ ಅದು ಅದು ಶಿಕ್ಷಕರ ಪಾತ್ರ. ಒಂದ್ ಕಡೆ ಆದ್ರೆ, ಒಂದ್ ಕಡೆ ಶಾಲೆಯಿಂದ ಮನೆಗ್ ಬರ್ತಾರಲ್ಲ, ಮನೆಗ್ ಬಂದ ತಕ್ಷಣ ಅವತ್ತು ನಾವ್ ಯಾರೇ ಆಗ್ಲಿ, ತಂದೆ ಬರೀ ತಾಯಿಗೆ ಜವಾಬ್ದಾರಿ ಇರಲ್ಲ, ಎಷ್ಟೋ ಮನೆಗಳಲ್ಲಿ ತಂದೆ ಸೋಂಬೇರಿ ತರ ಇರ್ತಾರೆ. ನಾವೇ ಬೈತಿರ್ತೀವಿ ಸರ್, ನೀವು ಜವಾಬ್ದಾರಿ ತಗೋಬೇಕು ಮಕ್ಕಳಿಗೆ ನೋಡ್ಕೋಬೇಕು ಅಂತ. ಅವ್ರು ಸುಮ್ನೆ ಕಟ್ಟೆಗೆ ಹೋಗೋದು, ಹೊರಗಡೆ ಹೋಗೋದು, ಈ ತರ ಕಾಲಹರಣ ಮಾಡೋದಕ್ಕಿಂತ ಅರ್ಧ ಗಂಟೆ ಮಕ್ಕಳಿಗಾಗಿ ಟೈಮ್ ಕೊಟ್ಟು, ಇವತ್ ಏನ್ ಹೋಮ್ ವರ್ಕ್ ಕೊಟ್ಟಿದ್ದಾರೆ, ಏನ್ ಮಾಡಿಸ್ಬೇಕು, ಏನ್ ಓದಿದ್ಯಾ, ಇವತ್ ಏನಾಗಿದೆ, ಅರ್ಧ ಗಂಟೆ ಸಾಕ್ತಾರೆ ಇವತ್ತಿನ ಮಕ್ಕಳಿಗೆ, ಅಷ್ಟು ಚುರುಕಿ ಇರ್ತಾರೆ ಕೇಳಕ್ಕೆ. ಅವಾಗ ಪೇರೆಂಟ್ಸ್ ಮೇನ್ ಅದೇ ಇರುತ್ತಲ್ಲ ಸರ್, ಅವರು ಬಂದ ತಕ್ಷಣ ಶಾಲೆಯಿಂದ ಬಂದ ತಕ್ಷಣ ಮಕ್ಕಳಿಗೆ ಇವತ್ತಿಂದ ಏನೇನ್ ಕಾರ್ಯಕ್ರಮ, ಇವತ್ತು ಏನ್ ಕೊಟ್ಟಿದ್ದಾರೆ, ಏನ್ ಮಾಡಿದ್ರು, ಎಲ್ಲದನ್ನು ಒಂದ್ಸಲ ರಿವಿಷನ್ ಮಾಡಿ ಮಕ್ಕಳಿಗೆ ಅವತ್ತಿಂದ ಹೋಮ್ ವರ್ಕ್ ಅರ್ಧ ಗಂಟೆ ಕೂತ್ರೆ ಸಾಕು ಮಕ್ಕಳೆದುರಿಗೆ ಅವ್ ಮಾಡ್ತಾರೆ. ಅದನ್ನ ನಾವು ಸರ್ ಮಕ್ಕಳಿಗೆ ಮೊಬೈಲ್ ಯಾವ ಕಾರಣಕ್ಕೂ ಕೊಟ್ಟು, ಇವತ್ತು ಕೆಲವು ಮನೆಗಳಲ್ಲಿ ಮೊಬೈಲ್ ಅಲ್ಲಿ ನೋಡ್ಕೊಳ್ಳೋದಿರುತ್ತೆ ಅಂತ ಸುಮ್ನೆ ಆ ರೂಮ್ ಅಲ್ಲಿ ಕೂತ್ಬಿಟ್ಟಿರ್ತಾರೆ ತಂದೆ ತಾಯಿಗಳು, ಏ ಇರ್ಬೋದೇನೋ ಅನ್ಕೊಂಡು ಅವ್ರದೇ ಆ ಒಂದ್ ಲೋಕದಲ್ಲಿ ಇರ್ತಾರೆ. ಆ ರೀತಿ ಮಾಡದೆ, ಹೌದು ಮೊಬೈಲ್ ಅಲ್ಲಿ ಏನ್ ನೋಡೋದಿದೆ, ಇವತ್ತು ನಿಮ್ಗೆ ಯಾಕೆ ಮೊಬೈಲ್ ಸರ್, SSLC ವರೆಗೂ ಮೊಬೈಲ್ ಅವಶ್ಯಕತೆ ಇಲ್ಲ.
0: ಅಲ್ಲ ಈಗ ಸರ್ಕಾರ ಬ್ಯಾನ್ ಮಾಡಿದೆ ಒಂದ್, ಯಾಕಂದ್ರೆ 16 ವರ್ಷದ ಒಳಗೆ ಯಾರು ಸಹ ಮೊಬೈಲ್ ನ ಯೂಸ್ ಮಾಡಬಾರ್ದು ಅಂತ ಬ್ಯಾನ್ ಮಾಡಿದೆ. ಅದಕ್ಕೆ ಪೋಷಕರು ಸಹ ಸಹಕಾರ ಕೊಡ್ಬೇಕಾಗತ್ತೆ.
2: ಅಲ್ಲ ಸರ್, ಪೋಷಕರದ್ದು ತುಂಬಾ ಮೇನ್ ಇದೆ ಸರ್ ಪಾತ್ರ ಇದ್ರಲ್ಲಿ. ಪೋಷಕರು ಏನ್ ಮಾಡ್ಬೇಕು, ನಾವ್ ಮನೆ ಬಂದ ತಕ್ಷಣ ಪ್ರತಿನಿತ್ಯ ಚಿಕ್ಕ ಮಕ್ಕಳಿಂದ ನಾವು ಅವ್ರನ್ನ ಅಬ್ಸರ್ವೇಷನ್ ಮಾಡ್ತಾನೆ ಇರ್ಬೇಕು ಸರ್. ಅಬ್ಸರ್ವ್ ಮಾಡಿದಾಗ ಇವತ್ತು ಅಯ್ಯೋ ನಮ್ ತಂದೆ ತಾಯಿ ನಮಗೆ ನೋಡ್ತಾರಪ್ಪ, ಇವತ್ತೆಲ್ಲ ಕೇಳ್ತಾರೆ ಅಂತ ಅವರಿಗೆ ಭಯ ಇರುತ್ತೆ. ಆಗ ಮಕ್ಕಳು ಯಾಕೆ ಸರ್ ಖಂಡಿತ ಬರೀ

0: ಶಿಕ್ಷಕರ ಮೇಲೆ ನಾವು ಅಪವಾದ ಮಾಡಬಾರ್ದು. ಶಿಕ್ಷಕರು ಎಷ್ಟು ಮುಖ್ಯನೋ ತಂದೆ ತಾಯಿಗಳು ಅಷ್ಟೇ ಮುಖ್ಯ. ಎರಡೂ ಸಮನಾಗಿದ್ದಾಗ ಮಕ್ಕಳದು ಜವಾಬ್ದಾರಿ ಇರುತ್ತೆ.
1: ಖಂಡಿತ ಚಂದ್ರಿಕಾ ಅವರೇ, ಇಬ್ಬರು ಕೂಡ ಎಷ್ಟು ಎಚ್ಚೆತ್ಕೊಂಡು ಮಕ್ಕಳನ್ನ ಗಮನಿಸ್ತಾ ಇರ್ತಾರೋ ಮಕ್ಕಳು ಅಷ್ಟು ಚೆನ್ನಾಗಿ ಶಿಕ್ಷಣದಲ್ಲಿ ತೊಡಗಿಸ್ಕೊಳ್ತಾರೆ.
0: ಆಮೇಲೆ ಮಕ್ಕಳು ಮೇಡಮ್, ಮಕ್ಕಳಿಗೊಂದು ಕಿವಿ ಮಾತು, ತಂದೆ ತಾಯಿಗಳು ಟೀಚರ್ಸ್ ಗಳು ಅಷ್ಟು ಗಮನ ಕೊಟ್ಟಾಗ ಮಕ್ಕಳು ಕೂಡ ಅಷ್ಟೇ ಜಾಗ್ರತೆಯಿಂದ. ಇವತ್ತು ನೋಡ್ತೀವಿ ಬಡ ಮಕ್ಕಳು ಬಡ ಮನೆತನಗಳಲ್ಲಿ ಪಾಪ ಕೂಲಿ ಮಾಡಿ ಮಕ್ಕಳನ್ನು ಓದಿಸ್ತಿರ್ತಾರೆ. ಅಂತ ಮಕ್ಕಳುಗಳು ಈಗ ಕೆಲವು ಹೈಸ್ಕೂಲ್ ಲೆವೆಲ್ ಗೆ ಅಲ್ಲಿ ಬೈಕ್ ಎಲ್ಲ ಕೇಳೋದು ಮಾಡೋದು ಮಾಡ್ತಿರ್ತಾರಲ್ಲ, ಅಂತ ಮಕ್ಕಳಿಗೆಲ್ಲೂ ಹೋದ ಕಡೆ ಗಮನ ಕೊಡಿ. ಎಲ್ಲರೂ ಚೆನ್ನಾಗಿ ಓದಿ ನೀವು ಸಮಾಜಕ್ಕೆ ಒಂದ್ ಏನಾದ್ರೂ ಒಂದ್ ಹೆಸರು ಮಾಡ್ಬೇಕು, ಉತ್ತಮ ಪ್ರಜೆಗಳಾಗ್ಬೇಕು, ಎಲ್ಲ ಇರ್ಬೇಕು. ಸಾಂಸ್ಕೃತಿಕ ಒಂದ್ ಕಡೆ ಇರ್ಬೇಕು, ಅವ್ರಿಗೆ ಆಟಕ್ಕೂ ಬಿಡ್ಬೇಕು ಸರ್. ನಾವು ಅರ್ಧ ಗಂಟೆ ಇದು ಟೈಮ್ ಟೇಬಲ್ ಮಾಡ್ಬೇಕು ನಾವು ಪೇರೆಂಟ್ಸ್ ಗಳು ಮನೇಲಿ. ಇಷ್ಟು ಟೈಮ್ ಅಲ್ಲಿ ನೀನ್ ಇಷ್ಟು ಟೈಮ್ ಅಲ್ಲಿ ಆಟ ಆಡಿ ಮನೆಗೆ ಬಂದ್ಬಿಡ್ಬೇಕು, ಇಷ್ಟು ಟೈಮ್ ಹೊರಗೆ ಹೋಗು. ಇದು ಪ್ರತಿನಿತ್ಯ ಸರ್ ಒಂದ್ ವಾರದ್ದು ದಿನಚರಿ ಮಾಡ್ಕೊಟ್ಬಿಡ್ಬೇಕು ಅವಕ್ಕೆ. ಅವಾಗ ಖಂಡಿತ ಸರ್ ಮಕ್ಕಳು ಹಂಗೆ ಇರ್ಬೇಕು. ಮಕ್ಕಳು ಸಹ ಶಿಕ್ಷಕರಿಗೂ ಮತ್ತೆ ಮನೇಲಿ ತಂದೆ ತಾಯಿಗಳಿಗೂ ಅದೇ ರೀತಿ ಗೌರವ ಕೊಟ್ಟು ಹೇಳಿದ ರೀತಿ ಅಲ್ಲಿ ಕೇಳ್ಕೊಂಬಂದಿದ್ದನ್ನ ಮನೇಲೂ ಒಪ್ಪಿಸಿ ಮಾಡಿದ್ರೆ ಅಂತ ಮಕ್ಕಳುಗಳು ಖಂಡಿತ ಸತ್ಪ್ರಜೆಗಳಾಗಿ ಬೆಳೆಯೋದ್ರಲ್ಲಿ ಎರಡು ಮಾತೇ ಇಲ್ಲ ಸರ್.
1: ಖಂಡಿತ ತುಂಬಾ ಒಳ್ಳೆ ಮಾಹಿತಿ ವಿಷಯವನ್ನ ಹೇಳಿದ್ರಿ ಚಂದ್ರಿಕಾ ಅವರೇ, ನೀವು ಧನ್ಯವಾದ. ನಿಮ್ಗೆ
0: ಧನ್ಯವಾದ ಮೇಡಮ್. ನಮಸ್ತೆ.
1: ನಮಸ್ತೆ.
2: ಶಿಕ್ಷಣ ಅಂದ ತಕ್ಷಣ ನಾವಿದ್ದಾಗ ಓದ್ತಿರೋ ಟೈಮಲ್ಲಿ ಕೈಯಲ್ಲಿ ಹೊಡಿತಾ ಇದ್ರು, ಅವಾಗ ಆ ಭಯ ಇರ್ತಿತ್ತು ನಮಗೆ. ಇವತ್ತು ಹೋಮ್ವರ್ಕ್ ಮಾಡಲಿಲ್ಲ ಅಂದ ತಕ್ಷಣ ಹೋಗಿ ಆ ಭಯಕ್ಕೆ ಹೋಮ್ವರ್ಕ್ ಮಾಡ್ತಾ ಇದ್ವಿ.
1: ಹೌದು,
2: ಈಗ ಸಾಕಷ್ಟು ಬದಲಾವಣೆ ಆಗಿದೆ.
1: ಶಿಕ್ಷೆಯ ವಿಧಗಳು ಕೂಡ ಬಹಳ ಇರ್ತಾ ಇದ್ವು, ಆದ್ರೆ ಆ ಶಿಕ್ಷೆಯ ವಿಧಗಳು ನಮಗೆ ದೈಹಿಕ ವ್ಯಾಯಾಮ ಅನ್ನೋ ಹಾಗೆ ಇರ್ತಿತ್ತು. ಹಾಗೇನೆ ಮಕ್ಕಳಿಗೆ ಅದ್ರ ಬಗ್ಗೆ ಭಯ ಬಂದು ಶಿಕ್ಷಣದಲ್ಲಿ ಆಸಕ್ತಿ ಬರ್ತಾ ಇತ್ತು. ಆದ್ರೆ ಈಗಿನ ಶಿಕ್ಷಣದಲ್ಲಿ ಹೆಚ್ಚಿನ ಪಕ್ಷ ಮಕ್ಕಳಿಗೆ ದಂಡಿಸೋ ಹಾಗಿಲ್ಲ.
2: ಅದು ಕಾನೂನು ಆಗಿಬಿಡಿದೆ.
1: ಖಂಡಿತವಾಗ್ಲು ಎಷ್ಟು ಸಾಧ್ಯನೋ ಅಷ್ಟು ಶಿಕ್ಷಕರು ಹಸನ್ಮುಖಿಗಳಾಗಿ ತುಂಬಾ ತಾಳ್ಮೆಯಿಂದನೇ ಕಲಿಸಬೇಕು ಅಂತ ಹೇಳ್ತಾರೆ. ಇದು ಶಿಕ್ಷಕರಿಗೆ ಸವಾಲು ಅಂತಾನೆ ಹೇಳ್ಬೋದಾದ್ರೆ.
2: ಒಬ್ಬ ಮಗು ಅವ್ರನ್ನ ದೈನಂದಿನ ಬೆಳವಣಿಗೆ ಸ್ವಲ್ಪ ಹಠ ಮಾಡ್ತಾ ಇರುತ್ತೆ, ಇವ್ರನ್ನೆಲ್ಲ ಸ್ವಲ್ಪ ಇದು ಮಾಡೋದು ಸ್ವಲ್ಪ ಕಷ್ಟ. ಆದ್ರೂ ಶಿಕ್ಷಕರ ಪಾತ್ರ ಬಹಳ ಕಠಿಣ.
1: ಖಂಡಿತ. ಓಕೆ, ಮತ್ತಷ್ಟು ಮಾತುಕತೆಯನ್ನ ಮುಂದುವರಿಸೋಣ. ಕಾರ್ಯಕ್ರಮದಲ್ಲಿ ಒಂದು ಗೀತೆಯನ್ನ ಕೂಡ ಕೇಳೋಣ.

0: ಓಕೆ, ಜ್ಞಾನವಾಹಿನಿ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಮತ್ತೊಮ್ಮೆ ಸ್ವಾಗತವನ್ನ ಕೊರೋನಾ ಗಣೇಶ್ ಅವರೇ. ಹಾಗೆ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಷಯ ಇಂದಿನ ಮಕ್ಕಳಲ್ಲಿ ಶೈಕ್ಷಣಿಕ ಪಾಲ್ಗೊಳ್ಳುವಿಕೆ, ಪೋಷಕರು ಹಾಗೂ ಶಿಕ್ಷಕರ ಪಾತ್ರ ಅನ್ನೋದಾಗಿದೆ. ನಮ್ಮ ಕೇಳುಗರು ಕರೆ ಮಾಡ್ತಾ ಇದ್ದಾರೆ, ಹಾಗೆ ಪೋಷಕರಾಗಿ ಕೂಡ ಅವರ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಕಾರ್ಯಕ್ರಮದಲ್ಲಿ ಶಿಕ್ಷಕರ ಅಭಿಪ್ರಾಯ ಇರೋದು ಕೂಡ ತುಂಬಾ ಸೂಕ್ತವಾಗಿರುತ್ತೆ ಅಲ್ವಾ? ಹಾಗಾಗಿ ನಮ್ಮ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆಯ ಮಾಯಕೊಂಡದ ಕೆಪಿಎಸ್ಸಿ ಶಾಲೆಯಲ್ಲಿ ಇಂಗ್ಲಿಷ್ ಶಿಕ್ಷಕರಾಗಿ ಸಿಎಲ್ ಏಕನಾಥ್ ಅನ್ನೋರು ಕೆಲಸ ಮಾಡ್ತಾ ಇದ್ದಾರೆ, ಅವರನ್ನ ಕಾರ್ಯಕ್ರಮದಲ್ಲಿ ಮಾತಾಡಿಸೋಣ. ಹಲೋ, ನಮಸ್ತೆ ಸರ್.
1: ಹಲೋ,
0: ನಮಸ್ತೆ ಸರ್.
1: ಮೇಡಮ್ ನಮಸ್ತೆ ಹೇಳಿ. ಮೇಡಮ್
0: ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ.
1: ಥ್ಯಾಂಕ್ ಯು ಮೇಡಮ್.

0: ಸರ್, ಇವತ್ತಿನ ವಿಷಯ ಮಕ್ಕಳ ಶೈಕ್ಷಣಿಕ ಪಾಲ್ಗೊಳ್ಳುವಿಕೆಯಲ್ಲಿ ಪೋಷಕರು ಹಾಗೆ ಶಿಕ್ಷಕರ ಪಾತ್ರ ಅನ್ನುವಂಥದ್ದನ್ನ ತಗೊಂಡಿದ್ದೀವಿ ಸರ್. ಶಾಲೆ ಆರಂಭ ಆಗಿದೆ, ಮಕ್ಕಳು ಕೂಡ ಶಾಲಾ ವಾತಾವರಣಕ್ಕೆ ಹೊಂದ್ಕೊಳ್ತಾ ಇದ್ದಾರೆ. ಹಾಗೇನೆ ಈ ಒಂದು ಹಂತದಲ್ಲಿ ಶಾಲಾ ಚಟುವಟಿಕೆಯಲ್ಲಿ ಮಕ್ಕಳ ಪಾಲ್ಗೊಳ್ಳುವಿಕೆ ಹೇಗ್ ಸಾಕ್ತಾ ಇದೆ ಸರ್?
1: ಮಕ್ಕಳ ಬರ್ತಾ ಇದ್ರ ಶಾಲೆಗೆ ಬರ್ತಾ ಇದ್ರೆ ನನಗೆ ನಾನು ಗಮನಿಸಿದ ಹಾಗೆ ಈ ಪೋಸ್ಟ್ ಕೊರೋನಾ ಇರೋ ಏನು ಸಿನಾರಿಯೋ ಏನಿದೆಯಲ್ಲ, ಇಲ್ಲಿ ಮಕ್ಕಳಿಗೊಂದು ಡೈವರ್ಷನ್ ಜಾಸ್ತಿ ಇದೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಈಗ ಅವಾಗ ಮುಂಚೆ ಏನಾಯ್ತು ಅಂದ್ರೆ ಶಾಲೆ ಟೀಚರ್ಸ್ ಅಷ್ಟೇ ಇದ್ರು, ಈಗ ಅವರಿಗೆ ಒಂದು ಕೈಯಲ್ಲಿ ಮೊಬೈಲ್ ಬಂದ್ಬಿಟ್ಟಿದೆ. ಅದರಿಂದ ಏನಾಗುತ್ತೆ ಅಂದ್ರೆ ಅವರು ಅದಕ್ಕೆ ಜಾಸ್ತಿ ಫೋಕಸ್ ಮಾಡಲು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಹೋಗ್ತಾರೆ. ಮತ್ತೆ ಕಾನ್ಸಂಟ್ರೇಷನ್ ಅಂತ ಏನೋ ಹೇಳ್ತೀವಿ, ಅದೆಲ್ಲೋ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ನನಗನ್ಸ್ತದೆ.
0: ಮಕ್ಕಳಲ್ಲಿ ಏಕಾಗ್ರತೆ ಕೊರತೆ ಇದೆ ಅಂತ ಹೇಳ್ತಾ ಇದ್ದೀರಾ?
1: ಹೌದೌದು ಮೇಡಮ್. ಯಾಕಂದ್ರೆ ನೋಡ್ರಿ, ಕಾನ್ಸಂಟ್ರೇಷನ್ ಇಸ್ ಕೀ ಟು ಸಕ್ಸಸ್ ಅಂತ ಒಂದು ಪದ ಇದೆ, ಸ್ಟೇಟ್ಮೆಂಟ್ ಇದೆ. ಯಾವಾಗಲೂ ಮಗು ಯಾವಾಗ ಏಕಾಗ್ರತೆಯಿಂದ ಕಲಿಯುತ್ತೋ ಅವಾಗ ಅದು ಶಾಶ್ವತವಾಗಿರ್ತಕ್ಕಂತಹ ಒಂದು ನೆನಪಿನಲ್ಲಿ ಉಳಿತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಅದೇನೋ ಕೊರತೆ ಇದೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಪೋಷಕರದ್ದು ಒಂದು ಏನಾಗಿದೆ ಅಂತ ಹೇಳಿದ್ರೆ, ಬಹಳ ಫ್ಯಾಮಿಲಿಗಳಲ್ಲಿ ಇಬ್ರು ಗಂಡ ಹೆಂಡತಿ ಇಬ್ರು ದುಡಿಯೋಕು, ತಂದೆ ಪಾಲಕರು ಪೋಷಕರು ದುಡಿಯೋಕ್ ಹೋಗೋದ್ರಿಂದ ಮಕ್ಕಳನ್ನ ಅದು ಕಾನ್ಸಂಟ್ರೇಷನ್ ಅವರನ್ನ ಅಂದ್ರೆ ಅವ್ರ ಅಬ್ಸರ್ವೇಷನ್ ಎಲ್ಲೋ ಸ್ವಲ್ಪ ಕಡಿಮೆ ಆಗ್ತಿದೆ ಅಂತ ನನಗೆ ಅನ್ಸ್ತಾ ಇದೆ. ಮಕ್ಕಳನ್ನ ಗಮನಿಸ್ದಾರೆ ಇದ್ರೆ ಬಹಳ ತಪ್ಪಾಗ್ಬಿಡುತ್ತೆ.
0: ಈಗ ಗಮನಿಸ್ತಾ ಇರ್ಬೇಕಾಗುತ್ತೆ,
1: ಗಮನಿಸ್ತಾ ಇರ್ಬೇಕು ಮ್ಯಾಮ್. ಯಾಕಂದ್ರೆ ಈಗ ಮಹಾಭಾರತದಲ್ಲಿ ಯುದ್ಧ ಆಯ್ತು, 18 ದಿನ ಕುರುಕ್ಷೇತ್ರ ಯುದ್ಧ ಆಯ್ತು. ಆ ಯುದ್ಧದ ನಂತರದಲ್ಲಿ ಗಾಂಧಾರಿ ಬಂದ್ಬಿಟ್ಟು ಶ್ರೀಕೃಷ್ಣ ಕೇಳ್ತಾಳೆ, ಕೃಷ್ಣ ನೀನು ಮೋಸಗಾರ ಅಂತ ಹೇಳ್ಬಿಟ್ಟು. ಆ ಸಂದರ್ಭದಲ್ಲಿ ಕೃಷ್ಣ ಕೇಳ್ತಾನೆ, ನಾನೇ ನಮ್ಮ ನಿನಗೆ ಮೋಸ ಮಾಡಿದೀನಿ ಅಂತ ಹೇಳ್ಬಿಟ್ಟು. ಆಗ ಗಾಂಧಾರಿ ಕೇಳ್ತಾಳೆ, ನನಗೆ ನನಗೆ 101 ಜನ ಮಕ್ಕಳು ಕೊಟ್ಟೆ, ಕುಂತಿಗೆ ಕೇವಲ 5 ಜನ ಮಕ್ಕಳು ಕೊಟ್ಟೆ. 18 ದಿನ ಕುರುಕ್ಷೇತ್ರ ಯುದ್ಧ ಆದ ನಂತರದಲ್ಲಿ ಅವರವರು ಒಬ್ರು ಉಳಿದಿದ್ದಿಲ್ಲ, ಪಾಂಡವರು 5 ಜನ ಉಳಿದಿದ್ರು. ಅದಕ್ಕೆ ಅವಳು ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ ಗಾಂಧಾರಿದು, ನನಗೆ ಮತ್ತೆ 101 ಜನ ಮಕ್ಕಳು ಕೊಟ್ಟು ಒಬ್ರು ಉಳಿಸಲಿಲ್ಲ ಅಂತಕ್ಕಂಥದ್ದು ಪ್ರಶ್ನೆ. ಆಗ ಶ್ರೀಕೃಷ್ಣ ಮಾತು ಹೇಳ್ತಾನೆ ಏನಂತ ಹೇಳಿದ್ರೆ, ನಮ್ಮ ಗಾಂಧಾರಿ ಯಾವ ಮಕ್ಕಳನ್ನ ತಂದೆ ತಾಯಿಗಳು ಗಮನಿಸಲ್ಲೋ ಆ ಮಕ್ಕಳನ್ನ ದೇವರು ಗಮನಿಸಲ್ಲ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಇಲ್ಲಿ ನಾವು ಪಾಲಕರಾಗ್ಲಿ, ನಾನೊಬ್ಬ ಶಿಕ್ಷಕನಾಗಿ, ನನ್ನ ತರಗತಿಯಲ್ಲಿ ಇರತಕ್ಕಂಥ ಮಕ್ಕಳನ್ನ ನಾನು ಗಮನಿಸ್ತಲೇ ಇದ್ರೆ ಅಥವಾ ಪೋಷಕರು ಗಮನಿಸ್ತಲೇ ಇದ್ರೆ ಎಲ್ಲೋ ಮಗು ಏನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸರಿಯಾದ ದಿಕ್ಕಲ್ಲಿ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ.
0: ಖಂಡಿತವಾಗ್ಲೂ ನೀವು ತುಂಬಾ ಚೆನ್ನಾಗಿ ಒಂದು ಉದಾಹರಣೆ ಮೂಲಕನೇ ಹೇಳಿದ್ರೆ, ಹೌದು ಮನೆಯೇ ಮೊದಲ ಪಾಠ ಶಾಲೆ ಅಂತಾನೆ ಹೇಳ್ತೀವಿ ನಾವು. ಹಾಗಾಗಿ ಹೆತ್ತವರ ಒಂದು ಗಮನಿಸುವಿಕೆ ಬಹಳ ಮುಖ್ಯ ಆಗುತ್ತೆ, ನಂತರದಲ್ಲಿ ಶಿಕ್ಷಕರ ಪಾತ್ರ ಬರುತ್ತೆ. ಇಬ್ಬರು ಒಂದು ರೀತಿ ಸಮನ್ವಯವಾಗಿ ಈ ಒಂದು ಕೆಲಸವನ್ನ ಮಾಡ್ಬೇಕಾಗುತ್ತೆ, ಅದರಲ್ಲೂ ಹೆಚ್ಚಿನ ಪಕ್ಷ ಪೋಷಕರಿಗೆ ಬಹಳ ನಿಗಾ ಇರಬೇಕಾಗುತ್ತೆ.
1: ಹೌದು ಮೇಡಮ್. ಯಾಕೆಂದ್ರೆ ಮನೆಯಲ್ಲಿ ನೋಡ್ರಿ, ಶಾಲೆನಲ್ಲಿ ಮಗು 6-8 ಗಂಟೆ ಮ್ಯಾಕ್ಸಿಮಮ್ 8 ಗಂಟೆ ಸ್ಪೆಂಡ್ ಮಾಡಬಹುದು. ಉಳಿದಂತ ಸಂದರ್ಭ ಎಲ್ಲ ಮನೆಯಲ್ಲೇ ಮಗು ತಂದೆ ತಾಯಿಗಳ ಜೊತೆಗೆ ಪೋಷಕರ ಜೊತೆಗೆ ಇರುತ್ತೆ. ಅವರ ಒಂದು ಗಮನಿಸುವಿಕೆನು ಬಹಳ ಬಹಳ ಆಗ್ಬೇಕಾಗಿದೆ. ಎಲ್ಲರೂ ಏನಂದ್ರೆ ನಾವೊಂದು ನಾವೇ ಒಂದು ಭ್ರಮಾಲೋಕನ ಬ್ಯುಸಿ ಬ್ಯುಸಿ ಏನೋ ಸೃಷ್ಟಿಸ್ಕೊಂಡ್ಬಿಟ್ಟಿದೀವಿ. ಏನೋ ಆತರ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಮಗು ಗಮನಿಸದಲ್ಲಿ ಇದ್ರೆ ಅವನೇನ್ ಅವನು ಒಂದು ದಾರಿ ಚೇಂಜ್ ಮಾಡ್ಕೊಳ್ಳೋದು ಅನ್ನೋ ಸಾಧ್ಯತೆಗಳು ಇರ್ತವೆ. ಅದರಿಂದ ಗಮನಿಸುವಿಕೆ, ಅವನ ಅವಲೋಕನ ಮಾಡಿ ತಪ್ಪಂತಿದ್ದಕ್ಕಂಥದ್ದು ಆಯಾ ಸಂದರ್ಭದಲ್ಲಿ ಸರಿಯಾದಂತಹ ಮಾರ್ಗದರ್ಶನ ಇಡ್ತಕ್ಕಂತಹ ಜವಾಬ್ದಾರಿ ಹಿಂದೆಂದಿಗಿಂತ ಇತ್ತೀಚಿನ ದಿನಗಳಲ್ಲಂತೂ ಪೋಷಕರು ಮತ್ತೆ ಶಿಕ್ಷಕರ ಮೇಲಿದೆ ಅಂತ ನನಗೆ ಅನಿಸುತ್ತೆ ಮೇಡಮ್. ನಾವು
0: ಖಂಡಿತ ಖಂಡಿತ ನೀವು ಕೂಡ ಇಂಗ್ಲಿಷ್ ಭಾಷಾ ಶಿಕ್ಷಕರು, ಇಂಗ್ಲಿಷ್ ಅಂದ್ರೆ ಮಕ್ಕಳಲ್ಲಿ ಒಂದ್ ರೀತಿ ಮನಸ್ಥಿತಿ ಅದು ಕಠಿಣ ಅಂತೇಳಿ, ಇಂಥ ಸಂದರ್ಭದಲ್ಲಿ ಶಾಲೆಗೆ ಬರುವಂತಹ ಮಕ್ಕಳಿಗೆ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಆಸಕ್ತಿ ಮೂಡಿಸೋ ಹಾಗೆ ಅಥವಾ ಅವರು ಅದ್ರ ಬಗ್ಗೆ ಹೆಚ್ಚಿನದಾಗಿ ತಿಳ್ಕೊಳ್ಬೇಕು ಅನ್ನೋ ಮನಸ್ಥಿತಿ ಬರೋದಕ್ಕೆ ಒಬ್ಬ ಶಿಕ್ಷಕರಾಗಿ ನೀವು ಹೇಗೆ ಅದನ್ನ ಮಾಡ್ತೀರಾ ಸರ್, ಅಂದ್ರೆ ಶಾಲೆಯಲ್ಲಿ ಪಾಠವನ್ನ ಬೋಧಿಸುವಂತದ್ದು?
1: ಮೇಡಮ್, ನನಗೇನಂದ್ರೆ ನಾನು ನೋಡ್ರಿ, ಶಿಕ್ಷಕನಾಗಿ ಒಂದು 20 ವರ್ಷ ಸರ್ಕಾರಿ ಸೇವೆನಲ್ಲಿ ಇದ್ದೀನಿ. ಹಿಂದೆ ಒಂದು 5 ಇಯರ್ಸ್ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನಗೆ ಅಂದ್ರೆ ವೃತ್ತಿ ಬಂದಾಡಿಂದನು ಮಕ್ಕಳಿಗೆ ಏನಾಗಿದೆ ಅಂತ ಹೇಳಿದ್ರೆ, ಅವ್ರಿಗೇನು ವಿಶೇಷವಾಗಿ ಭಾಷೆನಲ್ಲಿ ಮಗು ಆಲಿಸುವಕ್ಕೆ ಸಾಮರ್ಥ್ಯವನ್ನು ಚೆನ್ನಾಗಿ ಗಳಿಸ್ಕೋಬೇಕು. ಯಾಕೆ ಯಾವಾಗ ಗುಡ್ ಲಿಸನರ್ ಇಸ್ ಎ ಗುಡ್ ಸ್ಪೀಕರ್ ಅಂತ ಹೇಳಿದ್ದಾರೆ, ಯಾವಾಗ ಮಗು ಚೆನ್ನಾಗಿ ಆಲಿಸ್ತಾ ಹೋಗ್ತಾನೋ ಅವನು ಚೆನ್ನಾಗಿ ಒಳ್ಳೆ ಮಾತುಗಾರನಾಗಲು ಸಾಧ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನಾನು ತರಗತಿಗಳಲ್ಲಿ ಸಾಕಷ್ಟು ಒಂದು ಏನು ಆಕ್ಟಿವಿಟಿಗಳನ್ನ ಕಂಡಕ್ಟ್ ಚಟುವಟಿಕೆಗಳ ಮೂಲಕ

0: ಮಗುವಿನಲ್ಲಿ ಆಸಕ್ತಿಯನ್ನ ಕಲಿಕೆ ಅಂದ್ರೆ ಅವನಿಗೆ ಆಲಿಸುವ ಸಾಮರ್ಥ್ಯವನ್ನು ಬೆಳೆಸಿ ಆ ಮೂಲಕ ಮಾತಾಡೋದಕ್ಕೆ ಪ್ರಯತ್ನ ಮಾಡಿಸ್ತಾ ಇದ್ದೀನಿ. ಹಾಗೇನೆ ಒಂದು ರೀಡಿಂಗ್ ಒಂದು ಅಂದ್ರೆ ಓದುವಿಕೆ ಅನ್ನತಕ್ಕಂಥದ್ದು ಒಂದು ಕೌಶಲ, ಅದು ಒಂದು ಸ್ಕಿಲ್. ಯಾರು ಚೆನ್ನಾಗಿ ಓದಿಸಲ್ಲಿ ತೊಡಸ್ಕೊಂತಾರೋ ಅವರು ಯಾವ ಏನನ್ನ ಬೇಕಾದ್ರೆ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ನೋಡ್ರಿ, ರೀಡಿಂಗ್ ಪೀಪಲ್ ಆರ್ ಲೀಡಿಂಗ್ ಪೀಪಲ್, ರೀಡಿಂಗ್ ನೇಷನ್ಸ್ ಆರ್ ಲೀಡಿಂಗ್ ನೇಷನ್ಸ್ ಅಂತ ಒಂದು ಮಾತಿದೆ. ಸೊ ಮಗುವಿನಲ್ಲಿ ಓದುವ ಸಾಮರ್ಥ್ಯವನ್ನು ಬೆಳೆಸ್ತಕ್ಕಂಥದ್ದು ಬಹಳ ಮುಖ್ಯ ಇರುತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಇವ ನಮ್ಮಲ್ಲಿಯೂ ಸಹ ಏನಾಗಿದೆ, ಸರ್ಕಾರ ಕೊಟ್ಟಿರ್ತಕ್ಕಂಥ ಟೆಕ್ಸ್ಟ್ ಬುಕ್ ನಲ್ಲಿ ಸಹ ಸಾಕಷ್ಟು ಓದುವಿಕೆಯನ್ನ ಅಂದ್ರೆ ರೀಡಿಂಗ್ ಸ್ಕಿಲ್ ಅನ್ನು ಬೆಳೆಸೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಸೊ ಅದನ್ನ ಬೆಳೆಸ್ಕೊಂಡು ಮಕ್ಕಳಲ್ಲಿ ಒಂದು ಓದುವ ಒಂದು ಕೌಶಲ್ಯಗಳನ್ನ ಬೆಳೆಸೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ.
1: ಖಂಡಿತ ಸರ್, ನಮ್ಮ ಲಿಸ್ನರ್ಸ್ ಕೂಡ ಮಾತಾಡ್ತಾ ಇದ್ರು, ಮಕ್ಕಳನ್ನ ಗಮನಿಸ್ತಾ ಇರಬೇಕು, ಪೋಷಕರ ಪಾತ್ರನೇ ಹೆಚ್ಚಾಗಿರುತ್ತೆ ಅಂತ ನೀವು ಕೂಡ ಅದನ್ನೇ ಹೇಳಿದ್ರಿ ಒಂದು ಉದಾಹರಣೆ ಮೂಲಕ. ಒಟ್ಟಾರೆ ಇಬ್ಬರು ಕೂಡ ಶಿಕ್ಷಕರು ಪೋಷಕರು ಸಮಾಜದ ಭವಿಷ್ಯವನ್ನ ರೂಪಿಸುವಂತಹ ಮಕ್ಕಳನ್ನ ನಿರ್ಮಿಸೋದ್ರಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದಾಗಿರುತ್ತೆ. ಅಂತ ವೃತ್ತಿಯನ್ನ ನಿಭಾಯಿಸ್ತಾ ಇದ್ದೀರಾ ಸರ್, ನಿಮ್ಮ ಸೇವೆ ನಿರಂತರವಾಗಿರ್ಲಿ. ಕಾರ್ಯಕ್ರಮಕ್ಕೆ ಸಮಯ ಮಾಡಿಕೊಂಡು ಭಾಗವಹಿಸಿದ್ದಕ್ಕಾಗಿ ನಿಮ್ಗೆ ಧನ್ಯವಾದಗಳು ಸರ್.
0: ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್.
1: ಓಕೆ, ಖಂಡಿತ ಒಂದು ವಿಷಯ, ಶಿಕ್ಷಕರು ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ಇರುವಂತದ್ದು ಶಾಲೆಯಲ್ಲಿ ಒಂದು ತರಗತಿಯಲ್ಲಿ ಇರುವಂತಹ ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ಕಲಿಬೇಕು.
2: ಇದು ಬಹಳ ಒಳ್ಳೆ ಮಾತನ್ನ ಹೇಳಿದ್ರು ಅವರು, ಕೌರವರ
1: ಹೌದು ಉದಾಹರಣೆ ಸಹಿತ. ಖಂಡಿತ,
2: ಯಾಕಂದ್ರೆ ಅಲ್ಲಿ ಕೇಳ್ಬೇಕು ಅಂತ ಹೇಳ್ತಾರೆ. ಅದೇ ಸರ್ ಹೇಳಿದ್ದು, ಶ್ರೀಕೃಷ್ಣನ್ಗೆ ಹೇಳಿದಾಗ ಅಲ್ಲಿ ಧರ್ಮ ಗೆಲ್ಲುತ್ತೆ ಅಂತ ಹೇಳಿ ಕೊನೆಗೆ ಒಂದು ಮಾತಂತಾರೆ ಅವರು, ಅವ್ರ ಮಾತು ಕೇಳ್ತಾ ಇದ್ರು.
1: ಹೌದು, ಅಂದ್ರೆ ಪೋಷಕರೇ ಗಮನಿಸಿ ಮಕ್ಕಳು ಯಾವ ಹಾದಿಯಲ್ಲಿ ಸಾಕ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಿ ಅವರನ್ನ ತಿದ್ದಿದ್ದೆ ಆದ್ರೆ ಮಕ್ಕಳು ಕೂಡ ಸರಿ ದಾರಿನಲ್ಲೇ ಸಾಕ್ತಾರೆ. ಓಕೆ, ಒಂದು ಕರೆ ಇದೆ. ಹಲೋ, ನಮಸ್ತೆ. ಓಕೆ, ಕಟ್ ಆಗಿದೆ. ಈ ಒಂದು ಮಕ್ಕಳ ಪಾಲ್ಗೊಳ್ಳಿಕೆ ಇರೋದ್ರಲ್ಲಿ ಆಸಕ್ತಿ ಅನ್ನೋದು ಮುಖ್ಯ ಅಂತೇಳಿ ಪ್ರತಿಯೊಬ್ರು ಹೇಳ್ತಾರೆ. ಯಾವುದೇ ಒಂದು ವಿಷಯನಾದ್ರೂ ಅಷ್ಟೇನೆ, ಈಗ ತರಗತಿಯಲ್ಲಿ 6 ವಿಷಯಗಳನ್ನ ಕಲಿತಾ ಇರ್ತಾರೆ ಅಂದ್ರೆ ಯಾವ ವಿದ್ಯಾರ್ಥಿನ ಕೇಳಿದ್ರು ಕೂಡ ಅವ್ರಿಗೆ ಒಂದಷ್ಟು ಫೇವರೇಟ್ ಸಬ್ಜೆಕ್ಟ್ಗಳಿರುತ್ತೆ ಅಲ್ವಾ. ಅಂದ್ರೆ ಅಲ್ಲಿ ಆಸಕ್ತಿ ಇರುತ್ತೆ, ಆ ಆಸಕ್ತಿಗೆ ಕೆಲವೊಮ್ಮೆ ಶಿಕ್ಷಕರು ಕೂಡ ಕಾರಣ ಆಗಿರ್ತಾರೆ. ಇನ್ನೊಮ್ಮೆ ಅವರಿಗೆ ವಿಷಯದ ಬಗ್ಗೆ ಇರುವಂತಹ ಒಂದು ಆಸಕ್ತಿ ಅಂತಾನೆ ಹೇಳ್ಬಹುದು.
2: ಆಸಕ್ತಿ ಬಹಳ ಮುಖ್ಯ,
1: ಬಹಳ ಮುಖ್ಯ.
2: ಸಹಕಾರ ಮುಖ್ಯ. ಇದೆಲ್ಲ ಏನಾಗುತ್ತೆ ಅಂದ್ರೆ ಒಬ್ಬ ಮಗು ಮೇಲೆ ಪ್ರಭಾವ ಬೀರುತ್ತೆ. ಆ ಒಂದು ವಿಷಯದ ಬಗ್ಗೆ ಕರೆ ಬಂದಿದೆ.
1: ಓಕೆ, ಹಲೋ ನಮಸ್ತೆ. ನಮಸ್ತೆ, ನಿಮ್ ಹೆಸರು?
3: ನಮಸ್ತೆ, ಎರಡು ಜನಕ್ಕೂ ನಮಸ್ತೆ.
1: ಓಕೆ, ನಿಮ್ ಹೆಸರು ಹೇಳಿ.
3: ನೀವ್ರಿಗೂ ಎಲ್ಲಾನು ಕೇಳಿದೆ ನಾನು ಸುಮಾರು, ಅವಾಗಿನಿಂದ ಏನ್ ಸಿಗ್ಲಿಲ್ಲ, ಎಲ್ಲಾರು ಮಾತಾಡಿದ್ರು.
1: ಆಯ್ತು, ನೀವು ಮಾತಾಡೋಂತ್ರಿ. ಮೊದಲು ನಿಮ್ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದ್ದೀರಾ?
3: ನಮ್ಮ ಹೆಸರು ಪರಮೇಶ್ವರಯ್ಯ ಅಂತ.
1: ಓಕೆ, ಮಾತಾಡಿ ಪರಮೇಶ್ವರಯ್ಯ ಅವ್ರೆ.
3: ಶಾಲೆಗಳು ಮೊದ್ಲು ನಾವೆಲ್ಲ ಓದ್ಬೇಕಾದ್ರೆ ಸುಮಾರು ಎಷ್ಟು ಅಂದ್ರೆ ಒಂದು 150-200 ಜನ ಇರ್ತಿದ್ವಿ. ಇವತ್ತದು ಏನಾಗಿತ್ತು, ಶಾಲೆ ಗವರ್ಮೆಂಟ್ ಶಾಲೆಗಳು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಈಗ ನಡೀತಾರೆ. ಅದರಲ್ಲಿ ಒಂದೊಂದು ಊರಿಗೆ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಗೆ ನಮ್ಮೂರಲ್ಲಿ 3 ಜನ ಇರೋದೇ, 3 ಜನ ಇಡೀ ಊರೆಲ್ಲ ತಿರುಗಿದ್ರೆ ಇದೇ 3 ಜನ ಮಾತ್ರ ಅಡ್ಮಿಷನ್ ಆಗ್ತಿದ್ದಾರೆ. ಇನ್ನ ಎಲ್ಲ ವಸ್ತು ಅಲ್ಲಿ ಇಲ್ಲಿಗೆ ಕಳಿಸ್ತಿದ್ದಾರೆ. ಕಾರಣ ಏನಪ್ಪಾ ಅಂತಂದ್ರೆ, ಇದು ನಮ್ಮ ಪೋಷಕರಲ್ಲಿ ಒಂದು 2-3 ತರದ ತಪ್ಪುಗಳು ಮಾಡ್ತಾರೆ. ಯಾಕೆಂದ್ರೆ ಆ ಪಕ್ಕದ ಮನೆ ಇರುವ ಅಲ್ಲಿ ಕಳಿಸಿದ್ರು ಅಂದ್ರೆ ನಾನು ಕಲಿಸ್ಬೇಕಾ ಅವ್ರಿಗೆ ಅನ್ಕಂದು, ಅಲ್ಲಿ ಅವ್ರು ಪಾಠ ಮಾಡೋದು ಕೂಡ ಅದೇ, ಇಲ್ಲಿ ಮಾಡೋದು ಅದೇ.
1: ಹೇಳಿ. ಹಲೋ.
3: ಬ್ಯಾಗ ಹೊತ್ಕೊಂಡ್ಬಂದು ಬಸ್ ಹತ್ತಿಸ್ತಾರೆ. ಅದನ್ನೇ ಈ ಇಲ್ಲಿ ಕೂಡ ಈ ನಮ್ ಸರ್ಕಾರಿ ಶಾಲೆಗೆ ಕರ್ಕೊಂಡೋಗಿ ಬ್ಯಾಗ್ ತಗೊಂಡೋಗಿ ಮಕ್ಕಳು ಕಳಿಸ್ಲಿ. ಆಮೇಲೆ ಪೋಷಕರು ಹೆಣ್ಮಕ್ಳು 3 ಜನ, 2 ಜನ, 4 ಜನ ಜೊತೆಯಾಗ್ಬಿಟ್ಟು ಒಂದೊಂದ್ ದಿವಸ ವಿಸಿಟ್ ಕೊಡ್ಲಿ, ನಮ್ ಮಕ್ಳು ಹೆಂಗ್ ಓದ್ತಾರೆ ನೋಡಕ್ಕೆ ಅಂತಂದೇಳಿ. ಅವ್ರೇನ್ ಬರದ್ ಬೇಡ ಅಂತ ಮಿಷಗಳು ಹೇಳಲ್ಲ.
1: ಖಂಡಿತ ಪರಮೇಶ್ವರ
3: ಅಂದ್ರೆ ಮಕ್ಕಳನ್ನ ಶಾಲೆಗೆ ಕಳ್ಸೋದು, ಮಧ್ಯಾಹ್ನ ಊಟ ಕೊಡ್ತಾರೆ, ಅಲ್ಲಿ ಏನ್ ಮಾಡ್ತಾರೆ ಏನ್ ಬಿಡ್ತಾರೆ ಅಂತ ಗೊತ್ತಿಲ್ಲ. ಎಲ್ಲರ ಮನೆಯಲ್ಲೂ ವಿದ್ಯಾವಂತರು ಇರಲ್ಲ. ಸಾಯಂಕಾಲ ಅವ್ರಿಗೆ ಹೇಳ್ಕೊಡಕ್ಕೆ ಯಾರ ಹತ್ರ ಎಲ್ಲಿ ಕೂಲಿ ಶಾಲೆ ಮಾಡ್ತಾರೆ ಅಂತ ಅದಕ್ಕೊಂದು 200-300 ರೂಪಾಯಿ ತಿಂಗಳಿಗೆ ಕೊಟ್ಬಿಟ್ಟು ಅಲ್ಲಿ ಕಳಿಸ್ತಾರೆ. ಅಲ್ಲೇನು ಹೇಳ್ಕೊಡ್ತಾರೆ ಅನ್ನೋದು ಗೊತ್ತಲ್ಲ. ಹಿಂಗಾಗ್ಬಿಟ್ಟು ಏನಾಗಿತ್ತು ಅಂದ್ರೆ ವಿದ್ಯಾಭ್ಯಾಸ ಹಳ್ಳಿಯಲ್ಲಿ ಬಹಳ ಹಿಂದೆ ಉಳಿದ್ಬಿಟ್ಟಿದೆ. ಒಳ್ಳೆ ಮೇಷುಗಳಿದ್ದಾರೆ, ನಾವು ಮೇಷುಗಳ ಮೇಲೆ ನಾವೇನು ಯಾವ ತರ ತಪ್ಪು ಹೇಳಕ್ ತಯಾರಿಲ್ಲ.

0: ನಾವು ಇವತ್ತು ಪ್ರತಿನಿತ್ಯನು ಪ್ರತಿ ಶಾಲೆಗೆ ಹೋಗಿ ನಾವು ಭೇಟಿ ಕೊಡ್ತಾ ಇದೀವಿ. ಒಂದು 8 ಜನ ಇದೀವಿ ನಾವು. ನಾವೆಲ್ಲ ಮಾತಾಡ್ಕೊಂಡು ಇಂಥ ದಿವಸ ನೀವು ಹೋಗ್ರಿ, ಇಂಥ ದಿವಸ ನಾವು ಹೋಗ್ತೀವಿ ಅಂತೇಳಂತ ಮಾತಾಡ್ಕೊಂಡು ಅವತ್ತು ನಾವೆಲ್ಲ ಭೇಟಿ ಕೊಡ್ತೀವಿ. ಹಂಗಾಗಿ ನಮ್ಮೂರ್ ಶಾಲೆಯಲ್ಲಿ ಇರುವಂತ ಇವರು ಮೇಷು ಯಾವ ಶಾಲೆಯಲ್ಲಿ ಇಲ್ಲ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಎಲ್ಲ ಇದು ಮಾಡ್ತಾರೆ. ಆದ್ರೂ ಕೂಡ ನಷ್ಟಂತ ಕಮ್ಮಿ ಆಗ್ತಾ ಇತ್ತು, ಯಾಕೆಂದ್ರೆ ಎಲ್ಲ ಅಲ್ಲಿ ಇಲ್ಲಿಗೆ ಬಸ್ ಹಚ್ಚಿ ಕಳಿಸ್ತಾರೆ. 35-40 ಸಾವಿರ ರೂಪಾಯಿ ದುಡ್ಡು ಕಟ್ಟಿ ಮಾಡ್ತಾ ಇದಾರೆ ಅಂತಂದ್ರೆ ಇದು ನಮ್ ದುರಾದೃಷ್ಟ. ಏನ್ ಮಾಡಕ್ಕಾಗ ಸರ್, ನಾವು ನಮ್ಮ ಮಕ್ಕಳನ್ನ ಎಲ್ಲಿ ಓದ್ಸಿದ್ರು ಕೂಡ ಅವ್ರು ಓದ ಅಂತಾರಿದ್ರೆ ಓದೇ ಓದ್ತಾರೆ. ಅವ್ರು ಅವ್ರ ತಲೆಗೆ ಹತ್ತಿಲ್ಲ ಅಂತಂದ್ರೆ ನೀವು ಎಲ್ಲಿ ಕಳಿಸಿದ್ರು ಕೂಡ ಅವ್ರು ಅಷ್ಟೇ. ಹಂಗಾಗಿ ಇವತ್ತು ನಾವು ಅದನ್ನ ನಾವು ಏನೀಗ ಬೇರೆ ಕಾನ್ವೆಂಟ್ ಕಳಿಸಿರೋ ಹುಡುಗರ್ನು ನಮ್ಮ ಶಾಲೆಯಲ್ಲಿ ಓದಂತ ಹುಡುಗರ್ನು ಇಬ್ಬರು ಆ ಪ್ರಶ್ನೆ ಕೇಳಿದ್ರೆ ಈ ನಮ್ಮ ಈ ಗವರ್ಮೆಂಟ್ ಶಾಲೆಯಲ್ಲಿ ಏನ್ ಹೋಗ್ತದಲ್ಲ ಅವ್ರು ಕೊಡೋಂತ ಉತ್ತರ ಅವ್ರು ಕೊಡ್ತಾ ಇಲ್ಲ.
1: ಖಂಡಿತ ಪರಮೇಶ್ವರಯ್ಯ ಅವರೇ, ವಿಷಯ ಇರೋದು ಇಲ್ಲಿ ಯಾವ ಶಾಲೆಯಲ್ಲಿ ಮಗು ಓದ್ತಾ ಇದೆ ಅಂದ್ರೂ ಯಾವುದೇ ಶಾಲೆನಲ್ಲಿ ಓದ್ತಾ ಇದ್ರು ಆ ಮಕ್ಕಳ ಪಾಲ್ಗೊಳ್ಳುವಿಕೆ ಹೇಗಿದೆ, ಅದರಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಪಾತ್ರದ ಬಗ್ಗೆ ಮಾತಾಡ್ತಾ ಇರೋದು.
0: ಹೌದು ಸರ್, ಅದೇ ವಿಚಾರನೇ ನಾನು ಹೇಳುದು.
1: ಹೌದು,
0: ಪೋಷಕರು ಏನ್ ಮಾಡ್ತಾರೆ ಅಂತಂದ್ರೆ ನಾವು ನಮ್ಮ ಮಕ್ಕಳನ್ನ ಅಲ್ಲಿಗೆ ಕಾನ್ವೆಂಟ್ ಕಲ್ಸಿದೀವಿ ಅಂತಂದಿಲ್ಲಿ ಇವ್ರು ಯಾರನ್ನು ಏನು ಮಕ್ಕಳನ್ನ ವಿಚಾರಿಸಲ್ಲ.
1: ಓಕೆ, ಒಟ್ಟಾರೆ ಪೋಷಕರು ಇಲ್ಲಿ ಕಾನ್ವೆಂಟ್ಗೆ ಕಳಿಸ್ಲಿ ಅಥವಾ ಸರ್ಕಾರಿ ಶಾಲೆಗೆ ಕಳಿಸ್ಲಿ ಅಲ್ಲಿ ಅವರ ಪಾತ್ರ ಇರುತ್ತೆ, ಯಾವ ರೀತಿ ಅವ್ರು ನಿಭಾಯಿಸಬೇಕು ಅಂತ ಕೇಳ್ತಿರೋದು.
2: ಯಾವ ಶಾಲೆ ಆದ್ರೂ ಸಹಿತ ನಮ್ಮ ಪೋಷಕರ ಪಾತ್ರ ಹೇಗಿರುತ್ತೆ, ಶಾಲೆಯಿಂದ ಬಂದಾಗ ಹೇಗಿರುತ್ತೆ, ಕಲಿಕೆಯಲ್ಲಿ ಹೇಗಿರುತ್ತೆ, ಇದ್ರ ಬಗ್ಗೆ ತಾವು ಮಾತಾಡಿ.
0: ಹೌದು ಸರ್, ಅದನ್ನ ಯಾರು ಈಗ ಹಳ್ಳಿಗಾಡಿನಲ್ಲಿ ಬೆಳಗಿಂದ ಸಾಯಂಕಾಲ ತನಕ ಕೆಲ್ಸಕ್ಕೆ ಹೋಗಿರ್ತಾರೆ, ಕೆಲಸದಿಂದ ಬಂದ್ಮೇಲೆ ನನ್ನ ಮಕ್ಳು ಏನ್ ಓದಿದಾರೆ ಏನ್ ಬಿಟ್ಟಿದ್ದಾರೆ ಅಂತಂದ್ ಪಾಪ ಎಲ್ಲ ಬಡ ಕೂಲಿಕಾರರು. ಹಂಗಾಗಿ ಅವರಿಗೆ ವಿದ್ಯಾಭ್ಯಾಸ ಇರಲ್ಲ, ಕೇಳಕ್ಕಾಗಲ್ಲ. ಅದನ್ನ ನಾವು ಊರಲ್ಲಿ ಇದ್ದಂತವ್ರು ಹೋಗ್ಬಿಟ್ಟು ಸರ್ ಹಿಂಗಿದೆ ಅವ್ರನ್ನ ಸ್ವಲ್ಪ ಸರಿಯಾಗಿ ತರಬೇತಿ ಮಾಡ್ರಿ ಅಂತಂದು ನಾವು ಹೇಳ್ಬೇಕಾಗತ್ತೆ. ಪೋಷಕರು ಕೂಡ ಹೋಗಿ ನಮ್ ಮಕ್ಳು ಹಿಂಗೆಲ್ಲ ಮಾಡ್ತಾರೆ ಅಂತ ಅವ್ರು ಕೇಳ್ಬೇಕಾಗತ್ತೆ. ಇಲ್ಲಿ ಅವ್ರನ್ನ ನೀನ್ ಏನ್ ಮಾಡ್ದಪ್ಪ ಏನು ಅಂತಂದು ಕೇಳ್ಬೇಕು.
1: ಖಂಡಿತ.
0: ಅದನ್ನ ಇವ್ರು ಕೇಳಲ್ಲ, ಇವ್ರು ಸಾಯಂಕಾಲ ತನಕ ಸೋತ್ ಬಂದಿರ್ತಾರ.
1: ಹೇಳೋದು ಮಕ್ಕಳನ್ನ ಪೋಷಕರು ಗಮನಿಸ್ಬೇಕು ಅನ್ನೋಂತದ್ದೇ ನಿಮ್ಮ ಅಭಿಪ್ರಾಯ ಕೂಡ ಆಗಿರುವಂತದ್ದು. ಓಕೆ ಪರಮೇಶ್ವರಯ್ಯ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಓಕೆ ಓಕೆ, ಖಂಡಿತವಾಗ್ಲು ಮಕ್ಕಳನ್ನ ಪೋಷಕರು ಗಮನಿಸ್ಬೇಕು ಅಂತ ಎಲ್ಲರೂ ಹೇಳ್ತೀವಿ. ಆದ್ರೆ ಮಕ್ಕಳ ಜೊತೆಗೆ ನಮ್ಮ ಒಂದು ಬಾಂಧವ್ಯ ಅನ್ನೋದಿರುತ್ತಲ್ಲ, ಬಹಳ ಮುಖ್ಯ ಆಗುತ್ತೆ. ನಾವು ಬರೀ ಗಮನಿಸ್ತಾನೆ ಇರ್ತೀವಿ, ಮಕ್ಕಳನ್ನ ಗದರಿಸ್ತೀವಿ ಅಂದ್ರೆ ಆ ಮಕ್ಕಳು ಖಂಡಿತ ನಮ್ಮ ಮಾತು ಕೇಳಲ್ಲ.
2: ಪ್ರೀತಿ ವಿಶ್ವಾಸ ಮಕ್ಕಳಿಗೆ,
1: ಪ್ರೀತಿಯಿಂದ ಮಕ್ಕಳ ಮನಸ್ಸನ್ನ ಗೆದ್ದು ನಂತರದಲ್ಲಿ ಅವ್ರನ್ನ ನಿಯಂತ್ರಿಸಿದ್ರೆ ಆ ಮಕ್ಕಳು ಮಾತನ್ನ ಕೇಳ್ತಾರೆ.
2: ಒಳ್ಳೆ ಮಾತು ಹೇಳಿದ್ರ ಮತ್ತೆ, ಯಾಕಂದ್ರೆ ಪ್ರೀತಿ ಅನ್ನೋದು ಮಗು ಕೊಟ್ರೆ ತಂತಾನೆ ಎಲ್ಲ ಕಲಿಯುತ್ತೆ, ಅನುಕರಣೆನೂ ಮಾಡುತ್ತೆ. ನಾವು ಗದರಿಸಿದಾಗ ಸಿಟ್ಟು ಮಾಡ್ಕೊಂಡಾಗ ಮಗುಗೆ ಬೇಜಾರಾಗುತ್ತೆ, ಕಲಿಯೋದು ಸಹ ಕಲಿಯಲ್ಲ.
1: ಅಂದ್ರೆ ಇಲ್ಲಿ ಮಕ್ಕಳು ತಪ್ಪು ಮಾಡಿದಾಗ್ಲೂ ಕೂಡ ಅವರನ್ನ ಶಿಕ್ಷಿಸುವಂತಹ ಮನಸ್ಥಿತಿ ಹೆತ್ತವರಿಗಿರ್ಬೇಕು. ಆದ್ರೆ ಆ ಶಿಕ್ಷೆ ಹೇಗಿರ್ಬೇಕು ಅಂದ್ರೆ ಆ ಮಕ್ಕಳ ಮನಸ್ಸು ಏನು ಬದಲಾವಣೆ ಆಗೋ ಹಾಗಿರಬೇಕು. ಅದನ್ನ ಬಿಟ್ಟು ಅವರಿಗೆ ದೈಹಿಕವಾಗಿ ಹಿಂಸೆ ಮಾಡುವಂಥದ್ದು, ಮಾನಸಿಕವಾಗಿ ಅವರನ್ನ ಹೀಗೆಳೆಯುವಂಥದ್ದು, ಹೋಲಿಕೆ ಮಾಡಿ ಅವರಿಗೆ ಅವಮಾನ ಮಾಡುವಂಥದ್ದು, ಈ ರೀತಿಯಾದಂತಹ ವರ್ತನೆಗಳಿರಬಾರದು. ಬದಲಿಗೆ ಪೋಷಕರು ಒಂದು ರೀತಿ ಸ್ನೇಹಿತರಾಗಿ ಆ ರೀತಿ ವರ್ತಿಸಿದ್ದೇ ಆದರೆ ಮಕ್ಕಳು ತಮ್ಮ ಶಿಕ್ಷಣದಲ್ಲಷ್ಟೇ ಅಲ್ಲ, ತಮ್ಮ ಇಡೀ ಜೀವನದಲ್ಲಿ ನಡೆಯುವಂತಹ ಎಲ್ಲ ಘಟನೆಗಳನ್ನು ಕೂಡ ತಂದೆ ತಾಯಿ ಜೊತೆಗೆ ಶೇರ್ ಮಾಡ್ಕೊಳ್ತಾರೆ. ಹಾಗಾಗಿ ಇಲ್ಲಿ ಮಕ್ಕಳನ್ನ ಪೋಷಕರು ಮೊದಲು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ನಂತರದಲ್ಲಿ ಅವರಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ, ಶಿಕ್ಷಣದಲ್ಲಿ ಯಾವ ರೀತಿ ಅವ್ರು ಮುಂದೆ ಹೋಗ್ತಾ ಇದ್ದಾರೆ ಇದನ್ನ ಅವರು ಗಮನಿಸ್ಬೇಕಾಗುತ್ತೆ. ಜೊತೆಗೆ ಆ ಶಿಕ್ಷಕರು ಮತ್ತೆ ಪೋಷಕರ ನಡುವೆ ಒಂದು ರೀತಿ ಉತ್ತಮ ಸಂವಹನ ಇರಬೇಕು.
2: ಅಂದ್ರೆ
1: ಇಲ್ಲಿ ಪೋಷಕರು ಕೂಡ ಮಗುವಿನ ಪ್ರಗತಿಯನ್ನ, ಶಿಕ್ಷಣದ ಪ್ರಗತಿಯನ್ನ ಶಿಕ್ಷಕರ ಹತ್ರ ಕೇಳ್ತಾ ಇರ್ಬೇಕಾಗುತ್ತೆ, ವಿಚಾರಿಸ್ಬೇಕಾಗುತ್ತೆ. ಮಗು ಶಾಲೆಗೆ ಹೋಗುತ್ತೆ ಬರುತ್ತೆ, ಹೋಮ್ವರ್ಕ್ ಮಾಡ್ಕೊಂಡು ಹೋಗುತ್ತೆ ಇಷ್ಟೇ ಅಲ್ಲ, ಆ ಮಗು ಶಾಲೆಯಲ್ಲಿ ಹೇಗಿರುತ್ತೆ, ಆ ಮಗುವಿನ ವರ್ತನೆ ಹೇಗಿದೆ, ಆ ಮಗು ಚೆನ್ನಾಗಿ ಓದ್ತಾ ಇದೆಯಾ, ಇದೆಲ್ಲದನ್ನ ಕೂಡ ಪೋಷಕರು ಶಿಕ್ಷಕರಿಂದ ತಿಳಿದುಕೊಳ್ಬೇಕಾಗುತ್ತೆ. ಒಂದೊಮ್ಮೆ ಶಾಲೆಯಲ್ಲಿ ಹತ್ತಿಪ್ಪತ್ತು ಮಕ್ಕಳು ತುಂಬ ಚಟುವಟಿಕೆಯಿಂದ ಇರ್ತಾರೆ, ಒಂದಿಬ್ಬರು ಮಕ್ಕಳು ತುಂಬ ಡಲ್ ಆಗಿರ್ತಾರೆ. ಅಂತಹ ಮಕ್ಕಳ ಪೋಷಕರ ಜೊತೆಗೆ ಶಿಕ್ಷಕರು ಕೂಡ ಸಂವಹನ
2: ನಡೆಸಬೇಕಾಗುತ್ತೆ.
1: ಕಾರಣ ಏನು, ನಿಮ್ಮ ಮಗು ಯಾವುದರಲ್ಲೂ ಭಾಗವಹಿಸ್ತಾ ಇಲ್ಲ, ಏನಾದರೂ ಸಮಸ್ಯೆ ಇದೆಯಾ, ಈ ರೀತಿಯಾಗಿ ಮಕ್ಕಳ

0: ಇರುವಂತಹ ದೈಹಿಕ ಇರ್ಬೋದು ಅಥವಾ ಮಾನಸಿಕ ಸಮಸ್ಯೆ, ಇದೆರಡನ್ನ ಕೂಡ ಶಿಕ್ಷಕರು ಮತ್ತೆ ಪೋಷಕರು ತಿಳಿದುಕೊಂಡು ಮಗುವಿಗೆ ಯಾವುದು ಉತ್ತಮವೋ ಅದನ್ನ ಕೊಡೋದಕ್ಕೆ ಪ್ರಯತ್ನಿಸಬೇಕಾಗುತ್ತೆ. ಓಕೆ, ಕರೆ ಇದೆ. ಹಲೋ, ನಮಸ್ತೆ.
1: ನೀವು ಹೇಳಿದ್ರಿ, ಯಾಕಂದ್ರೆ ಬಾಂಧವ್ಯ ಅನ್ನೋದೇನಿರುತ್ತಲ್ವ ಶಿಕ್ಷಕರಿಗೂ ಪೋಷಕರ ಮಧ್ಯೆ, ಮಗುನ ಗಮನಿಸ್ಬೇಕಾಗತ್ತೆ ಮಗು ಏನ್ ಮಾಡುತ್ತೆ ಅಂತ ಹೇಳಿದ್ರೆ. ಯಾಕಂದ್ರೆ ಅಲ್ಲಿ ಏನ್ ಮಾಡ್ತದೆ, ಏನ್ ಮಾತಾಡುತ್ತೆ, ಭಾಷೆ ಕರೆ ತಗೊಂಡು ಮಾತಾಡೋಣ.
0: ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ ಹೆಸರು?
2: ರಾಜೇಶ್ವರಿ ಅಂತೇಳಿ, ಕೆಳಗುಟ್ಟೆಯಿಂದ.
0: ರಾಜೇಶ್ವರಿ ಅವರೇ, ಮಾತಾಡಿ
1: ಹೇಳಿ.
2: ಇದುವರೆಗೂ ನಾನು 10 ಗಂಟೆಯಿಂದ ಕೇಳ್ತಾ ಇದ್ದೆ, ಪ್ರತಿಯೊಬ್ರು ಹೇಳಿದ್ದನ್ನು ಸತ್ಯ ಇದೆ, ಒಂದೊಂದು ಪಾಯಿಂಟ್ ಕರೆಕ್ಟ್ ಆಗಿದೆ. ಅದು ಎಷ್ಟು ಶಾಲೆಯಲ್ಲಿ ಶಿಕ್ಷಕರು ತೆಗೆದುಕೊಳ್ತಾರೋ ಅಷ್ಟೇ ಜವಾಬ್ದಾರಿಯನ್ನ ನಾವು ಪೇರೆಂಟ್ಸ್ಗಳು ತಗೊಂಡ್ಲೇಬೇಕಾಗುತ್ತೆ.
0: ಖಂಡಿತ.
2: ಒಂದು, ಆಮೇಲೆ ಎಲ್ಲಾ ಮಕ್ಕಳದು ಮೈಂಡ್ ಒಂದೇ ತರ ಇರಲ್ಲ, ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರೂ ಇಂಜಿನಿಯರ್ ಆಗಕ್ಕಾಗಲ್ಲ, ಎಲ್ಲರೂ ಡಾಕ್ಟರ್ ಆಗಕ್ಕಾಗಲ್ಲ. ನಮ್ಮ ಮಕ್ಕಳ ಕೆಪಾಸಿಟಿನ ನಾವು ಮೊದ್ಲು ಅರ್ಥ ಮಾಡ್ಕೋಬೇಕು.
0: ಹೌದು,
2: ಪೇರೆಂಟ್ಸ್ ಕೂಡ ಅರ್ಥ ಮಾಡ್ಕೋಬೇಕು. ಪೇರೆಂಟ್ಸ್ ಅರ್ಥ ಮಾಡ್ಕೊಂಡು ಯಾರೋ ಎಲ್ಲೋ ಒಂದು ದೊಡ್ಡ ಶಾಲೆಗೆ ಸೇರಿಸ್ತಾರಂತೇಳಿ ನಮ್ಮದನ್ನ ಕೆಪಾಸಿಟಿ ಅಲ್ಲಿ ಇದ್ರೆ ಮಾತ್ರ, ಈಗ ಬಾರ 10 ಕೆಜಿ ಒಬ್ಬ ಓರ್ಬಲ್ಲ, 15 ಕೆಜಿ ಒಬ್ಬ ಓರಬಲ್ಲ. ಅದು ಬಿಟ್ಟು 15 ಕೆಜಿ ಅವ್ರು ಓರ್ತಾರೆ ಅಂದ್ರೆ ನೀನು 15 ಕೆಜಿ ಓರು ಅಂದ್ರೆ ಆ ಮಗು ಸಡನ್ ಆಗಿ ಕುಸ್ತೇ ಬೀಳುತ್ತೆ. ಅದು ಒಂದು ನಾವು ಫಸ್ಟ್ ತಿಳ್ಕೋಬೇಕು. ಮತ್ತೆ ಹೋಲಿಕೆ ಮಾಡೋದನ್ನ ಬಹಳ ಕಡಿಮೆ ಮಾಡ್ಬೇಕು ನಾವು. ಅದು ಒಂದು ಮೇಡಮ್. ಮತ್ತೆ ಈ ಶಾಲೆಯಲ್ಲಿ ಮಕ್ಕಳು ಒಂದು 8 to 9 hours ಸಿಗ್ತಾರಷ್ಟೇ ಅಲ್ಲಿ ಶಿಕ್ಷಕರ ಹತ್ರ, ಇನ್ನು ಉಳಿದ ಸಮಯ ಎಲ್ಲ ನಮ್ಮ ಹತ್ರನೇ ಕಳೀತಾರೆ ಮಕ್ಕಳು.
0: ಖಂಡಿತ. ಹಾಗೇನೆ ರಾಜೇಶ್ವರಿ ಅವರೇ, ಈಗಿನ ಶಿಕ್ಷಣದಲ್ಲಿ ಏನಾಗ್ತಿದೆ ಅಂದ್ರೆ ಮಕ್ಕಳು ಓದೋದಿಲ್ಲ ಅಂತೇಳಿ ಶಾಲೆ ಮುಗಿದ್ಮೇಲೂ ಕೂಡ ಅಲ್ಲೇ ಟ್ಯೂಷನ್ ಮಾಡುವಂತದ್ದು ಬಹಳ ಹೊರೆ ಅನ್ಸುತ್ತೆ.
2: ಹಿಂಸೆ ಆಗುತ್ತೆ ಅಂತಂದ್ರೆ ಅಲ್ಲಿ 8 hours ಅಲ್ಲಿ ಕೂತು ಮತ್ತೆ ಹಂಗೆ ನೀನು ಹೋದ ತಕ್ಷಣ ನೆಕ್ಸ್ಟ್ 2 hours ಅಂದ್ರೆ ಮತ್ತೆ ಮನೆಗೆ ಬಂದ ಮೇಲೆ ಮತ್ತೆ ಏನ್ ಮಾಡಿದ್ರು?
0: ಹೌದು, ಹಾಗಾಗಿ
2: ಅದೇ ರಿಪೀಟ್ ಆದ್ರೆ ಮಗು ಏನಾಗುತ್ತೆ,
1: ಮಾನಸಿಕ ಖಿನ್ನತೆ ಗುರಿ ಆಗುತ್ತೆ. ಮಕ್ಕಳು ಮಾನಸಿಕ ಖಿನ್ನತೆ ಗುರಿ ಆಗ್ತಾ ಹೋಗ್ತಾ ಇದಾರೆ. ಯಾಕಂದ್ರೆ ಹೆಚ್ಚಿನ ಹೊರೆ ಬಿದ್ದಾಗ
0: ಇಲ್ಲಿ ಒಂದಷ್ಟು ಏನ್ ಗಮನಿಸ್ಬೇಕು ಅಂದ್ರೆ ಪೋಷಕರೇ ಅದನ್ನ ಪ್ರಶ್ನಿಸ್ಬೇಕು, ಇಷ್ಟು ಅಗತ್ಯ ಇದೆಯಾ ಮಗುಗೆ? ಯಾಕೆ ನೀವು ಶಿಕ್ಷಣವನ್ನ ಇಷ್ಟೊಂದು ಒತ್ತಾಯ ಪೂರ್ವಕವಾಗಿ ಅಥವಾ ಇಷ್ಟೊಂದು ದೀರ್ಘ ಸಮಯದಲ್ಲಿ ಹೇಳ್ಕೊಡುವಂತದ್ದು ಅನ್ನೋಂಥದನ್ನ ಅವರು ಪ್ರಶ್ನಿಸ್ಬೇಕಾದ್ರೆ ಪೋಷಕರು ಹಾಗೆ ಮಾಡೋದಿಲ್ಲ. ಮಕ್ಕಳು ಓದಲ್ಲ, ಮನೆಯಲ್ಲಿ ಓದಲ್ಲ, ಹಾಗಾಗಿ ಶಾಲೆಯಲ್ಲೇ ಇರ್ಲಿ.
2: ನಾವು ಪೇರೆಂಟ್ಸ್ಗಳು ಏನ್ ಮಾಡ್ತಾ ಇದೀವಿ ಅಂದ್ರೆ ಅವ್ರು ಯಾರೋ ಮಗು ಜಾಸ್ತಿ ತಗತ್ತ, ನನ್ನ ಮಗ ಅಲ್ಲಿಗೆ ಈಕ್ವಲ್ ಆಗ್ಬೇಕು ಟಾರ್ಗೆಟ್.
1: ಹೆಚ್ಚಿನ ಒತ್ತಡ ಕೊಡ್ತಾ ಇದೀವಿ,
2: ಒತ್ತಡ ತುಂಬಾ ಒತ್ತಡ ಆಗ್ತಿದೆ ಮೇಡಮ್ ಇವಾಗ ಮಕ್ಕಳದ್ದು. ಆಮೇಲೆ ಇನ್ನೊಂದೇನ್ ಗೊತ್ತಾ, ಮಕ್ಕಳು ಮೈಂಡ್ ಫಸ್ಟ್ ಇದನ್ನೇ ಇಲ್ಲ, ಇಂಟ್ರೆಸ್ಟ್ ಇಲ್ಲ. ಸರ್ ಹೇಳ್ದಂಗೆ, ಏಕನಾಥ್ ಸರ್ ಹೇಳಿದ್ರಲ್ಲ, ಆಸಕ್ತಿ ಅನ್ನೋದು ತುಂಬಾ ಕಡಿಮೆ ಆಗಿದೆ ಮಕ್ಕಳಿಗೆ.
0: ಹೌದು,
2: ನಾವು ಬರೀ ಶಿಕ್ಷಕರ ಮೇಲೆ ಒತ್ತಡ ಹೇರೋದ್ಕಿನ್ನ ನಾವು ಮೊದಲು ಫಸ್ಟ್ ನಾವು ಪೇರೆಂಟ್ಸ್ ಏನ್ ಮಾಡ್ಬೇಕು ಮೇಡಮ್ ಅಂದ್ರೆ ಮೊದಲು ಓದತ್ತನು ಬಿಡ್ತಾನ ಅದು ಬೇಡ, ಮೊದಲು ಶಾಲೆಗೆ ಹೋಗ್ತಾ ಇದನ್ನೆಲ್ಲ ನೋಡಲ್ಲ.
0: ಖಂಡಿತ. ಅಂದ್ರೆ ಅದ್ರ ಜೊತೆಗೆ ಶಾಲೆಗೆ ಹೋಗುವ ಮಗು ಖುಷಿಯಿಂದ ಹೋಗ್ತಾ ಇದೆಯಾ ಅಂತೇಳಿ ಗಮನಿಸ್ಬೇಕು ಅಲ್ವಾ? ಏನೋ ಒಂದಷ್ಟು ಹೊಸ
2: ಏನಿದೆ ಅನ್ನೋದನ್ನ ತಿಳ್ಕೊಬೇಕು ಫಸ್ಟ್ ನಾವು ಪೇರೆಂಟ್ಸ್ಗಳು ತಿಳ್ಕೊಬೇಕು. ಅಲ್ಲಿ 100 ಮಕ್ಕಳಿಗೆ ಒಬ್ಬ ಶಿಕ್ಷಕ ಹ್ಯಾಂಡಲ್ ಮಾಡ್ಬೇಕಾದ್ರೆ ನಾವು ಒಂದು ಮಗುನ ನಾವ್ ಹ್ಯಾಂಡಲ್ ಮಾಡಕ್ ಆಗಲ್ಲ ಇಲ್ಲಿ ಅಂದ್ರೆ.
0: ಖಂಡಿತ. ಬಹುಶಃ ಶಿಕ್ಷಕರ ಪ್ರಶ್ನೆನೇ ಇದು.
2: ಬಹಳ ತಪ್ಪು. ನಾವು ಯಾವ ಶಾಲೆ ಆಗಿರಿ, ಕಾನ್ವೆಂಟ್ ಆಗಿರ್ಬೋದು, ಸರ್ಕಾರಿ ಶಾಲೆ ಆಗಿರ್ಬೋದು, ಯಾವ್ದೇ ಶಾಲೆ ಆಗ್ಲಿ, ಈ ಪಾತ್ರ ಅವ್ರದ್ದು ಎಷ್ಟಿರುತ್ತೋ ಅಷ್ಟು ಇನ್ನು ಅದಕ್ಕಿಂತ ಜಾಸ್ತಿ ನಮ್ದೇ ಇರಬೇಕು ಅಂತ ನನ್ನ ಭಾವನೆ.
1: ಪೋಷಕರ ಪಾತ್ರ
0: ಖಂಡಿತ ಹೆಚ್ಚಿನದಾಗಿ ಪೋಷಕರ, ಯಾಕಂದ್ರೆ ಮಕ್ಕಳ ಜವಾಬ್ದಾರಿ ಪೋಷಕರದ್ದೇ ಅಲ್ವಾ? ಶಾಲಾ ವಾತಾವರಣದಲ್ಲಿ ಮಾತ್ರ ಅದು ಶಿಕ್ಷಕರಿಗೆ ಸಂಬಂಧಿಸಿರುತ್ತೆ, ಅದನ್ನ ಬಿಟ್ಟಂತೆ ವೈಯಕ್ತಿಕವಾಗಿ ಮಕ್ಕಳ ಜವಾಬ್ದಾರಿ ಪೋಷಕರದ್ದು.
2: ಹೌದು ಮೇಡಮ್, ಯಾಕಂದ್ರೆ ಹುಟ್ಟದಾಗಿಂದನೂ ಆ ಮಗುಂದು ಏನು ಅನ್ನೋದು ನಮಗ್ ಗೊತ್ತಿರುತ್ತೆ ಫಸ್ಟ್.
0: ಹೌದು,
2: ಅವನ್ದು ಕೆಪಾಸಿಟಿ ಏನು, ಅವ್ನ ಕ್ಯಾರೆಕ್ಟರ್ ಏನು ಅಂತ ನಮಗ್ ತಿಳ್ಕೊಂಡಿರ್ತೀವಿ, ಆಮೇಲೆ ನೆಕ್ಸ್ಟ್ ಶಿಕ್ಷಕರಿಗೆ ಹೋಗೋದದು.
0: ಖಂಡಿತ.
2: ಹಂಗಾಗಿ ಫಸ್ಟ್ ನಾವು, ಆಮೇಲೆ ಈಗ ಹಳ್ಳಿ ಒಳಗೆ ಬೇರದೇ ಇಲ್ಲ ಮೇಡಮ್, ಪೇರೆಂಟ್ಸ್ಗಳು ಹೋಗೋದೇ ಇಲ್ಲ ಶಾಲೆಗೆ. ಅವ್ರಿಗೆ ಏನು ಓದು ವಿದ್ಯೆ ಗೊತ್ತಿಲ್ಲದ್ರು ಪರವಾಗಿಲ್ಲ, ಅಟ್ ಲೀಸ್ಟ್ ನನ್ ಮಗ ಬರ್ತಾ ಇದ್ದಾನ, ಏನ್ ಮಾಡ್ತಾ ಇದ್ದಾನೆ.
0: ಹೌದು,
2: ಇಷ್ಟು ಕೇಳಿದ್ರು ಸಾಕು. ಪೇರೆಂಟ್ಸ್ಗಳು ಹೋಗದನೆ ಇದ್ರೆ ಟೀಚರ್ಸ್ಗಳು ಎಷ್ಟು ಅಂತ ಮಾಡ್ತಾರೆ, ಮತ್ತೆ ಅವ್ರಿಗೂ ಹಿರಿಯ ಅಧಿಕಾರಿಗಳಿಂದ ಒತ್ತಡ ಇರುತ್ತೆ.
0: ಅಂದ್ರೆ ಎಲ್ಲ ವಿಧದಲ್ಲೂ ಶಿಕ್ಷಕರು ಅಲ್ಲಿ ವೃತ್ತಿಯನ್ನ ನಿಭಾಯಿಸ್ತಾ, ಅವರ ಕರ್ತವ್ಯವನ್ನ ಪಾಲಿಸ್ತಾ ಮಕ್ಕಳ ಬಗ್ಗೆ ಕೂಡ ಅವ್ರು ಗಮನಿಸ್ತಾ ಇರ್ತಾರೆ. ಅದರ ಜೊತೆಗೆ ಪೋಷಕರು ಕೂಡ ಸಹಕರಿಸಬೇಕು. ಮಕ್ಕಳ ಫಲಿತಾಂಶ ಕಡಿಮೆ ಬಂದ ಮೇಲೆ ಪೋಷಕರನ್ನ ಪ್ರಶ್ನಿಸೋದಲ್ಲ, ಅದಕ್ಕೂ ಮೊದಲೇನೆ ಪೋಷಕರು ಎಚ್ಚೆತ್ಕೋಬೇಕು. ಖಂಡಿತ.
2: ರಿಸಲ್ಟ್ ಕಡಿಮೆ ಬಂದೈತಿ, ನನ್ ಮಗ ಯಾಕೆ ಫೇಲ್ ಆದ ಅಂತ ಅವಾಗ ಹೋಗಿ ಕೇಳೋ ಬದ್ಲಿ,

0: ತಿಂಗಳಿಗೆ ಅಂತೇಳಿ ಎಲ್ಲಾ ಕಡೆಗೂ ಪೇರೆಂಟ್ಸ್ ಮೀಟಿಂಗ್ ಅಂತ ಇಡ್ತಾರೆ. ಅಟ್ ಲೀಸ್ಟ್ ನಿಮ್ಗೆ ಏನು ಗೊತ್ತಾಗ್ಲಿಲ್ಲದ ಪರವಾಗಿಲ್ಲ, ಅಲ್ಲೋಗಿ ಕೂತ್ಕೊಳ್ಳಿ.
1: ಹೌದು,
0: ಹೇಳ್ತಾರೆ ನಿಮ್ ಮಗನ ಅಟ್ ಲೀಸ್ಟ್ ಓದೋದ್ರು ಹೇಳಿದ್ರು ಅವ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾನೆ, ಹೆಂಗಿದ್ದಾನೆ ಶಾಲೆಯಲ್ಲಿ, ಹೇಗಿದ್ದಾನೆ ಮೊದಲು.
1: ಹೌದು ರಾಜೇಶ್ವರಿ,
0: ರೆಗ್ಯುಲರ್ ಆಗಿ ಬರ್ತಾ ಇದ್ದಾನ ಇಲ್ಲೋ?
1: ಖಂಡಿತ. ಅದರ ಜೊತೆಗೆ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಪಾಠ ಪ್ರವಚನ ಮಾಡಬೇಕಾದ್ರೆ ನೈತಿಕ ಮೌಲ್ಯವನ್ನ ಬೋಧಿಸ್ತಾರೆ. ಅದರಲ್ಲಿ ಮುಖ್ಯವಾಗಿ ಹೆತ್ತವರಿಗೆ ಹಾಗೆ ಗುರು ಹಿರಿಯರಿಗೆ ಗೌರವಿಸಬೇಕು ಅನ್ನೋದನ್ನ ಕಲಿಸ್ತಾರೆ. ಅದನ್ನ ಪೋಷಕರು ಕೂಡ ಮಾಡಬೇಕು. ಯಾವುದೇ ಕಾರಣಕ್ಕೂ
0: ಸಂಸ್ಕಾರ
2: ಮನೆಯಿಂದ ಬಂದ್ರೆ
1: ಶಿಕ್ಷಕರ ಬಗ್ಗೆ ಪೋಷಕರು
0: ಹೌದು
1: ಹಗುರವಾಗಿ ಮಾತನಾಡಬಾರ್ದು. ಅವರು ಶಿಕ್ಷಕರಿಗೆ ಬೆಲೆ ಕೊಟ್ಟು ಗೌರವದಿಂದ ಮಾತಾಡಿದ್ದೆ ಆದ್ರೆ ಮಗುವಿಗೆ ಆ ಶಿಕ್ಷಕರ ಬಗ್ಗೆ ಗೌರವ ಭಯ ಎಲ್ಲದೂ
0: ಬರುತ್ತೆ. ಬಂದೇ ಬರುತ್ತೆ ಮೇಡಮ್. ಹೌದೌದು, ಸಹಜ. ಅದನ್ನ ಹೇಳ್ತೀನಲ್ಲ, ಸಂಸ್ಕಾರ ಬೆಳೆಯೋದೆ ಮನೆಯಿಂದ ಫಸ್ಟ್.
2: ನೈತಿಕ ಮೌಲ್ಯಗಳನ್ನ ಮನೆಯಿಂದನೇ ಮಾಡ್ಬೇಕಾಗತ್ತೆ. ಕುಟುಂಬದ ಬೆಳೆಯೋದು ಮಗು, ಕುಟುಂಬದಲ್ಲೇ ಬೆಳೆಯೋದು ಬಹುಶಃ
0: ಬೆಳೆಯೋದು ನಾವು.
2: ಹಾಗಾಗಿ
0: ನಾವ್ ಹೇಗ್ ಬಿಹೇವಿಯರ್ ನಮ್ಮನ್ನ ತುಂಬಾ ಅಬ್ಸರ್ವ್ ಮಾಡ್ತಾರೆ ಮೇಡಮ್. 3 ವರ್ಷದ ಆದ ತಕ್ಷಣ ಮಗು ಅಬ್ಸರ್ವ್ ತುಂಬಾ ಇರುತ್ತದೆ.
1: ಖಂಡಿತ. ಓಕೆ ರಾಜೇಶ್ವರಿ,
0: ಅದನ್ನ ನೋಡ್ಕೊಂಡೆ ಅವರು ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಶಾಲೆಯಲ್ಲಿ ಆ ತರನೇ ನಡ್ಕೊಂಡು ಹೋಗ್ತಾರೆ. ಇಲ್ಲಿ ನಾವು ಸರಿಯಾಗಿ ಗೌರವ ಕೊಡ್ಲಿಲ್ಲ ಅಂದ್ರೆ ಮಕ್ಕಳನ್ನು ಟೀಚರ್ಸ್ ಗೌರವ ಕೊಡಲ್ಲ.
1: ಖಂಡಿತ.
0: ಆಮೇಲೆ ಇನ್ನೊಂದ್ ಮೇಡಮ್, ನಾವು ಮನೆಯಲ್ಲಿ ಈಗ ಏನೋ ಬಂದು ಟೀಚರ್ಸ್ ಏನೋ ಬೈದಿರ್ತಾರೆ ಹೊಡೆದಿರ್ತಾರೆ, ಅದನ್ನ ಬಂದು ನಾವು ಅವರಿಗೆ ಸಿಂಗ್ಯುಲರ್ ಆಗಿ ಬೈಬಾರ್ದು. ಯಾರಿಗೆ ಟೀಚರ್ಸ್ ಗಳಿಗೆ, ಮಕ್ಕಳ ಮುಂದೆ ಬೈಬಾರ್ದು.
1: ಹೌದು ಅಲ್ಲ. ಇಲ್ಲಿ ರಾಜೇಶ್ವರಿ ಅವರೇ, ಮಕ್ಕಳ ಪದ ಬಳಿಕೆ ಹೇಗಿರ್ಬೇಕು, ಭಾಷೆ ಅಂದ್ರೆ ತುಂಬಾ ಗೌರವದಿಂದ ಇರ್ಬೇಕು. ಇಲ್ಲಿ ಶಿಕ್ಷಕರ ಅಂತಾನೆ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ನಾವು ಬಹುವಚನದಿಂದ ಗೌರವದಿಂದಾನೆ ಮಾತಾಡಿಸ್ಬೇಕು. ಅದು ತಂದೆ ತಾಯಿಂದಾನೇ ಬರ್ಬೇಕು.
0: ಆಮೇಲೆ ಸ್ವಲ್ಪ ಭಯ ಇರ್ಬೇಕು ಮೇಡಮ್ ಮಕ್ಕಳಿಗೆ.
1: ಹೌದು,
0: ಯಾರಿಗೆ ಭಯ ಅಂದ್ರೆ ಆ ತರ ಭಯ ಅಲ್ಲ. ಅಟ್ ಲೀಸ್ಟ್ ಹಿರಿಗುರಿಯರ್ ನೋಡಿದ್ರೆ, ಶಿಕ್ಷಕರ್ ನೋಡಿದ್ರೆ ನಮ್ಗೆ ಸ್ವಲ್ಪ ನಮ್ಗೆ ಈಗೂ ಭಯ ಆಗುತ್ತೆ. ನಮ್ಮ ಪ್ರೈಮರಿ ಸ್ಕೂಲ್ ಟೀಚರ್ ಗಳು ನೋಡಿದ್ರೆ ಅವ್ರ ಮುಂದೆ ನಿಂತ್ಕೊಳಕ್ ಭಯ ಆಗುತ್ತೆ ನಮ್ಗೆ.
1: ಖಂಡಿತ.
0: ಈಗಿನ ಮಕ್ಕಳು ಅವ್ರನ್ನೇ ತಳ್ಕೊಂಡೇ ಹೋಗ್ತಾರ್ಬೇಕಾರೆ ಆಗ ಬಂದ್ಬಿಟ್ಟಿದ್ರೆ. ಆಮೇಲೆ ಇನ್ನೊಂದು, ಆಸಕ್ತಿ ತುಂಬಾ ಕಡಿಮೆ ಇದೆ ಮೇಡಮ್ ನಮ್ಮ ಈಗಿನ ಮಕ್ಕಳಲ್ಲಿ ಓದು ಕಡೆಗೆ. ಅದೇ ಸರ್ ಹೇಳ್ದಂಗೆ ಮೊಬೈಲ್ ಬಂದು ಅರ್ಧ ಹಾಳು ಮಾಡ್ತೇನೋ ಅಂತ ಅನಿಸ್ತೈತೆ. ಆದ್ರೆ ಅದು ಯೂಸ್ ಇದೆ, ಮೆರಿಟ್ಸ್ ಇದೆ, ಡಿಮೆರಿಟ್ಸ್ ಇದೆ. ಆದ್ರೆ ಮಕ್ಕಳು ಮೆರಿಟ್ಸ್ ನ ಜಾಸ್ತಿ ಯೂಸ್ ಮಾಡ್ಕೊಳ್ಳಲ್ಲ, ಡಿಮೆರಿಟ್ಸ್ ನೇ ಜಾಸ್ತಿ ಯೂಸ್ ಮಾಡ್ಕೊಳ್ತಾ ಇದಾರೆ.
1: ಓಕೆ ಓಕೆ ರಾಜೇಶ್ವರಿ, ಉತ್ತಮವಾಗಿರುವಂತಹ ವಿಚಾರಗಳನ್ನ ತಿಳಿಸಿದ್ರಿ, ಧನ್ಯವಾದ ನಿಮ್ಗೆ.
0: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.
1: ಓಕೆ,
2: ಅವ್ರು ಹೇಳಿದಾಗೆ ಗಮನಿಸ್ಬೇಕು ಅಂತ ಹೇಳಿದ್ರು, ಅದು ಬಹಳ ಮುಖ್ಯ.
1: ಹೌದು,
2: ಪ್ರತಿ ಮಗು. ಆಮೇಲೆ ನೈತಿಕ ಮೌಲ್ಯಗಳು ಅಂತ ಹೇಳಿದ್ರೆ ಅದು ಬಹಳ ಒಳ್ಳೇದು. ಸಂಸ್ಕಾರ ಅನ್ನೋದು ಕಲ್ತಾಗ ಒಂದು ಮಗು ಬೇರೆ ಕಡೆನೂ ಸಹ ಅದೇ ತರ ಬೆಳೆಯುತ್ತೆ.
1: ಇದೆಲ್ಲದರ ಜೊತೆಗೆ ಮಕ್ಕಳಿಗೊಂದಷ್ಟು ಆಗಾಗ ಪ್ರೋತ್ಸಾಹದ ಮೆಚ್ಚುಗೆ ಮಾತುಗಳಿರಬೇಕು. ಅವರೊಂದು ಸಣ್ಣ ಕೆಲಸ ಸರಿಯಾಗಿ ಮಾಡಿದ್ರು ಕೂಡ ಅದಕ್ಕೆ ಪ್ರಶಂಸೆಯನ್ನ ಕೊಡ್ಬೇಕು. ಅದು ಶಾಲೆಯಲ್ಲಿ ಇರಬಹುದು ಅಥವಾ ಮನೆಯಲ್ಲಾದ್ರೂ ಇರಬಹುದು. ಆಗ ಆ ಮಗುವಿಗೆ ನಾನು ಮತ್ತಷ್ಟು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅನ್ನೋದಕ್ಕೆ ಒಂದು ಪ್ರೇರಣೆ ಆಗುತ್ತೆ. ಓಕೆ, ಕಾರ್ಯಕ್ರಮದಲ್ಲಿ ಮತ್ತೊಂದು ಗೀತೆಯನ್ನ ಕೂಡ ಕೇಳೋಣ.

0: ಓಕೆ ಗಣೇಶವರೇ, ಗುರುವಿನ ಮಹತ್ವವನ್ನ ಸಾರುವಂತಹ ಒಂದು ಗೀತೆಯನ್ನ ಕೇಳ್ತಾ ಇದ್ವಿ. ಹಾಗೆ ಕಾರ್ಯಕ್ರಮದಲ್ಲಿ ಕೂಡ ಮತ್ತೊಬ್ಬ ಗುರುಗಳನ್ನ ಕೂಡ ಮಾತಾಡ್ಸೋಣ ಅಂತೇಳಿ. ಓಕೆ, ಇವರು ಚಿತ್ರದುರ್ಗ ತಾಲೂಕಿನ ಅನೇಹಾಳ್ ಜಂಪಣ್ಣಹಟ್ಟಿ ಕೆಪಿಎಸ್ಸಿ ಶಾಲೆ ಇದೆ ಅಲ್ವಾ, ಆ ಶಾಲೆಯ ಉಪ ಪ್ರಾಂಶುಪಾಲರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಆ ಜಂಪಣ್ಣ ಅಂತೇಳಿ ಇವರು ಶಿಕ್ಷಕರು. ಓಕೆ, ಅವ್ರ ಹತ್ರ ಮಾತಾಡ್ಸೋಣ. ನಮಸ್ತೆ ಸರ್.
1: ಮೇಡಮ್ ನಮಸ್ತೆ,
0: ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಓಕೆ ಸರ್, ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಷಯ ಮಕ್ಕಳ ಒಂದು ಶಿಕ್ಷಣದಲ್ಲಿ ತೊಡಗುವಿಕೆ ಅಂದ್ರೆ ಪಾಲ್ಗೊಳ್ಳುವಿಕೆ, ಅದರಲ್ಲಿ ಪೋಷಕರು ಹಾಗೆ ಶಿಕ್ಷಕರ ಪಾತ್ರ ಹೇಗಿರಬೇಕು ಅನ್ನುವಂಥದ್ದಾಗಿದೆ ಸರ್. ಹಲೋ, ಕೇಳಿಸ್ತಾ ಇದೆಯಾ ಸರ್? ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಓಕೆ, ಕರೆಯಲು ವ್ಯತ್ಯಯ ಆಗಿದೆ, ಮತ್ತೊಮ್ಮೆ ಪ್ರಯತ್ನಿಸ್ತೀವಿ, ಗೀತೆಯನ್ನ ಮುಂದುವರಿಸೋಣ.

0: ಓಕೆ, ಕಿಡುಗುರಿ
1: ಸಂಪರ್ಕಕ್ಕೆ ಬಂದಿದ್ದಾರೆ ಅನ್ಸುತ್ತೆ ಅವರು.
0: ಖಂಡಿತ. ನಮಸ್ತೆ ಸರ್.
2: ನಮಸ್ತೆ ಮೇಡಮ್.
0: ನಮಸ್ತೆ ಸರ್. ಮಕ್ಕಳ ಒಂದು ಪಾಲ್ಗೊಳ್ಳುವಿಕೆ ಈ ಶೈಕ್ಷಣಿಕ ಚಟುವಟಿಕೆಯಲ್ಲಿ ಹೇಗೆ ಆರಂಭ ಆಗಿದೆ ಸರ್ ಈಗ ಹಂತದಲ್ಲಿ?
2: ಮೇಡಮ್ ನಮಸ್ಕಾರ. ಈಗ ನಾವು ಕರ್ನಾಟಕ ಪಬ್ಲಿಕ್ ಶಾಲೆ 12 ಜಂಪಣ್ಣಟ್ಟಿಯಿಂದ ಮಾತಾಡ್ತಿದ್ದೀನಿ ಮೇಡಮ್. ಮೇಡಮ್, ಪ್ರತಿ ವರ್ಷ ಆದಂತ ಈ ವರ್ಷ ಶೈಕ್ಷಣಿಕ ವರ್ಷ ತುಂಬಾ ವಿಭಿನ್ನವಾಗಿ ಪ್ರಾರಂಭ ಆಗಿದೆ.
0: ಓಕೆ.
2: ನಮ್ಮ ಇಲಾಖೆ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಪ್ರಾರಂಭ ಮಾಡುವಂತ ಕೆಲಸಗಳನ್ನ ಈ ಸಾರಿ ನಾವು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡ್ವಿ. ಆ ನಿಟ್ಟಿನಲ್ಲಿ ಎಲ್ಲ ಮಕ್ಕಳ ಮನೆಗಳಿಗೆ ಭೇಟಿ ಮಾಡಿ ಮಕ್ಕಳನ್ನ ದಾಖಲೆ ಮಾಡುವಂತ ಪ್ರಯತ್ನವನ್ನು ಮಾಡಿದ್ವಿ. ಈ ಸಾರಿ ವಿಶೇಷವಾಗಿ ಮಕ್ಕಳ ದಾಖಲಾತಿ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಳವಾಗಿದೆ ಮೇಡಮ್.
0: ಸಂತೋಷದಲ್ಲಿ
2: ಹೇಳೋದಾದ್ರೆ ನಮ್ಮಲ್ಲಿ ಸುಮಾರು ಒಂದು 450 ಮಕ್ಕಳು ಈಗ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಮ್ಯಾಮ್. ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಎಲ್ ಕೆ ಜಿ ಯು ಕೆ ಜಿ ಇಂದ ದ್ವಿತೀಯ ಪಿ ಯು ವರೆಗೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಮ್ಯಾಮ್. ಕನ್ನಡ ಮತ್ತು ಆಂಗ್ಲ ಭಾಷಾ ಮಾಧ್ಯಮದಲ್ಲೂ ಕೂಡ ಶಾಲೆ ನಡೀತಾ ಇದೆ ಮೇಡಮ್. ಮಕ್ಕಳು ಕೂಡ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ ಮ್ಯಾಮ್. ಪೋಷಕರು ಕೂಡ ಮೊದಲಿಗಿಂತ ಹೆಚ್ಚು ಶಾಲೆ ಕಡೆ ಮುಖ ಹಾಕೋದನ್ನ ನಾವು ಗಮನಿಸ್ತಾ ಇದ್ದೇವೆ ಮೇಡಮ್.
0: ಸರ್, ಈಗ ಒಬ್ಬ ಶಿಕ್ಷಕರಂದ್ರೆ ಒಂದು ತರಗತಿಯಲ್ಲಿರೋ ಮಕ್ಕಳನ್ನ ನಿಭಾಯಿಸ್ತಾರೆ. ನೀವು ಉಪ ಪ್ರಾಂಶುಪಾಲರಾಗಿದ್ದೀರಾ, ಹಾಗಾಗಿ ಒಂದು ಶಾಲೆಯ ಎಲ್ಲ ಉಸ್ತುವಾರಿ ನಿಮ್ಮೇಲಿರುತ್ತೆ, ಎಲ್ಲ ಮಕ್ಕಳನ್ನ ಕೂಡ ಗಮನಿಸಬೇಕಾಗಿರುತ್ತೆ. ನಿಮ್ಮ ಜವಾಬ್ದಾರಿ ಹೆಚ್ಚಿನದಾಗಿರುತ್ತೆ. ಈ ಹಂತದಲ್ಲಿ ಮಕ್ಕಳ ಆಸಕ್ತಿ ಕುಂದದ ಹಾಗೆ ಸೃಜನಾತ್ಮಕವಾಗಿನೇ ಶಿಕ್ಷಕರೆಲ್ಲ ಪಾಠವನ್ನ ನಿರ್ವಹಿಸೋದಕ್ಕೆ ಯಾವ ರೀತಿ ಕ್ರಮ ತಗೊಂಡಿದ್ದೀರಾ ಸರ್?
2: ಮೇಡಮ್, ನಾವು ಮೊದಲಿಗೆ ಏನ್ ಮಾಡ್ತೀವಿ ಅಂದ್ರೆ ಶಿಕ್ಷಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡ್ತೇವೆ. ಸಭೆಗಳನ್ನು ಮಾಡ್ತೀವಿ ಮತ್ತು ಶಿಕ್ಷಕರಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತ ಮೂಲ ಸೌಲಭ್ಯಗಳನ್ನು ಒದಗಿಸ್ಕೊಡ್ತೀವಿ. ನಾವು ವಿದ್ಯಾರ್ಥಿಗಳಿಗೆ ಕಲಿತಕ್ಕಂತ ವಿಧಾನಕ್ಕೂ ಇವತ್ತು ಮೇಡಮ್ ನಮ್ಮ ಶಾಲೆಗಳಲ್ಲಿ ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಇದೆ, ಕಂಪ್ಯೂಟರ್ ಕ್ಲಾಸಸ್ ಇದೆ. ಹಾಗಾಗಿ ಎಲ್ಲರೂ ಕೂಡ ಕಂಪ್ಯೂಟರ್ ಶಿಕ್ಷಕರು ಕೂಡ ಎಲ್ಲರೂ ಕೂಡ ಕಂಪ್ಯೂಟರ್ ತರಬೇತಿಯನ್ನ ಇರೋದ್ರಿಂದ ಎಲ್ಲರೂ ಕೂಡ ವಿಜ್ಞಾನದ ಸಹಾಯದಿಂದ ಮತ್ತು ಟೆಕ್ನಾಲಜಿನ ಬಳಸಿಕೊಂಡು ತುಂಬಾ ಅತ್ಯುತ್ಸಾಹದನ್ನ ಕಲಿತೇವೆ. ಮತ್ತು ನಮ್ಮ ಇಲಾಖೆಯ ಮಾರ್ಗದರ್ಶನ ಕೂಡ ತುಂಬಾ ಇದೆ ಮೇಡಮ್. ಈಗ ಆಯಾಯ ಕಾಲಕ್ಕೆ ನಮ್ಮ ಇಲಾಖೆಯ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಾನ್ಯ ಉಪನಿರ್ದೇಶಕರು, ಹಾಗೆ ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒ ಡಿಸಿ ಇವರೆಲ್ಲರೂ ಕೂಡ ನಮಗೆ ತರಬೇತಿಯನ್ನು ಕೊಟ್ಟು ಸಿದ್ಧ ಮಾಡಿ ಆಮೇಲೆ ಮೊದಲೇನಾಗ್ತಿತ್ತು ಮೇಡಮ್, ಇಲಾಖೆ ಶಿಕ್ಷಣ ಇಲಾಖೆ ಅಂದ್ರೆ ನಮ್ಮ ಡಿಡಿಪಿಗಳು ಬಿಒಗಳು ಅಷ್ಟೇ ಪಾಲ್ಗೊಳ್ತಾ ಇದ್ರು. ಇವತ್ತು ಏನಾಗಿದೆ ಅಂದ್ರೆ ಮೇಡಮ್, ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳನ್ನ ಹಿಡಿದು ಶಿಕ್ಷಣ ಮಂತ್ರಿಗಳಿಂದ ಎಲ್ಲರೂ ಕೂಡ ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡಿ ಆತ್ಮಸ್ಥೈರ್ಯವನ್ನು ತುಂಬಿರೋದ್ರಿಂದ ಇವತ್ತು ತಮಗೆ ಗೊತ್ತಿರ್ಬೋದು ಕಳೆದ ಸಾಲಿನಲ್ಲಿ

0: ಫಲಿತಾಂಶ ಬರಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ನಮಗೆ ಹೊರೆ ಅಂತ ಏನು ಅನಿಸ್ತಿಲ್ಲ, ಯಾಕಂದ್ರೆ ಇಲಾಖೆ ನಮ್ಗೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ರೆ, ಹಾಗಾಗಿ ನಮ್ಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಅಥವಾ ಅನುದಾನಗಳನ್ನ ನೀಡ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿ ನಡೀತಿದೆ.
1: ಖಂಡಿತ ತುಂಬಾ ಖುಷಿ ಆಗ್ತಾ ಇದೆ ನಿಮ್ ಮಾತನ್ನ ಕೇಳಿ. ಸಾಮಾನ್ಯವಾಗಿ ಈಗ ಶಿಕ್ಷಕರು ಹೇಳುವಂತದ್ದು ಒಂದು ಕಂಪ್ಲೇಂಟ್ ಅಂತಾನೆ ಹೇಳ್ಬಹುದು, ಸಾಕಷ್ಟು ಇಲಾಖೆಯಿಂದ ಒತ್ತಡ ಹೆಚ್ಚಾಗ್ತಾ ಇದೆ ಅಂತ. ಆದ್ರೆ ನೀವು ಹೇಳ್ತಾ ಇದ್ದೀರಾ ಹೊರೆ ಮುಕ್ತವಾಗಿದ್ದೀವಿ ನಾವು ಅಂತೇಳಿ. ಸರ್, ಈಗ ಪೋಷಕರಿಂದ ನೀವು ಶಿಕ್ಷಕರಾಗಿ ಅಥವಾ ಉಪ ಪ್ರಾಂಶುಪಾಲರಾಗಿ ಅವರಿಂದ ಯಾವ ರೀತಿಯ ಒಂದು ಸಹಕಾರವನ್ನ ನಿರೀಕ್ಷೆ ಮಾಡ್ತೀರಾ ಸರ್?
0: ಮೇಡಮ್, ಈಗ ನಮ್ಮಲ್ಲಿ SDMC ಅಂತ ಇದೆ, ಪೋಷಕರನ್ನ ನಾವು ಅವಾಗ ವಾರ್ಷಿಕ ಪ್ರಾರಂಭದಲ್ಲಿ ಅವರನ್ನ ಆಹ್ವಾನ ಮಾಡ್ತೇವೆ, ಸಭೆಗಳನ್ನು ನಡೆಸ್ತೇವೆ, ನಮ್ಮಲ್ಲಿ ಇರ್ತಕ್ಕಂಥ ನ್ಯೂನತೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಈ ಮೊದಲು ಈಗೂ ಕೂಡ ಪೋಷಕರು ಕೂಡ ಮೇಡಮ್, ನಾನು ಆಗ್ಲೇ ಹೇಳಿದಂಗೆ ಶಾಲೆಗಳೊಳಗೆ ಅತ್ಯುತ್ಸಾಹದಿಂದ ಪಾಲ್ಗೊಳ್ತಾರೆ, ಯಾಕಂದ್ರೆ ಬಹಳಷ್ಟು ಜನ ಎಜುಕೇಟೆಡ್ ಪೇರೆಂಟ್ಸ್ ನಮ್ಮಲ್ಲಿ ಇದ್ದಾರೆ. ಹಾಗಾಗಿ ನಾವು ಯಾವುದೇ ವಿಷಯವನ್ನು ಚರ್ಚೆ ಆದಾಗ ಅವರು ಕೂಡ ಸಾಕಷ್ಟು ಸಂದರ್ಭಗಳಲ್ಲಿ ಪಂಚಾಯಿತಿ ಕಡೆಯಿಂದ ಏನಾದರೂ ಸೌಲಭ್ಯಗಳನ್ನು ಒದಗಿಸಿಕೊಡ್ಲಿಕ್ಕೆ ಆಗುತ್ತಾ, ಈ ತರದೆಲ್ಲ ಯೋಚನೆ ಮಾಡಿ ಮತ್ತೆ ಯಾರು ದಾನಿಗಳಿದ್ದಾರಾ ಅಂತವ್ರನ್ನ ಹುಡುಕಿ ಖಂಡಿತವಾಗಿ ಪೂರಕವಾಗಿ ಸ್ಪಂದಿಸ್ತಾ ಇದ್ದಾರೆ ಮೇಡಮ್. ನೀವ್ ಹೇಳ್ದಂಗೆ ಹೌದು, ಶಿಕ್ಷಕರಿಗೆ ಒತ್ತಡಗಳಿದೆ ಮೇಡಮ್, ಬಿಸಿಯೂಟ ಇರ್ಬೋದು ಅಥವಾ ಈಗ ಬಂದಿರ್ತಕ್ಕಂತ ಕ್ಯಾಂಪ್ಸ್ ಅಂತ ಒಂದು ಅಟೆಂಡೆನ್ಸ್ ಇದೆ, ನಿರಂತರ ಅಂತ ಒಂದು ಆಪ್ ಬಂದಿದೆ, ಮತ್ತೆ ಕೊಡ್ತಾ ಇದೀವಿ ಮೇಡಮ್. ಈಗ ನೋಡ್ರಿ, ನಾವು ಚಿಕ್ಕವರಾಗಿದ್ದಾಗ ಈ ಜೂನ್ ಜುಲೈ ತಿಂಗಳಲ್ಲಿ ಮೇಡಮ್ ಇದನ್ನ ನಾವು ಗಾಳಿಕಲ ಅಂತ ಕರಿತೀವಿ ಮೇಡಮ್. ಈ ಸಂದರ್ಭದಲ್ಲಿ 3 ಗಂಟೆಗೆಲ್ಲ ಮತ್ತೆ ಬಿಡ್ತಿತ್ತು ಮೇಡಮ್, ಮಕ್ಕಳಿಗೆ ಕೇಳಲಿಕ್ಕೆ ಪಾಠ ಕೇಳಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ನೋಡ್ರಿ, ನಮ್ಮ ಮಕ್ಕಳಿಗೆ ಮೇಡಮ್ ಬೆಳಿಗ್ಗೆ ನಾವು ಹಾಲು ಕೊಡ್ತೀವಿ.
1: ಹಲೋ, ಓಕೆ ಓಕೆ. ಜಂಪಣ್ಣ ಸರ್ ಅವರು ಖಂಡಿತವಾಗ್ಲೂ ಏನೆಲ್ಲ ಶಿಕ್ಷಣ ಇಲಾಖೆ ಮಕ್ಕಳಿಗೆ ಶಿಕ್ಷಣಕ್ಕೆ ಸಹಕಾರವನ್ನ ನೀಡ್ತಾ ಇದೆ ಅನ್ನೋದನ್ನ ವಿವರಿಸ್ತಾ ಇದ್ರು. ಓಕೆ ಸರ್, ನಿಮ್ಮ ಸಮಯವನ್ನ ಬಿಡುವು ಮಾಡಿಕೊಂಡು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು, ನಿಮ್ಮ ಮಾಹಿತಿಗೂ ಕೂಡ. ಗಣೇಶ್ ಅವರೇ, ನಮ್ಮ ಈ ಇವತ್ತಿನ ವಿಷಯಕ್ಕೆ ಖಂಡಿತವಾಗ್ಲೂ ಪೋಷಕರು ಹಾಗೆ ಶಿಕ್ಷಕರು ಸಾಕಷ್ಟು ಪೂರಕವಾಗಿರುವಂತಹ ವಿಷಯಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಮಕ್ಕಳಿಗೆ ಶಾಲೆ ಇರಬಹುದು ಅಥವಾ ಮನೆ ಇರಬಹುದು, ವಾತಾವರಣ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಲ್ವಾ? ಶಾಲೆಯಲ್ಲೂ ಕೂಡ ವಾತಾವರಣ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿರಬೇಕು, ಅದೇ ರೀತಿ ಮನೆಯಲ್ಲೂ ಕೂಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿರಬೇಕು. ಓಕೆ,
2: ಕರೆ ಇಲ್ಲ ಅನ್ಸುತ್ತೆ,
1: ಬರ್ತಾ ಇದೆ ಕರೆ ಇದೆ. ಹಲೋ, ನಮಸ್ತೆ
0: ಮೇಡಮ್, ಕಂಟಿನ್ಯೂ ಮಾಡ್ಲಾ?
1: ಹೇಳಿ ಸರ್, ಹೇಳಿ.
0: ಹಾಗಾಗಿ ಮೇಡಮ್ ನೋಡ್ರಿ, ಈಗ ಏನಾಗ್ತಿದೆ ಅಂದ್ರೆ, ನಾವು ಸರ್ಕಾರದ ಯೂನಿಫಾರ್ಮ್ ಇರ್ಬೋದು, ಉಚಿತ ಸಮವಸ್ತ್ರ ಇರ್ಬೋದು, ಮಧ್ಯಾಹ್ನದ ಬಿಸಿಯೂಟದ ಜೊತೆಗೆ ಮೊಟ್ಟೆ ಕೊಡೋದಿರ್ಬೋದು, ಬಾಳೆಹಣ್ಣು ಕೊಡೋದಿರ್ಬೋದು, ಮತ್ತು ಸಂಜೆ ಮೇಡಮ್ ನಾವು ಈಗ ಒಂದು ಪ್ರತಿ ದಿವಸ ಸೋಮವಾರ ಕಡಲೆಕಾಳು ಉಸಲಿ ಕೊಡ್ತೀವಿ, ಮಂಗಳವಾರ ಹೆಸರು ಬೇಳೆ, ಬುಧವಾರ ಶೇಂಗಾ, ಮತ್ತೆ ಏನು ಗುರುವಾರ ನಾವು ಮತ್ತೆ ಕಡಲೆಕಾಳು ಉಸಲಿ, ಮತ್ತೆ ಶುಕ್ರವಾರ
1: ಅಂದ್ರೆ ಮಕ್ಕಳ ಪೌಷ್ಟಿಕಾಂಶ ವೃದ್ಧಿಗಾಗಿ ನೀವು ಎಲ್ಲಾ ರೀತಿ ಆಹಾರವನ್ನ ಒದಗಿಸ್ತಾ ಇದ್ದೀರಾ?
0: ಹೌದು ಮೇಡಮ್, ಈ ತರದೆಲ್ಲ ಕೊಡೋದ್ರಿಂದ ಮಕ್ಕಳಿಗೆ ಆಟದ ಜೊತೆಗೆ ಪಾಠದ ಜೊತೆಗೆ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಹಾಗಾಗಿ ಯಾವುದೇ ಒತ್ತಡಗಳು ಅಥವಾ ಮಕ್ಕಳಿಗೆ ಅಷ್ಟು ಏನ್ ಇರೋದಿಲ್ಲ, ತುಂಬಾ ಚೆನ್ನಾಗಿ ಪಾಲ್ಗೊಳ್ತಾರೆ, ಭಾಗವಹಿಸ್ತಾರೆ.
1: ಓಕೆ ಓಕೆ ಸರ್, ಖಂಡಿತವಾಗ್ಲೂ ಉತ್ತಮ ಮಾಹಿತಿಯನ್ನ ಹಂಚ್ಕೊಂಡ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ, ನಿಮ್ಗೆ ಧನ್ಯವಾದಗಳು ಸರ್.
2: ಈಗ ಅವ್ರು ಹೇಳಿದ್ರು ಸಭೆಗಳನ್ನ ಕರಿತೀವಿ ಅಂತ ಹೇಳಿ, ಪೇರೆಂಟ್ಸ್ ಮೀಟಿಂಗ್ ಅಂತ ಏನ್ ಹೇಳ್ತೀವಿ, ಪೋಷಕರ ಒಂದು ಸಭೆ, ಅಲ್ಲಿ ಮುಕ್ತವಾಗಿ ಚರ್ಚೆ ಮಾಡ್ತಾರೆ, ಅವರು ಒಂದೊಂದು ಡಿವಿಷನ್ ಮಾಡಿದಾರೆ ಅಲ್ಲಿ, ತಿರುಗಿ ಈ ತರ ಪ್ರತಿಯೊಂದು ಶಾಲೆಯಲ್ಲೂ ಮಾಡಿದ್ರೆ ಏನು ತೊಂದರೆ ಆಗಲ್ಲ.
1: ಪ್ರತಿ ಶಾಲೆಯಲ್ಲೂ ಕೂಡ ಈ ವ್ಯವಸ್ಥೆ ಇದೆ, ಪ್ರತಿ ಸರ್ಕಾರಿ ಶಾಲೆಯಲ್ಲೂ ಕೂಡ ಈ ಸರ್ ಹೇಳ್ದ ಹಾಗೇನೆ ಎಲ್ಲ ವ್ಯವಸ್ಥೆಯನ್ನ ನಿಭಾಯಿಸ್ತಾರೆ. ಅವ್ರು ತುಂಬಾ ವಿವರವಾಗಿ ಹೇಳಿದ್ರು ಏನೆಲ್ಲ ಸರ್ಕಾರದಿಂದ ಸೌಲಭ್ಯಗಳು ದೊರಕ್ತಾ ಇದೆ ಶಿಕ್ಷಣಕ್ಕೆ ಪೂರಕವಾಗಿ, ಹಾಗೆ ಶಿಕ್ಷಣವನ್ನ ಬೆಂಬಲಿಸೋದಕ್ಕಂತಾನೆ ಇದೆಲ್ಲದನ್ನ ಮಾಡ್ತಾ ಇರೋದು. ಅವರ ಬಡತನ ಇರಬಹುದು ಅಥವಾ ಆರೋಗ್ಯ ಸಮಸ್ಯೆ ಇರಬಹುದು, ಇನ್ಯಾವುದೇ ಸಮಸ್ಯೆಗಳು ಮಕ್ಕಳ ಓದುವಿಕೆಗೆ ಅಡ್ಡಿ ಆಗಬಾರದು ಅಂತಾನೆ ಸರ್ಕಾರ ಇಷ್ಟೆಲ್ಲ ಸೌಲಭ್ಯಗಳನ್ನ ಕೊಡ್ತಾ
2: ಇದೆ. ಸರ್ಕಾರ
1: ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋದನ್ನ ಮಕ್ಕಳು ವಿದ್ಯಾರ್ಥಿಗಳು ಕೂಡ ಅದ್ರ ಬಗ್ಗೆ ಆಲೋಚಿಸಬೇಕಾಗುತ್ತೆ. ಅದಕ್ಕೆ ಪೂರಕವಾಗಿ ಪೋಷಕರು ಕೂಡ ಬೆಂಬಲಿಸುವಂತದನ್ನ ವಾತಾವರಣದ ಮೂಲಕ ಮನೆಯಲ್ಲಿ ಒಂದಷ್ಟು ಓದುವಿಕೆಗೆ ಪ್ರೋತ್ಸಾಹವನ್ನ ಕೊಡಬೇಕು. ಹಿಂದೊಬ್ಬರು ಕೇಳುಗರು ಹೇಳಿದ್ರು, ಅವಿದ್ಯಾವಂತ ಪೋಷಕರು ಇರ್ತಾರೆ, ಅವರ ಅಷ್ಟು ಆಸಕ್ತಿ ತೋರ್ಸಲ್ಲ ಅಂತೆಲ್ಲ. ಖಂಡಿತ ಇರಬಹುದು, ಆದ್ರೆ ಅವರಿಗೆ ಶಿಕ್ಷಣ ಇಲ್ದಲೇ ಇದ್ರು ಮಕ್ಕಳು ಶಿಕ್ಷಿತರಾಗೋದಕ್ಕೆ ಏನು ವಾತಾವರಣ ಬೇಕೋ ಅದನ್ನ ಅವರು ಒದಗಿಸ್ಬೇಕಾಗುತ್ತೆ. ಅದು ಪೋಷಕರ ಒಂದು ಕರ್ತವ್ಯ ಆಗಿರುತ್ತೆ. ಓಕೆ, ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ
3: ನಮಸ್ತೆ, ನಾನು ಸೋಮನಾಥ್ ಮಾತಾಡ್ತೀನಿ.

0: ಓಕೆ, ಚಿಕ್ಕದಾಗಿ ಚೊಕ್ಕವಾಗಿ ಹೇಳಿ, ಕಾರ್ಯಕ್ರಮ ಮುಗಿತಾ ಬಂದಿದೆ.
1: ಸರಿ ಮೇಡಮ್, ನಾನು ಈಗಷ್ಟೇ ಟ್ಯೂನ್ ಮಾಡಿದೆ ಆಕ್ಚುಲಿ ಆಕಾಶವಾಣಿಯನ್ನ ಬೆಳಿಗ್ಗೆ.
0: ಹೇಳಿ
1: ವಿಷಯ. ಮಕ್ಕಳ ತಂದೆ ತಾಯಂದಿರ ಮತ್ತು ಪೋಷಕರ ಪಾತ್ರ ಅಂತ ಇತ್ತಲ್ರಿ.
0: ಅಲ್ಲ, ಇಂದಿನ ಮಕ್ಕಳ ಶೈಕ್ಷಣಿಕ ಪಾಲ್ಗೊಳ್ಳುವಿಕೆ ಪೋಷಕರು ಹಾಗೂ ಶಿಕ್ಷಕರ ಪಾತ್ರ ಅನ್ನುವಂಥದ್ದು.
1: ಮಕ್ಕಳು ಶೈಕ್ಷಣಿಕವಾಗಿ ಪಾಲ್ಗೊಳ್ಳುವ ವಿಚಾರದಲ್ಲಿ ಇವರ ಪಾತ್ರ ಏನು ಅಂತ,
2: ಶಿಕ್ಷಕರು ಹಾಗೂ ಪೋಷಕರ ಪಾತ್ರ ಅಂತ.
1: ಖಂಡಿತ ಖಂಡಿತ, ಪೋಷಕರ ಪಾತ್ರ ಬಹಳ ಹಿರಿದಾಗಿರ್ತದೆ. ಅದ್ರ ಜೊತೆಯಲ್ಲಿ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಪೋಷಕರಿಗಿಂತ ಶಿಕ್ಷಕರು ಮಕ್ಕಳ ಒಂದು ವ್ಯಾಸಂಗದ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾರೆ ಅಂದ್ರೆ, ಮನೆ ಮನೆಗೆ ಹೋಗಿ ಮಕ್ಕಳನ್ನ ಕರೆ ತರುವ ಪ್ರಯತ್ನದಲ್ಲಿ ಕೂಡ ಇರ್ತಾರೆ. ಅಂತ ಶಿಕ್ಷಕರಿಗೆ ನಾವೆಲ್ಲ ಒಂದು ಸಲ್ಯೂಟ್ ಅನ್ನ ಹೇಳಲೇಬೇಕಾಗ್ತದೆ. ಆ ರೀತಿಯಾಗಿ ಕೂಡ ಒಂದು ಸೇವೆ, ಒಂದು ಗುರು ಸ್ಥಾನದಲ್ಲಿದ್ದು ಅವರು ಆ ಕೆಲಸ ಮಾಡ್ತಿರ್ತಾರೆ. ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತೀವಿ ಈ ತರ ನಡೆಯುವಂತದ್ದನ್ನ. ನಗರ ಪ್ರದೇಶದಲ್ಲಿ ಎಲ್ಲ ಸ್ವಲ್ಪ ಶಿಕ್ಷಣದ ಬಗ್ಗೆ ಅರಿವು ಅನ್ನೋದಿರೋದ್ರಿಂದ ಅಲ್ಲಿ ಎಲ್ಲ ತಂದೆ ತಾಯಿಯಂದಿರೋ ಸಮಯಕ್ಕೆ ಸರಿಯಾಗಿ ಎಲ್ಲ ಮಕ್ಕಳನ್ನ ಶಾಲೆಗೆ ಕಳಿಸೋದು ಇದೆಲ್ಲ ಮಾಡ್ತಿರ್ತಾರೆ. ಹಾಗಾಗಿ ಇದರಲ್ಲಿ ಶಿಕ್ಷಕರ ಪಾತ್ರನೂ ಬಹುಮುಖ್ಯವಾಗಿರ್ತದೆ. ಪೋಷಕರು ಅವರು ಕೂಡ ಮಕ್ಕಳಿಗೆ ಒಂದು ವಿದ್ಯೆ ಕೊಡಿಸೋದ್ರಲ್ಲಿ ಎಲ್ರಿಗೂ ಕಾಳಜಿ ಇದೆ. ಈಗ ಯಾರಿಗೂ ಕೂಡ ಕಾಳಜಿ ಇಲ್ಲ ಅನ್ನೋ ಹಾಗಿಲ್ಲ. ಸ್ವಲ್ಪ ಗ್ರಾಮೀಣ ಭಾಗದಲ್ಲಿನೇ ಸ್ವಲ್ಪ ವಂಚಿತರು ಆಗ್ತಿದ್ದಾರೆ.
0: ಬರೀ
1: ಒಂದು ಹೈಸ್ಕೂಲ್ ಮಟ್ಟದವರೆಗೆ ಓದಿ ಮಕ್ಕಳನ್ನ ಶಿಕ್ಷಣದಿಂದ ನಿಲ್ಲಿಸಿಬಿಡೋದು ಈ ರೀತಿ ಎಲ್ಲ ಮಾಡ್ತಿದ್ದಾರೆ.
0: ಖಂಡಿತ. ಓಕೆ, ಧನ್ಯವಾದ. ಕಾರ್ಯಕ್ರಮದ ಸಮಯ ಕೂಡ ಮುಗಿತಾ ಬಂದಿದೆ.
2: ಹೇಳಿದಾಗ ಎಲ್ಲರೂ ಪೋಷಕರು ಹಾಗೂ ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಆಗುತ್ತೆ. ವಾತಾವರಣ ಆಗಿರ್ಬೋದು, ನೈತಿಕ ಮೌಲ್ಯಗಳನ್ನು ಕಲಿಸಿದಾಗಬಹುದು, ಇವೆಲ್ಲರೂ ಸಹ ನಾವು ಅಳವಡಿಸ್ಕೊಂಡ್ರೆ ಮಾತ್ರ ಒಂದು ಮಗು ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯ ಅಂತ ಹೇಳಬಹುದು.
0: ಖಂಡಿತ. ಒಟ್ಟಾರೆ ಮಗು ಬೆಳೆಯುವ ಹಾದಿಯಲ್ಲಿ ಪಾಲಕರು ಅಡಿಪಾಯ ಆದರೆ ಶಿಕ್ಷಕರು ದಾರಿ ತೋರಿಸುವಂತಹ ದೀಪಗಳು. ಇವರಿಬ್ಬರ ಸಮನ್ವಯವೇ ಮಗುವಿನ ಭವಿಷ್ಯದ ಯಶಸ್ಸಿನ ಮಂತ್ರ. ಹಾಗಾಗಿನೇ ಇವತ್ತಿನ ವಿಷಯಕ್ಕೆ ಪೂರಕವಾಗಿ ಹೇಳೋದಾದರೆ, ಶಿಕ್ಷಕರು ಮತ್ತು ಪೋಷಕರು ಇವರಿಬ್ಬರು ಕೂಡ ಒಂದುಗೂಡಿ ಮಗುವಿನ ಭವಿಷ್ಯವನ್ನು ರೂಪಿಸಬೇಕು, ನಮ್ಮ ದೇಶಕ್ಕೆ ಉತ್ತಮ ಪ್ರಜೆಯನ್ನು ಕೊಡುಗೆಯಾಗಿ ಕೊಡೋದರಲ್ಲಿ ಇವರಿಬ್ಬರ ಪಾತ್ರ ಕೂಡ ಹಿರಿದು ಅಂತ ಹೇಳ್ತಾ, ಇಂದಿನ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ತೆ. ಕಾರ್ಯಕ್ರಮದಲ್ಲಿನ ವಿಷಯ, ಇಂದಿನ ಮಕ್ಕಳಲ್ಲಿ ಶೈಕ್ಷಣಿಕ ಪಾಲ್ಗೊಳ್ಳುವಿಕೆ ಪೋಷಕರು ಹಾಗೂ ಶಿಕ್ಷಕರ ಪಾತ್ರ ಎಂಬುದಾಗಿತ್ತು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ನಾನು ಡಿ ಕಾವ್ಯ ಹಾಗೂ
2: ಗಣೇಶ್ ಬಾಬು.
0: ತಾಂತ್ರಿಕ ನೆರವು ತ್ಯಾಗರಾಜ್ ಡಿಪಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂದಿತು.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರಿಗೆಲ್ಲ ಹೆಚ್ಚಿ ಗಣೇಶ ಪೂಜೆ ಮಾಡುವ ನಮಸ್ಕಾರಗಳು ಹಾಗೂ ಮದಕರಿ ಪ್ರಸಾರಕ್ಕೆ ಸ್ವಾಗತ. ಈಗ ಕೇಳಿ ಜನಪದ ಗೀತೆಗಳು.
1: ದಿವಂಗತ ಬಬ್ಲಿಬಾಯಿ ಹಂಜಾರಿ ಮಲ್ಜಿ ಚಿತ್ರದುರ್ಗ ಇವರ ಸ್ಮರಣಾರ್ಥ ಶ್ರೀ ಜೈನ ಸಂಘ ಚಿತ್ರದುರ್ಗ ಮತ್ತು ರೋಟರಿ ಬೆಂಗಳೂರು ಇಂದಿರಾನಗರ ಇವರ ಸಹಯೋಗದಲ್ಲಿ ಉಚಿತ ಮೆಗಾ ಕಣ್ಣಿನ ತಪಾಸಣೆ ಮತ್ತು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಇದೇ ಜೂನ್ 27ರಂದು ಶನಿವಾರ ಚಿತ್ರದುರ್ಗದ ಶ್ರೀ ಬಸವೇಶ್ವರ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಏರ್ಪಡಿಸಲಾಗಿದೆ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಡೆಯುವ ಶಿಬಿರವನ್ನು ಬೆಂಗಳೂರಿನ ಪ್ರಾಜೆಕ್ಟ್ ದೃಷ್ಟಿ ತಂಡವು ನಡೆಸಿಕೊಡುತ್ತದೆ. ಆಯ್ಕೆಯಾದವರಿಗೆ ಬೆಂಗಳೂರಿನ ಡಾಕ್ಟರ್ ಸೋಲಂಕಿ ಕಣ್ಣಿನ ಆಸ್ಪತ್ರೆ ಮತ್ತು ಚಿಕ್ಕಬಳ್ಳಾಪುರದ ಜೈನ್ ಮಿಷನ್ ಆಸ್ಪತ್ರೆಯವರು ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಿಕೊಡುತ್ತಾರೆ. ಶಿಬಿರಕ್ಕೆ ಸಹಕರಿಸುತ್ತಾರೆ ಬಾಂಬೆ ಗ್ಲಾಸ್ ಹೌಸ್, ಲಕ್ಷ್ಮೀ ಬಜಾರ್ ಚಿತ್ರದುರ್ಗ ಮತ್ತು ಶಾ ಸೈಕಲ್ ಇಂಪೋರ್ಟಿಂಗ್ ಕಂಪನಿ ಎಸ್ಕೆಪಿ ಬ್ಯಾಂಕ್ ಚಿತ್ರದುರ್ಗ. ನೋಂದಣಿಗೆ ಪಾರಸ್ ಜೈನ್ ಅವರ ಸಂಖ್ಯೆ 9844500009 ಹಾಗೆ ಕಲ್ಪೇಶ್ ಜೈನ್ ಅವರ ಮೊಬೈಲ್ ಸಂಖ್ಯೆ 9886393967ಕ್ಕೆ ಕರೆ ಮಾಡಿ.
0: ಕೆಳಗಡೆ ಜನಪದ ಗೀತೆಗಳು ಜೀವನದ ಮೌಲ್ಯ.

ಸಂಗತಿಗಳನ್ನು ಹಂಚುವ ಮೂಲಕ ಲೋಕ ಶಿಕ್ಷಣ ನೀಡುತ್ತವೆ ಎಂದು ಕರ್ನಾಟಕ ಜನಪದ ವಿಶ್ವ ಪರಿಷತ್ ತಿಳಿಸಿದೆ. ಮೊದಲೇ ಕೇಳೋಣ ಒಂದು ಜನಪದ ಗೀತೆಯನ್ನು.

ಇದುವರೆಗೂ ಜನಪದ ಗೀತೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 11:25:02. ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಕರಿಯಪ್ಪ ಎಂಬ 65 ವರ್ಷದ ವ್ಯಕ್ತಿ ದಿನಾಂಕ 3 ಕಾಣೆಯಾಗಿರುತ್ತಾರೆ. ಚೆಹರೆ ಹೀಗಿದೆ. ಸುಮಾರು 5 ಎತ್ತರ, ಸಾಧಾರಣ ಮೇಕಟ್ಟು, ಕನ್ನಡ ಭಾಷೆ ಮಾತನಾಡುತ್ತಾರೆ. ಕೋಲುಮುಖ, ಎಣ್ಣೆಗೆಂಪು ಮೇಬಣ್ಣ ಹೊಂದಿದ್ದು, ಕಾಣೆಯಾದಾಗ ಕೆಂಪು ಬಣ್ಣದ ಪಂಚೆ, ನೀಲಿ ಪಂಚೆ, ಟವಲ್, ಕೆಂಪು ಬಿಳಿ ಅಂಗಿ ಧರಿಸಿರುತ್ತಾರೆ. ಕರಿಯಪ್ಪ ಎಂಬ ಇವರ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ.

ಚೆಹರೆ ಹೇಗಿದೆ? ದುಂಡು ಮುಖ, ಸಾಧಾರಣ ಮೇಕಟ್ಟು, ಎಣ್ಣೆಗೆಂಪು ಬಣ್ಣ, ಸುಮಾರು 5 ಅಡಿ ಎತ್ತರವಿದ್ದು, ಮನೆಯಿಂದ ಹೋಗುವಾಗ ಬಿಳಿ ಬಣ್ಣದ ತುಂಬು ತೋಳಿನ ಶರ್ಟ್, ಬಿಳಿ ಪಂಚೆ ಮತ್ತು ಸಿಮೆಂಟ್ ಬಣ್ಣದ ಶಾಲ್ ಧರಿಸಿರುತ್ತಾರೆ. ಚಂದ್ರಣ್ಣ ಎಂಬ ಯುವಕವರು ವ್ಯಕ್ತಿಯ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ.

ರಕ್ಷಿತಾ ಎಂಬ 21 ವರ್ಷದ ಯುವತಿ ದಾವಣಗೆರೆಯಿಂದ ಕಾಣೆಯಾಗಿರುತ್ತಾರೆ. ಚೆಹರೆ ಹೀಗಿದೆ: ಕೋಲು ಮುಖ, ಗೋಧಿ ಮೈಬಣ್ಣ, ದೃಢವಾದ ಮೈಕಟ್ಟು, ಸುಮಾರು 5.4 ಅಡಿ ಎತ್ತರವಿದ್ದು ಕನ್ನಡ, ಹಿಂದಿ, ತೆಲುಗು ಭಾಷೆಯನ್ನು ಮಾತನಾಡುತ್ತಾರೆ. ಕಾಣೆಯಾದಾಗ ಗುಲಾಬಿ ಬಣ್ಣದ ಚೂಡಿದಾರ್, ಕಪ್ಪು ಬಣ್ಣದ ಪ್ಯಾಂಟ್, ಕಪ್ಪು ಬಣ್ಣದ ವೇಲ್ ಧರಿಸಿರುತ್ತಾರೆ. ರಕ್ಷಿತಾ ಎಂಬ ಯುವತಿಯ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ.

ಕಾಣೆಯಾಗಿರುತ್ತಾರೆ? ಚೆಹರೆ ಹೇಗಿದೆ? ಕೋಲು ಮುಖ, ಸಾಧಾರಣ ಮೈಕಟ್ಟು, ಸುಮಾರು 5 ಅಡಿ ಎತ್ತರ, ಎಣ್ಣೆಗೆಂಪು ಮೈಬಣ್ಣ, ಬಿಳಿ ಕುರುಚಲುಗಡ್ಡ ಇರುತ್ತದೆ. ಕಾಣೆಯಾದಾಗ ಬಿಳಿ ಬಣ್ಣದ ತುಂಬು ತೋಳಿನ ಶರ್ಟ್, ಬಿಳಿ ಬಣ್ಣದ ಪಂಚೆ, ನೀಲಿ ಬಣ್ಣದ ಟವಲ್ ಧರಿಸಿರುತ್ತಾರೆ. ಚಿಕ್ಕಪ್ಪ ಎಂಬ ವ್ಯಕ್ತಿಯ ಸುಳಿಸಿಕರು ಹೊಳಲ್ಕೆರೆಯ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ.

ಸುಜಾತ ಎಂಬ 60 ವರ್ಷದ ಮಹಿಳೆ ದಿನಾಂಕ 16/5/2026 ದಾವಣಗೆರೆ ನಗರದ ಶ್ರೀರಾಮ ಬಡಾವಣೆಯಿಂದ ಕಾಣೆಯಾಗಿರುತ್ತಾರೆ. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆ ಬಲ್ಲವರಾಗಿರುತ್ತಾರೆ. ಚೆಹರೆ ಹೀಗಿದೆ: ಸುಮಾರು 5 ಅಡಿ ಎತ್ತರ, ಕೋಲು ಮುಖ, ಎಣ್ಣೆಗೆಂಪು ಮೈ ಬಣ್ಣ, ಸಾಧಾರಣ ಮೇಕಟ್ಟು ಹೊಂದಿದ್ದು. ಸುಜಾತ ಎಂಬ ಮಹಿಳೆಯ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ.

ಇದುವರೆಗೂ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 11:30:40. ಇನ್ನು ಮುಂದೆ ಕೇಳಿ ಮಾಹಿತಿ ಕಣಜ. ಇಂದಿನ ಮಾಹಿತಿ ಕಣಜದಲ್ಲಿ ಸ್ಥಳ ಪರಿಚಯವಿದೆ. ಇಂದಿನ ಮಾಹಿತಿ ಕಣಜದಲ್ಲಿ ಸೋಮನಾಥಪುರದ ಬಗ್ಗೆ, ಸ್ಥಳದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸೋಮನಾಥಪುರ ಮೈಸೂರು ನಗರದಿಂದ 30 ಕಿಲೋಮೀಟರ್ ದೂರದಲ್ಲಿರುವ ಒಂದು ಪಟ್ಟಣ. ಇದು ಹೊಯ್ಸಳರು ಕಟ್ಟಿಸಿದ ಕೇಶವ ದೇವಾಲಯಕ್ಕೆ ಹೆಸರುವಾಸಿ. ಈ ದೇವಾಲಯವನ್ನು 1268 ಹೊಯ್ಸಳ ಸಾಮ್ರಾಜ್ಯದಲ್ಲಿ ದಂಡನಾಯಕನಾಗಿದ್ದ ಸೋಮ ಎಂಬಾತನು ಕಟ್ಟಿಸ್ತಾನೆ. ಇದು ಇಂದು ಕರ್ನಾಟಕ ಪ್ರೇಕ್ಷಣೀಯ ಸ್ಥಳವಾಗಿ ಬೆಳೆದಿದೆ. ಇದರ ಬಗ್ಗೆ ಮಾಹಿತಿಯನ್ನು ನಾನು ಮುಂದುವರಿಸ್ತೀನಿ. ಈಗ ಕಾಡಿನಲ್ಲೇ ಜಾತ್ರೆ ಚಿತ್ರದ ಹಾಡನ್ನು ಕೇಳೋಣ. ಗಾಯಕರು SP ಬಾಲಸುಮ್ಮನ ಹಾಗೂ ವಾಣಿ ಜಯರಾಮ್.

ಕೈ ಮುಗಿದ ಒಳಗೆ ಬಾ ಯಾತ್ರಿಕನೇ. ಶಿಲೆಯಲ್ಲವೇ ಗುಡಿಯ ಕಲೆಯು ಒಲೆಯು. ರಾಷ್ಟ್ರಕವಿ ಕುವೆಂಪು ತಮ್ಮ ಭಾವಪೂರ್ವ ಕವನದ ಒಂದೇ ಒಂದು ಸಾಲಿನಲ್ಲಿ ಕರ್ನಾಟಕದ ಶಿಲ್ಪಕಲೆಗೆ ಸೂಕ್ತ ಗೌರವ ಮನ್ನಣೆ ನೀಡಿದ್ದಾರೆ. ಕರ್ನಾಟಕ ಕಲೆಗಳ ತವರು, ಶಿಲ್ಪಕಲೆಗಳ ಬೀಡು, ಬೇಲೂರು, ಹಳೇಬೀಡು, ಸೋಮನಾಥಪುರಗಳನ್ನು ನೋಡಿದಾಗ ಕುವೆಂಪು ಹೇಳಿದಂತೆ ಪ್ರತಿಯೊಬ್ಬ ಪ್ರವಾಸಿಗನು ಶಿಲ್ಪಿಯ ಕಲಾತ್ಮಕತೆಗೆ ತಲೆಬಾಗಿಯೇ ಬಾಗುತ್ತಾನೆ. ಇಂಥ ಒಂದು ಕಲಾ ಶ್ರೀಮಂತಿಕೆಯ ತಾಣ ಮೈಸೂರಿಗೆ 38 ಕಿಲೋಮೀಟರ್ ದೂರದಲ್ಲಿರುವ ಸೋಮನಾಥಪುರ. ಪ್ರಶಾಂತ ಪರಿಸರದಲ್ಲಿರುವ ಈ ಶಿಲ್ಪಕಲಾ ವೈಭವದ ದೇಗುಲವನ್ನು ಪ್ರವೇಶಿಸಿದರೆ ಆಗುವ ಸಂತೋಷ ಅಪರಿಮಿತ. ಹುಲ್ಲುಹಾಸಿನ ನಡುವೆ ಸಾಗಿ 4 ಮೆಟ್ಟಿಲೇರುತ್ತಿದ್ದಂತೆಯೇ ಹೊಸದೊಂದು ಶಿಲ್ಪಕಲಾ ಲೋಕವೇ ತೆರೆದುಕೊಳ್ಳುತ್ತದೆ. ಜೀವಕಲೆಯಿಂದ ಕಂಗೊಳಿಸುತ್ತಿರುವ ಶಿಲ್ಪ ವೈಭವವನ್ನು ಕಂಡಾಗ ರೋಮಾಂಚನವಾಗುತ್ತದೆ. ಶಿಲ್ಪಿಯು ಚಾಣ್ಮೆ, ಚಾಕಚಕ್ಯತೆ, ಕೌಶಲ್ಯಕ್ಕೆ ಶಿರಬಾಗುತ್ತದೆ. ಮಾಹಿತಿಯನ್ನು ಮುಂದುವರಿಸ್ತೇನೆ. ಈಗ ಕಣ್ಣು ತೆರೆಸಿದ ಹೆಣ್ಣು ಚಿತ್ರದ ಗೀತೆಯನ್ನು ಕೇಳೋಣ. ಗಾಯಕಿ ವಾಣಿ ಜಯರಾಮ್.

ಹದಿಮೂರನೆಯ ಶತಮಾನದಲ್ಲಿ ಸೋಮನಾಥಪುರ ಒಂದು ಪುಟ್ಟ ಅಗ್ರಹಾರವಾಗಿತ್ತು. ಚತುರ್ವೇದಿ ಮಂಗಳ ವಿದ್ಯಾನಿಧಿ ಪ್ರಸನ್ನ ಸೋಮನಾಥಪುರ ಎಂಬುದು ಇದರ ಪೂರ್ವ ಹೆಸರು. ಇಲ್ಲಿರುವ ಏಳು ಶಾಸನಗಳು ಈ ಅಪೂರ್ವ ದೇವಾಲಯದ ಬಗ್ಗೆ ಹಾಗೂ ಕಲೆಗೆ ಹಾಗೂ ವಿದ್ಯೆಗೆ ಆಗರವಾಗಿದ್ದ ಈ ಊರಿನ ಬಗ್ಗೆ ಮಹತ್ವದ ಮಾಹಿತಿ ಒದಗಿಸುತ್ತವೆ. ಹೊಯ್ಸಳರ ದೊರೆ ಮುಮ್ಮಡಿ ನರಸಿಂಹನ ದಂಡನಾಯಕನಾಗಿದ್ದ ಸೋಮನಾಥ 1258 ಸುಮಾರಿನಲ್ಲಿ ನಿರ್ಮಿಸಿ ತನ್ನ ಹೆಸರನ್ನೇ ಇಟ್ಟು ಸೋಮನಾಥಪುರವೆಂದು ಕರೆದ ಪ್ರಶಾಂತ ಕರೆದ. ಪ್ರಶಾಂತವಾಗಿ ಕಾವೇರಿ ನದಿ ಹರಿಯುವ ಈ ಸ್ಥಳದಲ್ಲಿ ಹಲವು ದೇವಾಲಯಗಳನ್ನು ನಿರ್ಮಿಸಿದ ಎನ್ನುತ್ತದೆ ಇತಿಹಾಸ. ಮಾಹಿತಿಯನ್ನು ಮುಂದುವರಿಸುತ್ತೇನೆ. ಈಗ ರಥಸಪ್ತಮಿ ಚಿತ್ರದ ಗೀತೆಯನ್ನು ಕೇಳೋಣ. ಕೇಳಿಬರುವ ಸ್ವರಗಳು SP ಬಾಲಸುಬ್ರಹ್ಮಣ್ಯಂ, SJ ಜಾನಕಿ ಹಾಗೂ ಸಂಗಡಿಗರು.

ಹೀಗಾಗಿ ಇದನ್ನು ತ್ರಿಕೂಟ ಚಲವೆನ್ನುತ್ತಾರೆ. ಮಾಹಿತಿಯನ್ನು ಮುಂದುವರಿಸ್ತೇನೆ. ಈಗ ಶಾಂತಿ ನಿವಾಸ ಚಿತ್ರದ ಹಾಡನ್ನು ಕೇಳೋಣ. ಕೇಳಿ ಬರುವ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್.

ವಿಶಾಲವಾದ ಸ್ಥಳದಲ್ಲಿ ನಕ್ಷತ್ರಾಕಾರಕ ಜಗತಿಯ ಮೇಲೆ ನಿರ್ಮಿಸಲಾಗಿರುವ ಈ ದೇಗುಲ ಪೂರ್ವಾಭಿಮುಖವಾಗಿದ್ದು ಜಗತಿಯ ಸುತ್ತಲೂ ಇಡೀ ದೇವಾಲಯವನ್ನೇ ಆನೆಗಳು ಹೊತ್ತಿವೆಯೇನೋ ಎಂದು ಭಾಸವಾಗುವಂತೆ ಸುಂದರ ಗಜಶಿಲ್ಪಗಳನ್ನು ಕೆತ್ತಲಾಗಿದೆ. ಶಿಖರಪ್ರಾಯ ಸೋಮನಾಥಪುರದ ದೇವಾಲಯದ ಸೌಂದರ್ಯಕ್ಕೆ ಶಿಖರಪ್ರಾಯವಾಗಿರುವುದು ಮೂರು ಶಿಖರಗಳೇ.

ದೇವಾಲಯ ರಮ್ಯತೆಯನ್ನು ನೂರ್ಮಡಿಗೊಳಿಸಿವೆ. ಎಲ್ಲ ಹೊಯ್ಸಳ ದೇವಾಲಯದಲ್ಲಿ ನಿಂತಿರುವ ಮುಖಮಂಟಪ, ನವರಂಗ, ಗರ್ಭಗೃಹ, ಸುಖನಾಸಿಗಳು ಇಲ್ಲೂ ಇವೆ. ಮಧ್ಯದ ಭುವನೇಶ್ವರಿಯಲ್ಲಿ ಅಷ್ಟ ದಿಕ್ಪಾಲಕರು, ಆದರೆ ಮೇಲೆ 32 ತೊಲೆಗಳಿಂದ ಮಾಡಿದ ಕಮಾನು, ಅದರ ಮಧ್ಯದಲ್ಲಿ ತೂಗಾಡುವ ರೀತಿಯ ಕಮಲದ ಮೊಗ್ಗು, ಮನಮೋಹಕ. ಈ ದೇವಾಲಯದಲ್ಲಿ 3 ಗರ್ಭಗೃಹಗಳಿದ್ದು, ಉತ್ತರ ಗರ್ಭಗೃಹದಲ್ಲಿ ಜನಾರ್ದನ, ದಕ್ಷಿಣ ಗರ್ಭಗೃಹದಲ್ಲಿ ತ್ರಿಭಂಗಿಯಲ್ಲಿ ನಿಂತ ವೇಣುಗೋಪಾಲ ವಿಗ್ರಹ ಇದೆ. ಮಧ್ಯದ ಗರ್ಭಗೃಹದಲ್ಲಿ ಯಾವ ವಿಗ್ರಹವೂ ಇಲ್ಲ. ಹಿಂದೆ ಇಲ್ಲಿ ವಿಗ್ರಹ ಇತ್ತೆಂದು ಹೇಳಲಾಗುತ್ತದೆ. ಇಂದು ಈ ದೇವಾಲಯದಲ್ಲಿ ಹಲವು ಭಗ್ನಗೊಂಡ ವಿಗ್ರಹಗಳನ್ನು ಕಂಡಾಗ ಮನಸ್ಸು ವ್ಯಾಕುಲಗೊಳ್ಳುತ್ತದೆ. 19ನೇ ಶತಮಾನದಲ್ಲಿ ಆಂಗ್ಲ ವಿದ್ವಾಂಸರು ಈ ದೇವಾಲಯದ ಶಿಲ್ಪಕಲಾವೈಭವದ ಕಂಡು ಅದರ ಮಾಹಿತಿ ಮುದ್ರಿಸಿದ ಕಾರಣ ಅಂದಿನ ಮೈಸೂರು ಅರಸರು ಈ ದೇವಾಲಯವನ್ನು ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಪಡಿಸಿದರು. 1924ರಲ್ಲಿ ಬಿದ್ದು ಹೋಗಿದ್ದ ಗೋಡೆಗಳ ದುರಸ್ತಿ ಮಾಡಿ ದೇವಾಲಯ ಶಿಥಿಲವಾಗದಂತೆ ಭದ್ರಗೊಳಿಸಲಾಯಿತು. 1953ರಲ್ಲಿ ಈ ದೇವಾಲಯದ ಒಳಭಾಗದ ಅಪರಿಮಿತ ಸೌಂದರ್ಯವನ್ನು ಪ್ರವಾಸಿಗರು ಕಣ್ತುಂಬಿಕೊಳ್ಳಲೆಂದು ವಿದ್ಯುದ್ದೀಪದ ವ್ಯವಸ್ಥೆ ಮಾಡಲಾಗಿದೆ. ಕೆಳಗರೆ ಇದಾಗಿತ್ತು ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸೋಮನಾಥಪುರದಲ್ಲಿರುವ ದೇವಾಲಯದ ಪರಿಚಯ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 944-86-40273ಕ್ಕೆ ಕಳಿಸಿ. ನಿಮ್ಮ ಮಾಹಿತಿಯನ್ನು ನಾನು 1:20 ಉಲ್ಲಾಸ ಕಾರ್ಯಕ್ರಮದಲ್ಲಿ ನೋಡ್ತೇನೆ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಬ್ರಹ್ಮಾಸ್ತ್ರ ಚಿತ್ರದ ಗೀತೆ.

ಇದುವರೆಗೂ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸೋಮನಾಥಪುರದ ಪರಿಚಯವನ್ನು ಮಾಡಿಕೊಂಡಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ 12 ಗಂಟೆಗೆ ಪ್ರದೇಶ ಸಮಾಚಾರ, ನಂತರ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ ಪ್ರಸಾರವಾಗುವುದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ವಿಧಿ ವಿಜ್ಞಾನ ಪ್ರಯೋಗಶಾಲೆಗಳಿಗೆ ಆಧುನಿಕ ಉಪಕರಣಗಳು ಸೇರಿದಂತೆ ಅಗತ್ಯವಿರುವ ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮ ವಹಿಸಲಾಗುವುದು ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಿ ವಿಜ್ಞಾನ ಪ್ರಯೋಗಾಲಯ ಎಫ್ಎಸ್ಎಲ್ ಕೇಂದ್ರಕ್ಕೆ ಭೇಟಿ ನೀಡಿರುವ ಬಗ್ಗೆ ಮಾಹಿತಿ ಹಂಚಿಕೊಂಡಿರುವ ಸಚಿವರು ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿರುವುದಾಗಿ ಮಾಹಿತಿ ನೀಡಿದ್ದಾರೆ. ರಾಜ್ಯದ ಹುಬ್ಬಳ್ಳಿ, ಬೆಳಗಾವಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಸೇರಿದಂತೆ ಒಟ್ಟು 8 ಕಡೆ ವಿಧಿ ವಿಜ್ಞಾನ ಪ್ರಯೋಗಾಲಯಗಳಿವೆ. 700 ಫಾರೆನ್ಸಿಕ್ ವಿಜ್ಞಾನಿಗಳು ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದರು. ರಾಷ್ಟ್ರದ ಆಹಾರ ಭದ್ರತೆ ಹೆಚ್ಚಿಸುವಲ್ಲಿ ವಿದ್ಯಾರ್ಥಿ ಸಂಶೋಧಕರು ಮಹತ್ವದ ಕೊಡುಗೆ ನೀಡಬೇಕು ಎಂದು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ನಿರ್ದೇಶಕ ಡಾ ತುಷಾರ್ ಕಾಂತಿ ಬೆಹರಾ ಹೇಳಿದರು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿತ 9ನೇ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಸಂಶೋಧನಾ ಸಮ್ಮೇಳನ ಉದ್ಘಾಟಿಸಿ ಅವರು ಮಾತನಾಡಿದರು. 2047ರ ವೇಳೆಗೆ ದೇಶದ ಜನಸಂಖ್ಯೆ 160 ಕೋಟಿ ತಲುಪುವ ಸಾಧ್ಯತೆ ಇದೆ. ಹೆಚ್ಚುತ್ತಿರುವ ಜನಸಂಖ್ಯೆ ಹಾಗೂ ಆಹಾರ ಭದ್ರತೆಯ ಗುರಿಗಳಿಗೆ ಅನುಗುಣವಾಗಿ ಸಂಶೋಧನೆಗಳು ನಡೆಯಬೇಕು ಎಂದರು. ಹುಬ್ಬಳ್ಳಿ ನಗರದಲ್ಲಿ ನಿರ್ಮಿಸಲಾಗುತ್ತಿರುವ ಫ್ಲೈಓವರ್ ಕಾಮಗಾರಿಯ ಗುಣಮಟ್ಟವನ್ನು ಪರೀಕ್ಷಿಸುವಂತೆ ಲೋಕೋಪಯೋಗಿ ಇಲಾಖೆ ರಾಷ್ಟೀಯ ಹೆದ್ದಾರಿ ವಿಭಾಗದ ಮುಖ್ಯ ಅಭಿಯಂತರರಿಗೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪತ್ರದ ಮೂಲಕ ಸೂಚಿಸಿದ್ದಾರೆ. ಸಂಚಾರ ನಿಯಮ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಬಾಕಿ ಉಳಿಸಿಕೊಂಡಿರುವ ಇ-ಚಲನ್ ದಂಡದ ಮೊತ್ತ ಪಾವತಿಸಲು ರಾಜ್ಯ ಸರ್ಕಾರ ಮತ್ತೊಮ್ಮೆ 50% ರಿಯಾಯಿತಿಯನ್ನು ಘೋಷಿಸಿದೆ. ಹಳೆಯ ಪ್ರಮಾದಗಳನ್ನು ಸರಿಪಡಿಸಿಕೊಳ್ಳಲು ಅವಕಾಶ ನೀಡಲಾಗಿದ್ದು ಬಾಕಿ ಇರುವ ಎಲ್ಲ ಚಲನ್ಗಳನ್ನು 50% ರಿಯಾಯಿತಿಯಲ್ಲಿ ಪಾವತಿಸಿ ಜವಾಬ್ದಾರಿಯುತ ಚಾಲನೆಗೆ ಬದ್ಧರಾಗಿ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ತಿಳಿಸಿದ್ದಾರೆ. ರಿಯಾಯಿತಿ ಈ ತಿಂಗಳ 21ರಿಂದ ಆರಂಭಗೊಂಡಿದ್ದು ಜುಲೈ 10ರವರೆಗೆ ಇರಲಿದೆ. ಕೆಎಸ್ಪಿ ಆಪ್ ಅಥವಾ ಕರ್ನಾಟಕ ಒನ್ ಮೂಲಕ ದಂಡ ಪಾವತಿ ಮಾಡಬಹುದು ಎಂದು ಮಾಹಿತಿ ನೀಡಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಮಣ್ಣಿನ ಆರೋಗ್ಯ ಕಾಪಾಡುವುದು ಅತ್ಯಂತ ಅಗತ್ಯವಾಗಿದೆ. ರೈತರು ಭೂಮಿಯ ಫಲವತ್ತತೆ ಹೆಚ್ಚಿಸಲು ಸಾವಯವ ಕೃಷಿಗೆ ಆದ್ಯತೆ ನೀಡಬೇಕು ಎಂದು ಬಳ್ಳಾರಿ ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕ ಸೋಮಸುಂದರ್ ರೈತರಲ್ಲಿ ಮನವಿ ಮಾಡಿದ್ದಾರೆ. ಬಳ್ಳಾರಿಯ ಕೋಳೂರು ಹೋಬಳಿ ದಮ್ಮೂರು ಗ್ರಾಮದ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಆವರಣದಲ್ಲಿ ಆಯೋಜಿಸಿದ್ದ ಖೇತ್ ಬಚಾವೋ ಅಭಿಯಾನ್ ಧರ್ತಿ ಮಾತಾ

0: ಬಚಾವೋ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 27ನೇ ತಾರೀಕು ಬೆಳಗ್ಗೆ 8:30ರವರೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಸೂಚನೆ ನೀಡಿದ್ದಾರೆ. ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತುರ್ತು ಕಾರ್ಯಾಚರಣೆ ಕೇಂದ್ರ ತೆರೆಯಲಾಗಿದೆ. ಹೆಚ್ಚಿನ ಮಳೆ ಸಾಧ್ಯತೆ ಹಿನ್ನೆಲೆ ಮೀನುಗಾರರು ಸಮುದ್ರ ಮೀನುಗಾರಿಕೆ ನಡೆಸಬಾರದು ಎಂದು ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 242 ಮಳೆ ಮಾಪಕಗಳಿವೆ. ಇವುಗಳಲ್ಲಿ 102 ಕಾರ್ಯನಿರ್ವಹಿಸುತ್ತಿದ್ದು ಬಾಕಿ ಉಳಿದ ಎಲ್ಲ ಮಳೆ ಮಾಪಕಗಳನ್ನು ಮುಂದಿನ 15 ದಿನಗಳ ಒಳಗೆ ದುರಸ್ತಿಗೊಳಿಸುವಂತೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಯೋಜಿತ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.
1: ಕಳೆದ ಸಾರಿ ಬೆಳೆ ವಿಮೆಗೆ ನಮ್ಗೆ ತೊಂದರೆ ಆಗಿದೆ. ಕಾರಣ ಇದಕ್ಕೆ ಮಳೆ ಮಾಪನದ ಅಂದ್ರೆ ರೈನ್ ಗೇಜ್ ಸಮಸ್ಯೆಯಿಂದಾಗಿ ನಮ್ಗಾಗಿಲ್ಲ. ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ, ಆ ರೈನ್ ಗೇಜ್ ಅಲ್ಲಿ ಜೀರೋ ಅಂತೇಳಿ ಬಂದಿದೆ. ಇದರಿಂದಾಗಿ ಮೂಡಿಗೆರೆಗೆ ಸೇರಿದಂತೆ ಕೆಲವು ತಾಲೂಕುಗಳಲ್ಲಿ ನಮ್ಗೆ ಬೆಳೆ ವಿಮೆ ಸರಿಯಾಗಿ ಬರಲಿಲ್ಲ ಅನ್ನುವಂಥ ರೈತರ ದೂರು ನಿರ್ಣಯದಲ್ಲಿ ಈ ಬಾರಿ ಮಳೆಗಾಲಕ್ಕಿಂತ ಮುಂಚೆ ಇನ್ನೊಂದ್ಸರ್ತಿ ಯೋಚನೆ ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾಧಿಕಾರಿಯವರ ಸಮಕ್ಷಮದಲ್ಲಿ ಒಂದು ಮೀಟಿಂಗ್ ಕರೆದಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು 242 ರೈನ್ ಗೇಜ್ ಗಳಿವೆ. ಅದರಲ್ಲಿ 107 ಸರಿ ಇದೆ, 6ಕ್ಕೆ ನೆಟ್ವರ್ಕ್ ಸಮಸ್ಯೆ ಇದೆ ಮತ್ತು 129 ಸಮರ್ಪಕವಾಗಿಲ್ಲ ಅಂತೇಳಿ ವರದಿ ಕೊಟ್ಟಿದ್ದಾರೆ. ಈ ಒಂದು 50ರವರೆಗೆ ನಾವು ಸರಿ ಮಾಡ್ತಾ ಇದ್ದೇವೆ ವಾರದಲ್ಲಿ ಅಂತೇಳಿ ಸಂಬಂಧಪಟ್ಟ ಏಜೆನ್ಸಿಯವರು ಮತ್ತು ಅಧಿಕಾರಿಗಳು ನಮ್ಗೆ ಹೇಳಿದ್ದಾರೆ. ಹಾಗೆ 10ರಲ್ಲಿ 15 ದಿವಸ ತಗೊಳ್ಳಿ ನೀವು, ಕೊನೆಯದೂ ಕೂಡ ಸರಿಯಾಗಬೇಕು ಅಂತ ಹೇಳಿದ್ರೆ.
0: ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ದಕ್ಷತೆ ಪಾಲನೆ ಹಾಗೂ ವಿವಿಧ ಅಪರಾಧ ಪ್ರಕರಣಗಳ ಪತ್ತೆ ಹಚ್ಚುವಿಕೆ ಮೂಲಕ ಉತ್ತಮ ಕಾರ್ಯವೈಖರಿ ತೋರಿದ ಹಾವೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ, ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರಗಿ ಹಾಗೂ ಸೈಬರ್ ಅಪರಾಧಗಳ ಕುರಿತು ಜಾಗೃತಿ ಮೂಡಿಸಿರುವ ಆನಂದ್ ದೊಡ್ಡಕುರ್ಬರ್ ಅವರು 2026ನೇ ಸಾಲಿನ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಪ್ರಶಂಸಾ ಪದಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ. ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ, ಸುಲೋಚನಾ ಪಚ್ಚಿನಡ್ಕ ಅವರು ಬರೆದು ಪ್ರಸ್ತುತಪಡಿಸುವ ಕಥೆ ಹೃದಯಾನುರಾಗ. ಎರಡು ದಿನಗಳ ಹಿಂದೆ ಮೈಸೂರಿಗೆ ಹೋಗಿದ್ದ ವಿಠಲಮೂರ್ತಿಗಳು ಊರಿನ ಬಸ್ಸಿನಿಂದಿಳಿದು ಆಯಾಸಗೊಂಡವರಂತೆ ಮನೆ ಕಡೆ ಹೆಜ್ಜೆ ಹಾಕಿದರು. ಎರಡು ದಿನವೂ ಪ್ರಯಾಣವೇ. ಮಧ್ಯೆ ಅಳಿಯನೆಂಬೋ ಮಗಳ ಗಂಡನ ಮನೆಯಲ್ಲೊಂದಿಷ್ಟು ಹೊತ್ತು ಇದ್ದು ಬಿಟ್ಟರೆ ಬಸ್ಸಿನಲ್ಲೇ ಕಳೆದು ಹೋಯಿತು. ಈ ವಯಸ್ಸಲ್ಲಿ ನನಗೆ ಯಾಕಪ್ಪ ಈ ರೀತಿಯ ಕಷ್ಟ, ದೇವರೇ ಅಂತ ಹೇಳಿಕೊಂಡು ಸದ್ಯ ಅಳಿಯ ಗುಣಮುಖನಾದರೆ ಸಾಕು, ಅವನನ್ನು ನೋಡಿದರೆ ಸದ್ಯದಲ್ಲಿ ಏಳುವ ಸ್ಥಿತಿಯಲ್ಲಿ ಇಲ್ಲವೆಂದೆನಿಸುತ್ತದೆ. ದೇವರಿಟ್ಟ ಹಾಗಾಗಲಿ, ಮನೆಯಲ್ಲಿ ಯಾರಿಗೂ ಈ ವಿಷಯ ತಿಳಿಸುವುದು ಬೇಡ. ಅಳನೂ ಹೇಳಿದ್ದಾನಲ್ಲ, ಏನೂ ಹೇಳಬೇಡಿ, ಬಾಣಂತಿಗೆ ಸಮಸ್ಯೆ ಆಗೋದು ಬೇಡ. ನಾನು ಆದಷ್ಟು ಬೇಗ ಗುಣಮುಖನಾಗ್ತೇನೆ ಮಾಮ ಅಂತಂದು ಕೈ ಹಿಡಕೊಂಡು ಕಣ್ಣೀರಾಗಿದ್ದು. ಛೇ, ಎಂಥ ಸ್ಥಿತಿ ಇದು! ತಾನು ಮಗನೆಂಬ ಅಕ್ಕರೆಯಿಂದ ನೋಡುತ್ತಿದ್ದ ಜೀವವದು. ನನ್ನನ್ನು ಮನೆಯವರನ್ನು ಅಷ್ಟೇ ಪ್ರೀತಿಸುತ್ತಿದ್ದನಲ್ಲವೇ? ಈ ಗಣೆಬರಹದಿಂದಾಗಿ ಹೀಗಾಗಿದೆ ಅನ್ನೋದು ಬಿಟ್ಟರೆ ಅವನಲ್ಲಿ ದೂರುವಂಥದ್ದಾದರೂ ಏನಿದೆ? ಸಂಭಾವಿತ ಮತ್ತು ಸ್ಫುರದ್ರೂಪಿ ಹುಡುಗ, ಎಷ್ಟು ಗೌರವಿಸುತ್ತಿದ್ದ! ಯಾವ MRPL ಕಂಪನಿಯಂತೆ ನಮ್ಮೂರಿನ ರಸ್ತೆಗಳ ಇಕ್ಕೆಲಗಳನ್ನು ಅಗೆದು ನೀರಿನ ಪೈಪ್ಲೈನ್ ಜೋಡಣೆ ಮಾಡುವಾಗ ಇಂಜಿನಿಯರ್ ಆಗಿ ಬಂದವನು. ತನ್ನ ಮನೆಯಲ್ಲಿ ಬಿಡಿಗೆಗೆ ಬಂದು ನಿಂತವನು. ಗಂಡು ಮಕ್ಕಳಿಲ್ಲದಿದ್ದ ನನ್ನಾಕೆಗೆ ಅವನನ್ನು ಕಂಡರೆ ತುಂಬಾ ಪ್ರೀತಿ. ಕೆಲಸ ಮುಗಿಸಿ ಹಸಿದು ಬಂದಾಗ ಮಾಡಿಕೊಡಲು ಮನೆಯವರ್ಯಾರು ಇಲ್ಲವಲ್ಲ ಅಂತ ಬಿಸಿ ಬಿಸಿ ಊಟ ತಿಂಡಿ ಮಾಡಿಸಿ ಮಗಳು ಶ್ರುತಿಯ ಕೈಯಲ್ಲಿ ಕೊಟ್ಟು ಕಳುಹಿಸುತ್ತಿದ್ದಳು. ಮೊದಮೊದಲು ಸಂಕೋಚದಿಂದ ಬೇಡ ಬೇಡ ಅನ್ನುತ್ತಿದ್ದವನಿಗೆ ರುಚಿ ರುಚಿಯಾದ ಊಟ ಸೊಗಸೆನಿಸುತ್ತಿತ್ತು.

ಅಮ್ಮನಂತೆ ಕಾಣುವ ಬಾಡಿಗೆಯ ಮನೆಯ ಒಡತಿಯನ್ನು ಬಹಳ ಅನುನಯದಿಂದಲೇ ನಡೆಸಿಕೊಳ್ಳುತ್ತಿದ್ದ. ವಾರದ ರಜೆಯಲ್ಲಿ ಅವನು ಎಲ್ಲಿಗೂ ಹೋಗುತ್ತಿಲ್ಲ. ಮನೆಯೊಳಗೆ ಇದ್ದು ಪೈಪ್ಲೈನಿಗೆ ಸಂಬಂಧಿಸಿದಂತೆ ರೂಪುರೇಷೆ ತಯಾರಿಸುವುದೋ ಬಿಲ್ಲುಗಳ ಲೆಕ್ಕಾಚಾರವೋ ಇತ್ಯಾದಿ ಕೆಲಸಗಳನ್ನು ಮಾಡುತ್ತಿದ್ದ. ಬಟ್ಟೆ ಒಗೆಯಬೇಕೆಂದರೆ ಮಾತ್ರ ಆತ ಹೊರಬರುತ್ತಿದ್ದದ್ದು. ಮನೆಯೆದುರಿನ ಕಲ್ಲಿನ ಮೇಲೆ ದಫ್ ದಫ ಅಂತ ಬಟ್ಟೆ ಒಗೆಯುತ್ತಿದ್ದರೆ ಶಾಂತಮ್ಮನಿಗೆ ನಗುವೋ ನಗು. ಅಯ್ಯ ನನ್ನ ಕಂದ, ಹಾಗಲ್ಲಪ್ಪ ಬಟ್ಟೆ ಒಗೆಯೋದು, ಹೀಗೆ ಅಂತ ಹೇಳಿ ಅವನಿಗೆ ಒಗೆಯುವುದನ್ನು ತೋರಿಸುತ್ತಾ ಹೆಚ್ಚಿನ ಬಟ್ಟೆಯನ್ನು ತಾವೇ ಒಗೆದು ಬಿಡುತ್ತಿದ್ದರು. ಅವನು ನಿಂತ್ಕೊಂಡೇ ನೋಡುತ್ತಿದ್ದ. ಕೊನೆಗೆ ಎಲ್ಲ ಬಟ್ಟೆ ಒಗೆದು ಮುಗಿಸುವಾಗ ಎಚ್ಚರಗೊಂಡು, ಅಮ್ಮ ಬಿಡಿಮ್ಮ, ನಾನೇ ಒಕ್ಕೊಳ್ತೀನಿ ಅಂತ ಹೇಳಿ ಅವರ ಕೈಯಿಂದ ಇಸಿದುಕೊಳ್ಳಿದ್ದ. ಅವರಿಬ್ಬರ ಈ ತುಂಟಾಟವನ್ನು ನೋಡಿಯೇ ಕಣ್ತುಂಬಿಕೊಳ್ಳಬೇಕು. ಮೈಸೂರಿನವನು ಅಂತಂದಿದ್ದ. ಅವನ ಮನೆಯ ಪರಿಚಯ ಯಾರಿಗಿತ್ತು? ಮೈಸೂರನ್ನು ನಾ ದಸರಾ ಜಂಬೂ ಸವಾರಿ ವೇಳೆ ನೋಡಿದ್ದೇನೆಯೇ ಹೊರತು ಇಡೀ ನಗರ ಸುತ್ತಾಡಿಲ್ಲ. ಒಂದು ದಿನ ಗಂಡ ಹೆಂಡತಿಯರಿಬ್ಬರು ನಮ್ಮ ಮನೆ ಮುಂದೆ ಬಂದು ನಿಂತು, ಆನಂದ ಇರುವ ಮನೆ ಇದೆ ಅಂದರು. ಬಿಳಿಯ ಅಂಗಿ ಪ್ಯಾಂಟ್ ಧರಿಸಿದ ವ್ಯಕ್ತಿ, ಪಕ್ಕದಲ್ಲಿದ್ದ ಹೆಂಗಸು ಲಕ್ಷಣವಾಗಿದ್ದರು. ಒಳ್ಳೆಯವರು ಅಂತ ನೋಡುವಾಗಲೇ ಅರ್ಥವಾಗುತ್ತಿತ್ತು. ಒಳಗೆ ಬನ್ನಿ ಅಂತ ಕರೆದ ಕ್ಷಣ ಬಂದು ಕೂತರು. ಪ್ರಯಾಣ ಮಾಡಿ ಆಯಾಸವಾಗಿತ್ತೇನೋ, ಉಸ್ಸಪ್ಪ ಅಂತ ಕೂತು ಶಾಂತ ತಂದುಕೊಟ್ಟ ನೀರನ್ನು ಗಟಗಟನೆ ಕುಡಿದರು. ಅಯ್ಯೋ ಮಧ್ಯಾಹ್ನದ ಹೊತ್ತು ಊಟ ಮಾಡುವಿರಂತೆ ಹೇಳಿ ಎಂದು ಚಾಪೆ ಹಾಸಿದರೆ ಕೂತು ಉಂಡರು. ಉಣ್ಣುವಾಗ ಒಂದೇ ಒಂದು ಮಾತು ಆಡಲಿಲ್ಲ. ಬಹುಶಃ ಅವರ ಮನೆಯ ಸಂಪ್ರದಾಯವೂ ಅದೇನೋ. ನಾವು ಆ ಥರದ ಪದ್ಧತಿಯನ್ನೇ ಬೆಳೆಸಿಕೊಂಡು ಬಂದಿರುವುದರಿಂದ ನಮಗವರ ಸಂಸ್ಕಾರ ಇಷ್ಟವಾಯಿತು. ಮತ್ತೆ ಮತ್ತೆ ಬಡಿಸಿದಾಗ ಬೇಡ ಅನ್ನೋದೊಂದು ಬಿಟ್ಟರೆ ಅವರ ಪಾಡಿಗೆ ಊಟ ಮುಗಿಸಿದರು. ಎಲೆ ಅಡಿಕೆ ಮೆಲ್ಲುವ ವೇಳೆಗೆ ನಿಧಾನಕ್ಕೆ ಮಾತು ಆರಂಭಿಸಿದರು. ನಮ್ಮ ಮಗ ಹೇಗೆ? ತುಂಬಾ ಮಾತುಕತೆಯಲ್ಲದ ಹುಡುಗ. ಮುಚ್ಚಟೆಯಾಗಿ ಬೆಳೆಸಿದ್ದೇವೆ, ಏನೂ ಕೆಲಸವಾದು. ಇಷ್ಟು ದೂರವೆಲ್ಲ ಬರೋದು ಬೇಡ ಅಂದರೂ ಕೇಳದೆ ಇಂಜಿನಿಯರಿಂಗ್ ಕಲಿತದ್ದು ಸುಮ್ಮನೆ ವೇಸ್ಟ್ ಆಗುತ್ತಮ್ಮ ಅಂತ ಹೇಳಿ ನಮ್ಮ ಬಾಯಿ ಮುಚ್ಚಿಸಿದ್ದ. ನಿಮ್ಮ ಬಗ್ಗೆ ಯಾವಾಗಲೂ ಹೇಳುತ್ತಿರುತ್ತೆ. ಊಟ ತಿಂಡಿಯ ಕೊರತೆಯೇ ಇಲ್ವಂತೆ? ನಾವೇ ನೋಡಿದ್ವಲ್ವಾ ಎಷ್ಟು ಚೆನ್ನಾಗಿದೆ ನಿಮ್ಮ ಕೈ ಅಡುಗೆ. ನಮಗೇ ಇಷ್ಟು ಆನಂದವಾಗಿರಬೇಕಾದರೆ ಅವನು ಸುಖವಾಗಿಯೇ ಇರುತ್ತಾನೆಡಿ ಅಂತ ನಕ್ಕಾಗ ಶಾಂತಾಳಿಗಂತೂ ಸಂಭ್ರಮವೇ. ತುಂಬಾ ದೂರದಿಂದ ಬಂದಿದ್ದೀರಿ, ಮೊದಲು ನೀವು ಸ್ನಾನ ಮುಗಿಸಿ ಆಮೇಲೆ ವಿಶ್ರಮಿಸಿಕೊಳ್ಳುವಿರಂತೆ. ಆನಂದ ಬರಿನ್ನು ಸಾಯಂಕಾಲವಾಗುತ್ತೆ ಅಂತ ಹೇಳಿ ಟವಲು ಹೊಸ ಸೋಪು ಎಲ್ಲವನ್ನೂ ಕೊಟ್ಟರು. ಬೀಗ ಹಾಕಿ ಹೋದ ಆನಂದ ಬರುವವರೆಗೆ ಇದ್ದರೆ ತಪ್ಪೇನು ಎಂದುಕೊಂಡು ಸ್ನಾನಕ್ಕೆ ಹೊರಟರು. ಸಂಜೆ ಕಾಫಿಯ ಜೊತೆ ಆರಾಮ ಮಾತುಕತೆ ಆಡುತ್ತಿರುವಾಗಲೇ ಆನಂದ ಬಂದ. ಬಂದವನೇ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿ ತಬ್ಬಿಕೊಂಡ. ಮೊದಲೇ ಹೇಳಬಾರದ ಬರ್ತೀರಿಂತ, ಬೀಗದ ಕೀ ಕೊಟ್ಟು ಹೋಗಿರುತ್ತಿದ್ದೆ ಅಂತ ಮುನಿಸಿಕೊಂಡ. ನೀನು ಬೀಗದ ಕೈ ಕೊಟ್ಟಿದ್ದರೆ ನಮಗೆ ನಿನ್ನ ಓನರ್ನವರ ಒಳ್ಳೆಯತನ ಎಲ್ಲಿ ಅರ್ಥವಾಗಿತ್ತು ಹೇಳು ಎನ್ನುತ್ತಾ ನಸುನಗೆಯೊಂದಿಗೆ ಎದ್ದರು. ನನಗಂತೂ ಒಬ್ಬ ಗಂಡು ಮಗನನ್ನು ದೇವರು ಯಾಕಪ್ಪ ದಯಪಾಲಿಸಲಿಲ್ಲ ಅನ್ನುವ ಸಂಕಟ ತೀವ್ರವಾಗಿ ಬಂತು. ಇದೆಲ್ಲರ ಮಧ್ಯೆ ನಮ್ಮ ಮಗಳು ಶ್ರುತಿಯು ಬಿಎ ಮುಗಿಸಿ ಮನೆಯಲ್ಲಿದ್ದಳಲ್ಲ, ಆನಂದನಿಗೆ ಊಟ ತಿಂಡಿ ಅಂತ ಕೊಡೋದಿಕ್ಕೆ ಹೋದವಳು ಅದ್ಯಾವಾಗ ಪ್ರೀತಿ ಎಂಬ ಮಾಯೆಗೆ ಬಿದ್ದಳೋ ಗೊತ್ತಿಲ್ಲ. ಮದುವೆಗೆ ಅಂತ ಹೆಣ್ಣು ನೋಡಲು ಗಂಡಿನ ಕಡೆಯವರು ಮನೆಗೆ ಬಂದಿದ್ದಾಗ ನೇರವಾಗಿ ನಮ್ಮೆದುರು ನಿಂತು ಹೇಳಿಯೇ ಬಿಟ್ಟಳು ತಾನು ಆನಂದನನ್ನು ಮದುವೆಯಾಗುತ್ತೇನೆಂದು. ನಮಗೆ ಗಬರಿ. ನಮ್ಮ ಮಗನಂತೆ ಅವನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತೇವೆಯೇ ಹೊರತು ಈ ಥರದ ಭಾವಗಳೆಂದು ನಮ್ಮಲ್ಲಿ ಮೂಡಿರಲಿಲ್ಲ. ಜಾತಿ ಬೇರೆ, ಊರು ಬೇರೆ, ಆಚಾರ ವಿಚಾರವೆಲ್ಲವೂ ಬೇರೆಯಾಗಿರುವಾಗ ಹೇಗೆ ಒಪ್ಪುವುದು? ಅವನ ಮನೆಯವರೇನೋ ಒಳ್ಳೆಯವರು, ಆದರೆ ಮಗಳನ್ನು ಕೊಡುವಷ್ಟು ಒಳ್ಳೆಯತನ ನಮ್ಮಲ್ಲಿದೆಯೇ ಎಂದು ಯೋಚಿಸುವಂತಾಗಿತ್ತು. ಅಷ್ಟು ದಿನಗಳ ಬಳಿಕ ಅವನೂ ನಮ್ಮ ಜೊತೆ ಮಾತನಾಡಲು ಬಂದಿದ್ದ. ನಿಮ್ಮ ಮಗಳನ್ನು ಕೊಡಿ, ನನ್ನಿಂದಾದಷ್ಟು ಚೆನ್ನಾಗಿ ನೋಡಿಕೊಳ್ತೀನಿ ಅಂದಿದ್ದ. ಅವನೆದುರು ನಾವು ಕರಗಿ ಹೋಗಿದ್ದು. ಮನೆಯಲ್ಲೇ ಇದ್ದ ಹುಡುಗ ಊರು ಜಾತಿ ಅನ್ನೋದೆಲ್ಲ ಬಿಟ್ಟರೆ ಮನುಷ್ಯರಾಗಿ ಒಳ್ಳೆಯತನ ಮಾತ್ರವಲ್ಲವೇ ಉಳಿಯುವುದು. ಮಗಳ ಹಠ, ಹೆಂಡತಿಯ ಒಪ್ಪಿಗೆ ಇವೆಲ್ಲವೂ ನನ್ನನ್ನು ಒಪ್ಪುವಂತೆ ಮಾಡಿತ್ತು. ಹತ್ತಿರ ಹತ್ತಿರ ವರ್ಷಗಳೇ ಕಳೆದು ಹೋಗಿದ್ದವು. ಆತ ನಮ್ಮ ಮನೆ ಬಾಡಿಗೆಗೆ ಬಂದು ಎಷ್ಟೊಂದು ಹತ್ತಿರವಾಗಿದ್ದ. ಸಂಬಂಧಗಳೇ ಬೆಸೆ ಹೋಗುವಷ್ಟು. ನಮಗಾದರೂ ಯಾರಿದ್ದರು ಒಬ್ಬ ಮಗಳನ್ನು ಬಿಟ್ಟು? ಅವಳ ಆಸೆಯೇ ನಮ್ಮಾಸೆಯಲ್ಲವೇ? ಆನಂದ ಅವರ ಮನೆಯವರನ್ನು ಮಾತುಕತೆಗೆ ಕರೆಸಿದ್ದ. ಅವರೇ ಒಳ್ಳೆಯವರು, ಆಸ್ತಿ ಅಂತಸ್ತು ಮಗನ ಕೆಲಸ ಅಂತ ನೋಡದೆ ಒಪ್ಪಿಗೆ ಕೊಟ್ಟಿದ್ದರು. ನಮ್ಮ ಮಗಳು ಶ್ರುತಿಯಂತೂ ಅವರಿಗೆ ಹಿಡಿಸಿ ಬಿಟ್ಟಿದ್ದಳು. ಅವರಿಗೆ ಹೆಣ್ಣು ಮಕ್ಕಳಿಲ್ಲ, ನಮಗೆ ಗಂಡು ಮಗುವಿಲ್ಲ.

ಎರಡು ಸಂಸಾರದವರು ನಮ್ಮ ನಮ್ಮ ಕೊರತೆಗಳನ್ನು ನೀಗಿಸಿಬಿಟ್ಟಿದ್ದೆವು. ಮದುವೆಯಲ್ಲಿ ನಮ್ಮ ಬಂಧುಗಳು ಅಂತ ಯಾರೂ ಇರಲಿಲ್ಲ. ನೆರೆಮನೆಯ ಒಂದಷ್ಟು ಮಂದಿ, ಅವರೂರಿನ ಒಂದಷ್ಟು ಜನ ಬಂದು ಸರಳವಾಗಿ ದೇವಸ್ಥಾನದಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿ ಮುಗಿಸಿದ್ದೆವು. ಮದುವೆಯಾದ ಹೊಸತರಲ್ಲಿ ಶ್ರುತಿ ಮೈಸೂರಿನಲ್ಲಿಯೇ ಇದ್ದಳು. ಅವಳ ಆತ್ಮಾವನಿಗೂ ಅವಳೆಂದರೆ ಆಸೆ. ನಮಗೋ ಇದ್ದ ಮಗಳೂ ಹತ್ತಿರ ಇಲ್ಲ. ಅಳಿಯನಿಗೂ ಮೈಸೂರು ಕಡೆ ಟ್ರಾನ್ಸ್ಫರ್ ಆಯಿತು. ನಾವು ದಂಪತಿ ಮಾತ್ರ ನಮ್ಮ ಪಾಡಿಗೆ ಮರುಗಿಕೊಂಡು ಕಾಲ ಕಳೆಯುತ್ತಿದ್ದೆವು. ಆನಂದ ಇದ್ದ ಮನೆಗೆ ಸಂಸಾರಸ್ಥ ಕುಟುಂಬವೊಂದು

ನೋಡುವ ಕುತೂಹಲ ಎಲ್ಲರಿಗೂ. ಸೀಮಂತ ಶಾಸ್ತ್ರ ಮುಗಿಸಿ ಮೊರಹೆರಿಗೆ ತವರಿನಲ್ಲೇ ಆಗಬೇಕೆಂಬ ಹಂಬಲದಿಂದ ಹಠ ಮಾಡಿ ಶ್ರುತಿಯನ್ನು ಇಲ್ಲಿಗೆ ಕರೆತಂದ್ವಿ. ನಮ್ಮ ಬದುಕಿಗೆ ಅದೇ ದೊಡ್ಡ ತಪ್ಪಾಯಿತೇನೋ. ಆನಂದ, ಶ್ರೀ ಮಗು ಹೆತ್ತಾಗಲು ಬರಲಿಲ್ಲ. ಅವರಪ್ಪ ಅಮ್ಮ ವಿಚಾರಿಸುತ್ತಾರಾದರೂ ಅವನದು ಪತ್ತೆ ಇಲ್ಲ. ಬಾಣಂತಿ ಶ್ರುತಿಯ ಅಳಲನ್ನು ನೋಡಲಾಗುತ್ತಿಲ್ಲ. ಫೋನ್ ಮಾಡಿ ಮಾಡಿ ಸುಸ್ತಾಗಿದ್ದಾಳೆ. ಯಾರು ಹೇಳಿದರೂ ಕೇಳಲೊಲ್ಲಳು. ಅವನು ಇಲ್ಲಿಗೆ ಬರಲೇಬೇಕೆಂದು ಹಠ ಮಾಡುತ್ತಾಳೆ. ನನಗೂ ನನ್ನ ಹೆಂಡತಿಗೂ ಆತಂಕ. ಇದ್ದಕ್ಕಿದ್ದ ಹಾಗೆ ಆನಂದನಿಗೇನಾಯಿತು? ಅವನೇಕೆ ಫೋನ್ ಸ್ವಿಚ್ ಆಫ್ ಮಾಡಿದ್ದಾನೆ? ಮನೆಯವರಲ್ಲಿ ಕೇಳಿದರೆ ಕೆಲಸದ ಒತ್ತಡ, ಮನೆಗೆ ಬಂದಿಲ್ಲ ಅನ್ನುತ್ತಿದ್ದಾರೆ. ಯಾಕೆ ಹೀಗೆ? ಎಲ್ಲರೂ ಸೇರಿ ಸುಳ್ಳು ಹೇಳುತ್ತಿದ್ದಾರೆ ಎಂದೆನಿಸುತ್ತಿದೆ. ನಂಬಿಕೆಯಿಂದ ಯಾವುದೋ ಗೊತ್ತಿಲ್ಲದ ಊರಿನವರಿಗೆ ಕೊಟ್ಟು ಮದುವೆ ಮಾಡಿದ್ವಿ. ಈಗ ಬಂದಿಲ್ಲ ಅಂದ್ರೆ ಹುಡುಕಿಕೊಂಡು ಹೋಗುವಷ್ಟು ಹತ್ತಿರದಲ್ಲಿದೆ ಆ ಊರು. ಮಗಳು ಬಾಣಂತಿಯಲ್ಲದೆ ಹೋಗಿದ್ದರೆ ಸೀದಾ ಎದ್ದು ಹೋಗುತ್ತಿದ್ದಳೇನು? ಮಗುವಿನ ಬಗೆಗೆ ಗಮನವೇ ಕೊಡದ ಆಕೆಯ ಸ್ಥಿತಿಯನ್ನು ಕಂಡರೆ ಕರುಳು ಚುರುಕ್ಕೆನ್ನದೆ. ಒಂದಷ್ಟು ದಿನಗಳು ಕಳೆಯಲಿ, ನಾನೇ ತಾಯಿ ಮಗುವನ್ನ ಅವನ ಮನೆಯಲ್ಲಿ ಬಿಟ್ಟು ಬರುತ್ತೇನೆ. ಆಮೇಲೆ ಅವನುಂಟು, ಅವನ ಹೆಂಡತಿ ಮಗುವುಂಟು. ಹೀಗೆ ಯೋಚಿಸುತ್ತಾ ಕುಳಿತ. ಯಾಕೋ ಮನಸ್ಸಿಗೆ ಆತಂಕ. ಮದುವೆ, ಬಂಧ ಇವೆಲ್ಲ ಪೂರ್ವಜನ್ಮದ ಪುಣ್ಯದ ಫಲಗಳೆಂದು ನಂಬಿದವರು ನಾವು. ಎಲ್ಲಿನದೋ ಒಬ್ಬ ಹುಡುಗಿ, ಎಲ್ಲಿಯದೋ ಗುರು ಪರಿಚಯವಿಲ್ಲದ ಹುಡುಗ ಮತ್ತವರ ಮನೆಯವರೊಂದಿಗೆ ಬಾಳುವುದೆಂದರೆ ಅದೇನು ಸುಲಭವೇ? ನಂಬಿಕೆ ಮತ್ತು ಪ್ರೀತಿ ಎಂಬ ಎರಡು ಚಕ್ರಗಳ ಆಧಾರದಲ್ಲಲ್ಲವೇ ಬದುಕಿನ ರಥ ಹರಿಯುವುದು. ಒಂದು ವಿಚಾರ ಸುಳ್ಳಾದರೂ ಒಂದು ಚಕ್ರ ಮುರಿದಂತೆಯೇ. ಚಕ್ರ ಮುರಿಯದಂತೆ, ಬಾಗದಂತೆ, ಬಿರುಕು ಬಿಡದಂತೆ, ಬದುಕೆಂಬ ರಥ ಬೀಳದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಇಬ್ಬರಲ್ಲೂ ಇರುತ್ತದಲ್ಲವೇ? ಭಾವಜೀವಿ ಆನಂದ ಯಾವತ್ತೂ ಈ ರೀತಿ ನಡಕೊಳ್ಳದೇ ಇದ್ದವನು ಈಗೇಕೆ ಹೀಗೆ ಮಾಡುತ್ತಿದ್ದಾನೆ? ನಮ್ಮ ಪುಣ್ಯ ಮಗ ಹೆತ್ತು ಮಲಗಿರುವುದಕ್ಕೆ. ಅಳಿಯ ಬರದೇ ಇದ್ದರೂ ನೆರೆಕರೆಯ ಮನೆಯವರೆಲ್ಲರೂ ಸುಮ್ಮನಿದ್ದಾರೆ. ಇನ್ನೊಂದಷ್ಟು ದಿನ ಹೋದರೆ ಮಗುವಿನ ನಾಮಕರಣ ಮಾಡಲೇಬೇಕು. ಆಗಲಾದರೂ ಬರುವನೋ ಏನೋ? ಚಿಂತೆ ಮಾಡಿ ಮಾಡಿ ಮೂರೂ ಜನರು ಹಣ್ಣಾಗಿದ್ದೇವೆ. ಮಗಳಿಗೆ ಸಮಾಧಾನ ಹೇಳುವುದಾದರೂ ಹೇಗೆ? ಅವಳಿಗೆ ಗಂಡ ತನ್ನನ್ನು ಮತ್ತೆ ಬಿಟ್ಟಿರಬಹುದು ಎಂಬ ಅನುಮಾನವೂ ಇದ್ದಿರಬಹುದು. ನಾವು ಊರಲ್ಲಿ ಬೇರೊಂದು ಸಂಬಂಧ ಇದ್ದಿರಬಹುದಾ ಎಂದು ಪ್ರಶ್ನಿಸಿದ್ದೆವು. ಅದಕ್ಕವಳು ಆ ಥರದ ಮನುಷ್ಯರಲ್ಲಪ್ಪ ಎಂದು ಬಿಕ್ಕಿ ಬಿಕ್ಕಿ ಅತ್ತಿದ್ದಳು. ಅಷ್ಟು ಆಸೆಯಿಂದ ಹೆತ್ತ ಮಗುವನ್ನು ನೋಡೋದಿಕ್ಕೆ ಇಷ್ಟು ದಿನಗಳಾದರೂ ಕೆಲಸದ ಒತ್ತಡವೇನು? ಛೇ, ಮನಸ್ಸು ವರ್ಷಗಟ್ಟಲೆ ಒಟ್ಟಿಗಿದ್ದರೂ ಸಣ್ಣ ತಪ್ಪಾದಾಗ ಏನೆಲ್ಲ ಕೆಟ್ಟದ್ದನ್ನು ಯೋಚಿಸುತ್ತಿರುತ್ತದಲ್ಲ. ಮನಸ್ಸೇ ಹಾಗೆ. ಒಳ್ಳೆಯ ರೀತಿಯಲ್ಲಿ ಜೊತೆಗಿದ್ದಾಗ ಒಳ್ಳೆಯವರು, ಮನಸ್ಥಿತಿ ಪರಿಸ್ಥಿತಿ ಚೆನ್ನಾಗಿದ್ದಾಗ ಕೆಟ್ಟವರು. ಹೀಗೇಕೆ? ಆಲೋಚನೆಗಳೆಲ್ಲ ಸದಾಕಾಲ ಒಂದೇ ರೀತಿ ಇರಬಾರದೇಕೆ? ಅಲ್ಲ, ಅವರಪ್ಪ ಅಮ್ಮನು ಸುಮ್ಮನಿದ್ದಾರೇಕೆ? ಅದೇ ಸಂಶಯ ಮಗಳದ್ದು. ಅಷ್ಟೊಂದು ಪ್ರೀತಿಸುತ್ತಿದ್ದವರು ಮಗುವನ್ನು ನೋಡಲೂ ಬಂದಿಲ್ಲವೆಂದರೆ ಯಾಕೋ ಅನುಮಾನ. ದೇವರೇ, ನನ್ನ ಮಗಳ ಬಾಳು ನಾವೆಣಿಸಿದಂತೆ ಆಗದಿರಲಪ್ಪ ಎಂದು ಕೈಮುಗಿದರು. ಯೋಚಿಸುತ್ತಾ ಕುಳಿತಲ್ಲಿಯೇ ನಿರ್ಧಾರ ಮಾಡಿದರು. ಸಂಶಯ ಅನುಮಾನಗಳನ್ನು ಯಾವತ್ತೂ ಮುಚ್ಚಿಡಬಾರದು. ಇದು ಮೂರು ಜನರ ಬದುಕಿನ ಪ್ರಶ್ನೆ. ನಾವು ಹೆತ್ತವರಾಗಿ ಸುಮ್ಮನಿರುವುದು ಸರಿಯಲ್ಲ. ಮೈಸೂರೇನು ತನಗೆ ಗೊತ್ತಿಲ್ಲದ ಊರಲ್ಲ. ಒಮ್ಮೆ ಹೋಗಿ ನೋಡಿ ತಿಳಿದುಕೊಂಡರಾಯ್ತು. ಇಲ್ಲಿ ಕುಳಿತುಕೊಂಡು ಚಿಂತೆ ಪಡುವುದಕ್ಕಿಂತ ಅದೇ ಸರಿ ಅಂತಂದು ಹೊರಡಲನುವಾದರು. ಹೆಂಡತಿ ಮತ್ತು ಮಗಳಿಗೆ ಕೆಲಸದ ನಿಮಿತ್ತ ಹೋಗಿ ಬರುತ್ತೇನೆಂದು ಹೇಳಿ ಬಸ್ಸು ಹತ್ತಿದವರು ಇಳಿದದ್ದು ಮೈಸೂರಿನಲ್ಲಿಯೇ. ಅಲ್ಲಿಂದ ಅವರ ಮನೆಗೆ ಆಟೋ ಮಾಡಿಕೊಂಡು ಹೋದ ಅವರಿಗೆ ಮನೆಯಲ್ಲಿ ಯಾಕೋ ಸರಿಯಿಲ್ಲವೆಂದು ಅಂಗಳ ನೋಡಿದಾಗಲೇ ಅನುಮಾನವಾಯಿತು. ಸುತ್ತ ಮರಗಳು, ಹೂವಿನ ಗಿಡಗಳ ತುಂಬಿಕೊಂಡು ಅಂದವಾಗಿ ನಳನಳಿಸುತ್ತಿದ್ದ ಮನೆ ತರಗೆಲೆ ಬಿದ್ದು ರಾಶಿಗಟ್ಟಿವೆ. ಹೂವಿನ ಗಿಡವೆಲ್ಲ ಒಣಗಿ ಬಾಡಿ ಹೋಗಿವೆ. ಅರೆ, ಯಾಕೆ ಹೀಗೆ? ಮನೆ ಬಿಟ್ಟು ಹೋದರೇನು? ಅಯ್ಯೋ ದೇವರೇ, ಎಂಥ ಗತಿ ಬಂತಪ್ಪ ಅಂತ ಅಂಗಳದಿಂದ ಒಳ ಬಂದವರೇ ಮೆಲ್ಲನೆ ಬಾಗಿಲು ಬಡಿದರು. ಬಾಗಿಲು ಸಣ್ಣ ಪ್ರಯತ್ನಕ್ಕೆ ತೆರೆದುಕೊಂಡಿತ್ತು. ಚಿಲಕ ಹಾಕಿರಲಿಲ್ಲ, ಸುಮ್ಮನೆ ಹಾಕಿದ್ದರಷ್ಟೇ. ಒಳ ಹೋಗಿ ಬೀಗರಿಗೆ ಯಾಕೆ ಹೀಗೆ ಮಾಡಿದಿರಿ ಅಂತ ನಾಲ್ಕು ಮಾತನಾಡಬೇಕೆಂದು ಕೊಂಡವರು ಅದೃಶ್ಯವನ್ನು ನೋಡಿ ಸುಮ್ಮನಾದರು. ಒಳಗೆ ಹಜಾರದಲ್ಲಿ ಅಳಿಯ ಆನಂದನನ್ನು ಹಾಸಿಗೆಯಲ್ಲಿ ಮಲಗಿಸಲಾಗಿತ್ತು. ಕಾಲುಗಳ ತುಂಬ ಬ್ಯಾಂಡೇಜ್ ಸುತ್ತಲಾಗಿತ್ತು. ಹಣೆ, ಮೂಗು, ಕೈಯೆಲ್ಲವೂ ಗಾಯ. ಮುಖ ಗುರುತಿಸಲಾಗದಷ್ಟು ಬದಲಾಗಿದೆ. ನಿದ್ದೆ ಬಂದಿತ್ತು ಅನ್ನಿಸುತ್ತದೆ. ಅಯ್ಯೋ ದೇವರೇ, ಏನಪ್ಪಾ ಇದು ಅಂದ. ಅವರ ಬಾಯಿಯಿಂದ ಮಾತೇ ಹೊರಡಲಿಲ್ಲ. ಗಂಟಲು ಕಟ್ಟಿಕೊಂಡಿತ್ತು.
ಅಡಿಗೆ

0: ಮನೆಯಲ್ಲಿದ್ದ ಆನಂದನ ತಾಯಿ ಯಾರೋ ಬಂದ ಹಾಗಾಯ್ತಲ್ಲ ಅಂತ ಹೊರಬಂದರೆ ಎದುರಿಗೆ ಬೀಗರು. ದುಃಖ ತಡೆದುಕೊಳ್ಳಲಾಗದೆ ಸೆರಗು ಬಾಯಿಗಿಟ್ಟುಕೊಂಡು ಅಳಲಾರಂಭಿಸಿದರು. ಅದೇ ಹೊತ್ತಿಗೆ ಮೆಡಿಕಲ್ಗೆ ಮಾತ್ರೆ ತರಲು ಹೋಗಿದ್ದ ಬೀಗರು ಬಂದರು. ಬಂದವರೇ ಹೇಳಲಾರಂಭಿಸಿದರು, ಅವತ್ತು ಶ್ರುತಿಯ ಹೆರಿಗೆಯ ಹಿಂದಿನ ದಿನ ಆನಂದ ನಮ್ಮನೆಗೆ ಅಂತ ಹೊರಟಿದ್ದನಂತೆ. ಆ ಮನೆಯ ತಿರುವಿನ ರಸ್ತೆ ಇನ್ನೇನು ದಾಟಬೇಕೆನ್ನುವಷ್ಟರಲ್ಲಿ ಎದುರಿನಿಂದ ಬಂದ ಲಾರಿಯೊಂದು ಗುದ್ದಿ ಬಿಟ್ಟಿತ್ತಂತೆ. ಬೈಕಿನಲ್ಲಿದ್ದ ಆನಂದನನ್ನು ಲಾರಿ ಅಷ್ಟು ದೂರಕ್ಕೆ ಎಳೆದುಕೊಂಡು ಹೋಗಿತ್ತಂತೆ. ತಲೆ ಕಾಲೆಗೆಲ್ಲ ಗಂಭೀರ ಗಾಯಗಳಾಗಿ ಒಂದು ತಿಂಗಳ ಕಾಲ ಕೋಮಾದಲ್ಲೇ ಇದ್ದನಂತೆ. ಒಂದು ಕಾಲು ಸಂಪೂರ್ಣ ಜಜ್ಜಿ ಹೋಗಿ ರಾಡ್ ಅದು ಇದು ಆಪರೇಷನ್ ಅಂತ 2 ತಿಂಗಳ ಕಾಲ ಆಸ್ಪತ್ರೆಯಲ್ಲಿದ್ದೆವು. ಸಾವು ಬದುಕಿನ ಮಧ್ಯೆ ಹೋರಾಡಿದ್ದ ಅವನು ಬದುಕಿದ್ದೇ ಹೆಚ್ಚು ಬೀಗರೆ. ಮಗುವಿನ ಪುಣ್ಯವೋ ಏನೋ, ಕೋಮಾದಲ್ಲಿದ್ದವನಿಗೆ ಎಚ್ಚರವಾದಾಗ ನೆನಪುಗಳಿಗೇನು ತೊಂದರೆಯಾಗಿಲ್ಲ. ಪ್ರತಿ ದಿನ ಶ್ರುತಿ ಮತ್ತು ಮಗುವನ್ನು ಕನವರಿಸುತ್ತಾನೆ. ಫೋನ್ ಮಾಡೋಣಂದರೆ ನಮ್ಮನ್ನೂ ತಡೆಯುತ್ತಾನೆ. ಆಸ್ಪತ್ರೆಯಲ್ಲಿರುವಾಗಲಂತೂ ನಮಗೆ ಯಾರ ಬಗ್ಗೆಯೂ ಗಮನವಿರಲಿಲ್ಲ. ಬಾಣಂತಿ, ಮಗು, ನಿಮ್ಮೆಲ್ಲರನ್ನು ನೋಡೋಣ ಅಂತಂದರೆ ಇವನನ್ನು ಬಿಟ್ಟು ಬರೋದಾದರೂ ಹೇಗೆ ಬೀಗರೆ ಹೇಳಿ? ಅಳಿಯ ಬರಲಿಲ್ಲವೆಂದು ನೀವೇ ಬರಬಹುದೇನೋ ಎನ್ನುವ ನಿರೀಕ್ಷೆ ಇತ್ತು. ಆಗಲಾದರೂ ನಿಮಗೆ ವಿಷಯ ತಿಳಿಸಬಹುದಿತ್ತು ಅಂತ. ಮಗು ಅಲ್ಲಿ ಯಾರಿದ್ದಾರೆ? ಇಷ್ಟು ದೂರ ಬರುವುದಾದರೂ ಹೇಗೆ ಅಲ್ವಾ ಅಂತ ಹೇಳಿ ನಿಟ್ಟುಸಿರು ಬಿಟ್ಟರು. ಆನಂದ ನಿದ್ದೆಯಲ್ಲಿದ್ದಾನೆ ಬೀಗರೆ. ನೋವು ಸಹಿಸಲಾಗುತ್ತಿಲ್ಲ ಅವನಿಗೆ. ಮಾನಸಿಕ ದೈಹಿಕ ನೋವೆಲ್ಲ ಸೇರಿ ಅವನನ್ನು ಜರ್ಜರಿತವನ್ನಾಗಿ ಮಾಡಿವೆ. ನೀವು ಹೇಳಿ ಬೀಗರೆ, ತುಂಬ ದೂರದಿಂದ ಬಂದಿದ್ದೀರಿ, ಕೈಕಾಲು ಮುಖ ತೊಳೆದುಕೊಳ್ಳಿ, ಊಟಕ್ಕೆ ಬಡಿಸುವೆ ಎಂದು ಬೀಗತಿ ಹೇಳಿದಾಗ ಎದ್ದು ಬಚ್ಚಲು ಮನೆಗೆ ಹೋದರು. ಹಸಿವೆ ಏನೋ ಆಗಿತ್ತು ನಿಜ, ಆದರೆ ಇಂಥ ಪರಿಸ್ಥಿತಿಯಲ್ಲಿರುವ ಅಳಿಯ ಮತ್ತು ಬೀಗರನ್ನು ಸುಮ್ಮನೆ ಅನುಮಾನಿಸಿದ್ದೆವಲ್ಲ. ಬೇರೆ ಯಾರಾದರೂ ಆಗಿದ್ದಿದ್ದರೆ ಸೊಸೆಯ ಕಾಲ್ಗುಣ, ಮಗುವಿನ ಅದೃಷ್ಟ ಚೆನ್ನಾಗಿಲ್ಲ ಅಂತೆಲ್ಲ ಯಾವ್ಯಾವುದೋ ಅನ್ನಬಾರದ ಮಾತುಗಳನ್ನೆಲ್ಲ ಆಡುತ್ತಿದ್ದರೇನೋ. ಆದರಿಲ್ಲಿ ಎಂಥ ಸಜ್ಜನರಿವರು! ಮನುಷ್ಯತ್ವಕ್ಕಿಂತ ದೊಡ್ಡ ಜಾತಿ ಯಾವುದಿದೆ? ಸಂಸಾರದ 10 ಪಟ್ಟು ಒಳ್ಳೆಯತನ ಇವರಿದೆ. ದೇವರೇ, ನಮ್ಮ ಸಂಸಾರವನ್ನು ಚೆನ್ನಾಗಿಡಪ್ಪ ಎನ್ನುತ್ತಾ 4 ತುತ್ತು ತಿಂದರು. ಸ್ವಲ್ಪ ಹೊತ್ತಿಗೆ ಆನಂದನಿಗೆ ಎಚ್ಚರವಾಯಿತು. ಎದುರಿಗೆ ಮಾವನನ್ನು ಕಂಡಾಗ ಕಣ್ಣು ಮಂಜಾಯಿತು. ಕೈ ಹಿಡಿದು ಭಾವುಕನಾದ. ಮಗನಂತೆ ಅಕ್ಕರೆ ತೋರುತ್ತಿದ್ದವರನ್ನು ಸಾಕುವ ಜವಾಬ್ದಾರಿಯನ್ನು ತಾನು ಹೊರಬೇಕಿತ್ತು. ಆದರೆ ಭಗವನ್ ಇದೇನು ಮಾಡಿಬಿಟ್ಟ! ಮನಸ್ಸು ಗೊಂದಲಗಳ ಗೂಡಾಗಿ ತಲೆ ಆ ಕಡೆ ತಿರುಗಿಸಿ ಕಣ್ಣೀರಾದ. ವಿಠಲ ಮೂರ್ತಿಗಳು ಹೇಳಿದರು, ನೀನು ಬರದೇ ಇದ್ದದ್ದು ನೋಡಿ ನಾವೇನೋ ಅಂದುಕೊಂಡೆವು. ಇಲ್ಲಾಗಿರೋದನ್ನು ನಾವು ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ. ಆದದ್ದಾಯಿತು. ದೇವರು ದೊಡ್ಡವನು. ನನ್ನ ಮಗನನ್ನು ಮತ್ತೆ ನನ್ನ ಮಡಿಲಿಗೆ ಮರಳಿಸಿದ್ದಾನೆ. ಬೀಗರ್, ನಿಮ್ಮ ಮನೆ ಮನಸ್ಸುಗಳನ್ನು ನೋಡುವಾಗ ನನಗರ್ಥವಾಗುತ್ತಿದೆ. ನೀವು ಹೇಗೆ ತಾನೇ ಮಗನನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ನಮ್ಮಲ್ಲಿಗೆ ಬರುವುದು? ಅದಕ್ಕಾಗಿ ಬರುವವರ ನಾನೇ ನನ್ನ ಮಗಳು ಮತ್ತು ಮೊಮ್ಮಗನನ್ನು ಇಲ್ಲಿಗೆ ಕರೆದುಕೊಂಡು ಬರುತ್ತೇನೆ. ಬೀಗತಿಯವರೇ, ಬಾಣಂತಿ ಕೆಲಸವನ್ನು ಮಾಡಲು ನಿಮ್ಮಿಂದಾಗದು. ಅದಕ್ಕೆ ನನ್ನ ಹೆಂಡತಿ ಒಂದಷ್ಟು ದಿನಗಳವರೆಗೆ ಇಲ್ಲೇ ಇರಲಿ, ನಾನು ಇರುವೆ. ಹೇಗೂ ಅಳಿಯನ ಸೇವೆ ಮಾಡಿದ್ದವಳಲ್ಲವೇ, ಇಲ್ಲೂ ಸ್ವಲ್ಪ ನಿಮಗೆ ಸಹಾಯವಾಗಲಿ. ಮಗಳಿಗೂ ಗಂಡನ ಜೊತೆ ಇದ್ದಂತೆ ಆಗುತ್ತದೆ. ನಾನು ಬೀಗರಿಬ್ಬರು ಮೊಮ್ಮಗುವಿನ ಮುಖ ನೋಡಿ ನಮ್ಮ ದುಃಖವನ್ನು ಮರೆಯುತ್ತೇವೆ. ನಂದನವನದಂತೆ ಇದ್ದ ಈ ಮನೆ ಮತ್ತೆ ಹಾಗೆಯೇ ಆಗಬೇಕು. ಅಲ್ಲಾದರೆ ಬಾಡಿಗೆಯ ಸಾರವಿದೆ. ನಾಯಿ ಬೆಕ್ಕುಗಳಿಗೆ ಒಂದಷ್ಟು ದಿನ ಅನ್ನ ಹಾಕುವ ಕೆಲಸವನ್ನು ಅವರು ನೋಡಿಕೊಳ್ಳುತ್ತಾರೆ. ಏನಂತೀರಿ? ಆನಂದ, ನಿನ್ನ ಹೆಂಡತಿ ಮಗು ಬರಲೇನು ಇಲ್ಲಿಗೆ ಅಂದಾಗ ಮೂವರ ಮುಖದಲ್ಲೂ ನಕ್ಷತ್ರ ಹೊಳಪಿನ ನಗು. ಮನೆಯೊಳಗೆ ಕಾಲಿಡುತ್ತಾ ಮೂರ್ತಿಗಳು ಯೋಚಿಸಿದರು, ಸದ್ಯ ಅಳಿಯನ ಮನೆಗೆ ಹೋಗಿ ಬಂದ ವಿಷಯವನ್ನು ಈಗ ಹೇಳುವುದು ಬೇಡ. ನಾಳೆ ನಾನು ಅವಳ ತಾಯಿಯೂ ಸೇರಿ ಮಗಳನ್ನು ಗಂಡನ ಮನೆಗೆ ಹೊರಡಿಸುವ ಕೆಲಸವನ್ನು ಮಾಡೋಣ. ಅಲ್ಲಿಗೆ ಹೋಗುವುದೆಂದರೆ ಬಾಣಂತಿಗೆ ಸಂತ ಆಗದೇ ಇರುತ್ತದೆಯೇ? 1 ವಾರದಲ್ಲಿ ಅವಳು ಮೈಕೈ ತುಂಬಿಕೊಂಡು ಚೆನ್ನಾಗಾದರೆ ಸೀದಾ ತಡ ಮಾಡದೆ ಕರೆದುಕೊಂಡು ಹೋಗುವುದೇ ಸರಿ ಎಂದು ನಿರ್ಧರಿಸಿ ಸ್ನಾನ ಮುಗಿಸಿ ಮಗುವಿನ ಮುಖ ನೋಡಲು ಮೂರ್ತಿಗಳು ಬಾಣಂತಿ ಕೋಣೆಯೊಳಕ್ಕೆ ಹೋದರು.
1: ಇದುವರೆಗೆ ಸುಲೋಚನಾ ಪಚ್ಚನಡ್ಕ ಅವರು ಪ್ರಸ್ತುತಪಡಿಸಿದ ಕತೆ ಹೃದಯಾನುರಾಗ ಕೇಳಿದಿರಿ. ಕೊಣಾ ವಿಶ್ವಮಂಗಳ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಮೋಹಿನಿ

0: ಅವರಿಂದ ಸ್ವರಚಿತ ಕವನ ವಾಚನ.
1: ನನ್ನ ಕವನದ ಶೀರ್ಷಿಕೆ ಅಲ್ಲಿಗೆ ಮತ್ತೆ ತೆರಳಬೇಕು. ಅಲ್ಲಿಗೆ ಮತ್ತೆ ತೆರಳಬೇಕು, ಕನಸಿನ ಕಸದ ರಾಶಿಯ ಅಗೆದು ಅಲ್ಲಿ ಮುನ್ನಾಗಲು ಹೊರಟ ಅವರಿವರ ಮಾತುಗಳು ತರೆಗೆಲೆಗಳಂತೆ ಇನ್ನೂ ಸದ್ದು ಮಾಡುವುದನ್ನು ಕೇಳಬೇಕು ನೀನು. ಅಂದು ಬದುಕಲು ಬಿಟ್ಟು ಬಿಡು ಎಂದು ಗೋರೆದ ನಿನ್ನ ಮನಸ್ಸು, ಅಂದು ಬದುಕಲು ಬಿಟ್ಟು ಬಿಡು ಎಂದು ಗೋಗರೆದ ನಿನ್ನ ಮನಸ್ಸು, ಇಂದು ಬದುಕಿದ್ದೇನೆ ನಿನ್ನ ಸಮಾಧಿಯ ಮೇಲೆಯೇ ಅಚಲಳಾಗದೆ ಎಂದು ಅವುಗಳ ತಟ್ಟಿ ತಟ್ಟಿ ಎಬ್ಬಿಸಬೇಕು. ನಿನ್ನ ಯಾತನೆಯ ಆಕ್ರಂದನ ಅಂದು ಒಂಟಿಯಾಗಿತ್ತು. ನಿನ್ನ ಯಾತನೆಯ ಆಕ್ರಂದ ಅಂದು ಒಂಟಿಯಾಗಿತ್ತು. ಆದರೆ ಇಂದು ಗಟ್ಟಿತನದ ಜೊತೆಗೆ ಧ್ವನಿ ಎತ್ತಿ ಕರೆದು ಕಿಚ್ಚಿನ ಹುಚ್ಚು ಹಬ್ಬಿಸಲೆಂದು ಬಂದಿರುವೆನೆಂದು ಕಿರುಚಿ ಬೊಬ್ಬಿಡಬೇಕು. ಗಟ್ಟಿತನದ ಜೊತೆಗೆ ಧ್ವನಿ ಎತ್ತಿ ಕರೆದು ಕಿಚ್ಚಿನ ಹುಚ್ಚು ಹಬ್ಬಿಸಲೆಂದೇ ಬಂದಿರುವೆನೆಂದು ಕಿರುಚಿ ಬೊಬ್ಬಿಡಬೇಕು. ಭೂತದೆಡೆಗೆ ಮರಳಬೇಕು. ಒಮ್ಮೆಯಾದರೂ ಆ ನೆನಪುಗಳ ಸ್ಪರ್ಶಿಸಿ ಒಂದೊಂದೇ ಹೆಜ್ಜೆ ಗುರುತಿಗೂ ಮುತ್ತಿಡಬೇಕು. ಭೂತದೆಡೆಗೆ ಮರಳಬೇಕು. ಒಮ್ಮೆಯಾದರೂ ಆ ನೆನಪುಗಳ ಸ್ಪರ್ಶಿಸಿ ಒಂದೊಂದೇ ಹೆಜ್ಜೆ ಗುರುತಿಗೂ ಮುತ್ತಿಡಬೇಕು. ಅಲ್ಲಿ ಅಪ್ಪುವುದು ನಿನ್ನದೇ ಬದುಕು. ಆದರೆ ನೀನು ಅಲ್ಲಿ ಜೀವಂತ ಗೊಂಬೆಯಾಗಿದ್ದ ನಶಿಸದ ಸತ್ಯ. ಅಲ್ಲಿ ಅಪ್ಪುವುದು ನಿನ್ನದೇ ಬದುಕು. ಆದರೆ ನೀನು ಅಲ್ಲಿ ಜೀವಂತ ಗೊಂಬೆಯಾಗಿದ್ದ ನಶಿಸದ ಸತ್ಯ. ಬಿಕ್ಕಳಿಸಿದ ಅಳುವು ಕೇಳುವುದು ಬಿಚ್ಚು ಮನದಿ ನಕ್ಕ ನಗುವು ಕೇಳುವುದು. ಬಿಕ್ಕಳಿಸಿದ ಅಳುವು ಕೇಳುವುದು ಬಿಚ್ಚು ಮನದಿ ನಕ್ಕ ನಗುವು ಕೇಳುವುದು. ಅವರಿವರ ನಾಲಿಗೆಗೆ ನಡುಕವಾದ ಗದ್ಗದಿತ ನೋವೊಂದು ಆವರಿಸುವುದು. ಅವರಿವರ ನಾಲಿಗೆಗೆ ನಡುಕವಾದ ಗದ್ಗದಿತ ನೋವೊಂದು ಆವರಿಸುವುದು. ಅಂದು ಸಿಗದವರು ಇಂದು ಹೊಸದಾಗಿ ಪರಿಚಯವಾಗುವರೇನು. ಅಂದಿನ ಸದ್ದಿಲ್ಲದ ಮಾತುಗಳು ಸುದ್ದಿ ಮಾಡುವುದೇನು. ಇಂದಿನ ಜೊತೆಗಾರರ ನಂಬಿಯ ಪರೀಕ್ಷಿಸಲು ಅಲ್ಲಿ ಹೆಜ್ಜೆ ಗುರುತುಗಳು ಸಲಹೆ ನೀಡುವುದೇನು. ಕೇಳಿ ನೋಡು, ಬದುಕು ಅರ್ಥ ಕಳೆದುಕೊಳ್ಳುತ್ತಿದೆ ಎಂಬ ಮಾತಿಗೊಮ್ಮೆ ಅರ್ಥ ನೀಡಬಹುದೇನು. ಹಿಂತಿರುಗಿ ನೋಡಲೇಬೇಕು ಎಂದು ಮತ್ತೆ ಮುಂದುವರಿಯಲು, ಮತ್ತೆಲ್ಲೋ ತಲುಪಿ ನಾಳೆಗಳಲ್ಲಿ ಇಂದಿನ ದಿನಗಳು ಮರಳಿ ಹಾದು ಹೋಗುವ ನಿರೀಕ್ಷೆಯ ಹೊತ್ತು. ನನ್ನ ಮುಂದಿನ ಕವನ ಕೊನೆಗೂ ಶೀರ್ಷಿಕೆ ದೊರಕಲಿಲ್ಲ. ಆ ಹುಟ್ಟಿನ ಆದಿಯೂ ನೆನಪಿಲ್ಲ, ಅಂತ್ಯವೂ ಊಹಿಸಲಾಗುತ್ತಿಲ್ಲ. ಇವಾಗ ಬೇಕೆನಿಸಲಿಲ್ಲ ಎನಗೆ ಅದಕ್ಕೊಂದು ಬೇಲಿಯಂತಹ ಶೀರ್ಷಿಕೆ. ಅರಿವಿನ ತೀರದೋಳು ಅವಿತ ಕನಸು ಮೆಲ್ಲನೆದ್ದು ರೂಪ ಪಡೆದು ಮಾತುಗಳು ಸಿರಿದಾಗ ಆಸೆಗಳ ಅಲೆಗಳ ಏರಿಳಿತಕ್ಕೊಂದು ಅಪ್ಪಲು ದಡ ದೊರೆತ ಪುಳಕವದು. ಆದರೂ ಅದು ಶೀರ್ಷಿಕೆ ಬೇಕೆಂದು ಎನ್ನ ಕೇಳಲೇ ಇಲ್ಲ. ಮತ್ತೆ ಮತ್ತೆ ದಡ ಸೋಕುವ ಮನಸ್ಸಿಗೆ ಅಂಕುಶವಿರಲಿಲ್ಲ. ಅವಕಾಶವು ಕಿರಿದಾಗಿರಲಿಲ್ಲ. ಭಾವನೆಗಳು ಮೇಳೈಸಿದಾಗಲೂ ಸೋತು ಹೊರಳಾಡಿದರೂ ಪರಿಧಿಯೊಳಗೆ ಸೇರಿ ಭಾವ ತೇವ ಕಳೆದು ಒಣಕೊರಡಾಗಬಾರದೆಂದು ನಾ ಶೀರ್ಷಿಕೆಯೇ ನೀಡಲಿಲ್ಲ. ಸಂಭ್ರಮದ ಒಸರಿನ ಬುಗ್ಗೆ ಚಿಮ್ಮುವ ಸದ್ದಿಗೆ ಬತ್ತುವ ನೆನಪು ಕಳೆದು

0: ಆಡುತ್ತಿದ್ದರೂ, ದುಃಖ ಆಗೊಮ್ಮೆ ಈಗೊಮ್ಮೆ ಮರೆಯಾಟ ಆಡುತ್ತಿದ್ದರೂ ಇನ್ನೂ ಆ ಅನುಭವಕ್ಕೆ ಶೀರ್ಷಿಕೆ ಸಿಗಲಿಲ್ಲ. ಸಂಭ್ರಮದ ಒಸರಿನ ಬುಗ್ಗೆ ಚಿಮ್ಮುವ ಸದ್ದಿಗೆ ಬತ್ತುವ ನೆನಪು ಕಳೆದು ಹೋದಂತಿದ್ದರೂ, ದುಃಖ ಆಗೊಮ್ಮೆ ಈಗೊಮ್ಮೆ ಮರೆಯಾಟ ಆಡುತ್ತಿದ್ದರೂ ಇನ್ನೂ ಆ ಅನುಭವಕ್ಕೆ ಶೀರ್ಷಿಕೆ ಸಿಗಲಿಲ್ಲ. ಅವನ ಮಾತಿಗೆಂದೇ ಹಂಬಲಿಸುವ ಮಿಡಿತ ಎಂದಿಗೂ ಚೈತನ್ಯ ಕಳೆದುಕೊಳ್ಳಲೇ ಇಲ್ಲ. ಅವನ ಮಾತಿಗೆಂದೇ ಹಂಬಲಿಸುವ ಮಿಡಿತ ಎಂದಿಗೂ ಚೈತನ್ಯ ಕಳೆದುಕೊಳ್ಳಲೇ ಇಲ್ಲ. ನಿದಿರೆ ದೂರ ತೀರವಾದಾಗ ಸ್ನೇಹ ಸುಳಿವ ನೆನಪಿನ ನೌಕೆಯೊಳು ಅವನೇ ನಾವಿಕನಾಗಿದ್ದ. ಪ್ರೇಮ ಲೋಕದ ಚಿತ್ರದಲ್ಲಿ ನೆನಪು ನೇಯುವ ಕಥೆಯೊಳಗೆ ಪ್ರೇಮದ ಅಮಲಿನಲ್ಲಿರೆತು ಕರಗಿದ ನೆರಳಿನಂತೆ ಪ್ರೀತಿಯ ಕಾವ್ಯವೊಂದು ಹಾಡಾಗಿ ರಾಗವಾದ ದನಿ ಆಲಾಪಿಸಿದಾಗ ಕೊನೆಯಲ್ಲೂ ಶೀರ್ಷಿಕೆ ದಕಲೇ ಇಲ್ಲ.
1: ಇದುವರೆಗೆ ಕೊಣಾಜೆ ವಿಶ್ವಮಂಗಳ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಮೋಹಿನಿ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 12:30:26. ಈಗ ಕೆಲವು ಪ್ರಕಟಣೆಗಳು.
3: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ ವಸತಿ ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
2: ಕೇಳಿದರೆ ಇಂದು ಸಂಜೆ 5 ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಹಾಯ್ದುಗುಂಡ ಹಾಡಿನ ಪಟ್ಟಿ ಇಂತಿದೆ. ಬೇಡಿ ಬಂದವಳು ಚಿತ್ರದಿಂದ

0: ಈ ಮೂರು ಚಿತ್ರದ ಹಾಡುಗಳಿಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273ಕ್ಕೆ ಕಳಿಸಿ ಸಂಜೆ 4 ಗಂಟೆಯ ನಂತರ.
1: ನಮಸ್ಕಾರ ನಿನಗೆ ಭಾಸ್ಕರ.
2: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
1: ನಮನ ನಮನ
2: ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ ನಮನ.

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ?

0: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
1: ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 MHz. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸರದಲ್ಲಿ 12:35 ಆರೋಗ್ಯ ಕಾರ್ಯಕ್ರಮ. 1 ಗಂಟೆಗೆ ಪ್ರಗತಿ ಪಥ, 1:10 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
2: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ.
3: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಿ ಎಸ್ ಪ್ರೇಮಲತಾ ಅವರು ಬಂದಿದ್ದಾರೆ. ಮೇಡಮ್ ನಮಸ್ಕಾರ.
4: ನಮಸ್ಕಾರ ಸರ್.
3: ಮೇಡಮ್, ಈಗ ಡಿಸ್ಫೇಜಿಯಾ ಅಂತ ಹೇಳಿ ಒಂದು ಕಾಯಿಲೆ, ಅಂದ್ರೆ ಅದು ನುಂಗುವಿಯ ಸಮಸ್ಯೆ. ಸಾಮಾನ್ಯವಾಗಿ ನಾವು ಬೇರೆ ಬೇರೆ ಸ್ಥಿತಿಗಳ ಬಗ್ಗೆ ಮಾತಾಡ್ತೀವಿ, ಇದು ಡಿಸ್ಫೇಜಿಯಾ ಅಂದ್ರೆ ಏನು ಮೇಡಮ್?
4: ಸರ್, ಡಿಸ್ಫೇಜಿಯಾ ಅಂತ ಹೇಳೋದಕ್ಕೆ ಮುಂಚೆ ನಾನು 27 ಸೆಪ್ಟೆಂಬರ್ 2008 US ಗೌರ್ಮೆಂಟ್ ಒಂದು ಡಿಕ್ಲರೇಷನ್ ಹೊರಡಿಸ್ತು. ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ನ್ಯಾಷನಲ್ ಡಿಸ್ಫೇಜಿಯಾ ಅವೇರ್ನೆಸ್ ಮಂತ್, ಅಂದರೆ ಜನರಿಗೆ ನುಂಗುವಿಕೆ ಮತ್ತು ಅದರಿಂದ ಆಗುವ ತೊಂದರೆಗಳ ಬಗ್ಗೆ, ಕಷ್ಟಗಳಾದಾಗ ಏನೆಲ್ಲ ತೊಂದರೆಗಳಾಗಬಹುದು ಅದು ಜನರಿಗೆ ಜಾಗೃತಿ ಮೂಡಿಸೋದಕ್ಕೆ ಈ ಜೂನ್ ತಿಂಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಜೂನ್ ತಿಂಗಳಲ್ಲಿ ಅದನ್ನು ನಾವು ಆಚರಿಸ್ತೀವಿ. ಡಿಸ್ಫೇಜಿಯಾ ಅಂತಂದರೆ ಅದೊಂದು ಮೆಡಿಕಲ್ ಟರ್ಮ್. ಅದು ನುಂಗುವಿಕೆಯಲ್ಲಿ ಆಗುವ ತೊಂದರೆ. ನಾವು ಊಟ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಬಾಯಿಂದ ಅದು ನುಂಗಿದ್ದು, ಅಗದಿದ್ದು, ಜಗದಿದ್ದು ಅದು ಸರಾಗವಾಗಿ ಅದು ನಮ್ಮ ಹೊಟ್ಟೆಗೆ ಹೋಗುತ್ತೆ. ಈ ಪ್ಯಾತ್ವೇಲಿ ಬಾಯಿ ಒಳಗಡೆ ಇರ್ಬೋದು, ಬಾಯಿ ಹಿಂಭಾಗದಲ್ಲಿ ಇರ್ಬೋದು, ಧ್ವನಿ ಪೆಟ್ಟಿಗೆಯಲ್ಲಿ ಇರ್ಬೋದು, ಧ್ವನಿ ಪೆಟ್ಟಿಗೆ ಮೇಲ್ಭಾಗದಲ್ಲಿ ಇರ್ಬೋದು, ಅನ್ನನಾಳದಲ್ಲಿ ಇರ್ಬೋದು, ಯಾವುದೇ ಒಂದು ತರ ತೊಂದರೆಗಳು ಆದಾಗ ನುಂಗುವಿಕೆ ತೊಂದರೆ ನಮ್ಮಲ್ಲಿ ಕಂಡು ಬರುತ್ತೆ. ಆ ನುಂಗುವಿಕೆ ತೊಂದರೆನ ನಾವು ಡಿಸ್ಫೇಜಿಯಾ ಅಂತ ಹೇಳ್ತೀವಿ. ಈ ಡಿಸ್ಫೇಜಿಯಾ ಅನ್ನೋದು ಒಂದು ಕಾಯಿಲೆ ಅಲ್ಲ, ಇದು ಕಾಯಿಲೆ ಆಗಿರುವ ಸಿಂಪ್ಟಮ್ಸ್. ಇದು
3: ಅಂದ್ರೆ ನುಂಗುವ ಸಮಸ್ಯೆ.
4: ನುಂಗುವ ಸಮಸ್ಯೆ,
3: ನುಂಗುವಾಗ ಏನೋ ನೋವಾಗುತ್ತೆ, ಏನೋ ತೊಂದರೆ ಆಗುತ್ತೆ, ಈ ಇದಕ್ಕೆ ಕಾರಣ ಏನು ಅಂತ ಹೇಳಿ ಹುಡುಕ್ತೀರಿ. ಏನೇನು ಕಾರಣ ಮೇಡಮ್ ಈಗ ಈ ರೀತಿಯಾದಂತ ಸಮಸ್ಯೆ ಬರ್ಬೇಕಂದ್ರೆ?
4: ಒಂದು ಮುಖ್ಯವಾದ ಕಾರಣ ಅಂತಂದ್ರೆ ಈಗ ಸ್ಟ್ರೋಕ್ ಆಗಿರೋರ್ಲಿ, ಪಾರ್ಕಿನ್ಸ್ ಆಗಿರೋರ್ಲಿ, ಮಲ್ಟಿಪಲ್ ಸ್ಕ್ಲೆರೋಸಿಸ್ ಆಗಿರೋರ್ಲಿ, ಏನಾಗತ್ತೆ, ನರಗಳ ವೀಕ್ನೆಸ್ ಇರುತ್ತೆ. ಈ ನರಗಳ ವೀಕ್ನೆಸ್ಸು ದೇಹದ ಕೈ ಕಾಲು ಮಾತ್ರ ಅಲ್ಲ, ನುಂಗುವಿಕೆಯಲ್ಲೂ ಆಗುವ ನರಗಳ ವೀಕ್ನೆಸ್ಸು. ನಮ್ಮ 30 ಮಸಲ್ಸ್ ಅಂಡ್ 6 ಕ್ರೇನಿಯಲ್ ನರ್ವ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಯಾವುದೇ ಒಂದು ನರ ವೀಕ್ನೆಸ್ ಆಗಿರ್ಬೋದು ಅಥವಾ ಪ್ಯಾರಾಲಿಸಿಸ್ ಆಗಿರ್ಬೋದು, ತೊಂದರೆಗಳು ಉಂಟಾದಾಗ ನಮ್ಮ ಈ ನುಂಗುವಿಕೆ ತುಂಬ ಕಾಂಪ್ಲೆಕ್ಸ್, ಕ್ಲಿಷ್ಟಕರವಾದ ಅದು ಒಂದು ಕೆಲಸ, ಅದಲ್ಲೇನಾಗತ್ತೆ, ನಿಧಾನ ಆಗತ್ತೆ. ಇನ್ನೊಂದು ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಇರ್ಬೋದು, ಅಥವಾ ಕ್ಯಾನ್ಸರ್ಗೆ ಸರ್ಜರಿ ಆಗಿರೋದ್ರಿಂದ ಆಗಿರ್ಬೋದು. ಈಗ ನಾಲ್ಗೆ ಕ್ಯಾನ್ಸರು, ದವಡೆ ಕ್ಯಾನ್ಸರು, ಕಿರುನಾಲ್ಗೆ ಕ್ಯಾನ್ಸರು, ಇದು ಸರ್ಜರಿ ಆದಾಗ ಏನಾಗಿರುತ್ತೆ, ನಮಗೆ ಪ್ರಾಪರ್ ಆಗಿ ಅಗಿಯೋದಕ್ಕೆ ಆಗಲಿ, ಜಗಿಯೋದಕ್ಕೆ ಆಗಲಿ, ಆದಾಗ ಏನಾಗಿರುತ್ತೆ, ಊಟ ನುಂಗೋದಕ್ಕೆ ಕಷ್ಟ ಆಗತ್ತೆ.
3: ಆ ಒಂದು ಸಂದರ್ಭದಲ್ಲಿ ಅದು ನೋವಾಗ್ತಿರ್ಬೋದು, ಅಂದ್ರೆ ಕಾಲಕ್ರಮೇಣ ಆ ನೋವು ಹೋಗುತ್ತಾ?
4: ನೋವು ಹೋಗೋದಿಲ್ಲ, ನೋವಿಗೆ ಮೆಡಿಕಲ್ ಏನೋ ಟ್ರೀಟ್ಮೆಂಟ್ ಇರುತ್ತೆ, ಅದಕ್ಕೆ ಪೇನ್ ಕಿಲ್ಲರ್ಸ್ ಕೊಡ್ತಾರೆ, ನೋವೆಲ್ಲ ಹೋಗುತ್ತೆ. ಅದರಿಂದ ಆಗಿರುವ ತೊಂದರೆ ಮುಖ್ಯವಾಗಿ ಏನು ಅಂದ್ರೆ ಇನ್ನೊಂದು ತೊಂದರೆ, ನಾವು ಡಿಸ್ಫೇಜಿಯಾ ಅಂತ ಏನ್ ಹೇಳ್ತೀವಿ ಅದು ಅದು ನುಂಗ್ತಿರ್ಬೇಕಾದ್ರೆ ಕೆಮ್ಮು ಬರ್ಬೋದು. ಹೇಗ್ ನಾವು ಅದನ್ನ ಕಂಡಿಡಿತೀವಿ ಅಂತಂದ್ರೆ, ಪೇಷಂಟ್ಗಳು ಏನ್ ಮಾಡ್ತಾರೆ, ಅವ್ರು ಯೂಶುವಲ್ ಆಗಿ ಕಂಪ್ಲೇಂಟ್ ಮಾಡೋದು, ಮೇಡಮ್ ನಂಗೆ ನುಂಗೋದಿಕ್ಕೆ ಆಗ್ತಾ ಇಲ್ಲ, ಅಗಿಯೋದಿಕ್ಕೆ ಆಗ್ತಾ ಇಲ್ಲ, ನುಂಗ್ತಿರ್ಬೇಕಾದ್ರೆ ಅಥವಾ ನುಂಗಕ್ ಶುರು ಮಾಡಕ್ ಮುಂಚೆ ಅಥವಾ ನುಂಗ್ ಆದ್ಮೇಲೆ ನಂಗೆ ಕೆಮ್ಮು ಬರತ್ತೆ, ಫ್ರೀಕ್ವೆಂಟ್ ಆಗಿ ನಂಗೆ ಜ್ವರ ಬರ್ತಾ ಇದೆ, ನಾ ಕೆಮ್ಮಂತು ಅಂತ ನಾ ಡಾಕ್ಟರ್ ಹತ್ರ ಹೋದ್ರೆ ನಂಗೆ ನ್ಯೂಮೋನಿಯಾ ಆಗಿದೆ ಅಂತ ಹೇಳ್ತಾರೆ, ಧ್ವನಿ ಬದಲಾವಣೆ ಆಗಿದೆ, ನಾನಾ ಸಿಂಪ್ಟಮ್ಸ್ಗಳನ್ನ ಅವ್ರು ಹೇಳಿದಾಗ ಅದ್ರ ಪ್ರಕಾರ ನೋಡಿ ನಾವು ಅದು ನಾವು 2 ಭಾಗ ಮಾಡ್ತೀವಿ. ಒಂದು ನ್ಯೂರೋಜೆನಿಕ್ ಅಂತ ಹೇಳ್ತೀವಿ, ಒಂದು ಮೆಕ್ಯಾನಿಕಲ್ ಅಂತ ಹೇಳ್ತೀವಿ. ನ್ಯೂರೋಜೆನಿಕ್ ಅಂದ್ರೆ ನರಗಳಿಗೆ ಸಂಬಂಧ

0: ಸಂಬಂಧಪಟ್ಟ ಆಗಿರುವ ನುಂಗುವಿಕೆ ತೊಂದರೆಗೆ ನಾವು ನ್ಯೂರೋಜೆನಿಕ್ ಅಂತ ಹೇಳ್ತೀವಿ. ಮತ್ತೆ ಸ್ಟ್ರಕ್ಚರ್ಗೆ ಬಾಯಲ್ಲಿ ಏನೇ ಒಂದು ವ್ಯತ್ಯಾಸಗಳಾಗಿರಬಹುದು ಆ ವ್ಯತ್ಯಾಸಗಳಾಗಿ ತೊಂದರೆ ಆಗೋದಿಕ್ಕೆ ನಾವು ಮೆಕ್ಯಾನಿಕಲ್ ಡಿಸ್ಫೇಜಿಯಾ ಅಂತ ಹೇಳ್ತೀವಿ. ನಾವು ತೋರಿಸ್ಕೊಳಕ್ ಬಂದಾಗ ಈ ಸಿಂಪ್ಟಮ್ಸ್ ಎಲ್ಲ ಐಡೆಂಟಿಫೈ ಮಾಡಿ ನಾವು ಯಾವ ತರ ತೊಂದರೆಯಿಂದ ರೋಗಿಗೆ ನುಂಗೋದಿಕ್ಕೆ ತೊಂದರೆ ಆಗಿದೆ ಅಂತ ನಾವು ಕಂಡುಹಿಡಿತೀವಿ. ನಾವು
1: ಮೇಡಮ್ ಈಗ ನಿಮ್ಮ ಪ್ರಾಕ್ಟೀಸ್ ನಲ್ಲಿ ಬೇರೆ ಬೇರೆ ಪೇಷಂಟ್ಸ್ ಬರ್ತಿರ್ತಾರೆ, ಮತ್ತೆ ನಿಮ್ಮಲ್ಲಿ ಬರುವಂತಹ ಪೇಷಂಟ್ಸ್ ಗಳು ಹೇಗೆ ಎಂತೆಂತ ಸಮಸ್ಯೆಗಳನ್ನ ಇಟ್ಕೊಂಡು ಬಂದಿರ್ತಾರೆ ನಿಮ್ಮ ಅನುಭವದಲ್ಲಿ?
0: ನನ್ನ ಅನುಭವ, ನಾನು ಸುಮಾರು ಒಂದು 20-25 ವರ್ಷದಿಂದ ನಾನು ಈ ಫೀಲ್ಡ್ ಅಲ್ಲಿ ಇದ್ದೀನಿ. ನಾನು ಎಲ್ಲಾ ತರ ಪೇಷಂಟ್ ನೋಡ್ಬಿಟ್ಟಿದ್ದೀನಿ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರಲ್ಲೂ ಸಹ ಈ ತೊಂದರೆ ಇರಬಹುದು ಕಂಡು ಬಂದಿದೆ. ಸುಮಾರು ಜನ ಸ್ಟ್ರೋಕ್ ಪೇಷಂಟ್ಸ್ ಬರ್ತಾರೆ, ಅಥವಾ ಸಿಂಡ್ರೋಮ್ ಪೇಷಂಟ್ ಬರ್ತಾರೆ, ಅಥವಾ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಆಗಿ ಸರ್ಜರಿ ಆಗಿ ಬಂದಿರೋರು ಬರ್ತಾರೆ, ಓರಲ್ ಕ್ಯಾನ್ಸರ್ ಸರ್ಜರಿ ಆಗಿ ಬಂದಿರೋರು ಬರ್ತಾರೆ. ಇನ್ನೊಂದು ಒಂದು 65-70 ಆದ್ಮೇಲೆ ನಮ್ಮ ಎಲ್ಲಾ ಅಂಗಾಂಗಗಳು ನಿಶಕ್ತಿ ಅಂತ ಹೋಗುತ್ತೆ. ಅವರಲ್ಲೂ ಸಹ ಈ ತರ ನುಂಗುವಿಕೆ ತೊಂದರೆ ಇರೋರ್ನ ನಾನು ನೋಡಿದ್ದೀನಿ. ನಾನು ಎಲ್ಲಾ ತರ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರಲ್ಲೂ ಸಹ ನಾನು ಈ ತರ ತೊಂದರೆನ ನಾನು ನೋಡಿದ್ದೀನಿ ಸರ್. ನಾನು
1: ಅಂದ್ರೆ ಈ ಒಂದು ಚಿಕಿತ್ಸೆನಲ್ಲಿ ತಾವು ಪರಿಣಿತಿಯನ್ನು ಹೊಂದಿದ್ದೀರಲ್ಲ, ಸಾಮಾನ್ಯವಾಗಿ ನಿಮ್ಮ ಹತ್ರ ಬರ್ತಾರೆ. ಈಗ ಈ ರೀತಿಯಾಗಿ ರೋಗಿಗಳನ್ನ ಪರೀಕ್ಷೆ ಮಾಡ್ತೀರಾ, ತಾವು ನಿಮ್ದೇ ಆದಂತಹ ಮೆಥಡ್ ನಲ್ಲಿ ಅವರಿಗೆ ಚಿಕಿತ್ಸೆ ಕೊಡ್ತೀರಿ. ಗುಳಿಗೆಗಳನ್ನು ತಗೊಳ್ಳೋದು ಒಂದಾಗಿರ್ಬೋದು, ಅದು ನೋವು ನಿವಾರಕ ಆದಂಗೆ ಆಗ್ಬೋದು, ಅಥವಾ ಅದಕ್ಕೆ ಮತ್ತೆ ಬೇರೆ ರೀತಿಯಾದಂತಹ ಚಿಕಿತ್ಸೆ ಕೊಡ್ತೀರಿ. ಈ ಗುಳಿಗೆ ಇಲ್ದೇನೆ ಒಂಥರ ಥೆರಪಿ ಟೈಪ್ ಒಂದು ಚಿಕಿತ್ಸೆ, ಅದು ಪದ್ಧತಿ ನಿಮ್ಮಲ್ಲಿ ಇರುತ್ತಾ?
0: ಹೌದು ಸರ್, ಈ ಡಿಸ್ಫೇಜಿಯ ಪ್ರಾಬ್ಲಮ್ಗೆ ಮೆಡಿಸನ್ ಇಂದ ನಾವು ವಾಸಿ ಮಾಡಕ್ಕ ನಾವು ಸ್ಪೀಚ್ ಪೆಥಾಲಜಿಸ್ಟ್ ಅಂತ ಹೇಳ್ತೀವಿ ನಾವು. ಅಂದ್ರೆ ನಾವು ಡಿಗ್ಲುಟಾಲಜಿಸ್ಟ್, ಡಿಸ್ಫೇಜಿಯಾಲಜಿಸ್ಟ್ ಅಂದ್ರೆ ಇದರಲ್ಲಿ ನಾವು ಸ್ಪೆಷಲೈಸ್ ಆಗಿರ್ತೀವಿ. ಈಗ ನಾವು ಏನ್ ಮಾಡ್ತೀವಿ, ಈ ತರ ಬಂದಿರೋ ಪೇಷಂಟ್ಗೆ ಮೆಡಿಸಿನ್ಸ್ ಕೊಟ್ಟು ನಾವು ವಾಸಿ ಮಾಡಕ್ಕೆ ಆಗಲ್ಲ. ಅವ್ರಿಗೆ ಬೇರೆ ಬೇರೆ ಆ ತರದ ಅವ್ರಿಗೆ ಆದ ಇಂಡಿವಿಜುವಲೈಸ್ಡ್ ಅಂತೀವಲ್ಲ, ವೈಯಕ್ತಿಕವಾಗಿ ಯಾವ್ಯಾವ ತೊಂದರೆಗಳು ಕಂಡು ಬರುತ್ತೆ ಅದ್ರ ಪ್ರಕಾರ ಎಕ್ಸಸೈಸ್ ಕೊಡೋದು, ಆಮೇಲೆ ಸ್ವಾಲೋಯಿಂಗ್ ರಿಫ್ಲೆಕ್ಸ್ ನ ಟ್ರಿಗರ್ ಮಾಡಕ್ಕೆ ಬಾಯಿನ ಹಿಂಭಾಗದಲ್ಲಿ ಸ್ಟಿಮ್ಯುಲೇಷನ್ ಕೊಡೋದು, ಮತ್ತೆ ಪಾಸ್ಚರ್ ಚೇಂಜ್ ಮಾಡೋದು, ಕತ್ತಿನ ಭಂಗಿಗಳನ್ನ ಚೇಂಜ್ ಮಾಡೋದು ಸರ್. ಆ ತರ ಮಾಡೋದ್ರಿಂದ ಮತ್ತೆ ಆಹಾರ ಪದಾರ್ಥದಲ್ಲಿ ದ್ರವಾಹಾರ ತಗೊಳ್ಳೋ ಕಷ್ಟ ಆಯ್ತು ಅಂದ್ರೆ ಸಾಫ್ಟ್ ಸಾಲಿಡ್ ಕೊಡೋದು, ಸಾಲಿಡ್ ಕಷ್ಟ ಆಯ್ತು ಅಂದ್ರೆ ಲಿಕ್ವಿಡ್ ಕೊಡೋದು, ಆಹಾರ ಪದ್ಧತಿಲಿ ವ್ಯತ್ಯಾಸಗಳು ಮಾಡೋದು, ಮತ್ತು ಭಂಗಿಗಳನ್ನ ಚೇಂಜ್ ಮಾಡಿ ಈಗ ಕತ್ತನ್ನ ಎಡದ ಕಡೆ ತಿರುಗಿಸೋದು, ಬಲದ ಕಡೆ ತಿರುಗಿಸೋದು, ಕತ್ತು ಬಗ್ಸೋದು, ಯಾವ ತರದಿಂದ ಮಾಡಿದ್ರೆ ಆಹಾರ ಕೆಮ್ಮಿಲ್ದೆ ನುಂಗಬಹುದು ಅಂತ ನಾವು ಪ್ರತಿಯೊಬ್ಬರನ್ನು ಅಸೆಸ್ ಮಾಡಿ ಆ ತರ ಸ್ಟ್ರಾಟಜಿ ಯೂಸ್ ಮಾಡಿ ನಾವು ಅವ್ರಿಗೆ ಚಿಕಿತ್ಸೆನ ಕೊಡ್ತೀವಿ. ಇದು ಮೆಡಿಸಿನ್ ಇಂದ ನಾವು ವಾಸಿ ಮಾಡಕ್ಕೆ ಆಗಲ್ಲ, ತರಬೇತಿ ಇದ್ರೆ ಮಾತ್ರ ವಾಸಿ ಮಾಡಕ್ಕೆ ಸಾಧ್ಯ.
1: ಸಹಜವಾಗಿ ಊಟ ಮಾಡ್ತಿರ್ಬೇಕಾದ್ರೆ ಕೆಮ್ಮಬಹುದು, ಅದು ಬೇರೆ ಇರಬಹುದು, ಅಥವಾ ಈ ನೆಗಡಿ ಕೆಮ್ಮು ಬಂದಾಗ ಅದು ಆ ಸ್ಥಿತಿನೇ ಬೇರೆ. ಏನು ನೆಗಡಿ ಇಲ್ಲ ಕೆಮ್ಮಿಲ್ಲ ಇದಕ್ಕಿದ್ದಂಗೆ ಕೆಮ್ಮ ಬರ್ತದೆ, ನುಂಗಿದಾಗ ಒಮ್ಮೆ ಪದೇ ಪದೇ ಅಂತದ್ ಒಂದು ಲಕ್ಷಣ ಕಾಣಿಸ್ತಿದ್ರೆ ನೀವು
0: ಹೇಳ್ತೀರಿ. ನಾವು ನುಂಗುತ್ತಿರ್ಬೇಕಾದ್ರೆ ನೀವು ಹೇಳ್ದಂಗೆನೆ ನುಂಗುತ್ತಿರ್ಬೇಕಾದ್ರೆ ನುಂಗ್ ಆದ್ಮೇಲೆ ಕೆಮ್ ಬರೋದು. ಯಾವಾಗ ಕೆಮ್ ಬರುತ್ತೆ ರೋಗಿ ಏನ್ ಮಾಡ್ತಾನೆ, ಅಯ್ಯೋ ತಿಂದ್ರೆ ಕೆಮ್ಮ ಬರುತ್ತೆಪ್ಪ ನಾನು ತಿನ್ನೋದು ಕಮ್ಮಿ ಮಾಡ್ಕೊಂಡ್ಬಿಡೋಣ, ತಿನ್ನೋದು ಕಮ್ಮಿ ಮಾಡ್ತಾರೆ ವೆಯ್ಟ್ ಲಾಸ್ ಆಗತ್ತೆ, ಆಮೇಲೆ ಜನರಲ್ ಕಂಡೀಷನ್ ವೀಕ್ ಆಗತ್ತೆ, ಆಮೇಲೆ ಚೆಸ್ಟ್ ಎಕ್ಸ್ರೇ ಮಾಡಿದ್ರೆ ನ್ಯೂಮೋನಿಯಾ ಪ್ಯಾಚಸ್ ಇರುತ್ತೆ. ಸೊ ಈ ಕಂಡೀಷನ್ಗಳಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಅವರು ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸೂಕ್ತ ತರಬೇತಿ ಕೊಡೋದಕ್ಕೆ ಅನುಕೂಲ ಆಗುತ್ತೆ.
1: ಈಗ ಅವರಿಗೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ, ಸುಮಾರು ವರ್ಷಗಳಿಂದ ಸುಮ್ಮನೆ ಒಂಥರ ಈ ಕೆಲವೊಬ್ಬರು ಗಂಟಲು ಸರಿಪಡಿಸ್ಕೊಳ್ತಿರ್ತಾರೆ, ಅದು ಅವರಿಗೆ ಆ ನುಂಗುವಿಕೆಯ ಸಮಸ್ಯೆಯ ಲಕ್ಷಣನ ಅಥವಾ ಹೇಗೆ? ಸ್ವಲ್ಪ ನೋಡಿ ಗಂಟ್ಲು ಸ್ವಲ್ಪ ಸರಿಪಡಿಸ್ತಾನೆ ಇರ್ತಾರೆ ಅವ್ರು. ಅವಾಗ
0: ಕೆಲವ್ರಿಗೆ ಏನಾಗತ್ತೆ, ಅವ್ರಿಗೆ ನಾವು ಗ್ಲೋಬಲ್ ಸೆನ್ಸೇಷನ್ ಅಂತ ಹೇಳ್ತೀವಿ, ಅಂದ್ರೆ ಏನೋ ಗಂಟ್ಲಲ್ಲಿ ಕೂತ್ಕೊಂಡಿದೆ, ನುಂಗಿದ್ರು ನುಂಗಕ್ ಆಗ್ತಾ ಇಲ್ಲ ಅಂತ. ಕೆಲವ್ರಿಗೆ ಏನಾಗಿತ್ತು, ಅಭ್ಯಾಸ ಆಗೋಗಿರುತ್ತೆ. ಅದು ನಿಜವಾಗ್ಲೂ ಒಳಗಡೆ ಏನಾದ್ರು ಕೂತಿದ್ದೀಯಾ ಅಥವಾ ಅಭ್ಯಾಸನ ಅನ್ನೋದ ನಾವು ಕಂಡುಹಿಡಿಬೇಕು. ನಾವು ಕಂಡುಹಿಡಿದ ಮೇಲೆ ಮಾತ್ರ ನಾವು ಅದನ್ನ ಅವರು ಡಿಸ್ಫೇಜಿಯಾ ಕ್ಯಾಟಗರಿಗೆ ಬರ್ತಾರಾ ಬರಲ್ವಾ ಅಂತ ಹೇಳಕ್
1: ಆಗತ್ತೆ. ಆತರ ಸುಮ್ನೆ ಅಂತ ಈಗ 16 ವರ್ಷದಿಂದ ಅವರು ಅದೇ ಒಂದು ಅಭ್ಯಾಸದಲ್ಲಿ ಇದಾರೆ ಅಂತಂದ್ರೆ ಒಂದ್ಸಲ
0: ಚೆಕಪ್ ಮಾಡಿಸ್ಕೊಳ್ಳೋದೇ ಒಳ್ಳೇದು.
1: ಚೆಕಪ್ ಮಾಡಿಸ್ಕೊಳ್ಳಿ, ಸ್ವಲ್ಪ ಏನೋ ಪ್ರಾಬ್ಲಮ್ ಇರಬಹುದು.
0: ಹೌದು, ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೇದು.
1: ಈಗ ಈ ಟ್ಯೂಬ್ ಮೂಲಕ ಫೀಡಿಂಗ್ ಮಾಡ್ತಾರೆ, ತೊಂದರೆ ಆಗ್ತದೆ, ನುಂಗೋದು ಬಹಳ ಕಷ್ಟ ಆಗ್ತಿದೆ ಅವ್ರಿಗೆ ಅಂತ ಹೇಳಿ ಟ್ಯೂಬ್ ಮೂಲಕ ಕೊಡ್ತಾರಲ್ಲ ಆಹಾರನ, ಆವಾಗ ಅವರಿಗೆ ಆ ಸಮಸ್ಯೆ ನಿವಾರಣೆ ಆಗುತ್ತಾ? ಅಥವಾ ಟ್ಯೂಬ್ ಮೂಲಕ ಎಷ್ಟಂತ ಕಾಲ ಕೊಡ್ಲಿಕ್ಕೆ ಸಾಧ್ಯ? ಅಂದ್ರೆ ವಯಸ್ಸಾದವರಲ್ಲಾಗಿರ್ಬೋದು ಅಥವಾ ಅನಾರೋಗ್ಯದ ಒಂದು ಸ್ಥಿತಿಯಲ್ಲಿ ಇದ್ದವರಾಗಿ ಆಗಿರ್ಬೋದು, ಆಸ್ಪತ್ರೆಯಲ್ಲಿ ಸಾಮಾನ್ಯವಾಗಿ ಟ್ಯೂಬ್ ಮೂಲಕ ಆಹಾರ ಕೊಡ್ತಾರೆ, ಆ ಒಂದು ಸ್ಥಿತಿಗೆ ಆ ಸ್ಥಿತಿಯಿಂದ ಹೊರಗೆ ಬರಕ್ಕೆ ಏನಾರ ಸಾಧ್ಯ ಇದೆಯಾ?
0: ಆ ಟ್ಯೂಬ್ ಫೀಡ್ ಯಾವಾಗ ಅಂದ್ರೆ ಬಾಯಲ್ಲಿ ಏನೂ ತಗೊಂಡ ಏನಾರು ಒಂದು ತಗೊಂಡ್ರೆ ಕೆಮ್ಮ ಬರುತ್ತೆ, ತಗೊಂಡ ಕೆಮ್ಮ ಬರುತ್ತೆ ಮತ್ತು ಅದು ನ್ಯೂಮೋನಿಯಾ ಆಗತ್ತೆ ಅಂತ ಅನ್ಸಿದ್ರೆ ಫಿಸಿಷಿಯನ್ಗೆ ಟ್ಯೂಬ್ ಹಾಕ್ಬಿಡ್ತಾರೆ.

0: ಆಗ್ತಾರೆ. ಅವ್ರೇನ್ ಮಾಡ್ತಾರೆ, ಆಮೇಲೆ ಸ್ಪೀಚ್ ಥೆರಪಿಸ್ಟ್ ಗೆ ರೆಫರ್ ಮಾಡ್ತಾರೆ. ನಾವು ಸೂಕ್ತ ತರಬೇತಿ ಕೊಡೋದ್ರಿಂದ ಬಾಯಿಂದ ಆಹಾರ ಕೊಡೋದಕ್ಕೆ ಶುರು ಮಾಡಿ ನೀರ್ ಪದಾರ್ಥಗಳು, ದ್ರವ ಪದಾರ್ಥಗಳು, ಗಟ್ಟಿ ಪದಾರ್ಥಗಳು, ಮೆತ್ತಿಗ ಪದಾರ್ಥಗಳು, ಎಲ್ಲಾ ಪದಾರ್ಥಗಳನ್ನು ತಗೊಳ್ತಾ ಇದ್ದಾರೆ. ಚೆನ್ನಾಗಿ ತಗೋತಾರೆ, ಏನೂ ಕೆಮ್ಮಿಲ್ಲ, ಜನರಲ್ ಕಂಡೀಷನ್ ಇಂಪ್ರೂವ್ ಆಗ್ತಾ ಇದೆ ಅಂದಾಗ ನಾವು ಮೂಗಿನ ಟ್ಯೂಬ್ನ ತೆಗೆದು ಬಿಡ್ತೀವಿ ನಾವು. ಸೊ ತೆಗೆಯೋ ಚಾನ್ಸಸ್ ತುಂಬ ಇದೆ. ಅಂದರೆ ಅವರು ಸ್ಪೀಚ್ ಥೆರಪಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಸೂಕ್ತ ತರಬೇತಿ ಕೊಡೋದ್ರಿಂದ ಮೂಗಿನ ಟ್ಯೂಬ್ನ ನಾವು ತೆಗಿಬಹುದು.
1: ಈ ರೀತಿ ಟ್ಯೂಬ್ ಮೂಲಕವಾಗಿ ಫೀಡಿಂಗ್ ಮಾಡೋದು ಎಷ್ಟು ಕಾಲ ಬೇಕಾಗತ್ತೆ, ಅಂದ್ರೆ ಕೂಡಲೇ ಎಷ್ಟು ಬೇಗ ಗುಣ ಆಗ್ತಾರೆ, ಅದು ಹೆಂಗಿರುತ್ತೆ, ಅದು ಕಾಲಾವಧಿ ಇರುತ್ತಾ?
0: ಪ್ರತಿಯೊಂದು ಪೇಷಂಟ್ ಮೇಲೆ ಡಿಪೆಂಡ್, ರೋಗಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಯಾವ ಥರ ಕಾಯಿಲೆ ಇದೆ, ಆಮೇಲೆ ಯಾವ ಥರ ಸ್ಥಿತಿಲಿ ಅವರು ವೈದ್ಯರನ್ನ ಕಂಡಿದ್ದಾರೆ, ಸರ್ಜರಿ ಆಗಿದೆಯಾ ಅಥವಾ ಸ್ಟ್ರೋಕ್ ಆಗಿದೆಯಾ, ಪಾರ್ಕಿನ್ಸನ್ಸ್ ಆಗಿದೆಯಾ, ಆಮೇಲೆ ಮೂಗಲ್ ಟ್ಯೂಬಲ್ಲಿ ಎಷ್ಟು ದಿನದಿಂದ ಹಾಕೋತಾ ಇದ್ದಾರೆ, ಅದು ನಾನಾ ಕಂಡೀಷನ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅದು ಇವ್ರಿಗೆ ಇಷ್ಟೇ ದಿನ ಇರುತ್ತೆ, ಇನ್ನೊಬ್ರಿಗೆ ಇಷ್ಟೇ ದಿನ ಇರುತ್ತೆ ಅಂತ ಪಿನ್ ಪಾಯಿಂಟ್ ಔಟ್ ಮಾಡಿ ಹೇಳೋದಕ್ಕೆ ಕಷ್ಟ
1: ಆಗುತ್ತೆ. ನುಂಗುವಿಕೆ ಆ ಸಮಸ್ಯೆಯಿಂದ ಹೊರಗೆ ಬರಬೇಕಂತಂದ್ರೆ ಈ ರೀತಿಯಾದಂತಹ ಕೆಲವು ಸಾಧನಗಳನ್ನ ಬಳಸಿ ಅವರು ನುಂಗ್ತಾರೆ ಅಂತ ಅನ್ಕೊಳ್ಳೋಣ. ಅಂದ್ರೆ ಆಸ್ಪತ್ರೆಯಲ್ಲಿ ನೀವು ಟ್ಯೂಬ್ ಮೂಲಕವಾಗಿ ಫೀಡ್ ಮಾಡೋದು ಬೇರೆ, ಮನೆಯಲ್ಲಿ ಕೂಡ ಟ್ಯೂಬ್ ಮೂಲಕವಾಗಿ ಫೀಡ್ ಮಾಡೋ ಸಾಧ್ಯತೆಯೂ ಇರುತ್ತೆ ರೋಗಿಯ ಸ್ಥಿತಿಗೆ ಅನುಗುಣವಾಗಿ. ಸುಮ್ಮನೆ ಇಂತಿಷ್ಟು ಕೆಲವು ಸಾಧನಗಳನ್ನು ಬಳಸ್ಕೊಂಡು ಏನಾದರೂ ನುಂಗುವಿಕೆ ಸಮಸ್ಯೆಯಿಂದ ಹೊರಗೆ ಬರಕ್ಕೆ ಸಾಧ್ಯ ಇದೆಯಾ? ಸಾಧಾರಣವಾಗಿ ಉದಾಹರಣೆ ಈಗ ಅಸ್ತಮ ಇರೋರಿಗೆ ಇನ್ಹೇಲರ್ ಇರುತ್ತೆ ನೋಡಿ, ಆ ರೀತಿ
0: ಇಲ್ಲ ಸರ್. ಇದು ಮೆಡಿಕಲ್ ಕಂಡೀಷನ್, ಆಮೇಲೆ ಸರಿಗೆ ಮಾಡಲಿಲ್ಲ ಅಂದ್ರೆ ನುಂಗೋದು ಅನ್ನನಾಳಕ್ಕೆ ಹೋಗುವ ಬದಲು ಶ್ವಾಸನಾಳ ಶ್ವಾಸಕೋಶಕ್ಕೆ ಹೋಗಿ ಚೋಕಿಂಗ್ ಆಗಿ ಸಾಯೋ ಕಂಡೀಷನ್ ಫೇಟಲ್ ಆಗ್ಬೋದು. ಅದರಿಂದ ನಾವು ಯಾರು ಸ್ಪೀಚ್ ಥೆರಪಿಸ್ಟ್ ಕಾಣದೇನೆ
1: ಅವ್ರನ್ನ ಮಾಡದೇನೆ
0: ಬಿಡಲ್ಲ, ನಾವು ಬೇಡ ಅಂತಾನೆ ಹೇಳ್ತೀವಿ ನಾವು, ಯಾಕೆಂದ್ರೆ ಡೇಂಜರಸ್ ಅಂತಾನೆ ಹೇಳ್ತೀವಿ ನಾವು. ಯಾಕೆಂತ ನಮ್ಮ ಥೆರಪಿ ಕೊಡಬೇಕಾದ್ರೂ ಅಷ್ಟೇನೆ, ನಮ್ಮ ಎದುರಿಗೆ ನೀವು ಪ್ರಾಕ್ಟೀಸ್ ಮಾಡಿ, ಮನೇಲಿ ನಾವು ಹೇಳದ ಡೈರೆಕ್ಷನ್, ನಾವು ಯಾವ ಡೈರೆಕ್ಷನ್ ಹೇಳಿರ್ತೀವಿ ಆ ಡೈರೆಕ್ಷನ್ ಪ್ರಾಕ್ಟೀಸ್ ಮಾಡಿ, ಅವಾಗ ನೀವು ಉತ್ತಮ ಆಗ್ತೀರಾ ಅಂತಾರೆ. ನಮ್ಮನ್ನು ಕಾಣದೆ ನೀವು ಮಾಡಕ್ ಹೋದ್ರೆ ಅದು ಭಾರಿ ಕಂಡೀಷನ್ ತೊಂದರೆ ಆಗತ್ತೆ. ಅದು
1: ಈ ನುಂಗುವಿಕೆ ಸಮಸ್ಯೆಯನ್ನ ಒಂದಿಷ್ಟು ಮನೆಯಲ್ಲಿನೇ ಒಂದಿಷ್ಟು ಪ್ರಾಕ್ಟೀಸ್ ಏನೋ ಒಂದು ಕೆಲವು ಮುಂಜಾಗ್ರತೆ ಕ್ರಮಗಳು ಆಗ್ಲಿ, ಏನು ಮಾಡಕ್ ಸಾಧ್ಯ?
0: ಈಗ ನಾವು ನೀವು ಸಹಜ ಆದ ವ್ಯಕ್ತಿ, ಯೂಶಲ್ ಆಗಿ ಮನೆಯಲ್ಲಿ ನಾವು ಅಮ್ಮಂದ್ರೆ ಹೇಳ್ತೀವಿ, ಮಾತಾಡ್ತಿರ್ಬೇಕಾದ್ರೆ ಊಟ ಮಾಡ್ಬೇಡ, ಊಟ ಮಾಡ್ತಿರ್ಬೇಕಾದ್ರೆ ಮಾತಾಡ್ಬೇಡ. ಯಾಕೆಂದ್ರೆ ಎರಡು ರೆಸಿಪ್ರೋಕಲ್ ಟು ಈಚ್ ಅದರ್. ಅಂದ್ರೆ ನುಂಗುತ್ತಾ ಇರ್ಬೇಕಾದ್ರೆ ನಮ್ಮ ಧ್ವನಿ ಪೆಟ್ಟಿಗೆ ಓಪನ್ ಆಗಿರುತ್ತೆ, ಧ್ವನಿ ಪೆಟ್ಟಿಗೆ ಕ್ಲೋಸ್ ಆಗಿರುತ್ತೆ, ಮಾತಾಡ್ಬೇಕಾದ್ರೆ ಧ್ವನಿ ಪೆಟ್ಟಿಗೆ ಓಪನ್ ಆಗಿರುತ್ತೆ. ನುಂಗೋ ಪದಾರ್ಥ ಧ್ವನಿ ಪೆಟ್ಟಿಗೆ ಒಳಗಡೆ ಹೋಯ್ತು ಅಂದ್ರೆ ಎರಡು ಕೆಲಸ ಮಾಡುತ್ತೆ, ಹಾಗೇನಾಗುತ್ತೆ ಕೆಂಪು ಸಿಕ್ಕಾಪಟ್ಟೆ ಕೆಂಪ್ತೀವಿ. ಅದನ್ನ ನಾವೆಲ್ಲರೂ ಒಂದಲ್ಲ ಒಂದ್ಸಲಿ ಅಭ್ಯಾಸ ಮಾಡ್ಕೊಂಡಿರ್ತೀವಿ, ಅದಾಗ್ಬಿಟ್ಟಿರುತ್ತೆ, ನಮ್ ಗೊತ್ತಾಗ್ಬಿಟ್ಟಿರುತ್ತೆ. ಅದರಿಂದ ನಿಧಾನಕ್ಕೆ ಆಗಿರಿ, ನಿಧಾನಕ್ಕೆ ತಿನ್ನಿ, ತಿಂತಿರ್ಬೇಕಾದ್ರೆ ಊಟ ಮಾಡ್ತಿರ್ಬೇಕಾದ್ರೆ ಮಾತಾಡ್ಬೇಡಿ, ಬಾಯಲ್ಲಿರೋದು ಖಾಲಿ ಮಾಡಿ ಮಾತಾಡಿ, ಅಥವಾ ಮಾತಾಡೋದ್ ಮುಗಿಸಿದ ಮೇಲೆ ಊಟ ಮಾಡಕ್ ಶುರು ಮಾಡಿ.
1: ಮಾತಂತೂ ಬಿಡಲ್ಲ ಯಾರು ಕೂಡ ಒಂಚೂರು ನೋಡಿ ಮಾತಾಡ್ಬೇಕು,
0: ನೋಡಿ
1: ನುಂಗ್ತಾ ಇರ್ತೀವಿ ಆ ಟೈಮಲ್ಲಿ ಒಂದಿಷ್ಟು ಆ ಮಾತನ್ನ ಹೇಳಬೇಕು ಅಂತ ಒಂದು ಒತ್ತಡ ಇರ್ತದೆ ಅವರಿಗೆ.
0: ಆಮೇಲೆ ಟಿವಿ ನೋಡ್ತಾ ತಿಂತಿದ್ದೇನಾಗತ್ತೆ ನಮ್ಗೆ, ಒಂದು ಕ್ವಾಂಟಿಟಿ ಗೊತ್ತಾಗಲ್ಲ, ಇನ್ನೊಂದು ನಮ್ಗೆ ಒಳಗಡೆ ಏನಾಗ್ತಿದೆ ಸುಮ್ನೆ ಮಾಮೂಲಿ ಆಗ್ಬಿಟ್ಟಿರ್ತದೆ ಸರ್. ಎಲ್ಲ ಏನ್ ತಿಂದು ಗೊತ್ತಿರ, ಎಲ್ಲ ಚೆನ್ನಾಗಿ ಹೋಗ್ತಿರೋ ತನಕ ನಮ್ಗೆ ಏನು ಗೊತ್ತಾಗಲ್ಲ. ಯಾವುದೇ ಒಂದು ವ್ಯತ್ಯಾಸಗಳಾದಾಗ ನಮಗೆ ಬಾಯಿಂದ ಜಠರ ತನಕ, ಆವಾಗ ನಮಗೆ ಸ್ವಾಲ್ವಿಂಗ್ ಡಿಫಿಕಲ್ಟೀಸ್ ಅನ್ನೋದು ನಮಗೆ ಅರಿವಿಗೆ ಬರುತ್ತೆ. ಅದರಿಂದ ಹುಷಾರಾಗೇ ಇರಿ, ನಿಧಾನಕ್ಕೆ ತಿನ್ನಿ. ಆಮೇಲೆ ದೊಡ್ಡ ದೊಡ್ಡ ಪೀಸ್ಗಳನ್ನ ಅಗೆಯದೆ ಜಗಿದೆ ತಿನ್ಬೇಡಿ, ಏನೇ ಒಂದು ತಗೊಂಡು ಚೆನ್ನಾಗಿ ಅಗಿರಿ, ಚೆನ್ನಾಗಿ ಅಗದು ಮಾಡಿ ತಿನ್ನಿ. ಆಮೇಲೆ ಏನೋ ಸಿಕ್ಕಾಕೊಂಡಂಗೆ ಆಯ್ತು ಅಂದ್ರೆ ನೀರು ಕುಡೀರಿ, ಸುಲಭವಾಗಿ ಒಳಗಡೆ ಹೋಗೋದಿಕ್ಕೆ, ಅದು ನಮ್ಮ ಅನ್ನನಾಳು ಒಳಗಡೆ ಹೋಗೋದಿಕ್ಕೆ ಸರಾಗ ಆಗತ್ತೆ.
1: ಈಗ ಮೇಡಮ್ ಆಹಾರದ ಪದಾರ್ಥಗಳು ಅದು ಯಾವ ರೀತಿ ಇರ್ತದೆ ಅಂತ ಅನ್ನೋದ್ರ ಮೇಲೇನು ಕೆಲ ಸಲ ಅವಲಂಬನೆ ಆಗಿರಬಹುದು.
0: ನಿಜವಾಗ
1: ತುಂಬಾ ವಯಸ್ಸಾದವರಿಗೆ ಜಗಿಯಕ್ಕಾಗಲ್ಲ, ಹಲ್ಲಿನ ತೊಂದರೆ ಇರ್ತದೆ ಅಥವಾ ಹಲ್ಲಿರಲ್ಲ, ಅವಾಗ ಅವರು ಈ ರಾಗಿ ಮುದ್ದೆ ಒಂದಿಷ್ಟು ಅಥವಾ ಸ್ಮೂತ್ ಫುಡ್ಗಳನ್ನ ನುಂಗ್ತಾನೆ ಇರಬೇಕು ಅನ್ನೋ ರೀತಿ ಫುಡ್ಗಳನ್ನ ಬಳಸ್ತಾರೆ.
0: ಹೌದು,
1: ಆ ರೀತಿಯಾದಂತಹ ಆಹಾರ ಪದಾರ್ಥಗಳು ಅದನ್ನ ಬಳಕೆ ಮಾಡೋ ರೀತಿನಲ್ಲಿ ಕೂಡ ನುಂಗುವಿಕೆ ಸಮಸ್ಯೆ ಏನಾದರೂ ಕಡಿಮೆ ಆಗತ್ತಾ ಅಥವಾ ಅದು ಅದರಿಂದ ಹೊರಗೆ ಬರಬಹುದಾ ಅಂತ. ಈಗ ಉದಾಹರಣೆ ನುಂಗೋದಪ್ಪ, ರಾಗಿ ಮುದ್ದೆ ನುಂಗೋದು,
0: ರಾಗಿ ಮುದ್ದೆ ನುಂಗೋದು ಅಂತ ದಪ್ಪು ಪೀಸ್ ತಗೋಬೇಡಿ, ದೊಡ್ಡ ಬಾಲ್ ತಗೋಬೇಡಿ, ಸಣ್ಣ ಸಣ್ಣದ್ ಮಾಡ್ಕೊಳ್ಳಿ. ಏನಾಗುತ್ತೆ ವಯಸ್ಸಾದವರಲ್ಲಿ 65-70 ವರ್ಷ ಆದ್ರಲ್ಲಿ ಏನಾಗಿರುತ್ತೆ, ಪಿಲ್ ಡಿಸ್ಫೇಜಿ ಅಂತೀವಿ, ಅಂದ್ರೆ ಟ್ಯಾಬ್ಲೆಟ್ಸ್ ತಗೋಬೇಕಾದ್ರೆ ಸುಮಾರು ಜನದಲ್ಲಿ ಈಗ ನೀವು ಡೋಲೋ ನೋಡಿ ಅಥವಾ ಯಾವುದೇ ಒಂದು ಕ್ಯಾಪ್ಸುಲ್ಸ್ ನೋಡಿ ಅದು ದೊಡ್ಡದಾಗಿರುತ್ತೆ, ಅದು ನುಂಗೋದಕ್ಕೆ ಸುಮಾರು ಜನ ಕಷ್ಟಪಡ್ತಾರೆ. ಅದೇ ಏನ್ ಮಾಡ್ತೀವಿ ನಾವು ಯಾವ ತರ ಅಂದ್ರೆ ನಾವು ಹ್ಯೂಮನ್ ಬೀಯಿಂಗ್ಸ್ ನಮಗೆ ನಾವೇ ಸ್ಟ್ರಾಟಜಿನ ಕಂಡಿಡ್ಕೋತೀವಿ. ಟ್ಯಾಬ್ಲೆಟ್ ದಪ್ಪಗಿರೋದು ನುಂಗೋಕ್ ಆಗಲ್ಲ ಅಂದ್ರೆ ನೀರಲ್ಲಿ ಕರಗಿಸ್ತೀವಿ, ಒಂದು ಟ್ಯಾಬ್ಲೆಟ್ ನ ಪುಡಿ ಮಾಡ್ಕೋತೀವಿ, ಪೌಡರ್ ಮಾಡ್ಕೋ,

0: ಕೊತೀವಿ. ಆ ತರ ನಾವು ನಮ್ಮದೇ ಆದ ಸ್ಟ್ರಾಟಜಿನ ಕಂಡಿಡ್ದು ನುಂಗೋದಕ್ಕೆ ಶುರು ಮಾಡಿ.
1: ರಾಗಿ ಮುದ್ದೆ ಮಧ್ಯೆ ಇಟ್ಕೊಂಡು ನುಂಗ್ಬಿಡ್ಬೋದಾ?
0: ಇಲ್ಲ, ಅದು ಕಷ್ಟ ಆಗತ್ತೆ ಸರ್. ಅದು ಯಾಕೆಂದ್ರೆ ಅದು ಟ್ಯಾಬ್ಲೆಟ್ ಆಸ್ ಇಟ್ ಈಸ್ ದಪ್ಪ ಇದ್ದಾಗ ರಾಗಿ ಮುದ್ದನ ಪೀಸ್ ಆದಾಗ, ಯಾಕೆಂದ್ರೆ ಹೇಳಿದ್ರೆ ನನ್ನ ವಯಸ್ಸಾದ್ಮೇಲೆ ಏನಾಗಿರುತ್ತೆ, ಎಲ್ಲಾ ಅಂಗಾಂಗಗಳು ಪರ್ಟಿಕ್ಯುಲರ್ಲಿ ನುಂಗಕ್ಕೆ ಬೇಕಾಗಿರೋ ಕ್ಲಿಷ್ಟಕರವಾದ ಅಂಗಾಂಗಗಳು ಏನಾಗಿರುತ್ತೆ, ವೀಕ್ ಆಗಿರುತ್ತೆ. ಹಾಗೆ ನುಂಗಕ್ಕಾಗ್ಲಿಲ್ಲ ಅಂತ ಸಿಕ್ಕಾಕೊಂಡ್ಬಿಟ್ರೆ ತುಂಬಾ ಡೇಂಜರಸ್ ಆಗುತ್ತೆ. ಅದರಿಂದ ಸಣ್ಣ ಸಣ್ಣ ಪೀಸ್ಗಳು ನುಂಗಿ, ಅಥವಾ ನಿಮ್ ಗಟ್ಟಿ ಪದಾರ್ಥ ನುಂಗಕ್ಕಾಗಲ್ಲ ಅಂದ್ರೆ ಪೌಡರ್ ಮಾಡಿ ತಗೊಳ್ಳಿ, ಮೆತ್ತಗಿರೋದು ತಗೊಳ್ಳಿ, ಸಾಫ್ಟ್ ಆಗಿರೋದು ತಗೊಳ್ಳಿ. ಅದನ್ನ ಅಡ್ವೈಸ್ ಮಾಡ್ತೀವಿ ನಾವು.
1: ಈಗ ಈ ರೀತಿಯಾದಂತಹ ಸಮಸ್ಯೆ ತಾವ್ ಹೇಳ್ತಿದ್ರಿ, ಕೆಲವು ಸಲ ಈ ಸ್ಟ್ರೋಕ್ ಇದ್ದವರಲ್ಲಾಗಿರ್ಬೋದು ಅಥವಾ ಆ ಒಂದು ಸ್ಥಿತಿ ಏನೋ ಒಂದು ಪ್ರಾಬ್ಲಮ್ ಆಗಿರ್ತದೆ, ಆದ್ರೆ ಇನ್ನು ಈ ಡೈಜೆಷನ್ ಪ್ರಾಬ್ಲಮ್ ಇಂದ ಅಥವಾ ಮನುಷ್ಯನ ಒಂದು ರಚನೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಕೆಲವೊಬ್ಬರಿಗೆ ಅದರಿಂದ ಏನಾದ್ರೂ ನುಂಗುವ ಸಮಸ್ಯೆ ಬರುತ್ತಾ?
0: ನುಂಗೋಕೆ ಸಮಸ್ಯೆ ಅಂತ ಬರಲ್ಲ, ನಾವು GERD ಅಂತ ಹೇಳ್ತೀವಿ, ಅಂದ್ರೆ ಗ್ಯಾಸ್ಟ್ರೋ ಇಸೋಫೇಜಲ್ ರಿಫ್ಲೆಕ್ಸ್ ಡಿಸಾರ್ಡರ್ಸ್ ಅಂತ. ನಾವು ನುಂಗೋದು ಬಾಯಿನ ಮುಖಾಂತರ, ಬಾಯಿನ ಹಿಂಭಾಗದ ಮುಖಾಂತರ ಅದು ನಮ್ಮ ಅನ್ನನಾಳ ಒಳಗಡೆ ಹೋಗ್ಬೇಕು. ಅನ್ನನಾಳ ಹೋಗಿದ್ದು ಹೋಗಿದ್ದು ಅಲ್ಲಿಂದ ಅದು ನಮ್ಮ ಹೊಟ್ಟೆ ಒಳಗಡೆ ಜಠರದ ಒಳಗಡೆ ಹೋಗುತ್ತೆ. ಅದು ಅಲ್ಲಿಂದ ವಾಪಸ್ ಬರೋದಿದೆಯಲ್ಲ, ವಾಪಸ್ ಬರೋದ್ರೆ ಜಠರದಿಂದ ಅನ್ನನಾಳಕ್ಕೆ ಬಂದು ಅನ್ನನಾಳದಿಂದ ಬಾಯಿನ ಹಿಂಭಾಗಕ್ಕೆ ಬಂದು ಧ್ವನಿ ಪೆಟ್ಟಿಗೆ ಒಳಗಡೆ ಹೋಗಿ ಶ್ವಾಸನಾಳಕ್ಕೆ ಹೋಗಿ ಶ್ವಾಸಕೋಶ ಅದು ಹೋದಾಗ ಏನಾದ್ರೆ ಡೇಂಜರ್ ಆಗುತ್ತೆ. ಸೊ ಆ ತರ ಕಂಡೀಷನ್ ಅಲ್ಲಿ ಮೆಡಿಕಲ್ ಕಂಡೀಷನ್ ಅದು. ಸೊ ಆವಾಗ ಕೆಲವು ಟಿಪ್ಸ್ ನ ಫಾಲೋ ಮಾಡಲೇಬೇಕಾಗತ್ತೆ ಈ ತರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು. ಸೊ ಹುಷಾರಾಗಿ ಸ್ಪೈಸಿ ಅವಾಯ್ಡ್ ಮಾಡಿ, ನಿಧಾನಕ್ಕೆ ತಿನ್ನಿ, ನಿಮ್ಮ ವೈದ್ಯರನ್ನ ಕಾಣಿ, ಅವ್ರು ಏನು ಮೆಡಿಕೇಶನ್ ಕೊಡ್ತಾರೆ ಅದನ್ನ ರೆಗ್ಯುಲರ್ ಆಗಿ ತಗೊಂಡು ಅದನ್ನ ವಾಸಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನಾವು.
1: ಈಗ ತಾವು ಇಂತಹ ದೊಡ್ಡ ಬೆಂಗಳೂರಂತಹ ಶಹರದಲ್ಲಿ ಈ ರೀತಿಯಾದಂತಹ ಬಹಳಷ್ಟು ಈ ಬಗ್ಗೆ ವಿಶೇಷವಾದಂತಹ ಜ್ಞಾನ ಇದ್ದವರಾದ್ರಿ, ನೀವು ಬೇರೆ ಬೇರೆ ಕಡೆ ಎಲ್ಲ ENT ಸ್ಪೆಷಲಿಸ್ಟ್ ಇರ್ತಾರೆ, ಅಲ್ಲಿ ಹೋಗಿ ಈ ಒಂದು ಸಮಸ್ಯೆಗೆ ಪರಿಹಾರ ಸಾಮಾನ್ಯವಾಗಿ ಅವರು ಅಲ್ಲಲ್ಲೇ ಚಿಕಿತ್ಸೆ ತಗೋತಾರೆ. ಅವರು ಮತ್ತೆ ನೀವು ಈ ದೊಡ್ಡ ಶಹರಗಳಲ್ಲಿ ಈ ರೀತಿ ಈ ವಿಷಯದಲ್ಲಿ ನುಂಗುವಿಕೆ ಸಮಸ್ಯೆಗೆ ಪರಿಹಾರ ಹುಡುಕೋರು ನೀವು,
0: ಹೌದು
1: ಏನು ಮಾಡಬೇಕು?
0: ಅವಾಗ ಏನಾಗುತ್ತೆ, ನಮ್ಮ ಮುಖ್ಯವಾಗಿ ನಮ್ದೇ ಪಬ್ಲಿಕ್ ಅವೇರ್ನೆಸ್ ಬೇಕಾಗತ್ತೆ. ಪಬ್ಲಿಕ್ ಅವೇರ್ನೆಸ್, ಜನರಲ್ಲಿ ಜಾಗೃತಿ ಮೂಡಿಸೋದು. ಈಗ ಬೆಂಗಳೂರಂತ ಸಿಟಿಲಿ ನೀವು ಹೇಳದಂಗೆ ಪರವಾಗಿಲ್ಲ, ಈಗ ಮುಂಚೆಗಿಂತ ಈಗ ಸ್ಥಿತಿಗತಿ ನೋಡಿದ್ರೆ ಮುಂಚೆಗಿಂತ ಜನರಲ್ಲಿ ಅವೇರ್ನೆಸ್ ತುಂಬಾನೇ ಚೆನ್ನಾಗಿದೆ. ವಿಲೇಜ್ ಸೈಡಲ್ಲಿ ಹಳ್ಳಿಗಳ ಸೈಡಲ್ಲಿ ಏನಾಗುತ್ತೆ, ಡಾಕ್ಟರ್ಲ್ಲೂ ಸಹ ಅವೇರ್ನೆಸ್ ಬೇಕು. ಅಂದ್ರೆ ಈ ವಾಕ್ ಶ್ರವಣ ತಜ್ಞರು ಇರ್ತಾರೆ, ಅವರನ್ನು ನಾವು ಅವರಿಗೆ ಈ ತರ ಪೇಷಂಟ್ ಬಂದ್ರೆ ರೆಫರ್ ಮಾಡಬೇಕು, ರೆಫರ್ ಮಾಡಿದ್ರೆ ಅವರು ಸೂಕ್ತ ತರಬೇತಿ ಕೊಟ್ಟು ವಾಸಿ ಮಾಡ್ತಾರೆ ಅನ್ನೋದು ವೈದ್ಯರೂ ಸಹ ತಿಳುವಳಿಕೆ ಮಾಡಬೇಕು. ಅವ್ರು ಇರುತ್ತೆ ಇರಲ್ಲ ಅಂತ ಹೇಳಲ್ಲ ನಾನು, ಇರತ್ತೆ, ಬಟ್ ಪ್ರಾಪರ್ ರೆಫರೆನ್ಸ್ ಸಹ ಮಾಡಬೇಕಾಗಿ ಬರುತ್ತೆ. ಅವಾಗ ಸಮಸ್ಯೆಗೆ ಸಾಲ್ವ್ ಆಗ್ಬೇಕು. ಸಿ, ಯಾರೊಬ್ಬರದು ಅಲ್ಲ ಇಲ್ಲಿ ಸಮಸ್ಯೆ ಸಾಲ್ವ್ ಆಗ್ಬೇಕು. ಪೇಷಂಟ್ ಕ್ವಾಲಿಟಿ ಆಫ್ ಲೈಫ್ ಅಂತೀವಲ್ಲ, ಅದು ಉತ್ತಮ ಆಗ್ಬೇಕು, ಅಷ್ಟೇ ಬೇಕಾಗಿರೋದು ನಮ್ಗೆ.
1: ಸ್ವಲ್ಪ ಹೆಚ್ಚಿನ ಚಿಕಿತ್ಸೆಗಾಗಿ ಸಂಸ್ಥೆಗಳಿಗೆ ಅಲ್ಲಿ ಸಂಪರ್ಕ ಮಾಡಬೇಕಾಗತ್ತೆ, ಒಂದಿಷ್ಟು ಅಲ್ಲಿ ರೆಫರ್ ಮಾಡಬೇಕಾಗತ್ತೆ.
0: ಅಂದ್ರೆ
1: ವೈದ್ಯಕೀಯ ಜಗತ್ತಿನಲ್ಲಿ ಬೇರೆ ಬೇರೆ ರೀತಿ ಚಿಕಿತ್ಸೆ ಕೊಡುವಲ್ಲಿ ಬೇರೆ ಬೇರೆ ಸಂಸ್ಥೆಗಳು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರ್ತಾರೆ. ಅಂದ್ರೆ ಅದಕ್ಕೆ ಸೂಕ್ತವಾದಂತಹ ಸಲಹೆಯನ್ನ ಕೊಡ್ತಾರೆ ಮತ್ತು ಚಿಕಿತ್ಸೆಯನ್ನು ಕೂಡ ಕೊಡ್ತಾರೆ, ಮತ್ತು ಗುಳಿಗೆ ಇಲ್ಲದೇ ಒಂದು ಚಿಕಿತ್ಸೆ ಕೊಡುವ ಪದ್ಧತಿ ಕೂಡ ಬಹಳ ಇಂಪಾರ್ಟೆಂಟ್. ಇವತ್ತು ಗುಳಿಗೆ ತಗೊಂಡ್ರೆ ಸೈಡ್ ಇಫೆಕ್ಟ್, ಅದರಿಂದ ಇನ್ನೊಂದಾಯ್ತು ಇನ್ನೊಂದಾಯ್ತು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಯಾವ ಕೆಲವೊಂದು ಟೆಕ್ನಿಕ್ಗಳಿಂದ ಈಗ ಫಿಸಿಯೋಥೆರಪಿ ಅಂತ ಅನ್ನೋದು ಬಂದಿರೋದು, ಅದು ಒಂಥರ ನಿಮಗೆ ಗುಳಿಗೆಗಳಿಲ್ದೇನೆ ಏನು ಸರಿಪಡಿಸಕ್ ಸಾಧ್ಯ ಅಂತ ಅನ್ನೋದನ್ನ ಒಂದು ಇರುತ್ತೆ. ಅದೇ ರೀತಿ ಈ ವಾಕ್ಶ್ರಮಣ ಸಂಸ್ಥೆನಲ್ಲಿ ನಿಮಗೆ ಸಾಧನಗಳು ಎಂತದ್ದು ಬೇಕು ಕೇಳುವಲ್ಲಿ, ಮಾತನಾಡುವಾಗ ಸಮಸ್ಯೆ ಏನಾಗ್ತದೆ ಅದನ್ನ ಮಾತಾಡುವಾಗ ಇನ್ನೊಂದು ಏನಾದ್ರೂ ಸಾಧನ ಬೇಕಾ, ಒಂದಕ್ಕೊಂದು
0: ಲಿಂಕ್ ಇರತ್ತೆ, ಲಿಂಕ್ ಇರತ್ತೆ. ಈಗ ಬೆಂಗಳೂರು ಹಾಸ್ಪಿಟಲ್ ತಗೊಂಡ್ರೆ ಸುಮಾರು ಬೆಂಗಳೂರು ಹಾಸ್ಪಿಟಲ್ಗಳಲ್ಲಿ ಎಲ್ಲಾ ಹಾಸ್ಪಿಟಲ್ಗಳಲ್ಲಿ ನನಗೆ, ನಾನು ಸುಮಾರು ವರ್ಷ 40 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೀನಿ ನಾನು. ಈಗ ಬೆಂಗಳೂರಲ್ಲಿ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದೆ ಈಗ ಅಂದ್ರೆ, ಪ್ರತಿಯೊಂದು ಹಾಸ್ಪಿಟಲ್ ಅಲ್ಲಿ ಸ್ಪೀಚ್ ಥೆರಪಿಸ್ಟ್ ನ ರಿಕ್ರೂಟ್ ಮಾಡ್ಕೊಂಡಿದ್ದಾರೆ.
1: ಡಿಗ್ಲೋಟಾಲಜಿಸ್ಟ್
0: ನಾವು ಡಿಸ್ಫೇಜಿಯಾಲಜಿಸ್ಟ್ ಅಂತಾನೆ ಹೇಳ್ತೀವಿ ನಾವು.
1: ಆಹಾರ, ಹಣ್ಣು ತರಕಾರಿಗಳನ್ನು ಜಾಸ್ತಿ ಬಳಸಬೇಕು, ಮಾಂಸಾಹಾರವನ್ನು ಜಾಸ್ತಿ ಬಳಸಬಾರದು, ಅದರಿಂದ ಕೂಡ ಈ ರೀತಿ ಸಮಸ್ಯೆ ಬರಬಹುದು. ಮನುಷ್ಯನ ಧ್ವನಿ ಒಂಥರ ಗೊರ್ ಟೈಪ್ ಇತ್ತಂದ್ರೆ ಅವರ ಒಂದು ಮಾತಿನ ರೀತಿನಲ್ಲಿ ಏನಾದ್ರೂ ಒಂದು ಸಮಸ್ಯೆ ಇದೆಯಾ ಅಂತ ಕಂಡುಹಿಡಿದೀರಾ?
0: ಹೌದು,
1: ಅಂದ್ರೆ ಸಾಮಾನ್ಯ ಧ್ವನಿ ಎಲ್ಲ ಸ್ವಲ್ಪ ಏನೋ ಬೇರೆ ರೀತಿ ಇದೆ ನಿಮ್ದು ಧ್ವನಿ ಅಂತಂದ ಹೇಳಿ.
0: ಕಂಡಿಡ್ತೀವಿ, ಕಂಡಿಡ್ತೀವಿ ನಾವು. ಯಾಕೆ ಅಂತಂದ್ರೆ ಅದು ಸ್ಪೀಚ್ ಥೆರಪಿಸ್ಟ್ ರೋಲೇ ಮೇನ್ ಆಗೋದು. ಅಂದ್ರೆ ಯಾವುದೇ ಒಂದು ಧ್ವನಿ ಕೇಳಿದ ತಕ್ಷಣ ನಮ್ಗೆ ಏನಾಗತ್ತೆ, ವಾಯ್ಸ್ ಕೇಳಿದ ತಕ್ಷಣ ನಮ್ಗೆ ಎಷ್ಟು ಮಟ್ಟಿಗೆ ನಮ್ದು ಟ್ರೈನ್ ಆಗೋಗಿರ್ತೀವಿ ಅಂದ್ರೆ ಧ್ವನಿ ವ್ಯತ್ಯಾಸಗಳು ಇಮ್ಮಿಡಿಯೇಟ್ ಆಗಿ ನಾವು ಕಂಡಿಡಿತೀವಿ. ನಾವು ಕಂಡಿಡಿದು ಯಾಕೆ, ಏನು ಏನ್ ಮಾಡಿದ್ರೆ ಧ್ವನಿ ಸರಿ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ನಾವು ಅದನ್ನ ಒಂದು ಇನ್ಸ್ಟ್ರೂಮೆಂಟಲ್ ಇವ್ಯಾಲ್ಯೂಯೇಷನ್ ಇಂದ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಒಂದು ಕಂಡುಹಿಡಿಯೋದು. ಇನ್ನೊಂದು ಕಿವಿಯಿಂದ ಕೇಳಿ, ನಾವು ಟೆಸ್ಟ್ ಮೆಟೀರಿಯಲ್ಸ್ ಇದೆ, ಡಿಫ್ರೆಂಟ್ ಡಿಫ್ರೆಂಟ್ ಟೆಸ್ಟ್ ಮೆಟೀರಿಯಲ್ಸ್ ಇದೆ, ಅದರಿಂದ ಕೇಳಿ ಕಂಡುಹಿಡಿಯೋದ್ರಿಂದ ನಾವು ಧ್ವನಿ ಏನ್ ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡಿದು ಅದನ್ನ ಸೂಕ್ತ ತರಬೇತಿ ಕೊಡಕ್ಕೆ ಅನುಕೂಲ ಆಗತ್ತದು.

0: ನೀ ತುಂಬಾ ಚಂದ ಇದೆ ಅಂದ್ರೆ ಇವ್ರಿಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಬೋದಾ?
1: ಧ್ವನಿ ಬಗ್ಗೆ ಹೇಳ್ಬೋದು ನಾವು, ಬಟ್ ಬೇರೆ ಸಮಸ್ಯೆ ಬಗ್ಗೆ ಹೇಳಕ್ಕಾಗಲ್ಲ. ಧ್ವನಿ ತುಂಬಾ ಚೆನ್ನಾಗಿದೆ,
0: ನುಂಗುವಿಕೆ ಸಮಸ್ಯೆ
1: ಹೇಳಕ್ಕಾಗಲ್ಲ ಸರ್. ನುಂಗುವಿಕೆ ತೊಂದರೆ ಇರೋರ್ಗೆ ಧ್ವನಿ ಬದಲಾವಣೆ ಇರ್ಬೋದು, ನಾವು ಅದಕ್ಕೆ ಹಾಟ್ ಪೊಟ್ಯಾಟೋ ವಾಯ್ಸ್ ಅಂತ ಹೇಳ್ತೀವಿ. ಈಗ ಬಿಸಿ ತುಪ್ಪ ಇಟ್ಕೊಂಡಂಗೆ ನುಂಗಕ್ಕೂ ಆಗಲ್ಲ, ಉಗ್ಗಕ್ಕೂ ಆಗಲ್ಲ, ಅಂದ್ರೆ ವೆಟ್ ಕ್ವಾಲಿಟಿಯ ವಾಯ್ಸ್ ಅಂತೀವಿ. ನುಂಗುವಿಕೆ ತೊಂದರೆ ಇರೋರಲ್ಲಿ ಹಾಟ್ ಪೊಟ್ಯಾಟೋ ವಾಯ್ಸು ಅಥವಾ ಈ ಧ್ವನಿ ಬದಲಾವಣೆ ಇರ್ಬೋದು. ಆದ್ರೆ ಧ್ವನಿ ಬದಲಾವಣೆ ಇರೋರೆಲ್ಲರಲ್ಲೂ ನುಂಗುವಿಕೆ ತೊಂದರೆ ಇದೆ ಅಂತ ನಾವು ಜನರಲೈಸ್ ಮಾಡಕ್ಕೆ ಆಗಲ್ಲ.
0: ಈಗ ಮೇಡಮ್, ನೀರು ತಗೊಳ್ಳೋದು ಸ್ವಲ್ಪ ಕಮ್ಮಿ ಮಾಡ್ತಿರ್ತಾರೆ ಕೆಲವೊಬ್ರು, ಟೀ ಜಾಸ್ತಿ ಕುಡಿತಿರ್ತಾರೆ, ಆಮೇಲೆ ಧೂಮ್ರಪಾನಿಗಳು, ಇವ್ರಿಗೂ ಬೇರೆ ಬೇರೆ ಅಂದ್ರೆ ಇಂಥವ್ರಿಂದ ಅವ್ರಿಗೆ ಏನು ಸಮಸ್ಯೆ ಅಂತಂದ್ರೆ, ಅವರಿಗೆ ನುಂಗೋದೇನೋ ಬರೀ 24 ತಾಸು ಟೀ ಕುಡಿತಾರೆ, ಇವ್ರು ಸಿಗರೇಟ್ ಸೇರ್ತಾರೆ, ಇವರಿಗೆ ಮದ್ಯಪಾನದ ಅಭ್ಯಾಸ ದುರಾಭ್ಯಾಸಗಳಿವೆ, ಹಾಗಾಗಿ ಊಟ ಅಂತಂದ್ರೆ ಬೇಡ ಅಂತಾರೆ, ನುಂಗೋಲ್ಲ ಇವರು ಅಂತಂತ ಹೇಳಿ, ಇವರಲ್ಲಿ ಏನ್ ಯಾವ ರೀತಿ?
1: ನಾವು ವೋಕಲ್ ಹೈಜಿನ್ ಟಿಪ್ಸ್ ಅಂತ ಹೇಳ್ತೀವಿ, ಅಂದ್ರೆ ಧ್ವನಿ ಪೆಟ್ಟಿಗೆಗೆ ಸಾಕಷ್ಟು ಅದು ತೇವ ಇರಬೇಕು, ಅಂದ್ರೆ ಮಾಯಿಶ್ಚರೈಸ್ ಆಗಿರ್ಬೇಕು ಅದು. ಹಾಗೇನೆ ಜಾಸ್ತಿ ಕಾಫಿ ಕುಡಿಯೋರಲ್ಲಿ ಟ್ರಿಯರ್ ಏನಾಗುತ್ತೆ, ನಮ್ಮ ಧ್ವನಿ ಒಣಗ್ದಂಗಿರುತ್ತೆ. ಅದ್ರ ಜೊತೆ ಸ್ಮೋಕ್ ಮಾಡೋರಲ್ಲಿ ಇರುತ್ತೆ, ಸ್ಮೋಕಿಂಗ್ ವಾಯ್ಸ್ ಅಂತ ಹೇಳ್ತೀವಿ ನಾವು, ಅದನ್ನ ಅವಾಯ್ಡ್ ಮಾಡಿ ಅಂತ ಪರಿಹಾರನ ಹೇಳ್ತೀವಿ ನಾವು.
0: ಈಗ ಧ್ವನಿ ತುಂಬಾ ಒಣಗಿರ್ತದೆ, ಅವಾಗ ಇಮಿಡಿಯೇಟ್ಲಿ ನೀರು ಕುಡಿದ್ರೆ ಸರಿಯಾಗುತ್ತೆ ಅಂತ ಹೇಳಿ, ಏನು ನೀವು ಟಿಪ್ಸ್ ಅನ್ನ ಕೊಡ್ತೀರಾ?
1: ಈಗ ಫಾರ್ ಎಕ್ಸಾಂಪಲ್ ನಾನು ಅಷ್ಟೊತ್ತಿಂದ ಮಾತಾಡ್ತಾ ಇದ್ದೀನಿ, ಧ್ವನಿ ಒಣಗ್ದಂಗಾಗಿದೆ, ಒಂದು ಸಿಪ್ ನಾನು ಮಾಡ್ಕೊಂಡ್ರನಾಗತ್ತೆ, ನನ್ನ ನಾಲ್ಗೆ ನನ್ನ ಬಾಯಿನ ಹಿಂಭಾಗ ನನ್ನ ಧ್ವನಿ ಪೆಟ್ಟಿಗೆ ವೆಟ್ಟಾಗತ್ತೆ. ವೆಟ್ಟಾದಾಗ ಏನಾಗಿರುತ್ತೆ, ನನ್ಗೆ ಇನ್ನು ಮಾತಾಡೋದಿಕ್ಕೆ ಆಗತ್ತೆ. ಸೊ ಹಾಗೆ ಏನ್ ಮಾಡ್ತೀವಿ, ನಾವ್ ಏನ್ ಮಾಡ್ತೀವಿ, ಯಾವಾಗ ಹೇಳ್ತೀವಿ ಪ್ರತಿ ಸಲೀನು, ನೀವು ದಿನಕ್ಕೆ ನಾವು 8 ಗ್ಲಾಸ್ ನೀರು ಕುಡಿಬೇಕು ಅಂದಾಗ ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡಿಯೋದಲ್ಲ, ಬಾಯಾರಿಕೆ ಇಲ್ಲದೆ ಇದ್ರು ಪ್ರತಿ ಫ್ರೀಕ್ವೆಂಟ್ ಆಗಿ ಒಂದೊಂದು ಸಿಪ್ ಎರಡು ಸಿಪ್ ಎರಡು ಸಿಪ್ನ ನೀರು ತಗೊಳ್ತಾ ಇರಿ, ವೆಟ್ ಮಾಡ್ಕೊಳ್ತಾ ಇರಿ, ಅವಾಗ ಏನಾಗಿರುತ್ತೆ ಧ್ವನಿನೂ ಚೆನ್ನಾಗಿರುತ್ತೆ, ನಮ್ಮ
0: ನುಂಗುವಿಕೆನೂ
1: ಸಮಸ್ಯೆನೂ ಅಷ್ಟೊಂದು ಕಂಡು ಬರೋದಿಲ್ಲ.
0: ವಿಪರೀತ ಮಾತಾಡೋರಾಗ್ಲಿ ಅಥವಾ ಕಲಾವಿದರಾಗ್ಲಿ, ಅದು ಧ್ವನಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರ್ಬಹುದು, ಅಲ್ಲಿ ಅವರಿಗೆ ಅಂತವರಿಗೆ ನುಂಗುವ ಸಮಸ್ಯೆನೂ ಏನಾರ ಆಗತ್ತಾ ಅಂತ ಈ ಕಲಾವಿದರಿಗೆ?
1: ಆಗ್ಬೇಕು ಅಂತೇನಿಲ್ಲ, ಆದ್ರೂ ಆಗ್ಬಹುದು, ಆಗ್ಬೇಕು ಅಂತೇನೆ, ಅದು ಧ್ವನಿಗೆ ಸಂಬಂಧಪಟ್ಟ ಸಮಸ್ಯೆ ಡೆಫಿನೆಟ್ ಆಗಿ ಎಸ್ಸದು, ಅದನ್ನ ಫಾಲೋ ಮಾಡ್ಲೇಬೇಕಾಗತ್ತೆ. ಸ್ಪೀಚ್ ಥೆರಪಿಸ್ಟ್ನ ನೋಡ್ಲೇಬೇಕು, ಅದ್ರ ಏನ್ ಟಿಪ್ಸ್ ಕೊಡ್ತಾರೆ ಅದನ್ನ ಫಾಲೋ ಮಾಡ್ಲೇಬೇಕು, ಆವಾಗ್ಲೇ ಅದ್ರ ಧ್ವನಿ ಅವ್ರಿಗೆ ಸ್ಟ್ರೈನ್ ಆಗಲ್ಲ, ಆಮೇಲಿಂದ ಸ್ಟ್ರೆಸ್ ಆಗಲ್ಲ. ಬಟ್ ಅವರಲ್ಲಿ ನುಂಗಿಬೇಕ ತೊಂದ್ರೆ ಇರ್ಲೇಬೇಕು ಅಂತೇನಿಲ್ಲ, ಇದ್ರು ಇರ್ಬೋದು ಇಲ್ದೇನು ಇರ್ಬೋದು, ಅದರಿಂದ ಆಗತ್ತೆ ಅಂತ ಹೇಳಕ್ಕಾಗಲ್ಲ.
0: ಒಟ್ಟಾರೆ ಈ ನುಂಗುವಿಕೆ ಸಮಸ್ಯೆ ಅಂತಂದ್ರೆ ಇದೇನು ಬಿಡು, ಏನು ದೊಡ್ಡ ಸಮಸ್ಯೆನೇ ಅಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಬ್ರು ಅನ್ಕೊಂಡ್ಬಿಟ್ಟಿರ್ತಾರೆ, ಆದ್ರೆ ಅದು ನಿಜವಾಗ್ಲೂ ಕೂಡ ಅದು ದೊಡ್ಡ ಸಮಸ್ಯೆನೇ. ಯಾವಾಗ ವೈದ್ಯರ ಹತ್ರ ಬಂದಾಗ ಅಥವಾ ಈಗ ಸ್ಪೀಚ್ ಥೆರಪಿಸ್ಟ್ ನಿಮ್ ತರ ಈಗ ಡಿಗ್ಲೋಟಾಜಿಸ್ಟ್ ಕಡೆ ಬಂದಾಗ ಡಿಸ್ಪೇಜಿಯಾ ಸಮಸ್ಯೆ ಏನು ಅಂತ ಹೇಳಿ ತಿಳ್ಕೊಂಡಾಗ ಮಾತ್ರ ನಮಗೂ ಈ ರೀತಿಯಾದಂತಹ ಸಮಸ್ಯೆ ಇರ್ಬೋದೇನೋ ಅಂತ ಬರುತ್ತೆ ಅವರಿಗೆ,
1: ಡೆಫಿನೆಟ್ ಆಗಿ
0: ತಿಳ್ಕೋಬೇಕಾಗತ್ತೆ ಅಂತ.
1: ಹೌದು, ಯಾಕೆ ಅಂದ್ರೆ ಜನಗಳಲ್ಲಿ ನಿಜವಾಗ್ಲೂ ಜಾಗೃತಿ ನಾವು ಮೂಡಿಸ್ಲೇಬೇಕು, ಅವ್ರ ಅರಿವು ಇರ್ಲೇಬೇಕು. ಯಾಕೆ ಅಂದ್ರೆ ಎಲ್ಲಾ ನಾವ್ ಹೇಳ್ತೀವಲ್ವಾ, ಎಲ್ಲಾ ಚೆನ್ನಾಗಿರೋ ಹೋಗೋ ತಂಗ ಪರವಾಗಿಲ್ಲ, ಏನೇ ಒಂದು ವ್ಯತ್ಯಾಸಗಳಾದಾಗ ಅದ್ರ ಬಗ್ಗೆ ಗಮನ ಬರುತ್ತೆ. ಅಂದ್ರೆ ನುಂಗುವಿಕೆ ತೊಂದ್ರೆ ಏನೆಲ್ಲ ಸಮಸ್ಯೆಗಳನ್ನ ನಾವು ನೋಡ್ತೀವಲ್ಲ ನಮ್ಮ ಪೇಷೆಂಟ್ನ ರೋಗಿಗಳನ್ನ, ಸಮಸ್ಯೆ ಅಂದ್ರೆ 4 ಜನ ಇರೋ ಕಡೆ ಹೋಗಿ ಊಟ ಮಾಡಕ್ಕೆ ಸಂಕೋಚ ಪಡ್ತಾರೆ. ಎಲ್ಲರೂ ಪ್ಲೇಟ್ ಅಲ್ಲಿ ಹಾಕೊಂಡು ಊಟ ಮಾಡ್ತಿದ್ದಾಗ ಅಯ್ಯೋ ನಂಗೆ ನುಂಗಕ್ ಆಗಲ್ವಲ್ಲ, ಅಗಿಯೋಕ್ ಆಗಲ್ವಲ್ಲ, ನುಂಗಿದ್ರೆ ಜೊಲ್ಲು ಬರತ್ತಲ್ಲ, ನುಂಗಿದ್ರೆ ಕೆಮ್ತಿನಲ್ಲ, ಹೋಗೋದೇ ಬೇಡಪ್ಪ, ಊಟ ಮಧ್ಯ ನೀರು ಕುಡ್ತಿದ್ರು ಕುಡಿತಾ ಇರ್ತೀನಿ, ಎಲ್ಲರೂ ನನ್ನ ನೋಡ್ತಾ ಇರ್ತಾರೆ. ನಮ್ಗೆ ಏನ್ ಮಾಡ್ತಾರೆ, ಈ ಪಾರ್ಟಿಗಳಿಗೆ ಹೋಗೋದು, ಫಂಕ್ಷನ್ಗೆ ಹೋಗೋದು, ಫ್ಯಾಮಿಲಿ ಗ್ಯಾದರಿಂಗ್ ಹೋಗೋದು, ಎಲ್ಲ ಏನ್ ಮಾಡ್ತಾರೆ, ಕಮ್ಮಿ ಮಾಡ್ಬಿಡ್ತಾರೆ. ಇದೇನಾಗತ್ತೆ, ಅವರಿಗೆ ತೊಂದರೆ ಅಲ್ದೇನೆ ಮನೆಯವ್ರಿಗೂ ಸಹ. ಈಗ ಅವ್ರಿಗೆ ಈಗ ಗಟ್ಟಿಪದ, ಈಗ ಒಂದು ಪೇಷಂಟ್ ಒಂದು ರೋಗಿ ನಾಲ್ಗೆ ಭಾಗ ತೆಗ್ದಿದ್ದಾರೆ, ಅವ್ರಿಗೆ ಗಟ್ಟಿ ಪದಾರ್ಥ ಅಗ್ಯಕ್ಕಾಗಲ್ಲ ಅಂದಾಗ ಅವ್ರಿಗೋಸ್ಕರ ಸಪರೇಟ್ ಆಗಿ ಅಡ್ಗೆನೂ ಮಾಡ್ಬೇಕಾಗಿ ಬರುತ್ತೆ. ಮೆತ್ತು ಪದಾರ್ಥಗಳು, ನೀರು ಪದಾರ್ಥಗಳು, ದ್ರವ ಪದಾರ್ಥಗಳು ಮಾಡ್ಬೇಕಾಗಿ ಬರುತ್ತೆ, ಮಸಾಲೆ ರಹಿತ ಪದಾರ್ಥಗಳನ್ನ ಮಾಡ್ಬೇಕಾಗಿ ಬರುತ್ತೆ. ಏನಾಗತ್ತೆ, ಈ ತರ ಸ್ಥಿತಿ ಇದ್ದಾಗ ಇದು ತುಂಬಾ ಸೀರಿಯಸ್ ಕಂಡೀಷನ್ ಸರ್, ಬೇಕಾಗುತ್ತೆ
0: ಬದುಕಿರೋದಕ್ಕೆ ಎಲ್ಲಿಗಾರ
1: ಹೋದ್ರೆ ಊಟ ಮಾಡೋದೆ ನಾವು ಎಂಜಾಯ್ ಮಾಡ್ತೀವಿ. ಇಂತರ ಫ್ಯಾಮಿಲಿಯಲ್ಲಿ ಎಲ್ಲಾರು ಬಂದಾಗ ಏನ್ ಅಡ್ಗೆ ಇವತ್ತು, ಏನ್ ಮಾಡ್ತಾರೆ, ಎಷ್ಟು ಚೆನ್ನಾಗಿದೆ ಅಡ್ಗೆ ಅಂತ ನಾವು ಕಮೆಂಟ್ ಮಾಡ್ತೀವಿ. ತಿನ್ನಕ್ಕಾಗಲ್ಲ ಅಂತಂದ್ರೆ ಜೀವನನೇ ಬೇಸರ ಆಗೋ ತರ ಆಗುತ್ತೆ.
0: ಬೇರೆ ಬೇರೆ ಸಮಸ್ಯೆಗಳಿಂದ, ಉದಾಹರಣೆ ಡಯಾಬಿಟಿಸ್ ಇದ್ದವರು ಸಿಹಿಯನ್ನ ತೊರಿತಾರೆ, ಜಾಸ್ತಿ ತಿನ್ನೋಂಗಿಲ್ಲಪ್ಪ ಅಂತ ಹೇಳಿ, ಆ ವಯಸ್ಸಿನ ಆಧಾರದ ಮೇಲೆ ಪಚನ ಕ್ರಿಯೆ ಸಮಸ್ಯೆ ಇರುತ್ತೆ, ಅದೆಲ್ಲದರ ನಡುವೆ ಮೇನ್ ಪ್ರವೇಶ ದ್ವಾರ ಏನೋ ನುಂಗುವ ಸಮಸ್ಯೆ ಇದೆಯಲ್ಲ ಅಲ್ಲಿಂದನೇ ಶುರು ಆಗುತ್ತೆ.
1: ನುಂಗೋಕೇನೆ ಒಂದು ಕಷ್ಟ ಆಯ್ತು ಅಂದ್ರೆ ಇಗ್ನೋರ್ ಮಾಡಬೇಡಿ. ಅದಕ್ಕೆ ಗ್ಯಾರಂಟಿ ನೀವು ನಿಮ್ಮ ಫಿಸಿಷಿಯನ್ಸ್ ನ ಕಾಣಿ. ಫಿಸಿಷಿಯನ್ಸ್ ಕಾಣಿ ನಿಮಗೆ ನಿಮ್ಮ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಡಿಕ್ಲೂಟಾಲಜಿಸ್ಟ್ ಹೋದ್ರೆ ಅವ್ರನ್ನ ಅವ್ರ ಹತ್ರ ಕನ್ಸಲ್ಟ್ ಮಾಡಿ ಏನ್ ಮಾಡ್ಬೇಕು ಅಂತ.

0: ತಿಳ್ಕೊಂಡು ಸೂಕ್ತ ಪರಿಹಾರ ತಗೊಳ್ಳೋದು ವಾಸಿ. ಅದು
1: ಆಯ್ತು ಡಾಕ್ಟರ್ ಬಿ ಎಸ್ ಪ್ರೇಮಲತಾ ಅವರೇ. ಈ ನುಂಗುವಿಕೆ ಸಮಸ್ಯೆಯಿಂದ ಏನೇನು ತೊಂದರೆಗಳು ಆಗ್ತವೆ ಒಂದು, ಮತ್ತೆ ಇದರಿಂದ ಹೊರಗೆ ಬರಲಿಕ್ಕೆ ಕೂಡ ಸಾಕಷ್ಟು ಮಾರ್ಗಗಳನ್ನ ತಾವು ಹೇಳಿದಿರಿ. ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ಧನ್ಯವಾದಗಳು ಸರ್. ಧನ್ಯವಾದಗಳು.

ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ನುಂಗುವ ಸಮಸ್ಯೆ ಡಿಸ್ಪೇಜಿಯಾ ಕುರಿತಾಗಿ ಡಾಕ್ಟರ್ ಬಿಎಸ್ ಪ್ರೇಮಲತಾ ಅವರೊಂದಿಗಿನ ಸಂದರ್ಶನವನ್ನ ಕೇಳ್ತಾ ಇದ್ರಿ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸಮಯ 1 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಸೂರ್ಯಘರ್ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
2: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಸ್ನೇಹಿತರೆ, ಭಾರತ ಜಗತ್ತಿನಲ್ಲಿ ಅತಿ ಹೆಚ್ಚು ಇಂಧನವನ್ನ ಅಂದ್ರೆ ವಿದ್ಯುತ್ತನ್ನ ಬಳಕೆ ಮಾಡುವಂತಹ ರಾಷ್ಟ್ರಗಳಲ್ಲಿ ಒಂದು. ಭಾರತದಲ್ಲಿ ಇಲ್ಲಿನ ಜನಸಂಖ್ಯೆಗೆ ಅನುಗುಣವಾಗಿ ವಿದ್ಯುತ್ತಿನ ಅವಶ್ಯಕತೆಯು ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಆದ್ರೆ ಭಾರತ ನೈಸರ್ಗಿಕವಾಗಿ ದೊರೆಯುವಂತಹ ಸೌರಶಕ್ತಿಯ ಬಳಕೆಯಲ್ಲಿ ಜಗತ್ತಿನಲ್ಲೇ 5ನೇ ಸ್ಥಾನದಲ್ಲಿದೆ. ಅಂದ್ರೆ ಇಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಭಾರತದಲ್ಲಿ ಸೌರ ವಿದ್ಯುತ್ತನ್ನ ಉತ್ಪಾದನೆಯನ್ನ ಮಾಡ್ತಾ ಇದ್ದೇವೆ. ಕಳೆದ 10 ವರ್ಷದಲ್ಲಿ ದೇಶದಲ್ಲಿ ಸೌರ ಇಂಧನದ ಉತ್ಪಾದನೆಯ ಸಾಮರ್ಥ್ಯ 30 ಪಟ್ಟು ಹೆಚ್ಚಾಗಿದೆ. 2024 ಮಾರ್ಚ್ ವರೆಗಿನ ಅಂಕಿಅಂಶಗಳ ಪ್ರಕಾರ 81.81 GW ಸೌರ ವಿದ್ಯುತ್ತನ್ನ ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಲಾಗ್ತಾ ಇದೆ. ಈ ಉತ್ಪಾದನೆಯನ್ನ ಇನ್ನಷ್ಟು ಹೆಚ್ಚು ಮಾಡಬೇಕು. ಅಂದ್ರೆ ಸಾಂಪ್ರದಾಯಿಕ ನೈಸರ್ಗಿಕ ಇಂಧನದ ಉತ್ಪಾದನೆಯನ್ನ ಹೆಚ್ಚಿಸಬೇಕು, ಆ ಮೂಲಕ ಕಲ್ಲಿದ್ದಲಿನ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಬೇಕು ಅನ್ನುವಂತಹ ಒಂದು ದೂರದೃಷ್ಟಿಯನ್ನ ಮಹತ್ವದ ಉದ್ದೇಶವನ್ನ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಸೂರ್ಯಘರ್ ಅನ್ನುವಂತಹ ಯೋಜನೆಯನ್ನ ಆರಂಭ ಮಾಡಿತು. ಇದರ ಪ್ರಕಾರ ಮನೆಯ ಛಾವಣಿಗಳ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನ ಅಂದ್ರೆ ಸೋಲಾರ್ ಪ್ಲಾಂಟ್ಗಳನ್ನ ಅಳವಡಿಸಿ ಇಂಧನದ ಉತ್ಪಾದನೆಯನ್ನ ಮಾಡಿ ದೇಶವನ್ನ ಸ್ವಾವಲಂಬನೆಯತ್ತ ಕೊಂಡೊಯ್ಯಬೇಕು ಅನ್ನುವಂತಹ ಉದ್ದೇಶದಿಂದ ಈ ಸೂರ್ಯಘರ್ ಅನ್ನುವಂತಹ ಯೋಜನೆಯನ್ನ ಕೇಂದ್ರ ಸರ್ಕಾರ ಆರಂಭ ಮಾಡಿತು. ಹಾಗಾದ್ರೆ ಈ ಸೂರ್ಯಘರ್ ಯೋಜನೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅದನ್ನ ನೋಡೋಣ. ಈ ಯೋಜನೆಯ ಅಡಿಯಲ್ಲಿ ಮನೆಯ ಛಾವಣಿ ಮೇಲೆ ಸೌರ ಫಲಕಗಳನ್ನ ಅಳವಡಿಸೋದಕ್ಕೆ ಸರ್ಕಾರ ಸಬ್ಸಿಡಿಯನ್ನ ನೀಡುತ್ತೆ. ಈ ಸೋಲಾರ್ ಪ್ಲಾಂಟ್ಗಳನ್ನ ಅಳವಡಿಸೋದಕ್ಕೆ ಎಷ್ಟು ಖರ್ಚಾಗತ್ತೋ ಆ ವೆಚ್ಚದ ಮೇಲೆ 60%-ವರೆಗೂ ಸಬ್ಸಿಡಿಯನ್ನ ನೀಡಲಾಗುತ್ತೆ. 1 kW-3 kW ಸೋಲಾರ್ ಪ್ಲಾಂಟ್ಗಳ ಅಳವಡಿಕೆಗೆ ಸರ್ಕಾರದಿಂದ ಸಹಾಯಧನವನ್ನ ಕೂಡ ಪಡೆಯಬಹುದು. ಅಂದ್ರೆ 1 kW ಸಾಮರ್ಥ್ಯದ ಸೋಲಾರ್ ಪ್ಲಾಂಟ್ ಅನ್ನ ನೀವು ಅಳವಡಿಸ್ತೀರಿ ಅಂತ ಅಂದ್ರೆ 30,000 ರೂಪಾಯಿ ಸಹಾಯಧನ ಸಿಗುತ್ತೆ. ಅದೇ 2 kW ಸಾಮರ್ಥ್ಯದ ಸೋಲಾರ್ ಪ್ಲಾಂಟ್ ಅನ್ನ ಅಳವಡಿಸ್ತೀರಿ ಅಂದ್ರೆ 60,000 ರೂಪಾಯಿ. ಹಾಗೆ 3 kW ಅಥವಾ ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯದ ಸೋಲಾರ್ ಪ್ಲಾಂಟ್ ಅನ್ನ ಅಳವಡಿಸೋದಕ್ಕೆ ಮುಂದಾದ್ರೆ 78,000 ರೂಪಾಯಿ ಸಹಾಯಧನವನ್ನ ಸರ್ಕಾರ ನಿಮಗೆ ಕೊಡುತ್ತೆ. ಫಲಾನುಭವಿಗಳು ತಮ್ಮ ಮನೆಯ ಛಾವಣಿಯ ಮೇಲೆ ಈ ಸೌರ ಫಲಕಗಳನ್ನ ಅಳವಡಿಸುವ ಮೂಲಕ ತಿಂಗಳಿಗೆ 300 ಯೂನಿಟ್ನಷ್ಟು ವಿದ್ಯುತ್ತನ್ನ ಉಚಿತವಾಗಿ ಪಡೆಯಬಹುದು. ಅಲ್ಲದೆ ಹೆಚ್ಚುವರಿ ವಿದ್ಯುತ್ತನ್ನ ಮಾರಾಟ ಮಾಡಿ ಅದರಿಂದ ಕೂಡ ಆದಾಯವನ್ನ ಪಡೆಯಬಹುದು. ಈ ಸೂರ್ಯಘರ್ ಯೋಜನೆಯಿಂದ ದೇಶಕ್ಕೆ ಬಹಳ ಅನೇಕ ಪ್ರಯೋಜನಗಳನ್ನ ನಾವು ಪಡೆಯುತ್ತೇವೆ. ಭಾರತ ಜಗತ್ತಿನಲ್ಲಿ ಆಗಲೇ ಹೇಳಿದಾಗೆ ಅತಿ ಹೆಚ್ಚು ವಿದ್ಯುತ್ತನ್ನ ಬಳಕೆ ಮಾಡುವ ದೇಶಗಳಲ್ಲೊಂದು. ಕಳೆದ 10 ವರ್ಷದಲ್ಲಿ ಭಾರತದಲ್ಲಿ ಇದರ ಉತ್ಪಾದನೆ ಎಷ್ಟು ಮಟ್ಟಿಗೆ ಹೆಚ್ಚಾಗ್ತಾ ಹೋಗಿದೆ ಅಂದ್ರೆ 30 ಪಟ್ಟು, 1-2 ಪಟ್ಟಲ್ಲ 30 ಪಟ್ಟು ಸೌರ ವಿದ್ಯುತ್ತಿನ ಉತ್ಪಾದನೆ ನಮ್ಮ ದೇಶದಲ್ಲಿ ಜಾಸ್ತಿ ಆಗಿದೆ. ಈ ಉತ್ಪಾದನೆಯನ್ನ ಇನ್ನಷ್ಟು ಜಾಸ್ತಿ ಮಾಡಿ ಕಲ್ಲಿದ್ದಲಿನ ಮೇಲಿನ ಅಥವಾ ಬೇರೆ ಇಂಧನದ ಮೇಲಿನ ಅವಲಂಬನೆಯನ್ನ ತಗ್ಗಿಸಬೇಕು. ಆ ಮೂಲಕ ನೈಸರ್ಗಿಕವಾಗಿ ಉಚಿತವಾಗಿ ಸಿಗುವಂತಹ ಸೂರ್ಯನ ಶಕ್ತಿಯಿಂದ, ಸೂರ್ಯನ ಕಿರಣಗಳಿಂದ ವಿದ್ಯುತ್ತನ ಉತ್ಪಾದನೆಯನ್ನ ಮಾಡಿ ಈ ಮೂಲಕ ಭಾರತವನ್ನ ಸ್ವಾವಲಂಬನೆಯತ್ತ ಕೊಂಡೊಯ್ಯಬೇಕು. ಆತ್ಮ ನಿರ್ಭರ ಭಾರತ ಅನ್ನುವಂತಹ ಯಾವ ಉದ್ದೇಶವನ್ನ ಕೇಂದ್ರ ಸರ್ಕಾರ ಹೊಂದಿದೆಯೋ ಅದನ್ನ ಸಾಕಾರ ಮಾಡಬೇಕು ಅನ್ನುವಂತಹ ಗುರಿಯನ್ನ ಸೂರ್ಯಘರ್ ಯೋಜನೆ

ಹೊಂದಿದೆ. ಈ ಯೋಜನೆಯಿಂದ ಬೇರೆ ಬೇರೆ ವಲಯಗಳಲ್ಲಿ ಬೇರೆ ಬೇರೆ ಮುಖಗಳಲ್ಲಿ ಪ್ರಯೋಜನವನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಮನೆಯ ಛಾವಣಿಯ ಮೇಲೆ ಈ ಸೋಲಾರ್ ಪ್ಲಾಂಟ್ಗಳನ್ನು ಅಳವಡಿಸೋದ್ರಿಂದ ಹೆಚ್ಚುವರಿಯಾಗಿ 30 GW ವಿದ್ಯುತ್ ಉತ್ಪಾದನೆ ಆಗತ್ತೆ ಅನ್ನುವಂತಹ ಒಂದು ಅಂದಾಜಿದೆ. ಮನೆ ಮಂದಿ ತಮ್ಮ ತಿಂಗಳ ವಿದ್ಯುತ್ ವೆಚ್ಚವನ್ನ ಉಳಿತಾಯ ಮಾಡಬಹುದು. ಹಾಗೆ ಉತ್ಪಾದನೆ, ಸಾಗಣೆ ಮತ್ತು ಪೂರೈಕೆ ವಲಯಗಳಲ್ಲಿ ಸುಮಾರು 17 ಲಕ್ಷ ನೇರ ಉದ್ಯೋಗ ಸೃಷ್ಟಿಯನ್ನ ಈ ಯೋಜನೆ ಉಂಟು ಮಾಡುತ್ತೆ ಅನ್ನುವಂತಹ ವಿಚಾರವನ್ನ ನಾವು ಗಮನಿಸಬಹುದು. ಯಾವುದೇ ಯೋಜನೆ ಆರಂಭ ಆದ್ರೂ ಕೂಡ ಅದರಿಂದ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಉದ್ಯೋಗ ಸೃಷ್ಟಿಯಾಗುವಂತಹ ಕೆಲಸಗಳು ಆಗ್ತವೆ. ಈ ಯೋಜನೆಯಿಂದ ಸುಮಾರು 17 ಲಕ್ಷ ನೇರ ಉದ್ಯೋಗ ಸೃಷ್ಟಿ ಆಗತ್ತೆ ಅಂತ ಕೇಂದ್ರ ಸರ್ಕಾರ ಒಂದು ಅಂದಾಜನ್ನ ಇಟ್ಟುಕೊಂಡು ಯೋಜನೆಯನ್ನ ಜಾರಿಗೆ ತಂತು. ಅಲ್ಲದೆ ಸರ್ಕಾರಕ್ಕೂ ವಿದ್ಯುತ್ ಉತ್ಪಾದನೆ ಮೇಲಿನ ವೆಚ್ಚ ವಾರ್ಷಿಕವಾಗಿ ಸುಮಾರು 75,000 ಕೋಟಿ ರೂಪಾಯಿ ಉಳಿತಾಯ ಆಗತ್ತೆ ಇದರಿಂದ. ಹಾಗೆ ಸೂರ್ಯಘರ ಯೋಜನೆಯಿಂದ ಜನರು ಹೂಡಿಕೆ ಮಾಡಿದ ಬಂಡವಾಳ 5 ವರ್ಷದಲ್ಲಿ ಅಂದ್ರೆ ವಾಪಸ್ ಬರುತ್ತೆ. ಅಂದ್ರೆ ಈ ಯೋಜನೆಗಾಗಿ, ಸೋಲಾರ್ ಪ್ಲಾಂಟ್ಗಳ ಅಳವಡಿಕೆಗಾಗಿ ಜನ ಯಾವ ಎಷ್ಟು ದುಡ್ಡನ್ನ ಹೂಡಿಕೆ ಮಾಡಿರ್ತಾರೋ 5 ವರ್ಷಗಳಲ್ಲಿ ಆ ಹಣವನ್ನ ಅವರು ವಾಪಸ್ ಪಡಿಬಹುದು. 5 ವರ್ಷಗಳಲ್ಲಿ ಈ ಹಣವನ್ನ ವಾಪಸ್ ಪಡೆದ್ರೆ ಮುಂದಿನ 20 ವರ್ಷಗಳವರೆಗೆ ಫ್ರೀಯಾಗಿ ವಿದ್ಯುತ್ತನ್ನ ಪಡೆಯಬಹುದು. ಮನೆಯಲ್ಲಿ ಉತ್ಪಾದನೆ ಮಾಡಿದಂತಹ ಕರೆಂಟ್ ಬ್ಯಾಟರಿಯಲ್ಲಿ ಸಂಗ್ರಹ ಆಗಿದ್ದು ಅದನ್ನ ಬೆಸ್ಕಾಂ ಅಥವಾ ವಿದ್ಯುತ್ ಸರಬರಾಜು ಮಾಡುವ ಸಂಸ್ಥೆಗಳಿಗೆ ಮಾರಾಟ ಮಾಡಿದ್ರೆ ಸಾಕಷ್ಟು ಹಣವನ್ನ ಕೂಡ ಪಡೆಯಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಈ ಯೋಜನೆಯನ್ನ ಜಾರಿಗೊಳಿಸುವುದರಿಂದ ಇಂಗಾಲದ ಹೊರಸೂಸುವಿಕೆ ಗಣನೀಯವಾಗಿ ಕಡಿಮೆಯಾಗಿ ವಾಯು ಮಾಲಿನ್ಯದ ಪ್ರಮಾಣವು ತಗ್ಗುತ್ತೆ. ಅಂದ್ರೆ ಈಗ ನಾವು ದೇಶದಲ್ಲಿ ನೋಡ್ತಾ ಇದ್ದೇವೆ, ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಾಯು ಮಾಲಿನ್ಯ ಯಾವ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಅಂದ್ರೆ ಜನ ಅಲ್ಲಿಂದ ಊರು ಬಿಡ್ತಾ ಇದ್ದಾರೆ, ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗ್ತಾ ಇದೆ. ಇದು ಬರೀ ದೆಹಲಿಯ ಪರಿಸ್ಥಿತಿ ಮಾತ್ರ ಅಲ್ಲ, ದೇಶದ ಬೇರೆ ಬೇರೆ ನಗರಗಳಲ್ಲಿ ವಾಯು ಮಾಲಿನ್ಯ ಅನ್ನುವಂಥದ್ದು ಬಹಳ ಗಂಭೀರ ಸಮಸ್ಯೆಯಾಗಿ ಮಾರ್ಪಾಟಾಗಿದೆ. ಇಂತಹ ದಿನಮಾನಗಳಲ್ಲಿ ಸೂರ್ಯಘರದಂತಹ ಯೋಜನೆಗಳು ವಾಯು ಮಾಲಿನ್ಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಅಂದ್ರೆ ಪರಿಸರ ಸಂರಕ್ಷಣೆ ನಿಟ್ಟಿನಲ್ಲೂ ಕೂಡ ಕೊಡುಗೆಯನ್ನ ನೀಡುತ್ತವೆ. ಈ ಯೋಜನೆಗೆ ಯಾರೆಲ್ಲ ಅರ್ಹರು, ಯಾರೆಲ್ಲ ಸೂರ್ಯಘರ ಯೋಜನೆಯ ಫಲಾನುಭವಿಗಳಾಗಬಹುದು ಅಂದ್ರೆ ಮೊಟ್ಟ ಮೊದಲನೇದಾಗಿ ಅವರು ಭಾರತದ ಪ್ರಜೆ ಆಗಿರಬೇಕು. ಹಾಗೆ ಭಾರತದಲ್ಲಿ ಸ್ವಂತ ಮನೆಯನ್ನ ಹೊಂದಿರಬೇಕು ಮತ್ತೆ ಈ ಸೋಲಾರ್ ಪ್ಲಾಂಟ್ಗಳನ್ನ ಅಳವಡಿಸುವುದಕ್ಕೆ ಅವರ ಮನೆಯ ಮೇಲ್ಗಡೆ ಸೂಕ್ತವಾದ ಜಾಗ ಇರಬೇಕು. ಹಾಗೆ ಮನೆಯಲ್ಲಿ ವಿದ್ಯುತ್ತಿನ ಸಂಪರ್ಕ ವ್ಯವಸ್ಥೆಯೂ ಇರಬೇಕು. ಹಾಗೆ ಈ ಸೂರ್ಯಘರ್ ಯೋಜನೆಯನ್ನ ಯಾರು ಪಡೆಯಲಿಕ್ಕೆ ಯೋಚನೆ ಮಾಡ್ತಾರೋ ಅವರು ಸೋಲಾರ್ ಪ್ಲಾಂಟ್ಗಳನ್ನ ಮಾಡೋದಕ್ಕಾಗಿ ಸರ್ಕಾರದಿಂದ ಈ ಹಿಂದೆ ಯಾವುದೇ ಸಹಾಯಧನವನ್ನ ಪಡೆದುಕೊಂಡಿರಬಾರದು. ಅಂದ್ರೆ ಇದೇ ಅವರ ಮೊದಲ ಲಾಭವನ್ನ ಪಡೆಯುವಂತಹ ಮೊದಲ ಯೋಜನೆ ಆಗಿರ್ಬೇಕು. ಸರ್ಕಾರ ಈ ಯೋಜನೆಗೆ ಯಾವೆಲ್ಲ ರೀತಿಯಲ್ಲಿ ನೆರವನ್ನ ಕೊಡುತ್ತೆ ಅನ್ನೋದನ್ನ ನೋಡುವುದಂದ್ರೆ ಮನೆಯ ಛಾವಣಿ ಮೇಲೆ 3 KW ವರೆಗಿನ ಸೌರ ಘಟಕದ ಸ್ಥಾಪನೆಗಾಗಿ ಕುಟುಂಬಕ್ಕೆ 7% ಬಡ್ಡಿಯೊಂದಿಗೆ ಸರ್ಕಾರ ಸಾಲವನ್ನ ಕೊಡುತ್ತೆ. ರಿಸರ್ವ್ ಬ್ಯಾಂಕ್ ಕಾಲಕಾಲಕ್ಕೆ ನಿರ್ಧರಿಸಿದಂತಹ ರೆಪೋ ದರಕ್ಕಿಂತ 5% ಬಡ್ಡಿ ದರವನ್ನ ನಿಗದಿ ಮಾಡಲಾಗಿದೆ. ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ ನೇರವಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಸೂರ್ಯಘರ್ ಯೋಜನೆಗಂತಾನೆ ಸರ್ಕಾರ ಅಧಿಕೃತವಾದ ಜಾಲತಾಣವನ್ನ ಮಾಡಿದೆ. PM Suryaghar.gov.in ಗೆ ಭೇಟಿಯನ್ನ ನೀಡಿ ಅಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡ್ಕೋಬಹುದು. ಅಲ್ಲಿ ಬೇರೆ ಬೇರೆ ರೀತಿಯ ಆಯ್ಕೆಯನ್ನ ಕೇಳ್ತಾ ಹೋಗುತ್ತೆ. ನಿಮ್ಮ ರಾಜ್ಯ ಯಾವುದು, ನಿಮ್ಮ ಮೊಬೈಲ್ ಸಂಖ್ಯೆ, ಇಮೇಲ್ ವಿಳಾಸ, ಈ ರೀತಿಯ ಮಾಹಿತಿಗಳನ್ನ ಆನ್ಲೈನ್ ನಲ್ಲಿ ಅದು ಕೇಳ್ತಾ ಹೋದಾಗೆ ಅವನ್ನೆಲ್ಲ ನೀವು ಒದಗಿಸ್ತಾ ಹೋಗಿ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸೋಕೆ ಬೇಕಾದಂತಹ ಬಹುಮುಖ್ಯವಾದ ದಾಖಲೆಗಳು ಅಂದ್ರೆ ನಿಮ್ಮ ಗುರುತಿನ ಪುರಾವೆ, ಹಾಗೆ ವಿಳಾಸದ ಪುರಾವೆ, ಇತ್ತೀಚಿನ ವಿದ್ಯುತ್ ಬಿಲ್ ಅನ್ನ ಕೇಳ್ತಾರೆ, ಹಾಗೆ ಮನೆಯ ನಿಮ್ಮ ಸ್ವಂತ ಮನೆ ಇದೆ ಅದಕ್ಕೆ ಮೇಲ್ಛಾವಣಿಯ ವ್ಯವಸ್ಥೆ ಇದೆ ಅನ್ನೋದಕ್ಕೆ ಮನೆಯ ಮಾಲೀಕತ್ವದ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕಾಗತ್ತೆ. ಈ ಒಂದು ಮಹತ್ವದ ಯೋಜನೆಯನ್ನ ಜಾರಿಗೊಳಿಸುವ ಮೂಲಕ ಕೇಂದ್ರ ಸರ್ಕಾರ ಭಾರತದಲ್ಲಿ ಸುಸ್ಥಿರವಾದಂತಹ ಇಂಧನವನ್ನ ಉತ್ಪಾದನೆಯನ್ನ ಮಾಡಿ ಭಾರತವನ್ನ ಸಬಲೀಕರಣದತ್ತ ಕೊಂಡೊಯ್ಯುವಂತಹ ಮಹತ್ವಾಕಾಂಕ್ಷೆಯನ್ನ ಹೊಂದಿದೆ. ಈ ಯೋಜನೆಯಿಂದ ಬಡ ಮತ್ತು ಮಧ್ಯಮ ವರ್ಗದ ಸುಮಾರು 1 ಕೋಟಿ ಮನೆಗಳಿಗೆ ಲಾಭ ಆಗತ್ತೆ. ಅವರಿಗೆ ಉಚಿತ ವಿದ್ಯುತ್ತನ್ನು ಒದಗಿಸುವ ಮೂಲಕ ಆದಾಯವನ್ನು ಕೂಡ ಹೆಚ್ಚಿಸುವ ಕೆಲಸವನ್ನ ಮಾಡಬಹುದು ಅನ್ನುವಂತಹ ಒಂದು ಮಹತ್ವದ ಗುರಿಯನ್ನ ಕೇಂದ್ರ ಸರ್ಕಾರ ಇಟ್ಟುಕೊಂಡಿದೆ. ಹಾಗಾಗಿ ಇಂತಹ ಒಂದು ಅತ್ಯುತ್ತಮವಾದ ಮಹತ್ವದ ಪ್ರಯೋಜನಕಾರಿಯಾದಂತಹ ಯೋಜನೆಯ ಲಾಭವನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಪಡೆದುಕೊಳ್ಬೇಕು. ಭಾರತ ಇಂಧನ ಕ್ಷೇತ್ರದಲ್ಲಿ ಇನ್ನು ಹೆಚ್ಚು ಸ್ವಾವಲಂಬಿಯಾಗಿ ಆತ್ಮನಿರ್ಭರತೆಯತ್ತ ಸಾಗುವಂತಾಗಲಿ. ಆ ಮೂಲಕ ನಮ್ಮ
ಆದಾಯ ಹೆಚ್ಚಾಗುವುದಲ್ಲದೆ ಪರಿಸರಕ್ಕೂ ಕೂಡ ಹಾನಿಯನ್ನು

0: ಕಡಿಮೆ ಮಾಡಬಹುದು. ನೈಸರ್ಗಿಕ ಇಂಧನಗಳ ಬಳಕೆಯನ್ನ ಮಾಡುವ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಕುಟುಂಬಕ್ಕೆ ಲಾಭ ಮಾತ್ರ ಅಲ್ಲದೆ ದೇಶಕ್ಕೂ ಕೂಡ ನಾವು ಕೊಡುಗೆಯನ್ನ ಕೊಡಬಹುದು. ಹಾಗಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೂರ್ಯಘರ್ ಯೋಜನೆಯ ಲಾಭವನ್ನ ಪಡೆಯುವಂತಾಗ್ಲಿ. ನಮಸ್ಕಾರ.
1: ಇದುವರೆಗೆ ಕೇಳಿದಿರಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಸೂರ್ಯಘರ್ ಯೋಜನೆ. ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇದೆ. ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಕಾಶ್ಮೀರ ವಿಷಯ ಪ್ರಸ್ತಾಪಿಸಿದ ಪಾಕಿಸ್ತಾನ ವಿರುದ್ಧ ಭಾರತ ತೀವ್ರ ಆಕ್ಷೇಪ. ಇಂದು ಪಾಸ್ಪೋರ್ಟ್ ಸೇವಾ ದಿನ. ಸುಗಮ ಪಾರದರ್ಶಕ ಸೇವೆಗೆ ಸರ್ಕಾರ ಬದ್ಧ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಯುವ ಕೋ ಲ್ಯಾಬ್ ರಾಷ್ಟೀಯ ನಾವೀನ್ಯತಾ ಸ್ಪರ್ಧೆ. ದೇಶದ 6 ನವೋದ್ಯಮಗಳಿಗೆ ಪ್ರಶಸ್ತಿ. ಕೇಂದ್ರೀಯ ವಿದ್ಯಾಲಯಗಳ 36ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ, ನಾಳೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಹಾಗೂ ಭುವನೇಶ್ವರದಲ್ಲಿ ಇಂದಿನಿಂದ 65ನೇ ರಾಷ್ಟೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭ. ವಾರ್ತೆಗಳ ವಿವರ. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಪಾಕಿಸ್ತಾನವು ಕಾಶ್ಮೀರ ವಿಷಯವನ್ನು ಪ್ರಸ್ತಾಪಿಸಿರುವುದಕ್ಕೆ ಭಾರತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು, ಪಾಕಿಸ್ತಾನ ಈ ವೇದಿಕೆಯನ್ನು ರಾಜಕೀಯಗೊಳಿಸುತ್ತಿದೆ ಎಂದು ಆರೋಪಿಸಿದೆ. ಇದರ ಜೊತೆ ಭದ್ರತಾ ಮಂಡಳಿಯ ಅನೌಪಚಾರಿಕ ಕಾರ್ಯಕಾರಿ ಗುಂಪಿನ ಸಹ ಅಧ್ಯಕ್ಷ ಸ್ಥಾನ ಹೊಂದಿರುವ ಪಾಕಿಸ್ತಾನ ಅದಕ್ಕೆ ತಕ್ಕಂತೆ ತಟಸ್ಥವಾಗಿ ನಡೆದುಕೊಳ್ಳುವ ಬದಲಾಗಿ ತನ್ನ ಸ್ಥಾನವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಭಾರತ ತರಾಟೆಗೆ ತೆಗೆದುಕೊಂಡಿದೆ. ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್ ಪಾಕಿಸ್ತಾನದ ಖಾಯಂ ಪ್ರತಿನಿಧಿ ಆಸಿಂ ಇಫ್ತಿಕಾರ್ ಅಹ್ಮದ್ ಅವರ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸುತ್ತಾ ಈ ಆಕ್ಷೇಪ ಎತ್ತಿದ್ದಾರೆ. ಪಾಕಿಸ್ತಾನದ ಹಸ್ತಕ್ಷೇಪಕ್ಕೆ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ ಪಿ ಹರೀಶ್ ಸಹ ಅಧ್ಯಕ್ಷ ರಾಷ್ಟದ ನಡವಳಿಕೆಯನ್ನು ತೀವ್ರವಾಗಿ ಟೀಕಿಸಿದರಲ್ಲದೆ ಜಮ್ಮು ಮತ್ತು ಕಾಶ್ಮೀರದ ಕುರಿತಾದ ಭಾರತದ ಸುದೀರ್ಘ ಹಾಗೂ ದೃಢವಾದ ನಿಲುವನ್ನು ಪುನರುಚ್ಚರಿಸಿದರು. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವು ಸಂಪೂರ್ಣವಾಗಿ ಭಾರತದ ಆಂತರಿಕ ವಿಷಯವಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಇದೇ ವೇಳೆ ವಿಶ್ವಸಂಸ್ಥೆಯ ಒಟ್ಟಾರೆ ದಕ್ಷತೆಯನ್ನು ಸುಧಾರಿಸುವ ಉದ್ದೇಶವನ್ನು ಹೊಂದಿರುವ ಯುಎನ್ಎಟಿ ಚೌಕಟ್ಟಿನ ಅಡಿಯಲ್ಲಿ ಪ್ರಸ್ತುತ ನಡೆಯುತ್ತಿರುವ ವಿಶ್ವಸಂಸ್ಥೆಯ ನಿಯಮಾವಳಿಗಳ ಮರುಪರಿಶೀಲನಾ ಪ್ರಕ್ರಿಯೆಯ ಕುರಿತು ಭಾರತೀಯ ರಾಯಭಾರಿ ಮಾತನಾಡಿದರು. 1967ರ ಜೂನ್ 24ರಂದು ಪಾಸ್ಪೋರ್ಟ್ ಕಾಯ್ದೆ ಜಾರಿಗೆ ಬಂದಿದ್ದರ ಸ್ಮರಣಾರ್ಥ ದೇಶಾದ್ಯಂತ ಇಂದು 14ನೇ ಪಾಸ್ಪೋರ್ಟ್ ಸೇವಾ ದಿವಸ್ ಆಚರಿಸಲಾಗುತ್ತಿದೆ. ಈ ವಿಶೇಷ ಸಂದರ್ಭದಲ್ಲಿ ದೇಶ ಹಾಗೂ ವಿದೇಶಗಳಲ್ಲಿರುವ ಎಲ್ಲಾ ಪಾಸ್ಪೋರ್ಟ್ ಅಧಿಕಾರಿಗಳಿಗೆ ಶುಭ ಕೋರಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಸುರಕ್ಷಿತ ಪಾಸ್ಪೋರ್ಟ್, ಸುಗಮ ಸೇವೆ, ಸಶಕ್ತ ನಾಗರಿಕ ಎಂಬ ದೂರದೃಷ್ಟಿಯೊಂದಿಗೆ ಪಾಸ್ಪೋರ್ಟ್ ಸೇವೆಗಳನ್ನು ಮತ್ತಷ್ಟು ವೇಗವಾಗಿ ಮತ್ತು ಪಾರದರ್ಶಕವಾಗಿ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ಪಾಸ್ಪೋರ್ಟ್ ಸೇವಾ ಯೋಜನೆ 2.0 ಜಾರಿ, ಚಿಪ್ ಆಧಾರಿತ ಇ ಪಾಸ್ಪೋರ್ಟ್ಗಳ ಪರಿಚಯ, ಹೊಸ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳು ಮತ್ತು ದಾಖಲೆ ಪ್ರಮಾಣದ ಪಾಸ್ಪೋರ್ಟ್ ವಿತರಣೆಯು ನಾಗರಿಕರ ಸುಲಭ ಪ್ರಯಾಣ ಹಾಗೂ ಜಾಗತಿಕ ಅವಕಾಶಗಳ ಮುಕ್ತ ಪ್ರವೇಶಕ್ಕೆ ದಾರಿ ಮಾಡಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕೇಂದ್ರ ಸಂಪರ್ಕ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮಾತನಾಡಿ, ಇಂಡಿಯಾ ಪೋಸ್ಟ್ ನಿರ್ವಹಿಸುತ್ತಿರುವ ಅಂಚೆ ಕಚೇರಿ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳ ಮೂಲಕ ದೇಶದ ಅತ್ಯಂತ ದೂರದ ಗ್ರಾಮೀಣ ಪ್ರದೇಶಗಳಿಗೂ ಇಂದು ಪಾಸ್ಪೋರ್ಟ್ ಸೇವೆಗಳು ತಲುಪುತ್ತಿವೆ ಎಂದಿದ್ದಾರೆ. ಇ ಪಾಸ್ಪೋರ್ಟ್ ಮತ್ತು ಪಾಸ್ಪೋರ್ಟ್ ಸೇವಾ ಯೋಜನೆ 2.0 ನಂತಹ ಉಪಕ್ರಮಗಳು ಭಾರತದ ಆಧುನಿಕ ಹಾಗೂ ಡಿಜಿಟಲ್ ಆಡಳಿತ ವ್ಯವಸ್ಥೆಗೆ ಪ್ರಬಲ ಸಾಕ್ಷಿಯಾಗಿದ್ದು, ನಾಗರಿಕರಿಗೆ ಸರಳ ಮತ್ತು ಉತ್ತಮ ಗುಣಮಟ್ಟದ ಸೇವೆಗಳನ್ನು ಒದಗಿಸುವ ಈ ಅಭಿಯಾನವು ನಿರಂತರವಾಗಿ ಮುಂದುವರಿಯಲಿದೆ ಎಂದು ಸಚಿವರು ಭರವಸೆ ನೀಡಿದ್ದಾರೆ. ದೇಶದ ಯುವ ಉದ್ಯಮಿಗಳ 6 ನವೋದ್ಯಮಗಳು ಪ್ರತಿಷ್ಠಿತ 8ನೇ ಆವೃತ್ತಿಯ ಯೂತ್ ಕೋ ಲ್ಯಾಬ್ ರಾಷ್ಟೀಯ ನಾವೀನ್ಯತಾ ಸ್ಪರ್ಧೆ 2026ರಲ್ಲಿ ವಿಜೇತವಾಗಿ ಹೊರಹೊಮ್ಮಿವೆ. ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಯುಎನ್ಡಿಪಿ ಭಾರತ ಮತ್ತು ಸಿಟಿ

ಫೌಂಡೇಶನ್ ಜಂಟಿಯಾಗಿ ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ಸಹಭಾಗಿತ್ವದಲ್ಲಿ ಈ ಉಪಕ್ರಮವನ್ನು ಮುನ್ನಡೆಸುತ್ತಿದ್ದು ಟಿ ಹಬ್ ಫೌಂಡೇಶನ್ ಇದನ್ನು ಅನುಷ್ಠಾನಗೊಳಿಸುತ್ತಿದೆ. ಯುವ ನೇತೃತ್ವದ ನಾವೀನ್ಯತೆಗಳನ್ನು ಉತ್ತೇಜಿಸಲು ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ವೇಗಗೊಳಿಸಲು ಇದು ಪ್ರಮುಖ ವೇದಿಕೆಯಾಗಿ ಮೂಡಿಬಂದಿದೆ. ಈ ವರ್ಷದ ಸ್ಪರ್ಧೆಗೆ ದೇಶದ 28 ರಾಜ್ಯಗಳ ನವೋದ್ಯಮಗಳಿಂದ 350ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದವು ಎಂದು ನೀತಿ ಆಯೋಗ ತಿಳಿಸಿದೆ. ಕಠಿಣ ಆಯ್ಕೆ ಪ್ರಕ್ರಿಯೆ ನಂತರ 50 ಉನ್ನತ ಸಾಮರ್ಥ್ಯದ ನವೋದ್ಯಮಗಳನ್ನು 3 ತಿಂಗಳ ವರ್ಚುವಲ್ ಸಾಮರ್ಥ್ಯ ವರ್ಧನೆ ಕಾರ್ಯಕ್ರಮವಾದ ನ್ಯಾಷನಲ್ ಸ್ಪ್ರಿಂಗ್ ಬೋರ್ಡ್ ಪ್ರೋಗ್ರಾಂಗೆ ಆಯ್ಕೆ ಮಾಡಲಾಗಿತ್ತು. ಅಂತಿಮ ಮೌಲ್ಯಮಾಪನದ ಬಳಿಕ ಅತ್ಯುತ್ತಮ ಹಾಗೂ ಪ್ರಭಾವಶಾಲಿ ಪರಿಹಾರಗಳನ್ನು ಒದಗಿಸಿದ 6 ನವೋದ್ಯಮಗಳನ್ನು ವಿಜೇತರನ್ನಾಗಿ ಆಯ್ಕೆ ಮಾಡಲಾಗಿದ್ದು, ವಿಜೇತ ನವೋದ್ಯಮಗಳಿಗೆ ತಲಾ 3.5 ಲಕ್ಷ ರೂಪಾಯಿ ಹಾಗೂ ರನಸಪ್ ತಂಡಗಳಿಗೆ ತಲಾ 2,20,000 ರೂಪಾಯಿಗಳ ಆರಂಭಿಕ ಪ್ರೋತ್ಸಾಹಧನ ಪ್ರಕಟಿಸಲಾಗಿದೆ. ಕೇಂದ್ರೀಯ ವಿದ್ಯಾಲಯಗಳಿಗೆ 2025-26 ಸಾಲಿನ 36ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮವು ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ

0: ಹೆಚ್ಚು ಅರ್ಜಿಗಳು ಬಂದಿದ್ದವು ಎಂದು ನೀತಿ ಆಯೋಗ ತಿಳಿಸಿದೆ. ಕಠಿಣ ಆಯ್ಕೆ ಪ್ರಕ್ರಿಯೆ ನಂತರ 50 ಉನ್ನತ ಸಾಮರ್ಥ್ಯದ ನವೋದ್ಯಮಗಳನ್ನು 3 ತಿಂಗಳ ವರ್ಚುವಲ್ ಸಾಮರ್ಥ್ಯ ವರ್ಧನೆ ಕಾರ್ಯಕ್ರಮವಾದ ನ್ಯಾಷನಲ್ ಸ್ಪ್ರಿಂಗ್ ಬೋರ್ಡ್ ಪ್ರೋಗ್ರಾಂಗೆ ಆಯ್ಕೆ ಮಾಡಲಾಗಿತ್ತು. ಅಂತಿಮ ಮೌಲ್ಯಮಾಪನದ ಬಳಿಕ ಅತ್ಯುತ್ತಮ ಹಾಗೂ ಪ್ರಭಾವಶಾಲಿ ಪರಿಹಾರಗಳನ್ನು ಒದಗಿಸಿದ 6 ನವೋದ್ಯಮಗಳನ್ನು ವಿಜೇತರನ್ನಾಗಿ ಆಯ್ಕೆ ಮಾಡಲಾಗಿದ್ದು, ವಿಜೇತ ನವೋದ್ಯಮಗಳಿಗೆ ತಲಾ 3.5 ಲಕ್ಷ ರೂಪಾಯಿ ಹಾಗೂ ರನಸಪ್ ತಂಡಗಳಿಗೆ ತಲಾ 2,20,000 ರೂಪಾಯಿಗಳ ಆರಂಭಿಕ ಪ್ರೋತ್ಸಾಹಧನ ಪ್ರಕಟಿಸಲಾಗಿದೆ. ಕೇಂದ್ರೀಯ ವಿದ್ಯಾಲಯಗಳಿಗೆ 2025-26 ಸಾಲಿನ 36ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮವು ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದು, ವಿಜೇತ ವಿದ್ಯಾರ್ಥಿಗಳು ಮತ್ತು ವಿದ್ಯಾಲಯಗಳಿಗೆ ಬಹುಮಾನ ವಿತರಿಸಲಿದ್ದಾರೆ. ಸಂಸದೀಯ ವ್ಯವಹಾರಗಳ ಸಚಿವಾಲಯ ಕಳೆದ 38 ವರ್ಷಗಳಿಂದ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದೆ. ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆಯು ಯೋಜನೆಯಡಿಯಲ್ಲಿ ಸರಣಿಯ 36ನೇ ಸ್ಪರ್ಧೆಯನ್ನು 2025-26 ಭಾರತದಾದ್ಯಂತ ಕೇಂದ್ರೀಯ ವಿದ್ಯಾಲಯ ಸಂಘಟನೆಯ 25 ಪ್ರದೇಶಗಳಲ್ಲಿನ 200 ವಿದ್ಯಾಲಯಗಳಲ್ಲಿ ಆಯೋಜಿಸಲಾಗಿದೆ. ಯುವ ಸಂಸತ್ ಯೋಜನೆಯು ಯುವ ಪೀಳಿಗೆಯಲ್ಲಿ ಸ್ವಯಂ ಶಿಸ್ತಿನ ಮನೋಭಾವ, ವೈವಿಧ್ಯಮಯ ಅಭಿಪ್ರಾಯಗಳ ಸಹಿಷ್ಣುತೆ, ದೃಷ್ಟಿಕೋನಗಳ ನ್ಯಾಯಯುತ ಅಭಿವ್ಯಕ್ತಿ ಮತ್ತು ಪ್ರಜಾಪ್ರಭುತ್ವ ಜೀವನ ವಿಧಾನದ ಇತರ ಸದ್ಗುಣಗಳನ್ನು ಬೆಳೆಸುವ ಗುರಿಯನ್ನು ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂದ್ರಾ ಬಂದರಿನ ಮೂಲಕ 3,000 ಕೆಜಿ ಮಾದಕ ದ್ರವ್ಯ ಆಮದು ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ತನಿಖೆಯ ಭಾಗವಾಗಿ ಜಾರಿ ನಿರ್ದೇಶನಾಲಯ ಇಡಿ ಇಂದು ದೆಹಲಿಯ 5 ಸ್ಥಳಗಳಲ್ಲಿ ವ್ಯಾಪಕ ಶೋಧ ಕಾರ್ಯಾಚರಣೆ ನಡೆಸುತ್ತಿದೆ. ಆರೋಪಿಗಳಾದ ಹರ್ಪ್ರೀತ್ ಸಿಂಗ್ ತಲ್ವಾರ್, ಶಂಶುದ್ದೀನ್ ಮತ್ತು ಅವರ ಸಹಚರರಿಗೆ ಸೇರಿದ ಕಚೇರಿ ಹಾಗೂ ನಿವಾಸಗಳ ಮೇಲೆ ಈ ದಾಳಿ ನಡೆದಿದೆ ಎಂದು ಇಡಿ ಅಧಿಕಾರಿಗಳು ತಿಳಿಸಿದ್ದಾರೆ. ಮಾದಕ ದ್ರವ್ಯ ಮಾರಾಟದಿಂದ ಬಂದ ಹಣವನ್ನು ದೆಹಲಿಯ ಹಲವು ನೈಟ್ಕ್ಲಬ್ಗಳಲ್ಲಿ ಹೂಡಿಕೆ ಮಾಡಲಾಗಿತ್ತು ಎಂದು ಅಧಿಕಾರಿಗಳು ಶಂಕಿಸಿದ್ದಾರೆ. ಕಳೆದ ಹಲವು ಗಂಟೆಗಳಿಂದ ಸುರಿಯುತ್ತಿರುವ ಭಾರೀ ಮುಂಗಾರು ಮಳೆಯಿಂದ ಮುಂಬೈ ಹಾಗೂ ಅದರ ಉಪನಗರ ಪ್ರದೇಶಗಳು ತೀವ್ರವಾಗಿ ಜಲಾವೃತಗೊಂಡಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ನಗರದ ಹಲವು ಭಾಗಗಳಲ್ಲಿ 300 ಮಿಲಿಮೀಟರ್ಗಿಂತ ಅಧಿಕ ಮಳೆಯಾಗಿದ್ದು, ನೀರು ನಿಲ್ಲುವ ಸಮಸ್ಯೆ ನಿವಾರಿಸಲು ಹಾಗೂ ಅಗತ್ಯ ಸೇವೆಗಳ ಸುಗಮ ಕಾರ್ಯನಿರ್ವಹಣೆಗೆ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಬಿಎಂಸಿ ವ್ಯಾಪಕ ಕ್ರಮ ಕೈಗೊಂಡಿದೆ. ಕಳೆದ 24 ಗಂಟೆಯ ಅಂಕಿಅಂಶಗಳ ಪ್ರಕಾರ ಕೋಲಾಬಾದಲ್ಲಿ 248 ಮಿಲಿಮೀಟರ್ ಹಾಗೂ ಸಾಂತಾಕ್ರೂಸ್ನಲ್ಲಿ 225 ಮಿಲಿಮೀಟರ್ ಮಳೆಯಾಗಿದೆ. ಅತಿ ಹೆಚ್ಚು ಮಳೆ ಬಿದ್ದ ಪ್ರದೇಶಗಳ ಪೈಕಿ ಮಾಲ್ವಾನಿಯಲ್ಲಿ ಸುಮಾರು 340 ಮಿಲಿಮೀಟರ್ ಮತ್ತು ಪರೇಲ್ ಭಾಗದಲ್ಲಿ ಸುಮಾರು 334 ಮಿಲಿಮೀಟರ್ ಮಳೆಯಾಗಿದೆ. ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲು ಬಿಎಂಸಿ ತನ್ನ ತುರ್ತು ಪ್ರತಿಕ್ರಿಯಾ ವ್ಯವಸ್ಥೆಯನ್ನು ಸಂಪೂರ್ಣ ಪ್ರಮಾಣದಲ್ಲಿ ಸಕ್ರಿಯಗೊಳಿಸಿದ್ದು, 7,000ಕ್ಕೂ ಹೆಚ್ಚು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ವಿವಿಧ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇರಾನ್ ಜೊತೆಗಿನ 4 ತಿಂಗಳ ಸಂಘರ್ಷ ಮುಕ್ತಾಯದ ಬೆನ್ನಲ್ಲೇ ಏರ್ಪಟ್ಟಿರುವ ನೂತನ ಒಪ್ಪಂದದ ಹಿನ್ನೆಲೆಯಲ್ಲಿ ಪ್ರಮುಖ ಅರಬ್ ಮಿತ್ರ ರಾಷ್ಟಗಳಿಗೆ ಭರವಸೆ ನೀಡಲು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ 3 ದಿನಗಳ ಗಲ್ಫ್ ಪ್ರವಾಸ ಆರಂಭಿಸಿದ್ದಾರೆ. ನಿನ್ನೆ ತಡರಾತ್ರಿ ಅಬುದಾಬಿಗೆ ತಲುಪಿರುವ ಅವರು ಯುಎಇ, ಕುವೈತ್, ಬಹ್ರೇನ್ ಮತ್ತು ಗಲ್ಫ್ ಸಹಕಾರ ಮಂಡಳಿ ಜಿಸಿಸಿಯ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಈ ಭೇಟಿಯ ವೇಳೆ ಅವರು ಅಮೆರಿಕ ಇರಾನ್ ನಡುವಿನ ಮಧ್ಯಂತರ ಶಾಂತಿ ಒಪ್ಪಂದದ ಕುರಿತು ಪ್ರಾದೇಶಿಕ ಪಾಲುದಾರರಿಗೆ ಮಾಹಿತಿ ನೀಡಿದ್ದು, ಈ ಮಾತುಕತೆಗಳಲ್ಲಿ ಗಲ್ಫ್ ರಾಷ್ಟಗಳ ಅಭಿಪ್ರಾಯಗಳನ್ನು ಪರಿಗಣಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇರಾನ್ನಲ್ಲಿ ಭದ್ರತಾ ಪರಿಸ್ಥಿತಿ ಸುಧಾರಿಸುತ್ತಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ಭಾರತೀಯ ಪ್ರಜೆಗಳಿಗಾಗಿ ಟೆಹ್ರಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಪರಿಷ್ಕೃತ ಸಲಹಾ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಇತ್ತೀಚಿನ ಸಕಾರಾತ್ಮಕ ಬೆಳವಣಿಗೆಗಳು ಮತ್ತು ಒಟ್ಟಾರೆ ಪರಿಸ್ಥಿತಿಯಲ್ಲಿನ ಸುಧಾರಣೆಯನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯ ನಾಗರಿಕರು ಇರಾನ್ಗೆ ಪ್ರಯಾಣಿಸುವ ಬಗ್ಗೆ ಯೋಚಿಸಬಹುದಾಗಿದೆ ಎಂದು ರಾಯಭಾರ ಕಚೇರಿ ತಿಳಿಸಿದೆ. ಭುವನೇಶ್ವರದಲ್ಲಿರುವ ಕಳಿಂಗ ಕ್ರೀಡಾಂಗಣದಲ್ಲಿ ಇಂದಿನಿಂದ 65ನೇ ರಾಷ್ಟೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭವಾಗಲಿದೆ. ಇದು ಏಷ್ಯನ್ ಗೇಮ್ಸ್ಗೆ ಅರ್ಹತಾ ಕೂಟವಾಗಿರಲಿದ್ದು,

0: ಇದೇ 28ರವರೆಗೆ ನಡೆಯಲಿದೆ. 27 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಸುಮಾರು 630ಕ್ಕೂ ಅಧಿಕ ಕ್ರೀಡಾಪಟುಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಕಾಶ್ಮೀರ ವಿಷಯ ಪ್ರಸ್ತಾಪಿಸಿದ ಪಾಕಿಸ್ತಾನ ವಿರುದ್ಧ ಭಾರತ ತೀವ್ರ ಆಕ್ಷೇಪ. ಇಂದು ಪಾಸ್ಪೋರ್ಟ್ ಸೇವಾ ದಿನ. ಸುಗಮ ಪಾರದರ್ಶಕ ಸೇವೆಗೆ ಸರ್ಕಾರ ಬದ್ಧ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಯುವ ಕೋಲಾಬ್ ರಾಷ್ಟೀಯ ನಾವೀನ್ಯತಾ ಸ್ಪರ್ಧೆ, ದೇಶದ 6 ನವೋದ್ಯಮಗಳಿಗೆ ಪ್ರಶಸ್ತಿ. ಕೇಂದ್ರೀಯ ವಿದ್ಯಾಲಯಗಳ 36ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ, ನಾಳೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಹಾಗೂ ಭುವನೇಶ್ವರದಲ್ಲಿ ಇಂದಿನಿಂದ 65ನೇ ರಾಷ್ಟೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 1:20:20. ಇನ್ನು ಮುಂದೆ ಕೇಳಿ ಉಲ್ಲಾಸ ಕಾರ್ಯಕ್ರಮ. ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕರುಣಾಳು ಬಾಬಳಕಿ, ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳನ್ನು ಕೇಳುವಿರಿ. ಉಲ್ಲಾಸ ಕಾರ್ಯಕ್ರಮ ಅಂದ ತಕ್ಷಣ ಇವತ್ತು ಪ್ರಶ್ನೆ ಇರಬೇಕಲ್ವಾ, ನಿಮಗೆಲ್ಲ ಕುತೂಹಲ. ಹಾಗಾದರೆ ಪ್ರಶ್ನೆ ಏನಿರಬಹುದು? ಪ್ರಶ್ನೆ ಹೀಗಿದೆ, ಗಮನಿಸಿ. ಯಾವ ಆಯೋಗ ನೀಡಿದ ವರದಿಯನ್ನು ಆಧರಿಸಿ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಸ್ಥಾಪಿಸಲಾಯಿತು? ಪ್ರಶ್ನೆ ಮತ್ತೊಮ್ಮೆ, ಯಾವ ಆಯೋಗ ನೀಡಿದ ವರದಿಯನ್ನು ಆಧರಿಸಿ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಸ್ಥಾಪಿಸಲಾಯಿತು? ಹಾಗಾದರೆ ತಡೆ ಹಾಕಿ, ನಮ್ಮಂದಿರದ ವಾಟ್ಸಪ್ ಸಂಖ್ಯೆ 944-86-40-2-3ಕ್ಕೆ ಕಳುಹಿಸಿ. ಹಾಗೆ ಕೆಳಗರೆ ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಿರುವ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾವು ಆಯ್ದುಕೊಂಡ ಹಾಡಿನ ಪಟ್ಟಿ ಇಂತಿದೆ. ಬೇಡಿ ಬಂದವಳು ಚಿತ್ರದಿಂದ

0: ಈ ಮೂರು ಚಿತ್ರದ ಹಾಡುಗಳಿಗೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಕಳಿಸಿ ನಿಮ್ಮ ಅನಿಸಿಕೆಗಳನ್ನು 4 ಗಂಟೆಯ ನಂತರ. ಈಗ ಕೇಳೋಣ ಒಂದು ಮೊದಲಿಗೆ ಪ್ರಕಟಣೆಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ಮೊದಲಿಗೆ ಕೇಳಿ
2: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
3: ಮಧುಸೂದನ ಸರಸ್ವತಿ ಅನ್ನೋರು ಈಗ ಸುಮಾರು 200 ವರ್ಷಗಳ ಕೆಳಗೆ ಭಾರತದಲ್ಲಿ ಬದುಕಿದವರು, ಬಹುದೊಡ್ಡ ವಿದ್ವಾಂಸರಾಗಿದ್ದವರು. ಸಂಸ್ಕೃತದಲ್ಲಿ ಭಗವದ್ಗೀತೆ ಮೇಲೆ ವ್ಯಾಖ್ಯೆ ಬರೆದವರು. ಅವರು ಕೆಲವು ರಚಿಸಿದಂತ ಶ್ಲೋಕಗಳು ಇವತ್ತಿಗೂ ಕೂಡ ಭಗವದ್ಗೀತೆ ಧ್ಯಾನ ಶ್ಲೋಕ ಅಂತ ಪ್ರಖ್ಯಾತವಾಗಿ ಭಗವದ್ಗೀತೆ ಭಾಗನೇ ಆಗಿ ಹೋಗಿದ್ದೇವೆ. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧಿ, ಅದೇನು ಮೊದಲಿಂದ 10 ಪದ್ಯ ಬರ್ತದೆ ಅದೆಲ್ಲ ಮಧುಸೂದನ ಸರಸ್ವತಿಯವರು ಬರೆದಿದ್ದು ಅಂತ.

0: ಆರಾಧ್ಯ ದೈವ ಕೃಷ್ಣ. ತಾರುಣ್ಯದಲ್ಲೇನೋ ಚೆನ್ನಾಗಿ ಬದುಕಿದ್ರು ಅವರು. ಒಂದು ಬಾರಿ ಒಬ್ಬ ಸನ್ಯಾಸಿ ಅವ್ರಿಗೊಂದು ಮಂತ್ರ ಬೋಧೆ ಮಾಡಿದ್ದಂತೆ. ಈ ಮಂತ್ರವನ್ನ ದಿನಾಲು 6 ಗಂಟೆಗಳ ಕಾಲ ಏಕಾಗ್ರತೆಯಿಂದ 3 ವರ್ಷ ಹೇಳ್ಬೇಕಂತೆ. ಅದನ್ನು ಪಠಣ ಮಾಡಿದ್ರೆ ಕೃಷ್ಣನ್ ದರ್ಶನ ಆಗ್ತದೆ ಅಂತ ಹೇಳಿದ್ರಂತೆ. ಇವ್ರು ಕೃಷ್ಣನ್ ಭಕ್ತರಲ್ವಾ. ಮಧುಸೂದನ ಸರಸ್ವತಿ ಹತ್ತಿರದ ಕೃಷ್ಣ ದೇವಾಲಯದಲ್ಲಿ ಸಾಧನೆ ಶುರು ಮಾಡಿದ್ರು. 3 ಅಲ್ಲ 4 ವರ್ಷ ಮಾಡಿದ್ರು ಕೂಡ ಕೃಷ್ಣನ್ ದರ್ಶನ ಆಗ್ಲಿಲ್ಲ. ನಿರಾಶೆ ಆಯ್ತು ಅವ್ರಿಗೆ. ಆ ಪಂಡಿತರು ಹೇಳಿದ್ರು 3 ವರ್ಷ ಮಾಡಿದ್ರೆ ಕೃಷ್ಣ ದರ್ಶನ ಆಗ್ತದೆ ಅಂದ್ರು, 4 ವರ್ಷ ಆದ್ರೂ ಆಗ್ಲಿಲ್ಲ ಅಂತ ಸಾಧನೆ ಬಿಟ್ಟು ಮತ್ತೆ ಸಾಮಾನ್ಯ ಜೀವನಕ್ಕೆ ಮರಳಿದ್ರು. ಒಂದ್ ದಿವಸ ಮಾರ್ಕೆಟ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಚಪ್ಪಲಿ ಪಟ್ಟಿ ಕಿತ್ಕೊಂಬಂತು. ಅದನ್ನ ಸರಿ ಮಾಡ್ಬೇಕು ಅಂತ ಹತ್ತಿರದಲ್ಲಿ ಒಬ್ಬ ಚಮ್ಮಾರ ಇದ್ದ, ಅವ್ನು ಸರಿ ಮಾಡು ಅಂತ ಕೇಳಿದ್ರು. ನೋಡಿ ಅವನು ಇವ್ರ ಕಡೆ ತಿರುಗ್ ಕೂಡ ನೋಡ್ಲಿಲ್ಲ, ಹಂಗೆ ತಂಬಾಕು ಹಾಕೊಂಡು ಕೂತಿದ್ದ. ಮತ್ತೆ ಯಾರು ಬಂದ್ರು ಅವ್ರ ಚಪ್ಪಲಿ ರಿಪೇರ್ ಮಾಡ್ದ, ಇನ್ನೊಬ್ರು ಬಂದ್ರೆ ಅವ್ರ ಚಪ್ಪಲಿ ರಿಪೇರ್ ಮಾಡ್ದ. ಇವ್ರು ಮಾತೇ ಆಡತ್ಲಿಲ್ಲ. 10 ನಿಮಿಷ ಕಾಯ್ದ್ರಿ ಅವರು. ಕೋಪ ಬಂತು ಅವ್ರಿಗೆ, ಏನಯ್ಯ ಮೊದಲು ನಾನು ಬಂದಿದ್ದೀನಿ, ನನ್ನ ಕೆಲಸ ಮಾಡಿದ್ಬಿಟ್ಟು ಅವ್ರದೆಲ್ಲ ಮಾಡ್ತಾ ಇದ್ದೀಯಾ ಅಂತ ಕೂಗಾಡಕ್ಕೆ ಶುರು ಮಾಡಿದ್ರು. ಆಗ ನಿಧಾನಕ್ಕೆ ತಲೆ ಎತ್ತಿ, ಸ್ವಾಮಿ ನಿಮಗೆ ತಾಳ್ಮೆ ಬಹಳ ಕಮ್ಮಿ, ಅದಕ್ಕೆ ಕಾರ್ಯ ಸಾಧನೆ ಆಗಲಿಲ್ಲ ನಿಮಗೆ. 4 ವರ್ಷ ಕೃಷ್ಣನ ಜಪ ಮಾಡಿದವರು ಇನ್ನೊಂದಿಷ್ಟು ದಿವಸ ಮುಂದುವರೆಸಿದ್ರೆ ಕೃಷ್ಣ ದರ್ಶನ ಆಗ್ತಿತ್ತಲ್ಲ ಅಂದರು. ಇವನಿ ಬಿಂಚ್ ಹೊಡೆದಂಗಾಯ್ತು. ತಾನು ರಹಸ್ಯವಾಗಿ ಮಾಡ್ತಿರುವಂಥ ಈ ಕೃಷ್ಣ ದರ್ಶನದ ಸಾಧನೆ ವಿಷಯ ಇವನಿಗೆ ಹೆಂಗೆ ಗೊತ್ತಾಯ್ತು? ಅವನು ಹೇಳ್ದ, ಆಶ್ಚರ್ಯ ಪಡಬೇಡಿ, ನನಗೆ ಒಂದು ಭೂತ ಮಂತ್ರ ಸಿದ್ಧಿ ಆಗಿದೆ ಭೂತದ್ದು. ಆ ಭೂತ ಬಂದು ಪ್ರತಿಯೊಬ್ಬರ ವಿಷಯ ನನ್ನ ಕಿವಿಯಲ್ಲಿ ಹೇಳ್ತದೆ, ನಿಮ್ಮ ಬಗ್ಗೆನು ಹೇಳಿದೆ. ಇವ್ರಿಗೆ ಅನಿಸ್ತು ಹಂಗಾದ್ರೆ ಭೂತಾನೇ ವಾಸಿ ಅನಿಸುತ್ತೆ, ಕೃಷ್ಣ ಅಂತೂ ಸಿಗ್ಲಿಲ್ಲ 4 ವರ್ಷ, ಭೂತನ ಮಂತ್ರ ಕಲಿಸು ನನಗೆ ಅಂತ. ಆತ ಇದ್ದ, ಬೇಡ ಸ್ವಾಮಿ ನೀವು ಕೃಷ್ಣ ಮಂತ್ರ ಕಲಿಯೋರಿಗೆ ಭೂತದ ಮಂತ್ರ ಯಾಕೆ ಬೇಕು? ಕೇಳಿಲ್ಲ, ಕಲಿಸು ಕಲಿಸು. 1 ಗಂಟೆ ಬಿದ್ದರು, ಕಲಿಸಿದ್ರು. ಅವನೇನು ಹೇಳ್ದ ಅಂದ್ರೆ, ಈ ಭೂತ ಮಂತ್ರ ಸರಿಯಾಗಿ ನೀವು 6 ತಿಂಗಳು ಅಭ್ಯಾಸ ಮಾಡಿದ್ರೆ ನಿಮ್ಗೆ ಸಾಧನೆ ಆಗ್ತದೆ ಅಂತ. ಇವ್ರು 6 ಅಲ್ಲ 8 ತಿಂಗಳಾದರೂ ಕೂಡ ಭೂತದ ಸುಳಿವು ಕೂಡ ಬರಲಿಲ್ಲ. ಇವರೊಂದು ಕೃಷ್ಣ ದರ್ಶನನೂ ಆಗಲಿಲ್ಲ, ಈ ಕಡೆ ಭೂತದ ದರ್ಶನನೂ ಆಗಲಿಲ್ಲ. ಅದಕ್ಕೊಂದು ದಿವಸ ಕೋಲ್ ಹಿಡ್ಕೊಂಡು ಹೋದ್ರಂತೆ ಚಮ್ಮಾರನ ಹೊಡಿಬೇಕು ಅಂತ. ಆತ ಹೇಳಿದೆ, ಸ್ವಾಮಿ ನೀ ಭೂತ ನಿಮ್ಗೆ ಸಿಗ್ಲಿಲ್ಲಲ್ಲ, ನಾನು ಬಂದೊಂದು ವಿಷಯ ಹೇಳಿದೆ ನನ್ನ ಕಿವಿಯಲ್ಲಿ. ಏನು ಅಂದರೆ, ಅದನ್ನು ನಿಮ್ಮ ಹತ್ರ ಬರಬೇಕು ಅಂತ 4 ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದೆ. ಆದ್ರೆ ಹಿಂದೆ ನೀವೇನು ಕೃಷ್ಣ ಧ್ಯಾನ ಮಾಡಿದ್ದೀರಲ್ಲ, ಅದ್ರದ್ದೊಂದು ಪ್ರಭೆ ನಿಮ್ಮ ಸುತ್ತ ಹರಡ್ಕೊಂಡ್ಬಿಟ್ಟಿದೆ, ಭೂತಕ್ಕೆ ನಿಮ್ಮ ಹತ್ರ ಬರೋಕ್ಕಾಗ್ತಾ ಇಲ್ಲ. ಅದು ದಯವಿಟ್ಟು ಭೂತ ಬಿಡಿ, ಇನ್ನೊಂದು ಸ್ವಲ್ಪ ದಿವಸ ಕೃಷ್ಣ ಧ್ಯಾನ ಮುಂದುವರೆಸಿ ನಿಮ್ಗೆ ಒಳ್ಳೇದಾಗ್ತದೆ ಅಂತ ಹೇಳಿದ ಚಪ್ಪಲಿ ಒಲಿಯವನು. ಮಧುಸೂದನ ಸರಸ್ವತಿ ಅಂದರು, ಹೌದಾಗಿರ್ಬೇಕು ಹಾಗೆ ಅಂತ. ಮತ್ತೆ ಬಂದು ಕೃಷ್ಣ ಧ್ಯಾನದ ಸಾಧನೆಯನ್ನು ಮುಂದುವರೆಸಿದರಂತೆ. ಈ ಸಲ ತನ್ಮಯತೆಯಿಂದ, ಭಕ್ತಿಯಿಂದ, ಆಳವಾದ ಚಿಂತನೆಯಿಂದ ವಹಿಸಿದರಂತೆ. ಅವ್ರ ಕೃಷ್ಣ ದರ್ಶನ ಆಯಿತು ಅಂತ. ಈ ಕಥೆ ನನಗೆ ಯಾಕೆ ಮುಖ್ಯ ಆಗ್ತದೆ ಅಂದರೆ, ಯಾವುದೇ ಒಂದು ಸಾಧನೆ ಆಗಬೇಕಾದ್ರೆ ತಾಳ್ಮೆ ಮುಖ್ಯ. ತಾಳ್ಮೆ ಇಲ್ಲದೆ ಹೋದರೆ ಯಾವ ಸಾಧನೆಯೂ ಆಗೋಕ್ಕಾಗಲ್ಲ. ಅದರಿಂದ ತಾಳ್ಮೆನೇ ಒಂದು ಸಾಧನೆ. ತಾಳ್ಮೆ ಇದ್ದರೆ ಏಕಾಗ್ರತೆ ಬರುತ್ತೆ, ಏಕಾಗ್ರತೆ ಇದ್ದ ಶ್ರದ್ಧೆ ಹುಟ್ಟುತ್ತೆ, ಆ ಶ್ರದ್ಧೆಯಿಂದ ಅಪೇಕ್ಷಿಸಿದಂಥ ಸಾಧನೆ ನಮ್ಮ ಮೈ ದೊರತ್ತೆ. ಅದಕ್ಕೆ ದಯವಿಟ್ಟು ಯಾವುದೇ ಸಾಧನೆ ಮಾಡಬೇಕು ಅಂದರೆ ಅವಸರದಲ್ಲಲ್ಲ, ಅದು ಫಾಸ್ಟ್ ಫುಡ್ ಅಲ್ಲ, ಅದು ಅದರ ನಿಧಾನಕ್ಕೆ ವಿಚಾರ ಮಾಡಿ ತಾಳ್ಮೆಯಿಂದ ಪ್ರೀತಿಯಿಂದ ಮಾಡೋದಾದರೆ ಎಂಥ ಸಾಧನೆ ಕೂಡ ನಮ್ಮದಾಗ್ತದೆ ಅನ್ನೋದು ನನ್ನ ನಂಬಿಕೆ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ, ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ.
2: ಈಗ ಒಂದು ಭಾವಗೀತೆಯನ್ನು ಕೇಳೋಣ. ರಚನೆ ಪೂತಿ ನರಸಿಂಹಚಾರ್.

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
3: ಈಗ ಕೇಳಿ ಆರೋಗ್ಯ ಬಿಂದು. ಇಂದಿನ ವಿಷಯ ಹಿಪ್ಪಲಿ ಅಥವಾ ಹಿಪ್ಪಲಿ ಔಷಧಿಯ ಗುಣಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಟಿಆರ್ ಪತ್ತಾತ್ರಿ.
4: ಆಯುರ್ವೇದದಲ್ಲಿ ತ್ರಿಕಟು ಎಂದು ಪ್ರಸಿದ್ಧವಾಗಿರತಕ್ಕಂಥ ದ್ರವ್ಯಗಳಲ್ಲಿ ಒಂದು ಘಟಕವಾದ ಪಿಪ್ಪಲಿಯ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಸಂಸ್ಕೃತದಲ್ಲಿ ಇದಕ್ಕೆ ಪಿಪ್ಪಲಿ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಅದಕ್ಕೆ ಹಿಪ್ಪಲಿ ಅಂತ ಹೇಳ್ತೇವೆ. ನಾವು ಇದರಲ್ಲಿ ಒಣಗಿದ ಹಣ್ಣುಗಳನ್ನು ಮತ್ತು ಬೇರುಗಳನ್ನು ಔಷಧಿಯಾಗಿ ಬಳಸ್ತಾ ಇದ್ದೀವಿ. ಸ್ವಲ್ಪ ಕಾಲದ ಹಿಂದೆ ಅಂದರೆ ಒಂದು 100-200 ವರ್ಷದ ಹಿಂದೆ ಇದು ಒಂದು ಸಾಂಬಾರು ಪದಾರ್ಥವಾಗಿ ಬಳಸ್ತಾ ಇದ್ದರು. ಈಗಲೂ ಕೆಲವು ಪ್ರದೇಶಗಳಲ್ಲಿ, ಕೇರಳ ಮುಂತಾದಗಳಲ್ಲಿ ಖಾರಕ್ಕಾಗಿ ನಾವಿಲ್ಲಿ ಮೆಣಸಿನಕಾಯಿ ಚಿಲ್ಲಿ ಅಂತ ಏನು ನಾವು ಉಪಯೋಗಿಸ್ತೀವೋ, ಹಿಂದೆ ಈ ಹಿಪ್ಪಲಿಯನ್ನು ಇದೇ ರೀತಿಯಾಗಿ ಅಡುಗೆ ಪದಾರ್ಥಗಳಲ್ಲಿ ಉಪಯೋಗಿಸ್ತಾ ಇದ್ದರು. ಇದನ್ನು ಈ ನವಿಲು ಬಹಳ ಇಷ್ಟಪಡುತ್ತೆ. ಇದರ ಹಣ್ಣುಗಳನ್ನೆಲ್ಲ ನವಿಲುಗಳು ಬಹಳ ತಿಂದ್ಬಿಡತ್ತಂತೆ. ಹಾಗಾಗಿ ತುಂಬ ಒಣಗಕ್ಕೆ ಮುಂಚೆನೇ ಇದನ್ನು ನಾವು ಹಸಿಯಾಗಿದ್ದಾಗಲೇ ತೆಗೆದು ಒಣಗಿಸಿಟ್ಕೋಬೋದು. ಇದನ್ನು ಕತ್ತರಿಸಿದ ತುಂಡುಗಳನ್ನು ಹಾಕಿ ಮನೆಯಲ್ಲಿ ನಾವು ಕುಂಡಗಳಲ್ಲಿ ಸಹಿತ ಬೆಳೆಸ್ಬೋದು. ಅದರಿಂದ ನಮಗೆ 2-3 ಸತಿ ಈ ಹಿಪ್ಪಲಿಯ ಹಣ್ಣುಗಳು ಸಿಗುತ್ತದೆ. ಅವುಗಳನ್ನು ಒಣಗಿಸಿಟ್ಕೊಂಡಾಗ ಮನೆಯಲ್ಲಿ ನಾವು ಎಲ್ಲ ಔಷಧಿಗಳಿಗೆ ಬಳಸ್ಬೋದಾಗುತ್ತೆ. ಅಥವಾ ನಾವು ಅಡುಗೆ ಪದಾರ್ಥಗಳು, ನಾವು ಜೀರಿಗೆ ಮೆಣಸನ್ನು ಹೇಗೆ ಉಪಯೋಗಿಸ್ತೀವೋ ಅದ್ರ ಜೊತೆಗೆ ಸೇರಿ ಉಪಯೋಗಿಸ್ಕೋಬೋದಾಗುತ್ತೆ. ಹಿಪ್ಪಲಿ ಬಳಕೆ ಮಾಡ್ತಾ ಇದ್ದರೆ ಶ್ವಾಸಕೋಶ ಸಂಬಂಧಿ ರೋಗಗಳಾದ ನೆಗಡಿ, ಕೆಮ್ಮು, ಜ್ವರ ಅಥವಾ ಕ್ಷಯವೇ ಆಗಿರಲಿ, ಇವುಗಳು ತಡೆಗಟ್ಟತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಹಸಿವನ್ನು ಹೆಚ್ಚಿಸ್ಬಿಡುತ್ತೆ. ಯಾರಿಗೆ ಹಸಿವು ಚೆನ್ನಾಗಿ ಆಗ್ತಾಯಿಲ್ಲ, ನಮಗೆ ಊಟ ಸೇರೋದಿಲ್ಲ ಅಂತ ಯಾರು ಹೆಚ್ಚಿನ ಒಂದು ರೀತಿಯಾಗಿ ಸಮಸ್ಯೆಯನ್ನು ಹೇಳ್ತಾ ಇರ್ತಾರೋ ಅಂಥವ್ರುಗಳು ಈ ಹಿಪ್ಪಲಿಯನ್ನು ಸ್ವಲ್ಪ ಜೇನುತುಪ್ಪದ ಜೊತೆ ಉಪಯೋಗಿಸ್ತಾ ಬಂದುಬಿಟ್ರೆ ಒಳ್ಳೆ ಹಸಿವಾಗಿ ಇನ್ನೂ ಬೇಕು ಆಹಾರ ಇನ್ನೂ ಬೇಕು ಅಂತ ಹೇಳ್ತಾರೆ. ಹಸಿವು ಅಷ್ಟೇ ಆಗೋದಿಲ್ಲ, ತಿಂದ ಆಹಾರ ಸಹಿತ ಚೆನ್ನಾಗಿ ಜೀರ್ಣವಾಗಿಬಿಟ್ಟು ರಕ್ತಗತ ಆಗುತ್ತೆ. ಇದರಿಂದ ಏನಾಗುತ್ತೆ, ಚೆನ್ನಾಗಿ ಆರೋಗ್ಯ ಉಂಟಾಗ್ತಾ ಇರ್ತಕ್ಕಂಥ ಊಟ ಮಾಡ್ಬೋದು ಹೆಚ್ಚಾಗಿ, ಆದರೆ ಜೀರ್ಣ ಆಗಬೇಕು. ಜೀರ್ಣವಾದ ರಕ್ತವಾಗಬೇಕು, ರಕ್ತಗತ ಆಗಬೇಕು. ಇದಕ್ಕೆಲ್ಲದಕ್ಕೂ ಸಹಾಯ ಮಾಡ್ತಕ್ಕಂಥದ್ದು ಹಿಪ್ಪಲಿ. ಹಿಪ್ಪಲಿ ಈಗ ತುಂಬ ದುಬಾರಿಯಾದ ದ್ರವ್ಯವಾಗ್ಬಿಟ್ಟಿದೆ. ಮಕ್ಕಳಿಗಾದರೆ ಹೋಗೋದು, ವಯಸ್ಸಾದವ್ರಿಗಾರಾಗಲಿ, ಯಾರಿಗೆ ಬೇಕಾದ್ರೂ ಇದನ್ನು ನಾವು ಉಪಯೋಗಿಸ್ಬೋದು. ಧೈರ್ಯವಾಗಿ ಹಿಪ್ಪಲಿ ಚೂರ್ಣವನ್ನು ಸ್ವಲ್ಪ ಜೇನುತುಪ್ಪದ ಜೊತೆ ಕೊಡ್ತಾ ಇದ್ದರೆ ಹಸಿವು ಚೆನ್ನಾಗುತ್ತೆ, ಜೀರ್ಣಶಕ್ತಿ ಚೆನ್ನಾಗಿ ಆಗಿ ಎಲ್ಲ ಆಹಾರ ಪದಾರ್ಥ ಜೀರ್ಣವಾಗೋ ಜೊತೆಗೆ ನೆಗಡಿ, ಕೆಮ್ಮು, ಜ್ವರ ಈ ರೀತಿಯಾಗಿ ಬರ್ತಕ್ಕಂಥದ್ದೆಲ್ಲ ಅದೂ ಕಡೆಗಟ್ಟತ್ತೆ. ಆಯುರ್ವೇದದಲ್ಲಿ ಇದಕ್ಕೆ ವರ್ಧಮಾನ ಪಿಪ್ಪಲಿ ಅಂತ ಸಾಹಿತ್ಯ ಒಂದು ಹೇಳ್ತಾರೆ. ಅಂದರೆ ದಿನ ಸ್ವಲ್ಪ ಸ್ವಲ್ಪ ಹೆಚ್ಚಿಸ್ಕೊಂಡು ಹೋಗ್ತಕ್ಕಂಥದ್ದು, ಹಾಲಿನ ಜೊತೆ ಕಷಾಯ ಮಾಡ್ಕೊಂಡು ಕುಡಿತಕ್ಕಂಥದ್ದು, ಜೀರ್ಣ ಆಗೋದಿಲ್ಲ ಅನ್ನೋ ಕಾರಣದಲ್ಲಿ ಸಹಿತ ಅಂಥ ಸಂದರ್ಭದಲ್ಲಿ ಈ ಹಿಪ್ಪಲಿ ಪುಡಿಯನ್ನು ನಾವು ಉಪಯೋಗಿಸ್ಕೊಂಡ್ಬಿಟ್ರೆ ತಿಂದಿದ್ದೆಲ್ಲ ಜೀರ್ಣ ಆಗಿ ಮತ್ತೆ ಆಹಾರ ಬೇಕು ಅಂತ ಮನುಷ್ಯನಿಗೆ ಅನಿಸ್ತತೆ. ಯಾರಿಗೆ ನೆಗಡಿ, ಕೆಮ್ಮು, ಜ್ವರ ಆಗಾಗ್ಗೆ ಕಾಡ್ತಾ ಇದೆಯೋ ಅಂಥವ್ರು ಸ್ವಲ್ಪ ಕಾಲ ಈ ಹಿಪ್ಪಲಿ ಪುಡಿಯನ್ನು ಸ್ವಲ್ಪ ಉಪಯೋಗಿಸ್ತಾ ಬಂದುಬಿಟ್ರೆ ಈ ಎಲ್ಲ ಬರೋ ರೋಗಗಳು ತಡೆಗಟ್ಟತ್ತೆ. ಇನ್ನೊಂದು ಯಕೃತ್ತಿಗೆ ಸಂಬಂಧಪಟ್ಟ ರೋಗಗಳು ವಿಶೇಷವಾಗಿ ಅಲ್ಲೂ ಸಹಿತ ಈ ನಾವು ಹೆಚ್ಚಾಗಿ ಪಿಪ್ಪಲಿಯನ್ನು ನಾವು ಹಿಪ್ಪಲಿಯನ್ನು ಆಯುರ್ವೇದದಲ್ಲಿ ನಾವು ಭಾಳಷ್ಟು ಉಪಯೋಗಿಸ್ತಾ ಇದ್ದೆವು. ಮತ್ತು ಇದು ಹೊಟ್ಟೆಯಲ್ಲಿ ಹುಳುಗಳು ಈ ಪಿಪ್ಪಲಿಯನ್ನು ಉಪಯೋಗಿಸ್ತಾ ಇದ್ದ ಕಾಲಕ್ರಮೇಣ ಈ ಹುಳುಗಳ ಕಾಟ ಸಹಿತ ಕಡಿಮೆ ಆಗೋಕ್ಕೆ ಶುರು ಆಗ್ತದೆ. ಮತ್ತು ಕೆಲವರಿಗೆ ಒಂಥರ ಈ ಬೇರೆ ಆಂಶಂಕ ಬೇರೆ ಎಷ್ಟು ದಿನ ಆದರೂ ಆಗ್ತಾ ಇರೋದಿಲ್ಲ, ಹೇಗೋ ಬರ್ತಲೇ ಇರುತ್ತೆ.

0: ಅಂಥವ್ರು ಸಹಿತ ಈ ಪಿಪ್ಪಲಿಯನ್ನು ಸ್ವಲ್ಪ ಕಾಲ ಉಪಯೋಗಿಸ್ತಾ ಇದ್ದರೆ ಈ ಆಮ್ಲಜನಕ ಭೇದಿ ಒಂದು ರೀತಿಯಾಗಿ ತಹಬದಿಗೆ ಬಂದು ಕಡಿಮೆ ಆಗ್ತಾ ಇರುತ್ತೆ. ಮತ್ತು ಹೆರಿಗೆ ನಂತರ ತಾಯಿ ಎದೆ ಹಾಲು ಹೆಚ್ಚು ಮಾಡೋದಕ್ಕೆ ಸಹಿತ ನಾವು ಇದನ್ನು ಹಿಪ್ಪಲಿಯನ್ನು ನಾವು ಬಳಸ್ತೀವಿ. ಅಂದರೆ ಹಿಪ್ಪಲಿ ಮತ್ತು ಸ್ವಲ್ಪ ಮಟ್ಟಿಗೆ ಕಾಳುಮೆಣಸು ಎರಡನ್ನು ಸೇರಿಸಿ ನಾವು ಕೊಟ್ಟರೆ ತಾಯಿ ಎದೆ ಹಾಲು ಸಹಿತ ಹೆಚ್ಚಾಗ್ತದೆ. ಮತ್ತು ಈ ಹುಳಿಪಿತ್ತ ಸ್ವಲ್ಪ ಸ್ವಲ್ಪ ಆಹಾರ ತಿಂದವ್ರಿಗೆ ಸಹಿತ ಯಾವಾಗಲೂ ಆ್ಯಸಿಡಿಟಿ ಆ್ಯಸಿಡಿಟಿ ಅಂತಕ್ಕಂಥವ್ರು ಅಂತ ಇರ್ತಾರೆ, ಅಂಥವ್ರು ಸಹಿತ ಈ ಪಿಪ್ಪಲಿಯನ್ನು ಉಪಯೋಗಿಸ್ತಾ ಇದ್ದರೆ ಈ ರೋಗ ಬರೋದು ಸಹಿತ ನಮಗೆ ಕಡಿಮೆ ಆಗ್ತದೆ. ಹಿಪ್ಪಲಿ ಮತ್ತು ಬೆಲ್ಲನ್ನೆರಡು ಸೇರಿಸಿ ಚೆನ್ನಾಗಿ ಜಜ್ಜಿ ಒಟ್ಟಿ ರೀತಿಯಾಗಿ ಮಾಡಿಕೊಂಡು ಸೇವಿಸ್ತಾ ಇದ್ದರೆ ಎಲ್ಲ ಈ ಕೆಮ್ಮು ದಮ್ಮು ರೋಗಗಳೆಲ್ಲವೂ ಬರತಕ್ಕಂಥದ್ದು ಕಡಿಮೆ ಆಗ್ತದೆ, ಇದ್ದಿದ್ದ ರೋಗ ಸಹಿತ ಕಡಿಮೆ ಆಗ್ತಾ ಹೋಗ್ತದೆ. ಕೆಲವರಿಗೆ ಈ ನಿದ್ರೆ ಕಡಿಮೆ ಬರ್ತದೆ, ನಿದ್ರೆ ಬರೋದಿಲ್ಲ ಅಂತ ಹೇಳಿ ಏನೆಲ್ಲ ಮಾಡ್ತಾ ಇರ್ತಾರೆ. ಅಂಥವರು ಸುಲಭವಾಗಿ ಚಿಕಿತ್ಸೆ ಅಂತಂದರೆ ಹಿಪ್ಪಲಿನ ಸ್ವಲ್ಪ ಚೆನ್ನಾಗಿ ಪುಡಿ ಮಾಡಿಕೊಂಡು ಅದ್ರ ಜೊತೆಗೆ ಬೆಲ್ಲವನ್ನು ಸೇರಿಸಿ ರಾತ್ರಿ ಹೊತ್ತು ತಿಂದುಬಿಟ್ಟು ಸ್ವಲ್ಪ ಹಾಲನ್ನು ಕುಡಿದ್ರೆ ರಾತ್ರಿ ಹೊತ್ತು ಒಳ್ಳೆ ಸೊಗಸಾಗಿ ನಿದ್ರೆ ಬರುತ್ತೆ ಅಂಥೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ. ಮತ್ತು ಇನ್ನೊಂದು ಅಂದರೆ ಈ ಜ್ವರಕ್ಕೆ ಮನೆ ಮದ್ದಾಗಿ ಸಹಿತ ನಾವು ಈ ಹಿಪ್ಪಲಿನ ಶುಂಠಿನ ಕಷಾಯ ಮಾಡಿ ನಾವು ಉಪಯೋಗಿಸ್ಬೋದಾಗ್ತದೆ. ಈ ಹಿಪ್ಪಲಿನ ನಾವು ಊಟಕ್ಕೆ ಮೊದಲು ಅಥವಾ ಊಟದ ಜೊತೆಗೆ ಸೇರಿಸ್ಕೊಂಡು ನಾವು ಉಪಯೋಗಿಸ್ತಾ ಇದ್ದರೆ ಈ ಎಲ್ಲ ಹೇಳಿದ ಶ್ವಾಸಕೋಶ ಸಂಬಂಧ ರೋಗಗಳನ್ನು ಬರೋದನ್ನು ತಡೆಗಟ್ಬೋದಾಗುತ್ತೆ, ಅಥವಾ ಇದ್ದ ರೋಗಗಳು ಸಹಿತ ಕೆಮ್ಮು ಕಫ ಕಟ್ಟೋದೆಲ್ಲ ಕಡಿಮೆ ಆಗುತ್ತೆ. ಏನೇ ಆಗಲಿ ಔಷಧಿಯಾಗಿ ನಾವು ಬಳಸಬೇಕು ಅಂದಾಗ ರೋಗದ ಬಗ್ಗೆ ತಿಳುವಳಿಕೆ ಇಲ್ಲದಿರೋದ್ರಿಂದ ಸಾಮಾನ್ಯ ಜನರು ವೈದ್ಯರ ಸಲಹೆ ಮೇಲೆ ಈ ಔಷಧಿಯನ್ನು ನಾವು ಬಳಸಬೇಕು. ಆದರೆ ಆರೋಗ್ಯ ರಕ್ಷಣೆಗಾಗಿ ನಾವು ಸಾಂಬಾರು ಪದಾರ್ಥಗಳಲ್ಲಿ ಪಿಪ್ಪಲಿಯನ್ನು ಬಳಸ್ತಾ ಹೋದರೆ ನಾನು ಹೇಳಿದ ಹಾಗೆ ನೆಗಡಿ ಕೆಮ್ಮು ಜ್ವರ ಅಥವಾ ಯಕೃತ್ ರೋಗಗಳು ಇವುಗಳು ತನ್ನಷ್ಟೇ ತಾನೇ ಕಡಿಮೆ ಆಗಿ ಆರೋಗ್ಯ ಉಂಟಾಗುತ್ತದೆ. ಅದರಿಂದ ನಾವು ಸಾಂಬಾರು ಪದಾರ್ಥವಾಗಿ ಇದು ಬಳಸೋದ್ರಿಂದ ಈ ರೋಗಗಳನ್ನು ನಾವು ತಡೆಗಟ್ಟಬೋದಾಗುತ್ತೆ.
1: ಇದುವರೆಗೂ ಆರೋಗ್ಯವೆಂದು ಕೇಳಿದಿರಿ. ಇಂದಿನ ವಿಷಯ ಹಿಪ್ಪಲಿ ಅಥವಾ ಹಿಪ್ಪಲಿಯ ಔಷಧಿಯ ಗುಣಗಳು. ಭಾಗವಹಿಸಿದ್ದವರು ಡಾಕ್ಟರ್ ಟಿಆರ್ ಪತ್ತಾತ್ರಿ. ಕಳೆದ ಕಾತರದಿಂದ ಕಾಯ್ತಾ ಇದ್ದೀರಾ ಪ್ರಶ್ನೆಗೆ ಉತ್ತರವನ್ನು, ಸಾಕಷ್ಟು ಜನ ಉತ್ತರವನ್ನು ಕಳಿಸಿದ್ದೀರಿ. ಹಾಗೆ 11:30 ಮಾಹಿತಿ ಕಣಜದ ಅನಿಸಿಕೆಗಳನ್ನು ಸಹ ತಾವು ಕಳಿಸಿದಿರಿ. ಅದನ್ನೆಲ್ಲ ಈಗ ನೋಡ್ತಾ ಮೊದಲಿಗೆ ಇಂದಿನ ಪ್ರಶ್ನೆಗೆ ಉತ್ತರವನ್ನು ಗಮನಿಸೋಣ. ಯಾವ ಆಯೋಗ ನೀಡಿದ ವರದಿಯನ್ನು ಆಧರಿಸಿ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಸ್ಥಾಪಿಸಲಾಯಿತು? ಹೌದು, ಹಿಲ್ಟನ್ ಯಂಗ್ ಆಯೋಗ. ಹಿಲ್ಟನ್ ಯಂಗ್ ಆಯೋಗ ಅಂತ ಹೇಳಿ ನಮಗೆ ಸರಿಯಾದ ಉತ್ತರವನ್ನು ಕಳಿಸಿದರೆ ಸಾಕಷ್ಟು ಕೇಳಿದರು. ಹಾಗೆ ಇಂದಿನ ಮಾಹಿತಿ ಕಣಜದ ಅವರ ಅನಿಸಿಕೆಗಳನ್ನು ನೋಡ್ತಾ ನಿಮ್ಮ ಉತ್ತರವನ್ನು ಸಹ ನೋಡ್ತೇನೆ. ಸರ್, ಇಂದಿನ ಮಾಹಿತಿ ಕಣಜದಲ್ಲಿ ಸ್ಥಳೀಯ ಪರಿಚಯದಲ್ಲಿ ಹನುಮಂತಪ್ಪ ಮಡಿವಾರ್ ಜಗಳೂರು ಇವರು ಹೇಳ್ತಾ ಇದ್ದಾರೆ. ಸರ್, ಇಂದಿನ ಮಾಹಿತಿ ಕಣಜದಲ್ಲಿ ಸ್ಥಳೀಯ ಪರಿಚಯದಲ್ಲಿ ಸೋಮನಾಥ ದೇವಾಲಯದ ಬಗ್ಗೆ ನಿಮ್ಮ ಉತ್ತಮವಾದ ಮಾಹಿತಿಗೆ ಜೊತೆಗೆ ನಿಮ್ಮ ಮನಮುಟ್ಟುವ ನಿರೂಪಣೆ, ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್ ಅಂತ ಹೇಳ್ತಿದ್ದಾರೆ. ಹನುಮಂತಪ್ಪ ಮಡಿವಾರ್ ಜಗಳೂರಿಂದ ತಮ್ಮ ಅನಿಸಿಕೆಗೆ ಧನ್ಯವಾದ. ಉತ್ತರವನ್ನು ಕೊಟ್ಟಿರೋರು ನೇತ್ರ ನಟರಾಜ್ ಶುಭ ಮಧ್ಯಾಹ್ನ ಅಂತಿದ್ದಾರೆ. ಹಾಗೆ ನಳಿನಿ ಸತೀಶ್ ಅವರು ಸಂಗಮೇಶ್ವರ್ ಲೇಔಟ್ ಉತ್ತರವನ್ನು ಕಳಿಸಿರೋರು. ರೂಪ ಪಂಡೂರಂಗರಾವ್ ಚಿತ್ರದುರ್ಗದಿಂದ, ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗ ಇಂದ, ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ, ಅಮೃತ ರಮೇಶ್ ಅವರು ಚಿತ್ರದ ಇವತ್ತಿನ ಜಾನಪದ ಹಾಡುಗಳು ಮಾಹಿತಿ ಕಣಜ ಹಾಡುಗಳು ತುಂಬ ಚೆನ್ನಾಗಿತ್ತು ಸರ್, ಧನ್ಯವಾದಗಳು ಅಂತಿದ್ದಾರೆ. ಹಾಗೆ ಉತ್ತರವನ್ನು ಸಹ ಕಳಿಸಿದ್ದಾರೆ. ಧನ್ಯವಾದ ತಮ್ಮ ಅನಿಸಿಕೆ ಹಾಗೂ ಉತ್ತರಕ್ಕೆ. ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡವಳ ಆರ್ತಿ ಚಳ್ಳಕೆರೆಯಿಂದ, ನಾಗರಾಜ್ ರೆಡ್ಡಿ ಹರಿಹರ ತಾಲೂಕು ರಾಮತೀರ್ಥೆಯಿಂದ, ಉಮಾಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ ಫಸ್ಟ್ ಕ್ರಾಸ್ ಚಿತ್ರದುರ್ಗದಿಂದ, ವಾಣಿ ಶಾಂತಕುಮಾರ್ ಸೃಜನ್ ಸಾರಿಕಾ ಹಳೆ ಟೌನ್ ರಾಜಬೀದಿ ವೀರಭದ್ರ ಸ್ವಾಮಿ ದೇವಸ್ಥಾನ ರೋಡ್ ಚಳ್ಳಕೆರೆಯಿಂದ, ಚೈತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿಂದ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಚಿತ್ರದುರ್ಗದಿಂದ ಪಂಡಳ್ಳಿ ರವಿ ಇವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಚಿತ್ರದುರ್ಗದಿಂದ ಹೊಳಲ್ಕೆ ರೋಡಿಂದ, ನಮಸ್ತೆ ಗಣೇಶ್ ಬಾಬು ಸರ್, ಇವತ್ತಿನ ಮಾಹಿತಿ ಕಣಜದಲ್ಲಿ ಸ್ಥಳ ಪರಿಚಯದಲ್ಲಿ ಮೈಸೂರು ಜಿಲ್ಲೆಯಲ್ಲಿರುವ ಶಿಲ್ಪಕಲೆ ಇರುವ ಹಾಗೂ 3 ಗರ್ಭಗುಡಿ ಇರುವ ಸೋಮನಾಥಪುರ ದೇವಾಲಯದ ಬಗ್ಗೆ ಮಾಹಿತಿಯಲ್ಲಿ ಅಲ್ಲಿನ ಹೊಯ್ಸಳ ಮತ್ತು ಚೇಳರ ಕಾಲದಲ್ಲಿ ಇರುವ ಈ ದೇವಾಲಯದ ಗೋಡೆಯಲ್ಲಿ ವಿಗ್ರಹಗಳನ್ನು ಮತ್ತು

ಶಿಲ್ಪಗಳನ್ನು ಹೊಂದಿದೆ ಎಂದು ವಿಸ್ತಾರವಾಗಿ ತಿಳಿಸುತ್ತಾ ಹಾಗೂ ಸುಮಧುರ ಶಿಲ್ಪಕಲೆಗೆ ತಕ್ಕಂತೆ ಇರುವ ಹಾಡುಗಳನ್ನು ಪ್ರಸಾರ ಮಾಡುತ್ತಿರುವ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಅಂದಿದ್ದಾರೆ. ಹಾಗೆ ಉತ್ತರವನ್ನು ಸಹ ಅವರು ಕೊಟ್ಟಿದ್ದಾರೆ. ಧನ್ಯವಾದಗಳು ತಮ್ಮ ಅನಿಸಿಕೆ ಹಾಗೂ ಉತ್ತರಕ್ಕೆ. ಉತ್ತರ ಕೊಟ್ಟಿರುವ ಉಮಾದೇವಿ, ಪಿ ಡಬ್ಲ್ಯೂ ಡಿ ಕಾಲೋನಿ, ಬಿ ಆರ್ ಪ್ರೊಜೆಕ್ಟ್, ಎಸ್ ಜಿ ಶಿವಮೊಗ್ಗ ಜಿಲ್ಲೆಯಿಂದ. ಸುಭಾನ್ ಕೋರಿ ಹಗರಿಭೂಮಿ ತಾಳ್ಲೂಕು ಹಂಪಸಾಗರದಿಂದ. ರಾಯಭಾಗ ತಾಲೂಕು ಮುಗಳಕೋಡದಿಂದ ಶಿವಲಿಂಗಯ್ಯ ಹಿರಮಠ್, ಕಲಾವತಿ ಹಿರಮಠ್, ಅಭಿಷೇಕ ಹಿರಮಠ್. ಲತಾ ಸುಹಾಸ್ ಹೊಸಕೋಟೆಯಿಂದ. ಮಾದಪ್ಪ ಹಾಗೂ ಕೃಷ್ಣಪ್ಪ ಕೆ ಎಂ ಕೃಷ್ಣ ಕಮಂಡಲಗುಂದಿ ಜಗಳೂರು ತಾಲೂಕಿಂದ. ಬೀನಾ ವಸಂತರಾವ್ ಬೆಂಗಳೂರು ಇಂದ. ಹಾಗೆ ನಮಸ್ಕಾರ ಗಣೇಶ್ ಬಾಬು ಸರ್ ಅಂದರೆ ನಮಸ್ಕಾರ ತಮಗೂ. ರತ್ನ ಬಸವರಾಜ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ. ಶಾಂತಾಚಾರ ಬಡಗೇರ್ ಇವರು ಕೊಕ್ಕನೂರು ಹರಿಹರ ತಾಲೂಕಿಂದ. ಬೆಳಗ್ಗೆ 11 ಗಂಟೆಯಿಂದ ಜಾನಪದ ಹಾಡುಗಳನ್ನು ಗೀತೆಗಳನ್ನು ಕೇಳಬೇಕೆಂಬ ಆಸೆ ಸಹಜವಾಗಿ ಮೂಡುತ್ತದೆ. ಇಂದು ಪ್ರಸಾರವಾದ ಜಾನಪದ ಗೀತೆಗಳು ಬಹಳ ಮನಮೋಹಕವಾಗಿದ್ದು ವಿಶೇಷವಾಗಿ ಜಾನಪದ ಗೀತೆಗಳು ಮನಸ್ಸಿಗೆ ಹತ್ತಿರವಾದವು. ಇಂತಹ ಸುಮಧುರ ಜಾನಪದ ಗೀತೆಗಳು ಕೇಳುಗರ ಮನಸ್ಸಿಗೆ ಸಂತಸ, ನೆಮ್ಮದಿ ಹಾಗೂ ಗ್ರಾಮೀಣ ಸೊಗಡಿನ ಸಿಹಿ ನೆನಪುಗಳನ್ನು ಮೂಡಿಸುತ್ತವೆ. ಅದೇ ರೀತಿ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಇಂದು ಪ್ರಸಾರವಾದ ಸ್ಥಳ ಪರಿಚಯವು ಅತ್ಯಂತ ಆಸಕ್ತಿದಾಯಕವಾಗಿತ್ತು. ಕೈಮುಗಿದು ಒಳಗೆ ಬಾ ಯಾತ್ರಿಕನೇ ಎಂಬ ರಾಷ್ಟ್ರಕವಿ ಕುವೆಂಪು ಅವರ ಸಾಲುಗಳನ್ನು ನೆನಪಿಸುವಂತೆ ಕರ್ನಾಟಕದ ಶಿಲ್ಪಕಲೆಯ ಹೆಮ್ಮೆಯ ತಾಣವಾದ ಮೈಸೂರು ಜಿಲ್ಲೆಯ ಸೋಮನಾಥಪುರದ ಕುರಿತು ನೀಡಿದ ಮಾಹಿತಿ ಬಹಳ ಉಪಯುಕ್ತವಾಗಿತ್ತು. ಮಾಹಿತಿ, ಮನರಂಜನೆ ಮತ್ತು ಜ್ಞಾನವನ್ನು ಒಟ್ಟಾಗಿ ನೀಡಿದ ಕಾರ್ಯಕ್ರಮ ಅತ್ಯದ್ಭುತವಾಗಿ ಮೂಡಿಬಂದಿತು. ಇಂತಹ ಉತ್ತಮ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನೀಡುತ್ತಿರುವ FM ಚಿತ್ರದುರ್ಗ ಸಂಪೂರ್ಣ ತಂಡಕ್ಕೆ ಹೃದಯಪೂರ್ವಕ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಈ ರೀತಿಯ ಅರ್ಥಪೂರ್ಣ ಕಾರ್ಯಕ್ರಮಗಳು ಇನ್ನಷ್ಟು ಯಶಸ್ವಿಯಾಗಿ ಪ್ರಸಾರವಾಗಲಿ ಎಂದು ಹಾರೈಸುತ್ತೇನೆ ಅಂತ ಹೇಳ್ತಿದ್ದಾರೆ. ಹಾಗೆ ಉತ್ತರವನ್ನು ಸಹ ಅವರು ಕೊಟ್ಟಿದ್ದಾರೆ. ಇವರು ಹೇಳ್ತಾ ಇದ್ದಾರೆ, ಭಾರತೀಯ ರಿಸರ್ವ್ ಬ್ಯಾಂಕನ್ನು ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ ಆ್ಯಂಡ್ ಫೈನಾನ್ಸ್ ಇದನ್ನು ಹಿಲ್ಟನ್ ಯಂಗ್ ಆಯೋಗ ಸಲ್ಲಿಸಿದ ಮಾದರಿ ಶಿಫಾರಸಿನ ಮೇರೆಗೆ ಸ್ಥಾಪಿಸಲಾಯಿತು ಅಂತ ಅವರು ಸಹ ಸಂಕ್ಷಿಪ್ತವಾಗಿ ಉತ್ತರವನ್ನು ಸಹ ಕೊಟ್ಟಿದ್ದಾರೆ. ತಮ್ಮ ಅನಿಸಿಕೆ ಹಾಗೂ ಉತ್ತರಕ್ಕೆ ಉತ್ತರ ಕೊಟ್ಟಿರುವ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಉತ್ತರ ಕೊಟ್ಟಿರೋರು ಎನ್ ಮಾರಣ ಶಿಕ್ಷಕರು ತಳಕು ಚಳ್ಳಕೆರೆ ತಾಲೂಕಿಂದ. ನಾಗವೇಣಿ ಸತೀಶ್ ರೋಹಿತ್ ಕನ್ನಿಕಾ ರೋಡ್ ಚಿತ್ರದುರ್ಗದಿಂದ. CL ಉಮಾ ಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ. ಭಾರತೀಯ ರಿಸರ್ವ್ ಬ್ಯಾಂಕನ್ನು ಹಿಲ್ಟನ್ ಯಂಗ್ ಆಯೋಗದ ನೀಡಿದ ವರದಿ ಆಧಾರದ ಮೇಲೆ ಸ್ಥಾಪಿಸಲಾಯಿತು ಅಂತ ಹೇಳ್ತಿದ್ದಾರೆ. ಧನ್ಯವಾದ ತಮಗೆ. KP ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕೌರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆಯಿಂದ ಉತ್ತರ ಕೊಟ್ಟಿರೋರು. ವೃಷಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ. ಇವರು ಭಾರತೀಯ ಕರೆನ್ಸಿ ಮತ್ತು ಹಣಕಾಸು ಕುರಿತ ರಾಯಲ್ ಆಯೋಗ ಎಂದು ಕರೆಯುತ್ತಾರೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಧನ್ಯವಾದ. ಹಾಗೆ ಭೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ, ಶಿಲ್ಪಾ ವಿದ್ಯಾನಗರ ಚಿತ್ರದುರ್ಗದಿಂದ, ವಿರೂಪಾಕ್ಷಪ್ಪ ಭರಮಸಾಗರ ಚಳ್ಳಕೆರೆ ತಾಲೂಕಿಂದ, ಮಲ್ಲಿಕಾರ್ಜುನ ಮುಗಲಹಳ್ಳಿ ಗ್ರಾಮ ಮೊಳಕಾಲ್ಮೂರು ತಾಲೂಕು ಇಂದ, ಸಣ್ಣ ಬೋರಯ್ಯ ಬೋರಮ್ಮ ಬಚ್ಚಬೋರನಹಟ್ಟಿಯಿಂದ, ಹಾಗೆ ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕು ಇಂದ. ನಮಸ್ತೆ ಸರ್, ಉತ್ತರ ಸಹ ಕೊಟ್ಟಿದ್ದಾರೆ. ತಮ್ಮ ಅನಿಸಿಕೆ ಹಾಗೂ ಉತ್ತರಕ್ಕೆ ಧನ್ಯವಾದ. ಕೆಳಗರೆ ಹಿಲ್ಟನ್ ಆಯೋಗ 1926 ಬ್ರಿಟಿಷ್ ಸರ್ಕಾರವು ಭಾರತೀಯ ಕರೆನ್ಸಿ ಮತ್ತು ಹಣಕಾಸು ವ್ಯವಸ್ಥೆಯನ್ನು ಅಧ್ಯಯನ ಮಾಡಲು ನೇಮಿಸಿತು. ಅಧಿಕೃತವಾಗಿ ರಾಯಲ್ ಕಮಿಷನ್ ಅನ್ನು ಇಂಡಿಯನ್ ಕರೆನ್ಸಿ ಆ್ಯಂಡ್ ಫೈನಾನ್ಸ್ ಎಂದು ಕರೆಯಲ್ಪಡುವ ಈ ಆಯೋಗದ ಶಿಫಾರಸಿನ ಮೇರೆಗೆ ದೇಶದ ಕೇಂದ್ರೀಯ ಬ್ಯಾಂಕ್ ಆಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾಯಿತು. ಉತ್ತರ ಹಾಗೂ ಅನಿಸಿಕೆ ಕೊಟ್ಟ ಎಲ್ಲರಿಗೂ ನನ್ನ ಮನಪೂರ್ವಕ ಧನ್ಯವಾದಗಳು. ಇನ್ನು ಉಲ್ಲಾಸ ಕಾರ್ಯಕ್ರಮದಲ್ಲಿ ದರಾ ಬೇಂದ್ರೆ ಅವರ ರಚಿತ ಒಂದು ಭಾವಗೀತೆಯನ್ನು ಕೇಳೋಣ, ಪಿ ಕಾಳಿಂಗರಾವ್ ಅವರ ಧ್ವನಿಯಲ್ಲಿ.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ

ಇನ್ನು ಉಲ್ಲಾಸ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ನರಸಿಂಹಸ್ವಾಮಿ ಕೆ ಎಸ್ ನರಸಿಂಹಸ್ವಾಮಿ ರಚಿತ ಒಂದು ಭಾವಗೀತೆ ಎಚ್ ಕೆ ನಾರಾಯಣ ಅವರ ಧ್ವನಿಯಲ್ಲಿ.

ಇದುವರೆಗೂ ಉಲ್ಲಾಸ ಕಾರ್ಯಕ್ರಮ ಪ್ರಸಾರವಾಯಿತು. ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕರುನಾಡು ಬಾಬಳಕೆ ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ

ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ 2 ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, 2:15 ಹಿಂದಿಯಲ್ಲಿ ವಾರ್ತೆ, ನಂತರ 2:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ದಾವಣಗೆರೆಯಲ್ಲಿ ಶಂಕಿತ ಭಯೋತ್ಪಾದಕ ಬಂಧನ ಖಚಿತಪಡಿಸಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ನಿಯೋಗ ಮನವಿ. ಬೆಳಗಾವಿ ಬೆಂಗಳೂರಿನಲ್ಲಿ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ನಿವಾಸದ ಮೇಲೆ ಇಡಿ ದಾಳಿ, ದಾಖಲೆಗಳ ಪರಿಶೀಲನೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನ ಹರಿಸುವಂತೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಲಹೆ. ಹಾಗೂ ಕೇರಳಂನಲ್ಲಿ ಮಾದಕ ವಸ್ತುಗಳ ಜಾಲ ನಿಗ್ರಹಕ್ಕೆ ಆಪರೇಷನ್ ತೂಫಾನ್, ಸಹಕಾರ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ. ಪಾಕಿಸ್ತಾನದೊಂದಿಗೆ ಸಂಪರ್ಕ ಹೊಂದಿರುವ ಶಂಕಿತ ಭಯೋತ್ಪಾದಕನನ್ನು ದಾವಣಗೆರೆ ಜಿಲ್ಲೆ ಪೊಲೀಸರು ಹಾಗೂ ಗುಪ್ತಚರ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಯನ್ನು ಉತ್ತರ ಪ್ರದೇಶ ಮೂಲದ ಸುಹೇಲ್ ಎಂದು ಗುರುತಿಸಲಾಗಿದೆ. ಈತ ಇತ್ತೀಚೆಗೆ ಪೇಂಟಿಂಗ್ ಕೆಲಸಕ್ಕಾಗಿ ದಾವಣಗೆರೆ ಜಿಲ್ಲೆಯ ಹರಿಹರಕ್ಕೆ ಆಗಮಿಸಿದ್ದ. ಪೊಲೀಸ್ ಅಧಿಕಾರಿಗಳ ಪ್ರಕಾರ ಪ್ರಾಥಮಿಕ ತನಿಖೆಯಲ್ಲಿ ಈತ ವಾಟ್ಸಪ್ ಖಾತೆಯಲ್ಲಿ ಶಂಕಿತ ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಿಸಿದ ಮಾಹಿತಿ ಹಂಚಿಕೊಂಡಿರುವುದು ತಿಳಿದುಬಂದಿದೆ. ಈ ಕುರಿತಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಶಂಕಿತ ಭಯೋತ್ಪಾದಕನನ್ನು ವಶಕ್ಕೆ ಪಡೆದಿರುವುದನ್ನು ಖಚಿತಪಡಿಸಿದ್ದಾರೆ. ಆರೋಪಿ ವಿರುದ್ದ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಕಾರ ಮತ್ತು ಮಾಹಿತಿ ಪ್ರಕಾರ ಉತ್ತರ ಪ್ರದೇಶ ಮೂಲದ ವ್ಯಕ್ತಿ ಇದೆ. ಯಾವುದೋ ಇಲ್ಲಿ ಕೆಲಸ ಹುಡ್ಕೊಂಡು ಬಂದಿರೋದು. ಅವರ ಮೊಬೈಲ್ನಲ್ಲಿ ಕೆಲವು ವಿಚಾರಗಳನ್ನ ಪತ್ತೆ ಹಚ್ಚಿದೆ. ಸೊ ಹೀಸ್ ಬೀನ್ ಅರೆಸ್ಟೆಡ್. ಏನೋ ಸ್ವಲ್ಪ ಬೇರೆ ಪಾಕಿಸ್ತಾನಿಗಳ ಜೊತೆ ಟಚ್ ನಲ್ಲಿದ್ದಾರೆ ಅಂತ ಚಾಟ್ ಮೂಲಕ ಗೊತ್ತಾಗಿದೆ. ಬಟ್ ಇಂದ ಇನ್ನೂ ಕೂಡ ಯಾವುದೇ ದೊಡ್ಡ ಮಟ್ಟದಲ್ಲಿ ಇಂಡಾಕ್ಟ್ರಿನೇಷನ್ ಆಗಿದೆ ಅಥವಾ ಬೇರೆ ಇದೆ ಅದನ್ನ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಆದ್ರೆ ಸದ್ಯಕ್ಕಂತೂ ಹೀಸ್ ಇನ್ ಕಸ್ಟಡಿ. ಅದೇನಿದೆ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಮಾಹಿತಿಯನ್ನು ನೀಡ್ತೀವಿ.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದಿನಿಂದ ಕುಮಾರ ಪಾರ್ಕ್ನ ಅಧಿಕೃತ ಗೃಹ ಕಚೇರಿ ಕೃಷ್ಣಾದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ನಡುವೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ಶಿವಮೊಗ್ಗ ಪ್ರತಿನಿಧಿಗಳು ಹಾಗೂ ವಕೀಲರ ನಿಯೋಗವು ಮುಖ್ಯಮಂತ್ರಿಯವರನ್ನು ವಿಧಾನಸೌಧದಲ್ಲಿ ಭೇಟಿಯಾಗಿ ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ಮನವಿ ಸಲ್ಲಿಸಿತು. ಮನವಿಯಲ್ಲಿ ಪೀಠ ಸ್ಥಾಪನೆಯಾಗುವವರೆಗೆ ಶಿವಮೊಗ್ಗ ಜಿಲ್ಲೆಯನ್ನು ಬೆಂಗಳೂರಿನ ಪ್ರಧಾನ ಪೀಠದ ವ್ಯಾಪ್ತಿಯಲ್ಲೇ ಮುಂದುವರಿಸುವಂತೆ ಕೋರಿತು. ಐತಿಹಾಸಿಕವಾಗಿ ಮತ್ತು ಪ್ರಾಯೋಗಿಕವಾಗಿ ಶಿವಮೊಗ್ಗ ಜಿಲ್ಲೆಯು ಬೆಂಗಳೂರಿನೊಂದಿಗೆ ಉತ್ತಮ ಹಾಗೂ ಸುಗಮ ಸಾರಿಗೆಯ ಜೊತೆಗೆ ಸುಲಭ ಸಂಪರ್ಕವನ್ನು ಹೊಂದಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಶಿವಮೊಗ್ಗದಿಂದ ಕರಾವಳಿ ಭಾಗಕ್ಕೆ ಪ್ರಯಾಣಿಸಬೇಕಾದರೆ ಪಶ್ಚಿಮ ಘಟ್ಟಗಳ ಕಠಿಣ ಘಾಟಿ ರಸ್ತೆಗಳನ್ನು ದಾಟಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲೇ ಹೈಕೋರ್ಟ್ ಸರ್ಕ್ಯೂಟ್ ಪೀಠ ಸ್ಥಾಪನೆಯಾಗಬೇಕು ಹಾಗೂ ಬೆಂಗಳೂರಿನ ಪ್ರಧಾನ ಪೀಠದ ವ್ಯಾಪ್ತಿಯಲ್ಲೇ ಶಿವಮೊಗ್ಗ ಜಿಲ್ಲೆಯನ್ನು ಮುಂದುವರಿಸಬೇಕೆಂದು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿದ್ದಾರೆ. ನಿಯೋಗದಲ್ಲಿ ಶಾಸಕ ಚನ್ನಬಸಪ್ಪ, ಬೇಳೂರು ಗೋಪಾಲಕೃಷ್ಣ, ಪರಿಷತ್ ಸದಸ್ಯರಾದ ಧನರಾಜ್ ಸರ್ಜಿ, ಅರುಣ್ ಶಂಕರ್ ಮೂರ್ತಿ ಸೇರಿದಂತೆ ವಕೀಲರು ಉಪಸ್ಥಿತರಿದ್ದರು. ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ ಅವರ ಬೆಳಗಾವಿ ನಿವಾಸದ ಮೇಲೆ ಇಂದು ಮುಂಜಾನೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿದ್ದು ತನಿಖೆ ಮುಂದುವರೆದಿದೆ. ಬೆಂಗಳೂರಿನ ಅವರ ಸಂಬಂಧಿಕರ ಮನೆಗಳ ಮೇಲೂ ದಾಳಿಯಾಗಿದ್ದು ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ. ದಾಳಿ ವೇಳೆ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ವೈ ಮಂಜುನಾಥ ಅವರು ಕೆಲಸದ ನಿಮಿತ್ತ ಬೆಂಗಳೂರಿಗೆ ತೆರಳಿದ್ದು ಅಲ್ಲಿ ರೇಸ್ಕೋರ್ಸ್ ರಸ್ತೆಯ ವಸತಿ ಸಮುಚ್ಚಯದಲ್ಲಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡು ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ. ಮಾಜಿ ಸಂಸದ ವೈ ದೇವೇಂದ್ರಪ್ಪ ಅವರ ಪುತ್ರ ಆಗಿರುವ ವೈ ಮಂಜುನಾಥ್ ವಿದೇಶಿ ಅಕ್ರಮ ಹಣ ವರ್ಗಾವಣೆ ಆರೋಪ ಎದುರಿಸುತ್ತಿದ್ದರು. ಜೊತೆಗೆ ಇವರು ಬೆಳಗಾವಿ, ಬೆಂಗಳೂರು, ಮೈಸೂರು, ಅರಸೀಕೆರೆ, ಬಳ್ಳಾರಿ ಹಾಗೂ ಗೋವಾದಂತಹ ಪ್ರಮುಖ ಸ್ಥಳಗಳಲ್ಲಿ ಸಾಕಷ್ಟು ಆಸ್ತಿ ಹೊಂದಿರುವ ಬಗ್ಗೆ ದೂರು ದಾಖಲಾಗಿತ್ತು. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನ ಹರಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಲಹೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೃಹ ಸಚಿವರು ಸಾರ್ವಜನಿಕರನ್ನು ಹಾಗೂ ಮಾಧ್ಯಮಗಳ ಗಮನ ಸೆಳೆಯಲು ಆರ್ಎಸ್ಎಸ್ ವಿರುದ್ದ ಟೀಕೆಗಳನ್ನು ಮಾಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆರ್ಎಸ್ಎಸ್ ವಿರುದ್ದ ಹೇಳಿಕೆಗಳನ್ನು ನೀಡುವುದರಲ್ಲೇ ತಲ್ಲೀನರಾಗಿರುವ ಅವರು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಮಾದಕ ವಸ್ತುಗಳ ಜಾಲ ನಿಗ್ರಹಿಸಲು ಆಪರೇಷನ್ ತೂಫಾನ್ ಅಡಿಯಲ್ಲಿ ಸಹಕಾರ ನೀಡುವಂತೆ ಕರ್ನಾಟಕ, ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಗಳಿಗೆ ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್ ಪತ್ರ ಬರೆದಿದ್ದಾರೆ. ಆಪರೇಷನ್ ತೂಫಾನ್ ಕಳ್ಳ ಸಾಗಣೆದಾರರ ಹಣಕಾಸು ಜಾಲಗಳನ್ನು ಗುರಿಯಾಗಿಸಿಕೊಂಡು ಅಕ್ರಮವಾಗಿ ಸಂಪಾದಿಸಿದ ಆಸ್ತಿಗಳನ್ನು ವಶಪಡಿಸಿಕೊಳ್ಳಲು ಮುಂದಾಗಿದೆ. ಕೇರಳಂ ಪೊಲೀಸರು ಈಗಾಗಲೇ ಹಲವಾರು ಅಂತಾರಾಷ್ಟೀಯ ಮಾದಕ ವಸ್ತು ಕಳ್ಳಸಾಗಣೆದಾರರನ್ನು ಬಂಧಿಸಿದ್ದು, ಇನ್ನು ಹೆಚ್ಚಿನ ಕಾರ್ಯಾಚರಣೆಗೆ ಸಂಘಟಿತ ಯೋಜನೆ ಅತ್ಯಗತ್ಯ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಐಸಿಎಆರ್ ಕಾರ್ಯದರ್ಶಿ ಜ್ಞಾನೇಂದ್ರ ಡಿ ತ್ರಿಪಾಠಿ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಐಸಿಎಆರ್ಗೆ ಭೇಟಿ ನೀಡಿದ್ದಾರೆ. ಈ ವೇಳೆ ತೋಟಗಾರಿಕೆ, ಸಂಶೋಧನೆ, ನಾವೀನ್ಯತೆ, ತಂತ್ರಜ್ಞಾನ, ವಾಣಿಜ್ಯೀಕರಣ ಮತ್ತು ರೈತ ಕೇಂದ್ರಿತ ಅಭಿವೃದ್ದಿಗೆ ಸಂಸ್ಥೆಯು ನೀಡುತ್ತಿರುವ ಅತ್ಯುತ್ತಮ ಕೊಡುಗೆಗಳನ್ನು ಶ್ಲಾಘಿಸಿದರು. ಬೆಳೆ ಸುಧಾರಣೆ, ಜೀನೋಮಿಕ್ಸ್ ನೆರವಿನ ಸಂತಾನೋತ್ಪತ್ತಿ, ಬೀಜ ಉತ್ಪಾದನೆ, ಗುಣಮಟ್ಟದ ವಸ್ತುಗಳ ಉತ್ಪಾದನೆ, ಸಸ್ಯ ರಕ್ಷಣೆ ಮತ್ತು ತಂತ್ರಜ್ಞಾನ ವರ್ಗಾವಣೆಯಲ್ಲಿ ಸಂಸ್ಥೆಯ ಸಾಧನೆ ಬಗ್ಗೆ ಮಾಹಿತಿ ಪಡೆದುಕೊಂಡರು. ತೋಟಗಾರಿಕೆಯಲ್ಲಿ ಉತ್ಪಾದಕತೆ, ಲಾಭದಾಯಕತೆ ಹಾಗೂ ಸುಸ್ಥಿರತೆಗೆ ಕೊಡುಗೆ ನೀಡುವ ರೈತ ಆಧಾರಿತ ತಂತ್ರಜ್ಞಾನಗಳನ್ನು ಅಭಿವೃದ್ದಿಪಡಿಸುವಲ್ಲಿ ಸಂಸ್ಥೆಯ ಪ್ರಯತ್ನಗಳನ್ನು ಅವರು ಶ್ಲಾಘಿಸಿದರು. ಚಾಮರಾಜನಗರ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಅಂತಾರಾಷ್ಟೀಯ ಮಾದಕ ವ್ಯಸನ ತಡೆ ದಿನಾಚರಣೆ ಸಂಬಂಧ ನಗರದಲ್ಲಿ ಜಾಗೃತಿ ಜಾಥಾ ನಡೆಯಿತು. ಚಾಮರಾಜೇಶ್ವರ ದೇವಾಲಯ ಆವರಣದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶಶಿಧರ್ ಜಾಗೃತಿ ಜಾಥಾಗೆ ಚಾಲನೆ ನೀಡಿದರು. ಅಂತಾರಾಷ್ಟೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ನಾಳೆ ಮತ್ತು ನಾಡಿದ್ದು ಎರಡು ದಿನಗಳ ಕಾಲ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ವಿಶೇಷ ಮಾದಕ ವಸ್ತು ವಿರೋಧಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ ತಿಳಿಸಿದ್ದಾರೆ. ಮಾದಕ ವಸ್ತುಗಳ ಸೇವನೆಗೆ ಒಮ್ಮೆ ಒಳಗಾದರೆ ಅದರಿಂದ ಹೊರಬರುವುದು ಕಷ್ಟ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಉತ್ತಮ ಆರೋಗ್ಯ ಪಡೆಯುವ ಹಾಗೂ ಡ್ರಗ್ ಮುಕ್ತ ಮಂಡ್ಯ ಜಿಲ್ಲೆಯಾಗಿ ಮಾಡುವ ನಿಟ್ಟಿನಲ್ಲಿ ಶಾಲಾ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಜಾಗೃತಿ ಮೂಡಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ರೈತರಿಗೆ ಬೆಳೆ ವಿಮೆ ಯೋಜನೆಗಳ ಪ್ರಯೋಜನವನ್ನು ಪರಿಣಾಮಕಾರಿಯಾಗಿ ತಲುಪಿಸಲು ಅಧಿಕಾರಿಗಳು ಹೆಚ್ಚಿನ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ ಪಾಂಡ್ವೆ ಸೂಚಿಸಿದ್ದಾರೆ. ಮುಂಗಾರು ಮಳೆ ಕೊರತೆಯಿಂದ ರೈತರು ಸಂಕಷ್ಟ ಎದುರಿಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಬೆಳೆ ವಿಮೆ ನೋಂದಣಿಯನ್ನು ತಾಲೂಕು, ಹೋಬಳಿ ಹಾಗೂ ಗ್ರಾಮ ಮಟ್ಟದಲ್ಲಿ ವ್ಯಾಪಕಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಹೆಚ್ಚಿನ ಸಂಖ್ಯೆಯ ರೈತರು ವಿಮಾ ವ್ಯಾಪ್ತಿಗೆ ಒಳಗಾಗುವಂತೆ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಹತ್ತಿ ಬೆಳೆಯ ಉತ್ಪಾದಕತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಗುಣಮಟ್ಟದ ಬೀಜ ವಿತರಣೆ, ಗುಚ್ಚ ಪ್ರಾತ್ಯಕ್ಷಿಕೆ, ಉತ್ಪಾದಕತೆ ಅಭಿಯಾನ ಹಾಗೂ ಸಮಗ್ರ ಬೆಳೆ ನಿರ್ವಹಣೆ ಕುರಿತು ರೈತರಿಗೆ ಅರಿವು ಮೂಡಿಸಬೇಕೆಂದು ನಿರ್ದೇಶನ ನೀಡಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೇ 27ರವರೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದ್ದು, ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಸಾರ್ವಜನಿಕರು, ಮೀನುಗಾರರು ಹಾಗೂ ಪ್ರವಾಸಿಗರಿಗೆ ಕೆಲ ನಿಬಂಧನೆಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಈ ಅವಧಿಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳದಂತೆ ಸೂಚಿಸಲಾಗಿದೆ. ನೀರು ಇರುವ ತಗ್ಗು ಪ್ರದೇಶ, ಕೆರೆ, ನದಿ ತೀರ, ಸಮುದ್ರ ತೀರಕ್ಕೆ ಹೋಗದಂತೆ ಸಾರ್ವಜನಿಕರು, ಮುಖ್ಯವಾಗಿ ಮಕ್ಕಳು ಜಾಗೃತಿ ವಹಿಸುವುದು, ಪ್ರವಾಸಿಗರು ಹಾಗೂ ಸಾರ್ವಜನಿಕರು ನದಿ ನೀರಿರುವ ಪ್ರದೇಶ ಮತ್ತು ಸಮುದ್ರಕ್ಕೆ ಇಳಿಯದಂತೆ ಕಟ್ಟೆಚ್ಚರ ವಹಿಸುವುದು, ಕೃಷಿಕರು ಮಳೆ ಸಿಡಿಲಿನಂತಹ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಯಿಂದ ದೂರವಿರುವಂತೆ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆಯಲ್ಲಿ ಶಂಕಿತ ಭಯೋತ್ಪಾದಕ ಬಂಧನ ಖಚಿತಪಡಿಸಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ನಿಯೋಗ ಮನವಿ. ಬೆಳಗಾವಿ, ಬೆಂಗಳೂರಿನಲ್ಲಿ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ನಿವಾಸದ ಮೇಲೆ ಇಡಿ ದಾಳಿ, ದಾಖಲೆಗಳ ಪರಿಶೀಲನೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನ ಹರಿಸುವಂತೆ ಸಚಿವ ಪ್ರಿಯಾಂಕ್ ಖರ್ಗೆಗೆರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಲಹೆ. ಹಾಗೂ ಕೇರಳಂನಲ್ಲಿ ಮಾದಕ ವಸ್ತುಗಳ ಜಾಲ ನಿಗ್ರಹಕ್ಕೆ ಆಪರೇಷನ್ ತೂಫಾನ್ ಸಹಕಾರ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 2:40:35. ಈಗ ಕೇಳಿ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ವಿಷಯ ಮೌನ. ಕೇಳಿದ್ರೆ ಕನ್ನಡದಲ್ಲಿ ಮೌನ ಎಂದರೆ ನಿಶ್ಶಬ್ದ, ಮಾತನಾಡದಿರುವಿಕೆ ಅಥವಾ ಶಾಂತವಾಗಿರುವ ಸ್ಥಿತಿ. ಇದು ಧ್ವನಿ ಇಲ್ಲದಿರುವಿಕೆ ಅಥವಾ ಭಾಷಣದಿಂದ ದೂರವಿರುವುದನ್ನು ಸೂಚಿಸುತ್ತದೆ. ಮಾಹಿತಿಯನ್ನು ಹಾಗೆ ಮುಂದುವರಿಸ್ತೀನಿ. ಈಗ ಇದಕ್ಕೆ ಸಂಬಂಧಿಸಿದ ಹಾಡುಗಳನ್ನು ಈಗ ಕೇಳೋಣ. ಮೊದಲಿಗೆ ಸೂರ್ಯಕಾಂತಿ ಚಿತ್ರದ ಗೀತೆಯನ್ನು ಕೇಳಿ, ಕಾರ್ತಿಕ್ ಅವರ ಧ್ವನಿಯಲ್ಲಿ. ಸಾಹಿತ್ಯ ಕವಿರಾಜ್, ಸಂಗೀತ ಇಳಯರಾಜಾ.

ಚಳಿಯರೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾವು ಆಯ್ದುಕೊಂಡ ಹಾಡಿನ ಪಟ್ಟಿ ಇಂತಿದೆ. ಬೇಡಿ ಬಂದವಳು ಚಿತ್ರದಿಂದ

0: ಈ ಮೂರು ಚಿತ್ರದ ಹಾಡುಗಳಿಗಾಗಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 944-86-40-273 ಕಳಿಸಿ ಸಂಜೆ 4 ಗಂಟೆಯ ನಂತರ.
1: ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ

ಹಿಂದೂ ತತ್ವಶಾಸ್ತ್ರದಲ್ಲಿ ಮೌನವು ಕೇವಲ ಶಬ್ದದ ಕೊರತೆ ಅಲ್ಲ, ಇದು ಮನಸ್ಸಿನ ಶಾಂತಿ, ಆಂತರಿಕ ಶಾಂತತೆ ಮತ್ತು ಸಮಾಧಿಯನ್ನು ಸೂಚಿಸುತ್ತದೆ. ಈಗ ಕೇಳೋಣ ಇದಕ್ಕೆ ಸಂಬಂಧಿಸಿದ ಹಾಡು. ಅರ್ಕಾವತ್ ಚಿತ್ರದ ಗೀತೆ, ಹಾಡಿದರೆ ಸತೀಶ್ ಆರ್ಯನ್ ಹಾಗೂ ಪ್ರಿಯಾ ಯಾದವ್.

ಕೆಳಗರ ಗಮನಿಸಿದ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದ ಹಾಡಿನ ಪಟ್ಟಿ ಇಂತಿದೆ. ಬೇಡಿ ಬಂದವಳು ಚಿತ್ರದಿಂದ ಕೋಟಿಗೊಬ್ಬ ಚಿತ್ರದಿಂದ

ಈ ಮೂರು ಚಿತ್ರದ ಹಾಡುಗಳಿಗಾಗಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 944-864-0273ಕ್ಕೆ ಕಳುಹಿಸಿ 4 ಗಂಟೆಯ ನಂತರ. ಇನ್ನು ಮೌನ ವ್ರತ, ಇದು ಮಾತನಾಡದೆ ನಿಶ್ಶಬ್ದತೆಯನ್ನು ಕಾಪಾಡುತ್ತೇನೆಂದು ಸ್ವಯಂ ಪ್ರೇರಿತವಾಗಿ ಮಾಡುವ ಪ್ರತಿಜ್ಞೆ ಅಥವಾ ವ್ರತವಾಗಿದೆ. ಕೇಳಿದರೆ ಇದಾಗಿತ್ತು ಇಂದಿನ ಮೌನ ವಿಷಯಕ್ಕೆ ಸಂಬಂಧಿಸಿದ ಹಾಡುಗಳು.

ಇದುವರೆಗೂ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಮೌನ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 3 ಗಂಟೆಯಿಂದ 5 ಗಂಟೆವರೆಗೂ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 5:43. ಚಂದ್ರವಳ್ಳಿ ಪ್ರಸಾರಕ್ಕೆ ಎಲ್ಲ ಕೇಳುಗರಿಗೂ ಆತ್ಮೀಯವಾಗಿ ಸ್ವಾಗತ ಕೋರೋದಕ್ಕೆ ಈಗ ಸ್ಟುಡಿಯೋದಲ್ಲಿ ನಾನಿದ್ದೀನಿ, ನಿಮ್ಮ ರೇಡಿಯೋ ಗೆಳತಿ ರಜನಿ ಜಿಆರ್. ಸುಂದರ ಸಂಜೆಯ ಚಂದ್ರವಳ್ಳಿ ಪ್ರಸಾರವನ್ನ ಪ್ರಾರಂಭ ಮಾಡೋಣ. ಮೊದಲ ಕಾರ್ಯಕ್ರಮವಾಗಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.

102.6 ಮೆಗಾಹೆರ್ಟ್ಸ್ನ ಎಲ್ಲ ಕೇಳುಗರಿಗೂ ಇಂದಿನ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ಇವತ್ತು ನಮ್ಮ ನಿಲಯದಿಂದ ಯಾವೆಲ್ಲ ಗೀತೆಗಳು ಪ್ರಸಾರ ಆಗುತ್ತೆ ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬೇಡಿ ಬಂದವಳು ಚಿತ್ರದಿಂದ 7 ಸ್ವರವು ಸೇರಿ ಸಂಗೀತವಾಯಿತು. ಕೋಟಿಗೊಬ್ಬ ಚಿತ್ರದಿಂದ

ಅರೆ ಥೈ ಥೈ ತಂದನ ಈ ಎಂಟರೊಳಗೆ ಉಂಟು ನಮ್ಮ ಜೀವನ ಕಲ್ಯಾಣ ಮಂಟಪ ಚಿತ್ರದಿಂದ 9 9 9 ತೋಳ ಹಳ್ಳಕ್ಕೆ ಬಿತ್ತು. ಈ ಎಲ್ಲ ಗೀತೆಗಳಲ್ಲಿ ಒಂದು ಸಾಮ್ಯತೆ ಇದೆ, ಏನು ಅಂತ ನೀವು ಕೂಡ ಗುರುತಿಸಿರ್ತೀರಿ ಅಂತ ಭಾವಿಸ್ತೀನಿ. 7 8 9 ಈ ಸಂಖ್ಯೆಗಳನ್ನು ಒಳಗೊಂಡಂತಹ ಗೀತೆಗಳಾಗಿವೆ ಇವೆಲ್ಲ. ನಮ್ಮ ಕೇಳುಗರು ಸಾಕಷ್ಟು ಜನ ಅವರ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಯಾರೆಲ್ಲ ಏನೆಲ್ಲ ಬರೆದಿದ್ದಾರೆ ಅಂತ ಒಂದೊಂದಾಗಿ ಸಂದೇಶಗಳನ್ನು ನೋಡ್ತಾ ಹೋಗೋಣ ಇವತ್ತಿನ ಈ ಮೂರು ಗೀತೆಗಳನ್ನು ಕೇಳ್ತಾ. ಹಾಗಾದರೆ ಮೊದಲನೇ ಸಂದೇಶ ಯಾರು ಬರೆದಿದ್ದಾರೆ ನೋಡೋಣ. ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿಯವರು ಬರೀತಾರೆ, ನಿರೂಪಕರಿಗೆ ಸಂಜೆಯ ಶುಭಾಶಯಗಳು ಹಾಗೂ ಇವತ್ತಿನ ಸಿನಿಮಾ ಕಲ್ಯಾಣ ಮಂಟಪ, ಇದರಲ್ಲಿ 9 9 ತೋಳ ಹಳ್ಳಕ್ಕೆ ಬಿತ್ತು ಡಾಕ್ಟರ್ ರಾಜ್ಕುಮಾರ್ ಬಹಳ ಅದ್ಭುತವಾಗಿ ಹಾಡಿರುವ ಸಾಹಿತ್ಯ ಮತ್ತು ಸಂಗೀತದ ಮೂಲಕ ಇರುವ ಹಾಡಿನಲ್ಲಿ ಬರುವ 9 9 ತೋಳ ಪದಪುಂಜವು ತುಂಬಾ ಚತುರತೆಯಿಂದ ಕೂಡಿದೆ. ಇದು ಸಾಂಕೇತಿಕವಾಗಿ ತಮಾಷೆಯ ಸನ್ನಿವೇಶಗಳನ್ನು ವರ್ಣಿಸಲು ಬಳಸಲಾಗಿದೆ. ಹಾಡಿನ ಲಯವು ಕೇಳುಗರನ್ನ ಕುಣಿಸುವುದಷ್ಟೇ ಅಲ್ಲದೆ ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನದ ಶೈಲಿಯು ಹಾಡಿಗೆ ಒಂದು ವಿಶಿಷ್ಟವಾದ ಆಕರ್ಷಣೆಯನ್ನು ನೀಡುತ್ತದೆ. ಕನ್ನಡ ಚಿತ್ರರಂಗದಲ್ಲಿ ಈ ಹಾಡು ತನ್ನದೇ ಆದ ವಿಷಯ ಪಡೆದುಕೊಂಡಿದೆ. ಈ ಹಾಡಿನ ಸಾಹಿತ್ಯ ಬಹಳ ಚೆನ್ನಾಗಿ ಇರುವುದರಿಂದ ಈ ಹಾಡನ್ನ ಕೇಳಲು ಬಯಸುವೆ, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಒಳ್ಳೆಯ ಸಂದೇಶವನ್ನು ಕಳಿಸಿದಿರಿ, ಧನ್ಯವಾದಗಳು ತಮಗೆ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ ನೋಡೋಣ. ನಾಟ್ಯವ ಆಡಲು ಸಂಗೀತದ ಹಿಮ್ಮೇಳದ ಅವಶ್ಯಕತೆ ಇದೆ. ಈ ತಾಳ ಮದ್ದಳೆ ವಾದ್ಯಗಳನ್ನು ನುಡಿಸುವಾಗ ತಾಳ ತಪ್ಪದಂತೆ ಜನರ ಮನಸ್ಸನ್ನು ಸೆಳೆಯಲು ರಾಗ ಸ್ವರ ದಾಟಿಗಳ ಅನುಸರಣೆ ಇರುತ್ತದೆ. ಇದರಿಂದಾಗಿ ಕೇಳುಗರ ಮನ ಸೆಳೆದು ಮನರಂಜಿಸಿ ಮನಗೆಲ್ಲಲು ಒಂದು ವೇದಿಕೆ ಎಂದು ಸಾರುವ ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿನಯದ ಕೋಟಿಗುಬ್ಬ ಚಿತ್ರದ ಅರೆ ಥೈ ಥೈ ತಂದನ ಹಾಡನ್ನ ನಮ್ಮ ಎಲ್ಲಾ ನೃತ್ಯ ಆಸ್ವಾದಕರಿಗೆ ಪ್ರಸಾರಿಸಿ ಕೈವಲ್ಯ ಸಾಹಿತಿ ಭೋಪಾ ವೆಂಕಟೇಶ್, ಲಕ್ಷ್ಮೀ ವೆಂಕಟೇಶ್, ಬೋಧನ ಹೊಸಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಈ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಮುಂದಿನ ಸಂದೇಶ ಕೆ ಶಿವಾನಂದಪ್ಪ, ಎನ್ ಚಂದ್ರಮ್ಮ ಸವಳಂಗ, ನ್ಯೂ ಇಂದಿರಾ ಕಾಲೋನಿ, ನ್ಯಾಮತಿ, ದಾವಣಗೆರೆ ಜಿಲ್ಲೆಯಿಂದ ಬರೀತಾರೆ. ನಿರೂಪಕರಿಗೆ ಸಂಜೆಯ ಶುಭಾಶಯಗಳು, ವಂದನೆಗಳು. ಆರಿಸಿಕೊಂಡ ನಮ್ಮ ಹಾಡು ನಿಮ್ಮ ಅನಿಸಿಕೆಯಲ್ಲಿ ಮೂರು ಚಲನಚಿತ್ರ ಗೀತೆಗಳ ಸೂಪರ್ ಆಗಿವೆ. ಬೇಡಿ ಬಂದವಳು, ಕೋಟಿಗೊಬ್ಬ, ಕಲ್ಯಾಣ ಮಂಟಪ, ಈ ಮೂರು ಚಿತ್ರಗಳ ಮೂರು ಹಾಡುಗಳು ಕೇಳಲು ಇಷ್ಟ. ನೀವು ಆಯ್ಕೆ ಮಾಡಿಕೊಂಡ ಮೂರು ಬೇರೆ ಬೇರೆ ಚಿತ್ರಗಳ ಹಾಡುಗಳು, ನಿರ್ದೇಶನ, ಚಿತ್ರಕಥೆ, ಚಿತ್ರೀಕರಣ ಎಲ್ಲವೂ ಚೆನ್ನಾಗಿದೆ. ಕೇಳೋದಿಕ್ಕೆ ಕಾಯ್ತಾ ಇರ್ತೀವಿ. ನಿರೂಪಕರಿಗೆ ನಮಸ್ಕಾರಗಳು, ಧನ್ಯವಾದಗಳು ಅಂದಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಮಾದಪ್ಪ ಹಾಗೂ ಕೃಷ್ಣ ಕೆಎಂ, ಕಮಂಡಲಗುಂದಿ, ಜಗಳೂರು ತಾಲೂಕು, ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ತುಂಬಾ ಮಧುರವಾದ ಹಾಡುಗಳು. ರಾಗ ತಾಳ ಪಲ್ಲವಿ ಕೂಡ ನನಗೆ ಇಷ್ಟ ಆಗಿದೆ. ಸಾಹಿತ್ಯ ಸಂಗೀತ ಚಿತ್ರಕಥೆ ಸುಮಧುರವಾಗಿದೆ. ನೀವು ಕೊಟ್ಟಿರುವ ಎಲ್ಲ ಹಾಡುಗಳನ್ನು ಇಷ್ಟಪಟ್ಟು ಕೇಳ್ತೇನೆ, ಶುಭ ಸಂಜೆ, ಧನ್ಯವಾದಗಳು ಅಂದಿದ್ದಾರೆ. ತಮಗೂ ಕೂಡ ಧನ್ಯವಾದಗಳು. ಮುಂದಿನ ಸಂದೇಶ ನೋಡೋಣ. ಶಾಂತಾಚಾರ ಬಡಿಗೇರ, ಕೊಕ್ಕನೂರು, ಹರಿಹರ ತಾಲೂಕಿನಿಂದ ಬರೀತಾರೆ. ನಮಸ್ಕಾರ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ, ಸಂಜೆಯ ಚಂದ್ರವಳ್ಳಿ ಪ್ರಸಾರಕ್ಕೆ ಅಂತ ಹೇಳ್ತಾ ಸಂಜೆಯ ಹೊತ್ತಿನ ಸುಮಧುರ ಧ್ವನಿಯಲ್ಲಿ ಕೇಳುಗರ ಮನಕ್ಕೆ ಸಂತಸವನ್ನು ತುಂಬುವಿರಿ. ಮಧುರ ಗೀತೆಗಳ ಜೊತೆಗೆ ಮನರಂಜನೆ ನೀಡುವ ನಿಮ್ಮ ನಿರೂಪಣೆಗೆ ಹೃತ್ಪೂರ್ವಕ ಅಭಿನಂದನೆಗಳು. ನಮ್ಮ ಮೆಚ್ಚಿನ ಚಿತ್ರ ಬೇಡಿ ಬಂದವಳು ಹಾಡು 7 ಸ್ವರವು ಸೇರಿ ಸಂಗೀತವಾಯಿತು. ಈ ಹಾಡು ಕನ್ನಡದ ಪ್ರಸಿದ್ಧ ಚಲನಚಿತ್ರ ಗೀತೆಯ ಸಾಲು. ಈ ಹಾಡು ಪ್ರಕೃತಿಯಲ್ಲಿರುವ ಸಪ್ತ ಅಂಶಗಳ ಮತ್ತು ಸಾಮರಸ್ಯದ ಮಹತ್ವವನ್ನು ಸಾರುತ್ತದೆ. ಸಂಗೀತವು ಸಪ್ತ ಸ್ವರಗಳಾದ ಸ ರಿ ಗ ಮ ಪ ದ ನಿ ಸುಂದರ ಸಮ್ಮಿಳನವಾಗಿದೆ. 7 ಬಣ್ಣಗಳು ಬೆಳಕಿನ ಸ್ಪೆಕ್ಟ್ರಮ್ ಸೇರಿದರೆ ಬಿಳಿಯ ಬಣ್ಣವಾಗುತ್ತದೆ. ಹಾಗೆ 7 ದಿನಗಳು ಸೇರಿ ಒಂದು ವಾರ ಎಂದು ವಿಜ್ಞಾನ ಮತ್ತು ಪ್ರಕೃತಿಯ ನಿಯಮಗಳನ್ನು ಸುಲಭವಾಗಿ ವಿವರಿಸಲಾಗಿದೆ. ವೈಯಕ್ತಿಕವಾಗಿ ಪ್ರತ್ಯೇಕವಾಗಿರುವ ಅಂಶಗಳು ಒಂದಾದಾಗ ಅದ್ಭುತವಾದ ಸೃಷ್ಟಿ ಸಾಧ್ಯವಾಗುತ್ತದೆ ಎಂಬುದು ಇದರ ಒಟ್ಟು ಸಂದೇಶವಾಗಿದೆ. ಈ ಹಾಡಿನ ಸಾಹಿತ್ಯದಲ್ಲಿ ಕೇವಲ ಮಕ್ಕಳಿಗೆ ಮನರಂಜನೆಗೆ ಅಲ್ಲದೆ ಸ್ವಲ್ಪ ಮಟ್ಟಿನ ವಿಜ್ಞಾನದ ವಿಷಯಗಳನ್ನು ಅರ್ಥವಾಗುವಂತೆ ಹೇಳಲಾಗಿದೆ. ಈ ಹಾಡು ಪ್ರಸಾರ ಮಾಡಿ ಧನ್ಯವಾದಗಳು, ಶುಭ ಸಂಜೆ ಅಂತ ಅಂದಿದ್ದಾರೆ. ಧನ್ಯವಾದಗಳು, ತಮಗೂ ಕೂಡ ಒಳ್ಳೆಯ ಸಂದೇಶವನ್ನು ಕಳಿಸಿದ್ದೀರಿ. ಹಾಗಿದ್ರೆ ಕೇಳೋಣ ಈಗ ಬೇಡಿ ಬಂದವಳು ಚಿತ್ರದ ಈ ಗೀತೆಯನ್ನು.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 102.6 ಮೆಗಾ ಹರ್ಟ್ಸ್ಗಳಲ್ಲಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮವನ್ನ ಕಾರ್ಯಕ್ರಮ ಮುಂದುವರೆಸೋಣ. ಮುಂದಿನ ಸಂದೇಶ ಯಾರು ಕಳಿಸಿದ್ದಾರೆ, ಯಾವ ಗೀತೆಯನ್ನ ಇಷ್ಟಪಟ್ಟಿದ್ದಾರೆ, ಏನು ಸಂದೇಶ ಬರೆದಿದ್ದಾರೆ ಆ ಹಾಡಿನ ಬಗ್ಗೆ ಅಂತ ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಬರೀತಾರೆ. ಚಿತ್ರದುರ್ಗ ಆಕಾಶವಾಣಿಯ ಆತ್ಮೀಯ ನಿರೂಪಕರಿಗೆ ಬುಧವಾರದ ಶುಭ ಸಂಜೆ. ಇಂದು ಪ್ರಸಾರವಾಗುತ್ತಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಚಿತ್ರಗಳಿಂದ ಆಯ್ಕೆ ಮಾಡಿಕೊಂಡು ನೀವು ನೀಡಿರುವ ಎಲ್ಲ ಗೀತೆಗಳು ಒಂದಕ್ಕಿಂತ ಒಂದು ಯಾವುದನ್ನು ಆಯ್ಕೆ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಎಲ್ಲವೂ ಸೊಗಸಾಗಿವೆ, ಏಕೆಂದರೆ ಎಲ್ಲ ಗೀತೆಗಳ ಸಾಹಿತ್ಯ ಸಂಗೀತ ಸಂಯೋಜನೆ ಚೆನ್ನಾಗಿದೆ. ಬಹಳ ಸುಮಧುರವಾದ ಸುಶ್ರಾವ್ಯವಾಗಿ ಹಾಗೂ ಅರ್ಥಗರ್ಭಿತವಾಗಿ ಮೂಡಿ ಬಂದಿದೆ. ಹಾಗಾಗಿ ಎಲ್ಲ ಗೀತೆಗಳನ್ನು ದಯವಿಟ್ಟು ಪ್ರಸಾರ ಮಾಡಿ ಕೇಳ್ತೀನಿ, ಧನ್ಯವಾದಗಳು ಅಂದಿದ್ದಾರೆ. ತಮಗೂ ಕೂಡ ಧನ್ಯವಾದಗಳು. ಮುಂದಿನ ಸಂದೇಶ ನೋಡೋಣ. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆಯಿಂದ ಬರೀತಾರೆ. ಸಂಜೆಯ ನಿರೂಪಕರಿಗೆ ನನ್ನ ನಮಸ್ಕಾರಗಳು. ನೀವು ಕೊಟ್ಟಿರುವ 3 ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ. ಸಾಹಿತ್ಯ ಸಂಗೀತ ಚಿತ್ರಕಥೆ ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ. ಎಲ್ಲ ಹಾಡುಗಳು ಕೇಳ್ತೇನೆ, ತಪ್ಪದೇ ಪ್ರಸಾರ ಮಾಡಿ ಅಂತ ಕಳಿಸಿದ್ದಾರೆ. ರತ್ನ ಬಸವರಾಜ್ ಜನತಾ ಕಾಲೋನಿ ಕೊಂಡ್ಲುಹಳ್ಳಿ ಇಂದ ಬರೀತಿದ್ದಾರೆ. ಬೆಳಗಿನ ನಮನ ಭಕ್ತಿಗೀತೆಗಳು ತುಂಬಾ ಚೆನ್ನಾಗಿ ಮೂಡಿಬಂದವು. ಈ ದಿನ ನೀವು ಆಯ್ಕೆ ಮಾಡಿರುವ 3 ಹಾಡುಗಳು ಚೆನ್ನಾಗಿವೆ. ಪ್ರಸಾರ ಮಾಡಿ ಶುಭ ಸಂಜೆ. ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಎಲ್ಲರಿಗೂ ಧನ್ಯವಾದಗಳು ಅಂದಿದ್ದಾರೆ. ತಮಗೂ ಕೂಡ ಧನ್ಯವಾದ. ಮೀರಾ ನಾಡಿಗ್ ಉಪನ್ಯಾಸಕಿ ಚಿತ್ರದುರ್ಗದಿಂದ ಬರೆದಿದ್ದಾರೆ. ಪ್ರೀತಿಯ ನಿರೂಪಕರಿಗೆ ಹಾಗೂ ಕೇಳುಗರಿಗೆ ಶುಭ ಸಂಜೆ. ಈ ಸಂಜೆ ಪ್ರಸಾರವಾಗುತ್ತಿರುವ 3 ಹಾಡುಗಳು ಸೊಗಸಾಗಿದೆ. ಸಾಹಿತ್ಯ ಸಂಗೀತ ಚೆನ್ನಾಗಿದೆ. ಅದರಲ್ಲೂ ನನಗೆ ಇಷ್ಟವಾದ ಹಾಡು ಕಲ್ಯಾಣ ಮಂಟಪ ಚಿತ್ರದ 99 ತೋಳ ಹಳ್ಳಕ್ಕೆ ಬಿತ್ತು. ಈ ಗೀತೆಯು ಮೋಸದ ಜಾಲ ಮಾಯದ

ಲೋಕ ಜನರ ಕಣ್ಣ ಮುಚ್ಚಾಲೆ ಆಟವನ್ನ ಬದುಕಿಗೆ ಹೋಲಿಸಲಾಗಿದೆ. ಒಟ್ಟಾರೆ ರಾಜ್ಕುಮಾರ್ ಕಂಠಸಿರಿಯಲ್ಲಿ ಮೂಡಿರುವ ಈ ಹಾಡು ಗಮ್ಮತ್ತಾಗಿದೆ, ಆಯ್ಕೆಗೆ ಧನ್ಯವಾದಗಳು ಅಂದಿದ್ದಾರೆ. ತಮಗೂ ಕೂಡ ಧನ್ಯವಾದಗಳು. ವಿರೂಪಾಕ್ಷಪ್ಪ, ಭರಮಸಾಗರ, ಚಳ್ಳಕೆರೆ ತಾಲೂಕು, ನಿಮ್ಮ ಹಾಡು, ಮೊದಲನೇ ಹಾಡು ತುಂಬಾ ಚೆನ್ನಾಗಿದೆ ಅಂತ ಬರೆದು ಕಳಿಸಿದ್ದಾರೆ. ಯಾವ ಹಾಡು ಅಂತ ಕೂಡ ಬರೆದು ಕಳಿಸಿ ಮತ್ತೊಮ್ಮೆ ಅಂತ ಹೇಳ್ತಾ ಮುಂದಿನ ಸಂದೇಶ ನೋಡೋಣ. ನಳಿನಿ ಸತೀಶ್, ಸಂಗಮೇಶ್ವರ ಲೇಔಟ್, ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿದೆ, ನನಗೆ ಎಲ್ಲ ಹಾಡುಗಳು ಇಷ್ಟ ಆಗಿದೆ, ಸಾಹಿತ್ಯ ಸಂಗೀತ ಕೂಡ ಚೆನ್ನಾಗಿದೆ, ನಾನು ಎಲ್ಲ ಹಾಡುಗಳನ್ನ ಕೇಳ್ತೇನೆ, ಮರೆಯಲಾಗದ ಹಾಡುಗಳು, ಧನ್ಯವಾದಗಳು, ಶುಭ ಸಂಜೆ ಅಂದಿದ್ದಾರೆ. ತಮಗೂ ಕೂಡ ಧನ್ಯವಾದ. ರಾಯಭಾಗ ತಾಲೂಕು ಮೊಗಳಕೂಡದಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್, ಅಭಿಷೇಕಯ್ಯ ಹಿರೇಮಠ್ ಬರೆದಿದ್ದಾರೆ. ಇಂದಿನ ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿದೆ, ಅರ್ಥಗರ್ಭಿತವಾಗಿದೆ, ಸಾಹಿತ್ಯ ಮತ್ತು ಸಂಗೀತ ಉತ್ತಮವಾಗಿದೆ, ಧನ್ಯವಾದಗಳು ಅಂದಿದ್ದಾರೆ. ತಮಗೂ ಕೂಡ ಧನ್ಯವಾದಗಳು. ಹಾಯ್, ಹಲೋ, ಗುಡ್ ಈವ್ನಿಂಗ್. ಇವತ್ತು ನೀವು ಕೊಟ್ಟಿರುವ ಹಾಡುಗಳು ಒಂದಕ್ಕಿಂತ ಒಂದು ಸುಮಧುರವಾಗಿದೆ ಹಾಡುಗಳು. ಎಲ್ಲ ಹಾಡುಗಳು ಸಾಹಿತ್ಯ ಸಂಗೀತ, ಅವರವರ ಪಾತ್ರ ತುಂಬಾ ಚೆನ್ನಾಗಿದೆ, ಎಲ್ಲ ಹಾಡುಗಳು ಕೇಳ್ತೀನಿ ಅಂತಿದ್ದಾರೆ ಅಮೃತ ರಮೇಶ್ ಚಿತ್ರದುರ್ಗದಿಂದ. ಧನ್ಯವಾದಗಳು. ಅದೇ ಮೂರು ಹಾಡುಗಳಲ್ಲಿ ಯಾವುದು ಇಷ್ಟ ಅಂತ ಕೂಡ ಬರೆದು ಕಳಿಸಿದ್ರೆ ನಮಗೂ ಕೂಡ ತುಂಬಾ ಸಂತೋಷ ಆಗುತ್ತೆ. ಮುಂದಿನ ಕಾರ್ಯಕ್ರಮದಲ್ಲಿ ಬರೆಯೋ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಮುಂದಿನ ಸಂದೇಶ ನೋಡೋಣ. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ, ಭದ್ರೆ, ಭಾಗ್ಯಜ್ಯೋತಿ ಹಾಗೂ ಭದ್ರೆ ಬಂಧುಗಳು ಬರೀತಾರೆ. ಪ್ರೀತಿಯ ಮೆಚ್ಚಿನ ನಿರೂಪಕಿಯಾದ ರಜನಿ ಜಿಆರ್ ಮೇಡಮ್ ಅವರಿಗೆ ಶುಭ ಸಂಜೆ, ನಮಸ್ಕಾರಗಳು. ಕಲ್ಯಾಣ ಮಂಟಪ ಚಿತ್ರದ 99 ತೋಳ ಹಳ್ಳಕ್ಕೆ ಬಿತ್ತು ಈ ಹಾಡನ್ನು ದಯವಿಟ್ಟು ಪ್ರಸಾರ ಮಾಡ್ರಿ ಎಂದಿದ್ದಾರೆ. ಧನ್ಯವಾದಗಳು ತಮಗೆ. ಚಿತ್ರದುರ್ಗ ಆಕಾಶವಾಣಿಗೆ ಸಂಜೆಯ ಶುಭಾಶಯ, ಓಕೆ, ಶುಭೋದಯ ಅಂತ ಬರೆದಿದ್ದೀರಿ, ಪರವಾಗಿಲ್ಲ. ಸಂಜೆನೂ ಕೂಡ ಶುಭೋದಯ ಅಂತಿದ್ದೀರಿ, ಪರವಾಗಿಲ್ಲ. ಈ ದಿನದ ಎಲ್ಲ ಮೂರು ಹಾಡುಗಳು ಸುಮಧುರವಾಗಿದೆ. ರಾಜ್ಕುಮಾರ್ ಅವರ ವಾಯ್ಸ್ನಲ್ಲಿ ಬಂದಂತಹ ಹಳ್ಳಕ್ಕೆ ಬಿತ್ತು ತುಂಬಾ ಚೆನ್ನಾಗಿದೆ. ಭಾನುಪ್ರಕಾಶ್, ಲೆಕ್ಕ ಪರಿಶೋಧಕರು ಅರಸೀಕೆರೆಯಿಂದ ಬರೆದಿದ್ದಾರೆ. ಓಕೆ, ಧನ್ಯವಾದಗಳು ತಮಗೆ ಸಂದೇಶಕ್ಕಾಗಿ ಅಂತ ಹೇಳ್ತಾ ನಾವೀಗ ಕೇಳೋಣ ಕೋಟಿಗೊಬ್ಬ ಚಿತ್ರದ ಈ ಗೀತೆಯನ್ನು.

ಕೇಳುಗರೆ ಗಮನಿಸಿ, ಇಂದು ಸಂಜೆ 5:30 ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನಿನ್ ಕಾರ್ಯಕ್ರಮವಿದೆ. ನೀವು ಕೂಡ ನಮಗೆ ಕರೆ ಮಾಡಬಹುದು. ನಾನು ಕೊಟ್ಟಿರುವಂತಹ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳಬಹುದು. ನೀವು ಕರೆ ಮಾಡಬೇಕಾದ ಫೋನ್ ಸಂಖ್ಯೆ 9:11:97:0722. ಈ ಸಂಖ್ಯೆಗೆ ಕರೆ ಮಾಡುವ ಮೂಲಕ ನಾನು ಕೊಟ್ಟಂತಹ ವಿಷಯದೊಂದಿಗೆ ಮಾತನಾಡುತ್ತಾ ಹೋಗೋಣ. ಇನ್ನೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಕೇಳ್ತಾ ಇದ್ದೀವಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಮುಂದಿನ ಸಂದೇಶ ನೋಡೋಣ. ಶುಭ ಸಂಜೆ ಆಕಾಶವಾಣಿ. ಇಂದಿನ ಹಾಡುಗಳು ಎಲ್ಲ ಅದ್ಭುತವಾಗಿವೆ. ನಿಮ್ಮ ನಿರೂಪಣಾ ಶೈಲಿ ಕೂಡ ಚೆನ್ನಾಗಿದೆ. ಧನ್ಯವಾದಗಳು ಅಂತ ಬರೆದಿದ್ದಾರೆ ಡಾಕ್ಟರ್ ತುಳಸಿ ರಂಗನಾಥ್, ತರಳುಬಾಳು ನಗರ ಚಿತ್ರದುರ್ಗದಿಂದ ಬರೆದಿದ್ದಾರೆ. ಮುಂದಿನ ಬಾರಿ ಸಂದೇಶ ಕಳಿಸುವಾಗ ಯಾವ ಹಾಡು ಇಷ್ಟ ಆಯಿತು ಅಂತ ಕೂಡ ಬರೆದು ಕಳಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಮುಂದಿನ ಸಂದೇಶಕ್ಕೆ ಹೋಗೋಣ. ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡರ ರಮೇಶ್ ಅವರು ಬರೀತಾರೆ. ನಿಮ್ಮ ನಿರೂಪಣೆ ಚೆನ್ನಾಗಿದೆ ಮತ್ತು ಈ ದಿನ ಮೂರು ಹಾಡುಗಳು ತುಂಬಾ ಸುಮಧುರವಾಗಿದೆ. ನನಗೆ ಇಷ್ಟವಾದ ಗೀತೆ ಕೋಟಿಗುಬ್ಬ ಚಿತ್ರದಿಂದ ಥೈ ಥೈ ತಂದನ ಗೀತೆ. ಸಂಗೀತ ಸಾಹಿತ್ಯ ಕೂಡ ತುಂಬಾ ಚೆನ್ನಾಗಿದೆ. ಸಾಹಿತ್ಯದಿಂದ ಕೂಡಿದ ಗೀತೆ ಪ್ರಸಾರ ಮಾಡಿ ಧನ್ಯವಾದಗಳು ಮೇಡಮ್ ಅಂದಿದ್ದಾರೆ. ಧನ್ಯವಾದಗಳು ತಮಗೂ ಕೂಡ. ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ ಇಂದ ಬರೀತಾರೆ. ನಿಮ್ಮ ಆಯ್ಕೆ ಹಾಡುಗಳು ಎಲ್ಲವೂ ತುಂಬಾ ಚೆನ್ನಾಗಿದೆ. ನಿಮ್ಮ ಆಯ್ಕೆಗೆ ಧನ್ಯವಾದಗಳು ಮೇಡಮ್ ಅಂತ ಎಲ್ಲವೂ ಕೇಳ್ತಾ ಇದ್ದೀವಿ ಮೇಡಮ್ ಹಾಡುಗಳು ಅಂತ ಬರೆದು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು ತಮಗೆ. ಮುಂದಿನ ಸಂದೇಶ. ಬೆಳಗಾವಿ ತಾಲೂಕಿನ ಸುಳೆಬಾವಿ ಗ್ರಾಮದ ಶಿವಾನಂದ್, ಶಶಿಕಲಾ, ಶ್ರವಣ್, ಶ್ರೇಯಸ್ ಇವರಿಗೆ ಮೂರು ಗೀತೆಗಳನ್ನ ಪ್ರಸಾರ ಮಾಡಿ ವಿನಂತಿ ದಯಮಾಡಿ ಶುಭ ಸಂಜೆ ನಮಸ್ಕಾರಗಳು ಅಂದಿದ್ದಾರೆ. ತಮಗೂ ಕೂಡ ನಮಸ್ಕಾರ, ಧನ್ಯವಾದಗಳು ಸಂದೇಶಕ್ಕಾಗಿ. ಕೋಟಿಗೊಬ್ಬ ಚಿತ್ರದ ಹಾಡು ತುಂಬಾ ಚೆನ್ನಾಗಿದೆ. ರಾಗ, ತಾಳ, ಲಯ, ಶ್ರುತಿ ತುಂಬಾ ಚೆನ್ನಾಗಿದೆ. ಪ್ರಸಾರಕರಿಗೆ ತುಂಬಾ ಧನ್ಯವಾದಗಳು. BH ಸೈಯದ್ ಅಹಮದ್ ಬಹದ್ದೂರ್ ಘಟ್ಟ ಚಿತ್ರದುರ್ಗ ತಾಲೂಕಿನಿಂದ ಈ ಸಂದೇಶವನ್ನ ಕಳಿಸ್ತಿದ್ದಾರೆ. ಧನ್ಯವಾದಗಳು ತಮಗೂ ಕೂಡ ಸಂದೇಶಕ್ಕಾಗಿ. ಸಂಜೆ ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ರಜನಿ ಮೇಡಮ್ ಅವರಿಗೆ ನಮಸ್ಕಾರಗಳು. ಹೇಗಿದ್ದೀರಾ ಅಂತಿದ್ದಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಈ ದಿನ ನೀವು ಆಯ್ಕೆ ಮಾಡಿರುವ ಮೂರು ಹಾಡುಗಳಲ್ಲಿ ನಮಗಾಗಿ ಕಲ್ಯಾಣ ಮಂಟಪ ಚಿತ್ರದಿಂದ 9:09 ತೋಳ ಹಳ್ಳಕ್ಕೆ ಬಿತ್ತು ಡಾಕ್ಟರ್ ರಾಜಣ್ಣನವರ ಕಂಠಸಿರಿಯಲ್ಲಿ ಮೂಡಿಬಂದ ಈ ಗೀತೆ ನಮಗೆ ತುಂಬಾ ಇಷ್ಟ. ಏಕೆಂದರೆ ನಾವು ಯಾವುದಾದರೂ ವ್ಯವಹಾರದಲ್ಲಿ ಮೋಸ ಹೋದಾಗ ಈ ಹಾಡು ನಮಗೆ ಥಟ್ಟನೆ ನೆನಪಾಗುತ್ತದೆ. ಈ ಹಾಡಿಗಾಗಿ ನಾವು ಕಾತರದಿಂದ ಕಾಯುತ್ತಿದ್ದೇವೆ. ಧನ್ಯವಾದಗಳು ನಮಸ್ಕಾರ ಅಂದಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ. ಧನ್ಯವಾದಗಳು ತಮಗೆ ಸಂದೇಶಕ್ಕಾಗಿ. ಅದ್ಭುತ ಶುಭ ಸಂಜೆಯಲ್ಲಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಸಂಜೆಯಲ್ಲಿ ಅದ್ಭುತವಾಗಿ ಮೂಡಿ ಬರುತ್ತಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆಯ ಈ ದಿನದ ಹಾಡು ಬೇಡಿ ಬಂದವಳು ಚಿತ್ರದಿಂದ 7 ಬಣ್ಣ ಸೇರಿ ಈ ಹಾಡನ್ನು ಪ್ರಸಾರಿಸಿ. ಇನ್ನು ಈ ಹಾಡು ಜೀವನದ ಸಂಬಂಧಗಳ ಮಧುರ

0: ಬಾಂಧವ್ಯಗಳ ಭಾವಗೀತೆ, ಬಣ್ಣ ಹಾಗೂ ಜೀವನದ ಮೌಲ್ಯಗಳನ್ನು ಮತ್ತು ಜೀವನದ ಉಯ್ಯಾಲೆಯಲ್ಲಿ ತೇಲಾಡುವ ಪ್ರತಿ ಕ್ಷಣವು ಭಗವಂತನ ಅನುಗ್ರಹ, ಕೃಪೆ, ವಾತ್ಸಲ್ಯ, ಕರುಣೆ ಇರಲೇಬೇಕು. ಭಗವಂತನ ಅನುಗ್ರಹ ಹಾಗೂ ನಮ್ಮ ನಿತ್ಯ ಜೀವನದ ಮೌಲ್ಯಗಳನ್ನು ಪ್ರತಿನಿಧಿಸುವ ಅರ್ಥಗರ್ಭಿತವಾದ ಪದಗಳಿಂದ ರಚಿಸಿರುವ ಹಾಡಾಗಿದೆ. ತುಂಬ ಅಂದ ಚಂದದ ಗೀತೆ. ಅಂದಿಗೂ ಇಂದಿಗೂ ಎಂದೆಂದಿಗೂ ಈ ಹಾಡನ್ನು ಕೇಳುತ್ತಾ ಮೈಮರೆಯಬಹುದು. ಶುಭ ಬುಧವಾರದ ಸಂಜೆಯಲ್ಲಿ ನಿಮ್ಮ ಎಲ್ಲ ಹಾಡುಗಳು ಬಹಳಷ್ಟು ಜನಪ್ರಿಯ ಆಗಿರುವ ಹಾಡುಗಳು. ಈ ಹಾಡಿನಲ್ಲಿ ಗೀತೆ ರಚನೆ, ಸಂಗೀತ, ಛಾಯಾಗ್ರಹಣ, ದೃಶ್ಯ ಮಾಧ್ಯಮ, ನಿರ್ದೇಶನ ತುಂಬ ಚೆನ್ನಾಗಿದೆ ಅಂದಿದ್ದಾರೆ ಬಿ ಕೆ ನಾಗರಾಜ್, ಬಿ ಕೆ ಪದ್ಮಲತಾ ಗಾಯತ್ರಿ, ಕೆ ವಿ ರಘುನಂದನ್ ದಳಪತಿ ಚಳ್ಳಕೆರೆಯಿಂದ ಈ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ತಮಗೆ ಸಂದೇಶಕ್ಕಾಗಿ. ಇಲ್ಲಿ ಸಂಜೆಯ ಇಳಿ ಸಂಜೆಯ ಇರಬಹುದು ಅನ್ಕೋತೀನಿ. ಓಕೆ, ಇಳಿ ಸಂಜೆಯ ತಂಪಾದ ಹೊತ್ತಿನಲ್ಲಿ ಇಂಪಾದ ಸುಮಧುರ ಗೀತೆಗಳು ಕೇಳುಗರ ಮನಸ್ಸಿಗೆ ಅರ್ಪಿಸಲು ಬಂದ ನೈಜ ನಿರೂಪಕರಿಗೆ ನನ್ನ ನಮನಗಳು. ಇಂದಿನ ಮೂರು ಗೀತೆಗಳು ಆರಂಭದ ಪದದ ನುಡಿಗಳಾದ 7, 8, 9 ಎಂಬ ಶೀರ್ಷಿಕೆಯಿಂದ ಪ್ರಾರಂಭವಾಗುವ ಗೀತೆಗಳು ಒಂದು ರೀತಿ ಕೇಳುಗರಿಗೆ ಸ್ವಲ್ಪ ವಿಶೇಷವಾದ ಅನುಭವ ನೀಡುವುದರ ಜೊತೆಗೆ ಹಾಡಿನ ಸಾಲಿನ ಸಾಹಿತ್ಯದ ಒಂದೊಂದು ಪದಗಳು ಸಹ ಬಹುತೇಕರ ಜೀವನದಲ್ಲಿ ಸಹಜ ಘಟನೆಗಳು ನಡೆಯುತ್ತಿರುತ್ತವೆ. ಆರಂಭದ ಗೀತೆ ಆದ 7 ಸ್ವರವು ಸೇರಿ ಸಂಗೀತವಾಯಿತು ಎಂಬ ಹಾಡಿನ ಮೆರುಗು ಹೆಚ್ಚಿಸಲು ಅರ್ಥ ಕೊಡುವುದರ ಜೊತೆಗೆ ಕೇವಲ ಒಂದು ಸ್ವರವೇ ಹಾಡಾಗಿ ಅನೇಕ ಭಾವಗೀತೆಗಳು, ಜನಪದ ಗೀತೆಗಳು ಮತ್ತು ವಚನ ಗೀತೆಗಳು ಮೂಡಿಬಂದ ತಮ್ಮ ಹಾಡಿನ ಸಾಹಿತ್ಯದ ಒಳ ಅರ್ಥಗಳು ಪ್ರತಿಯೊಬ್ಬರ ಜೀವನಕ್ಕೆ ದಾರಿದೀಪವಾಗುವ ಮತ್ತು ಅರ್ಥೈಸಿಕೊಂಡು ನಡೆದರೆ ಬಾಳು ಬಂಗಾರವಾಗುವ ಪದಗಳೇ ಹಾಡಿನ ಮೆರಗು ಹೆಚ್ಚಿಸಲು ಸಹಾಯವಾಗುತ್ತದೆ. ಅಂದಮೇಲೆ ಕೇವಲ ಒಂದು ಸ್ವರವೇ ಇಷ್ಟು ಅರ್ಥ ಕೊಟ್ಟರೆ 7 ಸ್ವರ ಸೇರಿದರೆ ಮತ್ತೆ ಎಷ್ಟು ಅರ್ಥ ಕೊಡಬಹುದೆಂದು ನೀವೇ ಊಹಿಸಿಕೊಳ್ಳಿ ಅಂದಿದ್ದಾರೆ ಉಮೇಶ್ ಸಿರಿಗೆರೆಯವರು. ಈ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮಗೆ ಸಂದೇಶ ಕಳಿಸಿದ್ದಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶಕ್ಕೆ ಹೋಗ್ತೇನೆ. ತುಂಗಭದ್ರಾ ನದಿ ದಡದಲ್ಲಿ ಇರುವ ಪುಣ್ಯಕ್ಷೇತ್ರ ಹರಿಹರದ ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಇವರು ಬರೀತಾರೆ, ಕೋಟಿಗೊಬ್ಬ ಮತ್ತು 9 ಹಾಡು ನನಗೂ ಇಷ್ಟ ರೀ. ಸಾಹಿತ್ಯ ಸಂಗೀತ ತುಂಬಾ ಅದ್ಭುತವಾಗಿದೆ, ಕೇಳಲು ತುಂಬಾ ಚೆನ್ನಾಗಿದೆ. ಕಲ್ಲಿನಕೋಟೆ ಚಿತ್ರದುರ್ಗ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ ಅಂದಿದ್ದಾರೆ. ತಮಗೂ ಕೂಡ ಶುಭ ಸಂಜೆ. ಗುರುಮೂರ್ತಿ ಜಿಬಿ ಶಿಕ್ಷಕರು ಗೋನೂರು ಸಂಜೆಯ ನಿರೂಪಕರಿಗೆ ಧನ್ಯವಾದಗಳು. ಅಣ್ಣವರ ಧ್ವನಿಯಲ್ಲಿ ಮೂಡಿ ಬಂದಿರುವ 9 ತೋಳಹಳ್ಳಕ್ಕೆ ಬಿತ್ತು ಈ ಹಾಡು ತುಂಬಾನೇ ಅರ್ಥಗರ್ಭಿತವಾಗಿದೆ. ಇದನ್ನ ನಮ್ಮ ಎಫ್ಎಂನಲ್ಲಿ ಕೇಳೋದು ಇನ್ನೂ ಖುಷಿ ಮೇಡಮ್. ಆಕಾಶವಾಣಿ ಕೇಳುಗರಿಗೆ ಶುಭ ಸಂಜೆ ಅಂದಿದ್ದಾರೆ. ಧನ್ಯವಾದಗಳು ತಮಗೆ. ಎನ್ ಮಾರಣ್ಣ ಶಿಕ್ಷಕರು ತಳಕು ಚಳ್ಳಕೆರೆ ತಾಲೂಕು ಸಂಜೆಯ ನಿರೂಪಕರಿಗೆ ನನ್ನ ನಮಸ್ಕಾರಗಳು. ನೀವು ಕೊಟ್ಟಿರುವ 3 ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ. ಸಾಹಿತ್ಯ, ಸಂಗೀತ, ಚಿತ್ರಕಥೆ, ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ. ಎಲ್ಲ ಹಾಡುಗಳು ಕೇಳ್ತೇನೆ, ತಪ್ಪದೇ ಪ್ರಸಾರ ಮಾಡಿ ಅಂದಿದ್ದಾರೆ. ಧನ್ಯವಾದಗಳು ತಮಗೆ. ನಿರೂಪಕರಿಗೆ ನಮಸ್ಕಾರಗಳು. ನಿಮ್ಮ ಆಯ್ಕೆಯ ಚಂದದ 3 ಗೀತೆಗಳಲ್ಲಿ ಕೋಟಿಗೊಬ್ಬ ಚಿತ್ರದ ರೇ ಥೈ ಥೈ ತಂದನ ಗೀತೆ ಇಷ್ಟ ಆಯಿತು. ಗೀತೆಗಳ ಆಯ್ಕೆ ತುಂಬಾ ಚೆನ್ನಾಗಿದೆ ಅಂದಿದ್ದಾರೆ ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗಿದ್ರೆ ಎಲ್ಲ ಸಂದೇಶಗಳನ್ನು ಓದಿ ಆಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ನಾವೀಗ ಕೇಳೋಣ ಕಲ್ಯಾಣ ಮಂಟಪ ಚಿತ್ರದ ಈ ಗೀತೆಯನ್ನ.
1: ಅಯ್ಯೋ ಅಯ್ಯೋ ಮಂಕೆ ಸ್ವಲ್ಪನಾದ್ರೂ ಇಲ್ವಾ ಶಂಕೆ, 9 ಎಂಕಿ ಮುಟ್ಬೇಡುವ.

ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಕಲ್ಯಾಣ ಮಂಟಪ ಚಿತ್ರದ ಹಾಡು ಪ್ರಸಾರ ಮಾಡ್ರಿ, ತುಂಬಾ ಇಷ್ಟ ಆಗ್ತಾ ಇದೆ ರೀ. ಜಿಂಜರವಾಡದಿಂದ ಭೀಮೇಶ ತಳವಾರ ತಾಲೂಕು ಅಥಣಿಯಿಂದ ಕಳಿಸಿದ್ದಾರೆ ಈ ಸಂದೇಶವನ್ನ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಇದುವರೆಗೂ ನೀವು ಕೇಳಿದ್ರಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮವನ್ನು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 5:30:46. ಇನ್ನೀಗ ಕೇಳೋಣ ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಏನು ಮಾತಾಡಬೇಕು ಅಂತ ಕುತೂಹಲದಿಂದ ಕಾಯ್ತಾ ಇದ್ದಾರೆ ನಮ್ಮ ಕೇಳುಗರೆಲ್ಲ. ಫೋನ್ನ ಕೈಯಲ್ಲೇ ಹಿಡ್ಕೊಂಡು ಕಾಯ್ತಾ ಇದ್ದಾರೆ ಕರೆ ಮಾಡೋದಕ್ಕೆ. ಯಾವ ವಿಷಯ ಕೊಡ್ತಾರೆ ಮೇಡಮ್, ಏನ್ ಮಾತಾಡೋಣ ಅಂತ ಕಾಯ್ತಾ ಇದ್ದೀರಿ ಅಲ್ವಾ? ಹಾಗಾದ್ರೆ ವಿಷಯ ಇಷ್ಟೇ, ಉದ್ಯೋಗ ಅನ್ನೋದು ನಮ್ಗೆಲ್ಲ ಬೇಕೇ ಬೇಕು ಅಲ್ವಾ? ಏನಾದ್ರು ಒಂದು ಉದ್ಯೋಗ ಮಾಡಲೇಬೇಕು, ಉದ್ಯೋಗಂ ಪುರುಷ ಲಕ್ಷಣಂ ಹೀಗೆಲ್ಲ ಹೇಳೋದನ್ನ ನಾವು ಕೇಳೇ ಇರ್ತೀವಿ. ಆದ್ರೆ ಸ್ವಯಂ ಉದ್ಯೋಗ ಅನ್ನೋದು ಕೂಡ ಒಂದು ಮಾತಿದೆ. ಯಾರ ಕೈ ಕೆಳಗೂ ಕೂಡ ದುಡಿಯೋದಕ್ಕೆ ಇಷ್ಟ ಇಲ್ದಲ್ಲ ಇರೋದು, ನಾನೇ ಒಂದು ಉದ್ಯಮವನ್ನ ಪ್ರಾರಂಭಿಸ್ತೀನಿ, ನಾನೇ ಒಬ್ಬ ಸ್ವಯಂ ಉದ್ಯೋಗಿ ಆಗ್ತೀನಿ ಅಂತ ಸಾಕಷ್ಟು ಸ್ಟಾರ್ಟ್ಅಪ್ಗಳು ಕೂಡ ಓಪನ್ ಆಗ್ತಾ ಇದೆ. ಹಾಗಾದ್ರೆ ಎಲ್ಲರೂ ಸ್ಟಾರ್ಟ್ಅಪ್ ಓಪನ್ ಮಾಡಿದ್ರೆ ಉದ್ಯೋಗಕ್ಕೆ ಹೋಗೋರು ಯಾರು? ಈ ಪ್ರಶ್ನೆ ಕೂಡ ಬರುತ್ತೆ ಅಲ್ವಾ? ಹಾಗಿದ್ರೆ ನಿಮ್ಗೇನನ್ಸುತ್ತೆ, ಉದ್ಯೋಗಕ್ಕೆ ಹೋಗೋದು ಒಳ್ಳೇದಾ, ಸ್ವಯಂ ಉದ್ಯೋಗ ಒಳ್ಳೇದಾ? ಇದೇ ಇವತ್ತಿನ ವಿಷಯ. ಸ್ವಯಂ ಉದ್ಯೋಗ ಮಾಡಬೇಕು ಅಂದ್ರೆ ಬಂಡವಾಳ ಬೇಕು, ಸಾಕಷ್ಟು ರಿಸ್ಕ್ ಕೂಡ ಇರುತ್ತೆ, ಆ ರಿಸ್ಕ್ನ ತಗೋತೀವಿ ಅನ್ನೋ ಅಂತ ಧೈರ್ಯ ಕೂಡ ಬೇಕು.

ಆಗುತ್ತೆ. ಇಲ್ಲ ನಾವು ಉದ್ಯೋಗಕ್ಕೆ ಹೋಗ್ತೀವಿ, ಅದೇ ನಮಗೆ ಇಷ್ಟ. ನಿಮ್ಗೇನನ್ಸುತ್ತೆ, ಉದ್ಯೋಗ ಮಾಡೋದು ಒಳ್ಳೇದಾ ಅಥವಾ ಸ್ವಯಂ ಉದ್ಯೋಗ ಮಾಡೋದು ಒಳ್ಳೇದಾ? ಇದೇ ಇವತ್ತಿನ ವಿಷಯ. ನೀವು ನಮಗೆ ಕರೆ ಮಾಡಬೇಕಾದ ಫೋನ್ ಸಂಖ್ಯೆ 9141970722. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳಬಹುದು.

0: ಗೀತೆಯನ್ನ ಮುಂದುವರಿಸ್ತೀನಿ. ಕರೆ ಬರ್ತಾ ಇದೆ, ನೋಡೋಣ ಯಾರು ಮಾಡಿದ್ದಾರೆ ಅಂತ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡ್ತಿರೋದು? ಶ್ರೀನಿವಾಸ್ ಹೇಳಿ, ಇವತ್ತಿನ ವಿಷಯ ಬಗ್ಗೆ ಏನ್ ಹೇಳ್ತೀರಿ? ಇಸ್ತ್ರಿ ಅಂಗಡಿ ಇದೆ ನಿಮ್ದೆ?
1: ಕೆಲಸ ಸಿಗ್ಲಿಲ್ಲ, ಹಂಗಾಗಿ ಮತ್ತೆ ಇನ್ನೇನ್ ಮಾಡುದಂತಂದ್ರೆ ಒಂದ್ ಪೆಟ್ಟಿಗೆ ಇಟ್ಕೊಂಡು ದಿವಸ ಅಂತ 500-700 ತನಕ ಲೆಕ್ಕ ಮಾಡ್ತೀವಿ. ಅದು ಟೈಮ್ ಇದ್ದಾಗಿಂದ ನಮ್ ತೃಪ್ತಿ ಇದೆ ಮೇಡಮ್ ಅವರೇ. ಮತ್ತೆ ಟ್ರೈನ್ ಹೋಗ್ಬರುತ್ತೆ,
0: ಸ್ವಯಂ ಉದ್ಯೋಗನೇ ಬೆಟರ್ ಅಂತೀರಿ ಹಾಗಾದ್ರೆ?
1: ಸಿಗ್ಲಿಲ್ಲ ಅಂದ್ರೆ ಅದೇ ಬೆಟರ್ ಮೇಡಮ್. ಮತ್ತೆ ಹುಡುಗಿ ಹೋಗುತ್ತೆ, ಜೀವನ ನಡಿಬೇಕಲ್ಲ.
0: ಯಾವತ್ ಬೇಕಾದ್ರೂ ರಜಾ ಹಾಕ್ಬೋದು, ನಮ್ಮ ಕೆಲ್ಸಕ್ಕೆ ನಾವೇ ಮಾಲೀಕರು ಅನ್ನೋ ಹಾಗಿರುತ್ತಲ್ವ?
1: ಇನ್ನೊಬ್ರು ಹಂಗಿರಲ್ಲ.
0: ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೊಂಡ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು. ಕೇಳುಗರೆ, ತಾವು ಕೂಡ ಕರೆ ಮಾಡಬಹುದು, ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಬಹುದು. ಇವತ್ತು ನೀವು ಕರೆ ಮಾಡಬೇಕಾದ ನಮ್ಮ ಟೆಲಿಫೋನ್ ಲೈನ್ ಒಂದೇ ವರ್ಕ್ ಆಗ್ತಾ ಇರೋದು, ಹೀಗಾಗಿ ಒಂದೇ ನಂಬರ್ಗೆ ನೀವು ಕರೆ ಮಾಡಬೇಕಾಗತ್ತೆ. 9141970272 ಈ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳಬಹುದು. ವಿಷಯ ಉದ್ಯೋಗನ, ಸ್ವಯಂ ಉದ್ಯೋಗನ, ಯಾವುದು ಬೆಟರ್ ಅನ್ನೋದು ವಿಷಯ ಆಗಿದೆ. ತಾವು ಕೂಡ ಕರೆ ಮಾಡಿ ಈ ವಿಷಯವಾಗಿ ಅಭಿಪ್ರಾಯವನ್ನು ಹಂಚಿಕೊಳ್ಳಿ.

ಕೇಳುಗರೆ ಕರೆ ಬರ್ತಾ ಇದೆ, ನೋಡೋಣ ಏನ್ ಹೇಳ್ತಾರೆ ಅಂತ. ಹಲೋ, ನಮಸ್ಕಾರ, ಯಾರು ಮಾತಾಡ್ತಿರೋದು?

0: ನಮಸ್ಕಾರ ಹೇಳಿ. ಓಕೆ, ಶಿವಮೊಗ್ಗದಿಂದ ಚಿಕ್ಕಪ್ಪ ಅವರು ಹೇಳಿ, ಇವತ್ತಿನ ವಿಷಯದ ಬಗ್ಗೆ ಏನ್ ಹೇಳ್ತೀರಿ?
1: ಇವತ್ತಿನ ವಿಷಯ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಈಗ ಓದಿ ನೌಕರಿ ಪಡೆದ್ರೆ ಹೊಟ್ಟೆ, ಒಂದ್ ವೇಳೆ ನಾವು ಓದದೇ ಇದ್ರು ಕೂಡ ನಾವು ಸ್ವಯಂ ಉದ್ಯೋಗವನ್ನು ಮಾಡ್ಕೊಂಡು ಜೀವನ ಮಾಡೋದು ಒಳ್ಳೇದು. ಯಾವ್ದೇ ಕೆಲ್ಸ ಆಗಿರ್ಲಿ, ಆ ಕೆಲ್ಸ ಈ ಕೆಲ್ಸ ಅಂತಲ್ಲ, ಯಾವ್ದು ಕೆಲ್ಸ ಸಿಕ್ಕನೋ ಕೆಲ್ಸ ಮಾಡ್ಕೊಂಡು ನಮ್ ಜೀವನ ಮಾಡ್ಕೊಂಡು ಹೋಗೋದು ಒಳ್ಳೇದು. ನಾವು ಅಷ್ಟು ಓದಿದೇವಿ, ನಾವು ಇಂತ ಕೆಲ್ಸ ಮಾಡೋದು ಹೇಗೆ ಅಂತ ಅವ್ರ ಮನಸ್ಸಲ್ಲಿ ಇತ್ತಂದ್ರೆ ಅವರು ಜೀವನದಲ್ಲಿ ಮುಂದೆ ಬರಕ್ ಆಗೋದಿಲ್ಲ, ಅವ್ರು ಹಾಗೆ ಉಳಿದ್ಬಿಡ್ತಾರೆ. ಹಾಗಾಗಿ ಒಂದ್ ವೇಳೆ ಓದಿದ್ಮೇಲೆ ಕೆಲ್ಸ ಸಿಕ್ಕರೆ ಓಕೆ, ಕೆಲ್ಸ ಸಿಗ್ಲಿಲ್ಲ ಅಂದ್ರೆ ಅವ್ರಿಗೆ ಯಾವ ಕೆಲ್ಸ ಸಿಗತ್ತೋ ಆ ಕೆಲ್ಸ ಮಾಡ್ಕೊಂಡು ಅವ್ರ ಜೀವನ ಮಾಡ್ಬೇಕಾಗತ್ತೆ. ಈಗ ನೋಡ್ರಿ, ನಾನು ಉದ್ಯೋಗಕ್ಕೆ ಆಗ್ಲಿಲ್ಲ, ಹಾಗಂತ ನನ್ ಮನೇಲಿ ಇರಕ್ಕಾಗತ್ತ? ಈಗ ನಾನು ಒಂದು ಇಸ್ತ್ರಿ ಅಂಗಡಿ ಇದ್ದಂದು ಶಿವಮೊಗ್ಗದಲ್ಲಿ, ಅದ್ರಲ್ಲೇ ನಮ್ ಜೀವನ ನಡೀತಾ ಇದ್ದೆ. ನಾನು ಹೆಂಡತಿ ಮಕ್ಕಳು ಸಾಕೊಂಡು ನಾನು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ವಾ.
0: ಆದ್ರೆ ಸ್ವಯಂ ಉದ್ಯೋಗ ಮಾಡ್ಬೇಕಾದ್ರೆ ಬಂಡವಾಳ ಹಾಕ್ಬೇಕಲ್ಲ?
1: ಒಂದ್ಸಲ ಬಂಡವಾಳ ಹಾಕಿದ್ರೆ ಮುಗಿತು ಮೇಡಮ್ ಅವ್ರೆ. ಒಂದ್ಸಲ ಬಂಡವಾಳ ಹಾಕಿದ್ಮೇಲೆ ಅದು, ಈಗ ನಾವು ಇಸ್ತ್ರಿ ಅಂಗಡಿ ಮಾಡಕ್ಕೆ ಎಷ್ಟು ಬಂಡವಾಳ ಹಾಕಿರ್ತೇವೆ ಹೇಳ್ರಿ? ಈಗ ನಾವು ಒಂದು ಅಡ್ಜಸ್ಟ್ ಕಟ್ಟಕ್ಕೆ ಒಂದು 25,000 ಕಟ್ಟಿರ್ತೇವೆ. ಆಮೇಲೆ ತಿಂಗಳ ತಿಂಗಳ ನಾವು ದುಡಿಮೆ ಮಾಡಿದ್ರೆ ಪರಿಗೆ ತಂಗಿ ಅಂತ, ನಾವು ಕರೆಂಟ್ ಬಿಲ್ ತಂಗಿ ಅಂತ ನಮ್ಮ ಜೀವನ ಅಂತ ಹೋಗುತ್ತಲ್ಲ ಮೇಡಮ್ ಅವ್ರೆ.
0: ಅಂದ್ರೆ ಒಂದ್ಸಲ ಬಂಡವಾಳ ಹಾಕಿದ್ರೆ ದುಡಿಮೆನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಹುದು ಅಂತೀರಿ?
1: ಅದ್ರಲ್ಲಿ ಬರ್ತಕ್ಕಂತ ನಾವು ದುಡ್ಡು ಮೇಲೆ ನಾವೆಲ್ಲಾದ್ರೂ ನಮ್ಮ ಸಮಸ್ಯೆಗಳನ್ನೆಲ್ಲ ಸಾಲ್ವ್ ಮಾಡ್ಕೊಂತ ಹೋಗ್ಬೋದು. ಒಂದ್ಸಲ ಬಂಡವಾಳ ಯಾವುದೇ ಒಂದ್ ಅದನ್ನಷ್ಟೇ, ಒಂದ್ ಬೇಕರಿ ಆಗಿರ್ಬೋದು, ಒಂದ್ ಬಟ್ಟೆ ಅಂಗಡಿ ಆಗಿರ್ಬೋದು, ಒಂದ್ರೆ ಈಗ ಲಾಡ್ಜ್ ಕಟ್ಟಿ ಕಟ್ಟಿ ಬಾಡಿಗೆ ಕೊಡ್ತಾರೆ ಅಂದಾಗ ಅದಕ್ಕೂ ಕೂಡ ಒಂದ್ಸಲ ಬಂಡವಾಳ ಹಾಕಿದ್ರೆ ಮುಗಿತು. ಹಾಗಾಗಿ ಒಂದ್ಸಲ ನಾವು ಬಂಡವಾಳ ಹಾಕಿ ನಾವು ಅದ್ರಲ್ಲಿ ನಾವು ಬರ್ತಕ್ಕಂತ ಆದಾಯದಲ್ಲಿ ನಮ್ ಜೀವನ ಮಾಡ್ತಾ ಹೋಗ್ಬೋದು. ಹಾಗೆಲ್ಲ ಹಾಗೆ ಮಾಡಿದಾಗ ಮಾತ್ರ ನಾವು ಜೀವನ ಮಾಡಕ್ ಸಾಧ್ಯ. ನಾವು ಅಯ್ಯೋ ನಾವು ಡಿಗ್ರಿ ಮಾಡಿದವಿ, MBBS ಮಾಡಿದವಿ, ನಾವು ಈ ಕೆಲ್ಸ ಮಾಡಿದ್ರೆ ಹೆಂಗೆ ಅಂದ್ರೆ ಜೀವನ ಕೊಟ್ಟು ಹಂಗೆ ಇರ್ಬೇಕಾಗುತ್ತೆ.
0: ಇಲ್ಲ, ಯಾವ ಕೆಲ್ಸನು ಆ ದೊಡ್ಡದು ಚಿಕ್ಕದು ಅಂತ ಅಳಿಯೋದ ಅಲ್ಲ. ಆದ್ರೆ ಉದ್ಯೋಗ ಮಾಡ್ಬೇಕಾದ್ರೆ ಒಬ್ಬರ ಕೈ ಕೆಳಗ ನಾವು ಉದ್ಯೋಗಕ್ಕೆ ಹೋಗ್ತೀವಿ, ಆಮೇಲೆ ಆಫೀಸ್ ಅಲ್ಲಿ ಎಷ್ಟೊತ್ತು ಇರ್ತೀವಿ ಅಷ್ಟೊತ್ತು ಮಾತ್ರ ಉದ್ಯೋಗ ಮಾಡ್ತೀವಿ, ಮನೆಗ್ ಬಂದ್ಬಿಡ್ತೀವಿ. ಈ ಸ್ವಯಂ ಉದ್ಯೋಗದಲ್ಲಿ ಸ್ವಲ್ಪ ಜವಾಬ್ದಾರಿ ಕೂಡ ಇರುತ್ತೆ, ನಾವು ದುಡ್ದಷ್ಟೇ ನಮ್ ಕೈಗ್ ಬರೋದು. ಹೀಗಾಗಿ ನಾವ್ ಅಂಗಡಿನ ಇಟ್ಕೊಂಡ್ರೆ ಅಂಗಡಿನ ಒಂದಿನ ಮುಚ್ಚದಲೆ ಜನಕ್ಕೆ ಬೇಕಾದಷ್ಟು ಟೈಮ್ಗೆ ನಾವು ಅದಕ್ಕೆ ಒದಗ್ಬೇಕು, ಅದನ್ನ ಕೊಡ್ಬೇಕು, ಜನರ ವಿಶ್ವಾಸ ಗಳಿಸ್ಬೇಕು.
1: ಹೌದು, ಜನರ ವಿಶ್ವಾಸ ಗಳಿಸ್ಬೇಕು. ಅದನ್ನ ನಾವು ಅವ್ರಿಗೆ ಯಾವ್ದು ಟೈಮಿಗೆ ನಾವು ಏನ್ ನಾವು ಕೊಡ್ತೀವಿ ಅಂತ ಹೇಳಿತ್ತೋ ಆ ಟೈಮಿಗೆ ಅವ್ರಿಗೆ ಕರೆಕ್ಟ್ ಆಗಿ ಕೊಡ್ಬೇಕಾಗುತ್ತೆ. ಅದನ್ನ ಇವತ್ತು ನಾವು ನಮ್ಗೆ ಯಾಕೋ ಬೇಜಾರಾಗಿದ್ಯಪ್ಪ ಅಂದ್ರೆ ಯಾರಿಗೂ ರಜೆ ಕೇಳೋದ್ ಬೇಕಾಗಿಲ್ಲ, ಲೀವ್ ಚೀಟಿ ಬರೆಯೋದ್ ಬೇಕಾಗಿಲ್ಲ, ಸಲ ಮುಡಿಯೋದ್ ಬೇಕಾಗಿಲ್ಲ.
0: ಅದಕ್ಕೆ ಹೇಳಿದ್ದು ನಾನು, ನಿಮ್ಮ ಉದ್ಯೋಗಕ್ಕೆ ನೀವೇ ಮಾಲೀಕರು ಅಂತ. ಓಕೆ, ಒಳ್ಳೆ ವಿಷಯ ಹೇಳಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.
1: ನಮಸ್ಕಾರ.
0: ನಮಸ್ಕಾರ ಕೇಳಿದ್ರೆ, ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ ಗಳಲ್ಲಿ ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮವನ್ನ. ಇಂದಿನ ವಿಷಯ ಉದ್ಯೋಗನ, ಸ್ವಯಂ ಉದ್ಯೋಗನ, ಯಾವುದು ಬೆಟರ್, ಯಾವುದು ಉತ್ತಮವಾಗಿರುತ್ತೆ, ಉದ್ಯೋಗ ಮಾಡೋದಾ ಅಥವಾ ಸ್ವಯಂ ಉದ್ಯೋಗ ಮಾಡ್ಬೇಕಾದ್ರೆ ಅದಕ್ಕೆ ಬಂಡವಾಳ ಬೇಕು, ಬಂಡವಾಳ ಹಾಕೋಷ್ಟು ದುಡ್ಡಿದ್ಯಾ, ಹಾಕಿದ ಬಂಡವಾಳನ ಮತ್ತೆ ಮರು ನಾವು ಗಳಿಸ್ತೀವ, ಅದೆಲ್ಲ ಪ್ರಶ್ನೆ ಬರುತ್ತೆ. ಹಾಗಾಗಿ ಯಾವುದು ಉತ್ತಮ ಅನ್ನೋದು ಇಂದಿನ ವಿಷಯ. ನೀವು ಕೂಡ ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಬಹುದು. ನೀವು ಕರೆ ಮಾಡಬೇಕಾದ ಫೋನ್ ಸಂಖ್ಯೆ 9141917727.

0: ಕರೆ ಬರ್ತಾ ಇದೆ, ನೋಡೋಣ. ಹಲೋ
1: ಹಲೋ
0: ಹಲೋ, ನಮಸ್ಕಾರ, ಯಾರು ಮಾತಾಡ್ತಿರೋದು? ಕಮಲಾ ಅವರು ಹೇಳಿ, ಇವತ್ತಿನ ವಿಷಯವಾಗಿ ಏನ್ ಹೇಳ್ತೀರಿ? ನೀವೇನ್ ಮಾಡ್ಕೊಂಡಿರೋದು ಕಮಲಾ ಅವರೇ? ಟೈಲರಿಂಗ್ ಮಾಡ್ತೀರಿ? ಓಕೆ, ಟೈಲರಿಂಗ್ ಮಾಡ್ಬೇಕು ಅಂದ್ರೆ ಅದು ಕೂಡ ಒಂದು ಸ್ವಯಂ ಉದ್ಯೋಗನೇ. ಹೌದು, ಇದನ್ನ ನೀವು ಮನೆ ಮಟ್ಟಿಗೆ ಇಟ್ಕೊಂಡಿರೋದ ಅಥವಾ ಟೈಲರಿಂಗ್ ಅಂಗಡಿ ಇಟ್ಟಿರೋದ? ಓಕೆ, ಇದು ಕೂಡ ಒಂದು ಸ್ವಯಂ ಉದ್ಯೋಗ. ನೀವು ಅದಕ್ಕೆ ಬಂಡವಾಳ ಅನ್ನೋದಾದ್ರೆ ಮಿಷನ್

0: ಹಣ್ಣು ದಾರ ಇದೆಲ್ಲ ಒಂದು ಬಂಡವಾಳದ ಇದಕ್ಕೆ ಬರುತ್ತೆ ಅಲ್ವಾ? ಹ್ಮ್, ನಿಮ್ಗೆ ಎಷ್ಟು ಆದಾಯ ಬರುತ್ತೆ, ತೃಪ್ತಿ ಕೊಟ್ಟಿದ್ಯಾ ಇದು? ಹೇಳಿ, ಮಾತನಾಡಿ. ನೋಡಿ, ನೀವು ಟೈಲರಿಂಗ್ ಕಲ್ತಿರೋದ್ರಿಂದ ಸಣ್ಣ ಮಟ್ಟದಲ್ಲಿ ಮನೆ ಖರ್ಚಿಗಾಗೋ ಅಷ್ಟು, ನಿಮ್ಮ ಖರ್ಚಿಗಾಗೋ ಅಷ್ಟಾದ್ರೂ ಅದರಲ್ಲಿ ದುಡಿಮೆ ಮಾಡ್ಕೊಳ್ಬಹುದು ಅಲ್ವಾ? ಮತ್ತೆ ನೀವು ಇನ್ನೊಬ್ಬ ಟೈಲರ್ನ ಹುಡ್ಕೊಂಡು ಹೋಗೋದು ತಪ್ಪುತ್ತೆ. ಇದರಿಂದ ನಿಮ್ಮ ಬಟ್ಟೆಗಳನ್ನ, ನಿಮ್ಮ ಮನೆಯವ್ರ ಬಟ್ಟೆಗಳನ್ನೆಲ್ಲ ನೀವೇ ಹೊಲ್ಕೊಡೋದ್ರಿಂದ ನೀವು ಮತ್ತೊಬ್ಬ ಟೈಲರ್ ಹತ್ರ ಹೋಗೋದು ಬೇಕಾಗಿಲ್ಲ ಇದರಿಂದ ಅಲ್ವಾ? ಹ್ಮ್, ಇದೇ ನಿಮಗೆ ಆಗಿರೋ ಲಾಭ.
1: ಹ್ಮ್,
0: ನಿಮ್ಮ ಅಭಿಪ್ರಾಯಕ್ಕಾಗಿ ಧನ್ಯವಾದಗಳು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.

0: ನೋಡೋಣ ಮುಂದಿನ ಅಭಿಪ್ರಾಯ ಏನ್ ಹೇಳ್ತಾರೆ ಅಂತ ನಮ್ ಕೇಳುಗರು. ಹಲೋ ಹಲೋ ನಮಸ್ಕಾರ, ತಮ್ಮ ಹೆಸರು ಮತ್ತೊಮ್ಮೆ ಹೇಳಿ. ನಾಗರಾಜ್ ರೆಡ್ಡಿ ಅವರು. ಓಕೆ ಹೇಳಿ.
1: ನಾನು ಎಸ್ಎಸ್ಸಿ ಪಾಸ್ ಆದೆ. ಎಸ್ಎಸ್ಸಿ ಪಾಸ್ ಆದ್ಮೇಲೆ ಬೆಂಗಳೂರಿಗೆ ಹೋದೆ ಮೇಡಮ್, ಇಂದು ವ್ಯಾಕ್ಯೂಮ್ ಕಂಪ್ನಿ ಅಂತ ಒಂದು ಫ್ಯಾಕ್ಟ್ರಿ ಸೇರ್ಕೊಂಡೆ. ಅದಾಗಿ ಹೊಸ ಕೆಲಸಕ್ಕೆ ಸೇರ್ಕೊಂಡ್ರಿ
0: ಮೇಡಮ್,
1: ನನಗೆ ದಿವಸ 300 ರೂಪಾಯಿ ತಿಂದ್ಬೋದು ಅಂತ ಕೊಡೋರು. ಅಲ್ಲಿ ಜಗಳವರೆಗೆ ನನಗೆ ರೂಮಿನ ಬಾಡಿಗೆ ಊಟಕ್ಕೆಲ್ಲ ಕಟ್ಟಬೇಕಾಗಂದ್ರೆ ನಮ್ಗೆ ಏನು ಉಳಿತಿದ್ದಿಲ್ಲ. ಅದಕ್ಕೆ ನಾನು ಬೆಂಗಳೂರು ಬಿಟ್ಟು ವಾಪಸ್ ಬಂದ್ಬಿಟ್ಟೆ ಮೇಡಮ್.
0: ವಾಪಸ್ ಬಂದು ಏನ್ ಮಾಡಿದ್ರಿ ಹೇಳಿ?
1: ಒಂದ್ 5 ಹಸು ಕಟ್ಟಿದ್ರು ಮೇಡಮ್. ಹಸು ಒಂದ್ 20 ಮ್ಯಾಕ್ ಇದೆ
0: ಮೇಡಮ್.
1: 20 ಮ್ಯಾಕ್ ಅಂತ 40-50 ಮರಿ ಮ್ಯಾಕ್ ಹೋಗ್ತಾರೆ ಮೇಡಮ್. ಒಂದೊಂದ್ ಮರಿ ಒಂದೊಂದ್ ಮ್ಯಾಕ್ 2 ಮರಿ 3 ಮರಿ ಹಾಕುತ್ತೆ ಮೇಡಮ್. 40-50 ಮರಿ 6 ತಿಂಗಳು ಉಳಿತೆ ಮೇಡಮ್.
0: ಓಕೆ,
1: ಅದರಿಂದ ನನಗೆ ಸೂಪರ್ ಜೀವನ ಆಗ್ತಾ ಇತ್ತು ಮೇಡಮ್. ಒಂದ್ ಮಗನ್ಗೆ ಬಿಕಾಂ ಓದಿಸ್ತಾ ಇದೀನಿ. ಒಂದ್ ಮಗ ಸೆಕೆಂಡ್ ಇಯರ್ ಪಿ ಸಿ ಕೈ ಬಿಟ್ಬಿಟ್ಟ, ಅವನು ನಾನು ಓದಕ್ ಹೋಗಲ್ಲ ಅಂತ ಅವನಿಗೊಂದು ಟ್ಯಾಕ್ಟರ್ ಕೊಡ್ಸಿದೀನಿ. ನನಗೆ ಏನಿಲ್ಲ ಅಂದ್ರೆ ಹಸುಗಳು ಖರ್ಚೆಲ್ಲ ತಗೊಂಡು 1.5-1.5 ಲಕ್ಷ ಆನ್ಲೈನ್ ದುಡ್ಡು ಕೊಡುತ್ತೆ ಒಂದು ಒಂದ್ ವರ್ಷಕ್ಕೆ. ಅದ್ರ ಭೂಸುದ್ದಿ ಎಲ್ಲ ತಗೋದು, ಭೂಸುದ್ದಿ ಆಸ್ಪತ್ರೆ ಖರ್ಚೆಲ್ಲ ತಗೋದು.
0: ನೋಡಿ, ಹೈನುಗಾರಿಕೆಯನ್ನ ನೀವು ಸ್ವಯಂ ಉದ್ಯೋಗವಾಗಿ ಮಾಡ್ಕೊಂಡಿದ್ದೀರಿ ಈಗ. ಈಗ ನಿಮ್ಮ ಮಕ್ಕಳು ಈಗ ನೀವು ನಿಮ್ಮ ಮಕ್ಕಳನ್ನ ಓದಿಸ್ದೆ ಅಂತ ಹೇಳ್ತಾ ಇದ್ದೀರಿ ಅಲ್ವಾ? ನೋಡಿ, ತೃಪ್ತಿ ಕೊಟ್ಟಿದೆ ಬದುಕು ಅಲ್ವಾ?
1: ತೃಪ್ತಿ ಕೊಟ್ಟಿದೆ ಮೇಡಮ್. ಅದಕ್ಕೆ ಸ್ವಯಂ ಉದ್ಯೋಗನೇ ಒಳ್ಳೇದು ಅಂತ ಹೇಳ್ತೀನಿ ಮೇಡಮ್. ಕಂಪ್ನಿಗಳು ಅವ್ರಿಗೆ ಹುಡ್ಕೊಂಡು ಹೋಗ್ಬಿಟ್ಟು ಬೆಂಗಳೂರಿಗೆ ಸೇರ್ಕೊಂಡು ನನಗೆ ಸುಮ್ಸಲ್ಲ ನನಗೆ 50,000, 20,000, 30,000 ಸಾಮಾನು ಅಂತ ಹೇಳ್ತಾರೆ ಮೇಡಮ್. ಬಹಳ ಕಷ್ಟ ಜೀವನ ಮಾಡೋದು.
0: ಆದ್ರೆ ವಿದ್ಯೆ
1: ರೂಮಿನ ಬಾಡಿಗೆ ಆಗೋಗ್ಬಿಟ್ಟು ದುಡ್ಡು ಅಂತ ಕೊಡೋದು ಉಂಟು.
0: ಹೌದು, ವಿದ್ಯೆ ಇರ್ಬೇಕು, ವಿದ್ಯೆನ ಕಲಿಬೇಕು.
1: ವಿದ್ಯೆ ಇರ್ಬೇಕು ಮೇಡಮ್. ವಿದ್ಯೆ ಇದ್ರು ನಮ್ಗೆ ಎಷ್ಟು ಬೇಕಷ್ಟು ಸ್ವಲ್ಪ ಲೆಕ್ಕಾಚಾರ ಲೆಕ್ಕ ಸೇತಾನ ವಿದ್ಯೆ ಮೇಡಮ್. ಲೆಕ್ಕ ಅವೆಲ್ಲ ನಮಗೆ ಸ್ವಲ್ಪ ಅರ್ಥ ಆದಂಗೆ ಆದ್ಮೇಲೆ ವಿದ್ಯೆಗಿಂತ ಇದು ಇದೇನೋ ಮೋಡಿ ವಿದ್ಯೆ ಅಂತಾರಲ್ಲ ಮೇಡಮ್, ಇದು ಹೈನುಗಾರಿಕೆ ಮಾಡೋದು, ಮೇಕೆ ಕಾಯೋದು, ಕುರಿ ಕಾಯೋದು.
0: ಹೌದು,
1: ಇದ್ರಾಗಿರೋ ಸುಖ ಯಾವ್ದಾಗಿಲ್ಲ ಮೇಡಮ್.
0: ಈಗ ನೀವು ನಿಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದೀರಿ, ಮುಂದೆ ಅವರು ಇದನ್ನೇ ಮುಂದುವರಿಸಬೇಕು ಅನ್ನೋದು ನಿಮ್ ಇಚ್ಛೆನಾ? ಮುಂದೆ ಅವರು ಕೂಡ ಇದನ್ನೇ ಮುಂದುವರಿಸಬೇಕು ಅನ್ನೋದ ಅಥವಾ ಅವ್ರ ಕೆಲ್ಸಕ್ಕೆ ಹೋಗ್ಲಿ ಅನ್ನೋದಾ?
1: ಇದ್ರೆ ಬಹಳ ಅನುಕೂಲ ಐತೆ ಮೇಡಮ್. ಈಗ 6 ತಿಂಗಳಿಗೆ 20 ಮರಿ ಹುಟ್ಟವೆ, 6,000 ರೂಪಾಯಿ ಒಂದ್ ಮಾರಿ ಕಟ್ಟಿಕೊಂಡ್ರು 5,000-3 ಲಕ್ಷ ರೂಪಾಯಿ ದುಡ್ಡು ಐತೆ ಮೇಡಮ್ ಒಂದ್ ವರ್ಷ 6 ತಿಂಗಳಿಗೆ.
0: ಓಕೆ,
1: ಒಂದ್ ವರ್ಷಕ್ಕೆ 6 ಲಕ್ಷ ರೂಪಾಯಿ ದುಡ್ಡು ಆಗುತ್ತೆ.
0: ನೀವು ಹಾಕಿದ ಬಂಡವಾಳನ ನೀವು ತೃಪ್ತಿಯಿಂದ ಪಡ್ಕೊಂಡಿದ್ದೀರಿ.

0: ಸಂತೋಷ.
1: ಓಕೆ,
0: ನಿಮ್ಮ ಅಭಿಪ್ರಾಯಕ್ಕಾಗಿ.
1: ಓಕೆ,
0: ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೊಂಡ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.
1: ಧನ್ಯವಾದಗಳು ಮೇಡಮ್.

0: ಮುಂದಿನ ಕರೆ ಬರ್ತಾ ಇದೆ, ಕೇಳೋಣ ಏನ್ ಹೇಳ್ತಾರೆ ಅಂತ. ಹಲೋ
1: ಹಲೋ
0: ಹಲೋ, ನಮಸ್ಕಾರ, ಯಾರು ಮಾತಾಡೋದು?
1: ನಮಸ್ತೆ, ನಾ ಸಿದ್ದಾಪುರ ವೀರಣ್ಣ ಅಂತ ಹೇಳಿ.
0: ಓಕೆ ವೀರಣ್ಣ ಅವರೇ, ಹೇಳಿ.
1: ಚೆನ್ನಾಗಿದ್ದಾರೆ ಮೇಡಮ್?
0: ಆರಾಮಿದ್ದೀವಿ. ತಾವ ಆರಾಮಿದ್ದೀರಾ?
1: ಆರಾಮಿದ್ದೀವಿ.
0: ಏನ್ ಹೇಳ್ತೀರಿ ವಿಷಯವಾಗಿ?
1: ಹೇಳ್ಬೇಕು ಅಂತಂದ್ರೆ ಮೇಡಮ್, ವಿದ್ಯೆನಾದ ವಿಕಾಸ ಆಗಿರ್ತೇನೆ ಕೆಲವು ಜನ ಅಂತ ಕಡೆ ನಮ್ಮ ದೃಷ್ಟ ಇದ್ರೆ ಉದ್ಯೋಗ ಸಿಗ್ಬೋದು. ಆದ್ರೆ ಸಿಗದಿದ್ದ ನಾವೇ ಮಾಡಕ್ ಅನಿವಾರ್ಯವಾಗಿ ಸ್ವಯಂ ಒಂದು ಯಾರಾದ್ರೂ ಮಾಡ್ಬೋದು, ಸಾಕಷ್ಟು ಅವಕಾಶ ಕೊಡಿದ್ದಾರೆ. ಆದ್ರೆ ಅದನ್ನ ನಮ್ಮ ಯುವ ಜನತೆ ಉಪಯೋಗಿಸಂತಿಲ್ಲ. ಅವನೇ ಹೆಣ್ಮಕ್ಳಲ್ಲಿ ಗಂಡ್ಮಕ್ಳಲ್ಲಿ ಉದ್ಯೋಗದಲ್ಲಿ ಯಾರು ಮನೆ ಕುಟುಂಬದಲ್ಲಿ ಸ್ವಯಂ ಉದ್ಯೋಗ ಮಾಡಿ ಅವರು ಸಂಪಾದನೆ ಮಾಡ್ಲೇಬೇಕಾಯ್ತು. ಅನಿವಾರ್ಯ ಇವತ್ತು ಈ ತಂದೆ ತಾಯಿ ನಮ್ ಪ್ರಾಪರ್ಟಿ ಮಾಡಿದಾರೆ ಅಂತಂದು ನಾವ್ ಡಿವೇಟ್ ಮಾಡಿದ್ರೆ, ಯಾಕಂತಂದ್ರೆ ಅವರ ತಮ್ಮ ಇದಕ್ಕಾದ್ರೂ ಸಂಪಾದನೆ ಮಾಡಬೇಕು. ಅವಾಗ ನಮಗೆ ಒಂದು ಜೀವನದಲ್ಲಿ ಗುರಿ ಇರುತ್ತೆ, ಒಂದು ಆಕ್ಟಿವಿಟಿ ಇರುತ್ತೆ.
0: ಹೌದು, ಒಂದು ಆತ್ಮಗೌರವಕ್ಕೋಸ್ಕರನಾದ್ರೂ ನಾವು ಸಂಪಾದನೆ ಮಾಡ್ಬೇಕು, ಉದ್ಯೋಗಸ್ಥರಾಗಬೇಕು,
1: ಟೈಮ್ ಸದ್ಬಳಕೆ ಮಾಡ್ಕೋಬೇಕು.
0: ವೀರಣ್ಣ ಅವರೇ, ನೀವೇನ್ ಮಾಡ್ಕೊಂಡಿರೋದು?
1: ಮೇಡಮ್ ಅವರೇ, ನಾವು ಮೂಲತಃ ಕೃಷಿಕರು. ಆಮೇಲೆ ಫ್ರೀ ಟೈಮಲ್ಲಿ ಪ್ರಿಂಟಿಂಗ್ ಎಲ್ಲ ಕಲ್ತೀವಿ, ಈಗ ಓಟ ಮಾಡಿದೀವಿ ಇವಾಗ. ಹಿಂಗಾಗಿ ಆಕಾಶವಾಣಿ ಎಲ್ಲ ಬರುತ್ತೆ. ಆಕಾಶವಾಣಿ ಯಾವಾಗಿಂತ ಪ್ರಾರಂಭ ಆಯ್ತಾ ದುರ್ಗದಲ್ಲ, ಅವತ್ತಿಂದ ನಾವು ಸೋರಿಸ್ಕೊಡೋದು ಆಕಾಶವಾಣಿ.
0: ಆಗ್ಲಿ, ನಿಮ್ಮ ಅಭಿಪ್ರಾಯದ ಪ್ರಕಾರ ಸ್ವಯಂ ಉದ್ಯೋಗನೇ ಒಳ್ಳೇದು ಅಂತೀರಿ?
1: ಹಲೋ,
0: ಓಕೆ ಓಕೆ, ನಿಮ್ಮ ಅಭಿಪ್ರಾಯನ ಹಂಚ್ಕೊಂಡ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನಿನ ಕಾರ್ಯಕ್ರಮವನ್ನ. ಇಂದಿನ ವಿಷಯ ಉದ್ಯೋಗನ, ಸ್ವಯಂ ಉದ್ಯೋಗನ, ಯಾವುದು ಉತ್ತಮ ಅನ್ನೋದು ವಿಷಯವಾಗಿದೆ. ನೀವು ಕರೆ ಮಾಡಬೇಕಾದ ಫೋನ್ ಸಂಖ್ಯೆ 9141970272. ಈ ಸಂಖ್ಯೆಗೆ ಕರೆ ಮಾಡುವ ಮುಖೇನ ನೀವು ನನ್ನೊಂದಿಗೆ ಈ ವಿಷಯವಾಗಿ ಮಾತನಾಡ್ತಾ ಹೋಗಬಹುದು. ಉದ್ಯೋಗ, ಎಲ್ಲರೂ ಸ್ವಯಂ ಉದ್ಯೋಗ ಮಾಡಿದ್ರೆ ಹಾಗಾದ್ರೆ ಉದ್ಯೋಗಕ್ಕೆ ಹೋಗೋರು ಯಾರು ಅನ್ನೋದು ಕೂಡ ಒಂದು ಪ್ರಶ್ನೆ ಬರುತ್ತೆ. ಕೃಷಿ ಭೂಮಿ ಇದ್ದು ಪರಂಪರಾಗತವಾಗಿ ತಾತ ತಂದೆ ಎಲ್ಲರೂ ಕೃಷಿನೇ ಮುಂದುವರಿಸ್ತಾ ಹೋಗ್ತಾ ಇದ್ರೆ ಮಕ್ಕಳು ಕೂಡ ಅದನ್ನೇ ಮುಂದುವರಿಸ್ಕೊಂಡು ಹೋಗಬಹುದು. ಕೃಷಿ ಭೂಮಿ ಇಲ್ಲದೆ ನಗರ ಪ್ರದೇಶಗಳಲ್ಲಿ ಬೆಳೆದಂತಹ ಮಕ್ಕಳು ಏನ್ ಮಾಡಬೇಕು ಉದ್ಯೋಗ ಸಿಗದೇ ಇದ್ದಾಗ? ಓದಿರ್ತಾರೆ, ಓದಿಗೆ ತಕ್ಕಂತಹ ಉದ್ಯೋಗ ಬೇಕು ಅಂತ ಬಯಸ್ತಾರೆ. ಆದರೆ ಬೇರೆಯವ್ರ ಕೈ ಕೆಳಗೆ ದುಡಿದು ದುಡಿದು ಸಾಕಾದಾಗ ಸ್ವಯಂ ಉದ್ಯೋಗ ಮಾಡಬೇಕು ಅನ್ನೋದು ಕೂಡ ಅಭಿಪ್ರಾಯ ಇರುತ್ತೆ. ಆದರೆ ಸ್ವಯಂ ಉದ್ಯೋಗಕ್ಕೆ ಬಂಡವಾಳ ಬೇಕಲ್ವಾ? ಆ ಬಂಡವಾಳ ಹಾಕಿದ ಮೇಲೆ ಆ ಬಂಡವಾಳಕ್ಕೆ ತಕ್ಕಷ್ಟು ಅದರಲ್ಲಿ ಲಾಭ ಕೂಡ ಬರಬೇಕು ಅನ್ನೋ ನಿರೀಕ್ಷೆ ಇರುತ್ತೆ. ಈ ಎಲ್ಲ ಅಭಿಪ್ರಾಯಗಳು, ಈ ಎಲ್ಲ ದ್ವಂದ್ವಗಳು ಇಂದಿನ ಯುವ ಪೀಳಿಗೆಯನ್ನ ಕಾಡಿಸ್ತಾನೇ ಇದೆ ಅಲ್ವಾ? ಹಾಗಾದರೆ ನಿಮ್ಮ ಅಭಿಪ್ರಾಯ ಏನು ಹಂಚ್ಕೊಳ್ಬಹುದು. ನೀವು ಕರೆ ಮಾಡಿ 9141970272 ಈ ಸಂಖ್ಯೆಗೆ

0: ಕರೆ ಬರ್ತಾ ಇದೆ, ನೋಡೋಣ. ಹಲೋ ಹಲೋ
1: ಹಲೋ
0: ಹಲೋ, ನಮಸ್ಕಾರ, ಯಾರು ಮಾತಾಡೋದು?
1: ನಮಸ್ತೆ ಮೇಡಮ್, ದಿನೇಶ್ ಅಂತ, ಫಿಲ್ಟರ್ಸ್ ರೋಡ್ ಇಂದ.
0: ಓಕೆ ದಿನೇಶ್ ಅವರೇ, ಹೇಳಿ.
1: ಒಂದು ನಾವು ಪ್ರೈವೇಟ್ ಅಲ್ಲಿ ಮೇಡಮ್ ಗಣಿತ ಮಾಡ್ತಾ ಇದ್ದೀವಿ.
0: ಏನ್ ಮಾಡ್ತಾ ಇದ್ರಿ?
1: ತುಂಬಾ ಕಿರಾಣಿ ಅಂಗಡಿ ಮೇಡಮ್. ಕಿರಾಣಿ ಅಂಗಡಿ,
0: ಕಿರಾಣಿ ಅಂಗಡಿ. ಓಕೆ, ಹಾ.
1: ಸ್ವಂತ ಉದ್ಯೋಗ, ಈಗ ನಾವು ಟಿ ಮುಗಿಸ್ಕೊಂಡು ನಮ್ಮ ತಂದೆ ಅವರು ಮಾಡಿದ್ದು ಮಾಡ್ಕೊಂಡು ಹೋಗ್ತಾ ಇದೀವಿ. ಸ್ವಂತ ಉದ್ಯೋಗನೇ ಚೆನ್ನಾಗಿ ಮಾಡೋದು, ಯಾಕಂದ್ರೆ ನಾವು ಬೇರೆ ಅದ್ರ ಜೊತೆಗೆ ನಾವು ಎಲ್ಲ ಬೇರೆ ಏನೇ ಇದ್ರೂ ಮಾಡ್ಕೊಂಡು ಹೋಗ್ಬೋದು. ಈಗ ನಾವು ಉದ್ಯೋಗಕ್ಕೆ ಹೋದ್ರೆ ನಾವಲ್ಲಿ ಒಂದಿಷ್ಟು ಸ್ಯಾಲರಿ ಸಿಗುತ್ತೆ, ನಾವು ಬೇರೆ ಮಾಡಕ್ಕಾಗಲಿಲ್ಲ. ವಾರದ ಪೂರ್ತಿ ಯೋಜನೆ ಕೆಲಸ ಮಾಡ್ಬೇಕು, ತಗೊಂಡು ಕೆಲಸ ಇರುತ್ತೆ. ನಾವು ಹೊರಗಡೆ ನೋಡಿದ್ರಿಂದ ನಾವು ಇನ್ನೂ ಹೆಚ್ಚಿನದಾಗಿ ನಾವು ನಮ್ಮ ಶ್ರಮ ಕೊಟ್ರೆ, ನಾವು ಸ್ವಲ್ಪ ಬಂಡವಾಳನ್ನು ಹಾಕಿ ಮಾಡೋದ್ರಿಂದ ನಮ್ಗೆ ಸಮಾನ ಜೊತೆಗಿದ್ರೆ ನಾವು ಇದಕ್ಕಿಂತ ಜಾಸ್ತಿಯಾಗಿ ಇಲ್ಲಿ ದುಡಿಬಹುದು, ಅರ್ನ್ ಮಾಡ್ಬೋದು. ನಮ್ದು ಈ ತರ ಏನು ಬೇರೆ ಏನಾದ್ರು ಒಂದು ಬೇರೆ ದುಡಿಲಿಕ್ಕೂ ಬೇಕಾದ ಅವಕಾಶ ಇರುತ್ತೆ. ಟೈಮ್ ಬೇಕಾದಷ್ಟು ಇರುತ್ತೆ, ಇಲ್ಲಿ ಬೆಳಿಗ್ಗೆಯಿಂದ ಸಂಜೆ ತಕ್ಕ ಟೈಮ್ ಇರುತ್ತೆ. ಅದ್ರ ಬೇರೆ ನಾವು ಇನ್ನೊಂದು ಬೇರೆ ಜೊತೆಗೆ ಸ್ವಯಂ ಉದ್ಯೋಗ ಮಾಡ್ಕೊಂಡು ಮತ್ತೆ ಇದನ್ನು ನಾವು ಸಂಪಾದನೆ ಮಾಡ್ಲಿಕ್ಕೆ ಬಹಳಷ್ಟು ಅವಕಾಶ ಇದೆ ಮೇಡಮ್. ಇದಕ್ಕೆ ಚೇಂಜ್ ಇರಲ್ಲ, ಇಲ್ಲಿ ಸದ್ಯ ಉದ್ಯೋಗ ಅಂದ್ರೆ ನಮಗೆ ಸ್ಯಾಲರಿ ಇರುತ್ತೆ, ಒಬ್ರು ಕೆಳಗಡೆ ಕೆಲಸ ಮಾಡ್ಬೇಕಾಗುತ್ತೆ, ಅದು ರಿಸ್ಕ್ ಇರುತ್ತೆ. ಇಲ್ಲಿ ನಾವು ಮಾಡೋದ್ರಿಂದ ನಮ್ಗೆ ಒಂದ್ ಸ್ವಲ್ಪ ಒಂದ್ 5 ವರ್ಷದ ಕೆಲಸ ಮಾಡಬಹುದ, ಸ್ವಲ್ಪ ಶ್ರಮ ಕೊಟ್ರೆ ನಮ್ಮ ಲೈಫ್ ಲಾಂಗ್ ನಮ್ಗೆ ನಮ್ಮ ಮನೆ ಆದ್ರೂ ನಮಗೆ ಸಾಕತ್ತಾ ಹೋಗುತ್ತೆ ಮೇಡಮ್.
0: ಅನ್ಸೋದಿಲ್ವಾ ಯಾವತ್ತೂ ತಿಂಗಳು ಕೊನೆಗೆ ಸಂಬಳ ಎಣಿಸ್ಕೊಂಡು ಕೆಲಸ ಮಾಡ್ಕೊಂಡಿರ್ಬೋದಿತ್ತು, ದಿನಾ ದಿನ ಈ ರಿಸ್ಕ್ ಯಾಕೆ ಬರುತ್ತೋ ಇಲ್ವೋ? ಇವತ್ತು ವ್ಯಾಪಾರ ಆದ್ರೆ ಮಾತ್ರನೇ ದುಡ್ಡು, ವ್ಯಾಪಾರ ಆಗ್ದಲೇ ಇದ್ರೆ ಹೀಗೆ ಏನಾದ್ರೂ ಅನ್ಸಿದ್ದಿದ್ಯಾ?
1: ಅದ್ರಿಂದ ಮೇಡಮ್ ಸಂಬಳ ಅಲ್ಲಿ ಲಿಮಿಟ್ ಇರುತ್ತೆ ಮೇಡಮ್, ಅಂದ್ರೆ ನಮ್ದು ಸ್ವಂತ ಕೆಲಸಗಳಿಗೆ ಮಾಡ್ಲಿಕ್ಕೆ ಅವಕಾಶ ಇರಲ್ಲ ಮೇಡಮ್ ಅಲ್ಲಿ. ಈಗ ನಾವು ಇಲ್ಲಿ ನಾವು ಸ್ವಲ್ಪ ಬೇಕಾದಾಗ ರಜಾ ಮಾಡ್ಕೊಂಡು ಬೇರೆ ತರ ಕೆಲಸಗಳು ಮಾಡ್ಕೊಂಡು ಹೋಗ್ಬೋದು, ನಮ್ಮ ಓನ್ ಫಂಕ್ಷನ್ ಇರುತ್ತೆ ಅದರಲ್ಲಿ ಆರಾಮಾಗಿ ಎಂಜಾಯ್ಮೆಂಟ್ ಮಾಡ್ಬೋದು. ಈಗ ಜೊತೆ ಇಲ್ಲಿ ನಾವು ಸ್ವಂತ ಉದ್ಯೋಗ ಮಾಡ್ಲಿಕ್ಕೆ ಇಲ್ಲಿ ಬೇಕಾದಷ್ಟು ಟೈಮ್ ಇದೆ, ನಮ್ಗೆ ಯಾವ್ದು ಬೇಕಾದ್ರೆ ಇಲ್ಲಿ ಚಾಯ್ಸ್ ಮಾಡ್ಬೋದು. ನಾವು ಇಲ್ಲಿ ಠೇವಣಿ ಅಂಗಡಿಯಲ್ಲಿ ಎಲ್ಲಾ ತರದ ಐಟಮ್ ಮಾಡ್ಬೋದು, ಇಲ್ಲ ನಾವು ಇಂಥದೇ ಒಂದು ಸಾಮಾನು ಮಾಡ್ಕೊಂತ ಜೀವನ ಮಾಡ್ಬೋದು, ಅಥವಾ ಇದರಲ್ಲಿ ಯಾವ್ದು ಯಾವ್ದು ಬೇಕಾದ್ರೆ ಅದನ್ನ ಮಾಡ್ಕೊಂತ ಹೋಗ್ಬೋದು. ಈ ತರ ಒಂದು ಥಿಯೇಟರ್ ಅಲ್ಲಿ ನಾವು ಉಳಿಲಿಕ್ಕೆ ಬಹಳಷ್ಟು ಅವಕಾಶ ಇದೆ, ಅಥವಾ ಎಲ್ಲಾ ತರದ್ದು ಮಾಡ್ಕೊಂತ ಹೋಗ್ಬೋದು. ಇದರಲ್ಲಿ ನಾವು ಕಿರಾಣಿ ಮಾಡ್ಬೋದು, ಹೊರಗಡೆ ನಾವು ಏನಾದ್ರು

0: ಹಾಗೆ ಒಂದು ಲೀಸರ್ ಮಾಡ್ಕೊಂಡು ಅಲ್ಲಿ ಹೋಗಿ ಉಳಿಯಬಹುದು. ಹಾಗಾಗಿ ನಮ್ಗೆ ಎಕ್ಸ್ಟ್ರಾ ಇನ್ಕಮ್ ಅಥವಾ ನಮ್ಗೆ ಜೀವನ ಸಾಗಲಿಕ್ಕೆ ಸ್ವಲ್ಪ ಬೇಕಪ್ಪ ಅಂದ್ರೆ ನಾವಿಲ್ಲಿ ಸಮಾಜ ನಮಗೆ ಜಾಸ್ತಿ ಸಿಗುತ್ತೆ,
1: ಒಂದು ಫ್ರೀಡಮ್ ಇರುತ್ತೆ ಅಂತ ಹೇಳ್ತೀರಿ.
0: ಫ್ರೀಡಮ್ ಇರುತ್ತೆ, ಫ್ರೀಡಮ್ ಇರುತ್ತೆ ಮೇಡಮ್. ಇಲ್ಲಿ ನಮ್ಗೆ ಫ್ರೀಡಮ್ ಇರುತ್ತೆ, ಟೈಮ್ಗೆ ಸ್ವಲ್ಪ ಶ್ರಮ ಇರುತ್ತೆ ಮೇಡಮ್ ಅಷ್ಟೇ. ಒಂದ್ ಐದು ವರ್ಷ ಹತ್ತು ವರ್ಷ ನಾವು ಇದರಲ್ಲೇ ನಾವು ಮಾಡ್ಕೊಂತ ಹೋದಾಗ ನಮ್ಗೆ ಅದು ಮುಂದೆ ನಮ್ಗೆ ಸಾಕುತ್ತೆ. ಸ್ವಯಂ ಉದ್ಯೋಗ ಅನ್ನೋದೇನಿದೆ, ಈಗ ರೈತರು ಇರ್ಬೋದು ಅಥವಾ ನಮ್ದು ಕೆಟ್ಟಂಗಿ ಇರ್ಬೋದು ಮತ್ತೆ ಬೇರೆ ಸ್ವಯಂ ಉದ್ಯೋಗ ಏನ್ ಮಾಡ್ತಾರ, ಅದು ನಾವು ಸ್ವಲ್ಪ 5 ವರ್ಷ ಜೊತೆಗೆ ನಾವು ಶ್ರಮ ಪಟ್ಟೆ ನೆಕ್ಸ್ಟ್ ಮುಂದಿನ ಜೀವನದಲ್ಲಿ ಅದು ನಮ್ಮನ್ನ ಸಾಕ್ತಾ ಹೋಗುತ್ತೆ
1: ಮ್ಯಾಮ್. ಸ್ವಲ್ಪ ವರ್ಷಗಳ ಕಷ್ಟ ಆಗುತ್ತೆ, ಆಮೇಲಿಂದ ನಮಗೂ ಅನುಭವ ಬರುತ್ತೆ ಅಂತ ಹೇಳ್ತೀರಿ.
0: ಈಗ ನಾವು ರನ್ ಮಾಡ್ತೀವಿ ನಮ್ ಜೊತೆಗೆ ಫ್ಯಾಮಿಲಿ ಬಂದು ಯಾರ್ಯಾರು ಅಟೆಂಡ್ ಮಾಡಿದ್ರು ಇವ್ರು ಗಣೇಶ್ ಅಲ್ಲಿ ಅವತ್ತ ಅವರು ಆರಾಮ್ಗೆ ಈಗ ಏನಾರ ಒಂದು ವ್ಯಾಪಾರ ಮಾಡ್ಕೊಂತ ಹೋಗ್ತಿರ್ತಾರೆ, ಹಂಗಾಗಿ ಈಸಿಯಾಗಿ ರನ್ ಆಗ್ತಾ ಹೋಗುತ್ತೆ. ನಮ್ದು ಕೆಲಸ ಅಂದ್ರೆ ಒಂದಿಷ್ಟು ಏಜ್ ಜೊತೆ ಕೆಲಸ ಮಾಡ್ತೀವಿ, ರಿಟೈರ್ ಆಗ್ತೀವಿ, ಅದ್ರ ಮೇಲೆ ನಮ್ಗೆ ಏನು ಮಾಡಕ್ಕೂ ದಾರಿ ಸಿಗಲ್ಲ, ಯಾಕಂದ್ರೆ ನಮ್ಗೆ ಅನುಭವ ಇರಲ್ಲ ಅಲ್ಲಿ. ಒಂದ್ ಟೈಮ್ ಇಸ್ಬೇಕ ಮಾಡ್ತೀವಿ, ಸ್ಯಾಲರಿ ತಗೊಂಡಿವಿ, ಪುನಃ ಬಂದ್ಮೇಲೆ ನಾವು ಮತ್ತೆ ಇನ್ನೊಂದು ಸ್ವಯಂ ಉದ್ಯೋಗ ಮಾಡ್ಲೇಬೇಕಾಗುತ್ತೆ, ಅಥವಾ ಏನೋ ಒಂದ್ ಇನ್ನೊಬ್ರಿಗೆ ಕೇಳಕ್ಕೆ ಹೋಗ್ಬೇಕಾಗುತ್ತೆ, ಸೆಕ್ಯೂರಿಟಿ ಕಾರ್ಡ್ ಹೋಗ್ಬೇಕಾಗುತ್ತೆ, ನಾವು ಇನ್ನೊಂದು ಅಂಗಡಿಯಲ್ಲಿ ಏನೋ ಒಂದ್ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಕಾಗುತ್ತೆ. ಹಂಗಾಗಿ ನಮ್ಗೆ ಅಲ್ಲಿ ವ್ಯಾಲ್ಯೂ ಇರೋದಿಲ್ಲ. ನಾವೇ ಅಷ್ಟೊಂದು ಸಂಬಳ ತಗೊಂಡ್ರು ಇಲ್ಲಿ ಬಂದು ಹೊರಗಡೆ ಇನ್ನೊಬ್ರು ಕೇಳಕ್ಕೆ ಹೋಗ್ಬೇಕಾಗುತ್ತೆ.
1: ಒಳ್ಳೆ ವಿಷಯವನ್ನ ಹೇಳಿದ್ರಿ, ಸ್ವಯಂ ಉದ್ಯೋಗನೇ ಬೆಟರ್ ಅಂತೀರಿ ಹೇಳಿ. ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ದಿನೇಶ್ ಅವರೇ, ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಂಡ್ರಿ. ಧನ್ಯವಾದಗಳು.
0: ಧನ್ಯವಾದ ಮೇಡಮ್. ಧನ್ಯವಾದ.

0: ಕರೆ ಬರ್ತಾ ಇದೆ, ಕಾರ್ಯಕ್ರಮದ ಕೊನೆಯ ಕರೆ ಅಂತ ಭಾವಿಸ್ತೀನಿ. ಏನ್ ಹೇಳ್ತಾರೆ ಕೇಳೋಣ. ಹಲೋ ಹಲೋ, ನಮಸ್ಕಾರ.
1: ಹಲೋ ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡೋದು? ಓಕೆ, ವಿರೂಪಾಕ್ಷಪ್ಪ ಅವರೇ ಹೇಳಿ, ಕಾರ್ಯಕ್ರಮದ ಕೊನೆಯ ಕರೆ, ಬೇಗ ಮಾತನಾಡಿ. ಓ ಹೌದಾ, ಓಕೆ, ಲಕ್ಕಿಲಿ ನಿಮ್ಗೆ ಕರೆ ಸಿಕ್ಕಿದೆ, ಮಾತನಾಡಿ.
1: ಅದೇ ಈಗ ಸ್ವಯಂ ಉದ್ಯೋಗ ಮಾಡೋದು ಒಳ್ಳೇದಿದೆ, ಮತ್ತು ಕೆಲ್ಸಕ್ಕೆ ಹೋಗೋದು ಅದು ಚೆನ್ನಾಗಿದೆ. ಅವರು ಮೈಂಡ್ ಪ್ರಕಾರ ಹೋಗ್ತಾರೆ. ಅದೇ ಕೆಲವರು ಬುದ್ಧಿವಂತಿಕೆ ಇರುತ್ತೆ, ಐಡಿಯಾ ಇರುತ್ತೆ, ಸಹಾಯ ಇರುತ್ತೆ, ತಾಳ್ಮೆ ಇರುತ್ತೆ, ನಿಧಾನಕ್ಕೆ ಸಮಾಧಾನವಾಗಿ ಮಾಡ್ಕೊಂಡು ಹೋಗ್ತಾ ಇದ್ರೆ, ಸ್ವಂತ ಉದ್ಯೋಗ ಮಾಡ್ತಾ ಇದ್ರೆ ಅದೊಂಥರ ಚೆನ್ನಾಗಿರುತ್ತೆ. ಕೆಲವರು ಸಿಟ್ ಮಾಡ್ಕೊಂತಾರೆ, ಕೆಲವರು ತಾಳ್ಮೆ ಇರಲ್ಲ, ಅಂತವ್ರು ಸ್ವಯಂ ಉದ್ಯೋಗ ಮಾಡಕ್ ಕಷ್ಟ ಆಗುತ್ತೆ, ಈ ತರ ಮಾಡ್ಕೊಂಡು ಹೋಗ್ತಿರ್ತಾರೆ.
0: ಓಕೆ, ಒಟ್ಟಿನಲ್ಲಿ ಸ್ವಯಂ ಉದ್ಯೋಗ ಮಾಡೋದಕ್ಕೆ ತಾಳ್ಮೆ ಬೇಕು ಅಂತೀರಿ?
1: ತಾಳ್ಮೆ ಬೇಕು, ಸಮಾಧಾನ ಬೇಕು, ಬುದ್ಧಿವಂತಿಕೆ ಬೇಕು, ಐಡಿಯಾ ಬೇಕು. ಎಲ್ಲಾ ತರದ್ದು ಅವರು ಯಾರನ್ನ ಅಕಸ್ಮಾತ್ ಬೈದ್ರು ಆಯ್ತಾರ, ಏನ್ ಪರವಾಗಿಲ್ಲ ಅಂತ ಹೇಳ್ಬೇಕು. ಒಂದು ಸಮಾಧಾನ ಹೋದ ಮಾತ್ರ ಸ್ವಯಂ ಉದ್ಯೋಗ ಮುಂದುವರ್ಸ್ಕೊಂಡು ಹೋಗ್ಬೋದು, ಇಲ್ಲ ಅಂದ್ರೆ ಅದು ಕಷ್ಟ ಆಗುತ್ತೆ. ನಾವೇನ ನಾವು ರೈತರು, ಪೂರ್ವದಿಂದ ರೈತರು, ನಮ್ದೆಲ್ಲ ತೋಟ ಇದೆ, ಎಲ್ಲ ಬೆಳೆ ಇದೆ, ನಾವೆಲ್ಲ ಸ್ವಂತ ಉದ್ಯೋಗ ಮಾಡ್ತೀವಿ.

0: ಒಳ್ಳೆ ವಿಷಯ.
1: ಒಳ್ಳೆ
0: ವಿಷಯವನ್ನ ಹೇಳ್ತಾ ಇದ್ದೀರಿ ವಿರೂಪಾಕ್ಷಪ್ಪ ಅವರೇ. ಕಾರ್ಯಕ್ರಮವನ್ನ ಮುಗಿಸುವ ಹೊತ್ತಾಗಿದೆ, ಕರೆ ಸಿಕ್ಕಿದೆ, ಮತ್ತೆ ಪ್ರಯತ್ನ ಪಡಿ, ಹೀಗೆ ಕರೆ ಮಾಡ್ತಾ ಇರಿ, ಆಕಾಶವಾಣಿ ಚಿತ್ರದುರ್ಗವನ್ನ ಕೇಳ್ತಾ ಇರಿ ಅಂತ ಹೇಳ್ತಾ
1: ತುಂಬಾ ಸಂತೋಷ ಆಯ್ತು. ಈಗ ಫಸ್ಟ್ ನಾನು ಕರೆ ಮಾಡ್ತಿರೋದು.
0: ಓಕೆ, ತುಂಬಾ ಸಂತೋಷ ಕರೆ, ಅಭಿಪ್ರಾಯಕ್ಕಾಗಿ ಧನ್ಯವಾದಗಳು. ಕೇಳುಗರೇ, ಸಾಕಷ್ಟು ಅಭಿಪ್ರಾಯಗಳನ್ನ ಹೇಳಿದ್ರು ನಮ್ ಕೇಳುಗರು, ವಿಷಯ ಕೂಡ ಚೆನ್ನಾಗಿದೆ ಅಂದ್ರು. ಮತ್ತೆ ಕರೆ ಮಾಡೋ ಪ್ರಯತ್ನ ಮಾಡಿ, ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ
2: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
3: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
4: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ ನಮನ.
1: ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ.
2: ಆಕಾಶವಾಣಿ ಚಿತ್ರದುರ್ಗ FM ಪ್ರಸಾರ ಕೇಂದ್ರ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ದೆಹಲಿ ಕೇಂದ್ರದ

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಸಮಯ 6:10:15 ಇನ್ನು ಮುಂದೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಯಶೋದಮ್ಮ ಹಾಗೂ ಸಂಗಡಿಗರಿಂದ ಬೀಸೋ ಕಲ್ಲಿನ ಪದ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆ. 6:35 ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಮೊಳಕಾಲ್ಮೂರು ತಾಲೂಕು ಅಶೋಕ ಸಿದ್ದಾಪುರ ಗ್ರಾಮದ ಪ್ರಗತಿಪರ ಕೃಷಿಕ ಜಿವಿ ಗಂಗಪ್ಪ ಅವರೊಡನೆ ಸಂದರ್ಶನ. 7:45 ಹಿಂದಿ ಚಿತ್ರಗೀತೆಗಳು. 8:00 ಜನರಂಜನಿ ಕೇಳುಗರ ಮೆಚ್ಚಿನ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳು. 9:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ. 10:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುವಿರಿ.

ಇನ್ನು ನಾಳಿನ ದುರ್ಗೋದಯ ಪ್ರಸಾರದಲ್ಲಿ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಪ್ರೊಫೆಸರ್ ಮಂಜುನಾಥ್ ಲಮಾಣಿ, ಈ ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿ ಗೀತೆ, 6:40 ರೈತರಿಗೆ ಸಲಹೆ, 6:45 ಭಾವಗೀತೆಯನ್ನ ಕೇಳುವಿರಿ, 6:50 ಆರೋಗ್ಯ ಬಿಂದು, 7:15 ಭಾವಗೀತೆಗಳು, 7:30 ಸೇವಾ ಮಾಹಿತಿ, 7:45 ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಮಳೆಗಾಲದಲ್ಲಿ ಮಕ್ಕಳಲ್ಲಿ ಜ್ವರ, ಕಾರಣಗಳು, ಮುನ್ನೆಚ್ಚರಿಕೆ ಹಾಗೂ ಆರೈಕೆ. ಭಾಗವಹಿಸುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಹಿರಿಯ ಮಕ್ಕಳ ತಜ್ಞರಾದ ಡಾಕ್ಟರ್ ಕಿರಣ್ ಹೆಚ್ಡಿ. ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. 9:30 ಹಿಂದಿ ಚಿತ್ರಗೀತೆಗಳು, 10:05 ಚಿತ್ರಗೀತೆಗಳನ್ನು ಕೇಳುವಿರಿ. 11:00 ಜನಪದ ಗೀತೆಗಳು, 11:25 ಕಾಣೆಯಾದವರ ಬಗ್ಗೆ ಪ್ರಕಟಣೆ, 11:30 ಮಾಹಿತಿ ಕಣಜ. ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ, ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಮಹಮದೀಯ ಮುಸ್ಲಿಂ ಜಮಾಲಿತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ, ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ. ಈ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾಕ್ಟರ್ ಕಾರುಣ್ಯ ಜಿಜೆ ಅವರೊಡನೆ ಸಂದರ್ಶನ. ಈ ಕಾರ್ಯಕ್ರಮ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕೊಡುಗೆ. 1:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿಪಥ, ವಿಷಯ ಪಿಎಂ ವಿಶ್ವಕರ್ಮ ಯೋಜನೆ, ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಶ್ರೀಮತಿ ವನಿತಾ ರಾಮಚಂದ್ರ ಭಟ್ ಅವರೊಡನೆ ಸಂದರ್ಶನ. 1:20 ಉಲ್ಲಾಸ, 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ, 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು. ಇನ್ನು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ, 5:30 ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ರಸಪ್ರಶ್ನೆ ಕಾರ್ಯಕ್ರಮ, 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಆಯಿತೋಳು ಗ್ರಾಮದ ವಿರೂಪಾಕ್ಷಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ, 6:35 ಸೇವಾ ಮಾಹಿತಿ, 6:51 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ 2026, ಭಾರತ ಹಾಗೂ ಬಾಂಗ್ಲಾದೇಶ ತಂಡಗಳ ನಡುವೆ ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿ ನಡೆಯಲಿರುವ ಪಂದ್ಯದ ನೇರ ವೀಕ್ಷಕ ವಿವರಣೆ ಆಟದ ಮುಕ್ತಾಯದವರೆಗೆ ಕೇಳಬಹುದಾಗಿದೆ. ಇನ್ನು ಎಂದಿನಂತೆ ನಮ್ಮ ಕಾರ್ಯಕ್ರಮಗಳೆಲ್ಲ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಪ್ರಸಾರವಾಗಲಿದೆ. 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಪೂಜಾರಹಟ್ಟಿಯ ಕೃಷಿಕ ಮರುಳಸಿದ್ದೇಶ್ವರ ಅವರೊಡನೆ ಸಂದರ್ಶನ. 7:45 ಹಿಂದಿ ಚಿತ್ರಗೀತೆಗಳು, 8:00 ಜನರಂಜನೆ ವಾಟ್ಸಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:45 ವಚನಗಳು, 9:15 ಭಾವಗೀತೆಗಳು, 9:30 ಚಿತ್ರಗೀತೆಗಳನ್ನು ಕೇಳುವಿರಿ, 10:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಆಲಿಸುವಿರಿ.

0: ಇದುವರೆಗೂ ಜನಪದ ಗೀತೆಗಳನ್ನ ಕೇಳಿದಿರಿ.
1: ಹಿಂಗ್ಯಾಕಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಸವಾರ್ತೆ ಕೇಳುವಿರಿ.

ರಸವಾರ್ತೆ ಬರೆದವರು ವಿಜಯಪುರದ ಕಟ್ಟೇಗೂರ್ ರಾಜ್, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಪ್ರಿಯ ಶ್ರೋತೃಗಳೇ, ನಮ್ಮ ದೇಶದ ಗಲ್ಲಿಯಲ್ಲಿ ಆಡುವ ಜನಪ್ರಿಯ ಆಟ ಗಿಲ್ಲಿದಾಂಡು ಗೊತ್ತಲ್ಲ? ಇದನ್ನ ಕ್ರಿಕೆಟ್ ಆಟದ ಫೋರ್ ಫಾದರ್ ಅಂತೆಲ್ಲ ಕರೀತಾರೆ. ಇಂತಿಪ್ಪ ಗಿಲ್ಲಿದಾಂಡು ಸ್ಪೇನ್ನಲ್ಲಿ ಬಿಲಾರ್ಡ್ ಆಗಿ ರೂಪಾಂತರವಾಗಿ ದೇಶದ ತುಂಬೆಲ್ಲ ಆಟ ಆಡ್ತಾ ಇದೆ ಅಂದ್ರೆ ನೀವು ನಂಬಲೇಬೇಕು. ಇದು ಅಲ್ಲಿ ಗಲ್ಲಿಲಿ ಆಡೋ ಆಟವಾಗುಳ್ದಿಲ್ಲ, ಕ್ರಿಕೆಟ್ ಫುಟ್ಬಾಲ್ ತರ ಗಿಲ್ಲಿದಾಂಡಿಗೂ ಒಂದು ಗೌರವ ಸಿಕ್ಕಿದೆ. ಟೂರ್ನಮೆಂಟ್ಗಳು ನಡೀತವಂತೆ. ವಾಯುವ್ಯ ಭಾಗ ಗಲೀಷಿಯಾ ಅಂತಿದೆಯಲ್ಲ, ಅಲ್ಲಿನ ಸರ್ಕಾರ ಇದಕ್ಕೆ ಅಧಿಕೃತ ಆಟ ಅನ್ನೋ ಮುದ್ರೆ ಬೇರೆ ಒತ್ಬಿಟ್ಟಿದೆ. ಸ್ಪೇನ್ರಿಗೆ ಗಿಲ್ಲಿದಾಂಡು ಅಂದ್ರೆ ಒಂಥರ ಗಿಚ್ಚಿಗಿಲಿಗಿಲಿ ಇದ್ದಂಗೆ, ಅದಕ್ಕೆ ಒಂದಿಡೀ ಪ್ರೀತಿ ಜಾಸ್ತಿ. ಅಲ್ಲಿ ಗಿಲ್ಲಿದಾಂಡು ಒಕ್ಕೂಟಗಳಿವೆ, ಆಟ ಹೇಳ್ಕೊಡೋ ಅಕಾಡೆಮಿಗಳು ಕ್ಲಬ್ಗಳು ತಲೆ ಎತ್ತಿವೆ. ಗಲೀಷಿಯಾ ಆಸ್ಟೂರಿಯಾಸ್ ಪ್ರಾಂತ್ಯಗಳಲ್ಲಿ ಇದು ಜನಪ್ರಿಯ ಆಟ. ಕ್ಯಾಟಲೋನಿಯಾದಲ್ಲಂತೂ ಗಿಲಿಗಿಲಿ ಗಿಲ್ಲಕ್ಕು ಅಂತ ಗಿಲ್ಲಿದಾಂಡು ಹಿಡ್ಕೊಂಡು ಆಡ್ತಾರಂತೆ. ಇದಕ್ಕೆಲ್ಲ ಮೂಲ ಸ್ಫೂರ್ತಿ ಯಾರು ಗೊತ್ತಾ? ನಮ್ಮ ಚೆಕ್ ದೇ ಇಂಡಿಯಾ. ಭಾರತದಲ್ಲಿ ಗಲ್ಲಿಲಿ ಹುಟ್ಟಿ ಇವತ್ತು ಸ್ಪೇನ್ ದೇಶದಲ್ಲಿ ಮಿನುಕ್ತಿರೋ ಗಿಲ್ಲಿದಾಂಡನ್ನ ಮಹಾಭಾರತದ ಕಾಲದಲ್ಲಿ ಕೃಷ್ಣ ಪರಮಾತ್ಮ ಬಲರಾಮನ ಜೊತೆ ಆಡ್ತಾ ಇದ್ನಂತೆ. ಕೌರವರು ಪಾಂಡವರು ಕೂಡ ಗಿಲ್ಲಿ ಆಟವೀರರು, ಶೂರರು ಆಗಿದ್ರಂತೆ. ಅದಕ್ಕೆ ಇರಬೇಕು ಕುರಿಕಾಯೋರ ಫೇವ್ರೇಟ್ ಆಟ ಆಗಿರೋದು. ಅಂದ್ಹಾಗೆ ಗಿಲ್ಲಿಗೆ ಭಾರತ ತವರಾದ್ರೆ ಸ್ಪೇನ್ ಅತ್ತೆ ಮನೆ. ಹಂಗಾಗಿ ಇಲ್ಲಿ ಗಿಲ್ಲಿ ಹಿಡಿದವರು ಅಲ್ಲಿ ಸ್ಪೇನ್ನಲ್ಲಿ ನೀರು ಕುಡ್ದಂತೆ ಆಡಬಹುದು. ಯಾಕಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಸೇಮ್ ಟು ಸೇಮ್. ಇಲ್ಲಿ ಟೈಮ್ ತೊಳ್ಳೋಕೆ ಆಡಿದ್ರೆ ಅಲ್ಲಿ ಪ್ರಶಸ್ತಿ ಗೆಲ್ಲೋಕೆ ಆಡ್ತಾರೆ. ನಮ್ಮ ಗಿಲ್ಲಿದಾಂಡ್ ಇಲ್ಲೇ ಬಿಟ್ಟು ಮರ್ಲಿನ್ ಕಥೆಗೆ ಹೊರಳೋಣ. ಮರ್ಲಿನ್ ಯಾರಂತೀರಿ? ಬ್ಯೂಟಿಫುಲ್ ಬಾತ್ಕೋಳಿ. ಸದ್ಯ ನಡೀತಿರೋ ಫಿಫಾ ಫುಟ್ಬಾಲ್ ಜಗತ್ತಿನ ಆಕರ್ಷಣೀಯ ಕೇಂದ್ರ ಬಿಂದು. ಮೆಕ್ಸಿಕೋ ನಗರದ ಬೀದಿ ವ್ಯಾಪಾರಿ ಕಾರ್ಲಾ ಗೊಮೇಜ್ ಅವರ 2 ವರ್ಷದ ಮುದ್ದು ಬಾತ್ ಇದು. ಇವತ್ತಿದನ್ನ ನೋಡಿದವರೆಲ್ಲ ಕ್ಯಾ ಬಾತ್ ಹೇ ಅಂತಿದ್ದಾರೆ. ಯಾಕಂದ್ರೆ ಫಿಫಾ ವಿಶ್ವಕಪ್ನ ಮೆಕ್ಸಿಕೋ ದೇಶದ ಅದೃಷ್ಟದ ರಾಯಭಾರಿ ಈ ಬಾತು. ಮೊನ್ನೆ ಮೆಕ್ಸಿಕೋ ತಂಡವು ದಕ್ಷಿಣ ಆಫ್ರಿಕಾವನ್ನ ಸೋಲಿಸಿದಾಗ ರಸ್ತೆಯಲ್ಲಿ ಹಸಿರು ಬಣ್ಣದ ಜರ್ಸಿ ಹಾಕೊಂಡು ಅಭಿಮಾನಿಗಳ ಜೊತೆ ಅಭಿಮಾನಿಯಾಗಿ ಈ ಬಾತ್ಕೋಳಿನೂ ಸಂಭ್ರಮ ಪಟ್ಟಿತ್ತು. ಆಗ್ಲಿಂದಲೇ ಈ ಬಾತು ಜಗತ್ ಪ್ರಸಿದ್ಧವಾಗಿದ್ದು ಫಿಫಾ ವಿಶ್ವಕಪ್ ಆಯೋಜಕರೇ ಬಾತ್ಕೋಳಿಯ ಫುಟ್ಬಾಲ್ ಪ್ರೀತಿಗೆ ಮಾರು ಹೋಗಿದ್ದಾರೆ. ಇದೇ ನಿಜವಾದ ರಾಯಭಾರಿ ಅಂತ ಹೊಗಳಿದಾರಂತೆ. ಮರ್ಲಿನ್ ಮನುಷ್ಯರ ಜೊತೆಗೆ ಎಷ್ಟು ಚೆನ್ನಾಗಿ ಬೆರ್ತೋಗಿದೆ ಅಂದ್ರೆ ಅದರ ಮನ್ ಕಿ ಬಾತ್ ಕೇಳೋಕೆ ಅಂತಲೇ ಸುದ್ದಿವಾಹಿನಿಗಳು ಮೈಕ್ ಹಿಡಿದು ಮಾತಾಡಿಸ್ತಿದ್ದಾವಂತೆ. ಮೆಕ್ಸಿಕೋದ ಬೇಕರಿಗಳಲ್ಲಿರೋ ಪೇಸ್ಟ್ರಿ ಕೇಕ್ಗಳ

ಮೇಲೂ ಮರ್ಲಿನ್ ಚಿತ್ರವೇ ಮೂಡಿದೆ. ಪ್ರಿಯ ಶ್ರೋತೃಗಳೇ, ಮೊದಲೇ ಹೇಳ್ಬಿಡ್ತೀನಿ, ಈ ಸುದ್ದಿ ಕೇಳಬೇಕಾದ್ರೆ ಮೂಗಾಗ್ಲಿ ಕಿವಿಯಾಗ್ಲಿ ಮುಚ್ಕೋಬೇಡಿ. ದೆಹಲಿಯ ಪಾಲಂದಾಬ್ರಿ ಬೀದಿಗಳು ಒಂಥರಾ ಕಿರಿಕಿರಿ ಆದವು. ಇಂತಿಪ್ಪ ಕಿರಿಬೀದಿಯಲ್ಲೊಂದು ಪುಟಾಣಿ ಮ್ಯೂಸಿಯಂ ಇದೆ, ಕಾಲಿಡೋ ಮುನ್ನ ಮೂಗ್ ಮುಚ್ಕೊಂಡು ಹೋಗ್ಬಿಟ್ಟೀರಿ. ಇದು ಬಹಳ ಅಪರೂಪದ ಕಮೋಡ್ ಮ್ಯೂಸಿಯಂ. ಆದ್ರೆ ಮೂಗ್ ಮುಚ್ಕೊಂಡು ಹೋಗುವಂತಿಲ್ಲ, ಕಣ್ಬಿಟ್ಕೊಂಡು ಹೋದ್ರೆ ಈ ಮ್ಯೂಸಿಯಂ ನಮ್ಮ ಶೌಚಾಲಯದ ಇತಿಹಾಸನ ನಮ್ಮ ಮುಂದೆ ತೆರೆದಿಡ್ತಾ ಹೋಗುತ್ತೆ. ಡಾಕ್ಟರ್ ಬಿಂದು ಪಾಠಕ್ ಅನ್ನೋರು ಇದನ್ನ ಶುರು ಮಾಡಿದ್ರು. ಪುರಾತನ ಕಾಲದಲ್ಲಿ ಅಂದ್ರೆ ಸಿಂಧೂ ಕಣಿವೆ ನಾಗರಿಕತೆ ಸಂದರ್ಭದಲ್ಲಿ ಗ್ರೀಸ್ ಮತ್ತು ರೋಮ್ಗಳಲ್ಲಿ ಶೌಚಾಲಯಗಳು ಹೇಗಿತ್ತು ಅಂತ ಇಲ್ಲಿಗೆ ಬಂದ್ರೆ ತಿಳ್ಕೊಳ್ಬಹುದು. ವಿದ್ಯುತ್ ಚಾಲಿತ ಕಮೋಡ್ಗಳು, ಇಟ್ಟಿಗೆ ಆಕಾರದ ಕಮೋಡ್ಗಳು, ರೋಮ್ನ ಶ್ರೀಮಂತರು ಬಳಸ್ತಿದ್ದ ಬೆಳ್ಳಿ ಬಂಗಾರ ಲೇಪಿತ ಕಮೋಡ್ಗಳು ಇಲ್ಲಿ ನೋಡಲು ಲಭ್ಯ. ಅಚ್ಚರಿ ಅಂದ್ರೆ ಗುಜರಾತಿನ ಲೋಥಾನ್ನಲ್ಲಿ ಕ್ರಿಸ್ತಪೂರ್ವದಲ್ಲೇ ಪ್ರತಿ ಮನೆಗೂ ಪ್ರತ್ಯೇಕ ಶೌಚಾಲಯ ಇತ್ತಂತೆ. ಒಂಥರದಲ್ಲಿ ಜಗತ್ತಿಗೆ ಶೌಚಾಲಯ ಸಂಸ್ಕೃತಿ ಬೇತಿದವರು ನಾವೇ ಇರಬಹುದೇನೋ. ಕೌತುಕ ವಿಚಾರ ಏನಂದ್ರೆ ಫ್ರಾನ್ಸ್ನ ರಾಜ 14ನೇ ಲೂಯಿಗೆ ಮಲಬದ್ಧತೆ ಇತ್ತಂತೆ. ಸಭೆ ನಡೆಸುವಾಗ್ಲೆಲ್ಲ ಹೊಟ್ಟೆ ಗುಡುಗುಡು ಅಂತಿತ್ತಂತೆ. ಪದೇ ಪದೇ ಎದ್ದು ಹೋಗೋದು ಹೇಗೆ ಅಂತ ಸಿಂಹಾಸನದಲ್ಲೇ ಶೌಚಾಲಯ ಮಾಡಿಕೊಂಡಿದ್ದ ಅನ್ನೋದೇ ಜಗತ್ತಿನ ಮಹದಾಶ್ಚರ್ಯ. ಈ ಪುಣ್ಯಾತ್ಮ ಊಟ ಮಾಡುವಾಗ ಯಾರಾದ್ರೂ ಅಡ್ಡಾಡಿದ್ರೆ ಸಾಕು ಗುರ್ರ್ ಅಂತಿದ್ದಂತೆ. ಆದ್ರೆ ಸಭೆಯಲ್ಲಿ ಶೌಚ ಮಾಡುವಾಗ ಎಲ್ರೂ ಅಲ್ಲೇ ಇರ್ತಿದ್ರಂತೆ. ಹಾಗಂತ ಮನಸ್ಸಿನ ಮುಖ ಕಿವುಚ್ಕೊಳ್ಬೇಡಿ, ರಾಜನ ಶೌಚಕ್ರಿಯೆ ನೋಡೋದು ನಮ್ಮೆಲ್ಲರ ಭಾಗ್ಯ ಅಂತ ಅಲ್ಲಿನ ಜನ ಭಾವಿಸಿದ್ರು ಅನ್ನೋದು ಕೂಡ ಇನ್ನೊಂದು ರಣರೋಚಕ ಇತಿಹಾಸ ಎಂದು ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೂ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಸೇವಾ ಮಾಹಿತಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಕೇಳುಗರೆ ಗಮನಿಸಿ, ನಾಳೆ ಬೆಳಿಗ್ಗೆ ಅಂದರೆ 25/6/2026 ಗುರುವಾರ ಬೆಳಿಗ್ಗೆ 8:30 9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮವಿದೆ. ವಿಷಯ, ಮಳೆಗಾಲದಲ್ಲಿ ಮಕ್ಕಳಲ್ಲಿ ಜ್ವರ, ಕಾರಣಗಳು, ಮುನ್ನೆಚ್ಚರಿಕೆ ಹಾಗೂ ಮಕ್ಕಳ ಆರೈಕೆ. ಭಾಗವಹಿಸುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಹಿರಿಯ ಮಕ್ಕಳ ತಜ್ಞರಾದ ಡಾಕ್ಟರ್ ಕಿರಣ್ ಹೆಚ್ಡಿ. ಅವರು ಭಾಗವಹಿಸಿ ಮಳೆಗಾಲದಲ್ಲಿ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಜ್ವರ, ವೈರಲ್ ಸೋಂಕುಗಳು, ಡೆಂಗ್ಯೂ, ಶೀತ, ಕೆಮ್ಮು, ಅಪಾಯದ ಲಕ್ಷಣಗಳು, ಚಿಕಿತ್ಸೆ, ಮನೆಯಲ್ಲಿನ ಆರೈಕೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಕ್ರಮಗಳು ಹಾಗೂ ಪೋಷಕರು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಶ್ರೋತೃಗಳೊಂದಿಗೆ ಮಾತನಾಡಲಿದ್ದಾರೆ. ನೀವು ಕೂಡ ಕರೆ ಮಾಡಬಹುದು. ನೀವು ಕರೆ ಮಾಡಬೇಕಾದ ಫೋನ್ ಸಂಖ್ಯೆ 9448640273, ಮತ್ತೊಂದು ಸಂಖ್ಯೆ 9141970272. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:36. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBS VLR.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ. ಮುಂದೆ

0: ಇದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆಯಿಲ್ಲ, ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟನೆ. ವಸತಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ. ಹವಾಮಾನ ಬದಲಾವಣೆ, ದೂರ ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ದೇವನಹಳ್ಳಿ ಭೂಸ್ವಾಧೀನ ವಿಚಾರ. ರೈತರಿಗೆ ಎಕರೆಗೆ 2,70,00,000 ರೂಪಾಯಿ ಪರಿಹಾರಕ್ಕೆ ಕೆಐಎಡಿಡಿಗೆ ಶಿಫಾರಸು. ಕೊಪ್ಪಳದಲ್ಲಿ ನಾಳೆ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪಂಚಾಯತ್ ರಾಜ್ ಆಯುಕ್ತಾಲಯದಲ್ಲಿ ಉನ್ನತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುಮಾರು 65,00,000 ಆಸ್ತಿಗಳು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತಿದ್ದು ಕೆಲವರ ಬಳಿ ತಮ್ಮ ಸ್ವತ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ದಾಖಲೆ ಇಲ್ಲ. ಈ ಹಿನ್ನೆಲೆಯಲ್ಲಿ 100 ದಿನಗಳ ಒಳಗಾಗಿ ಗ್ರಾಮ ಠಾಣಾ ಆಸ್ತಿಗಳಿಗೆ ಈ ಖಾತಾ ವಿತರಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈವರೆಗೆ ರಾಜ್ಯದಲ್ಲಿ 10,16,00,000 ಆಸ್ತಿಗಳಿಗೆ ಬಿ ಖಾತಾ ನೀಡಲಾಗಿದೆ. ಇನ್ನು 90,00,000 ಆಸ್ತಿಗಳಿಗೆ ಎ ಮತ್ತು ಬಿ ಖಾತಾ ನೀಡಬೇಕಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಎಲ್ ನಿನೋ ಪ್ರಭಾವದಿಂದಾಗಿ ಈ ವರ್ಷ ಜೂನ್ ತಿಂಗಳವರೆಗೆ 42% ಮಳೆಯ ಕೊರತೆಯಾಗಿದೆ. ಹೀಗಾಗಿ ಅಂತರ್ಜಲ ಕುಸಿದಿದೆ. ರಾಜ್ಯ ಸರ್ಕಾರ ಈಗಾಗಲೇ 1,017 ಕೋಟಿ ರೂಪಾಯಿ ಹಣವನ್ನು ಕುಡಿಯುವ ನೀರಿಗಾಗಿ ಬಿಡುಗಡೆ ಮಾಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ವಿಧಾನಸೌಧದ ಸಮಿತಿಯ ಕೊಠಡಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ವಸತಿ ಇಲಾಖೆಯ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್, ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್, ವಸತಿ ಇಲಾಖೆ ಕಾರ್ಯದರ್ಶಿ ಮೋಹನ್ ರಾಜ್, ಕೆಪಿ ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಪರಶುರಾಮ ಶಿನ್ನಾಳಕರ್, ಕರ್ನಾಟಕ ಗೃಹ ಮಂಡಳಿ ಆಯುಕ್ತರಾದಂತಹ ದಯಾನಂದ ಕೆಎ, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಆಯುಕ್ತ ರಾಘವೇಂದ್ರ ಟಿ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ಇಂದು ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆಯ ಸಮಾರೋಪ ಸಮಾರಂಭ ಜರುಗಿತು. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಗಿಯಾಗಿದ್ದರು. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳಾದಂತಹ ಬ್ರೆಜಿಲ್, ಚೀನಾ, ಈಜಿಪ್ಟ್, ಎಥಿಯೋಪಿಯಾ, ಭಾರತ, ಇಂಡೋನೇಷ್ಯಾ, ಇರಾನ್, ರಷ್ಯಾ ಸೇರಿದಂತೆ 10 ರಾಷ್ಟಗಳ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು 26 ಹಿರಿಯ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಈ ಕುರಿತಂತೆ ಆಕಾಶವಾಣಿಗೆ ಮಾಹಿತಿ ನೀಡಿದಂತಹ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್, ದೂರ ಸಂವೇದಿ ಪ್ರಯೋಜನೆಗಳು, ಹವಾಮಾನ ಬದಲಾವಣೆ, ವಿಪತ್ತು ನಿರ್ವಹಣೆ ಸೇರಿದಂತೆ ಹಲವು ವಿಷಯಗಳ ಕುರಿತಂತೆ ಚರ್ಚೆ ನಡೆದಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ

0: ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂದು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.
1: We also discussed about the details on the sustainability through debris-free mission management systems. And we are also going to include a couple of more countries along with BRICS under the visionary leadership of our Honorable Prime Minister of India, Modi ji. Today, the country is having upper hand in the space activities. And it is quite interesting that all the head of space agencies of BRICS countries had a common agenda of the global growth and growth utilization of the space activities for the benefit of the BRICS countries.
0: ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಗೋಕರೆ ಬಚ್ಚೇನಹಳ್ಳಿ ಮತ್ತು ಹಾಡಾಳ ಗ್ರಾಮದಲ್ಲಿ ಕೈಗಾರಿಕಾ ಉದ್ದೇಶಕ್ಕೆ ರೈತರು ಸ್ವಯಂ ಪ್ರೇರಿತವಾಗಿ ಬಿಟ್ಟುಕೊಡಲು ಒಪ್ಪಿರುವಂತಹ 120 ಎಕರೆ ಜಮೀನಿಗೆ ಪ್ರತಿ ಎಕರೆಗೆ 2,70,00,000 ರೂಪಾಯಿ ಪರಿಹಾರವನ್ನು ಭೂದರ ನಿರ್ಧಾರಣಾ ಸಲಹಾ ಸಮಿತಿ ನಿಗದಿಪಡಿಸಿ ಕೆಐಎಡಿಬಿಗೆ ಶಿಫಾರಸು ಮಾಡಿದೆ. ಕೆಐಎಡಿಬಿ ವಿಶೇಷ ಜಿಲ್ಲಾಧಿಕಾರಿ ಎನ್ ರಘುನಂದನ್ ಅಧ್ಯಕ್ಷತೆಯಲ್ಲಿ ನಡೆದ ಅಧಿಕಾರಿಗಳು ಮತ್ತು ಭೂ ಮಾಲೀಕರ ಜಂಟಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಪರಿಹಾರವನ್ನು ಹಣದ ರೂಪದಲ್ಲಿ ತೆಗೆದುಕೊಳ್ಳಲು ಇಷ್ಟವಿಲ್ಲದಿದ್ದರೆ ಪ್ರತಿ ಎಕರೆ ಕೃಷಿ ಭೂಮಿಗೆ ಅಭಿವೃದ್ಧಿಪಡಿಸಿದ ಕೈಗಾರಿಕಾ ಬಡಾವಣೆಯಲ್ಲಿ 10,781 ಚದರ ಅಡಿ ಜಾಗವನ್ನು ಪಡೆದುಕೊಳ್ಳುವುದಕ್ಕೂ ಅವಕಾಶ ನೀಡಲಾಗಿದೆ ಎಂದು ರಘುನಂದನ್ ತಿಳಿಸಿದ್ದಾರೆ. ಈಗ ನಿಗದಿಪಡಿಸಿರುವಂತಹ ಪರಿಹಾರ ದರವು ದೇವನಹಳ್ಳಿ ಭಾಗದಲ್ಲಿ ಅತ್ಯಂತ ಹೆಚ್ಚಿನದ್ದಾಗಿದೆ. ಸಂತ್ರಸ್ತ ರೈತರಿಗೆ ನ್ಯಾಯಯುತ ಪರಿಹಾರ ಕೊಡಬೇಕೆಂಬುದು ಸರ್ಕಾರದ ಆಶಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೊಪ್ಪಳ ಜಿಲ್ಲೆ ನಾಳೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುತ್ತಿದ್ದು 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. 2024 ಡಿಸೆಂಬರ್ನಲ್ಲಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ಹಿತದೃಷ್ಟಿಯಿಂದ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದೆ. ಪಾಕಿಸ್ತಾನದೊಂದಿಗೆ ಸಂಪರ್ಕ ಹೊಂದಿರುವಂತಹ ಶಂಕಿತ ಭಯೋತ್ಪಾದಕನನ್ನು ದಾವಣಗೆರೆ ಜಿಲ್ಲೆ ಪೊಲೀಸರು ಮತ್ತು ಗುಪ್ತಚರ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಯನ್ನು ಉತ್ತರ ಪ್ರದೇಶ ಮೂಲದ ಸುಹೇಲ್ ಎಂದು ಗುರುತಿಸಲಾಗಿದೆ. ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪಾಕಿಸ್ತಾನದ ಮೂಲದ ವ್ಯಕ್ತಿಯೊಂದಿಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ಸಂಪರ್ಕದಲ್ಲಿದ್ದಂತಹ ಹಿನ್ನೆಲೆಯಲ್ಲಿ ಯುವಕನನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಚ್ ಟಿ ಶೇಖರ್ ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ 20 ವರ್ಷದ ಯುವಕನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ವಿಷಯ ಬೆಳಕಿಗೆ ಬಂದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇತ್ತೀಚೆಗೆ ತುಮಕೂರು ಜಿಲ್ಲೆಯಲ್ಲಿ ದಾಖಲಾಗಿದ್ದ ಪ್ರಕರಣಕ್ಕೂ ಹಾಗೂ ಈ ಪ್ರಕರಣಕ್ಕೂ ಸಾಮ್ಯತೆ ಇರುವಂತೆ ಮೇಲ್ನೋಟಕ್ಕೆ ಕಂಡುಬರುತ್ತಿದ್ದು ತನಿಖೆಯ ನಂತರವಷ್ಟೇ ಈ ಬಗ್ಗೆ ನಿಖರ ಮಾಹಿತಿ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ.
4: ಈ ಸದರಿ ವ್ಯಕ್ತಿ ಸುಮಾರು 20 ವರ್ಷ ವಯಸ್ಸುಳ್ಳ ಈತನು ಮೂಲತಃ ಉತ್ತರ ಪ್ರದೇಶದ ವಾಸಿಯಾಗಿದ್ದು ಇವರನ್ನ ಅನುಮಾನಾಸ್ಪದವಾಗಿ ಚಟುವಟಿಕೆ ಇದೆ ಅಂತ ಬಿಟ್ಟೇಳಿ ಬಂದಿರತಕ್ಕಂಥ ಮಾಹಿತಿಯನ್ನು ಆಧರಿಸಿ ಇವರನ್ನ ಅಧ್ಯಯನಗೊಳಪಡಿಸಿದಾಗ ಈತ ತನ್ನ ಮೊಬೈಲ್ನಲ್ಲಿ ವಾಟ್ಸಪ್ ಗ್ರೂಪ್ ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಪಾಕಿಸ್ತಾನದ ಮೂಲದ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿರತಕ್ಕಂಥ ಮಾಹಿತಿ ಬಂದಿದ್ದು ಅವರನ್ನ ನಾವು ಮುಂದಿನ ಕ್ರಮಕ್ಕಾಗಿ ಪ್ರಕರಣ ದಾಖಲಿಸಿಕೊಂಡು ಸದ್ಯಕ್ಕೆ ಅವರನ್ನ ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮ ಕೈಗೊಳ್ತಾ ಇದ್ದೆವು.
0: ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಸಿದ್ದಾರ್ಥ ವಿಹಾರ ಟ್ರಸ್ಟ್ ಮೂಲಕ ಬಡವರಿಗೆ ಸೇರಿದ ಭೂಮಿಯನ್ನು ಕಬಳಿಸಿದ್ದಾರೆ ಎಂದು ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ ಆರೋಪ ಮಾಡಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಟ್ರಸ್ಟ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಅಳಿಯ ಮತ್ತು ಅವರ ಪತ್ನಿ ಸದಸ್ಯರಾಗಿದ್ದಾರೆ. 2024 ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಏರೋಸ್ಪೇಸ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಕೆಐಎಡಿಬಿಯ 5 ಎಕರೆ ಭೂಮಿಯನ್ನು ಸಿದ್ದಾರ್ಥ ವಿಹಾರ ಟ್ರಸ್ಟ್ಗೆ ಮಂಜೂರು ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ದಾವಣಗೆರೆ ನಗರವನ್ನು ಸ್ವಚ್ಛವಾಗಿಡುವ ನಿಟ್ಟಿನಲ್ಲಿ ದಾವಣಗೆರೆ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯುವವರ ವಿರುದ್ಧ ಕೇವಲ ದಂಡ ವಿಧಿಸುವುದು ಅಷ್ಟೇ ಅಲ್ಲದೆ ಅವರ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಿಸಿ ಅವರ ಮನೆ ಮುಂದೆಯೇ ಮರಳಿ ಕಸ ತಂದು ಸುರಿಯುವ ವಿನೂತನ ಶಿಕ್ಷೆ ಜಾರಿಗೆ ತರಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ಕುರಿತು ಮಾಹಿತಿ ನೀಡಿದಂತಹ ಜಿಲ್ಲಾಧಿಕಾರಿ ಡಾ ಗಂಗಾಧರ್ ಸ್ವಾಮಿ, ನಗರದ ಸ್ವಚ್ಛತೆ ಕಾಪಾಡಲು ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಆದರೆ ಕೆಲವರು ಎಲ್ಲೆಂದರಲ್ಲಿ ಕಸ ಎಸೆಯುತ್ತಿರುವುದು ಗಮನಕ್ಕೆ ಬಂದಿದ್ದು ಇದನ್ನು ತಡೆಯಲು

0: ಕಠಿಣ ಕ್ರಮ ಅನಿವಾರ್ಯವಾಗಿದೆ ಎಂದು ಹೇಳಿದ್ದಾರೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಬೃಹತ್ ಶೈಕ್ಷಣಿಕ ಪರಿಕರಗಳ ವಿತರಣಾ ಸಮಾರಂಭ ಇಂದು ನಡೆಯಿತು. ಚನ್ನಪಟ್ಟಣ ತಾಲೂಕಿನ 1ನೇ ತರಗತಿಯಿಂದ ದ್ವಿತೀಯ ಪಿಯುಸಿವರೆಗಿನ ಸುಮಾರು 18,000 ಸರ್ಕಾರಿ ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗ್, ಪುಸ್ತಕ ಮತ್ತು ಇತರೆ ಶೈಕ್ಷಣಿಕ ಪರಿಕರಗಳನ್ನು ವಿತರಣೆ ಮಾಡಲಾಯಿತು. ಸಂಸದ ಡಾ ಸಿಎನ್ ಮಂಜುನಾಥ್ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಕ್ಕಳನ್ನೇ ಆಸ್ತಿಯನ್ನಾಗಿ ಬೆಳೆಸುವಂತೆ ಕರೆ ನೀಡಿದರು. ಸಮಾಜದ ಪರಿವರ್ತನೆಗೆ ಮತ್ತು ರಾಷ್ಟ ನಿರ್ಮಾಣಕ್ಕೆ ಶಿಕ್ಷಣ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ರೈತರಿಗೆ ರಸಗೊಬ್ಬರ ವಿತರಿಸಲು ಫರ್ಟಿಲೈಸರ್ ಸೇಲ್ಸ್ ಅಪ್ಲಿಕೇಶನ್ ಸಿಸ್ಟಮ್ ನಾಳೆಯಿಂದ ಪ್ರಾಯೋಗಿಕವಾಗಿ ಜಾರಿಗೆ ಬರಲಿದೆ ಎಂದು ಜಂಟಿ ಕೃಷಿ ನಿರ್ದೇಶಕ ಪಿ ಮಂಜುನಾಥ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಫ್ರೇಮ್ವರ್ಕ್ ಫಾರ್ ಫರ್ಟಿಲೈಸರ್ ಸೇಲ್ ಯೋಜನೆಯಡಿ ಈ ಡಿಜಿಟಲ್ ವ್ಯವಸ್ಥೆ ಜಾರಿಯಾಗುತ್ತಿದ್ದು, ರಾಜ್ಯದಲ್ಲಿ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳನ್ನು ಆಯ್ಕೆ ಮಾಡಲಾಗಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ನಗರದ ಟಿಪಿಎಂಎಸ್ ಆವರಣದಲ್ಲಿ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಎಸ್ ಆಕಾಶ್ ಅವರ ಸಮ್ಮುಖದಲ್ಲಿ ಈ ವ್ಯವಸ್ಥೆಗೆ ಚಾಲನೆ ದೊರೆಯಲಿದೆ. ಹೊಸ ವ್ಯವಸ್ಥೆಯಲ್ಲಿ ರೈತರು ಅಗತ್ಯವಿರುವಂತಹ ರಸಗೊಬ್ಬರವನ್ನು 2 ದಿನ ಮುಂಗಡವಾಗಿ ಮೊಬೈಲ್ ಆಪ್ ಮೂಲಕ ಕಾಯ್ದಿರಿಸಬಹುದು. ಅರ್ಜಿ ದೃಢೀಕರಿಸಿದ ನಂತರ ಆಯ್ಕೆ ಮಾಡಿದ ಅಂಗಡಿಯಿಂದ ಅನುದಾನಿತ ರಸಗೊಬ್ಬರ ಪಡೆಯಬಹುದಾಗಿದೆ. ಇದರಿಂದ ರೈತರ ಸಮಯ ಮತ್ತು ಶ್ರಮ ಉಳಿತಾಯವಾಗಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ ಇದೇ 28ರಿಂದ ಜುಲೈ 1ರವರೆಗೆ ನಡೆಯಲಿದ್ದು, ಜಿಲ್ಲೆಯಲ್ಲಿ 5 ವರ್ಷದ ಒಳಗಿನ ಒಟ್ಟು 1,434 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿಯನ್ನು ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆ ಅನುರಾಧ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ, ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟನೆ. ವಸತಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ. ಹವಾಮಾನ ಬದಲಾವಣೆ ದೂರ ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ದೇವನಹಳ್ಳಿ ಭೂಸ್ವಾಧೀನ ವಿಚಾರ. ರೈತರಿಗೆ ಎಕರೆಗೆ 2,70,00,000 ರೂಪಾಯಿ ಪರಿಹಾರಕ್ಕೆ ಕೆಐಎಡಿಬಿ ಶಿಫಾರಸು. ಕೊಪ್ಪಳದಲ್ಲಿ ನಾಳೆ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ.

0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
4: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
5: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
6: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
7: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ್ಯ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
8: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
6: ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಮೊಳಕಾಲ್ಮೂರು ತಾಲೂಕು ಅಶೋಕ ಸಿದ್ದಾಪುರ ಗ್ರಾಮದ ಪ್ರಗತಿಪರ ಕೃಷಿಕ ಜಿವಿ ಗಂಗಪ್ಪ ಅವರು

0: ಒಂದಿಗೆ ಸಂದರ್ಶನ ಕೇಳೋಣ. ಇವರನ್ನ
1: ರೈತ ಬಂಧವರೇ, ಈ ದಿನ ನಮ್ಮ ಜೊತೆ ಮೊಳಕಾಲ್ಮೂರು ತಾಲೂಕು ಅಶೋಕ್ ಸಿದ್ದಾಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಜಿ ವಿ ಗಂಗಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಪರಿಸರ ಸಂರಕ್ಷಣೆ ಕುರಿತು ಸಾಕಷ್ಟು ವಿಷಯನ ನಮ್ಮ ಕೇಳುಗರೊಂದಿಗೆ ನಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಳ್ಳಿಕ್ಕೆ ಬಂದರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್.
2: ನಮಸ್ತೆ ಸರ್. ಎಲ್ಲ ರೈತ ಬಾಂಧವರಿಗೂ ಹಾಗೂ ಪರಿಸರದ ಸೇವಕರಿಗೆ ನಮಸ್ಕಾರಗಳು.
1: ಸರ್, ಮೊದಲಿಗೆ ಈ ಪರಿಸರ ಅಂದ್ರೆ ಏನು ಸರ್?
2: ಸರ್, ಪರಿಸರ ಅಂದ್ರೆ ಒಂದು ಸೃಷ್ಟಿ. ಹೌದಾ?
1: ದೇವರು ಮಾಡಿರ್ತಕ್ಕಂಥ ಒಂದು
2: ಸೃಷ್ಟಿ.
1: ಉತ್ತಮವಾದ
2: ಆ ಸೃಷ್ಟಿಗೇನು ಬೇಕು? ಸೃಷ್ಟಿನೇ ಬೇಕು. ಹೌದಾ? ಅದನ್ನು ನಾಶ ಮಾಡಲಿಕ್ಕೆ ನಾವು ಯಾರು? ಏನಾಗಿದೆ ಅಂದರೆ ಜೂನ್ 5ನೇ ತಾರೀಕು ಪರಿಸರ ದಿನಾಚರಣೆ ಅಂತ ಹೇಳ್ತಿದ್ದಾರೆ. ಹಂಗಿಲ್ಲ ಸರ್, ವೃಕ್ಷೋ ರಕ್ಷಿತೇ ರಕ್ಷಿತಃ ಅಂತ ಹೇಳ್ತೀನಿ ನಾನು. ಅಂದರೆ ಮರಗಳನ್ನು ನಾವು ರಕ್ಷಣೆ ಮಾಡಿದರೆ ಮರಗಳು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಪರಿಸರನ ನಾವು ರಕ್ಷಣೆ ಮಾಡಿದರೆ ಪರಿಸರ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಹೌದಾ? ಹಸಿರೇ ಉಸಿರು, ನಿತ್ಯ ಉಸಿರಾಡದೆ ಪರಿಸರದಿಂದ ತಾನೇ. ಹಾಗಾಗಿ ಅದು ಜೂನ್ 5ನೇ ತಾರೀಕೇ ಆಗಬೇಕಂತೇನಿಲ್ಲ. ನಿತ್ಯೋತ್ಸವ.
1: ಹೌದು ಸರ್.
2: ಓಕೆ, ನಿತ್ಯೋತ್ಸವ. ಆ ಪರಿಸರ ಸಂರಕ್ಷಣೆ ಎಂಬುದು ನಿತ್ಯೋತ್ಸವವಾಗಿರಬೇಕು. ಹಾಗಾಗಿ ಜೂನ್ 5ನೇ ತಾರೀಕು ಬಂದ್ವಿ, ಗಿಡ ನೆಟ್ವಿ, ಅದೇನೋ ಒಂದು ಗಾದೆ ಇದೆ, ಹೇಳ್ತಾ ಇರ್ತಾರೆ, ನಾನು ಹೋಗ್ತಾ ಇರ್ತೀನಿ, ನಗು ಬರುತ್ತೆ. ಆ್ಯಕ್ಚುಲಿ ನಾವು ಯಾವುದೇ ಮರಗಳನ್ನ ನೆಡಬೇಕಂದ್ರೆ ಜೂನ್ 5ನೇ ತಾರೀಕು ಅಂತಲ್ಲ, ಒಂದು ಮಳೆ ಬೀಳ್ಬೇಕು. ಆಗಸ್ಟ್ ಸೆಪ್ಟೆಂಬರಲ್ಲಿ ಗಿಡ ನೆಟ್ಟರೆ ಅದು ಅದ್ಭುತವಾಗಿ ಬರುತ್ತೆ.
1: ಮುಂಗಾರು ಪ್ರಾರಂಭದಲ್ಲಿ
2: ಪ್ರಾರಂಭದಲ್ಲಿಗಿಂತ ಇಷ್ಟು ರಿಸಲ್ಟ್ ಬರಲ್ಲ ಸರ್. ಯಾಕಂದ್ರೆ ಭೂಮಿ ಬಹಳಷ್ಟು ತಂಪಾಗಬೇಕು, ಪ್ರಕೃತಿನೇ ತಂಪಾಗಬೇಕು. ಹಾಗಾಗಿ ಏನು ಒಂದು 4-5 ಮಳೆ ಬೀಳುತ್ತೆ, ಬಿದ್ದ ನಂತರ ನಾವು ಇಟ್ಟಾಗ ತಂಪಾಗಿರುತ್ತೆ, ನಾವು ಗಿಡ ನೆಟ್ಟರು ಕೂಡ ಬರುತ್ತೆ. ಯಾವುದೋ ಒಂದು ನಾವು ಫೋಟೋಶೂಟಿಗೋಸ್ಕರನೇ ಬಂದ್ವಿ, ಗಿಡ ನೆಟ್ಟಿವಿ, ಮೊನ್ನೆ ದಿನ ಕುರಿ ಬಂದು ತಿಂತು, ಆ ಕುರಿನ ಇನ್ನೊಬ್ಬ ಬಂದು ತಿಂದ, ನೆಟ್ಟನೇ ತಿಂದ ಅನ್ನೋದೇನೆಲ್ಲ ಇದೆಯಲ್ಲ, ಅದನ್ನ ನೋಡಿದ್ರೆ ನಗು ಬರುತ್ತೆ. ಯಾವುದೇ ನಾವು ಒಂದು ಫೋಟೋಶೂಟ್ಗೋಸ್ಕರನೇ, ಅದಕ್ಕೆ ಪ್ರಚಾರಕ್ಕೋಸ್ಕರ ನಮ್ಮ ದಯವಿಟ್ಟು ಬೆಳೆಸಕ್ ಹೋಗ್ಬಿಡಿ.
1: ಈ ಪರಿಸರನ ನಾವು ಯಾಕೆ ಸಂರಕ್ಷಣೆ ಮಾಡ್ಬೇಕಂತೀರ?
2: ಪರಿಸರ ಇಲ್ಲದ ನಾವಿಲ್ಲ ಅಲ್ಲ ಸರ್. ನಾವಿದೀವ, ಸೃಷ್ಟಿ ಇದೆಯಾ?
1: ಇಲ್ಲ,
2: ನಾವೇ ಇಲ್ಲ. ಹಾಗಾಗಿ ನಾವು ರಕ್ಷಣೆ ಅಲ್ಲ, ಸೇವೆ ಮಾಡ್ಬೇಕಂತ ಹೇಳ್ತೀನಿ. ಸೇವೆ, ರಕ್ಷಣೆ ಅಲ್ಲ, ಸೇವೆ.
1: ಪರಿಸರಕ್ಕೆ ನಮ್ಮ ಸೇವೆ,
2: ಸೇವೆ. ನಿತ್ಯ ಸೇವೆ ಮಾಡ್ಬೇಕು ನಾವು ಪರಿಸರನ. ಓಕೆ, ಒಂದು ಸೇತುವೆ ಕಟ್ಟಲಿಕ್ಕೆ ಒಂದು ಫ್ಲೈಓವರ್ ಬಂತ ಅನ್ಕೊಳ್ರಿ, ಅದು ಕಟ್ಟಲಿಕ್ಕೆ ಎಷ್ಟು ದಿನ ಬೇಕು? 3 ವರ್ಷ 4 ವರ್ಷದಲ್ಲಿ ಕಟ್ಟಬಹುದು. ಅದೇ ಒಂದು ಮರ ಬೃಹದಾಕಾರವಾಗಿ ಬೆಳಿಬೇಕಂದ್ರೆ ಎಷ್ಟು ವರ್ಷ ಬೇಕು ಸರ್? 20-25 ವರ್ಷ ಬೇಕು. ಆದ್ರೆ ಕೆಲವೇ ಕ್ಷಣದಲ್ಲಿ ಇವರು ನಾಶ ಮಾಡಿ ಬಿಸಾಕ್ತಾರೆ, ಕೆಲವೇ ಕ್ಷಣದಲ್ಲಿ. ಯಾಕೆ? ನಮ್ಮ ವೈಭವಕ್ಕೋಸ್ಕರ. ಹೌದು, ಐಷಾರಾಮಿ ಜೀವನಕ್ಕೋಸ್ಕರ ಬೇಕಾ ಸರ್? ಒಂದು ಡೆವಲಪ್ಮೆಂಟ್ ಹೆಸರಲ್ಲೇ ಇಷ್ಟೊಂದು ಪರಿಸರ ನಾಶ ಆಗ್ತಾ ಇದೆ, ಅದನ್ನ ಯಾರು ಸರ್ ತಡೆಗಟ್ಟೋರು? ಎಲ್ಲರೂ ಹೊಣೆ ಸರ್ ಅದು, ನಾವೆಲ್ಲರೂ ತಡೆಗಟ್ಟಬೇಕು. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನಾವು ಪರಿಸರ ಪ್ರೇಮಿಗಳಾಗೋದು ಬೇಡ, ಪರಿಸರ ಸೇವಕರಾಗಿ. ಪರಿಸರ ಸೇವಕರಾದ ನಂತರನೇ ಅದು ಪರಿಸರ ನಾವು ಉಳಿಸ್ಲಿಕ್ಕೆ ಆಗುತ್ತೆ. ನಾವು ಪರಿಸರ ಬರೀ ಒಂದು ಮರ ಬೆಳೆಸಿದ್ರಿಂದ ನೆರಳಷ್ಟೇ ಸಿಗಲ್ಲ, ಎಷ್ಟೆಲ್ಲ ಲಾಭಗಳಿದಾವೆ ಎಂಬುದು ನಿಮಗೂ ಗೊತ್ತಿದೆ. ಹೌದಾ? ಹಂಗಾಗಿ ಆ ಸೃಷ್ಟಿನ ರಕ್ಷಣೆ ಮಾಡಲಿಕ್ಕೆ ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ.
1: ಈ ಪರಿಸರ ಸಂರಕ್ಷಣೆಯಲ್ಲಿ ನೀವು ಯಾವ ರೀತಿ ಪಾತ್ರ ವಹಿಸಿದ್ರ? ನೀವು ಯಾವ ರೀತಿ ಈ ಪರಿಸರ ಸಂರಕ್ಷಣೆ ಮಾಡ್ತಾ ಇದ್ದೀರ ಸರ್? ನಿಮ್ಮ
2: ಸರ್, ನಾನು ಇಲ್ಲಿವರೆಗೂ ಒಂದು 5,000 ಮರಗಳನ್ನ ನಾನು ನೆಟ್ಟಿದ್ದೀನಿ.
1: ಓಹೋ,
2: ಅದರದ್ದು ಲಿಸ್ಟ್ ಕೂಡ ಹೇಳ್ತಿದ್ದೀನಿ. ಚಾನೆಕುಂಟೆ ಅಂತಂದೇಳಿ ಒಂದು ಶಾಲೆಗಳು, ನನಗೆ ಸರ್ಕಾರಿ ಶಾಲೆಗಳು, ವೃದ್ಧಾಶ್ರಮಗಳು ಮತ್ತು ಆಸ್ಪತ್ರೆಗಳು, ಸರ್ಕಾರಿ ಯಾವುದೇ ಇದಿದ್ರು ಕೂಡ ನಾನು ಅಲ್ಲಿ ನೆಡ್ತೀನಿ. ಬಟ್ ನಡೆಯುವ ಕಾಲಕ್ಕೆ ಸುಮ್ಮನೆ ಹೋದೆ, ಗಿಡ ನೆಟ್ಟೆ ಬಂದೇ ಇಲ್ಲ. ನನಗೆ ಕಾಂಪೌಂಡಿನ ವ್ಯವಸ್ಥೆ ಇರಬೇಕು, ನೀರಿನ ವ್ಯವಸ್ಥೆ ಇರಬೇಕು, ಕುಣಿ ತೆಗೆದು ನನ್ನದೇ ಇರುತ್ತೆ, ಆ ನೀರು ಬಿಡಲಿಕ್ಕೆ ಪೈಪ್ಗಳು ಅದೇನು ಬೇಕು ಅದೆಲ್ಲ ನನ್ನದೇ ವೆಚ್ಚ ಇರುತ್ತೆ, ಗಿಡಗಳು ಕೊಡೋದು ನನ್ನದೇ ವೆಚ್ಚದಿಂದನೇ ನಾನು ತೊಗೊಂಬಂದು ನೆಟ್ ಬರ್ತೀನಿ. ನಂತರ ನೆಡಕಾಲಕ್ಕೆ ನಾನು ಒಂದಿಷ್ಟು ಒಂದು 6 ಲೈನು 7 ಲೈನಿಂಗ್ ಒಂದು ಲೈನ್ಗಳು ಮಾಡಿ ನಾನು ಗಿಡಗಳು ನೆಡ್ತೀನಿ. ಅಲ್ಲಿರೋ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಯಾರು ಚೆನ್ನಾಗಿ ಬೆಳೆಸ್ತೀರೋ ಈ ಲೈನು, ಒಂದು 10 ಜನ ಹುಡುಗರಿಗೆ ಒಂದು ಕಾಂಪಿಟೇಷನ್ ಥರ ಕೊಡ್ತೀನಿ. ಯಾರು ಈ ಗಿಡನ ಚೆನ್ನಾಗಿ ಬೆಳೆಸ್ತೀರೋ ಅವರಿಗೆ 1 ವರ್ಷಕ್ಕಾಗಷ್ಟು ನೋಟ್ಬುಕ್ಗಳು ನನ್ನ ಕೈಯಿಂದ ನಾನು ಕೊಡ್ತೀನಿ. ಅದು ಮೊದಲನೇ ಪ್ರೈಜು. ಎರಡನೇ ಪ್ರೈಜು 6 ತಿಂಗಳಿಗಾಗೋಷ್ಟು ಬುಕ್ಕ ಕೊಡ್ತೀನಿ. ಮೂರನೇ ಪ್ರೈಜು 3 ತಿಂಗಳಿಗಾಗೋಷ್ಟು ಪೆನ್ನು ಇಲ್ಲ ಬುಕ್ ಕೊಡ್ತೀನಿ ಅಂತ ಹೇಳಿ ಬರ್ತೀನಿ. ಆ ಮಕ್ಕಳು ಅಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಸರ್, ಭಾಳ ಚೆನ್ನಾಗಿ ಬೆಳೆಸ್ತಿದ್ದಾರೆ. ಈ ಥರದ್ದು ದುಡ್ಡಿರೋರು, ಎಂಪ್ಲಾಯ್ಸ್, ಯಾರ ಪರಿಸರ ಸೇವಕರಿದ್ದಾರೋ ಈ ಥರದ ವ್ಯವಸ್ಥೆಗಳನ್ನ ಮಾಡಿ, ಅದೇನು ಊರಿಗೊಂದು ವನ ಅಲ್ಲ, ವನದಲ್ಲಿ ಒಂದು ಮನೆ ಇರಬೇಕಂತ ನಾನು ಹೇಳ್ತೀನಿ. ಒಂದು ವನದಲ್ಲಿ ಮನೆ, ಒಂದು ಮನೆ ಆಗಬೇಕು. ಊರಿಗೊಂದು ವನ ಅಲ್ಲ, ಅದು ಹೋಗಿದೆ ಈಗ.
1: ಈ ಶಾಲಾ ಕಾಲೇಜುಗಳು ಅಂದ್ರೆ ನಿಮ್ಮ ತಾಲೂಕಿನಲ್ಲಿ ಮಾತ್ರ ಮಾಡ್ತಾರಾ ಎಲ್ಲ ಕಡೆ ಮಾಡ್ತಾರೆ?
2: ಸರ್, ಇನ್ನ ಎಲ್ಲ ಯಾವುದೇ ಊರು ಇರ್ಬೋದು, ಜಿಲ್ಲಾ ಯಾವುದೇ ಇರ್ಬೋದು, ಯಾರು ನಾನು ಕೊನೆ ಭಾಗದಲ್ಲಿ ನನ್ನ ನಂಬರ್ ಕೊಡ್ತೀನಿ, ಅದ್ರ ಬಗ್ಗೆ ಒಂದ್ ಎರಡು ನಿಮಿಷ ಕೂಡ ನಾನು ಮಾತಾಡ್ಬೇಕು, ನೀವು ಅವಕಾಶ ಕೊಡಿ ಮಾತಾಡ್ತೇನೆ. ಯಾವುದೇ ಊರು ಇರ್ಬೋದು, ಅಲ್ಲಿ ಹೋಗಿ ನಾನು ಗಿಡ ನೆಟ್ ಬರ್ತೀನಿ, ಬರೀ ನೆಟ್ ಬರೋದಲ್ಲ, ಅದನ್ನ ಬೆಳೆಸ್ತೀನಿ, ಅದು ವನ ಹಾಕ್ಬೇಕು.
1: ಫಾಲೋ ಅಪ್ ಮಾಡ್ತಾ ಇರ್ತೀರ?
2: 100 ಸರ್.

0: ತಿರ್ತೀನಿ, 3 ತಿಂಗಳಿಗೋ 4 ತಿಂಗಳಿಗೋ ಹೋಗ್ಬಿಡ್ತೀನಿ, ಶಾಲೆಗಳ ಹತ್ರ ಹೋಗ್ತೀನಿ, ಮಕ್ಕಳನ್ನ ಮಾತಾಡಿಸ್ತೀನಿ, ಯಾರ್ಯಾರ್ದು ಹೆಂಗ್ ಬೆಳೆಸಿದ್ರು ಅಂತ ಕೇಳ್ತೀನಿ, ನನ್ನ ಆಡುಭಾಷೆಯಲ್ಲೇ ಮಾತಾಡ್ತೀನಿ ಅವ್ರ ಹತ್ರ. ಹುಡುಗರೆಲ್ಲ ಬಂದು ಖುಷಿಯಿಂದ ಬಂದು ಹೇಳ್ತಾರೆ, ಅವತ್ತು ಹೋದಾಗ ಏನೋ ಒಂದಿಷ್ಟು ಚಾಕ್ಲೇಟು ಏನೋ ಒಂದು ಕೊಡ್ತೀನಿ, ಮಕ್ಕಳಿಗೆ ಕೂಡ ಒಂಥರ ಖುಷಿಯಾಗುತ್ತೆ. ಹಂಗಾಗಿ ಅದು ನಾನು ಬರೀ ನೆಟ್ಟು ಬಂದು ವರ್ಷಕ್ಕೆ ಹೋಗಲ್ಲ, ನಾನು 3 ತಿಂಗಳಿಗೊಂದ್ಸರಿ ಹೋಗಿ ನಾನು ಅದನ್ನ ಕಾಳಜಿ ವಹಿಸಿ ನೋಡ್ಕೊಂಡು ಬರ್ತೀನಿ. ನನ್ನ ಕೈಲಾದಷ್ಟು ನನ್ನ ಜೀವಾಮೃತನೋ ನಾನೇನು ಮಾಡ್ತೀನಿ ಅದನ್ನ ತೊಗೊಂಡೋಗಿ ಎರಚಿ ಬರ್ತೀನಿ. ಈ ಥರ ಎಲ್ಲ ನಾನು ಮಾಡ್ತೀನಿ.
1: ಬರೀ ನಿಮ್ಮ ಜಮೀನಲ್ಲಿ ಈ ಥರ ಪರಿಸರ ಸಂರಕ್ಷಣೆ ಮಾಡೋದಲ್ದೇ ಈ ಸಮಾಜ ಸೇವೆ ಥರ ಈ ಥರ ಎಲ್ಲ ಶಾಲಾ ಕಾಲೇಜುಗಳು ಬೇರೆ ಬೇರೆ ಒಂದು ಇದರಲ್ಲೇನು ತೊಡಕೊಂಡಿದ್ದೀರ?
0: ಹೌದು ಸರ್, ಹೌದು. ನನ್ನ ಮರದಲ್ಲಿ ಅದು ನನ್ನ ವೈಯಕ್ತಿಕ ಆಯಿತು, ಅದು ಸಮಾಜಕ್ಕೆ ಏನು ಕೊಟ್ಟಂಗೆ ಆಯಿತು.
1: ಹೌದಾ? ನಿಮ್ಮ ಜಮೀನಲ್ಲಿ ಮಾಡಿದ್ರೆ ನಿಮ್ಗೆ ವೈಯಕ್ತಿಕ ಆಯಿತು?
0: ನನಗೆ ವೈಯಕ್ತಿಕವಾಗಿ ಆಯಿತು. ನಾನು ಸಮಾಜದಲ್ಲಿ ಕೂಡ ಇದರ ಮರಗಳನ್ನ ಬೆಳೆಸಬೇಕು, ಪ್ರಕೃತಿನಲ್ಲಿ ನೆಡಬೇಕು. ಅಶೋಕ ಅವರೆಲ್ಲರೂ ಎಂತೆಂಥ ಮಹನೀಯರು, ಸಾಲಮರದ ತಿಮ್ಮಕ್ಕ ಅವರೆಲ್ಲ ಇದ್ರು, ಅವರೆಲ್ಲ ಎಂತೆಂಥ ಮಹಾತ್ಮರು ಅವರು. ಅವ್ರು ಯಾವ್ದಾದ್ರೂ ಅವರು ಸ್ವಾರ್ಥಕ್ಕೋಸ್ಕರ ಏನಾದ್ರು ಬೆಳೆಸಿದ್ರ? ಯಾವುದೂ ಇಲ್ಲ ತಾನೇ, ಅವರು ಸೇವಕರು. ಅವರು ಅಂಥವರಿಂದನೇ ಇವತ್ತು ಪರಿಸರ ಉಳಿದಿದೆ ಸರ್.
1: ಈ ಥರ ಈ ಸಮಾಜದ ಪರಿಸರ ಉಳಿಸ್ತಕ್ಕಂಥ ಕೆಲಸ ಮಾಡ್ತಿರಲ್ಲ, ನಿಮ್ಮನ್ನು ನೋಡ್ಕೊಂಡು ಇನ್ಸ್ಪೈರ್ ಆಗಿ ಮತ್ತೆ ಯಾರಾದರೂ ಇತ್ತು ನಿಮ್ಮ ಜೊತೆ ಕೈ ಜೋಡಿಸ್ತಾರ?
0: ಹೌದು ಸರ್, ನರೇಶ್ ಅಂತಂದೇಳಿ ಆಂಧ್ರದ ಒಬ್ಬ ಹುಡುಗ ವೈಜಾಗ್ ಅವ್ರದ್ದು. ನಾನು ಹಿಂಗೆ ನಂಗೆ ಮಾಡ್ತಾ ಇದ್ದೀನಿ ಅಂತಂದೇಳಿದ್ದಕ್ಕೆ ಅವನು ಬಂದು ನನ್ನ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಸರ್. ತುಂಬ ಜನ ಇದ್ದಾರೆ, ಬರ್ತಿದ್ದಾರೆ. ಯಾರ್ಯಾರು ಅವ್ರವ್ರು ವ್ಯಕ್ತಿ ಅಂದರೆ ಎಲ್ಲರೂ ಸೇರಿ ಒಂದೇ ಕಡೆ ಇದು ಮಾಡೋದಿಲ್ಲ, ಅದನ್ನು ನಾವು ವಿಭಾಗಗಳಾಗಿ ವಿಂಗಡಿಸ್ತಾನೆ ಮಾಡ್ತೀರಿ. ಈಗ ನಂದು ಈ ಏರಿಯಾ ಇರುತ್ತೆ, ನಿಂದು ಈ ಏರಿಯಾ, ನಾನು ಈ ಶಾಲೆಗೆ ಹೋಗ್ತೀನಿ, ಈ ಶಾಲೆಗೆ ಹೋಗು ಅಂತಂದೆಲ್ಲ ಡಿವೈಡ್ ಮಾಡ್ಕೊಳ್ತೀವಿ. ಹೋಗಿ ಮತ್ತೆ ನಾವೇ ಸ್ವತಃ ಸಸಿಗಳನ್ನ ತೊಗೊಂಬರ್ತೀವಿ, ತೊಗೊಂಬಂದು ನಾವೇ ಕುಣಿತು ಗುಂಡಿ ತೋರಿಸಿ ನೆಟ್ಟು ಬರ್ತೀವಿ. ನಂತರ ಅದಕ್ಕೇನು ಟ್ಯೂಬಿನ ವ್ಯವಸ್ಥೆ ನೀರು ಬಿಡಲಿಕ್ಕೆ, ಯಾರು ಇವತ್ತು ಕೊಡದಲ್ಲಿ ತೊಗೊಂಡೋಗಿ ನೀರು ಹಾಕೋದಿಲ್ಲ. ಸೊ ಆ ಟ್ಯೂಬು ವ್ಯವಸ್ಥೆ ಪೈಪ್ಗಳೆಲ್ಲ ವ್ಯವಸ್ಥೆಗಳು ಮಾಡ್ತೀವಿ, ತೊಗೊಂಡೋಗಿ ಅದಕ್ಕೆ ಅಲ್ಲಿಂದ ಅವರು ಪೈಪಿನ ಮೂಲಕ ನೀರು ಹಾಯಿಸೋಂಥ ವ್ಯವಸ್ಥೆನೆಲ್ಲ ನಾವು ಮಾಡಿಕೊಟ್ಟು ಬರ್ತೀವಿ ಸರ್.
1: ನೀವೆಲ್ಲ ಈ ಬರೀ ಅರಣ್ಯ ಸಸ್ಯಗಳು ಮಾತ್ರ ನಾಟಿ ಮಾಡ್ತೀರಾ, ಯಾವ ಥರ ಸಸ್ಯಗಳಿಲ್ಲ
0: ಸರ್? ಬರೀ ನನಗೆ ನೆರಳಂದೇ ಕೊಡಬಾರ್ದು, ಹಣ್ಣು ಕೊಡಬೇಕು. ಈಗ ನಮಗೆಲ್ಲ ಸಿದ್ದರಾಮಯ್ಯ ಅವ್ರು ಅಕ್ಕಿ ಕೊಡ್ತಾರೆ, ಅವ್ರು ಇವ್ರು ಅಕ್ಕಿ ಕೊಡ್ತಾರೆ, ಹಕ್ಕಿಗಳಿಗೆ ಅಕ್ಕಿ ಕೊಡೋರು ಯಾರು?
1: ಹೌದು.
0: ಹೌದಾ?
1: ಹೌದು.
0: ಅವಕ್ಕೆ ಹಣ್ಣು ಕೊಡೋರು ಯಾರು? ಹಾಗಾಗಿ ನನ್ನ ಹಣ್ಣಿನ ಗಿಡಗಳು, ನೆರಳು ಕೊಡೋಂಥ ಗಿಡಗಳು, ಒಂದಿಷ್ಟು ಪರಿಸರಕ್ಕೆ ಪೂರಕವಾದಂಥ ಮರಗಳನ್ನೇ ನಾನು ಸಾಧ್ಯವಾದಷ್ಟು ನಾನು ಬೆಳೆಸ್ತೇನೆ ಸರ್.
1: ಈ ಅರಣ್ಯ ಇಲಾಖೆಯಿಂದನೂ ಏನಾದರೂ ನಿಮ್ಗೆ ಸಹಕಾರ ಸಿಗ್ತಾ ಇದೆ?
0: ಸಿಗುತ್ತೆ ಸರ್, ಖಂಡಿತ ಸಿಗುತ್ತೆ. ನಾವು ಕೇಳ್ತೀವಿ ಸರ್, ನಮಗೊಂದಿಷ್ಟು ಗಿಡಗಳು ಬೇಕು, ಒಂದು 500 ಗಿಡ ಬೇಕು ಅಂತೇಳಿ ತೊಗೊಂಡೋಗ್ತೀನಿ ಅಂದರೆ ಅವ್ರು ಪಾಪ ವ್ಯವಸ್ಥೆ ಮಾಡಿಕೊಡ್ತಾರೆ, ಅಂದರೆ ದುಡ್ಡು ಕಟ್ಸ್ಕೊಳ್ತಾರೆ, ಕೊಡ್ತಾರೆ. ಇಲ್ಲ ಅನ್ನಲ್ಲ,
1: ರಿಯಾಯಿತಿ ದರದಲ್ಲಿ ಸಿಗುತ್ತೆ.
0: ರಿಯಾಯಿತಿ ಅಂದರೆ 10 ರೂಪಾಯಿ ಒಂದೊಂದು ಗಿಡದ ಮೇಲೆ ಇರುತ್ತೆ ಸರ್. 5 ರೂಪಾಯಿ ಒಂದು ಗಿಡ ಇರುತ್ತೆ, 10 ರೂಪಾಯಿ ಒಂದು ಗಿಡ ಇರುತ್ತೆ. ನಾವು ಹಣ್ಣಿನ ಗಿಡಗಳು ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ, 20 ರೂಪಾಯಿ 30 ರೂಪಾಯಿವರೆಗೂ ಇದೆ ಸರ್.
1: ಆದರೆ ನಾವು ಪ್ರೈವೇಟ್ ನರ್ಸರಿಗೆ ಹೋಲಿಸ್ಕೊಂಡ್ರೆ ತುಂಬ ಕಡಿಮೆ, ಸರ್ಕಾರದಿಂದ ಅರಣ್ಯ ಇಲಾಖೆ ಅಂತ ಕೊಡ್ತಕ್ಕಂಥ ಸಸ್ಯಗಳ ರೇಟ್ ಕಡಿಮೆ ಇರುತ್ತೆ, ನಿಮ್ಗೆ ಅನುಕೂಲ ಆಗುತ್ತೆ.
0: ಹೌದು ಸರ್, ಖಂಡಿತ ಸರ್, ಖಂಡಿತ ಸರ್. ಅರಣ್ಯ ಇಲಾಖೆಯವರು ಸುತ್ತ ನಮ್ಮ ಜೊತೆ ಕೈ ಜೋಡಿಸ್ತಿದ್ದಾರೆ, ತುಂಬ ಸಹಾಯ ಮಾಡ್ತಿದ್ದಾರೆ ಸರ್.
1: ಸರ್, ಇತ್ತೀಚೆಗೆ ಈ ನಗರೀಕರಣ ಜಾಸ್ತಿ ಆದಂಗೆಲ್ಲ ಈ ಕಾಂಕ್ರೀಟು ಒಂದು ವ್ಯವಸ್ಥೆ ಬಂದಂಗೆ ಇಟ್ಲಿ ತುಂಬ ಗಿಡ ಮರಗಳನ್ನ ಕಡಿತಾರೆ, ನಗರಗಳು ವಿಸ್ತಾರ ಆಗ್ತಾ ಇದ್ದಾವೆ, ಹಳ್ಳಿಗಳೂ ಸಾಕಷ್ಟು ಕಾಂಕ್ರೀಟ್ ಮಯ ಆಗ್ತೈತೆ, ಇಂಥ ಸಂದರ್ಭದಲ್ಲಿ ಸಾಕಷ್ಟು ಗಿಡ ಮರಗಳನ್ನ ಕಡಿತಾರೆ, ಅದು ಪರಿಸರಕ್ಕೆ ಯಾವ ರೀತಿ ಹಾನಿ ಉಂಟು ಮಾಡುತ್ತೆ ಸರ್?
0: ಸರ್, ಮೊದಲನೇದಾಗಿ ಕಾಂಕ್ರೀಟೀಕರಣನೇ ಒಳ್ಳೇದಲ್ಲಂತ, ಆ ವ್ಯವಸ್ಥೆನೇ ಒಳ್ಳೇದಲ್ಲ ಅಲ್ಲ.
1: ಹೌದು,
0: ನಮ್ಮ ಹಳ್ಳಿನಲ್ಲಿ ಸಿಸಿ ರೋಡ್ ಬೇಕಾ ಸರ್ ನಮಗೆ?
1: ಇಲ್ಲ,
0: ಬೇಕಾಗಿಲ್ಲ ಸರ್.
1: ಕಂಡು
0: ಅಲ್ಲಿ ಯಾಕೆ ಮಾಡ್ತದೆ ಈಗ ನೋಡಿ, ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ. ಮುಂಚೆ ಕೂಡ 100 mm ಮಳೆನೂ ಬರ್ತಿತ್ತು, ಈಗನೂ ಅಷ್ಟೇ ಎಂ ಎಂ ಮಳೆ ಬರ್ತಾ, ಆದರೆ ಆಗ ಕಾಲಕ್ಕೆ ಮಳೆ ಬರ್ತಾ ಇತ್ತು, ಈಗ ಒಂದೇ ಸರಿನೇ ಮಳೆ ಬರುತ್ತೆ. ಈ ಕಾಂಕ್ರೀಟ್ ಕರಣ ಆದಾಗಿಂದ ಏನಾಗುತ್ತೆ, ಅದು ಎಲ್ಲಿಂಗುತ್ತೆ ಸರ್? ಸಣ್ಣ ಮಳೆ ಬಂದರೂ ಕೂಡ ಫ್ಲಡ್ಸ್ ಬರ್ತಾ ಇದೆ. ಹೌದಾ? ಆಗ ಅದೇ ವ್ಯವಸ್ಥೆ, ಅದನ್ನೇ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸರ್ಕಾರ ಯಾಕೆ ಗಮನ ಕೊಡ್ತಾ ಇಲ್ಲ ಗೊತ್ತಿಲ್ಲ, ಯಾಕೆ ಕಾಂಕ್ರೀಟೀಕರಣ ಯಾಕೆ ಮಾಡ್ತಿದ್ರಿ ನೀವು ಹಳ್ಳಿನಲ್ಲಿ? ಅದರಿಂದ ಏನು ಉಪಯೋಗ ಇದೆ? ಬೇಡ ಸರ್, ನಾವೆಲ್ಲ ರೈತ ಮಕ್ಕಳೇ ಹಳ್ಳಿನಲ್ಲಿ. ಯಾರು ಆಫೀಸರ್, ನಾವೆಲ್ಲ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಒಂದು ಇದರಲ್ಲಿ ಬಂದಿರೋಂಥವ್ರು. ಕಾಲು ಕೆಸರಾಗಬೇಕು, ಕೈ ಕೆಸರಾಗಬೇಕು, ಬಂದಿರೋ ಮಳೆ ನೀರು ಹಿಂಗೆ ಬೇಕು, ನಮ್ಮ ಅಂತರ್ಜಲ ಹೆಚ್ಚಾಗಬೇಕು, ಅವೆಲ್ಲ ಆಗ್ಬೇಕು ಸರ್. ಆದ್ರೆ ಒಂದಕ್ಕೊಂದು ಲಿಂಕ್ ಇದೆ. ಇವರು ಸುಲಭವಾಗಿ ಒಂದು ಕಾಂಕ್ರೀಟ್ ನಾನು ಸಿಸಿ ರೋಡ್ ಮಾಡಿಸ್ತೀನಿ, ಯಾವುದೋ ಒಬ್ಬ ಮೆಂಬರ್ ಬಂದ ಅಲ್ಲಿ ಸಿಸಿ ರೋಡ್ ಮಾಡಬೇಕು, ಇಲ್ಲಿ ಸಿಸಿ ರೋಡ್ ಮಾಡಬೇಕು, ಅವರವರು ವೈಯಕ್ತಿಕ ಇದಕ್ಕೋಸ್ಕರನೇ, ಸ್ವಾರ್ಥಕ್ಕೋಸ್ಕರನೇ ಒಂದು ಪರಿಸರನ ಹಾಳು ಮಾಡ್ತಿದ್ದಾರೆ. ಈ ವ್ಯವಸ್ಥೆ ಕಮ್ಮಿ ಆಗ್ಬೇಕು ಸರ್, ಇದನ್ನು ತಡೆಗಟ್ಟಂತ ವ್ಯವಸ್ಥೆ ಸರ್ಕಾರಕ್ಕಿದೆ. ಸರ್ಕಾರ ಈ ಸಣ್ಣ ಇದು ಸಣ್ಣದಾಗಿರ್ಬೋದು, ಸರ್ಕಾರಕ್ಕಿದೆ ಸಣ್ಣದು ಅಂತ ಕಾಣ್ಬೋದು, ಆದ್ರೆ ಇದರದ್ದು ಪ್ರಭಾವ ಬಹಳಷ್ಟು ಇದೆ. ಇದನ್ನು ಯೋಚನೆ ಮಾಡಬೇಕಾಗುತ್ತೆ ಸರ್ಕಾರಗಳು.
1: ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತಿಗಳನ್ನು ಸಾಕಷ್ಟು NRAG ಸ್ಕೀಮ್ನಲ್ಲಿ ಈ ಥರ ಗಿಡ ನೆಡೋಂಥ ಕಾರ್ಯಕ್ರಮಗಳನ್ನು

0: ದೊಡ್ಡದು ಹೆಚ್ಚು ಅನುಕೂಲ ಆಗುತ್ತೆ.
1: ಸರ್, ಎನ್ಆರ್ಐಸಿನಲ್ಲಿ ಗಿಡ ನೆಡ ಕಾರ್ಯಕ್ರಮ ಆಗಬೇಕು, ಮನೆಗೊಂದು ಗಿಡಗಳನ್ನು ನೆಡಬೇಕು, ಯಾವುದೇ ಲೇಔಟ್ಗಳಾದರೆ ಅಲ್ಲಿ ಮೊದಲು ಗಿಡಗಳನ್ನ ಹಾಕಬೇಕು. ಇವರು ಗ್ರಾಮ ಪಂಚಾಯತಿ ಮೆಂಬರ್ಸು, ಒಂದು ಯಾವುದೋ ಲೇಔಟ್ ಇರುತ್ತೆ, ಅಲ್ಲಿ ಹೋಗಿ ಇವರು ಪ್ರತಿಯೊಂದು ಮನೆಗೂ ಕೂಡ ಗಿಡ ನೆಡುವಂಥ ವ್ಯವಸ್ಥೆ ಮಾಡಬೇಕು. ಆದರೆ ಗಿಡ ನಾನೇ ಕೊಡ್ತೀನಿ ಸರ್, ಅಂಥವ್ರು ಯಾರಾದರೂ ಗ್ರಾಮ ಪಂಚಾಯತಿಯವರಾಗಲಿ ಯಾರಾದರೂ, ನಾನು ಕೊನೆಯದಾಗಿ ನಾನು ಹೇಳ್ತೀನಿ, ಆ ನಂಬರ್ ಕೊಡ್ತೀನಿ, ನನಗೆ ಕಾಲ್ ಮಾಡಿದ್ರೆ ಆ ಊರುಗಳಿಗೆ ಹೋಗಿ ನಾನೇ ಗಿಡ ನೆಟ್ಟು ಬರ್ತೀನಿ. ಅವ್ರು ನನಗೆ ಸಹಕಾರ ಕೊಟ್ಟರೆ ಆಯಿತು, ನೆಡ್ರಿ ಅಂತ ಹೇಳಿದ್ರೆ ಆಯಿತು. ಭಾಳಷ್ಟು ಸರ್ ನನಗೆ ತೊಂದರೆಗಳು ಕೂಡ ಆಗಿದೆ ಸರ್. ನಾನು ಗಿಡ ನೆಡೋಕ್ಕೆ ಹೋಗಿರ್ತೀನಿ, ಇಲ್ಲ ನಮ್ದು ಇಲ್ಲಿ ಕಲ್ಯಾಣ ಮಂಟಪ ಬರ್ತಿತ್ತು, ನಾವು ಇಲ್ಲ ಸಮುದಾಯ ಭವನಗಳು ಕಟ್ತೀವಿ, ಇಲ್ಲ ಯಾಕೆ ನಿಂಗೆ ಗಿಡ ಆ ನೆಟ್ಟಿರೋ ಗಿಡಗಳನ್ನ ಕಿತ್ತಾಕಿರೋಂಥ ಉದಾಹರಣೆಗಳು ಕೂಡ ಭಾಳ ಇದೆ. ಅಂಥವ್ರ ಹತ್ರ ಕೂಡ ನಾವು ಹೋರಾಟ ಮಾಡಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಏನೋ ಒಂದು ಮನವರಿಕೆ ಮಾಡಿಕೊಡ್ತೀವಿ, ಆದರೂ ಕೆಲವು ದುರುಳರು ಅಂತಲೇ ಹೇಳಬೇಕಾಗತ್ತೆ. ಆ ಪದ ಬಳಕೆ ಮಾಡಬಾರ್ದು, ಆದರೆ ಅನಿವಾರ್ಯ ಅಂಥವ್ರಿಗೆ ಅದೇ ಭಾಷೆಯಲ್ಲಿ ನಾವು ಉತ್ತರ ಕೊಡಬೇಕಾಗುತ್ತೆ. ಅಂಥವ್ರ ಹತ್ರ ಕೂಡ ನಾವು ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಸರ್.
2: ಇತ್ತೀಚೆಗೆ ಪರಿಸರ ನಾಶ ಆಗಿರೋದ್ರಿಂದ ಸಾಕಷ್ಟು ಹವಾಮಾನ ವೈಪರೀತ್ಯಗಳು, ನೀವು ಹೇಳ್ದಂಗೆ ಒಂದೊಂದ್ಸರಿ ತುಂಬಾ ಮಳೆ ಆಗುತ್ತೆ, ಕೆಲವು ಸರಿ ಮಳೆನೇ ಆಗೋದಿಲ್ಲ,
1: ಈ ತರ ಅದನ್ನೇ ನಾನು ಹೇಳಿದ್ನಲ್ಲ. ಅವಾಗ ಸಕಾಲದಲ್ಲೂ 100 mm ಅಂದ್ರೆ ಆಗ ಕಾರ್ತಿಗೆ ತಕ್ಕಂತೆ ಮಳೆಗಳು ಬರ್ತಾ ಇದ್ವು, ಈಗ ಒಂದ್ ಕಾರ್ತಿಯಲ್ಲೇ 100 mm ಮಳೆ ಬಂದ್ಬಿಡುತ್ತೆ, ಒಂದ್ ಕಾರ್ತಿಯಲ್ಲಿ ಮಳೆನೇ ಇರೋದಿಲ್ಲ. ಈ ತರ ಈ ಹವಾಮಾನ ವೈಪರೀತ್ಯ ಯಾಕಾಗುತ್ತೆ ಅಂದ್ರೆ ಇದು ಎಲ್ಲದು ಕೂಡ ನಾವು ನೆಡುವಂತ ಗಿಡದ ಮೇಲೆನೆ ಆಗಿರುತ್ತೆ. ನಾವು ನಾಶ ಮಾಡುವಂತ ಗಿಡಗಳು ಏನು ನಾವು ಮರಣ ಹೋಮ ಮಾಡ್ತೀವಿ, ಅದೇ ಇದಕ್ಕೆ ಮೂಲ ಕಾರಣ.
2: ಇತ್ತೀಚೆಗೆ ರೈತರೆಲ್ಲ ಸಿಕ್ಕಾಪಟ್ಟೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾರೆ, ರಾಸಾಯನಿಕ ಕ್ರಿಮಿನಾಶಕಗಳನ್ನ ಬಳಸ್ತಿದ್ದಾರೆ, ಭೂಮಿ ಎಲ್ಲ ಬರ್ಡ್ ಆಗ್ತಾ ಇದೆ. ಇದನ್ನು ಒಂದು ರೀತಿಯಲ್ಲಿ ನಮ್ಮ ಪರಿಸರ ಸಂರಕ್ಷಣೆಯಲ್ಲಿ ಸಾಕಷ್ಟು ತೊಂದರೆ ಮಾಡ್ತಾ ಇದೆ, ನಾವು ಹೆಚ್ಚು ರಾಸಾಯನಿಕ ಬಳಸೋದು
1: ಸರ್. ಈಗ ನೋಡ್ರಿ, ಸಾಮಾನ್ಯವಾಗಿ ಮುಂಚೆ ನಮ್ಮ ಹಿರಿಯವರೆಲ್ಲ ಪೂರ್ವಜರೆಲ್ಲ ಬದುಗಳಂತ ಮಾಡ್ತಿದ್ರು, ಬದುಗಳನ್ನೆಲ್ಲ ಮರಗಳನ್ನ ಬೆಳೀತಾ ಇದ್ರು, ಹೊಂಗೆ ಮರ ಬೆಳೀತಾ ಇದ್ರು, ಬೇವಿನ ಮರಗಳು ಬೆಳೀತಾ ಇದ್ರು. ಅವು ಯಾಕೆಂದ್ರೆ ಬಂದ ನೀರನ್ನ ತಡೆಗಟ್ತಾ ಇತ್ತು, ನೀರನ್ನ ಹಿಂಗ್ಲಿಕ್ಕೆ ಆ ಬೇರುಗಳ ಮೂಲಕ ನೀರು ಸಹಜವಾಗಿ ಹಿಂಗ್ತಾ ಇತ್ತು, ಹಂಗಾಗಿ ನಮ್ಮ ಅಂತರ್ಜಲ ಮಟ್ಟ ಚೆನ್ನಾಗಿರ್ತಾ ಇತ್ತು. ಬಾವಿಗಳು ನೋಡ್ತಾ ಇದ್ದೀವಿ, ಇವತ್ತು ಬೋರ್ಗಳು ಆಗ್ತಾ ಇದೆ, ಮುಂದೆ ಹೆಂಗೇನೋ ಅದು ಇನ್ನೂ ನೆನೆಸ್ಕೊಂಡ್ರು ಭಾಳ ಕಷ್ಟಕರವಾಗಿ ಇದೆ. ಹಾಗಾಗಿ ಈ ಥರ ಅಂದರೆ ಕೆಮಿಕಲ್ ಏನು ಹಾಕ್ತೀವಿ ನಾವು
2: ರಾಸಾಯನಿಕ
1: ಬೇಡ. ದಯವಿಟ್ಟು ಅವತ್ತು ನಾನು ಹೇಳ್ತಿದ್ದೀನಿ, ನೀವು ಯಾವತ್ತು ಫರ್ಟಿಲೈಸರ್ ಶಾಪ್ ಬಂದ್ ಮಾಡ್ತಿರೋ ಅವತ್ತು ಅರ್ಧ ಮೆಡಿಕಲ್ ಶಾಪ್ ಬಂದಾಗುತ್ತೆ, ಅರ್ಧ ಮೆಡಿಕಲ್ ಶಾಪ್ ಬಂದಾಯಿತು, ಡಾಕ್ಟರ್ಗಳು ಕೆಲಸ ಕಳ್ಕೊಳ್ತಾರೆ ಅಂತ. ಓಕೆ, ಹಂಗಾಗಿ ಕೆಮಿಕಲ್ ಬಿಡ್ರಿ ಅದು. ನಾವು ಒಂದ್ ಎರಡು ಮೂರು ಕಾರ್ಯಕ್ರಮದಲ್ಲಿ ನೀವು ನೋಡಿರ್ಬೋದು, ನನ್ನ ಜಮೀನೇ ಉದಾಹರಣೆ ಆಗಿದೆ. ನಾನು ಉಪದೇಶ ಮಾಡೋದಿಲ್ಲ, ಉದಾಹರಣೆ ನಾನು ಯಾವುದು ಉಪದೇಶ ಮಾಡ್ಲಿಕ್ಕೆ ಹೋಗಲ್ಲ, ಉದಾಹರಣೆ ಆಗಿರ್ಬೇಕನ್ನೋದೇ ನನ್ನ ಇದು. ನಾವೇನು ಜೀವಾಮೃತ ಗೋಕುಪಾಮೃತ ಈ ವ್ಯವಸ್ಥೆಯಲ್ಲಿ ನಾವು ಮಾಡ್ತಿದ್ದೀವಿ, ನಾವು ಯಾವುದು ಫರ್ಟಿಲೈಸರ್ಸ್ ನಮ್ಮ ತೋಟದಲ್ಲಿ ಬೆಳೆಸಲ್ಲ. ನಮ್ಮ ಹಣ್ಣಿನ ರುಚಿಗಳು ಮಾರ್ಕೆಟಲ್ಲಿ ನಾನು ಎಲ್ಲೂ ಮರ ಮಾರ್ಲಿಕ್ಕೆ ಹೋಗಲ್ಲ ಸರ್. ನನ್ನ ಇದ್ದಲ್ಲಿಗೆ ಬಂದು ಹಣ್ಣು ತಗೊಂಡೋಗ್ತಾರೆ. 1,000 ಮರ ಇದೆ ಮಾವಿನ ಮರ, ನಾವು ಯಾರು ಕೂಡ ನಾವು ಹೋಗಿ ಮಾರ್ಕೆಟ್ ಪುಟ್ಟಿಯಲ್ಲಿ ಇಟ್ಕೊಂಡು ನಾವು ಮರಲ್ಲ. ಇದ್ದಲ್ಲಿಗೆ ಬಂದು ಅವ್ರಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅಕ್ಕಿ ನೆಲ್ಲು ಅಷ್ಟೇ, ಭತ್ತ ಬೆಳಿತೀನಿ ನಾನು 7,800 ರೂಪಾಯಿಗೆ ಒಂದು ಕ್ವಿಂಟಲ್ ಕೊಡ್ತೀನಿ. ಯಾವುದೇ ಪೆಸ್ಟಿಸೈಡ್ಸ್ ಹೊಡೆಯಲ್ಲ. ಆದರೆ ಅವ್ರು ನೀರಾವರಿನಲ್ಲಿ ಏನು ಬೆಳೀತಾರೋ ಅದರಿಗಿಂತ 10% ನಂದು ಜಾಸ್ತಿ ಇದೆ. ಅವ್ರದ್ದು 40 ಚೀಲ ಬೆಳೆದ್ರೆ ನಾನು 50 ಚೀಲ ಬೆಳೀತಾ ಇದ್ದೀನಿ ಒಂದು ಎಕರೆಗೆ. ಬೇಕಾದ್ರೆ ನೋಡ್ಬೋದು, ನಾನು ಯಾವುದೋ ಬಂದು ಕುತ್ಕೊಂಡೆ ಹೇಳದೆ ಹೋಗದೆ ಅಲ್ಲ. ಆಸಕ್ತರು ಬಂದರೆ ಅದು ಹೇಗೆ ಅನ್ನೋದು ಕೂಡ ಬಂದು ನೋಡ್ಬೋದು, ನೋಡ್ಕೊಂಡು ಹೋಗ್ಬೋದು.
2: ಆದಷ್ಟು ರೈತರನ್ನು ಈ ರಾಸಾಯನಿಕಗಳನ್ನ ಬಿಟ್ಬಿಟ್ಟು ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಸಹಜ ಕೃಷಿ ಈ ಥರ ಕೃಷಿಗೆ ಒತ್ತು ಕೊಟ್ಟರೆ ಹೆಚ್ಚು ಅನುಕೂಲ ಅಂತ.
1: ಹೌದು ಸರ್, ಸಮಗ್ರ ಕೃಷಿ ಮಾಡಬೇಕು, ನೈಸರ್ಗಿಕ ಕೃಷಿ ಮಾಡಬೇಕು, ಸಾವಯವ ಕೃಷಿ ಮಾಡಬೇಕು. ಮಾಡಿದಾಗಲೇ ನಾವು ಒಂದು ಕೊಡುಗೆ ಕೊಟ್ಟಂಗಾಗುತ್ತೆ. ನಾವು ಹೇಳ್ತೀನಲ್ಲ ಸರ್, ರೈತನ ಹೊಣೆ ಪಂಚಭೂತಗಳನ್ನು ಸಂರಕ್ಷಣೆ ಮಾಡೋದೇ ರೈತ. ಪಂಚಭೂತಗಳ ಸಂರಕ್ಷಣೆ ಎಲ್ಲರೂ ಹೊಣೆ. ಹಾಗಾಗಿ ಅವನ್ನ ನಾವು ಸಂರಕ್ಷಣೆ ಮಾಡ್ತೀವಿ, ಮಾಡಬೇಕು. ಮಾಡಿದಾಗಲೇ ರೈತ ಅಂದ್ರೆ ಏನು ಸರ್, ದೇಶಕ್ಕೆ ಅನ್ನ ಕೊಡೋಂಥ ಅವನಿಗೆ ಅನ್ನದಾತ ಅಂತ ಹೇಳ್ತೀವಿ. ಅಂಥದ್ದು ನಾವು ವಿಷದಾತನ ಆಗಬಾರ್ದು. ಹಾಗಾಗಿ ನಾವು ಅನ್ನದಾತನಾಗೇ ಇರಬೇಕು, ವಿಷದಾತನಾಗಿರ್ಬಾರ್ದು. ನಾವು ಕೂಡ ಯಾರೋ ಒಂದು ಬರ್ತಾರೆ, ನಮಗೆ ದುಡ್ಡು ಕೊಟ್ಟು ತೊಗೊಂಡೋಗ್ತಾರೆ, ನಾವು ಪುಕ್ಕಟೆ ಕೊಡೋದಿಲ್ಲ ಅವನಿಗೆ. ನಾನು ಮತ್ತೆ ನಾನು ಅವನು ರೋಗಗ್ರಸ್ತನಾಗಿ ಯಾಕೆ ಮಾಡಬೇಕು? ಹಂಗಾಗಿ ದಯವಿಟ್ಟು ಆದಷ್ಟು ನೀವು ಕೆಮಿಕಲ್ನಿಂದ ಹೊರಗಡೆ ಬನ್ನಿ. ನಾವು ಅಂಟ್ಕೊಂಡ್ಬಿಟ್ಟಿದ್ದೀವಿ ಅಷ್ಟೇ, ಅದಕ್ಕೆ ಒಗ್ಗಿಕೊಂಡಿದ್ದೀವಿ. ಏನಿಲ್ಲ, ನಾವೇ ಒಗ್ಸ್ಕೊಂಡಿರೋದು, ನಾವೇ ಬಿಡಲಿಕ್ಕೆ ಏನು ದೊಡ್ಡದಲ್ಲ ಅದು. ಹಾಗಾಗಿ ಬಿಡಲಿಕ್ಕೆ ಭಾಳಷ್ಟು ವಿಧಾನಗಳಿದಾವೆ. ಸ್ವಲ್ಪ ಕಷ್ಟ ಆಗ್ಬೋದು, ಇನ್ನು ರೈತ ಇರೋದೇ ಕಷ್ಟಪಡಲಿಕ್ಕೆ. ಇದರ ಕಷ್ಟಪಡೋದ್ರಲ್ಲ ಏನು ತೊಂದರೆ ಇದೆ ಹೇಳಿ?
2: ಈಗ ಪರಿಸರ ಸಂರಕ್ಷಣೆ ಮಾಡಬೇಕು ಅಂತೇಳಿದ್ರೆ ಕೆಲವು ಸಾರಿ ಕೆಲವು ಕಿಡಿಗೇಡಿಗಳು ಈ ಸಾಕಷ್ಟು ಕಾಡುಗಳು ಹತ್ತತ್ರ ಬೆಂಕಿಗಳೆಲ್ಲ ಇಟ್ಬಿಟ್ಟು 1,000 acres ಕಾಡು ನಾಶ ಆಯಿತು, ಸುಟ್ಟು ಭಸ್ಮ ಆಯಿತು, ಸಾಕಷ್ಟು ವನ್ಯ ಪ್ರಾಣಿಗಳೆಲ್ಲ ನಾಶ ಆದವು ಅಂತೆಲ್ಲ ನೋಡ್ತಾ ಇರ್ತೀವಿ ಪೇಪರ್ಗಳಲ್ಲಿ, ಟಿವಿಗಳಲ್ಲಿ. ಇದು ಎಷ್ಟರ ಮಟ್ಟಿಗೆ ನಮ್ಮ ಪರಿಸರಕ್ಕೆ ಹಾನಿ ಉಂಟು?

0: ಮಾಡುತ್ತೆ ಸರ್.
1: ಸರ್, ಕಾಡು ಏನಿದೆ ಅಲ್ಲಿ ನೀವು ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ತಗೋಬೇಕು. ಈ ಕುರಿಗಾಯಿ ಇವರು ಹೋಗ್ತಾರೆ, ಅವರಿವ್ರು ಹೋಗ್ತಾರೆ, ಕಿಡಿಗೇಡಿಗಳು ಹೋಗ್ತಾರೆ, ಅಂಥವ್ರ ಹತ್ರ ಅಲ್ಲಿ ಯಾವುದು ಕೂಡ ದಯವಿಟ್ಟು ಅವ್ರಿಗೆ ಅಲ್ಲ ಅವರವ್ರ ಮನಸ್ಸಿಗೆ ಬರಬೇಕಂತ ನಾನು ಹೇಳ್ತೀನಿ ಸರ್. ಯಾರೂ ಕಾಯಲಿಕ್ಕೆ ಆಗೋದಿಲ್ಲ, ದಯವಿಟ್ಟು ನನ್ನ ಇಲ್ಲಿಂದ ಕಳಕಳಿಯ ಮನವಿ ಕುರಿಗಾಯಿಗರೆ, ನೀವು ಬರ್ರಿ, ಮೇಯಿಸ್ಕೊಳ್ರಿ, ಹೋಗ್ರಿ, ಆದರೆ ಬೆಂಕಿಪಟ್ಟಣ ದಯವಿಟ್ಟು ತರಬೇಡ್ರಿ. ಅದು ಒಂದು ದಿನ ಒಂದಿಷ್ಟು ಅದು ನಿಮಗೆ ಅದು ಪೂರಕವಾಗಿರುತ್ತೆ. ನೀವು ಮತ್ತೆ ಬೆಂಕಿ ಹಚ್ಚಿದ್ರೆ ನಿಮ್ಮ ಕುರಿಗಳಿಗೆ ತಾನೇ ಹುಲ್ ಬೆಳೆಯಲ್ಲ. ಅಲ್ಲಿ ಯಾವ ಆ ಕೆಲಸ ಮಾಡಿ ದಯವಿಟ್ಟು ಮಾಡ, ಎಲ್ಲರೂ ಮಾಡ್ತಾರಂತ ನಾನು ಹೇಳಲ್ಲ, ಯಾರಾದರೂ ಹಂಗೆ ಮಾಡೋರಿಗೆ ನನ್ನ ಮನವಿ ಇದು. ನೀವು ವೀಕ್ಷಣೆಗೆ ಅಂತ ಹೋಗ್ತೀರಿ, ಹೋಗಿ ಅನುಭವಿಸಿ ಅನುಭವಿಸಿ ಆನಂದಿಸಿ, ಆದರೆ ಅಲ್ಲಿ ಬೆಂಕಿ ಹಚ್ಚುವಂಥ ಕೆಲಸ ದಯವಿಟ್ಟು ಮಾಡಬೇಡಿ. ಇದು ನಿಮ್ಮ ಸ್ಟುಡಿಯೋಯಿಂದ ನನ್ನ ಒಂದು ಕಳಕಳಿಯ ಮನವಿ.
2: ಕಾಡಿನಲ್ಲಿ ಬರೀ ಮರಗಳು ಮಾತ್ರ ಇರೋದಿಲ್ಲ, ಅಲ್ಲೆಲ್ಲ ಸಾಕಷ್ಟು ವನ್ಯಜೀವಿಗಳು ಇರ್ತವೆ, ಅವನ್ನು ನಾವು ಕಾಪಾಡೋದು ನಮ್ಮ ಮನೆ ಅಂತ
1: ಸರ್. ಸೃಷ್ಟಿ,
2: ಹೌದು,
1: ಸೃಷ್ಟಿಗೇನು ಬೇಕು, ಸೃಷ್ಟಿ ಬೇಕು. ಹೌದಾ, ನಾವು ಬಂದಿರೋದು ಯಾಕೆ ಬಂದಿದ್ದೀವಿ, ನಾವು ಯಾಕೆ ಬಂದಿದ್ದೀವಿ, ನೀವು ಯಾಕೆ ಬಂದಿದ್ದೀರಿ
2: ಹೇಳಿ.
1: ಸೃಷ್ಟಿ ನಿಮ್ಮಿಂದ ಇನ್ನೊಂದು ಸೃಷ್ಟಿ ಆಗಬೇಕು, ಅದಕ್ಕೆ ನೀವು ಬಂದಿದ್ದೀರಿ. ಹೌದಾ, ಹಾಗಾಗಿ ಆ ಸೃಷ್ಟಿನಲ್ಲಿ ಬರೀ ಮನುಷ್ಯರೊಂದೇ ಇಲ್ಲ, ಕೋಟ್ಯಾಂತರ ಜೀವರಾಶಿಗಳಿದೆ. ಆ ಜೀವರಾಶಿಗಳು ಕೂಡ ಅದಕ್ಕೆ ಒಂದು ಸೃಷ್ಟಿ. ಈಗ ಕಾಡು ಬೆಳೆಸಲಿಕ್ಕೆ ನಾವು ಬೆಳೆಸಿದೀವ ಕಾಡು, ಇಲ್ಲ ತಾನೇ, ಪಶು ಪಕ್ಷಿಗಳಿಂದನೇ ಕಾಡು ಬೆಳೀತಾ ಇರೋದು. ಹೌದಾ ಸರ್, ಅವು ಕೂಡ ಆ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾವೆ, ಮನುಷ್ಯರು ಮಾಡ್ತಾ ಇಲ್ಲ, ಪಕ್ಷಿಗಳೇ ಮಾಡ್ತಾ ಇರೋದು, ಪಶು ಪಕ್ಷಿಗಳೇ ಮಾಡ್ತಾ ಇದ್ದಾವೆ. ಬೀಜ ತಿಂತಾವು, ಇಕ್ಕಿ ಆಗ್ತಾವು, ಅಲ್ಲಿ ಮತ್ತಿನ್ನೊಂದು ಸೃಷ್ಟಿ ಆಗುತ್ತೆ. ಈ ಕೆಲಸ ಅವಕ್ಕೂ ಆಹಾರನೂ ಆಗುತ್ತೆ, ಇನ್ನೊಂದು ಸೃಷ್ಟಿನೂ ಆಗುತ್ತೆ. ಆ ಕೆಲಸ ಪಶು ಪಕ್ಷಿಗಳೇ ಮಾಡ್ತಿರುವಾಗ ನಾವ್ಯಾಕೆ ಮಾಡಬಾರ್ದು ಹೇಳಿ ಸರ್.
2: ಹೌದು,
1: ಹೌದಾ,
2: ವಿಜ್ಞಾನಿಗಳು ಹೇಳ್ತಾರೆ ಒಂದು ಇಂಚ್ ಮಣ್ಣು ಉತ್ಪಾದನೆ ಆಗ್ಬೇಕಂದ್ರೆ ಸಾವಿರಾರು ವರ್ಷ ಬೇಕು ಅಂತ. ಈ ನಾವು ಈ ಮರ ಗಿಡಗಳು ಕಡಿಯೋದ್ರಿಂದ ಸಾಕಷ್ಟು ಮಣ್ಣು ಎಲ್ಲ ಕುಸ್ಕೊಂಡು ಹೋಗುತ್ತೆ ಮಳೆಗೆ, ಹಂಗಾಗ್ಬಿಟ್ಟು ಇದನ್ನು ಪರಿಸರಕ್ಕೆ ಒಂದು ಒಳ್ಳೆ ಕೊಡುಗೆ.
1: ಗುಡ್ಡ ಕುಸಿತಗಳು ಅವೆಲ್ಲ ಯಾಕೆ ಆಗ್ತಾ ಇದೆ ಸರ್?
2: ಹೌದು,
1: ಹೌದಾ, ಹಾಗಾಗಿ ನೀವೇನು ರಸ್ತೆಗಳು ಮಾಡ್ತೀರಿ, ಅದನ್ನು ಮಾಡ್ತೀರಿ, ಆ ಹೆಸರಿನಲ್ಲಿ ಎಷ್ಟೋ ಮರಗಳನ್ನ ಮರಣ ಹೋಮ ನಡೀತಾ ಇದೆ, ಅದನ್ನು ಬಿಡ್ರಿ. ನೀವು ಕಾಡಿದ್ದಲ್ಲಿ ನೀವು ರಸ್ತೆನೇ ಬೇಕಾಗಿಲ್ಲ ಸರಿ. ನೀವು ಇವ್ರೇನು ಹೇಳ್ತೀರಿ, 10 ಕಿಲೋಮೀಟ್ರ್ ದಾರಿ ಉಳಿಸ್ಲಿಕ್ಕೆ ಹೋಗಿ ಸಾವಿರಾರು ಮರಗಳನ್ನ ನೀವು ಮರಣ ಹೋಮ ಮಾಡ್ತಿದ್ದೀರಿ. ಆ ವ್ಯವಸ್ಥೆನ ಕೈಬಿಡ್ರಿ, ದಯವಿಟ್ಟು ಕೈಬಿಡ್ರಿ ಅಂತ ಸರ್ಕಾರಕ್ಕೂ ಮನವಿ ಮಾಡ್ತಾ ಇದ್ದೀರಿ.
2: ಸರ್, ಈಗ ನಿಮ್ಮ ಜಮೀನಲ್ಲಿ ಯಾವ ಥರ ಒಂದು ಪರಿಸರಕ್ಕೆ ಪೂರಕವಾದಂಥ ಗಿಡಗಳನ್ನ ಬರೀ ಮಾವು ಒಂದೇನ ಬೇರೆ ಬೇರೆ ಸಸಿಗಳು ನಾಟಿ ಮಾಡಿದ್ರಿ ಸರ್?
1: ಸರ್, ನನ್ನಲ್ಲಿ ಅರಣ್ಯ ಸಸಿಗಳು, ತೇಗ ಇದೆ, ಗಂಧ ಇದೆ, ಶ್ರೀಗಂಧ ಇದೆ, ರಕ್ತಚಂದನ ಇದೆ, ಬೇವು ಇದೆ, ಹೊಂಗೆ ಇದೆ, ಆಮೇಲೆ ವನಸ್ಪತಿ ಮರಗಳಿದಾವು, ಹಲವಾರು ಮರಗಳಿದಾವೆ ಸರ್. ಒಂದೇ ನಾನು ಬರೀ ಹಣ್ಣಿನ ಗಿಡಗಳೊಂದೇ ಎಲ್ಲ ಹಾಕಿಲ್ಲ, ಎಲ್ಲ ರೀತಿ ಅರಣ್ಯ ಸಸಿಗಳನ್ನ ಕೂಡ ಹಾಕಿದ್ದೀನಿ, ವನಸ್ಪತಿ ಮರಗಳನ್ನ ಹಾಕಿದ್ದೀನಿ.
2: 30 ಎಕರೆ ಜಮೀನಲ್ಲೆಲ್ಲ ಈ ಥರ
1: ಸರ್, 30 ಎಕರೆ ಜಮೀನಿದೆ, ಸುಮಾರಿಗೆ 6-7 ಸಾವಿರ ಮರಗಳು ನನ್ನ ಇದೆ ಸರ್ ಜಮೀನಲ್ಲಿ.
2: ಈಗ ಪರಿಸರ ಸಂರಕ್ಷಣೆ ಅಂತ ಬಂದರೆ ಬರೀ ಸರ್ಕಾರ ಮಾಡಬೇಕು, ಯಾವುದೋ ಪಂಚಾಯತಿಗಳು ಮಾಡಬೇಕು ಈ ಥರ ಹೇಳ್ತಾರೆ, ನಮ್ಮ ಕರ್ತವ್ಯ ಏನಿರುತ್ತೆ ಸರ್?
1: ಸರ್, ಸರ್ಕಾರದ್ದು ಹೊಣೆನೇ ಅಲ್ಲ ಸರ್.
2: ಹೌದು,
1: ಸರ್ಕಾರ ನಾವು ಆಯ್ಕೆ ಮಾಡಿದ್ದೀವಿ. ಹೌದಾ, ಸರ್ಕಾರ ನಮ್ಮನ್ನು ಆಯ್ಕೆ ಮಾಡಿದ್ಯಾ? ನಾವು ಸರ್ಕಾರನ ಆಯ್ಕೆ ಮಾಡಿದ್ದೀವಿ, ಹಂಗಾಗಿ ಸರ್ಕಾರ ನೋಡ್ಕೋಬೇಕು ಅನ್ನೋದಲ್ಲ, ನಾವು ಸೇವಕರಾಗಬೇಕು ಅಂತ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬ ಕೂಡ ಪರಿಸರ ಸೇವಕನೇ ಆಗಬೇಕು, ಪರಿಸರ ಸೇವಕನೇ ಅಲ್ಲ ಸರ್, ಉಸಿರಿನಿಂದ ತಾನೇ ಅವನು ಉಸಿರಿರೋದು. ಹೌದಾ, ನಾವು ಸರ್ಕಾರದ ಮೇಲೆ ಯಾಕೆ ದೋಷಾರೋಪ ಮಾಡಬೇಕು? ಸರ್ಕಾರದ ಮೇಲೆ ದೋಷಾರೋಪ ನಾನೇ ಯಾಕೆ ಮಾಡ್ತಾ ಇದ್ದೀನಿ? ಕೆಲವೊಂದು ವಿಷಯ ಅಂದರೆ ಈ ಹಳ್ಳಿನಲ್ಲಿ ಸಿಸಿ ರೋಡ್ಗಳು ಮಾಡೋಂಥದ್ದು, ಆ ಅಂಥ ವ್ಯವಸ್ಥೆಗಳನ್ನ ಕೈಬಿಡ್ರಿ ಅಂತ ಹೇಳ್ತಾ ಇದ್ದೀನಿ. ಏನು ಸ್ಕೀಮ್ಗಳು ಬಂದಿದ್ದಾವೆ ಅದರಲ್ಲಿ ನೀವು ಎಲ್ಲೋ ಹೋದ್ವಿ, ಬದುವು ತೆಗೆಸ್ತೀವಿ, ಅಲ್ಲೊಂದು ಬದುವು ಹಾಕ್ತಿ, ನೀವು ಬದುವು ಹಾಕಿದ ಮೇಲೆ ಅಲ್ಲಿ ಗಿಡ ಹಾಕಿ, ಆ ಬದುವು ನಿಲ್ಲುತ್ತೆ, ಕುಚ್ಕೊಂಡು ಹೋಗಲ್ಲ.
2: ಹೌದು,
1: ನೀವು ಇವತ್ತು ಹಾಕ್ತೀರಿ, ನಾಳೆ ಕುಚ್ಕೊಂಡು ಹೋಗುತ್ತೆ.
2: ಹೌದು,
1: ಆ ಥರ ಮಾಡಬೇಡಿ. ಬದುವಿನಲ್ಲಿ ಸಸಿಗಳನ್ನ ಕೂಡ ನೆಡರಿ, ಆ ಕೆಲಸ ಮಾಡಿ ಅಂತ ಹೇಳ್ತಾರೆ.
2: ನೀವು ಕಳಸರಿ ಸಂದರ್ಶನ ಮಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರಿ ಸರ್, ಯಾರನ್ನ ಬರ್ತ್ಡೇ ಆಚರಿಸಬಹುದು ಅಥವಾ ಮದುವೆ ಫಂಕ್ಷನ್ ನಲ್ಲಿ ಈ ಒಂದು ಗಿಡಗಳನ್ನ ನಾವು ಉಡುಗೊರೆಯಾಗಿ
1: ನಾನು ಹೇಳಿದ್ದೆ ನಿಮಗೆ ಲಾಸ್ಟ್ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೆ ಅನ್ಸುತ್ತೆ. ನಾನು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನನಗೆ ಒಂದು ಮದುವೆಗೆ ಆಗಲಿ ಯಾವುದಕ್ಕಾದ್ರೂ ಆಹ್ವಾನ ಮಾಡಿದ್ರೆ ನಾನು ಹೋಗಿ 100 ರೂಪಾಯಿ ಕೊಡೋದು, 500 ರೂಪಾಯಿ ಕೊಡೋದು ಅದ ಕೆಲಸ ಮಾಡಲ್ಲ, ಗಿಡಗಳು ಕೊಟ್ಟು ಬರ್ತೀನಿ. ಅದನ್ನ ಎಲ್ಲರೂ ಕೂಡ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ. ಯಾವುದೇ ನಿಮ್ಮ ಬರ್ತ್ಡೇ ಕಾರ್ಯಕ್ರಮ, ನೀವು ಕೇಕ್ ತಗೊಂಬಂದೆ, ಕಟ್ ಮಾಡಿದೆ, ಕ್ಯಾಂಡಲ್ ಹಚ್ಚಿದೆ, ಅದೇ ವೆಚ್ಚದಲ್ಲಿ 10 ಮರಗಳು ಬರುತ್ತೆ, ಅದನ್ನೇ ನೆಡ್ರಿ. ಅದನ್ನ ನೆಟ್ಟು ನೀವು ನಿಮ್ಮ ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡಿಸ್ಕೊಳ್ಳಿ. ಈ ರಾಜಕಾರಣಿಗಳಿಗೂ ಹಾರ ತುರಾಯಿಗಳು ಮಾಡ್ತಿದ್ದೀರಿ, ಇವತ್ತು ಯಾರು ಒಬ್ಬ ಮುಖ್ಯಮಂತ್ರಿಗಳು ನಮ್ಮ ಊರಲ್ಲಿ ಬರ್ತಿದ್ದಾರೆ ಅಂದರೆ ನೀವು ಹಾರ ತುರಾಯಿಗಳು ಮಾಡೋದಕ್ಕಿಂತ ಅದಕ್ಕೆಷ್ಟು ವೆಚ್ಚ ಆಗುತ್ತೆ ಅಷ್ಟೇ ಗಿಡಗಳನ್ನ ಅವ್ರ ಕೈಯಿಂದನೇ ನೆಡೆಸಿ, ಅದು ಎಂಥ ಕಾರ್ಯಕ್ರಮ ಆಗುತ್ತೆ ಸರ್, ಅದ್ಭುತವಾದಂಥ ಉತ್ಸವ ಆಗುತ್ತೆ, ಅದು ಉತ್ಸವ ಆಗುತ್ತೆ ಸರ್. ಅದನ್ನು ನಾನು ಹೇಳ್ತಾ ಇದ್ದೀನಿ. ಎಲ್ಲ ಮುಖಂಡರುಗಳು ನೀವೇನಿದ್ದೀರಿ, ಎಲ್ಲರಿಗೂ ಒಬ್ಬೊಬ್ಬರು ಅಭಿಮಾನಿಗಳು ಇರ್ತಾರೆ, ಒಳ್ಳೆಯದೇ ಇರಬೇಕು, ಆದರೆ ನೀವು

0: ಆಹಾರ ತುರಾಯಿಗಳನ್ನ ತಗೊಂಬಂದು ಇದನ್ನ ಮಾಡ್ಬಿಡ್ರಿ, ಪಟಾಕಿ ಹೊಡಿಬೇಕು ಹೋಗ್ಬಿಡ್ರಿ, ನೀವು ಅದೇ ವೆಚ್ಚದಲ್ಲಿ ಹತ್ತಾರು ಮರಗಳನ್ನ ತಗೊಂಬನ್ನಿ, ಅವ್ರ ಕೈಯಿಂದನೇ ನಡೆಸಿ, ಅದಕ್ಕೆ ಅವ್ರ ಹೆಸರುಗಳನ್ನೇ ಬರೀರಿ, ಆ ದಿನಾಂಕಗಳನ್ನ ಹಾಕ್ಸಿರ್ರಿ, ಅದು ತಲತಲಾಂತರವರೆಗೂ ಇರುತ್ತೆ.
1: ಹೌದು. ಈಗ ನಾವೊಬ್ರು ನೀವೊಬ್ರು ಈ ಥರ ಯೋಚನೆ ಮಾಡಿದ್ರೆ ಆಗೋದಿಲ್ಲ, ಎಲ್ಲರೂ ಯೋಚನೆ ಮಾಡಿದ್ರೆ ಹೆಚ್ಚು ಪರಿಣಾಮಕಾರಿಯಾಗಿ ಈ ಥರ ಕಾರ್ಯಗಳಾಗ್ತಾವಂತೆ.
0: ಸರ್, ನೀವು ಆಕಾಶವಾಣಿಯವರು ಇರೋದೇ ಅದೆಲ್ಲ ಸರ್, ನಿಮ್ಮ ಸೇವೆ ಇದೊಂದು ನಿಮ್ಮದು ಭಾಳ ಅತ್ಯುನ್ನತ ಸೇವೆ ನಿಮ್ಮದು. ಯಾಕಂದರೆ ಇದು ನಾನೊಬ್ಬ ಎಲ್ಲೋ ಕುತ್ಕೊಂಡು ಮಾತಾಡಿದ್ರೆ ಆಗೋದಿಲ್ಲ, ಆದರೆ ನಿಮ್ಮ ವಾಹಿನಿಗಳ ಮೂಲಕ ಎಲ್ಲರಿಗೂ ತಲುಪಿಸ್ತಾ ಇದ್ದೀರಲ್ಲ, ಅದ್ಭುತವಾದಂಥ ನಿಮ್ಮದು ಒಂದು ಸೇವೆನೇ. ಈ ಸೇವೆನಲ್ಲಿ ನೀವು ಭಾಗಿಯಾಗಿದ್ದೀರಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಸರ್.
1: ಈ ಪರಿಸರ ಸಂರಕ್ಷಣೆ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಸರ್, ಪರಿಸರ ಸಂರಕ್ಷಣೆ ಒಂದೇ ಆಗಿರಬಾರ್ದು, ಅದು ಆಧ್ಯಾತ್ಮಿಕವಾಗಿರಬೇಕು ಅಂತ ಹೇಳ್ತೀನಿ. ಪರಿಸರ ಅನ್ನೋದೊಂದು ಆಧ್ಯಾತ್ಮ, ನಾವು ಅದನ್ನೇ ಒಂದು ಆಧ್ಯಾತ್ಮ ಅಂತ ತಿಳಿರಿ. ವನದಲ್ಲಿ ಮನೆ ಮಾಡಿ ಅಂತ ನಾನು ಹೇಳ್ತಿದ್ದೀನಿ. ದುಡ್ಡಿದ್ದವ್ರು ಭಾಳ ಜನ ಇರ್ತೀರಿ, ಬಿಲ್ಡಿಂಗ್ ಮೇಲೆ ಬಿಲ್ಡ್ ಕಟ್ತಿದ್ದೀರಿ, ಬೇಡ ಒಂದಿಷ್ಟು ಜಾಗ ತಗೊಳ್ಳಿ, ಸಣ್ಣದಾದ ಮನೆ ಕಟ್ಟಿ, ಹತ್ತಾರು ಮರಗಳನ್ನ ಬೆಳೆಸಿ, ನೀವು ನೋಡ್ರಿ ಆ ಒಂದು ಖುಷಿನೇ ಬೇರೆ ಇರುತ್ತೆ. ಆ ಥರ ಮಾಡಿರಿ. ದುಡ್ಡಿರೋರು ದಯವಿಟ್ಟು, ರೈತರು ಮಾಡ್ತಿದ್ದಾರೆ, ನೀವು ರಿಯಲ್ ಎಸ್ಟೇಟ್ಗಳು ಮಾಡ್ತಿರ್ತೀರಿ, ಏನೋ ಮಾಡ್ತಿದ್ದೀರಲ್ಲ ಮಾಡಿರಿ, ಆದರೆ ದುಡ್ಡು ಬಂದಮೇಲೆ ಈ ಥರದ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ, ಅದು ನಿಮಗೆ ನಿಮ್ಮ ಮಕ್ಕಳಿಗೂ ಒಳ್ಳೇದಾಗುತ್ತೆ.
1: ಹೌದು. ಮೊನ್ನೆ ನಾವು ರೈತರ ಸಂದರ್ಶನ ಮಾಡ್ಬೇಕಾದ್ರೆ ಹೇಳ್ತಿದ್ರು ಸರ್, ನೌಕರಿಯಲ್ಲಿದ್ದಾಗ ಎಷ್ಟೊಂದು ಸಂತೋಷ ಇರ್ತಿರಲ್ಲ ಸರ್, ಈಗ ನಿವೃತ್ತಿ ಬಂದ್ಬಿಟ್ಟಿದ್ವಿ, ಜಮೀನಲ್ಲೆಲ್ಲ ತೋಟ ಮಾಡಿದ್ದೀನಿ, ಆ ತೋಟಕ್ಕೆ ಹೋಗ್ಬಿಟ್ರೆ ಬೆಳಗ್ಗೆ ಸಾಯಂಕಾಲದವರೆಗೆ ಅಲ್ಲಿರೋದೇ ಒಂದು ತುಂಬ ಸಂತೋಷ ಸರ್, ಬೇರೆ ಯಾವ್ದ್ರಿಂದ ಸಿಗೋದಿಲ್ಲ ಅಂತ ಹೇಳ್ತಾರೆ.
0: ಹೌದು, ಖಂಡಿತ ಸರ್. ಭಾಳಷ್ಟು ಜನ ನೌಕರರು ಈಗ ಎಲ್ಲ ಗೊತ್ತಿದೆ ಅವ್ರಿಗೆ, ಈಗ ಎಲ್ಲ ಅವ್ರಿಗೆ ಮನವರಿಕೆ ಆಗ್ತಾ ಇದೆ. ನಾನು ಭಾಳಷ್ಟು ಜನ ಕೇಳ್ತಾ ಇದ್ದೀನಿ, ನಿವೃತ್ತಿ ಒಂದಿದ್ಮೇಲೆ ಏನ್ ಮಾಡ್ತೀಯಪ್ಪ ಅಂದ್ರೆ ಒಂದಿಷ್ಟು ಜಮೀನ್ ಮಾಡ್ಕೊಂತೀನಿ, ಅದ್ರ ಒಂದಿಷ್ಟು ಫಾರ್ಮ್ ಹೌಸ್ ಮಾಡ್ಕೊಂತೀನಿ ಅಂತಿದ್ರೆ ಬಹಳ ಖುಷಿ ಆಗ್ತದೆ. ಅಂತೂ ನಾನು ಒಂದಿಷ್ಟು ಮಾತಾಡಿ ಅವ್ರಿಗೂ ಹೇಳ್ತೀನಿ. ಈಗ ನಾನು ಬರೋ ಕಾಲಕ್ಕೆ ಯಾರೋ ಒಬ್ರು ರೈತರು ಫೋನ್ ಮಾಡಿದ್ರು, ನಂದು 13 ಎಕರೆ ಜಮೀನಿದೆ, ಏನಾದ್ರು ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಆಯ್ತು ಅಂತಂದು ಹೇಳಿದ್ದೀನಿ, ನಾಳೆ ಬೆಳಗ್ಗೆ ಬರ್ಲಿಕ್ಕೆ ಹೇಳಿದ್ದೀನಿ, ನೀವು ಬನ್ನಿ, ಏನೇನು ಯಾವ ಮರಗಳು ಬೆಳೆಸ್ಬೇಕು, ಏನು ಮಾಡ್ಬೇಕು, ಯಾವ ಥರ ಕೃಷಿ ಮಾಡ್ಬೇಕು ಅಂಬೋದು ಹೇಳ್ತೀನಿ ಅಂತಂದು ಹೇಳಿದ್ದೀನಿ. ಅವರು ತುಂಬ ಖುಷಿಪಟ್ಟರು. ಹಾಗೆ ಯಾರಾದರೂ ನಿವೃತ್ತಿ ಹೊಂದಿದವ್ರು ಕೂಡ ನನ್ನ ಹತ್ರ ಮಾತಾಡ್ತಾರೆ. ಮಾತಾಡಿದಾಗ ನಾನು ಹೇಳ್ತೀನಿ, ಉಚಿತವಾಗಿ ನನಗೆ ಏನು 1 ರೂಪಾಯಿ ಕೊಟ್ಬಿಡ್ರಿ, ನಂದೇ ಎಲ್ಲ ಇರುತ್ತೆ, ನಾನು ಬರ್ತೀನಿ. ನಿಮ್ಮ ತೋಟದಲ್ಲಿ ಯಾವ ಮರ ಬೆಳೆಸ್ಬೇಕು, ಯಾವ ಗಿಡದ ಪಕ್ಕದಾಗೆ ಯಾವ ಗಿಡ ಹಾಕಬೇಕು, ಯಾವ ಮರ ಹಾಕಿದರೆ ಯಾವ ಪಕ್ಷಿ ಬಂದು ಕೂಡುತ್ತೆ ಅನ್ನೋದನ್ನು ನಾವು ಕಣ್ಕೊಳ್ಬೇಕು.
1: ಹೌದು
0: ಸರ್, ಆವಾಗಲೇ ಅದಕ್ಕೊಂದು ಪೂರಕವಾದ ಒಂದು ವ್ಯವಸ್ಥೆ ಸೃಷ್ಟಿಯಾಗುತ್ತೆ.
1: ಇತ್ತೀಚೆಗೆಲ್ಲ ರೈತರು ಏಕ ಬೆಳೆಗೆ ಹೋಗ್ತಾ ಇದ್ದಾರೆ ಸರ್, ಪೂರ್ತಿ ಅಡಿಕೆ ಹಾಕ್ತಾರೆ, ಇಲ್ಲ ಪೂರ್ತಿ ತೆಂಗು ಹಾಕ್ತಾರೆ, ಇಲ್ಲ ಪೂರ್ತಿ ಟೊಮೆಟೊ ಬೆಳೀತಾರೆ, ಇಲ್ಲ ಪೂರ್ತಿ ಈರುಳ್ಳಿ ಬೆಳೀತಾರೆ. ಈ ಮಿಶ್ರ ಬೆಳೆ ಪದ್ಧತಿಗಳನ್ನ ಅಥವಾ ಸಮಗ್ರ ಕೃಷಿಗಳನ್ನ ಅಳವಡಿಸಿಕೊಂಡಾಗ ಎಲ್ಲಾ ತರದ ಬೆಳೆಗಳನ್ನ ಇಟ್ಟಾಗ ನಮ್ಮ ಜಮೀನಲ್ಲಿ ಹೆಚ್ಚು ಅನುಕೂಲ ಆಗುತ್ತೆ. ಏಕ ಬೆಳೆಯಿಂದ ತುಂಬಾ ನಷ್ಟ ಅನುಭವಿಸ್ತಾರೆ ರೈತರು.
0: ನಂದು ಒಂಚೂರು ಹೇಳ್ತೀನಿ, 30 ಅಡಿಗೊಂದು 30 ಅಡಿಗೊಂದು ಮಾವು ಹಾಕಿದ್ದೀನಿ, ಮತ್ತೆ ಮಾವಿನ ಗಿಡದಿಂದ 6 ಅಡಿ ಬಿಟ್ಟು ಒಂದು ಶ್ರೀಗಂಧ ಹಾಕಿದ್ದೀನಿ, ಅದ್ರದ್ದು ಬಿಟ್ಟು ಮಧ್ಯೆ ಒಂದು ಸೀತಾಫಲ ಹಾಕಿದ್ದೀನಿ, ಅದ ನಂತರ ಮತ್ತೆ ಒಂದು 6 ಅಡಿಗೊಂದು ಮತ್ತೆ ಶ್ರೀಗಂಧ ಹಾಕಿದ್ದೀನಿ, ಒಂದು ಲೈನ್ ಹಾಕ್ತೀವಿ. ಮತ್ತೆ ಈ ಭಾಗದಲ್ಲಿ ಒಂದು ನೇರಳೆ ಹಾಕಿದ್ದೀನಿ, ಇನ್ನೊಂದು ಪೇರಳೆ ಹಾಕಿದ್ದೀನಿ, ಮತ್ತೆ ಮಾವು ಸಿಗುತ್ತೆ, ಮತ್ತೆ ಶ್ರೀಗಂಧ ಸಿಗುತ್ತೆ. ಅಂದರೆ ಸಮಗ್ರ ಕೃಷಿ ಇರಬೇಕು. ನಿನಗೆ ಈ ಅರಣ್ಯ ಸಸಿಗಳೆಲ್ಲ ಬೋನಸ್ಸೇ ನಮಗೆ. ನಾವು ಒಂದಕ್ಕೆ ನೀರು ಕೊಡ್ತೀವಿ, ಅದೇ ತಿವ ಮಧ್ಯದಲ್ಲಿ ನಾನೇನು ಮಾಡ್ತೀನಿ, ಶೇಂಗಾ ಹಾಕ್ತೀನಿ ಇಲ್ಲ ತರಕಾರಿ ಹಾಕ್ತೀನಿ. ನಾನು ಶೇಂಗಕ್ಕೆ ನೀರು ಹಾಯಿಸಿದರೆ ಮಾವು ಬೆಳೆಯುತ್ತೆ ಅದೇ ತೇವಾಂಶದಲ್ಲಿ, ಆಮೇಲೆ ಶ್ರೀಗಂಧನೂ ಬೆಳೆಯುತ್ತೆ, ನೇರಳೆ ಬೆಳೆಯುತ್ತೆ, ಸೀತಾಫಲನು ಬೆಳೆಯುತ್ತೆ. ಇವಿಷ್ಟು ನಾನು ಒಂದಕ್ಕೆ ಇನ್ವೆಸ್ಟ್ ಮಾಡ್ತೀನಿ.
1: ಹೌದು.
0: ಆದರೆ ಇದಿಷ್ಟು ಬೆಳೆ ಬೋನಸ್ ಆಗಿ ಸಿಗುತ್ತೆ ನನಗೆ. ಈ ವ್ಯವಸ್ಥೆನೇ ಎಲ್ಲ ರೈತರು ಮಾಡ್ಕೋಬೇಕು. ಮಾಡ್ಕೊಂಡಾಗ ರೈತ ಶ್ರೀಮಂತನೇ ಅಲ್ಲ, ಅವನು ಯಾವಾಗಲೂ ಶ್ರೀಮಂತನೇ ಅವನು. ಆದರೆ ನಾವು ಈ ಕೆಮಿಕಲ್ ವ್ಯವಸ್ಥೆಯನ್ನು ಬಂದು ಅವನು ಬಡವನಾಗ್ತಿದ್ದಾನೆ ಅಷ್ಟೇ. ಇಲ್ಲ ಸರ್, ಒಂದು ಬೀಜ ಹಾಕಿ 10 ಬೀಜ ತೆಗೆದಂದ್ರೆ ರೈತನ ಬಿಟ್ಟರೆ ಇನ್ಯಾರು ಸರ್? ಹೌದಾ? ಒಂದು ಕಾರ್ಖಾನೆದವರು ಅಂದ್ರೆ 1 ಟನ್ ಐರನ್ ಓರ್ ಹಾಕಿದ್ರೆ ಅವರು ತೆಗೆದು ಬರೇ 400 ಕೆಜಿ ಕಬ್ಬಿಣ ಮಾತ್ರ ತೆಗಿತಾರೆ, ಇನ್ನು 60% ಅವ್ರದ್ದು ವೇಸ್ಟೇ. ಆದ್ರೆ ನಮ್ದು ಹಂಗಲ್ಲ, ಒಂದು ಬೀಜ ಹಾಕಿದ್ರೆ 10 ಬೀಜ ತೆಗಿತೀವಿ. ಆ ವ್ಯವಸ್ಥೆನಲ್ಲಿರೋರು ನಾವು. ಆದರೆ ನಾವ್ಯಾಕೆ ಹಿಂಗಿದ್ದೀವಿ, ಅವ್ರು ಯಾಕೆ ಹಂಗಿದ್ದಾರೆ, ಇದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ.
1: ಪರಿಸರ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ, ಸಕಲ ಜೀವರಾಶಿಗಳು ಚೆನ್ನಾಗಿರ್ತವೆ. ಪರಿಸರ ನಮಗೆ ಸಾಕಷ್ಟು ಕೊಡ್ತಾ ಇದೆ, ಆಮ್ಲಜನಕ ಕೊಡುತ್ತೆ, ಮಳೆ ಹವಾಮಾನ ಎಲ್ಲ ತುಂಬ ಅನುಕೂಲ ಮಾಡಿಕೊಡ್ತಾ ಇದೆ. ಇಂಥ ಒಂದು ಪರಿಸರವನ್ನು ನಾವು ಸಂರಕ್ಷಣೆ ಮಾಡುವುದು ನಮ್ಮ ಹೊಣೆ, ನಮ್ಮೆಲ್ಲರ ಹೊಣೆ ಅಂತ ಹೇಳ್ಬೋದು.
0: ಹೌದು ಸರ್, ಖಂಡಿತ ನಾವೆಲ್ಲರೂ ನಮ್ಮ ಹೊಣೆನೇ. ಅದು ಹೊಣೆ ಅಲ್ಲ ಸರ್, ಅದನ್ನೇ ಹೇಳ್ತೀನಿ, ಜೂನ್ 5 ತಾರೀಕು ಒಂದೇ ಹೊಣೆ ಅಲ್ಲ, ನಿತ್ಯ ಅದರ ಜವಾಬ್ದಾರಿ ನಮ್ಮಲ್ಲಿದೆ. ಆ ಜವಾಬ್ದಾರಿ ಹೊತ್ಕೊಂಡೆ ನಾವು ಭೂಮಿಗೆ ಬಂದಿರ್ತೀವಿ ಸೃಷ್ಟಿಗೆ, ಅದಕ್ಕೆ ಕಳಿಸಿರ್ತಾನೆ ಭಗವಂತ ನಿನ್ನ ಜವಾಬ್ದಾರಿ ಸೃಷ್ಟಿನ ರಕ್ಷಣೆ ಮಾಡೋದೆ, ಈ ಪ್ರಕೃತಿನ ರಕ್ಷಣೆ ಮಾಡೋದೆ ನಿನ್ನ ಮೊದಲನೇ ಆದ್ಯತೆ ಅಂತೇಳಿ. ಆದರೆ ಅದನ್ನು ನಾವು ಅದನ್ನು ಬಿಟ್ಟಿದ್ದೀವಿ. ನಾವು ಯಾವುದೋ ಐಷಾರಾಮಿ ಜೀವನಕ್ಕೆ ನಾವು ಹೋಗಿ

0: ಕೊಂಡಿದ್ದೀವಿ, ಅದನ್ನು ಬಿಡ್ರಿ, ಏನಿಲ್ಲ, ಎಲ್ಲರೂ ನಾನು ಸತ್ತರೆ ಮಣ್ಣಿಗೆ ಹೋಗ್ತೀನಿ, ಮಣ್ಣೆ ಸತ್ತರೆ ಎಲ್ಲಿಗೆ ಹೋಗ್ಬೇಕು ಸರ್, ಈ ಚಿಂತನೆ ಮಾಡಬೇಕಾಗುತ್ತೆ.
1: ಪರಿಸರ ಸಂರಕ್ಷಣೆ ಬಗ್ಗೆ ಮುಂದೆ ಏನೇನು ಥರ ಯೋಜನೆಗಳು ಹಾಕೊಂಡಿದ್ದೀರ ಸರ್?
0: ಸರ್, ನಾನು ನಿಮ್ಮ ವಾಹಿನಿ ಮೂಲಕ ನಾನೊಂದು ಏನು ತಿಳಿಸ್ತಾ ಇದ್ದೀನಿ ಅಂದರೆ, ಯಾರೇ ಆಸಕ್ತರು ತಮ್ಮ ಶಾಲೆಯಲ್ಲಿರ್ಬೋದು, ಗಿಡಗಳನ್ನ ಬೆಳೆಸಬೇಕು ಅಂತಂದರೆ ನನ್ನ ನಂಬರ್ಗೆ ಸಂಪರ್ಕ ಮಾಡ್ಬೋದು. ಸಂಪರ್ಕ ಮಾಡಿದರೆ ಅವ್ರು ಎಲ್ಲೇ ಇರಲಿ, ನಾನು ಅಲ್ಲಿಗೆ ಹೋಗಿ ನಾನೇ ಸಸಿಗಳು ಕೊಟ್ಟು ಅಲ್ಲೇ ನಾನೇ ನೆಟ್ಟು ಬರ್ತೀನಿ ಉಚಿತವಾಗಿ. ಯಾವುದು ಒಂದು ರೂಪಾಯಿ ಇಲ್ಲ ಸರ್, ಎಲ್ಲವುದು ಉಚಿತವಾಗಿ. ಪೈಪು ಕೂಡ ನಾನೇ ಕೊಡಿಸ್ತೀನಿ. ಶಾಲೆಯಲ್ಲಿದ್ದರೆ ಮಕ್ಕಳಿಗೆ ನಾನು ಮೊದಲನೇದೇನು ವ್ಯವಸ್ಥೆ ಹೇಳಿದೆ ಆ ವ್ಯವಸ್ಥೆ ಕೂಡ ನಾನೇ ಮಾಡಿಕೊಡ್ತೇನೆ.
1: ಹಾಂ ಸರ್, ತುಂಬ ಸಂತೋಷ ಸರ್. ಇದೇ ಥರ ಪರಿಸರ ಸಂರಕ್ಷಣೆಯಲ್ಲಿ ನಿಮ್ಮ ಪಾತ್ರ ಇನ್ನೂ ಹೆಚ್ಚಿನದಾಗಿರಲಿ ಸರ್. ಈಗ ಈ ಕೃಷಿಯಲ್ಲಿ ನಿಮ್ಮ ಮನೆಯಲ್ಲೆಲ್ಲ ಎಷ್ಟು ಜನ ಇದ್ದಾರೆ, ನಿಮಗೆಲ್ಲ ಯಾವ ರೀತಿ ಸಹಕಾರ ಸಿಗುತ್ತೆ?
0: ಎಲ್ಲರೂ ನನಗೆ ಸಹಕಾರ ಕೊಡ್ತಿದ್ದಾರೆ. ಇಲ್ಲಿ ಬಂದಿದ್ದ ಅಕ್ಕಂದ್ರೆ ಇವರು ಕೂಡ ನನಗೆ ಭಾಳಷ್ಟು ಸಹಕಾರ ಕೊಡ್ತಾರೆ. ಇವರ ಇಂಥವ್ರ ಶಕ್ತಿನೇ ನನಗೆ, ಇವರಂತ ಇವರೆಲ್ಲ ನನ್ನ ಉರಿದುಂಬಿಸ್ತಿದ್ದಾರೆ, ಅದೇ ನನಗೆ ಒಂದು ಶಕ್ತಿ. ನಮ್ಮ ಮನೆಗಳವರು, ನಮ್ಮ ಅಣ್ಣ ತಮ್ಮರು ಎಲ್ಲರೂ ಕೂಡ ನನಗೆ ಸಪೋರ್ಟ್ ಆಗಿದ್ದಾರೆ ಸರ್, ಬೆಂಬಲ ಕೊಡ್ತಿದ್ದಾರೆ.

0: ಈ ಕೃಷಿಯಲ್ಲಿ ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರೆ ನಿಮ್ಗೆಲ್ಲ ಯಾವ ರೀತಿ ಸಹಕಾರ ಸಿಗುತ್ತೆ?
1: ಎಲ್ಲರೂ ನನಗೆ ಸಹಕಾರ ಕೊಡ್ತಿದ್ದಾರೆ. ಇಲ್ಲಿ ಬಂದಿದ್ದ ಅಕ್ಕಂದ್ರೆ ಇವರು ಕೂಡ ನನಗೆ ಭಾಳಷ್ಟು ಸಹಕಾರ ಕೊಡ್ತಾರೆ. ಇವರೇ ಇಂಥವ್ರ ಶಕ್ತಿನೇ ನನಗೆ, ಇವರಂತ ಇವರೆಲ್ಲ ನನ್ನ ಉರಿದುಂಬಿಸ್ತಿದ್ದಾರೆ, ಅದೇ ನನಗೊಂದು ಶಕ್ತಿ. ನಮ್ಮ ಮನೆಗಳವರು, ನಮ್ಮ ಅಣ್ಣ ತಮ್ಮರು ಎಲ್ಲರೂ ಕೂಡ ನನಗೆ ಸಪೋರ್ಟ್ ಆಗಿದ್ದಾರೆ ಸರ್, ಬೆಂಬಲ ಕೊಡ್ತಿದ್ದಾರೆ.
0: ಈ ಪರಿಸರನ ಸಂರಕ್ಷಣೆ ಆಗಿರ್ಬೋದು ಅಥವಾ ಸಮಗ್ರ ಕೃಷಿ ಅಳವಡಿಸಿಕೊಂಡು ಯಾವಾದ್ರೂ ನಿಮಗೆ ಪ್ರಶಸ್ತಿ ಸನ್ಮಾನಗಳು ಬಂದಿದಾವ ಸರ್?
1: ಬಂದಿದಾವೆ ಸರ್, ತುಂಬ ಬಂದಿದಾವೆ. ಜಿಲ್ಲಾ ಪ್ರಶಸ್ತಿ ಬಂದಿದಾವೆ, ತಾಲೂಕು ಪ್ರಶಸ್ತಿಗಳು ಕೂಡ ಬಂದಿದಾವೆ.
0: ಏನನ್ಸುತ್ತೆ ಸರ್ ಪ್ರಶಸ್ತಿ?
1: ಖುಷಿ ಆಗುತ್ತೆ ಸರ್. ಆದ್ರೆ ಪ್ರಶಸ್ತಿಗೋಸ್ಕರ ಅಂತ ಏನು ಮಾಡ್ತಾ ಇಲ್ಲ, ನಾನು ಮಾಡಿದ ಕೆಲಸಕ್ಕೆ ಪ್ರಶಸ್ತಿಗಳು ಹುಡ್ಕೊಂಡು ಬರ್ತಾ ಇದಾವೆ.
0: ಸರ್, ಈ ಕಾರ್ಯಕ್ರಮ ಕೇಳಂತ ರೈತ ಬಂದವರು ನಿಮ್ಗೆ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು
1: ಸರ್? ನನ್ನ ನಂಬರ್ ತಗೊಳ್ಳಿ, ನನ್ನ ಮೊಬೈಲ್ ನಂಬರ್ ಇದೆ, 9482982089. ಇದಕ್ಕೆ ಸಂಪರ್ಕ ಮಾಡ್ಬೋದು. ಬೇರೆ ಯಾವುದೋ ಟೀಚರ್ಸ್ ಇರ್ಬೋದು, ಅವ್ರ ಶಾಲೆಯಲ್ಲಿ ಏನಾದರೂ ಗಿಡಗಳು ನೆಡಬೇಕು ಅಂದ್ರೂ ಕೂಡ ಈ ನಂಬರಿಗೆ ನನಗೆ ಕಾಲ್ ಮಾಡಿದ್ರೆ ಅದು ಎಲ್ಲೇ ಇರ್ಬೋದು, ಯಾವುದೇ ಭಾಗದಲ್ಲಿ ಇರ್ಬೋದು, ನಾನು ಬಂದು ಅಲ್ಲಿ ಗಿಡಗಳು ನೆಟ್ ಬರ್ತೀನಿ. ಅದು ಆಗಸ್ಟಲ್ಲಿ.
0: ಆಗಸ್ಟ್ ತಿಂಗಳಲ್ಲಿ?
1: ಹೌದು ಸರ್, ಆಗಸ್ಟ್ ತಿಂಗಳಲ್ಲಿ. ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ನಾನು
0: ಮುಂಚಿತವಾಗಿ ನಿಮ್ಮನ್ನು ಫೋನ್ ಮೂಲಕ ಸಂಪರ್ಕ ಮಾಡಿ
1: 15 ದಿನ ಮುಂಚೆ ನನಗೆ ಹೇಳಿದ್ರೆ ನಾನು ಬಂದು ಗುಂಡಿಗಳು ಹೊಡಿಬೇಕು, ಗುಂಡಿಗಳು ಹೊಡಿಸಿ ಮತ್ತೆ ಅದರಲ್ಲೊಂದಿಷ್ಟು ಜೀವಾಮೃತ ಅದೆಲ್ಲ ಹಾಕ್ಬಿಟ್ಟು ಬರ್ತೀನಿ. ನೆಕ್ಸ್ಟ್ ಹೋಗಿ ನಾನು ಮತ್ತೆ ಗಿಡಗಳನ್ನ ಕೊಟ್ಟು ಅಲ್ಲಿ ನೆಟ್ಟು ಬರ್ತೀವಿ ಸರ್.
0: ರೈತ ಬಾಂಧವರೇ, ಅಶೋಕ್ ಸಿದ್ದಾಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಜಿ ವಿ ಗಂಗಪ್ಪ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9482828209. ಬಹಳ ಸಂತೋಷ ಸರ್, ಇಲ್ಲಿವರೆಗೂ ನಮ್ಮ ಸ್ಟುಡಿಯೋಗೆ ಬಂದ್ಬಿಟ್ಟು ಈ ಪರಿಸರ ಸಂರಕ್ಷಣೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಜನರು ಈ ಪರಿಸರ ಸಂರಕ್ಷಣೆಗೆ ಮುಂದೆ ಬರಲಿ, ಈ ಪರಿಸರವನ್ನು ಸಂರಕ್ಷಣೆ ಮಾಡಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್.
1: ನಮಸ್ತೆ ಸರ್. ನಮಸ್ಕಾರ.
2: ಇದುವರೆಗೂ ಪರಿಸರ ಸಂರಕ್ಷಣೆ ಕುರಿತು ಮೊಳಕಾಲ್ಮೂರು ತಾಲೂಕು ಅಶೋಕ ಸಿದ್ದಾಪುರ ಗ್ರಾಮದ ಪ್ರಗತಿಪರ ಕೃಷಿಕ ಜಿ ವಿ ಗಂಗಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆ.
3: ರೈತ ಬಂಧವರೇ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸಂತೋಷ್ ಯುವಿಯನ್ ಅಂತ. ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧನಾ ಬೇಸಾಯ ಶಾಸ್ತ್ರಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇತ್ತೀಚೆಗೆ ಎರೆಹುಳ ಗೊಬ್ಬರನ ರೈತರು ತುಂಬಾನೇ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸಾವಯವ ಕೃಷಿನಲ್ಲಿ ಒಂದು ಮುಖ್ಯವಾದ ಪೋಷಕಾಂಶಗಳ ನಿರ್ವಹಣೆ ಕ್ರಮಗಳಲ್ಲಿ ಎರೆಹುಳುಗಳು ಬಳಸೋದು ಕೂಡ ಒಂದು. ಎರೆಹುಳುಗಳನ್ನ ನಾವು ಸುಲಭವಾಗಿ ಗೊಬ್ಬರನ ತಯಾರು ಮಾಡ್ಕೊಬೋದು. ಎರೆಹುಳುಗಳನ್ನ ನಾವು ರೈತರ ಮಿತ್ರ ಅಂತ ಕರಿತೀವಿ. ಜಮೀನಿನಲ್ಲಿ ಎಲ್ಲೆಲ್ಲಿ ಕೃಷಿ ತ್ಯಾಜ್ಯಗಳಿರುತ್ತೋ ಅಲ್ಲೆಲ್ಲ ಕೂಡ ಎರೆಹುಳುಗಳನ್ನು ನೀವು ಕಾಣ್ಬೋದು. ಹಾಗಾಗಿ ಕೃಷಿ ತ್ಯಾಜ್ಯಗಳನ್ನು ಪುನರ್ಬಳಕೆ ಮಾಡೋದಕ್ಕೆ ಒಂದು ಸುವ್ಯವಸ್ಥಿತವಾದ ವ್ಯವಸ್ಥೆ ಅಂದರೆ ಕಾಂಪೋಸ್ಟ್ ತಯಾರಿಕೆ ಮತ್ತು ಎರೆಹುಳು ಗೊಬ್ಬರ ಮಾಡ್ಕೊಳ್ಳೋದು. ಎರೆಹುಳು ಗೊಬ್ಬರನ ನಾವು ಸುಲಭವಾಗಿ ರೈತರು ನೀವೇ ತಯಾರಿಸ್ಕೊಳ್ಬೋದು. ಒಂದು ಹಿಂದೆಲ್ಲ ಗುಂಡಿ ಪದ್ಧತಿನಲ್ಲಿ ಮಾಡ್ತಾ ಇದ್ವಿ, ಆದರೆ ಮಳೆ ನೀರು ಬಂದು ನಿಲ್ಲೋದು, ಜೊತೆಗೆ ಪೋಷಕಾಂಶಗಳು ಆವಿಯಾಗೋದು, ಜೊತೆಗೆ ಇಂಗೋದು, ಜೊತೆಗೆ ಇಲಿ ಹೆಗ್ಣಗಳು ಎಳೆದಾಕೋದು, ಇರುವೆ ಕಾಟಗಳು. ಹಾಗಾಗಿ ಟ್ರೆಡಿಷನಲ್ ತೊಟ್ಟಿ ಪದ್ಧತಿಯಿಂದ ರೈತರು ಏನು ಮಾಡಿದರು, ಸ್ವಲ್ಪ ವೈಜ್ಞಾನಿಕವಾಗಿ ತೊಟ್ಟಿನಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಕ್ರಮಕ್ಕೆ ಒತ್ತು ನೀಡ್ತಾ ಬಂದರು. ಹೀಗೆ ತೊಟ್ಟಿನಲ್ಲಿ ಮಾಡಿದಾಗ ಮಾತ್ರ ಹುಳು ಹರಿದು ಹೋಗದೇ ಇರೋದ ರೀತಿಯಲ್ಲಿ ಅತಿ ವೇಗವಾಗಿ ಕ್ಷಿಪ್ರವಾಗಿ ನಾವು ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ತೊಟ್ಟಿ ನಿರ್ಮಿಸ್ಕೊಳ್ಳೋದಕ್ಕೆ ಬಂದ್ಬಿಟ್ಟು ನರೇಗಾ ಯೋಜನೆಯಲ್ಲಿ ಕೂಡ ರೈತರಿಗೆ ಸಾಕಷ್ಟು ಸೌಲಭ್ಯಗಳು ಗ್ರಾಮ ಪಂಚಾಯತ್ ಮಟ್ಟದಲ್ಲೇ ಸಿಗುತ್ತೆ. ರೈತರು ಸುಲಭವಾಗಿ ಸಿಗ್ತಕ್ಕಂಥ ಕಡಪಾಕಲ್ಲು ಇದನ್ನು ಬಳಸ್ಕೊಂಡು ಸುಲಭವಾಗಿ ಕೂಡ ನೀವು ತೊಟ್ಟಿಗಳನ್ನು ನಿರ್ಮಿಸ್ಕೊಳ್ಬೋದು. ಅಥವಾ ನೀವು ಸಿಮೆಂಟ್ ಕಾಂಕ್ರೀಟ್ ಮಾಡಿ ತೊಟ್ಟಿನ ಬಹಳ ವರ್ಷಗಳವರೆಗೆ ಬೇಕು ಅಂದರೆ ತುಂಬ ವ್ಯವಸ್ಥಿತವಾಗಿ ಕೂಡ ನೀವು ನಿರ್ಮಿಸ್ಕೊಳ್ಬೋದು. ಸುಮಾರು 10 ಅಡಿ 10-15 ಅಡಿ ಉದ್ದ, 3-4 ಅಡಿ ಅಗಲ, 2-3 ಅಡಿ ಆಳಕ್ಕೆ ತೊಟ್ಟಿನ ನೀವು ನಿರ್ಮಿಸ್ಕೊಂಡ್ರೆ ಕೆಲವೊಂದು ಸಾರಿ ಜೋಡು ತೊಟ್ಟಿನೂ ಕೂಡ ರೈತರು ನಿರ್ಮಿಸ್ಕೊಳ್ತಾರೆ. ಅದರಿಂದನೂ ಕೂಡ ಹಲವಾರು ಅನುಕೂಲಗಳಿದ್ದಾವೆ. ಒಂದರಲ್ಲಿ ಇದ್ದಿದ್ದಾಗ ತೆಗಿಯೋದಕ್ಕೆ ಇದು ಮಾಡೋದಕ್ಕೂ ಕೂಡ ಜೋಡು ತೊಟ್ಟಿನೂ ಕೂಡ ನಿರ್ಮಿಸ್ಕೊಳ್ಬೋದು. ಅಥವಾ ಸಿಂಗಲ್ ತೊಟ್ಟಿಗಳನ್ನು ಕೂಡ ನೀವು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಬೋದು ನಿಮ್ಮ ಅನುಕೂಲತೆ ತಕ್ಕಂಗೆ. ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ನೀವು ಕೃಷಿ ತ್ಯಾಜ್ಯಗಳು, ತೆಂಗಿನ ಗರಿ, ಅಡಿಕೆ ಸಿಪ್ಪೆ, ಜೊತೆಗೆ ಭತ್ತದ ಹುಲ್ಲು, ರಾಗಿ ಹುಲ್ಲು, ಮೆಕ್ಕೆಜೋಳ ತ್ಯಾಜ್ಯ, ಹತ್ತಿ ಕಡ್ಡಿ ತ್ಯಾಜ್ಯ, ಜೊತೆಗೆ ಈ ಬೇರೆ ಬೇರೆ ಮೆಕ್ಕೆಜೋಳ ತ್ಯಾಜ್ಯ, ಈ ರೀತಿ ಕೃಷಿ ತ್ಯಾಜ್ಯಗಳು ಏನೇನು ಬರುತ್ತೆ ಅದೆಲ್ಲದನ್ನು ಕೂಡ ನೀವು ಕಟ್ ಮಾಡಿ ಒಂದು ಲೇಯರ್ ಕೃಷಿ ತ್ಯಾಜ್ಯ ಹಾಕಿದರೆ ಮೇಲ್ಗಡೆ ಒಂದಂಗಲ ಸಗಣಿ ಹಾಕ್ತೀವಿ ಅಥವಾ ಬಗ್ಡನ ಸಿಂಪಡಣೆ ಮಾಡ್ತೀವಿ. ಮತ್ತೆ ನೀವು ಕೃಷಿ ತ್ಯಾಜ್ಯ, ಸಗಣಿ, ಬಗ್ಡ ಈ ರೀತಿಯಾಗಿ ಪದರ ಪದರವಾಗಿ ನೀವು ತುಂಬ್ತಾ ಬಂದಾಗ ಒಂದು ಹಂತದಲ್ಲಿ ಬೇಕಾದರೆ ಒಂದು ಲೇಯರ್ ನೀವು ಮಣ್ಣನ್ನು ಕೂಡ ನೀವು ಒಂದು ಅಂಗಳದಷ್ಟು ಮಣ್ಣನ್ನು ಕೂಡ ನೀವು ಫಲವತ್ತಾದ ಮಣ್ಣನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಮೇಲ್ಗಡೆ ನೀವು ಮತ್ತೆ ಕೃಷಿ ತ್ಯಾಜ್ಯ ಸಗಣಿ ಬಗ್ಡ ಅಥವಾ ಸಗಣಿನ ನೀವು ಹಾಕಿ ಈ ರೀತಿಯಾಗಿ ತೊಟ್ಟಿ ತುಂಬ ತನಕನೂ ಕೂಡ ನಿರಂತರವಾಗಿ ತುಂಬುತ್ತಾ ಬರಬೇಕು. ಹಿಂಗೆ ತುಂಬಿದ ಮೇಲೆ 15-20 ದಿವಸ ಕಳೆಯೋದಕ್ಕೆ ಬಿಡಬೇಕು. ಹಿಂಗೆ ತ್ಯಾಜ್ಯ ಕಳಿತಕ್ಕಂಥ ಹಂತಕ್ಕೆ ಬಂದಾಗ ನೀವು ಏನು ಮಾಡ್ತೀರಿ, ಒಂದು 2 ಕೆಜಿಯಷ್ಟು ತೊಟ್ಟಿಗೆ 1 ಕೆಜಿಯಷ್ಟು ಹುಳು ಬಿಟ್ಟರು ಕೂಡ ನಿಮಗೆ ಸಾಕಾಗುತ್ತೆ. ಒಂದು ತೊಟ್ಟಿಗೆ ನಾವು ಹುಳುಗಳು ಬಂದುಬಿಟ್ಟು ನಮ್ಮ

0: ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲೇ ನಿಮಗೆ ಯಾವಾಗಲೂ ಕೂಡ ಲಭ್ಯ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು ತಗೊಂಡು ಹೋಗಿ ಅಥವಾ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ರೈತರ ಮೂಲಕ ನೀವು ತಗೊಂಡು ತೊಟ್ಟಿಗೆ ಬಿಡ್ಬೋದು. ಹಿಂಗೆ ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ಯಾವಾಗಲೂ ಕೂಡ ತೇವಾಂಶ ಇರೋ ರೀತಿಯಲ್ಲಿ ಹಸಿ ಇರಬೇಕಷ್ಟೇ, ನೀರು ನಿಲ್ಲಬಾರ್ದು. ಆ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಬೇಕಾಗುತ್ತೆ. ಜೊತೆಗೆ ಎರೆಹುಳ ಗೊಬ್ಬರನ ತೊಟ್ಟಿಗೆ ನೀವು ಯಾವುದೇ ಪ್ಲಾಸ್ಟಿಕ್ ಮತ್ತು ಗಾಜು ಕಳ್ಳಿ ಇದನ್ನು ಹಾಕಬಾರ್ದು. ಈ ಹುಳುಗಳನ್ನು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ, ತ್ಯಾಜ್ಯನ ತಿಂತ ಹೋದಂಗೆ. ಗೊಬ್ಬರ ತಯಾರಾಗಿರ್ತಕ್ಕಂಥ ಹಂತ ಬಂದಾಗ ಕಾಫಿ ಪೌಡರ್ ಕಲರ್ ಅಪಿಯರೆನ್ಸ್ ನಮಗೆ ಸಿಗುತ್ತೆ, ಹುಡಿ ಹುಡಿಯಾಗಿರುತ್ತೆ, ಹಗುರವಾಗಿರುತ್ತೆ ಗೊಬ್ಬರ. ಈ ರೀತಿ ಒಂದ್ಸರಿ ಗೊಬ್ಬರ ತಯಾರಾಯಿತು ಅಂದರೆ ನಾವು ಗುಡ್ಡೆ ಆಕಾರದಲ್ಲಿ ಹಾಕಿ ಹುಳುಗಳನ್ನು ಸಂಗ್ರಹಣೆ ಮಾಡಿ ತೆಗಿತೀವಿ, ಇಲ್ಲಾಂದರೆ ಸಗಣಿ ಉಂಡೆಗಳನ್ನ ಅಲ್ಲಲ್ಲೇ ತೊಟ್ಟಿನಲ್ಲಿಟ್ಟು ಹುಳುಗಳು ಅಟ್ರ್ಯಾಕ್ಟ್ ಆಗಿ ಹುಳುಗಳನ್ನ ಮತ್ತೆ ಗೊಬ್ಬರನ ಬೇರ್ಪಡಿಸ್ತೇವೆ. ಇಲ್ಲಾಂದರೆ ಸೀವಿಂಗ್ ಮಾಡಿಬಿಟ್ಟು ನಾವು ಇದನ್ನು ಜರಡಿ ಹಿಡಿದ್ಬಿಟ್ಟು ಗೊಬ್ಬರನ ಇದು ಮಾಡಿಬಿಡ್ತೀವಿ. ಈ ರೀತಿಯಾಗಿ ಎರೆಹುಳ ಗೊಬ್ಬರನ ಉತ್ಪಾದನೆ ಮಾಡತಕ್ಕಂಥ ಕ್ರಮಗಳನ್ನು ಅನುಸರಿಸಬೇಕು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನನ್ನು ಸಂಪರ್ಕಿಸ್ಬೋದು. ನನ್ನ ಸಂಪರ್ಕ ಸಂಖ್ಯೆ ಬಂದ್ಬಿಟ್ಟು 8867097307. ಧನ್ಯವಾದಗಳು.
1: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಹವಾಮಾನ ವರದಿ. ಕರಾವಳಿ ಕರ್ನಾಟಕದಾದ್ಯಂತ ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿದ್ದು ಒಳನಾಡಿನ ಕರ್ನಾಟಕದಲ್ಲಿ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಕರ್ನಾಟಕದ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಮಳೆಯಾದ ವರದಿಯಾಗಿದೆ. ಮಂಕಿಯಲ್ಲಿ 7 ಸೆಂಟಿಮೀಟರ್, ಕುಮಟಾ 6 ಸೆಂಟಿಮೀಟರ್, ಕಾರವಾರ 5 ಸೆಂಟಿಮೀಟರ್, ಹೊನ್ನಾವರ ಉಡುಪಿ ಕೋಟಗಳಲ್ಲಿ ತಲಾ 4 ಸೆಂಟಿಮೀಟರ್, ಬ್ರಹ್ಮಾವರ ಅಂಕೋಲಾ ಗೋಕರ್ಣ ಗೇರುಸೊಪ್ಪೆಗಳಲ್ಲಿ ತಲಾ 3 ಸೆಂಟಿಮೀಟರ್, ಯಲ್ಲಾಪುರ ಜಾಯ್ಡಾ ಕುಂದಾಪುರ ಕಾರ್ಕಳ ಮೂಡುಬಿದ್ರೆ ಉತ್ತರ ಕನ್ನಡಗಳಲ್ಲಿ ತಲಾ 2 ಸೆಂಟಿಮೀಟರ್, ಶಕ್ತಿನಗರ ಬೆಳ್ತಂಗಡಿ ಲೋಂಡ ಧಾರವಾಡ ಪಿಟಿಒ ಮಂಗಳೂರು ಸಿದ್ದಾಪುರ ಉಡುಪಿ ಕೊಟ್ಟಿಗೆಹಾರ ಕಮ್ಮರಡಿಗಳಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ಹವಾಮಾನ ವರದಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಚಳ್ಳಕೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ. ಒಣಮೆಣಸಿನಕಾಯಿ ಬ್ಯಾಡಗಿ ಕ್ವಿಂಟಾಲ್ಗೆ ಕನಿಷ್ಠ 5,000 ಗರಿಷ್ಠ 24,500. ನೆಲಗಡಲೆ ಕ್ವಿಂಟಾಲ್ಗೆ ಕನಿಷ್ಠ 5,089 8,699. ಅಕ್ಕಿ ಕ್ವಿಂಟಾಲ್ಗೆ ಗರಿಷ್ಠ ಹಾಗೂ ಕನಿಷ್ಠ 22,260. ಹಿರಿಯೂರು ಮಾರುಕಟ್ಟೆ ಧಾರಣೆ ಹೀಗಿದೆ. ಕೊಬ್ಬರಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 10,000. ಕಡಲೆಕಾಯಿ ಬೀಜ ಕ್ವಿಂಟಾಲ್ಗೆ ಕನಿಷ್ಠ 10,000 ಗರಿಷ್ಠ 13,410. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಈಗ ಕೇಳೋಣ ಒಂದು ಜನಪದ ಗೀತೆ.

0: ಜನಪದ ಗೀತೆಯನ್ನ ಕೇಳಿದಿರಿ.
1: ಇದುವರೆಗೂ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯವರ್ಧನೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ, ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ದೂರ ಸಂವೇದಿ ಉಪಗ್ರಹಗಳ ಬಳಕೆ ಚರ್ಚೆ. ರಾಷ್ಟ್ರೀಯ ಹೆದ್ದಾರಿ ಅನಧಿಕೃತ ಪಾರ್ಕಿಂಗ್ ಹಾಗೂ ಒತ್ತುವರಿ ತೆರವಿಗೆ ಪ್ರಾಧಿಕಾರದ ಕ್ರಮ. ಕಳೆದ ವರ್ಷ ವಿದೇಶಾಂಗ ಸಚಿವಾಲಯದಿಂದ 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಸೇವೆ ವಿತರಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಕೆನಡಾ ಸ್ವಿಟ್ಜರ್ಲ್ಯಾಂಡ್ ಹಾಗೂ ಬೋಸ್ನಿಯಾ ಕತಾರ್ ಇಂದು ಮುಖಾಮುಖಿ. ವಾರ್ತೆಗಳ ವಿವರ: ನಿಕಟ ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯಗಳು ಬಲಗೊಳ್ಳುತ್ತವೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಅವರು ಪ್ರಜಾತಂತ್ರ ಕುರಿತಾದ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದರು. ನ್ಯಾಯ, ಸಮಾನತೆ ಹಾಗೂ ಸ್ವಾತಂತ್ರ್ಯದ ಮೌಲ್ಯಗಳು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಭಾರತದ ಸಂವಿಧಾನದ ಅಸ್ಮಿತೆಯಾಗಿದೆ. ಅಧಿಕಾರದಲ್ಲಿ ಇರುವವರು ಹಾಗೂ ಜನಸಾಮಾನ್ಯರ ನಡುವಿನ ಅಂತರ ನಿವಾರಣೆಗಾಗಿ ಜನಕೇಂದ್ರಿತ ಆಡಳಿತ ನಿರ್ವಹಿಸುವ ಬಗ್ಗೆ ಪುಸ್ತಕದಲ್ಲಿ ವಿವರವಾಗಿ ತಿಳಿಸಲಾಗಿದೆ ಎಂದು ಹೇಳಿದ್ದಾರೆ. ನೀಟ್ ಪರೀಕ್ಷೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಅನುಕೂಲ ಖಾತರಿಪಡಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ವಿಮಾನ ನಿಲ್ದಾಣದಿಂದ ನಿರ್ಗಮನವನ್ನು 45 ನಿಮಿಷಗಳ ಕಾಲ ಮುಂದೂಡಿದ ಘಟನೆಯನ್ನು ಉಪರಾಷ್ಟ್ರಪತಿಗಳು ಉಲ್ಲೇಖಿಸಿ ಇಂತಹ ವರ್ತನೆಗಳು ಜನಸೇವೆಯ ತತ್ವವನ್ನು ಸಾದರಪಡಿಸುತ್ತವೆ ಎಂದು ಹೇಳಿದ್ದಾರೆ. ಭಾರತ ಅಧ್ಯಕ್ಷತೆಯ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ ಬೆಂಗಳೂರಿನಲ್ಲಿ ಇಂದು ಮುಕ್ತಾಯವಾಯಿತು. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ ಜಾಗತಿಕ ಬಾಹ್ಯಾಕಾಶ ಉಪಕ್ರಮಗಳಲ್ಲಿ ಭಾರತದ ಪಾತ್ರವನ್ನು ವಿವರಿಸಿದರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅಧ್ಯಕ್ಷರಾದಂಥ ವಿ ನಾರಾಯಣನ್ ಮಾತನಾಡಿ, ಬಾಹ್ಯಾಕಾಶ ಇಲಾಖೆಯ ಪ್ರತಿನಿಧಿಗಳು ಸೇರಿದಂತೆ 10 ದೇಶಗಳ 26 ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ಅದರಲ್ಲೂ ವಿಶೇಷವಾಗಿ ಪ್ರಕೃತಿ ವಿಕೋಪ ಮತ್ತು ಹವಾಮಾನ ಬದಲಾವಣೆ ಸಂದರ್ಭಗಳಲ್ಲಿ ದೂರ ಸಂವೇದಿ ಉಪಗ್ರಹಗಳ ಪ್ರಯೋಜನ ಕುರಿತಂತೆ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಸುಸ್ಥಿರ ಬಾಹ್ಯಾಕಾಶ ಕಾರ್ಯಾಚರಣೆ ಹಾಗೂ ತ್ಯಾಜ್ಯ ಮುಕ್ತ ಮಿಷನ್ ನಿರ್ವಹಣೆ ಕುರಿತಂತೆಯೂ ಪ್ರತಿನಿಧಿಗಳು ಚರ್ಚಿಸಿದರು ಎಂದು ನಾರಾಯಣನ್ ತಿಳಿಸಿದ್ದಾರೆ. ಬ್ರಿಕ್ಸ್ ಬಾಹ್ಯಾಕಾಶ ಸಹಕಾರ ಚೌಕಟ್ಟಿಗೆ ಇನ್ನೂ ಅನೇಕ ದೇಶಗಳನ್ನು ಸೇರಿಸಿಕೊಳ್ಳುವ ನಿರೀಕ್ಷೆ ಇದೆ ಎಂದು ನಾರಾಯಣನ್ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಮಾದಕ ದ್ರವ್ಯ ಮಾರಾಟ ಮತ್ತು ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಡಿದ್ದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಾಗೂ ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ತಾಯ್ನಾಡಿನ ಸಾರ್ವಭೌಮತೆಗಾಗಿ ಹೋರಾಡಿದ ರಾಣಿ ದುರ್ಗಾವತಿ ಅವರ ಹುತಾತ್ಮ ದಿನದ ಸಂದರ್ಭದಲ್ಲಿ ಇಂದು ಅವರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೊಘಲ್ ಅತಿಕ್ರಮಣಕಾರರ ವಿರುದ್ಧ ನಾಡಿನ ಸಂಸ್ಕೃತಿ ಮತ್ತು ಪರಂಪರೆ ಉಳಿಸಲು ಹೋರಾಡಿದ ರಾಣಿ ದುರ್ಗಾವತಿ ಧೀರ ಮಹಿಳೆಯ ಪ್ರತೀಕವಾಗಿದ್ದಾರೆ. ಅವರ ಉತ್ಕಟ ಸೇವೆ, ಉತ್ತಮ ಆಡಳಿತ ಚಿರಸ್ಫೂರ್ತಿದಾಯಕವಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಣಿ ದುರ್ಗಾವತಿ ಮಾತೃಭೂಮಿಗಾಗಿ ಹೋರಾಡಿದ ಶೂರ ಮಹಿಳೆ, ಅವರ ಅಪ್ರತಿಮ ದೇಶಭಕ್ತಿ, ನಿಸ್ವಾರ್ಥ ಸೇವೆ ಅಜರಾಮರ ಎಂದು ಕೊಂಡಾಡಿದ್ದಾರೆ. ಪ್ರಸ್ತುತ ಜಾಗತಿಕ ವಿದ್ಯಮಾನದ ಹಿನ್ನೆಲೆ

0: ಅಭಿವೃದ್ಧಿ ಭಾರತ ದಕ್ಷಿಣ ಕೊರಿಯಾ ನಡುವಿನ ಸಂಬಂಧ ಬಲಗೊಳ್ಳುವ ಅವಶ್ಯಕತೆ ಇದೆ ಎಂದು ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಸಿಯೋಲ್ನಲ್ಲಿಂದು ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವ ಚು ಹ್ಯೂನ್ ಅವರೊಂದಿಗೆ ನಡೆಸಿದ ಮಾತುಕತೆಯ ಸಂದರ್ಭದಲ್ಲಿ ಭಾರತ ದಕ್ಷಿಣ ಕೊರಿಯಾ ಪರಸ್ಪರ ನಂಬಿಕೆ ಮತ್ತು ಸಮಾನ ಮೌಲ್ಯಗಳನ್ನು ಹೊಂದಿದ್ದು ಉಭಯ ದೇಶಗಳು ಮತ್ತಷ್ಟು ನಿಕಟವಾಗಿ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ಹೇಳಿದ್ದಾರೆ. ಸಭೆಯಲ್ಲಿ ರಾಜಕೀಯ, ಹಡಗು ನಿರ್ಮಾಣ, ವಾಣಿಜ್ಯ, ಬಂಡವಾಳ ಹೂಡಿಕೆ, ರಕ್ಷಣೆ, ತಂತ್ರಜ್ಞಾನ, ಶುದ್ಧ ಇಂಧನ, ಸಾಂಸ್ಕೃತಿಕ ವಿಚಾರ ವಿನಿಮಯ, ನವೋದ್ಯಮ ಅವಕಾಶ, ಫಿನ್ಟೆಕ್ ಮೊದಲಾದ ವಲಯಗಳಲ್ಲಿನ ಸಹಕಾರ ಕುರಿತಂತೆ ಪರಿಶೀಲನೆ ನಡೆಸಲಾಯಿತು ಎಂದು ಡಾ ಎಸ್ ಜೈಶಂಕರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಉಭಯ ದೇಶಗಳ ಒಪ್ಪಂದ ಮುಂದುವರೆಸುವ ಬಗ್ಗೆ ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವರು ವ್ಯಕ್ತಪಡಿಸಿರುವ ಬದ್ಧತೆ ಬಗ್ಗೆ ಡಾ ಎಸ್ ಜೈಶಂಕರ್ ಮೆಚ್ಚುಗೆ ಸೂಚಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟೀಯ ಹೆದ್ದಾರಿಗಳಲ್ಲಿನ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿಗಳನ್ನು ತಡೆಗಟ್ಟಲು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ತೀವ್ರ ಸ್ವರೂಪದ ಕ್ರಮಗಳಿಗೆ ಮುಂದಾಗಿದೆ. ಸುಪ್ರೀಂಕೋರ್ಟ್ ನೀಡಿದ ಅನುಪಾಲನೆಯ ಕ್ರಮವಾಗಿ ಪ್ರಾಧಿಕಾರ ವಿವಿಧ ರಾಜ್ಯಗಳಲ್ಲಿನ 595 ತಾಣಗಳನ್ನು ಗುರುತಿಸಿದೆ. ಈ ಪ್ರದೇಶಗಳಲ್ಲಿರುವಂತಹ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿಗಳನ್ನು ತೆರವುಗೊಳಿಸುವಂತೆ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತಗಳ ಸಮನ್ವಯದೊಂದಿಗೆ ಕಾರ್ಯವನ್ನು ನಿರ್ವಹಿಸಲಾಗುತ್ತಿದೆ ಎಂದು ತಿಳಿಸಲಾಗಿದೆ. ಈ ಉಪಕ್ರಮಗಳ ವ್ಯವಸ್ಥಿತ ಅನುಷ್ಠಾನಕ್ಕಾಗಿ ಮತ್ತು ಸಾಂಸ್ಥಿಕ ಸಹಯೋಗವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಜಿಲ್ಲಾ ಹೆದ್ದಾರಿ ಸುರಕ್ಷತಾ ಕಾರ್ಯಪಡೆ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಮತ್ತು ಅಂತರ ಸಂಸ್ಥೆ ಸಹಯೋಗಕ್ಕಾಗಿ ಹಾಗೂ ಅನುಪಾಲನೆಯ ಉಸ್ತುವಾರಿ ನಿರ್ವಹಿಸಲು ನೋಡಲ್ ಅಧಿಕಾರಿ ನೇಮಕ ಮಾಡಲಾಗುತ್ತಿದೆ. ಸುಲಭ ಸಂಚಾರಕ್ಕಾಗಿ ಆಧುನಿಕ ಸಾರಿಗೆ ನಿರ್ವಹಣಾ ವ್ಯವಸ್ಥೆಗಳ ಪರಿಶೀಲನೆ ನಡೆಸುವಂತೆಯೂ ಪ್ರಾಧಿಕಾರ ಸೂಚಿಸಿದೆ. ವಿದೇಶಾಂಗ ವ್ಯವಹಾರ ಸಚಿವಾಲಯ 2025 1.5 crore ಅಧಿಕ ಪಾಸ್ಪೋರ್ಟ್ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಸೇವೆಗಳನ್ನು ಒದಗಿಸಿದೆ. ದೇಶದಾದ್ಯಂತ ಇರುವ 545 ಕೇಂದ್ರಗಳ ಮೂಲಕ ಭಾರತೀಯರಿಗೆ ಈ ಸೇವೆ ಕಲ್ಪಿಸಲಾಗಿದೆ ಎಂದು ಪಾಸ್ಪೋರ್ಟ್ ಸೇವಾ ದಿನದ ಸಂದರ್ಭದಲ್ಲಿ ಇಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸುಮಾರು 1.47 crore ಚಿಪ್ ಆಧಾರಿತ ಪಾಸ್ಪೋರ್ಟ್ಗಳನ್ನು ವಿತರಣೆ ಮಾಡಲಾಗಿದೆ. ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವಿನ ಉನ್ನತ ಮಟ್ಟದ ರಕ್ಷಣಾ ಸಹಕಾರ ಸಭೆ ನವದೆಹಲಿಯಲ್ಲಿ ಇಂದು ಜರುಗಿತು. ಭಾರತದ ಅಂತಾರಾಷ್ಟೀಯ ಸಹಕಾರ ಜಂಟಿ ಕಾರ್ಯದರ್ಶಿ ಅಮಿತಾಭ್ ಪ್ರಸಾದ್ ಮತ್ತು ಯುಎಇನ ಬ್ರಿಗೇಡಿಯರ್ ಜಮಾಲ್ ಇಬ್ರಾಹಿಂ ಮೊಹಮ್ಮದ್ ಇಬ್ರಾಹಿಂ ಅಲ್ಮರ್ ಝುಕಿ ಸಹ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು. ರಕ್ಷಣಾ ಉದ್ಯಮಗಳ ಸಹಕಾರ, ಆವಿಷ್ಕಾರಗಳ ಸಮನ್ವಯ, ಸಮುದ್ರಯಾನ ಭದ್ರತೆ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಳ್ಳಲಾಗಿದೆ. ಕೇಂದ್ರಾಡಳಿತ ಪ್ರದೇಶದ ಲಡಾಖ್ನ ಲೇಹ್ನ ಹೆಮಿಸ್ ಬೌದ್ಧ ಪವಿತ್ರ ತಾಣದಲ್ಲಿ ಇಂದು ಹೆಮಿಸ್ ಉತ್ಸವ 2026 ಆರಂಭವಾಯಿತು. ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಪಾಲ್ಗೊಂಡಿದ್ದ ಉದ್ಘಾಟನಾ ಸಮಾರಂಭದಲ್ಲಿ ಬೌದ್ಧ ಧರ್ಮಶಾಲಾದ ಭಿಕ್ಷುಗಳು ಸಾಂಪ್ರದಾಯಿಕ ಪ್ರಾರ್ಥನೆಯ ಮೂಲಕ ಛಮ್ ಮುಖವಾಡದ ನೃತ್ಯ ಕಾರ್ಯಕ್ರಮ ನಡೆಸಿಕೊಟ್ಟರು. ಎರಡು ದಿನಗಳ ಈ ಉತ್ಸವದಲ್ಲಿ ದೇಶ ವಿದೇಶಗಳ ಬೌದ್ಧ ಪಂಡಿತರು, ಶ್ರದ್ಧಾಳುಗಳು, ಸಾಂಸ್ಕೃತಿಕ ವಿಚಾರ ಆಸಕ್ತರು ಪಾಲ್ಗೊಳ್ಳುತ್ತಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬ ನಡೆಸುತ್ತಿರುವಂತಹ ಸಂಸ್ಥೆಗೆ ಅಕ್ರಮವಾಗಿ ಭೂಮಿ ನೀಡಲಾಗಿದೆ ಎಂದು ಎನ್ನುವಂತಹ ಪ್ರಕರಣಕ್ಕೆ ಬಿಜೆಪಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ನವದೆಹಲಿಯಲ್ಲಿ ಇಂದು ಪಕ್ಷದ ಕಚೇರಿಯಲ್ಲಿ ಮಾತನಾಡಿದ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ, ಏರೋಸ್ಪೇಸ್ ಮತ್ತು ರಕ್ಷಣಾ ವಲಯದಲ್ಲಿನ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ 2024 ಸಂಸ್ಥೆಗೆ 5 acres ಜಮೀನನ್ನು ನೀಡಿದೆ. ಈ ಕ್ಷೇತ್ರದಲ್ಲಿ ಯಾವುದೇ ಪೂರ್ವ ಅನುಭವ ಇಲ್ಲದಿದ್ದರೂ ಈ ಸಂಸ್ಥೆಗೆ 100 crore ಬೆಲೆ ಬಾಳುವ ಭೂಮಿಯನ್ನು ಹೇಗೆ ನೀಡಲಾಯಿತು ಎಂದು ಅವರು ಪ್ರಶ್ನಿಸಿದ್ದಾರೆ. ಪಂಜಾಬ್ ಪೊಲೀಸರು ರಾಜ್ಯಾದ್ಯಂತ ನಡೆಸಿರುವಂತಹ ಕಾರ್ಯಾಚರಣೆಯಲ್ಲಿ ಭಾರೀ ಪ್ರಮಾಣದ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ. ಗ್ಯಾಂಗ್ಸ್ಟರ್ ವಿರೋಧಿ ಕಾರ್ಯಪಡೆ ಜನವರಿಯಿಂದ ನಡೆಸಿದ ಕಾರ್ಯಾಚರಣೆಯಲ್ಲಿ ಇದುವರೆಗೆ 713 ಅಕ್ರಮ ಶಸ್ತ್ರಾಸ್ತ್ರ ಮತ್ತು 2000 ಅಧಿಕ ಸುತ್ತಿನ ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪಂಜಾಬ್ ಪೊಲೀಸ್ ಮಹಾನಿರ್ದೇಶಕ ಗೌರವ್ ಯಾದವ್ ತಿಳಿಸಿದ್ದಾರೆ. ಕೋಲ್ಕತ್ತಾದ ತರತಲಾ ಬಳಿ ನಿರ್ಮಾಣ ಹಂತದಲ್ಲಿದ್ದಂತಹ ದಾಸ್ತಾನು ಮಳಿಗೆಯ ಮೇಲ್ಛಾವಣಿ ಕುಸಿದು ಕನಿಷ್ಠ 5 ಮೃತಪಟ್ಟಿದ್ದಾರೆ. ಗಾಯಗೊಂಡವರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ದೆಹಲಿಯಲ್ಲಿ ಆರ್ಕೆ ಆಶ್ರಮ್ ಮಾರ್ಗ ಮತ್ತು ಇಂದ್ರಪ್ರಸ್ಥ ಪ್ರವೇಶ ನಡುವೆ ಮೆಟ್ರೋ ರೈಲು ಸಂಪರ್ಕ ಕಲ್ಪಿಸುವ ಸೆಂಟ್ರಲ್ ವೆಸ್ತಾ ಕಾರಿಡಾರ್ ಯೋಜನೆ ಕಾಮಗಾರಿಗೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರ

ಖಾತೆ ಸಚಿವ ಮನೋಹರ್ ಲಾಲ್ ಇಂದು ಚಾಲನೆಯನ್ನು ನೀಡಿದರು. ಸೆಂಟ್ರಲ್ ಸೆಕ್ರೆಟೇರಿಯೇಟ್ ಮೆಟ್ರೋ ನಿಲ್ದಾಣದಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಸಚಿವ ಮನೋಹರ್ ಲಾಲ್, ಸುಮಾರು 9 ಕಿಲೋಮೀಟರ್ ಉದ್ದದ ಈ ಕಾರಿಡಾರ್ ಒಟ್ಟು 9 ಭೂಗತ ನಿಲ್ದಾಣಗಳನ್ನು ಹೊಂದಿರಲಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಈಗ ಫಿಫಾ ವಿಶ್ವಕಪ್ ಫುಟ್ಬಾಲ್ ಸುದ್ದಿ. ಕೆನಡಾದ ವ್ಯಾನ್ಕೋವರ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಕೆನಡಾ ಮತ್ತು ಸ್ವಿಟ್ಜರ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಸಿಯಾಟಲ್ನಲ್ಲಿ ನಡೆಯಲಿರುವ ಮತ್ತೊಂದು ಪಂದ್ಯದಲ್ಲಿ ಬೋಸ್ನಿಯಾ ಕತಾರ್ ತಂಡವನ್ನು ಎದುರಿಸಲಿದೆ. ಈ ಎರಡು ಪಂದ್ಯಗಳು ಭಾರತೀಯ ಕಾಲಮಾನ ರಾತ್ರಿ 12:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯವರ್ಧನೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ, ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ದೂರ ಸಂವೇದಿ ಉಪಗ್ರಹಗಳ ಬಳಕೆ ಚರ್ಚೆ. ರಾಷ್ಟ್ರೀಯ ಹೆದ್ದಾರಿ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿ ತೆರವಿಗೆ ಪ್ರಾಧಿಕಾರದ ಕ್ರಮ. ಕಳೆದ ವರ್ಷ ವಿದೇಶಾಂಗ ಸಚಿವಾಲಯದಿಂದ 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಸೇವೆ ವಿತರಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕೆನಡಾ ಸ್ವಿಟ್ಜರ್ಲೆಂಡ್ ಹಾಗೂ ಬೋಸ್ನಿಯಾ ಕತಾರ್ ಇಂದು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಕ್ಕೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 7:45:19. ಇನ್ನೀಗ ಕೇಳೋಣ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಸಾಯಾ ಚಿತ್ರದ ಗೀತೆ.

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 8:20. ಇನ್ನೀಗ ಕೇಳೋಣ. ಜನರಂಜನಿ, ಕೇಳುಗರ ಮೆಚ್ಚಿನ ನೇರ ಫೋನಿನ್ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೇ ಗಮನಿಸಿ, ಇಂದಿನ ಜನರಂಜನಿ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬೇಕಾದ ಫೋನ್ ಸಂಖ್ಯೆ 9141970272. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನ ಕೇಳಿ ಆನಂದಿಸಿ. ಹಾಗೆ ಮತ್ತೊಂದು ಸೂಚನೆ, 19/6/2026 ಅಂದರೆ ಕಳೆದ ಶುಕ್ರವಾರ ಕರೆ ಮಾಡಿದ ಕೇಳುಗರು ಇಂದು ಕರೆ ಮಾಡುವ ಪ್ರಯತ್ನ ಬೇಡ ಅಂತ ಹೇಳ್ತಾ, ಇಂದಿನ ಕಾರ್ಯಕ್ರಮದ ಮೊದಲ ಕರೆ ಯಾರು ಮಾಡಿದ್ದಾರೆ, ಯಾವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತಿದ್ದಾರೆ ಅಂತ ಕೇಳೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡೋದು?
1: ಹರಿಹರದಿಂದ ಸುರೇಶ್ ಬೆಳ್ಳೆ ಮೇಡಮ್.
0: ಓಕೆ ಸುರೇಶ್ ಅವರೇ, ಇವತ್ತು ಯಾವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡೋಣ? ಕೇಳ್ತಾ ಇರ್ತೀರಿ ಹಾಗಾದ್ರೆ ಎಲ್ಲ ಗೀತೆಗಳನ್ನ? ಯಾವ
1: ಕಾರ್ಯಕ್ರಮ ಕೇಳ್ತಿರ್ತಾರೆ?
0: ನಿಮ್ಮ ಇಷ್ಟದ ಗೀತೆ ಈಗ ಪ್ರಸಾರ ಆಗತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ. ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ ಅವರು ಹಯಾ ಚಿತ್ರದ ಗೀತೆಯನ್ನ ಕೇಳೋಣ. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ಸಂಯೋಜಿಸಿದ್ದಾರೆ ಇಳಯರಾಜಾ.

0: ಕೇಳುಗರೆ ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ ಗಳಲ್ಲಿ ಜನರಂಜನಿ ಕೇಳುಗರ ಮೆಚ್ಚಿನ ನೇರ ಫೋನಿನ್ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದು ಜನರಂಜನಿ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬೇಕಾದ ಫೋನ್ ಸಂಖ್ಯೆ 9141970272. ಮುಂದಿನ ಕರೆ ಯಾರು ಮಾಡಿದ್ದಾರೆ ಕೇಳೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡೋದು? ಓಕೆ, ರೂಪಾ ಅವ್ರಿಗೆ ಇವತ್ತು ಯಾವ ಚಿತ್ರದ ಗೀತೆ ಪ್ರಸಾರ ಮಾಡೋಣ?
1: ಮೇಡಮ್, ಇವತ್ತು ಕಾಂತಾರ ಚಾಪ್ಟರ್ 1 ಅಲ್ಲಿ ಬ್ರಹ್ಮ ಕಲಶ ಹಾಡಿದೆಯಲ್ಲ ಮೇಡಮ್, ಈ ಹಾಡ್ಬೇಕಾಗಿತ್ತು.
0: ಯಾಕೆ ಇದೇ ಹಾಡು ಇವತ್ತು?
1: ಮೇಡಮ್, ತುಂಬಾ ಚೆನ್ನಾಗಿದೆ ಮೇಡಮ್, ಈ ಹಾಡು ಕೇಳ್ಬೇಕನಿಸುತ್ತೆ, ಹಾಗಾಗಿ ಕೇಳ್ತಾ ಇರ್ತೀನಿ.
0: ಓಕೆ,
1: ಹಾಗೆ ತುಂಬಾ ದಿನ ಆಗಿದ್ ಕೇಳಿ ಕೂಡ ಹಾಗೆ ಕೇಳಿದೆ.
0: ಓಕೆ, ನಿಮ್ಮ ಇಷ್ಟದ ಗೀತೆ ಇವತ್ತು ಪ್ರಸಾರ ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.
1: ಧನ್ಯವಾದ.
0: ಕೇಳುಗರೆ, ಈಗ ಕೇಳೋಣ ಕಾಂತಾರ ಚಿತ್ರದ ಈ ಗೀತೆಯನ್ನ.

0: ಕೇಳುಗರೆ, ಮುಂದಿನ ಕರೆ ಯಾರು ಮಾಡಿದ್ದಾರೆ ಕೇಳೋಣ. ಹಲೋ ಹಲೋ,
1: ನಮಸ್ಕಾರ.
0: ನಮಸ್ಕಾರ, ಯಾರು ಮಾತಾಡ್ತಿರೋದು? ಓಕೆ, ಮಲ್ಲಪ್ಪ ಅವರೇ, ಇವತ್ತು ಯಾವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡೋಣ? ತಿರುಗುಬಾಣ ಚಿತ್ರದ ಗೀತೆಯನ್ನ ಕೇಳೋಕೆ ಇಷ್ಟಪಡ್ತಾ ಇದ್ದೀರಿ. ನಿಮ್ ಇಷ್ಟದ ಗೀತೆ ಈಗ ಪ್ರಸಾರ ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಕೇಳುಗರೆ ಕೇಳೋಣ, ಈಗ ತಿರುಗುಬಾಣ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಂಗಡಿಗರೊಂದಿಗೆ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು, ಸಂಗೀತ ಸಂಯೋಜಿಸಿದ್ದಾರೆ ಸತ್ಯಂ.

0: 102.6 ಮೆಗಾಹರ್ಟ್ಸ್ ಗಳಲ್ಲಿ ಕೇಳ್ತಾ ಇದ್ದೀರಿ ಜನರಂಜನಿ ಕೇಳುಗರ ಮೆಚ್ಚಿನ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ. ಇಂದು ಜನರಂಜನಿಗೆ ನೀವು ಕರೆ ಮಾಡಬೇಕಾದ ಫೋನ್ ಸಂಖ್ಯೆ 9141970272. ಈ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ ನಿಮ್ಮ ಇಷ್ಟದ ಗೀತೆಯನ್ನ ಕೇಳಬಹುದು. ಮುಂದಿನ ಕರೆ ಯಾರು ಮಾಡಿದ್ದಾರೆ ಕೇಳೋಣ. ಹಲೋ, ನಮಸ್ಕಾರ, ಯಾರು ಮಾತಾಡೋದು? ಮಾರಿ ಕಣಿವೆಯಿಂದ ಕಾಲ್ ಮಾಡ್ತಿದ್ದೀರಿ. ಓಕೆ, ರಾಜ್ಕುಮಾರ್ ಅವರು ಏನ್ ಮಾಡ್ಕೊಂಡಿರೋದು? ಏನು ಫೋಟೋಗ್ರಫಿ? ಓಕೆ, ಇವತ್ತು ಯಾವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡೋಣ?
1: ಫೇಮಸ್ ಆಗುವಂತ ಫಿಲಂ ಇದೆ, ಅದರಲ್ಲಿ ಆಲಿಕ್ಕಿರಿ ಸೋದರರೇ ಅಂತ

0: ಕಾಲ್ ಮಾಡ್ತಿದ್ದೀರಿ. ಓಕೆ ರಾಜ್ಕುಮಾರ್ ಅವರು, ಏನ್ ಮಾಡ್ಕೊಂಡಿರೋದು? ಏನು ಫೋಟೋಗ್ರಫಿ? ಓಕೆ, ಇವತ್ತು ಯಾವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡೋಣ? ಮಾರಿ ಕಣ್ವೆ ಕಡೆ ನೀರೆಲ್ಲ ಬಂತ, ಡ್ಯಾಮ್ ತುಂಬತಾ ಏನಾರು? ಓಕೆ, ಉಳಿಸ್ಕೊಳ್ಳೇಬೇಕಲ್ವಾ ನಾವು, ಚಿತ್ರದುರ್ಗದ ಮೂಲ ನೀರಿನ ಸಂಪರ್ಕ ಅದು.
1: ಹೌದು ಮೇಡಮ್.
0: ಓಕೆ, ಫೋಟೋಗ್ರಫಿ ವಿತ್ ಸಲೂನ್ ಅಂದ್ರಿ? ಮದ್ವೆ ಸೀಸನ್ ಅಂತದಿದ್ದಾಗ ಮಾತ್ರ ಫೋಟೋಗ್ರಫಿ ಹೋಗೋದಾ? ಓಕೆ ಓಕೆ, ನಿಮ್ಮ ಇಷ್ಟದ ಗೀತೆ ಈಗ ಪ್ರಸಾರ ಆಗತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಕೇಳುಗರೆ, ಕೇಳೋಣ ಎಸ್ ಜಾನಕಿ ಅವರು ಹಾಡಿರುವ ಪ್ರೇಮ ಪರ್ವ ಚಿತ್ರದ ಗೀತೆಯನ್ನ. ಸಾಹಿತ್ಯ ನೀಡಿದ್ದಾರೆ ದೊಡ್ಡರಂಗೇಗೌಡ, ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ ಅವರದು.

0: ಕೇಳುಗರೆ ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಜನರಂಜನಿ, ನಿಮ್ಮ ಮೆಚ್ಚಿನ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮುಂದಿನ ಕರೆ ಯಾರು ಮಾಡಿದ್ದಾರೆ ಕೇಳೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮೇಡಮ್.
0: ಓಕೆ, ತಿಮ್ಮಪ್ಪ ಅವರೇ, ಏನ್ ಮಾಡ್ಕೊಂಡಿರೋದು?
1: ನಾನು ಕೆಲಸ ಎಲ್ಲ ಕಾಂಟ್ರಾಕ್ಟ್ ಇಸ್ಕೊಂಡು ಮಾಡಿಸಿದ್ರು ಮೇಡಮ್.
0: ಇವತ್ತು ಯಾವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡೋಣ?
1: ನನಗೆ ಜೀವನ ಚೈತ್ರ ಚಿತ್ರದಿಂದ ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮೀ ಬಾರಮ್ಮ, ಬೆಳಗಲು ಮನೆಯನ್ನು ಸಿರಿದೇವಿಯೇ.
0: ಚೆನ್ನಾಗಿ ಹಾಡಿದ್ರಿ. ನಮ್ಮ ಕೇಂದ್ರದಿಂದ ಅಂತ್ಯಾಕ್ಷರಿ ಕಾರ್ಯಕ್ರಮ ಪ್ರಸಾರ ಆಗತ್ತೆ ಪ್ರತಿ ಶುಕ್ರವಾರ 5:30. ಎಂದಾರು ಭಾಗವಹಿಸಿದ್ರ?
1: ಇಲ್ಲ ಮೇಡಮ್, ನನಗೆ ಇಲ್ಲೇ ಗೊತ್ತದು, ಟೈಮ್ ಗೊತ್ತಾಗ್ಲಿಲ್ಲ.
0: ಓಕೆ,
1: ಶುಕ್ರವಾರ 5:30.
0: ಕರೆ ಮಾಡೋಕೆ ಪ್ರಯತ್ನ ಪಡಿ, ಚೆನ್ನಾಗಿ ಹಾಡ್ತೀರಿ. ಮೊದಲನೇ ಬಾರಿ ಕರೆ ಮಾಡಿರೋದ?
1: ಓಕೆ,
0: ಆಯ್ತು, ಸಂತೋಷ. ನಿಮ್ ಇಷ್ಟದ ಗೀತೆ ಈಗ ಪ್ರಸಾರ ಆಗತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.
1: ಥ್ಯಾಂಕ್
0: ಯು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರು ಸಂಗಡಿಗರೊಂದಿಗೆ ಹಾಡಿರುವ ಜೀವನ ಚೈತ್ರ ಚಿತ್ರದ ಗೀತೆಯನ್ನ ಕೇಳೋಣ. ಸಾಹಿತ್ಯ ನೀಡಿದ್ದಾರೆ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದು.

0: ಕೇಳುಗರೆ ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಜನರಂಜನಿ, ನಿಮ್ಮ ಮೆಚ್ಚಿನ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಇಷ್ಟದ ಗೀತೆಯನ್ನ ಕೇಳಬಹುದು. ನೀವು ಕರೆ ಮಾಡಬೇಕಾದ ಫೋನ್ ಸಂಖ್ಯೆ 9141970272. ಮುಂದಿನ ಕರೆ ಯಾರು ಮಾಡಿದ್ದಾರೆ ಕೇಳೋಣ. ಹಲೋ
1: ಹಲೋ,
0: ನಮಸ್ಕಾರ, ಯಾರು ಮಾತಾಡೋದು?
1: ನಮಸ್ತೆ,
0: ತಿಪ್ಪಿರಮ್ಮ ಅವರೇ, ಏನ್ ಮಾಡ್ಕೊಂಡಿರೋದು?
1: ನಾವು ಗೃಹಿಣಿ ಮೇಡಮ್ ಅವರೇ, ಮನೆಯಲ್ಲಿ ಕೆಲಸ
0: ಮಾಡ್ಕೊಂತೀವಿ. ಓಕೆ, ಗೃಹಿಣಿ ಅವರು, ಯಾವ ಚಿತ್ರದ ಗೀತೆಯನ್ನ ಕೇಳಕ್ಕೆ ಇಷ್ಟಪಡ್ತೀರಿ ಇವತ್ತು?
1: ಡಿಸೆಂಬರ್ 31ರಿಂದ ಮನನಿಂದ ಆಯ್ತು ಆ ಹಾಡು ಮೇಡಮ್.
0: ಯಾಕೆ ಇಷ್ಟ ಆಯ್ತು ಈ ಹಾಡು?
1: ಈ ಹಾಡು ಸಾಹಿತ್ಯ ತುಂಬಾ ಚೆನ್ನಾಗಿತ್ತು ಮೇಡಮ್ ಅವರೇ, ಬಹಳ ದಿವಸ ತುಂಬಾ ದಿವಸ ಅದು ಕೇಳ್ದ.
0: ಹ್ಮ್,
1: ಅದಕ್ಕೆ ಕೇಳ್ಬೇಕು ಅನಿಸ್ತು.
0: ಓಕೆ, ನಿಮ್ ಇಷ್ಟದ ಗೀತೆ ಪ್ರಸಾರ ಮಾಡ್ತೀವಿ ಈಗ, ಕೇಳ್ತಾ ಇರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಎಸ್ ಜಾನಕಿ, ರಾಜ್ ಸೀತಾರಾಮ್ ಅವರು ಹಾಡಿರುವ ಡಿಸೆಂಬರ್ 31 ಚಿತ್ರದ ಗೀತೆಯನ್ನ ಕೇಳೋಣ. ಸಾಹಿತ್ಯ ಆರ್ ಎನ್ ಜೈ ಗೋಪಾಲ್ ಅವರದು, ಸಂಗೀತ ಸಂಯೋಜಿಸಿದ್ದಾರೆ ಸತ್ಯಂ.

0: ಕೇಳುಗರೆ, ಮುಂದಿನ ಕರೆ ಯಾರು ಮಾಡಿದ್ದಾರೆ ಕೇಳೋಣ. ಹಲೋ
1: ಹಲೋ
0: ಹಲೋ, ನಮಸ್ಕಾರ, ಯಾರು ಮಾತಾಡೋದು?
1: ಸುಭಾನ್ ಕೋರಿ. ಮೇಡಮ್,
0: ಸುಭಾನ್ ಕೋರಿ ಅವರಿಗೆ ಇವತ್ತು ಯಾವ ಚಿತ್ರದ ಗೀತೆಯನ್ನ ಪ್ರಸಾರ
1: ಮಾಡೋಣ? ಚಿತ್ರದ ಹೆಸರು
0: ಅಜೇಯ. ಓಕೆ, ನಾ ಮಾತಾಡಿದ್ ನನ್ಗೆ ಕೇಳಿಸ್ತಾ ಇದೆ ಸುಭಾನ್ ಕೌರಿ ಅವರೇ. ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡಿ ರೇಡಿಯೋದು, ರೇಡಿಯೋಯಿಂದ ದೂರ ಬನ್ನಿ, ಇಲ್ಲ ಅಂದ್ರೆ. ಅಜೇಯ ಸಿನಿಮಾದಿಂದ ಸಿಹಿ ಮುತ್ತ ನೀಡಿ
1: ಓಕೆ,
0: ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಎಸ್ ಜಾನಕಿ ಹಾಗೂ ಕೆ ಜೆ ಯೇಸುದಾಸ್ ಅವರು ಹಾಡಿರುವ ಅಜೇಯ ಚಿತ್ರದ ಗೀತೆಯನ್ನ ಕೇಳೋಣ. ಸಾಹಿತ್ಯ ನೀಡಿದ್ದಾರೆ ಶ್ಯಾಮ್ ಸುಂದರ್ ಕುಲಕರ್ಣಿ.

0: ಕೇಳುಗರೆ, ಕಾರ್ಯಕ್ರಮದ ಕೊನೆಯ ಕರೆಯಾಗಿ ಯಾರು ಮಾಡಿದ್ದಾರೆ ನೋಡೋಣ. ಹಲೋ,
1: ನಮಸ್ಕಾರ,
0: ಯಾರು ಮಾತಾಡೋದು? ಓಕೆ, ಮಲ್ಲಿಕಾರ್ಜುನ್ ಅವರ. ಇವತ್ತು ಯಾವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡೋಣ? ನಿಮ್ ಇಷ್ಟದ ಗೀತೆ ಈಗ ಪ್ರಸಾರ ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಶಂಕರ್ ಮಹಾದೇವನ್ ಅವರು ಹಾಡಿರುವ ವೀರ ಪರಂಪರೆ ಚಿತ್ರದ ಗೀತೆಯನ್ನ ಕೇಳೋಣ. ಸಾಹಿತ್ಯ ಹಾಗೂ ಸಂಗೀತ ಎಸ್ ನಾರಾಯಣ್ ಅವರದು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 8:45 ಐವತ್ತು ಸೆಕೆಂಡುಗಳು. ಇನ್ನೀಗ ಕೇಳೋಣ ವಚನಗಳು.

0: Strait of Hormuz. Five people killed after under-construction godown crashes in Kolkata, rescue efforts in full swing. Heavy rain triggers flash floods in Arunachal, high alert issued in Assam. And in FIFA World Cup, Canada to take on Switzerland in a Group B match at Vancouver tonight. That is all in the news at 9. Good night.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ: ಎನ್ಡಿಎ ಸರ್ಕಾರದ 12 ವರ್ಷ, ಶಿಕ್ಷಣ ಪ್ರವೇಶ, ಕಲಿಕೆಯ ಫಲಿತಾಂಶ ಮತ್ತು ಮೂಲಸೌಕರ್ಯಗಳ ಬಲವರ್ಧನೆ. ಭಾರತದ ಅಭಿವೃದ್ಧಿಯ ಪಥ, ಲಿಂಗ ಪ್ರಾತಿನಿಧ್ಯ ಮತ್ತು ಸಾಂಸ್ಥಿಕ ಪ್ರವೇಶದಲ್ಲಿನ ಐತಿಹಾಸಿಕ ಅಂತರವನ್ನು ಕಡಿಮೆ ಮಾಡುವ ಬಹುವಲಯದ ವಿಧಾನವಾಗಿದೆ. ಆಧುನೀಕರಿಸಿದ ಭೌತಿಕ ಮೂಲಸೌಕರ್ಯ ಮತ್ತು ಸುಧಾರಿತ ಡಿಜಿಟಲ್ ಶಿಕ್ಷಣ ಚೌಕಟ್ಟುಗಳ ಕಾರ್ಯತಂತ್ರದ ಏಕೀಕರಣವು ಹಿಂದುಳಿದ ಸಮುದಾಯಗಳಿಗೆ ಶೈಕ್ಷಣಿಕ ಅವಕಾಶಗಳನ್ನು ವಿಸ್ತರಿಸಿದೆ. ಸಮಗ್ರ ಶಿಕ್ಷಣ ಅಭಿಯಾನವನ್ನು 2018-19 ಪ್ರಾರಂಭಿಸಲಾಯಿತು. ಇದು ಸರ್ವ ಶಿಕ್ಷಣ ಅಭಿಯಾನ, ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಮತ್ತು ಶಿಕ್ಷಕರ ಶಿಕ್ಷಣ ಯೋಜನೆಗಳನ್ನು ಒಳಗೊಂಡಿದೆ. ಈ ಉಪಕ್ರಮವು ಮೂಲಸೌಕರ್ಯಗಳನ್ನು ಆಧುನೀಕರಿಸುವ, ಡಿಜಿಟಲ್ ಕಲಿಕೆಯನ್ನು ಸಾಂಸ್ಥಿಕಗೊಳಿಸುವ ಮತ್ತು ವೃತ್ತಿಪರ ತರಬೇತಿಯನ್ನು ಹೆಚ್ಚಿಸುವ ಮೂಲಕ ಸಾರ್ವತ್ರಿಕ ಪ್ರವೇಶ ಮತ್ತು ಶೈಕ್ಷಣಿಕ ಒಳಗೊಳ್ಳುವಿಕೆಗೆ ಆದ್ಯತೆ ನೀಡುತ್ತದೆ. ಯೋಜನೆಯಡಿ 4073 ಶಾಲೆಗಳನ್ನು ಮೇಲ್ದರ್ಜೆಗೇರಿಸಲಾಗಿದೆ ಮತ್ತು ಸ್ಮಾರ್ಟ್ ತರಗತಿಗಳು ಸೇರಿದಂತೆ 1.49 ಲಕ್ಷ ಐಸಿಟಿ ಹಾಗೂ ಡಿಜಿಟಲ್ ಉಪಕ್ರಮಗಳನ್ನು ಜಾರಿಗೆ ತರಲಾಗಿದೆ. 2018-19 2025-26 ಅವಧಿಯಲ್ಲಿ 25,000 ಶಾಲೆಗಳನ್ನು ಕೌಶಲ್ಯ ಶಿಕ್ಷಣದ ವ್ಯಾಪ್ತಿಗೆ ತರಲಾಗಿದೆ. ಇದಲ್ಲದೆ ಈ ಯೋಜನೆಯು ಲಿಂಗ ನಿರ್ದಿಷ್ಟ ಮೂಲಸೌಕರ್ಯವನ್ನು ಗಮನಾರ್ಹವಾಗಿ ಸುಧಾರಿಸಿದೆ. ಪ್ರಸ್ತುತ ಶೇಕಡ 97.3% ಶಾಲೆಗಳು ಕಾರ್ಯನಿರ್ವಹಿಸುವ ಮಹಿಳಾ ನೈರ್ಮಲ್ಯ ಸೌಲಭ್ಯಗಳನ್ನು ಹೊಂದಿವೆ. ವಿಶೇಷ ಮಹಿಳಾ ನೈರ್ಮಲ್ಯ ಸೌಲಭ್ಯಗಳನ್ನು ಒದಗಿಸುವ ಶಾಲೆಗಳ ಒಟ್ಟು ಸಂಖ್ಯೆ 2013-14 13.5 ಲಕ್ಷದಿಂದ 2024-25 ವೇಳೆಗೆ 14.2 ಲಕ್ಷಕ್ಕೆ ವಿಸ್ತರಣೆಯಾಗಿದೆ. 2014-15 ಶಾಲೆಗಳಲ್ಲಿ ಬಾಲಕಿಯರಿಗಾಗಿ 1.39 ಲಕ್ಷಕ್ಕೂ ಹೆಚ್ಚು ಪ್ರತ್ಯೇಕ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಈ ಲಿಂಗ ಸಂವೇದನಾಶೀಲ ನೈರ್ಮಲ್ಯ ಮೂಲಸೌಕರ್ಯದ ವಿಸ್ತರಣೆಯು ಬಾಲಕಿಯರ ಶಾಲಾ ತೊರೆಯುವಿಕೆ ಕಡಿಮೆ ಮಾಡಲು ಮತ್ತು ಅವರ ಶಿಕ್ಷಣದ ನಿರಂತರ ಭಾಗವಹಿಸುವಿಕೆಯನ್ನು ಬೆಂಬಲಿಸಲು ಕೊಡುಗೆ ನೀಡಿದೆ. ಪ್ರಾಥಮಿಕ ಶಾಲಾ ಮಟ್ಟದಲ್ಲಿ ಬಾಲಕಿಯರ ಶಾಲಾ ತೊರೆಯುವಿಕೆಯ ಪ್ರಮಾಣ 2013-14 4.6% 2024-25 0.3% ಇಳಿಕೆಯಾಗಿದೆ. ಪ್ರೌಢಶಾಲಾ ಮಟ್ಟದಲ್ಲಿ 2024-25 11.5% ಕಡಿಮೆಯಾಗಿದೆ. ಸಂವಿಧಾನದ 103ನೇ ತಿದ್ದುಪಡಿ ಕಾಯ್ದೆ 2019, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರವೇಶ ಮತ್ತು ಉದ್ಯೋಗಕ್ಕಾಗಿ ಆರ್ಥಿಕವಾಗಿ ದುರ್ಬಲ ವಿಭಾಗ ಇಡಬ್ಲ್ಯೂಎಸ್ಗೆ ಮೀಸಲಾತಿಯನ್ನು ಸಕ್ರಿಯಗೊಳಿಸಿತು. ಅಸ್ತಿತ್ವದಲ್ಲಿರುವ ಎಸ್ಸಿ, ಎಸ್ಟಿ ಮತ್ತು ಒಬಿಸಿ ಮೀಸಲಾತಿ ವರ್ಗಗಳ ಹೊರತಾಗಿರುವ ಅಭ್ಯರ್ಥಿಗಳಿಗೆ ಶೇಕಡ 10 ಇಡಬ್ಲ್ಯೂಎಸ್ ಮೀಸಲಾತಿ ಲಭ್ಯವಿದೆ. ಈ ನಿರ್ಧಾರವು ಸಾಮಾನ್ಯ ವರ್ಗದ ಆರ್ಥಿಕವಾಗಿ ಹಿಂದುಳಿದ ವ್ಯಕ್ತಿಗಳಿಗೆ ಪ್ರಯೋಜನವನ್ನು ನೀಡಿದೆ. ವಾರ್ಷಿಕ ಕುಟುಂಬ ಆದಾಯದ ಮಿತಿ 8 ಲಕ್ಷ ರೂಪಾಯಿ ಆಗಿದ್ದು ಅರ್ಹ ಇಡಬ್ಲ್ಯೂಎಸ್ ಫಲಾನುಭವಿಗಳನ್ನು ಗುರುತಿಸುತ್ತದೆ. 2015 ಪ್ರಾರಂಭವಾದ ಬೇಟಿ ಬಚಾವೋ ಬೇಟಿ ಪಢಾವೋ ಉಪಕ್ರಮವು ಸಮಗ್ರ ಮತ್ತು ಬಹುವಲಯದ ಮಧ್ಯಸ್ಥಿಕೆಯನ್ನು ಪ್ರತಿನಿಧಿಸುತ್ತದೆ. ಇದು ಮಕ್ಕಳ ಲಿಂಗಾನುಪಾತದ ಇಳಿಕೆಯನ್ನು ನಿವಾರಿಸಲು ಮತ್ತು ಲಿಂಗಪಕ್ಷಪಾತಿ ಲಿಂಗ ಆಯ್ಕೆಯ ಪದ್ಧತಿಗಳ ವಿರುದ್ಧ ಹೋರಾಡಲು ವಿನ್ಯಾಸಗೊಳಿಸಲಾಗಿದೆ. ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ಅಭಿವೃದ್ಧಿ, ಈ 3 ಚೌಕಟ್ಟುಗಳನ್ನು ಸಂಯೋಜಿಸುವ ಮೂಲಕ ಕಾರ್ಯಕ್ರಮವು ಬಾಲಕಿಯರ ಬದುಕುಳಿಯುವಿಕೆ, ರಕ್ಷಣೆ ಮತ್ತು ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತದೆ. ಯೋಜನೆಯ ನಿರಂತರ ಅನುಷ್ಠಾನವು ಲಿಂಗ ಸಂಬಂಧಿತ ಸೂಚಕಗಳಲ್ಲಿ ಗಮನಾರ್ಹ ಸುಧಾರಣೆಗಳಿಗೆ ಕೊಡುಗೆ ನೀಡಿದೆ. 2011 ಜನಗಣತಿಯ ಪ್ರಕಾರ ಲಿಂಗಾನುಪಾತವು 1,000 ಪುರುಷರಿಗೆ 943 ಮಹಿಳೆಯರಿದ್ದು 2021 ವೇಳೆಗೆ 1,020 ಸುಧಾರಿಸಿದೆ. ಇದಲ್ಲದೆ ಬಾಲಕಿಯರ ಪ್ರೌಢಶಾಲಾ ದಾಖಲಾತಿಯು 2014-15 ಶೇಕಡ 75.51 2024-25 ವೇಳೆಗೆ ಶೇಕಡ 80.2 ವಿಸ್ತರಿಸಿದೆ. ಇದು ಶಿಕ್ಷಣದಲ್ಲಿ ಲಿಂಗ ಸಮಾನತೆಯತ್ತ ಬದಲಾವಣೆಯನ್ನು ಪ್ರತಿಬಿಂಬಿಸುತ್ತದೆ. ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯ ಯೋಜನೆಯು ಕಳೆದ ದಶಕದಲ್ಲಿ ಗಮನಾರ್ಹವಾಗಿ ವಿಸ್ತರಣೆಯಾಗಿದೆ. ಮಂಜೂರಾದ ಕೆಜಿಬಿವಿಗಳ ಸಂಖ್ಯೆ 2014-15 3,609 5,639 ಏರಿದೆ. ಈ ಅವಧಿಯಲ್ಲಿ ಒಟ್ಟು ವಸತಿ ಸಾಮರ್ಥ್ಯವು 8.07 ಲಕ್ಷ ಬಾಲಕಿಯರಿಗೆ ಹೆಚ್ಚಾಗಿದೆ. 2024-25 ಹೊತ್ತಿಗೆ ದೇಶಾದ್ಯಂತ 5,133 ಕೆಜಿಬಿವಿಗಳು ಕಾರ್ಯನಿರ್ವಹಿಸುತ್ತಿವೆ. ವಿದ್ಯಾರ್ಥಿಗಳ ದಾಖಲಾತಿಯು 2014-15 3.5 ಲಕ್ಷದಿಂದ 2024 7.

ಒಂದು ಲಕ್ಷಕ್ಕೆ ಏರಿಕೆಯಾಗಿದೆ. ಕೆಜಿಬಿವಿಗಳು ಹಿಂದುಳಿದ ಸಮುದಾಯಗಳ ಬಾಲಕಿಯರಿಗೆ ವಸತಿ ಸಹಿತ ಶಾಲಾ ಸೌಲಭ್ಯಗಳನ್ನು ಒದಗಿಸುತ್ತವೆ. ಈ ಯೋಜನೆಯು ಪ್ರಾಥಮಿಕವಾಗಿ ಎಸ್ಸಿ ಎಸ್ಟಿ ಒಬಿಸಿ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸೇರಿದ ಬಾಲಕಿಯರಿಗೆ ಬೆಂಬಲ ನೀಡುತ್ತದೆ. ಸಮಗ್ರ ಶಿಕ್ಷಣದ ಅಡಿಯಲ್ಲಿ 12ನೇ ತರಗತಿಯವರೆಗೆ ವಸತಿ ಸಹಿತ ಶಿಕ್ಷಣವನ್ನು ಒದಗಿಸಲು ಕೆಜಿಬಿವಿಗಳನ್ನು ವಿಸ್ತರಿಸಲಾಗುತ್ತಿದೆ. ಮಾರ್ಚ್ 2024ರ ಹೊತ್ತಿಗೆ 313 ಶಾಲೆಗಳನ್ನು 10ನೇ ತರಗತಿಯವರೆಗೆ ಮತ್ತು 2303 ಶಾಲೆಗಳನ್ನು 12ನೇ ತರಗತಿಯವರೆಗೆ ಮೇಲ್ದರ್ಜೆಗೇರಿಸಿದ್ದು ಒಟ್ಟು 2616 ಶಾಲೆಗಳನ್ನು ಮೇಲ್ದರ್ಜೆಗೇರಿಸಲಾಗಿದೆ. ಹೀಗಾಗಿ ಈ ಯೋಜನೆಯು ಶೈಕ್ಷಣಿಕ ನಿರಂತರತೆಯನ್ನು ಬಲಪಡಿಸುತ್ತದೆ ಮತ್ತು ದುರ್ಬಲ ಸಮುದಾಯಗಳ ಬಾಲಕಿಯರಿಗೆ ಅವಕಾಶಗಳನ್ನು ವಿಸ್ತರಿಸುತ್ತದೆ. ಸಾಂಪ್ರದಾಯಿಕ ಶಾಲಾ ಶಿಕ್ಷಣದ ಹೊರತಾಗಿ ವಿವಿಧ ಡಿಜಿಟಲ್ ಮಾಡ್ಯೂಲ್ಗಳ ಮೂಲಕ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಪಿಎಂ ಇ ವಿದ್ಯಾ ಅಡಿಯಲ್ಲಿ ಸ್ವಯಂ ಪ್ರಭಾ 280ಕ್ಕಿಂತ ಹೆಚ್ಚು ಚಾನೆಲ್ಗಳನ್ನು ನಿರ್ವಹಿಸುತ್ತಿದ್ದು 300,000 ಹೆಚ್ಚು ಮಾಸಿಕ ವೀಕ್ಷಕರನ್ನು ಹೊಂದಿದೆ. ಇದು ದೇಶಾದ್ಯಂತ ಶೈಕ್ಷಣಿಕ ವಿಷಯಗಳಿಗೆ ಪ್ರವೇಶವನ್ನು ಸಕ್ರಿಯಗೊಳಿಸುತ್ತದೆ. ಭಾರತದ ಸ್ಥಳೀಯ ಮೂಕ್ ವೇದಿಕೆಯಾದ ಸ್ವಯಂ ಪೋರ್ಟಲ್ ಉತ್ತಮ ಗುಣಮಟ್ಟದ ಶೈಕ್ಷಣಿಕ ಸಂಪನ್ಮೂಲಗಳಿಗೆ ಸಾರ್ವತ್ರಿಕ ಪ್ರವೇಶವನ್ನು ಸಾಂಸ್ಥಿಕಗೊಳಿಸಿದೆ. ಇದು

ಸಾವಿರದ 26ರ ಹೊತ್ತಿಗೆ 5.80 ಕೋಟಿಗೂ ಹೆಚ್ಚು ದಾಖಲಾತಿಗಳನ್ನು ಪಡೆದಿದೆ. ಇದಕ್ಕೆ ಪೂರಕವಾಗಿ ದೀಕ್ಷಾ ವೇದಿಕೆಯು 2.17 ಕೋಟಿ ನೋಂದಾಯಿತ ಬಳಕೆದಾರರು ಮತ್ತು 1.68 ಲಕ್ಷ ದೈನಂದಿನ ಸಕ್ರಿಯ ಬಳಕೆದಾರರೊಂದಿಗೆ ಡಿಜಿಟಲ್ ಕಲಿಕಾ ವೇದಿಕೆಯನ್ನು ಒದಗಿಸುತ್ತದೆ. ಈ ಡಿಜಿಟಲ್ ಮಧ್ಯಸ್ಥಿಕೆಯು ಕಲಿಕೆಯ ಫಲಿತಾಂಶಗಳ ಸುಧಾರಣೆ, ಶೈಕ್ಷಣಿಕ ಒಳಗೊಳ್ಳುವಿಕೆ ಮತ್ತು ಮಾನವ ಬಂಡವಾಳ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತದೆ. ದೃಢವಾದ ಸಾರಿಗೆ ಸಂಪರ್ಕವು ಅಂತರ್ಗತ ಅಭಿವೃದ್ಧಿಯ ಮೂಲಾಧಾರವಾಗಿದ್ದು ಇದು ಪ್ರದೇಶಗಳ ಅತ್ಯಂತ ಜನರು, ಸರಕುಗಳು ಮತ್ತು ಸೇವೆಗಳ ಸುಗಮ ಚಲನೆಯನ್ನು ಸಕ್ರಿಯಗೊಳಿಸುತ್ತದೆ. ಗ್ರಾಮೀಣ ರಸ್ತೆಗಳು, ಸೇತುವೆಗಳು, ರೈಲ್ವೆ ಆಧುನೀಕರಣ ಮತ್ತು ಹಣಕಾಸು ಪಾವತಿ, ಪರಿಸರ ವ್ಯವಸ್ಥೆಯಲ್ಲಿನ ನಿರಂತರ ಹೂಡಿಕೆಗಳು ಭೌತಿಕ ಮತ್ತು ಹಣಕಾಸು ಮೂಲಸೌಕರ್ಯವನ್ನು ಗಮನಾರ್ಹವಾಗಿ ಬಲಪಡಿಸಿವೆ. ಇದು ಮಾರುಕಟ್ಟೆಯ ಪ್ರವೇಶವನ್ನು ಸುಧಾರಿಸಿದೆ ಮತ್ತು ಭಾರತದಾದ್ಯಂತ ಸಾಮಾಜಿಕ ಆರ್ಥಿಕ ಏಕೀಕರಣವನ್ನು ಹೆಚ್ಚಿಸಿದೆ. ಸಾಮಾಜಿಕ ಆರ್ಥಿಕ ಮತ್ತು ಜಾತಿಗಣತಿ 2011ರ ಪ್ರಕಾರ ದೇಶಾದ್ಯಂತ ಸುಮಾರು 40 ದಶಲಕ್ಷ ಕುಟುಂಬಗಳಿಗೆ ಸೂಕ್ತವಾದ ವಸತಿ ಅಥವಾ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಎಂದು ಅಂದಾಜಿಸಲಾಗಿದೆ. ಭಾರತದ ವಸತಿ ಮತ್ತು ಉಪಯುಕ್ತತೆಯ ಮೂಲಸೌಕರ್ಯದ ವಿಸ್ತರಣೆಯು ಆರ್ಥಿಕ ಆದ್ಯತೆಯಲ್ಲಿನ ಪರಿವರ್ತಕ ಬದಲಾವಣೆಯಿಂದ ಆಧಾರಿತವಾಗಿದೆ. ಪಿಎಂಎವೈ ಮತ್ತು ಅಮೃತ್ನಂತಹ ಪ್ರಮುಖ ಕಾರ್ಯಕ್ರಮಗಳು ವಸತಿ ಲಭ್ಯತೆ, ಮೂಲಭೂತ ಸೇವೆಗಳು ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸಿವೆ ಮತ್ತು ಎಲ್ಲರಿಗೂ ವಸತಿ ಹಾಗೂ ಮೂಲಸೌಕರ್ಯದ ಗುರಿಯನ್ನು ಮುಂದಕ್ಕೆ ಕೊಂಡೊಯ್ದಿವೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಹಣಕಾಸಿನ ಬೆಂಬಲದಲ್ಲಿ ಗಣನೀಯ ಹೆಚ್ಚಳವನ್ನು ಕಂಡಿದೆ. ಬಜೆಟ್ ಹಂಚಿಕೆಯು 2015-16ರಲ್ಲಿ 4,175 ಕೋಟಿಯಿಂದ 2026-27ರಲ್ಲಿ 18,625.05 ಕೋಟಿಗೆ ಏರಿಕೆಯಾಗಿದೆ. ಇದು ಸುಮಾರು %346.1 ಹೆಚ್ಚಳವನ್ನು ಪ್ರತಿನಿಧಿಸುತ್ತದೆ. ಈ ಯೋಜನೆಯು ನಗರ ವಸತಿ ವಿತರಣೆಯನ್ನು ಗಮನಾರ್ಹವಾಗಿ ವೇಗಗೊಳಿಸಿದೆ. 2015 ಮತ್ತು 2026ರ ನಡುವೆ 98.10 ಲಕ್ಷಕ್ಕೂ ಹೆಚ್ಚು ಮನೆಗಳನ್ನು ಪೂರ್ಣಗೊಳಿಸಲಾಗಿದೆ. ಆದರೆ 2005-2014ರ ಅವಧಿಯಲ್ಲಿ ಕೇವಲ 8.04 ಲಕ್ಷ ಮನೆಗಳು ಪೂರ್ಣಗೊಂಡಿದ್ದವು. ಮೇ 2026ರ ಹೊತ್ತಿಗೆ 1.25 ಕೋಟಿ ಮನೆಗಳನ್ನು ಮಂಜೂರು ಮಾಡಲಾಗಿದ್ದು ಒಟ್ಟು 8.77 ಲಕ್ಷ ಕೋಟಿ ರೂಪಾಯಿ ವೆಚ್ಚವಾಗಿದೆ. ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಯೋಜನೆಯಡಿ ಸುಮಾರು 59,318 ಕೋಟಿ ಬಡ್ಡಿ ಸಬ್ಸಿಡಿಯನ್ನು ವಿತರಿಸಲಾಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣಕ್ಕಾಗಿ ಕೇಂದ್ರ ಬಜೆಟ್ ಹಂಚಿಕೆಯು 2015-16ರಲ್ಲಿ 21 ಕೋಟಿ ರೂಪಾಯಿಯಿಂದ 2026-27ರಲ್ಲಿ 54,916.70 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಇದು ಸುಮಾರು %2.61 ಬೆಳವಣಿಗೆಯನ್ನು ಪ್ರತಿನಿಧಿಸುತ್ತದೆ. ಈ ಯೋಜನೆಯು ಗ್ರಾಮೀಣ ವಸತಿ ಸೌಕರ್ಯವನ್ನು ಗಮನಾರ್ಹವಾಗಿ ವಿಸ್ತರಿಸಿದ್ದು ಮೇ 2026ರ ಹೊತ್ತಿಗೆ 3.91 ಕೋಟಿ ಮನೆಗಳನ್ನು ಮಂಜೂರು ಮಾಡಲಾಗಿದ್ದು 3.03 ಕೋಟಿ ಮನೆಗಳನ್ನು ಪೂರ್ಣಗೊಳಿಸಲಾಗಿದೆ. ಗಮನಾರ್ಹವಾಗಿ ಸುಮಾರು %75 ಫಲಾನುಭವಿಗಳು ಮಹಿಳೆಯರಾಗಿದ್ದಾರೆ. ಇದು ಗ್ರಾಮೀಣ ಭಾರತದಲ್ಲಿ ಮಹಿಳಾ ಸಬಲೀಕರಣ ಮತ್ತು ಆಸ್ತಿ ಮಾಲೀಕತ್ವಕ್ಕೆ ಈ ಕಾರ್ಯಕ್ರಮದ ಕೊಡುಗೆಯನ್ನು ಎತ್ತಿ ತೋರಿಸುತ್ತದೆ. ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಅಮೃತ್ ಮತ್ತು ಅಮೃತ್ 2.0 ಮೂಲಕ ನಗರ ಪುನರುಜ್ಜೀವನದಲ್ಲಿನ ಕಾರ್ಯತಂತ್ರದ ಹೂಡಿಕೆಯು 2015 ಮತ್ತು 2026ರ ನಡುವೆ 2.79 ಲಕ್ಷ ಕೋಟಿ ರೂಪಾಯಿ ತಲುಪಿದೆ. ಹೋಲಿಕೆಯಲ್ಲಿ 2015ಕ್ಕಿಂತ ಮೊದಲು ಜವಾಹರಲಾಲ್ ನೆಹರು ರಾಷ್ಟೀಯ ನಗರ ನವೀಕರಣ ಮಿಷನ್ ಅಡಿಯಲ್ಲಿ ಕೇವಲ 62,983 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳನ್ನು ಮಂಜೂರು ಮಾಡಲಾಗಿತ್ತು. ಇದು ಹಿಂದಿನ ಜವಾಹರಲಾಲ್ ನೆಹರು ರಾಷ್ಟೀಯ ನಗರ ನವೀಕರಣ ಮಿಷನ್ ಚೌಕಟ್ಟಿಗಿಂತ ಸುಮಾರು %343 ಹೆಚ್ಚಳವನ್ನು ಸೂಚಿಸುತ್ತದೆ. ಈ ಮಿಷನ್ ಇತರ ಯೋಜನೆಗಳೊಂದಿಗೆ ಸಮನ್ವಯದ ಮೂಲಕ 2.53 ಕೋಟಿಗೂ ಹೆಚ್ಚು ನಲ್ಲಿ ನೀರಿನ ಸಂಪರ್ಕಗಳನ್ನು ಒದಗಿಸಲು ಅನುಕೂಲ ಮಾಡಿಕೊಟ್ಟಿದೆ. ಇಲ್ಲಿಯವರೆಗೆ ಒಟ್ಟು 7,943 ನಗರ ಮೂಲಸೌಕರ್ಯ ಯೋಜನೆಗಳನ್ನು ಪೂರ್ಣಗೊಳಿಸಲಾಗಿದೆ. ನಗರ ಅಭಿವೃದ್ಧಿಯ ಮೇಲಿನ ಈ ಕಾರ್ಯತಂತ್ರದ ಒತ್ತು ಪ್ರತಿಬಿಂಬಿಸುವಂತೆ ಕೇಂದ್ರ ಬಜೆಟ್ ಹಂಚಿಕೆಯು 2014-15ರಲ್ಲಿ 1,630 ಕೋಟಿ ರೂಪಾಯಿಯಿಂದ 2026-27ರಲ್ಲಿ 8,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಈ ಹಣಕಾಸಿನ ವಿಸ್ತರಣೆ ಬಜೆಟ್ ಹಂಚಿಕೆಯಲ್ಲಿ %390.8 ಬೆಳವಣಿಗೆಯಲ್ಲಿ ಕಂಡುಬರುತ್ತದೆ. ವಸತಿ ವಲಯದಲ್ಲಿನ ನಿರಂತರ ಪ್ರಯತ್ನಗಳೊಂದಿಗೆ ಈ ಮಧ್ಯಸ್ಥಿಕೆಗಳು ಎಲ್ಲರಿಗೂ ಕೈಗೆಟುಕುವ ದರದ ವಸತಿಯನ್ನು ಸಾರ್ವತ್ರಿಕಗೊಳಿಸುವತ್ತ ಭಾರತದ ಪ್ರಗತಿಯನ್ನು ಉಲ್ಲೇಖಿಸುತ್ತದೆ. ಭಾರತದಾದ್ಯಂತ ಚಲನಶೀಲತೆ, ಆರ್ಥಿಕ ಏಕೀಕರಣ ಮತ್ತು ಅಗತ್ಯ ಸೇವೆಗಳ ಪ್ರವೇಶವನ್ನು ಸುಧಾರಿಸುವಲ್ಲಿ ರಸ್ತೆ ಮತ್ತು ರೈಲ್ವೆ ಸಂಪರ್ಕವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಗ್ರಾಮೀಣ ರಸ್ತೆಗಳು, ಸೇತುವೆಗಳು, ರೈಲ್ವೆ ಆಧುನೀಕರಣ ಮತ್ತು ನಿಲ್ದಾಣಗಳ ಮರು ಅಭಿವೃದ್ಧಿಯಲ್ಲಿನ ಹೂಡಿಕೆಗಳು ಗ್ರಾಮಗಳು, ಪಟ್ಟಣ ಮತ್ತು ನಗರ ಕೇಂದ್ರಗಳ ನಡುವಿನ ಸಂಪರ್ಕವನ್ನು ಬಲಪಡಿಸಿವೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯು ಸಾರ್ವತ್ರಿಕ ಸರ್ವ ಋತು ರಸ್ತೆ ಸಂಪರ್ಕವನ್ನು ಸಾಂಸ್ಥಿಕಗೊಳಿಸುವ ಮೂಲಕ ಗ್ರಾಮೀಣ ಸಾಮಾಜಿಕ ಆರ್ಥಿಕ ಏಕೀಕರಣಕ್ಕೆ ಪ್ರಮುಖ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು
ಕೃಷಿ ಬೆಳವಣಿಗೆ, ಉದ್ಯೋಗ ಸೃಷ್ಟಿ, ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳ ಸುಧಾರಿತ ಪ್ರವೇಶ ಹಾಗೂ ಬಡತನ ನಿರ್ಮೂಲನೆಯಲ್ಲಿ ಪ್ರಮುಖ ಉತ್ತೇಜಕವಾಗಿ ಹೊರಹೊಮ್ಮಿದೆ.

0: ಈ ಯೋಜನೆಯ ಮಹತ್ವವನ್ನು ಅರಿತು ಕೇಂದ್ರ ಬಜೆಟ್ ಹಂಚಿಕೆಯನ್ನು 2014-15 385 ಕೋಟಿ ರೂಪಾಯಿಯಿಂದ 2026-27 19,000 ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಪಿಎಂಜಿಎಸ್ವೈ ಅಡಿಯಲ್ಲಿ ಇಲ್ಲಿಯವರೆಗೆ ಶೇಕಡ 99.6 ಅರ್ಹ ವಸತಿ ಪ್ರದೇಶಗಳನ್ನು ಸರ್ವ ಋತು ರಸ್ತೆಗಳೊಂದಿಗೆ ಸಂಪರ್ಕಿಸಲಾಗಿದೆ. 1.38 ಲಕ್ಷ ಕೃಷಿ ಮಾರುಕಟ್ಟೆಗಳು, 1.46 ಲಕ್ಷ ಶಿಕ್ಷಣ ಕೇಂದ್ರಗಳು ಮತ್ತು 82,806 ವೈದ್ಯಕೀಯ ಕೇಂದ್ರಗಳು ಸೇರಿದಂತೆ ಒಟ್ಟು 6.96 ಲಕ್ಷ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. 2014ರಲ್ಲಿ 3.86 ಲಕ್ಷ ಕಿಲೋಮೀಟರ್ ಇದ್ದ ಪೂರ್ಣಗೊಂಡ ರಸ್ತೆಗಳ ಉದ್ದವು 2014-2026ರಲ್ಲಿ 4.11 ಲಕ್ಷ ಕಿಲೋಮೀಟರ್ಗೆ ಹೆಚ್ಚಾಗಿದೆ. ಇದೇ ಅವಧಿಯಲ್ಲಿ ಪೂರ್ಣಗೊಂಡ ಸೇತುವೆಗಳ ಸಂಖ್ಯೆ 484ರಿಂದ 10,256ಕ್ಕೆ ಏರಿದೆ. ಇದು ದೇಶಾದ್ಯಂತ ಗ್ರಾಮೀಣ ಸಂಪರ್ಕ ಮೂಲಸೌಕರ್ಯದ ನಿರಂತರ ವಿಸ್ತರಣೆಯನ್ನು ಪ್ರತಿಬಿಂಬಿಸುತ್ತದೆ. ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಅನ್ನು ಆಧುನಿಕ ಹವಾನಿಯಂತ್ರಿತವಲ್ಲದ ದೀರ್ಘ ದೂರದ ಸ್ಲೀಪರ್ ರೈಲು ಸೇವೆಯಾಗಿ ಪರಿಚಯಿಸಲಾಗಿದ್ದು ಇದು ಕೈಗೆಟಕುವ ಮತ್ತು ವಿಶ್ವಾಸಾರ್ಹ ಸಾರಿಗೆಯನ್ನು ಒದಗಿಸುತ್ತದೆ. ಹಬ್ಬದ ಋತುಗಳು ಮತ್ತು ಕಾರ್ಮಿಕರ ವಲಸೆಯ ಸಂದರ್ಭಗಳಲ್ಲಿನ ಹೆಚ್ಚಿನ ಪ್ರಯಾಣಿಕರ ಬೇಡಿಕೆಯನ್ನು ಪೂರೈಸಲು ಈ ಸೇವೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಮೇ 2026ರ ಹೊತ್ತಿಗೆ ಒಟ್ಟು 60 ಅಮೃತ್ ಭಾರತ್ ರೈಲು ಸೇವೆಗಳು ಕಾರ್ಯನಿರ್ವಹಿಸುತ್ತಿವೆ. ಈ ಸಂಪರ್ಕದ ಪ್ರಗತಿಯು ಕಡಿಮೆ ಆದಾಯದ ಕುಟುಂಬಗಳ ಸಾಮಾಜಿಕ ಆರ್ಥಿಕ ಚಲನಶೀಲತೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಈ ಉಪಕ್ರಮವು ಮಾರುಕಟ್ಟೆಗಳು, ಅಗತ್ಯ ಸೇವೆಗಳು ಮತ್ತು ಉದ್ಯೋಗಾವಕಾಶಗಳಿಗೆ ಸಮಾನ ಪ್ರವೇಶವನ್ನು ಸುಗಮಗೊಳಿಸುತ್ತದೆ. ಭಾರತದ ಡಿಜಿಟಲ್ ಕ್ರಾಂತಿಯು ಗ್ರಾಮೀಣ ಬ್ರಾಡ್ಬ್ಯಾಂಡ್ ಮೂಲಸೌಕರ್ಯ ಮತ್ತು ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಯಲ್ಲಿರುವ ಹಣಕಾಸು ಪಾವತಿ ಪರಿಸರ ವ್ಯವಸ್ಥೆಯ ಕಾರ್ಯತಂತ್ರದ ಏಕೀಕರಣದಿಂದ ನಿರೂಪಿಸಲ್ಪಟ್ಟಿದೆ. ಈ ಪ್ರಗತಿಯು ಸ್ಥಳೀಯ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ಸಾಂಸ್ಥಿಕಗೊಳಿಸುತ್ತಿದೆ ಮತ್ತು ಅದೇ ಸಮಯದಲ್ಲಿ ಸುರಕ್ಷಿತ ನೈಜ ಸಮಯದ ಹಣಕಾಸು ವ್ಯವಸ್ಥೆಗಳಿಗೆ ರಾಷ್ಟ್ರವ್ಯಾಪಿ ಪ್ರವೇಶವನ್ನು ಪ್ರಜಾಸತ್ತಾತ್ಮಕಗೊಳಿಸುತ್ತಿದೆ. ಡಿಜಿಟಲ್ ರೂಪಾಂತರವು ಭಾರತದ ಸಂವಹನ, ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಭೂದೃಶ್ಯಗಳನ್ನು ಮೂಲಭೂತವಾಗಿ ಮರುರೂಪಿಸುತ್ತಿದೆ. ಗ್ರಾಮೀಣ ನಗರ ಡಿಜಿಟಲ್ ಅಂತರವನ್ನು ತಗ್ಗಿಸಲು 2015ರಲ್ಲಿ ಭಾರತ್ ನೆಟ್ ಉಪಕ್ರಮವನ್ನು ಪ್ರಾರಂಭಿಸಲಾಯಿತು. ಆರೋಗ್ಯ, ಶಿಕ್ಷಣ, ಜೀವನೋಪಾಯ, ಇ ಕೃಷಿ ಮತ್ತು ಇ ಕಾಮರ್ಸ್ನಂತಹ ಕ್ಷೇತ್ರಗಳಲ್ಲಿ ಗ್ರಾಮೀಣ ಬಡವರಿಗೆ ಸೇವೆಗಳ ಡಿಜಿಟಲ್ ವಿತರಣೆಗೆ ಭಾರತ್ ನೆಟ್ ಮೂಲಸೌಕರ್ಯವು ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ಉಪಕ್ರಮವು ಮೇ 2026ರ ಹೊತ್ತಿಗೆ 2.19 ಲಕ್ಷ ಗ್ರಾಮ ಪಂಚಾಯಿತಿಗಳಿಗೆ ಹೈಸ್ಪೀಡ್ ಬ್ರಾಡ್ಬ್ಯಾಂಡ್ ಮೂಲಸೌಕರ್ಯವನ್ನು ವಿಸ್ತರಿಸಿದೆ. ಇದಕ್ಕೆ ಪೂರಕವಾಗಿ 2020ರಲ್ಲಿ ಪ್ರಾರಂಭಿಸಲಾದ ಇ ಗ್ರಾಮಸ್ವರಾಜ್ ಅಪ್ಲಿಕೇಶನ್ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಪಾರದರ್ಶಕ ಹಣಕಾಸು ಆಡಳಿತವನ್ನು ಸಾಂಸ್ಥಿಕಗೊಳಿಸಿದೆ. ಈ ಅಪ್ಲಿಕೇಶನ್ ಮೂಲಕ ಇಲ್ಲಿಯವರೆಗೆ 3 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಸಂಚಿತ ಪಾವತಿಗಳನ್ನು ಮಾಡಲಾಗಿದೆ. 2025-26ರ ಹಣಕಾಸು ವರ್ಷದಲ್ಲಿ 53,342 ಕೋಟಿ ರೂಪಾಯಿ ವಿತರಿಸಲಾಗಿದೆ. 2.59 ಲಕ್ಷ ಪಂಚಾಯತ್ ಸಂಸ್ಥೆಗಳನ್ನು ಆನ್ ಬೋರ್ಡ್ ಮಾಡಲಾಗಿದೆ ಮತ್ತು 2.50 ಲಕ್ಷ ಪಂಚಾಯತ್ ಸಂಸ್ಥೆಗಳು ಆನ್ಲೈನ್ ಪಾವತಿ ವ್ಯವಸ್ಥೆಗಳನ್ನು ಬಳಸುತ್ತಿವೆ. 2.55 ಲಕ್ಷ ಗ್ರಾಮ ಪಂಚಾಯತ್ಗಳು ತಮ್ಮ ಅಭಿವೃದ್ಧಿ ಯೋಜನೆಗಳನ್ನು ಡಿಜಿಟಲ್ ಆಗಿ ಅಪ್ಲೋಡ್ ಮಾಡಿವೆ ಹಾಗೂ ನೋಂದಾಯಿತ ಮಾರಾಟಗಾರರ ಜಾಲವು 1.60 ಕೋಟಿಯನ್ನು ಮೀರಿದೆ. ಇದಲ್ಲದೆ 2025ರಲ್ಲಿ ಪ್ರಾರಂಭವಾದ ಸಭಾಸಾರ್ ಎಂಬ ಎಐ ಚಾಲಿತ ಬಹುಭಾಷಾ ಸಾರಾಂಶ ಸಾಧನವು 1.11 ಲಕ್ಷ ಸ್ಥಳೀಯ ಸಂಸ್ಥೆಗಳಲ್ಲಿ ಆಡಳಿತಾತ್ಮಕ ದಾಖಲೆಗಳನ್ನು ಆಧುನೀಕರಿಸಿದೆ. ಈ ಉಪಕ್ರಮವು ತಳಮಟ್ಟದ ಆಡಳಿತದ ದಕ್ಷತೆ ಮತ್ತು ಒಳಗೊಳ್ಳುವಿಕೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ನೇತೃತ್ವದ ಭಾರತದ ಡಿಜಿಟಲ್ ಪಾವತಿಗಳ ವ್ಯವಸ್ಥೆ ತೀವ್ರ ಬೆಳವಣಿಗೆಯನ್ನು ಕಂಡಿದೆ. ಇದು ವಾರ್ಷಿಕ 100 ಕೋಟಿ ವಹಿವಾಟುಗಳಿಂದ ಮಾಸಿಕ 2,100 ಕೋಟಿ ವಹಿವಾಟುಗಳಿಗೆ ಬೆಳೆದಿದೆ. 2016 ಮತ್ತು 2026ರ ನಡುವೆ ಬೆಂಬಲಿತ ಬ್ಯಾಂಕಿಂಗ್ ಜಾಲವು 21 ರಿಂದ 705 ಸಂಸ್ಥೆಗಳಿಗೆ ವಿಸ್ತರಿಸಿತು. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಕೆವೈ ಭಾರತಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ
2: ನಾವು ಪೋಡಿಯಂ ನಿಂತಿರುವಾಗ ಮೆಡಲ್ ಕೊಡುವಾಗ ಅವ್ರು ನ್ಯಾಷನಲ್ ಅಂತ ಮುಂದೆ ಹಾಕ್ತಾರೆ, ಅವಾಗ ಫೀಲಿಂಗ್ ಏನೋ ಒಂಥರ ಕಣ್ಣಲ್ಲಿ ನೀರು ಬರುತ್ತೆ.

0: ಪ್ರೌಡ್ ಫೀಲಿಂಗ್ ಅವಾಗ.
1: ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೊಹಮ್ಮದ್ ರಾಹಿಲ್ ಮೊಹ್ಸಿನ್ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತರಾದ ಮೊಹಮ್ಮದ್ ರಾಹಿಲ್ ಮೊಹ್ಸಿನ್ ಅವರು. ಇವರು 2022 ಇಂಡಿಯನ್ ಹಾಕಿ ಟೀಮ್ನಲ್ಲಿದ್ದಾರೆ. ಅವರ ಯಶಸ್ವಿ ಕ್ರೀಡಾ ಬದುಕಿನ ಕುರಿತಾಗಿ ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಮಾತನಾಡೋಣ. ರಾಹಿಲ್ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ತೆ ಮೇಡಮ್, ಥ್ಯಾಂಕ್ ಯು.
1: ರಾಹಿಲ್ ಅವರೇ, ನಿಮ್ಮ ಅಜ್ಜ ಅಮಿರುದ್ದೀನ್ ಅವರು ಹಾಕಿ ಆಟಗಾರರು, ಹಾಗೆ ನಿಮ್ಮ ತಂದೆ ಮೊಹಮ್ಮದ್ ನಾಸಿರುದ್ದೀನ್ ಅವರು ಕೂಡ ಹಾಕಿ ಆಟಗಾರರಾಗಿದ್ರು. ಸಹೋದರ ನಯಿಮುದ್ದೀನ್ ಕೂಡ ಹಾಕಿಯಲ್ಲಿ ಸಾಧನೆ ಮಾಡಿದ್ದಾರೆ. ಹಾಕಿ ಪರಂಪರೆ ನಿಮ್ಮ ಕುಟುಂಬದಲ್ಲಿ ಹೇಗೆ ಬೆಳೆದು ಬಂತು?
2: ಹೇಗೆ ಬಂತು ಅಂದ್ರೆ, ನಾನ್ ಚಿಕ್ಕವನಿಂದ ನೋಡುವಾಗ್ಲೇ ನಮ್ಮ ಮನೆಯಲ್ಲಿ ಹಾಕಿ ಸ್ಟಿಕ್, ಎಲ್ಲರೂ ಡ್ಯಾಡಿ ಮತ್ತೆ ಅಣ್ಣ ಮತ್ತೆ ನಮ್ಮ ಅಂಕಲು ಎಲ್ಲರೂ ಆಡ್ತಿದ್ರು, ಹಾಕಿ ಆಡ್ತಿದ್ರು. ಅವ್ರನ್ನ ನೋಡೆ, ಅವರು ತುಂಬಾ ಟೂರ್ನಮೆಂಟ್ಸ್ ಆಡ್ತಿದ್ರು, ಅವ್ರು ಗೆಲ್ತಿದ್ರು ಟೂರ್ನಮೆಂಟ್. ಗೆಲ್ಲುವಾಗ ಅವರು ಒಂದ್ ಚಿಕ್ಕ ಚಿಕ್ಕ ಟ್ರೋಫಿ ತರ್ತಿದ್ರು ಮನೆಗೆ. ಆ ಟ್ರೋಫಿ ನೋಡಿ ನನಗೂ ಆ ತರ ಟ್ರೋಫಿ ಬೇಕು, ನಾನು ಈ ತರ ಆಡ್ಬೇಕಂತೇಳಿ ನಾನು ಹಾಕಿ ಸ್ಟಾರ್ಟ್ ಮಾಡಿದೆ.
1: ಈಗ ನಿಮ್ಮ ಅಜ್ಜ ಆಡ್ತಿದ್ರು ಅಂತ ಹೇಳಿದ್ರಲ್ಲ, ಅವರಿಗೆ ಹೇಗ್ ಬಂತದು ಹಾಕಿ ಆಡ್ಬೇಕು?
2: ಗೊತ್ತಿಲ್ಲ, ಅದ್ ನಮ್ಮ ಅಪ್ಪನಿಗೆ ಕೇಳ್ಬೇಕು. ಅವರು ಅವಾಗ ಈಸ್ಟ್ ಇಂಡಿಯಾ ಕಂಪನಿಗೆ ಆಡ್ತಿದ್ರು, ಅಷ್ಟೇ ಗೊತ್ತಿರೋದು ನನಗೆ.
1: ಹಾಕಿ ನಿಮ್ಮ ಕುಟುಂಬದ ಪರಂಪರೆ ಅಂತ ಹೇಳ್ಬೋದು. ನಿಮ್ಗೆ ಹಾಕಿ ಬಿಟ್ಟು ಬೇರೆ ಕ್ರೀಡೆಯಲ್ಲಿ ಆಸಕ್ತಿ ಬರ್ಲೇ ಇಲ್ವಾ? ಹಾಕಿನ ಆಡ್ಬೇಕು ಅನಿಸ್ತಾ?
2: ಅಂದ್ರೆ ನನಗೆ, ನಾನ್ ಬೇರೆ ಸ್ಪೋರ್ಟ್ಸ್ ಆಡ್ತಿದ್ದೆ, ಫುಟ್ಬಾಲ್ ಆಡ್ತಿದ್ದೆ ಮುಂಚೆ, ಬೇರೆ ಸ್ಪೋರ್ಟ್ಸ್ ಆಡ್ತಿದ್ದೆ. ಬಟ್ ನನಗೆ ಏನಿದ್ರು ಹಾಕಿ ಆಡ್ಬೇಕು, ಇಂಡಿಯಾಗ ಆಡ್ಬೇಕು ಅಂತ ಅದೊಂದು ಆಸೆ ಇತ್ತು ತುಂಬಾ ಟೈಮ್ ಇಂದ.
1: ಯಾಕೆ ಕೇಳಿದೆ ಅಂದ್ರೆ, ಇದು ಟೀಮ್ ಗೇಮ್. ಸೋ ಹಾಗಾಗಿ ಈ ಟೀಮ್ ಗೇಮ್ ಅಲ್ಲಿ ಸ್ವಲ್ಪ ನಮ್ಮ ವೈಯಕ್ತಿಕ ಸಾಧನೆ ಮಾಡ್ಕೊಳ್ಳೋದು ಬಹಳ ಪ್ರಯಾಸ ಪಡಬೇಕೇನೋ.
2: ಹೌದು, ಟೀಮ್ ಗೇಮ್ ಅಲ್ಲಿ ಹೌದು ಅದಿದೆ. ಯಾಕಂದ್ರೆ ಇಂಡಿವಿಜುವಲ್ ಸ್ಪೋರ್ಟ್ಸ್ ಅಂದ್ರೆ ನಿಮ್ ಟ್ಯಾಲೆಂಟ್ ಮೇಲೆ ನೀವು ಹೋಗ್ಬೋದು. ಟೀಮ್ ಗೇಮ್ ಅಂದ್ರೆ ಸ್ವಲ್ಪ ನೀವು ಟೀಮ್ ನೋಡ್ಕೊಂಡು ಟೀಮ್ ಆಗಿ ಜೊತೆಯಾಗಿ ನೀವು ಆಡಿ ಗೆದ್ರೆ ಮಾತ್ರ ನಿಮಗೆ ಚಾನ್ಸ್ ಸಿಗೋದು.
1: ಹಾಕಿ ಒಂದ್ 4-5 ಜನ ನಿಮ್ಮ ಮನೆಯಲ್ಲೇ ಆಟಗಾರರು ಇದ್ರು. ಸೊ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ರಿ?
2: ಹಾಕಿ ಹೆಂಗಿದೆ ಅಂದ್ರೆ, ನಾನ್ ಚಿಕ್ಕವನಿಂದ, ನಾನ್ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಅಣ್ಣ ಜೊತೆಗೆ ಕರ್ಕೊಂಡು ಹೋಗ್ತಿದ್ರು, ಜೊತೆಗೆ ಅಪ್ಪನು ಏನಾದ್ರು HL ಟೀಮ್ ಆಡ್ತಿದ್ರು, ಅವಾಗ ಜೊತೆಗೆ ಕರ್ಕೊಂಡು ಹೋಗ್ತಿದ್ರು ನನ್ನ ಆಡಕ್ಕೆ. ಮತ್ತೆ ಮೆಲ್ಲ ಮೆಲ್ಲ ಆಡ್ತಾ ಆಡ್ತಾ ನೋಡ್ತಾ ಇದ್ದೆ, ಅಪ್ಪ ಆಡ್ತಿದ್ರು ಅಣ್ಣ ಆಡ್ತಿದ್ರು. ಮತ್ತೆ ಮನೆಯಲ್ಲೂ ಅಣ್ಣನ ಜೊತೆ ಸ್ವಲ್ಪ, ಅಣ್ಣ ನನ್ಕಿಂತ ಒಂದು 7 ವರ್ಷ ದೊಡ್ಡವರು, ಅದಕ್ಕೆ ಅವರು ತುಂಬಾ ಚೆನ್ನಾಗ್ ಆಡ್ತಾರೆ ಅಣ್ಣನೊಂದು. ಅವ್ರನ್ನ ನೋಡಿ ನಾನು ತುಂಬಾ ಕಲ್ತ್ಕೊಂಡಿದ್ದೆ ಅವಾಗ. ತಂದೆ ಸ್ಟೇಟ್ ಆಡಿದಾರೆ, ಅಣ್ಣನು ಸ್ಟೇಟ್ ಆಡಿದಾನೆ. ನಮ್ಮ ಅಂಕಲ್ ಇದ್ರು ಜಾನಿ ಮೊಯ್ದೀನ್ ಅಂತ, ನಮ್ಮ ತಂದೆ ಅವ್ರದ್ದು ಅಣ್ಣ ನಮ್ ದೊಡ್ಡಪ್ಪ, ಅವರು ಇಂಡಿಯಾಗ ಆಡಿದ್ರು ಅವಾಗ. ಅವರು ಜಾನಿ ಮೊಯ್ದೀನ್ ಅಂತ ಅವ್ರು ಇಂಡಿಯಾಗ ಆಡಿದ್ರು. ನಮ್ ತಂದೆ ಮತ್ತೆ ಅಣ್ಣ ಎಲ್ಲ ಸ್ಟೇಟ್ ಆಡಿದಾರೆ.
1: ಶಾಲಾ ಮಟ್ಟದಲ್ಲೇ ನಿಮ್ಗೆ ಈ ಹಾಕಿ ಕ್ರೀಡೆ ಅಂತ ಆಸಕ್ತಿ ಬಂತು. 2012 ಅಂದ್ರೆ ನಿಮ್ಮ 15ನೇ ವಯಸ್ಸಿನಲ್ಲಿ ಸಾಯಿ ಸ್ಪೋರ್ಟ್ಸ್ ಹಾಸ್ಟೆಲ್ ಸೇರಿದ್ರಿ. ನಿಮ್ ಕೋಚ್ ಯಾರು, ಹಾಗೆ ನಿಮ್ಮ ಹಾಕಿ ಪಯಣ ಆರಂಭಿಕ ಹಂತದಲ್ಲಿ ಹೇಗಿತ್ತು?
2: ಫಸ್ಟ್ ನಾನು ಸ್ಕೂಲ್ ಅಲ್ಲಿ ಹಾಕಿ ಸ್ಟಾರ್ಟ್ ಮಾಡುವಾಗ ನಮ್ ಕೋಚ್ ಮನೋಹರ್ ಕಟ್ಕೆ ಸರ್ ಇದ್ರು. ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು, ತುಂಬಾ ಕಲ್ತ್ಕೊಂಡೆ ಅವ್ರ ಹತ್ರ ಬೇಸಿಕ್ಸ್ ಹೆಂಗೆ ಏನು ಅಂತ. ಅದಾದ್ಮೇಲೆ ಸ್ಲೋ ಆಗಿ ನಾನು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸೆಲೆಕ್ಟ್ ಆಗಿದೆ. ಅದಕ್ಕೊಂದು ಹಾಸ್ಟೆಲ್ ಅಂದ್ರೆ ಸೆಲೆಕ್ಟ್ ಆಗ್ಬೇಕು ಅದಕ್ಕೆ. ಅದು ಸ್ಕೂಲ್ ಅಲ್ಲಿ ನೀವು ಸ್ಕೂಲ್ ನ್ಯಾಷನಲ್ಸ್ ಆಡಿರ್ಬೇಕು, ಮತ್ತೆ ನೀವು ಅಚೀವ್ಮೆಂಟ್ ಒಳ್ಳೆ ಪ್ಲೇಯರ್ಸ್ ಇರ್ಬೇಕು, ಅವಾಗ ನೀವು ಅದಕ್ಕೆ ಜಾಯಿನ್ ಮಾಡ್ಬೋದು. ಆ ವರ್ಷಕ್ಕೆ ಒಂದು 20 ಪ್ಲೇಯರ್ ತಗೊಳ್ತಾರೆ ಅವರು. ಆ ತರ ಸೆಲೆಕ್ಟ್ ಆಗಿ ಹಾಸ್ಟೆಲ್ ಸೇರಿದೆ. ಅದೇ ಎಲ್ಲ ಫ್ರೀ, ಗವರ್ಮೆಂಟ್ ಸಪೋರ್ಟ್ ಇಡೋದು, ಸೆಂಟ್ರಲ್ ಗವರ್ಮೆಂಟ್ ಸಪೋರ್ಟ್ ಇಡೋದು. ಅಲ್ಲಿ ಕೋಚ್ ನಮ್ದು ಅಶ್ವತ್ ಸರ್ ಇದ್ರು, ಮತ್ತೆ ಪ್ರಭಾಕರ್ ಸರ್ ಇದ್ರು. ಅಲ್ಲಿಂದ ನಂದು ಪ್ರೊಫೆಷನಲ್ ನಾನು ಹೆಂಗ್ ಪುಷ್ ಮಾಡ್ಬೇಕು ಅಂತ ಹೇಳಿ ಅವ್ರು ಹೇಳ್ಕೊಟ್ರು ನನಗೆ ಅಲ್ಲಿಂದ ವಾಪಸ್. ಅಲ್ಲಿಂದ ನಾ ಬೇರೆ ಇದ್ ಮಾಡಿದೆ.
1: ಅದಕ್ಕಿಂತ ಪೂರ್ವದಲ್ಲಿ ಯಾರತ್ರಾದ್ರೂ ಕೋಚಿಂಗ್ ತಗೊಂಡಿದ್ರ?
2: ಸ್ಕೂಲ್ ಅಲ್ಲಿ ಮನೋಹರ್ ಕಟ್ಕೆ ಸರ್ ಇದ್ರು. ಅದಕ್ಕಿಂತ ಮುಂಚೆ ನಮ್ಮ ಅಪ್ಪ ಅಣ್ಣ ಅವರೇ ಕೋಚ್ ನನಗೆ, ಅವ್ರ ಹತ್ರನೇ ಕಲ್ತಿದ್ದೆ ಎಲ್ಲ.
1: ಅವರು ಪ್ರಾಕ್ಟೀಸ್ ಮಾಡುವಾಗ ನೀವು ಅವ್ರ ಜೊತೆಗೆ ಹೋಗ್ತೀರಾ?
2: ಅವ್ರ ಜೊತೆಗೆ ಹೋಗ್ತಿ ಕಲ್ತ್ಕೊಂಡೆ ಎಲ್ಲ.
1: 2013 ಕರ್ನಾಟಕ ಸಬ್ ಜೂನಿಯರ್ ನ್ಯಾಷನಲ್ ಟೀಮ್ ಕ್ಯಾಪ್ಟನ್ ಆಗಿದ್ರಿ ನೀವಲ್ವಾ? ಆ ವರ್ಷ ಯಾವ್ಯಾವ ಟೂರ್ನಮೆಂಟ್ ಆಡಿದ್ರಿ ನೀವು?
2: ಆ ವರ್ಷ ನಾನೊಂದು ಕರ್ನಾಟಕಗೆ ಫಸ್ಟ್ ನಾನು ಕಾಲೇಜ್ ನ್ಯಾಷನಲ್ಸ್ ಆಡಿದೆ. ಫಸ್ಟ್ PUC ಇಂದ ಕಾಲೇಜ್ ನ್ಯಾಷನಲ್ ಅಲ್ಲೊಂದು ಜಲಂಧರ್ ಹೋಗಿದೆ. ಅದಾದ್ಮೇಲೆ ಅಲ್ಲಿಂದ ನಾವು ಸೆಲೆಕ್ಷನ್ ಆಗಿತ್ತು, ಹಾಕಿ ಕರ್ನಾಟಕಗೆ ಸೆಲೆಕ್ಷನ್ ಆಗಿ ಸಬ್ ಜೂನಿಯರ್ ಕ್ಯಾಪ್ಟನ್ ಆಗಿ ಹೋಗಿದ್ದೆ ಟೀಮ್ ಜೊತೆಗೆ. ಅಲ್ಲಿ ಸಬ್ ಜೂನಿಯರ್ ಅಲ್ಲಿ ಫಸ್ಟ್ ಸೌತ್ ಝೋನ್ ಅಂತ ಇರುತ್ತೆ, ಅಲ್ಲಿ ಫೈನಲ್ಸ್ ಅಲ್ಲಿ ನಾವು ಫೈನಲ್ಸ್ ಆಡಿದ್ರೆ ಮಾತ್ರ ನಾವು ಆಲ್ ಇಂಡಿಯಾ ಕ್ವಾಲಿಫೈ ಆಗೋದು. ಅವಾಗ ನಾನು ಚೆನ್ನೈ ಜೊತೆ ಆಡಿದೆ, ತಮಿಳ್ನಾಡು ಜೊತೆ ಫೈನಲ್ಸ್ ಅಲ್ಲಿ 2 ಗೋಲ್ ಹೊಡೆದಿದ್ದೆ. ಆಗ 3-2 ಗೆದ್ದಿದ್ವಿ ನಾವು.
1: ಒಂದು ಸಾಧಾರಣ 16-17 ವಯಸ್ಸು ನಿಮ್ದು, ಸಬ್ ಜೂನಿಯರ್
2: 16 ಇತ್ತು. ನಾನು ಸ್ಲೋ ಆಗಿ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿ ಆಲ್ ಇಂಡಿಯಾ ಆಡಿದೆ ಅವಾಗ.
1: 2019 ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ, ಹಾಗೆ 2020 ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲಿ ಪದಕವನ್ನ ಪಡೆದಿದ್ದೀರಿ. ಇದರ ಕುರಿತಾಗಿ ನಿಮ್ಮ ಅನುಭವವನ್ನ ಹಂಚಿಕೊಳ್ಳಿ.

0: ನಾವು ತುಂಬಾ ಪ್ಲೇಯರ್ಸ್ ನಾನು ನೋಡಿದ್ದೀನಿ, ಅವರು ಆಲ್ ಇಂಡಿಯಾ ಯೂನಿವರ್ಸಿಟಿ ಮೆಡಲಿಸ್ಟ್ ಅಂತ ನೋಡುವಾಗ ಅವ್ರ ಹೇಳುವಾಗ ನನಗೂ ನಾನು ಮೆಡಲಿಸ್ಟ್ ಆಗ್ಬೇಕು ಅಂತ. ನಾನು ಆಲ್ ಇಂಡಿಯಾ ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿಗೆ ಆಡಿದೆ ನಾನು. ಅಲ್ಲಿ ನಾನು ಮಾಸ್ಟರ್ಸ್ ಮಾಡ್ತಿದ್ದೆ, ಅಲ್ಲಮಿನ್ ಕಾಲೇಜಲ್ಲಿ ಮಾಸ್ಟರ್ಸ್ ಮಾಡ್ತಿದ್ದೆ. ನಾನು ಡಿಗ್ರಿ ಕಂಪ್ಲೀಟ್ ಮಾಡಿ ಸುರಾನ ಕಾಲೇಜಲ್ಲಿ, ಅದಾದ್ಮೇಲೆ ನಾನು ಮಾಸ್ಟರ್ಸ್ MBA ಮಾಡಕ್ಕೆ ಅಲ್ಲಮಿನ್ ಕಾಲೇಜ್ ಸೇರಿದೆ. ಅಲ್ಲಿ ಫಸ್ಟ್ ಇಯರ್ ಇರುವಾಗ ನಾನು ಆಲ್ ಇಂಡಿಯಾ ಯೂನಿವರ್ಸಿಟಿ ಆಡಿದೆ, ಅದಕ್ಕೆ ನಾನು ಕ್ಯಾಪ್ಟನ್ ಆಗಿದ್ದೆ ಯೂನಿವರ್ಸಿಟಿಗೆ. ಅವಾಗ ನಾವು ಸೌತ್ ಝೋನ್ ಗೆದ್ವಿ, ಸೌತ್ ಝೋನ್ ಗೆದ್ಬಿಟ್ಟು ಆಲ್ ಇಂಡಿಯಾ ಹೋಗಿ ಸೆಕೆಂಡ್ ಪ್ಲೇಸ್ ಬಂದ್ವಿ, ಫೈನಲ್ಸ್ ಅಲ್ಲಿ ರನ್ನರ್ಸ್ ಅಪ್ ನಾವು. ತುಂಬಾ ಚೆನ್ನಾಗಿತ್ತು ಅದು ಆಡಕ್ಕೆ. ನಾವು ಯೂನಿವರ್ಸಿಟಿ ಫಸ್ಟ್ ಟೈಮ್ ಮೆಡಲ್ ಆಗಿದೆ, ಸುಮಾರು ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಯೂನಿವರ್ಸಿಟಿ ಹಾಕಿಯಲ್ಲಿ ಮೆಡಲ್ ಆಗಿತ್ತು ಆ ವರ್ಷ.
1: ಅದೇ 2020ರಲ್ಲಿ ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲೂ ಕೂಡ ನೀವು ಭಾಗವಹಿಸಿದ್ರಿ.
0: ಖೇಲೋ ಇಂಡಿಯಾ ಒಂದು ಒಳ್ಳೆ ಟೈಮಿಗೆ ಬಂತದು, ಒಳ್ಳೆ ಟೈಮ್ ನಮಗೆ, ಒಳ್ಳೆ ಎಕ್ಸ್ಪೋಜರ್ ಸಿಕ್ತು ಆ ಟೈಮಿಗೆ, ನಮಗೆ ಒಳ್ಳೆ ಎಕ್ಸ್ಪೋಜರ್ ಆ ಫೆಸಿಲಿಟಿ ಭುವನೇಶ್ವರ್ ನಡೆಸಿದ್ರು ಅವರು ಅವಾಗ. ಅವಾಗ ಹೆಂಗಂದ್ರೆ ಯೂನಿವರ್ಸಿಟಿಯಲ್ಲಿ ಟಾಪ್ 8 ಟೀಮ್ಸ್ ಅಲ್ಲಿ ಖೇಲೋ ಇಂಡಿಯಾ ಆಡಬೇಕು, ಅದ್ರಲ್ಲಿ ಟಾಪ್ 8 ಟೀಮ್ಸ್ ಅವ್ರ ಕಾಂಪಿಟೇಷನ್ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಬೇರೆ ಟೀಮ್ಸ್ ಗಳಿಂದ ನೋಡಕ್ ಬಂದ್ರು, ನಾವು ಪ್ಲೇಯರ್ಸ್ ಹೆಂಗಿದ್ದಾರೆ, ಹೆಂಗ್ ಆಡ್ತಾರೆ, ಸೆಲೆಕ್ಷನ್ ಬರ್ತರು. ಅಲ್ಲಿ ನೋಡಿ ಅಲ್ಲಿ ಗೆದ್ವಿ, ಅದು ತುಂಬಾ ಖುಷಿ ಆಯ್ತು.
1: ಅಲ್ಲಿ ನ್ಯಾಷನಲ್ ಟೀಮಿಗೆ ಸೆಲೆಕ್ಷನ್ ನಡೀತಿತ್ತೇನೋ ಅಲ್ವಾ?
0: ಅಲ್ಲಿ ತುಂಬಾ ಚೆನ್ನಾಗಿ ಆಡಿವಿ ನಾವು, ಫೈನಲ್ಸ್ ಗೆದ್ವಿ.
1: ಓ ಹೌದಾ, ನೀವೇ ಚಾಂಪಿಯನ್ ಆಗಿದ್ರಿ ಹಾಕಿ ಇದರಲ್ಲಿ.
0: ಖೇಲೋ ಇಂಡಿಯಾ ನ್ಯಾಷನಲ್ ಯೂನಿವರ್ಸಿಟಿಯಲ್ಲಿ ನಮ್ಮ ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ ಮೆಡಲಿಸ್ಟ್.
1: 2019ರಲ್ಲಿ ದೆಹಲಿಯಲ್ಲಿ ನಡೆದ ಆಲ್ ಇಂಡಿಯಾ ನೆಹರು ಟೂರ್ನಮೆಂಟ್ ನಲ್ಲಿ ಹೈಯೆಸ್ಟ್ ಗೋಲ್ ಸ್ಕೋರರ್ ಆಗಿದ್ರಿ, ಹಾಗೆ ಲಕ್ನೋದಲ್ಲಿ ನಡೆದ ಕೆಡಿ ಸಿಂಗ್ ಬಾಬು ಟೂರ್ನಮೆಂಟ್ ನಲ್ಲಿ ಬೆಸ್ಟ್ ಫಾರ್ವರ್ಡರ್ ಆಗಿದ್ರಿ ನೀವು. ನಿಮ್ಮ ವೃತ್ತಿ ಬದುಕಿನಲ್ಲಿ ಈ ಎರಡೂ ಟೂರ್ನಮೆಂಟ್ ಯಾವ ರೀತಿ ಮಹತ್ವತೆಯನ್ನ ಪಡೆದುಕೊಳ್ಳುತ್ತೆ?
0: ಅದೇ ನಾ ಹೇಳ್ದಲ್ಲ, ಈಗ ಖೇಲೋ ಇಂಡಿಯಾ ಗೇಮ್ಸ್ ಇಂದ ಮತ್ತೆ ಯೂನಿವರ್ಸಿಟಿ ಗೇಮ್ಸ್ ಇಂದ ಮತ್ತೆ ಸಾಯೆಲ್ಲ ಅಲ್ಲಿಂದ ಎಕ್ಸ್ಪೋಜರ್ ಏನ್ ಸಿಕ್ತು, ಅಲ್ಲಿಗೆ ನಾನು ಒಂದು ಟೀಮಿಗೆ ಸೆಲೆಕ್ಟ್ ಆಗಿದೆ, ಏರ್ ಇಂಡಿಯಾ ಹಾಕಿ ಟೀಮ್ ಅಂತ ಇತ್ತು. ಅದಕ್ಕೆ ಧನರಾಜ್ ಪಿಳ್ಳೆ ಅವರು ಆಡ್ತಿದ್ರು ಆ ಟೈಮಲ್ಲಿ, ಮುಂಚೆ ಆಡ್ತಿದ್ರು, ಮತ್ತೆ ಅರ್ಜುನ್ ಅಲಪ್ಪ ಅವರು ಆಡ್ತಿದ್ರು, VSVನೇ ಆಡ್ತಿದ್ರು, ಅವರೆಲ್ಲ ನಮ್ಮನ್ನ ನೋಡಿ ನನ್ನ ಸೆಲೆಕ್ಟ್ ಮಾಡಿದ್ರು ಆ ಟೀಮ್ಗೆ ಆಡಕ್ಕೆ. ಆ ಟೀಮ್ಗೆ ನಾನು ಈ ಟೂರ್ನಮೆಂಟ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದೆ. ರೆಪ್ರೆಸೆಂಟ್ ಮಾಡಿಬಿಟ್ಟು ಅಲ್ಲಿ ಹೈಯೆಸ್ಟ್ ಗೋಲ್ ಸ್ಕೋರರ್ ಆಗಿದೆ ಅವಾಗ. ಹೈಯೆಸ್ಟ್ ಗೋಲ್ ಸ್ಕೋರರ್ಗೆ ಅದೊಂದು ಖುಷಿ ಏನಂದ್ರೆ, ನನಗೆ ಆ ಟೂರ್ನಮೆಂಟ್ ಅಲ್ಲಿ ಹೈಯೆಸ್ಟ್ ಗೋಲ್ ಸ್ಕೋರ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಸಿಕ್ತು ಅವಾಗ.
1: ಫಸ್ಟ್
0: ಅದು ಗಿಫ್ಟ್, ಇನ್ನು ಮನೇಲಿ ಇದೆ ಅದು. ಹಂಗೆ
1: ಇಟ್ಟಿದ್ದೀನಿ,
0: ಹಂಗೆ ಇದೆ ಮನೇಲಿ. ಮತ್ತೆ ಅದಾದ್ಮೇಲೆ ಕೆಡಿ ಸಿಂಗ್, ಅದೇ ಏರ್ ಇಂಡಿಯಾ ಟೀಮಿಗೆ ಆಡ್ಕೊಂಡು ಆ ಎಕ್ಸ್ಪೋಜರ್ ಕೊಡ್ತು. ಏರ್ ಇಂಡಿಯಾ ಟೀಮ್ ಇಂದ ನೆಕ್ಸ್ಟ್ ನಾನು ಇಂಡಿಯಾ ಟೀಮಿಗೆ ಕ್ಲಿಕ್ ಆದೆ ಅಲ್ಲಿ ವಾಪಸ್.
1: ಹೇಗಿತ್ತು ಟೂರ್ನಮೆಂಟ್, ಕೆಡಿ ಸಿಂಗ್ ಬಾಬು ಟೂರ್ನಮೆಂಟ್?
0: ಅದು ಒಂದು ಆಲ್ ಇಂಡಿಯಾ ಟೂರ್ನಮೆಂಟ್.
1: ಬೆಸ್ಟ್ ಫಾರ್ವರ್ಡರ್ ಅಂತಂದ್ರೆ ಹೇಗೆ ಅದು?
0: ಈಗ ಕ್ರಿಕೆಟ್ ಅಲ್ಲಿ ಹಿಂಗೆ ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್ ಬೇರೆ ಬೇರೆ ಪೊಸಿಷನ್, ಆತರ ಹಾಕಿಯಲ್ಲಿ ಬೆಸ್ಟ್ ಫಾರ್ವರ್ಡ್, ಫಾರ್ವರ್ಡ್ ಅಂದ್ರೆ ಗೋಲ್ ಹೊಡೆಯೋನು, ಮುಂದೆ ಡಿಫೆಂಡರ್ ಟ್ಯಾಕಲ್ ಮಾಡೋನು, ಆತರ ಬೇರೆ ಬೇರೆ ಪೊಸಿಷನ್ ಗೆ ಬೆಸ್ಟ್ ಆ ಟೂರ್ನಮೆಂಟ್ ಅಲ್ಲಿ ಯಾರು ಬೆಸ್ಟ್ ಇದ್ರು ಅಂತ ಹಂಗೆ.
1: ಸೊ ಈಗ ನೀವು ಹೇಳ್ದಂಗೆ ಗ್ರೂಪ್ ಗೇಮು, ಸೊ ನಿಮ್ಮನ್ ನೀವು ಹೇಗೆ ಗುರುತಿಸ್ಕೊಂಡ್ರಿ ಇದರಲ್ಲಿ?
0: ನಂದು ಸ್ಟಾರ್ಟಿಂಗ್ ಇಂದ ಒಂದ್ ಇತ್ತು, ಏನಂದ್ರೆ ನಾನು ಏನ್ ಮಾಡಿದ್ರು ನನಗ್ ಫ್ಯೂಚರ್ ಅಲ್ಲಿ ನನಗ್ ರಿಗ್ರೆಟ್ ಇರಬಾರ್ದು, ನಾನು ಇದ್ ಮಾಡಕ್ಕಾಗಿಲ್ಲ ಆ ಟೈಮಲ್ಲಿ ಅಂತ. ಅದಕ್ಕೆ ನಾ ಆ ಟೈಮಲ್ಲಿ 100% ಕೊಡ್ತೀನಿ, 100% ಕೊಟ್ಬಿಟ್ಟು ಏನಾದ್ರೂ ಒಂದ್ ಒಳ್ಳೇದ್ ಮಾಡೋಣ ಅಂತ ಟ್ರೈ ಮಾಡ್ತೀನಿ.
1: ಆ ರೀತಿ ಈ ಕ್ರೀಡೆಯ ಕುರಿತಾಗಿ ಸ್ವಲ್ಪ ಮಾತಾಡಿ ಹಾಕಿ ಬಗ್ಗೆ. ಈಗ ಎಲ್ರಿಗೂ ಗೊತ್ತು 11 ಮೆಂಬರ್ಸ್ ಇರ್ತಾರೆ, ಹಾಕಿ ಫೀಲ್ಡ್ ಗೇಮು ಅಂತ ಹೇಳ್ತಾರೆ. ಸೊ ಇತ್ತೀಚೆಗೆ ಅದು 5-7 ಅದು ಬರ್ತಾ ಇದೆ ಅಲ್ಲ, ಏನು
0: ಅದು? ಫಸ್ಟ್ ಹಾಕಿ ಬಂದ್ಬಿಟ್ಟು ಒಲಿಂಪಿಕ್ಸ್ ಅಲ್ಲಿ ಇರೋದು 11-a-side, ಎಲ್ಲ 11-a-side, 11 ಮೆಂಬರ್ಸ್, ಟೀಮ್ ಅಲ್ಲಿ 18 ಮೆಂಬರ್ಸ್ ಇರ್ತಾರೆ, ಸಬ್ಸ್ಟಿಟ್ಯೂಷನ್ ಇರ್ತದೆ, 11 ಮೆಂಬರ್ಸ್ ಒಳಗಾಡ್ತಾರೆ 11 against 11. ಮತ್ತೆ ಡಿ ಇರುತ್ತೆ ಫುಟ್ಬಾಲ್ ಅಲ್ಲಿ, ಹೆಂಗಂದ್ರೆ ಎಲ್ಲಿಂದ ಗೋಲ್ ಹೊಡಿಬಹುದು. ಆದ್ರೆ ಹಾಕಿಯಲ್ಲಿ ಹಂಗಿಲ್ಲ, ಹಾಕಿಯಲ್ಲಿ ಒಂದು ಡಿ ಅಂತ ಒಂದು ಡಿ ಶೇಪ್ ಅಲ್ಲಿ ಇರುತ್ತೆ, ಅದ್ರ ಒಳಗಡೆಯಿಂದಾನೆ ನೀವು ಹೊಡೆದ್ರೆ ಗೋಲು, ಆ ರೀತಿಯಲ್ಲಿ ಇರುತ್ತೆ. ಇದೇ ರೀತಿಯಲ್ಲಿ ಇವಾಗ IPL ಅಲ್ಲಿ, ಕ್ರಿಕೆಟ್ ಅಲ್ಲಿ ಹಿಂಗೆ T20 ಫಾರ್ಮ್ಯಾಟ್ ಬಂತು, ಆತರ 5-a-side ಅಂತ ಬಂದ್ರು, 5 vs 5, 5 ಜನ 5 ಜನ, ಟೈಮ್ ಸ್ವಲ್ಪ ಶಾರ್ಟ್ ಇತ್ತು.
1: ಆ ರೀತಿ ಲೀಗ್ ಹಂತದ ಪಂದ್ಯಾವಳಿಗಳನ್ನು ಮಾಡ್ಲಿಕ್ಕಾಗಿ
0: ಶಾರ್ಟ್ ಆಗಿ ಮಾಡಿದ್ರು. ಅದರಲ್ಲಿ ತುಂಬಾ ಆಡಿದೆ ನಾನು, ತುಂಬಾ ಕರ್ನಾಟಕಗೆ ಆಡಿದೆ, ಕರ್ನಾಟಕಕ್ಕೆ 3 ಸತಿ ಆಡಿದೆ, ನ್ಯಾಷನಲ್ ಚಾಂಪಿಯನ್ ಆಗಿದೆ 3 ಸತಿನು, ಕಂಟಿನ್ಯೂಸ್ 3 ಸತಿ ನ್ಯಾಷನಲ್ ಚಾಂಪಿಯನ್. ಅದಾದ್ಮೇಲೆ ಇಂಡಿಯಾ ಸೆಲೆಕ್ಟ್ ಆದೆ, ಇಂಡಿಯಾದಲ್ಲಿ ಏಷ್ಯಾ ಕಪ್ ಆಡಿದೆ 5-a-side, ಅದು ಗೋಲ್ಡ್ ಮೆಡಲ್ ಆಯ್ತು. ಮತ್ತೆ ವರ್ಲ್ಡ್ ಕಪ್ ಆಡಿದೆ 5-a-side ಅಲ್ಲಿ, ಅದರಲ್ಲೂ 5th place ಬಂದ್ವಿ ನಾವು.
1: ಹಾಕಿ ಈಗ 11 ಮೆಂಬರ್ಸ್ ಆಡ್ತಾರಲ್ಲ, ಅದಕ್ಕೆ ಟೈಮಿಂಗ್ ಅನ್ನೋದು ಸೆಟ್ ಇರುತ್ತೆ. ಸೊ ಈಗ 5 ಜನ ಸೇರಿ ಆಡುವಾಗ ಶಾರ್ಟ್ ಅಂದ್ರೆ ಒಂದ್ ಅರ್ಧ ಗಂಟೆ ಹೀಗೇನಾದ್ರೂ ಮಾಡ್ತಾರೆ.
0: ಇದು 11-a-side ಹೆಂಗಂದ್ರೆ 15 ನಿಮಿಷದ 4 ಕೊಟ್ರು. ಇದು ಹಾಕಿ ಮಿನಿ 5-a-side ಏನಂದ್ರೆ ಜನ ಕಡಿಮೆ, ಟೈಮು ಕಡಿಮೆ, 15 ನಿಮಿಷದ 2 ಸತಿ,
1: 1 ಗಂಟೆ ಅಂದ್ರೆ ಅರ್ಧ ಗಂಟೆ,
0: ಅರ್ಧ ಗಂಟೆ.
1: ಸೊ ಈಗ ಹಾಕಿ ನಮ್ದು ನ್ಯಾಷನಲ್ ಗೇಮ್ ಅಂತ ಅಧಿಕೃತವಾಗಿ ಹೇಳಲಿಲ್ಲ ಅಂದ್ರೂ ಎಲ್ಲರೂ ಹಾಕಿನ ಬಹಳ ಚೆನ್ನಾಗಿ ನ್ಯಾಷನಲ್ ಗೇಮ್ ಅಪ್ಪ ಅಂತ ಹೇಳ್ತಾರೆ. ಹೇಗಿರುತ್ತೆ ಪ್ರೋತ್ಸಾಹ ನಮ್ಮ ನೆರೆದ ಪ್ರೇಕ್ಷಕರದ್ದು ಹಾಕಿ ಟೀಮ್ ಆಡುವಾಗ?
0: ನಮ್ ಇಂಡಿಯಾದಲ್ಲಿ ಇವಾಗ ಸದ್ಯಕ್ಕೆ ಹಾಕಿ ತುಂಬಾ ಮೇಲೆ ಬರ್ತಿದೆ ಈಗ, ಯಾಕಂದ್ರೆ ಒಲಿಂಪಿಕ್ ಅಲ್ಲಿ ಮೆಡಲ್ ಆಯ್ತು, ಪುನಃ ಸೆಕೆಂಡ್ ಟೈಮ್ ಬ್ರಾಂಜ್ ಆಯ್ತು ಮೆಡಲ್, ಮತ್ತೆ ಹಾಕಿ ಇಂಡಿಯಾ ಲೀಗ್ ನಡೀತಿದೆ. ಅದಕ್ಕೆ ಮೆಲ್ಲೆ ಮೆಲ್ಲೆ ಚಿಕ್ಕ ಮಕ್ಕಳು ನೋಡಿ ಜಾಸ್ತಿ ಜನ ಬರ್ತವ್ರೆ ಈಗ ಗ್ರೌಂಡ್ ಅಲ್ಲಿ, ಜಾಸ್ತಿ ಜನ ಬಂದು ಸ್ಯಾಟರ್ಡೇ ಸಂಡೇ ಬಂದ್ಬಿಟ್ಟು ಅವರು

0: ಪ್ರಾಕ್ಟೀಸ್ ಮಾಡ್ತಾರೆ. ಮತ್ತೆ ಫ್ಯಾನ್ಸ್ ಹೆಂಗ್ ಅಂದ್ರೆ ನಾವು ಚೆನ್ನಾಗಿ ಆಡಿದ್ರೆ ಮತ್ತೆ ನಾವು ಸಪೋರ್ಟ್ ಇರೋ ನಾವು ಇನ್ನೂ ಚೆನ್ನಾಗಿ ಆಡ್ತೀವಿ.
1: ಬೇಕು ಪ್ರೇಕ್ಷಕರ ಚಪ್ಪಾಳೆ ಸಿಳ್ಳೆ ಎಲ್ಲ ಬೇಕಾಗುತ್ತೆ, ನಿಮ್ಗೆ ಒಂಥರ ಪ್ರೋತ್ಸಾಹ.
0: ಚೆನ್ನಾಗಿ ಆಡ್ತೀವಿ.
1: ಹೌದು, 2018 ಮತ್ತು 2019 ಕರ್ನಾಟಕವನ್ನ ಪ್ರತಿನಿಧಿಸಿ ರಾಷ್ಟ್ರ ಮಟ್ಟದ ಹಾಕಿ ಪಂದ್ಯಾವಳಿಯಲ್ಲಿ ನೀವೇ ಹೈಯೆಸ್ಟ್ ಗೋಲ್ ಸ್ಕೋರರ್ ಇದ್ರಿ. ಅಲ್ಲಿ ಹೇಗಿರುತ್ತೆ ನಿಮ್ಮ ಪ್ರಾಕ್ಟೀಸ್ ಅಂದ್ರೆ, ನೀವು ಹೈಯೆಸ್ಟ್ ಸ್ಕೋರ್ ಮಾಡ್ತೀರಲ್ಲ, ಅದಕ್ಕಾಗಿ ವಿಶೇಷವಾದ ಏನಾದ್ರೂ ಪ್ರಾಕ್ಟೀಸ್ ಇರುತ್ತಾ? ಹೇಗೆ
0: ನಾ ಹೇಳೋದು, ಟ್ಯಾಲೆಂಟ್ ಇರುತ್ತೆ ಸ್ವಲ್ಪ, ಒಂದು 20% ಟ್ಯಾಲೆಂಟ್ ಇರುತ್ತೆ. ಆದ್ರೂ ಆ ಟ್ಯಾಲೆಂಟ್ ಇಟ್ಕೊಂಡು ಎಲ್ಲ ಮಾಡಕ್ ಆಗಲ್ಲ. ಆ ಟ್ಯಾಲೆಂಟ್ಗೆ ನಾವು ಎಷ್ಟು ಶಾರ್ಪ್ ಮಾಡ್ತೀವಿ, ಏನ್ ಮಾಡ್ತೀವಿ ಅದನ್ನ, ಅದಕ್ಕೆ ನಾವು ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡ್ತೀವಿ. ನಮ್ಮ ಅಪ್ಪ ಹೇಳ್ತಿದ್ರು ಯಾವಾಗ್ಲೂ, ಒಂದು 50 ಜನ ಇರ್ತಿದ್ರೆ ನಿನ್ನ 50 ಜನ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟು ಮಾಡಬೇಡ, 50 ಜನಕ್ಕಿಂತ ಜಾಸ್ತಿ ಪ್ರಾಕ್ಟೀಸ್ ಮಾಡು, ಅವಾಗ್ಲೇ ನೀನು ಇನ್ನೂ ಚೆನ್ನಾಗಿ ಆಡೋದು, ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಅಂತ. ಯಾಕಂದ್ರೆ ಸೆಲೆಕ್ಟರ್ಸ್ ಬಂದ್ರೆ ನೀ 50 ಜನ ಅಷ್ಟೇ ಪ್ರಾಕ್ಟೀಸ್ ಮಾಡಿದ್ರೆ ನೀ ಅಷ್ಟೇ ಲೆವೆಲ್ ಅಲ್ಲಿ ಇರ್ತೀಯ. ನೀ 50 ಜನಕ್ಕಿಂತ ಅವ್ರು 1 ರೌಂಡ್ ಜಾಸ್ತಿ ಓಡಿದ್ರೆ ನೀ 2 ರೌಂಡ್ ಜಾಸ್ತಿ ಓಡು ಅಂತ, ಆತರ ನನ್ ಪ್ರಾಕ್ಟೀಸ್ ಇರ್ತೈತಿ ಯಾವತ್ತು.
1: ಅಂದ್ರೆ ಸ್ವಲ್ಪ ಹೆಚ್ಚು ಶ್ರಮ ಪಡು ಅಂತ ನಿಮ್ ತಂದೆಯ ಕಿವಿ ಮಾತು, ಅದು ಅದೇ ನಿಮ್ಗೆ ಯಶಸ್ಸಿನ ಹಾದಿ ಅಂತ ಹೇಳ್ಬೋದು, ದಾರಿ ದೀಪ ಆಗಿದ್ದ ಅದೇ ಮಾತು ಅಂತ ಹೇಳ್ಬೋದು. ಈಗ ನೀವ್ ಹೇಳಿದ್ರಿ ಪ್ರಾಕ್ಟೀಸ್ ನಾ ಮಾಡ್ತಿದ್ದೆ ಎಲ್ಲ ಅಂತ, ಹೇಗಿರುತ್ತೆ ಒಂದು ದಿನಚರಿ, ಒಂದ್ ಇಡೀ ದಿನದಲ್ಲಿ ಹಾಕಿಗೆ ಎಷ್ಟು ಟೈಮ್ ಕೊಡ್ತೀರಾ?
0: ಇವಾಗ ನಾನು ಕೆಲ್ಸಕ್ಕೆ ಸೇರಿದೀನಿ, ಈಗ ಕಂಪ್ಯೂಟರ್ ಆಡಿಟರ್ ಜನರಲ್ ಕೆಲಸ ಮಾಡ್ತೀನಿ ನಾನು.
1: ನಿಮ್ಮ ವಿದ್ಯಾಭ್ಯಾಸ ಏನು?
0: ನಾನು ಗ್ರಾಜುಯೇಟ್ ಬಿಕಾಂ ಮಾಡಿ ನಾನು ಸ್ಪೋರ್ಟ್ಸ್ ಕೋಟಲ್ಲಿ ಜಾಯಿನ್ ಮಾಡಿರೋದು. ನನ್ ಡೇ ಹೆಂಗಿರುತ್ತೆ, ನನ್ ಮನೆ ಆಲ್ಮೋಸ್ಟ್ ಗ್ರೌಂಡ್ ಇಂದ ಒಂದು 18 ಕಿಲೋಮೀಟರ್ ಇದೆ ಮನೆ. ಸೊ ಅರೌಂಡ್ 6 AM ಬಿಡ್ತೀನಿ ನನ್ ಮನೆ. ಬೆಳಿಗ್ಗೆ ಟ್ರಾಫಿಕ್ ಇರಲ್ಲ, ಸೊ 6:30 ಬಂದ್ಬಿಟ್ಟು ಪ್ರಾಕ್ಟೀಸ್ ಎಲ್ಲ ಮಾಡ್ಬಿಟ್ಟು 2 ಅವರ್ಸ್ ಪ್ರಾಕ್ಟೀಸ್ ಮಾಡ್ತೀನಿ. 6:30 ಇಂದ 8:30 ತನಕ 15 ಮಿನಿಟ್ಸ್ ರೆಡಿ ಆಗಕ್ಕೆ, ಪುನಃ ಅಲ್ಲೇ ರೆಡಿ ಆಗಿ ಆಫೀಸ್. 9 to 2 o'clock ಆಫೀಸ್. ನಾರ್ಮಲ್ ಜನಗೆ 9 to 5 ಇರುತ್ತೆ. ನಮಗೆ ಸ್ಪೋರ್ಟ್ಸ್ ಇಂದ ನಾವು ಜಾಯಿನ್ ಆಗೋದ್ರಿಂದ ನಮಗೆ ಪುನಃ ಈವ್ನಿಂಗ್ ಪ್ರಾಕ್ಟೀಸ್ ಮಾಡಕ್ಕೆ ನಮಗೆ ಟೈಮ್ ಆಫ್ ಕೊಟ್ಟಿದ್ದಾರೆ. ಪುನಃ ನಾನು 2 o'clock ಲಂಚ್ ಎಲ್ಲ ಮಾಡ್ಬಿಟ್ಟು 3 o'clock ಬರ್ತೀನಿ ಗ್ರೌಂಡ್ಗೆ. 3 o'clock ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತೀನಿ. ಆ ಹಾಸ್ಟೆಲ್ ಹುಡುಗರು ಇರ್ತಾರೆ, ಡಿವೈಎಸ್ ಹುಡುಗರು, ಸಾಯಿ ಹುಡುಗರು ಅವರೆಲ್ಲ ಇರ್ತಾರೆ, ಅವ್ರ ಜೊತೆ ಸೇರ್ಕೊಂಡು ಪ್ರಾಕ್ಟೀಸ್ ಮಾಡ್ತೀನಿ. ಪ್ರಾಕ್ಟೀಸ್ ಮಾಡಿ ಒಂದು 6 o'clock ಆತರ ಮನೆ ವಾಪಸ್. ಡೈಲಿ ನಂದು ಹಂಗಿರುತ್ತೆ ಸ್ಕೆಡ್ಯೂಲ್. ಅದ್ರ ಬೇಗ ಮಲಗ್ಬಿಡ್ತೀನಿ, 10:30 10 o'clock ಬೇಗ ಎದ್ದೇಳ್ಬೇಕಲ್ಲ.
1: ಈಗ ವಿಶೇಷವಾಗಿ ಹಾಕಿಯಲ್ಲಿ ಹೆಚ್ಚು ಶ್ರಮ ಇರುತ್ತೆ ನಿಮ್ಗೆ, ಸೊ ನಿಮ್ಮ ಡಯಟ್ ಹೇಗಿರುತ್ತೆ? ಕ್ರೀಡಾಪಟುಗಳಿಗೆ ವಿಶೇಷವಾದ ಒಂದು ಡಯಟ್ ಇರಲೇಬೇಕು, ಫಿಸಿಯೋ ಇರಬೇಕಾಗುತ್ತೆ,
0: ಫಿಸಿಯೋ ಇರಬೇಕು, ಅದಕ್ಕೆ ಇಂಜುರಿ ಏನಾದ್ರೂ ಆದ್ರೆ ಡಾಕ್ಟರ್ ಬೇಕು. ಊಟ ಮೇನ್ ಅಂತ ಹೇಳ್ತೀನಿ ನಾನು ಡಯಟ್ ಅಲ್ಲಿ ಏನಿದ್ರೇನು. ನಮ್ಮಅಮ್ಮ ಏನ್ ಬೇಕು ಮಾಡ್ಕೊಡ್ತಾರೆ ನನಗೆ. ಯಾವಾಗ್ಲೂ ನಾನು ನಾನ್ ವೆಜ್ ತಿನ್ನೋದು ಮನೆಯಲ್ಲಿ. ನಮ್ ಸ್ಪೋರ್ಟ್ಸ್ ಮ್ಯಾನ್ಗೆ ಅಂದ್ರೆ ನಾನ್ ವೆಜ್ ತಿನ್ಲೇಬೇಕು, ಯಾಕಂದ್ರೆ ಪ್ರೋಟೀನ್ ಎಲ್ಲ. ಸೊ ನಾನ್ ವೆಜ್ ಮಾಡ್ಕೊಡ್ತಾರೆ ಮನೆಯಲ್ಲಿ. ಡೇಗೆ ಒಂದ್ಸತಿ ನಾನ್ ವೆಜ್ ತಿಂದೇ ತಿಂತೀನಿ. ಬಾಕಿ ಡಯಟು ಮತ್ತೆ ಮನೆಯಲ್ಲಿ ಇದ್ರೆ ಮಮ್ಮಿ ಜಾಸ್ತಿ ಊಟ ಸ್ನಾಕ್ಸ್ ಅದೆಲ್ಲ ಮಾಡಿ ತಿನ್ಸ್ತಾರೆ. ಅಪ್ಪ ಹೇಳ್ತಾರೆ, ಮಮ್ಮಿನೂ ಹೇಳ್ತಾರೆ, ನೀನ್ ಎಷ್ಟು ಬೇಕಾದ್ರೂ ತಿನ್ನು, ನೆಕ್ಸ್ಟ್ ಡೇ ಪ್ರಾಕ್ಟೀಸ್ ಚೆನ್ನಾಗಿ ಮಾಡು, ಸರಿಯಾಗಿ ಬಿಡ್ತೀನಿ, ಎಲ್ಲ ಸರಿಯಾಗಿ ಬಿಡ್ತೀನಿ.
1: ಅಂದ್ರೆ ನಮ್ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಜಾಸ್ತಿನೇ ಕಸರತ್ ಮಾಡಬೇಕು ಅಂತ.
0: ಹೌದು, ನನ್ ಸ್ವೀಟ್ ತುಂಬಾ ಇಷ್ಟ. ಒಂದೊಂದ್ಸತಿ ಬ್ರೇಕ್ ಇರುತ್ತಲ್ಲ, ಒಂದ್ ವಾರ ಬ್ರೇಕ್ ಇರುತ್ತೆ, ಅವಾಗ ತುಂಬಾ ತಿನ್ಬಿಡ್ತೀನಿ, ಅವಾಗ ಸ್ವೀಟ್ ತುಂಬಾ ತಿನ್ಬಿಡ್ತೀನಿ. ಅದಕ್ಕೆ ಆ ಸ್ವೀಟ್ ಕಂಟ್ರೋಲ್ ಮಾಡ್ತೀನಿ ತುಂಬಾ. ಈಗ ಟೂರ್ನಮೆಂಟ್ ಬಂದ್ರೆ ಇಲ್ಲ ಏನಾದ್ರು ಕಾಂಪಿಟೇಷನ್ ಇದ್ರೆ ಅವಾಗ ನಾನು ತುಂಬಾ ಕಂಟ್ರೋಲ್ ಮಾಡ್ತೀನಿ ಸ್ವೀಟ್.
1: ಇಲ್ಲ ಅಂತಂದ್ರೆ ಸ್ವೀಟ್ ಜಾಸ್ತಿ ತಿಂತೀನಿ,
0: ಸ್ವೀಟ್ ಜಾಸ್ತಿ ತಿಂತೀನಿ. ಮನೆಯಲ್ಲೂ ಸ್ವೀಟ್ ಮಾಡ್ತಾರೆ ಹಂಗೆ.
1: ಅಪ್ಪ ಬೈತಾರ ಅವರು ಒಬ್ರು ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ.
0: ಸ್ವೀಟ್ ತಿನ್ನಕ್ಕೆ ಏನ್ ಇಷ್ಟವರೆಗೆ ಏನ್ ಬೈದಿಲ್ಲ, ನೀವೇನಾದ್ರೂ ತಿನ್ನು ಪ್ರಾಕ್ಟೀಸ್ ಹೋಗು ಅಂತ,
1: ಒಟ್ ಅದನ್ನ ಕರಗಿಸೋ ಕಸರತ್ ಮಾಡು ಅಂತ. 2020 ಹಾಕಿ ಇಂಡಿಯಾ ಸೀನಿಯರ್ ನ್ಯಾಷನಲ್ಸ್ ನಲ್ಲಿ ಬೆಸ್ಟ್ ಫಾರ್ವರ್ಡ್ ಮತ್ತೆ ಹೈಯೆಸ್ಟ್ ಸ್ಕೋರರ್ ಆಗಿದ್ರೆ ನೀವೇ, ಈ ಟೂರ್ನಮೆಂಟ್ ಕುರಿತಾಗಿ ಹಂಚಿಕೊಳ್ಳಿ.
0: ಇದು ನಾನು ಏರ್ ಇಂಡಿಯಾಗೆ ಆಡದೆ, ಈ ಟೂರ್ನಮೆಂಟ್ ಯಾಕೆ ನನಗೆ ಇಂಪಾರ್ಟೆಂಟ್ ಅಂದ್ರೆ, ಈ ಟೂರ್ನಮೆಂಟ್ ಇಂದಾನೇ ನಾನು ಇಂಡಿಯಾ ಟೀಮಿಗೆ ಸೆಲೆಕ್ಟ್ ಆಗಿದ್ದು. ಇದು ನ್ಯಾಷನಲ್ಸ್, ಇದು ಒಂಥರ ಆಲ್ ನ್ಯಾಷನಲ್ ಒಳ್ಳೆ ಬೆಸ್ಟ್ ಡಿಪಾರ್ಟ್ಮೆಂಟ್ಸ್ ಆಡುತ್ತೆ. ಆ ಟೂರ್ನಮೆಂಟ್ ಅಲ್ಲಿ ನಾನು ಹೈಯೆಸ್ಟ್ ಗೋಲ್ ಸ್ಕೋರ್ ಮತ್ತೆ ಬೆಸ್ಟ್ ಫಾರ್ವರ್ಡ್ ಸಿಕ್ತು. ಆ ಟೂರ್ನಮೆಂಟ್ ಇಂದ ನನ್ನ ಸೆಲೆಕ್ಟರ್ಸ್ ನೋಡೋದು, ನಾನು ಇಂಡಿಯಾಗೆ ನೆಕ್ಸ್ಟ್ ಸ್ಟೆಪ್ ನನಗೆ ಸಿಕ್ತು, ಸೆಲೆಕ್ಟ್ ಆದ ಇಂಡಿಯಾ ಟೀಮಿಗೆ.
1: ಯಾರಿದ್ರ ಅವಾಗ ನಿಮ್ ಜೊತೆ ನಮ್ಮ ಇಂಡಿಯಾದ ಆಟಗಾರರು?
0: ಏರ್ ಇಂಡಿಯಾಗೆ ಅವಾಗ ಅರ್ಜುನ್ ಅಣ್ಣ, ಅರ್ಜುನ್ ಅಲ್ಲಪ್ಪ ಅಂತ ಅವರು, VS ವಿನಯ್, ಅವರಿಬ್ರು ಇದು ಕರ್ನಾಟಕದಿಂದ. ಅವಾಗ
1: ನಿಮ್ಗೆ ಗೊತ್ತಿತ್ತಾ ಇದು ಸೆಲೆಕ್ಷನ್ ಆಗುತ್ತೆ ನ್ಯಾಷನಲ್ ಟೀಮಿಗೆ ಅನ್ನೋದು ನಿಮ್ಗೆ ಗೊತ್ತಿತ್ತಲ್ವಾ? ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರಿ ಆ ಪಂದ್ಯಾವಳಿಗೆ?
0: ನಮ್ದೊಂದು ಟಾರ್ಗೆಟ್ ಇರುತ್ತಲ್ಲ ಈ ಟೂರ್ನಮೆಂಟ್, ನಮಗೆ ಫಸ್ಟೇ ಗೊತ್ತಿರುತ್ತೆ ಈ ಟೂರ್ನಮೆಂಟ್ ಇಂದಾನೆ ನೋಡಕ್ ಬರ್ತಾರೆ ಜನರು, ಈ ಟೂರ್ನಮೆಂಟ್ ಇಂದಾನೆ ನಿಮ್ಗೆ ಸೆಲೆಕ್ಟ್ ಮಾಡ್ತಾರಂತ. ಅವಾಗ ನಮ್ ಪ್ರಾಕ್ಟೀಸ್ ಹಂಗೆ ಇರುತ್ತೆ, ನಾವು ದಿನ ಮಿಸ್ ಮಾಡೋದೇ ಪ್ರಾಕ್ಟೀಸ್ ಮಾಡೋದು, ಡೈಲಿ ಹೋಗೋದು ಪ್ರಾಕ್ಟೀಸ್ ಇಲ್ಲ, ನಾವು ಏನಾದ್ರೂ ಆಡ್ಲೇಬೇಕು, ಕಂಟ್ರಿಗೆ ಆಡ್ಲೇಬೇಕು ಅಂತೇಳಿ ಆತರ ಪ್ರಾಕ್ಟೀಸ್. ಇದಕ್ಕೆ ಆ ಪ್ರಾಕ್ಟೀಸ್ ಮಾಡುವಾಗ ನಮಗೆ ಸೆಲೆಕ್ಟ್ ಆದ್ಮೇಲೆ ನನಗೆ ಗೊತ್ತಾಯ್ತು ಅವಾಗ ಸೆಲೆಕ್ಟ್ ಆಗಿದ್ದೀನಿ.
1: ಅಲ್ಲಿ ಬೆಸ್ಟ್ ಫಾರ್ವರ್ಡ್ ಮತ್ತೆ ಹೈಯೆಸ್ಟ್ ಸ್ಕೋರರ್ ಆಗಿರೋದ್ರಿಂದ
0: ಸೆಲೆಕ್ಟ್ ಆದೆ ನಾನು ವಾಪಸ್ ಹೋಗಕ್ಕೆ ಇಂಡಿಯಾಡಕ್ಕೆ. ಆದ್ರೂ ಅದಾಗಿದ ತಕ್ಷಣ ಕೋವಿಡ್ ಬಂದ್ಬಿಡ್ತು. ಕೋವಿಡ್ ಬಂದ್ಬಿಟ್ಟು ನಾನು 8 ಮಂತ್ಸ್ ನಮ್ಮ ಮನೇಲೇ ಇದ್ದೆ,
1: ಪ್ರಾಕ್ಟೀಸ್ ಇಲ್ಲ.
0: 3 ಮಂತ್ಸ್ ಆಲ್ಮೋಸ್ಟ್ ನಾನು ಆ ಟೂರ್ನಮೆಂಟ್ ಆಡಿ ಒಂದು 15 ಡೇಸ್ ಅಲ್ಲಿ ನಾನು ಮನೆಗೆ ವಾಪಸ್ ಬಂದೆ ಕೋವಿಡ್. ನಾ 8 ಮಂತ್ಸ್ ಪ್ರಾಕ್ಟೀಸೇ ಮಾಡಿಲ್ಲ. ಪುನಃ ಅದಾದ್ಮೇಲೆ 3 ಮಂತ್ಸ್ ಪ್ರಾಕ್ಟೀಸ್ ಮಾಡಿ ಪುನಃ ಇಂಡಿಯಾ ಕ್ಯಾಂಪಿಗೆ ಕರೆದ್ರು ವಾಪಸ್.

0: ಸಾವಿರದ 2021 2025 ನ್ಯಾಷನಲ್ಸ್ ಗೇಮ್ಸ್ ನಲ್ಲಿ ಭಾಗವಹಿಸಿ ಪದಕಗಳನ್ನ ಪಡೆದಿದ್ದೀರಲ್ಲ, ಯಾವ್ಯಾವ ಪದಕಗಳನ್ನ ಪಡೆದ್ರಿ ಮತ್ತೆ ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು?
1: ನ್ಯಾಷನಲ್ ಗೇಮ್ಸ್ ಸುಮಾರು ವರ್ಷ ಆದ್ಮೇಲೆ ನಡೆಸಿದ್ರು. ಅವಾಗ ನಮ್ಮ ಟೀಮಿಗೆ ಎಸ್ ವಿ ಸುನಿಲ್ ಅವರು ಅಂತ, ಅವರು ಇಂಟರ್ನ್ಯಾಷನಲ್ ಹಾಕಿ ಪ್ಲೇಯರು, ಅವರು ಒಲಿಂಪಿಯನ್, ಅವರು ಕ್ಯಾಪ್ಟನ್ ಆಗಿ ನಮ್ಮ ಟೀಮ್ ಮಾಡಿ ಅವರೇ ಫಾರ್ಮ್ ಮಾಡಿ, ಟೀಮ್ ಕೋಚ್ ವಿನಯ್ ಅಂತ. ಅವಾಗ ಕರ್ನಾಟಕದ ಬೆಸ್ಟ್ ಪ್ಲೇಯರ್ ಏನಿದೆ ನ್ಯಾಷನಲ್ ಗೇಮ್ಸ್ ಹೆಂಗಂದ್ರೆ, ಇಂಡಿಯಾದು ಟಾಪ್ 8 ಟೀಮ್ಸ್ ಮಾತ್ರ, ಟಾಪ್ 8 ಸ್ಟೇಟ್ಸ್ ಮಾತ್ರ, ಬೇರೆ ಸ್ಟೇಟಿಗಿಲ್ಲ, ಟಾಪ್ 8 ರ್ಯಾಂಕಿಂಗ್ ಇರುತ್ತೆ ಅವ್ರು ಮಾತ್ರ ಆಡಬೇಕು.
0: ಎಲ್ಲಾ ರಾಜ್ಯದಿಂದ ಬರಲ್ಲ, ಟಾಪ್ 8 ಆರಿಸ್ತಾರೆ.
1: ಇವಾಗ ನ್ಯಾಷನಲ್ಸ್ ನಡೆಯುತ್ತೆ, ನ್ಯಾಷನಲ್ಸ್ ಅಲ್ಲಿ 28 ಟೀಮ್ಸ್ 30 ಟೀಮ್ಸ್ ಇರುತ್ತೆ, ಅದ್ರಲ್ಲಿ ಟಾಪ್ 8 ಸೆಲೆಕ್ಟ್ ಆಗ್ತಾರೆ, ಅದು ನ್ಯಾಷನಲ್ ಗೇಮ್ಸ್ ಗೆ ಆಡೋದು. ಅವಾಗ ಕರ್ನಾಟಕ ಒಂದ್ ಟೀಮ್ ಇತ್ತು, ಅದ್ರಿಗೆ ಸೆಲೆಕ್ಟ್ ಆಗಿತ್ತು ಆಲ್ರೆಡಿ.
0: ಎಷ್ಟನೇ ಪ್ಲೇಸ್ ಇತ್ತು ಅವಾಗ ಕರ್ನಾಟಕ?
1: ಅವಾಗ ನಾವು ಕರ್ನಾಟಕ ಥರ್ಡ್ ಪ್ಲೇಸ್ ಬಂದಿತ್ತು ಪುಣೆದಲ್ಲಿ, ಫಸ್ಟ್ ಪಂಜಾಬ್ ಇದ್ದಿದ್ದು, ಸೆಕೆಂಡ್ UPN ಇತ್ತು, ನಾವು ಥರ್ಡ್ ಬಂದ್ವಿ. ಅದರಿಂದ ನಾವು ನ್ಯಾಷನಲ್ ಗೇಮ್ಸ್ ಗೆ ಹೋಗಿದ್ ನೆಕ್ಸ್ಟ್, ನ್ಯಾಷನಲ್ಸ್ ಗಿಂತ ನೆಕ್ಸ್ಟ್ ಲೆವೆಲ್ ಇದು.
0: ಅದೇ ಸೇಮ್ ತಂಡ ಅಂದ್ರೆ ಈಗ ಕರ್ನಾಟಕ ತಂಡವನ್ನ ತಗೊಂಡ್ ಹೋಗ್ತಾರ ಅಥವಾ ಮಿಕ್ಸ್ಅಪ್ ಮಾಡ್ತಾರ ಎಲ್ಲಾ ರಾಜ್ಯದವ್ರ?
1: ಇಲ್ಲ ಇಲ್ಲ, ಕರ್ನಾಟಕದವ್ರು ಕರ್ನಾಟಕ ಟೀಮೇ ಹೋಗುತ್ತೆ. ಹಂಗೆ ಹೋಗಿ ಕರ್ನಾಟಕ ಹೋಗಿ ನ್ಯಾಷನಲ್ ಗೇಮ್ಸ್ ಹೋಗಿದ್ವಿ. ಅವಾಗ ಗುಜರಾತ್ ಅಲ್ಲಿ ನಡೆದಿತ್ತು ನ್ಯಾಷನಲ್ ಗೇಮ್ಸ್. ಹೆಂಗಂದ್ರೆ ಸೇಮ್ ಇದೆ ಇಂಟರ್ನ್ಯಾಷನಲ್ ಏಷ್ಯನ್ ಗೇಮ್ಸ್, ಆತರ ಹಿಂಗೆ ನಡೆಸ್ತಾರೆ, ಆತರ ನಮಗೆ ಎಕ್ಸ್ಪೀರಿಯನ್ಸ್ ಕೊಡಕ್ ಆತರ ನಡೆಸ್ತಾರೆ ನ್ಯಾಷನಲ್ ಗೇಮ್ಸ್. ಆಡಿ ನಾವು ಫೈನಲ್ಸ್ ಅಲ್ಲಿ ನಾವು ಯು ಪಿ ಜೊತೆ ಆಡಿದ್ವಿ. ಯು ಪಿ ಜೊತೆ ಶೂಟ್ ಔಟ್ ಅಲ್ಲಿ ಅಂದ್ರೆ ಸ್ಟ್ರೋಕ್ ಪೆನಾಲ್ಟಿ ಸ್ಟ್ರೋಕ್ ಬರುತ್ತೆ, ಅದ್ರಲ್ಲಿ ಗೆದ್ದಿದ್ದು ನಾವು ಗೋಲ್ಡ್ ಮೆಡಲ್. ಅದೇ ಫಸ್ಟ್ ಗೋಲ್ಡ್ ಮೆಡಲ್ ಕರ್ನಾಟಕಗೆ ಹಿಸ್ಟೋರಿಕ್ ನ್ಯಾಷನಲ್ ಗೇಮ್ಸ್ ಅಲ್ಲಿ, ಅದೇ ಫಸ್ಟ್ ಗೋಲ್ಡ್ ಮೆಡಲ್. ಅಂದ್ರೆ ಆ ಟೀಮ್ ಅಂದ್ರೆ ಇದೇ ಹೇಳೋ ಟೀಮ್ ಗೇಮ್ ಅಂದ್ರೆ, ನಾವ್ ಒಂದಿವಸ ಚೆನ್ನಾಗಿ ಆಡಿಲ್ಲ ಅಂದ್ರೆ ಇನ್ನೊಂದು 9 ಜನ ಚೆನ್ನಾಗಿ ಆಡ್ತಾರೆ, ಎಲ್ಲಾರು ಚೆನ್ನಾಗಿ ಆಡ್ತಾರೆ, ಆದ್ರೆ ಆ ರೀತಿ ಎಲ್ಲಾರು ಚೆನ್ನಾಗಿ ಆಡಿದ್ರು.
0: ಓವರ್ ಆಲ್ ಆಗಿ ನೋಡಿದ್ರೆ ಇಡೀ ಟೀಮೇ ಸೆಲೆಕ್ಟ್
1: ಆಗುತ್ತೆ,
0: ಅದು ಮೇನ್ ಇಂಪಾರ್ಟೆಂಟ್.
1: ಅದೊಂದು ಗೆದ್ವಿ, ಗೋಲ್ಡ್ ಆಯ್ತು ನ್ಯಾಷನಲ್ ಗೇಮ್ಸ್. ಪುನಃ ಏನಾಯ್ತು ಅಂದ್ರೆ, ನ್ಯಾಷನಲ್ ಗೇಮ್ಸ್ ಒಂದು 12 ಇಯರ್ಸ್ ನಡೆದಿಲ್ಲ, 4 ಇಯರ್ಸ್ ಒನ್ಸ್ ನಡೆಯೋದು, 12 ಇಯರ್ಸ್ ಕಂಟಿನ್ಯೂಸ್ ನಡೆದಿಲ್ಲ. ಅದಕ್ಕೆ 22 ಅಲ್ಲಿ ಮಾಡ್ಬಿಟ್ಟು ಪುನಃ 23 ಅಲ್ಲಿ ನಡೆಸಿದ್ರು ಗೋವಾದಲ್ಲಿ. ಅದರಲ್ಲಿ ಪುನಃ ನಮ್ ಕರ್ನಾಟಕ ಟೀಮ್ ಇತ್ತು, ಕರ್ನಾಟಕ ನಾವು ಸಿಲ್ವರ್ ಆಯ್ತು ಅಲ್ಲಿ ಫೈನಲ್ಸ್ ಅಲ್ಲಿ, ಸೆಕೆಂಡ್ ಪ್ಲೇಸ್ ರನ್ನರ್ಸ್. ಪುನಃ 2025 ಉತ್ತರಾಖಂಡ್ ಅಲ್ಲಿ ನಡೆದು, ಪುನಃ ಉತ್ತರಾಖಂಡ್ ಅಲ್ಲಿ ನಡೆಯೋ ಗೋಲ್ಡ್. ಅದೇ 4 ಇಯರ್ಸ್ ಒನ್ಸ್ ನಡೆಯೋದು, ಯಾಕಂದ್ರೆ ಮುಂಚೆ ನಡೆದಿದ್ದಿಲ್ಲ, ಅದಕ್ಕೆ ಕಂಟಿನ್ಯೂಸ್ ಮಾಡ್ಬಿಟ್ಟಿರೋದು ಆ ಟೂರ್ನಮೆಂಟ್.
0: ಹೊಸ ಹೊಸ ಆಟಗಾರ ಸಿಗ್ತಾರೆ
1: ಸಿಗ್ತಾರೆ ಅಂತ ಅವಾಗ ನಡೆಸಿದ್ರು. ಇದೊಂಥರ ನಮ್ದು ಕಂಟಿನ್ಯೂಸ್ ಆ ಟೀಮ್ ಮಾಡಿದ್ರಂದ್ರೆ ಗೋಲ್ಡ್ ಸಿಲ್ವರ್ ಗೋಲ್ಡ್ 3 ಸರಿ ಕಂಟಿನ್ಯೂಸ್ ಆಗಿತ್ತು.
0: ಈ ರೀತಿ ಕಂಟಿನ್ಯೂ ಆಗೋದ್ರಿಂದ ಪ್ರಾಕ್ಟೀಸ್ ಚೆನ್ನಾಗಿರುತ್ತೆ ನಿಮಗೆ,
1: ಅದೊಂದು ಟಚ್ ಹೋಗಲ್ಲ.
0: 2022 ನಿಮ್ಮ ಕ್ರೀಡಾ ಬದುಕಿನ ಮಹತ್ವದ ಘಟ್ಟ ಅಂತ ಹೇಳ್ಬೋದು. ಭಾರತದ ಹಾಕಿ ಟೀಮ್ಗೆ ಆಯ್ಕೆಯಾಗಿ ಅಂತಾರಾಷ್ಟ್ರೀಯ ಟೂರ್ನಮೆಂಟ್ ಗೆ ಪಾದಾರ್ಪಣೆ ಮಾಡಿದ್ರಿ, ನೀವು ಅಲ್ಲಿ ಯಶಸ್ವಿ ಕೂಡ ಆದ್ರಿ, ಆ ಅನುಭವವನ್ನ ಹಂಚಿಕೊಳ್ಳಿ.
1: ಫಸ್ಟ್ ಇಂಡಿಯಾ ಟೀಮ್ ಸೆಲೆಕ್ಟ್ ಆದಾಗ ನನ್ ಹೋಗಿದ ತಕ್ಷಣ ನನಗೆ ಇಂಡಿಯಾ ಆಡಕ್ ಚಾನ್ಸ್ ಕೊಟ್ಟಿಲ್ಲ. ಹೋಗಿದ ತಕ್ಷಣ ನಾನು ಒಬ್ಬೊಬ್ಬರೇ ನಾನೊಂದು 6 ತಿಂಗಳು ವೇಟ್ ಮಾಡಿದೆ ಇಂಡಿಯಾ ಟೀಮ್. 6 ತಿಂಗಳು ನನಗೆ ವೇಟ್ ಮಾಡಿಸಿ ನಾನು 6 ತಿಂಗಳು ಆದ್ಮೇಲೆ ನನಗೆ ಚಾನ್ಸ್ ಸಿಕ್ಕಿದ್ದು ಆಡಕ್ಕೆ.
0: ಮೊದ್ಲಿಗೆ ನಿಮ್ಗೆ ಆಯ್ಕೆ ಆಗಿದ್ದೀರಿ ಇಂಡಿಯಾ ಟೀಮಿಗೆ ಅಂತ ಒಂದು ಸುದ್ದಿ ಕೇಳಿದ್ರಲ್ಲ, ಅವಾಗ ನಿಮ್ಗೆ ಹೇಗಿತ್ತು ಅನುಭವ? ಯಾಕಂದ್ರೆ ನಿಮ್ಮ ಇಡೀ ಫ್ಯಾಮಿಲಿ ಹಾಕಿ ಆಟಗಾರರಾಗಿದ್ರು ಕೂಡ ಭಾರತದ ತಂಡಕ್ಕೆ ಆಯ್ಕೆ ಆಗಿರ್ಲಿಲ್ಲ.
1: ಅವಾಗ ನಾ ಏನ್ ಹೇಳ್ಬೇಕಂದ್ರೆ, ಫಸ್ಟ್ ನನ್ ಅನೌನ್ಸ್ ಆಗಿದ ತಕ್ಷಣ ನಮ್ ಡ್ಯಾಡಿಗೆ ಕಾಲ್ ಮಾಡುದು, ಡ್ಯಾಡಿ ಮಮ್ಮಿ ಕಾಲ್ ಮಾಡಿ ಹೇಳಿದಾಗ ತುಂಬಾ ಖುಷಿ
0: ಆಗಿದ್ರು.
1: ನಾನು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕ್ಯಾಂಪ್ ಅಲ್ಲಿ ಇದ್ದೆ, ಕೆಂಗೇರಿಯಲ್ಲಿ ಸ್ಪೋರ್ಟ್ಸ್ ಅಥಾರಿಟಿ ಕ್ಯಾಂಪ್. ಅಲ್ಲಿಂದ ಕಾಲ್ ಮಾಡಿದೆ ಮನೆಗೆ, ಈ ತರ ಸೆಲೆಕ್ಟ್ ಆಗಿದ್ದೀನಿ ಅಪ್ಪ ಅಮ್ಮ ಅಂತ. ಅವ್ರು ತುಂಬಾ ಖುಷಿ ಆಗಿದ್ರು, ಅಪ್ಪ ಅಮ್ಮ ಅಲ್ಲ, ನನಗೆಲ್ಲ ಒಂಥರ ಫೀಲಿಂಗ್. ಇಂಡಿಯಾ ಜರ್ಸಿ ಫಸ್ಟ್ ಟೈಮ್ ಹಾಕ್ತಿದ್ದೀನಿ ಅಂದ್ರೆ ಅದೊಂದು ಬೇರೆ ಫೀಲಿಂಗ್, ತುಂಬಾ ಪ್ರೌಡ್. ನಮ್ಮ ಅಪ್ಪ ಎಲ್ಲರಿಗೆ ಹೇಳ್ಕೊಂಡು, ಮಮ್ಮಿ ಎಲ್ಲರಿಗೆ ಹೇಳ್ಕೊಂಡು, ಡ್ಯಾಡಿ ಎಲ್ಲರಿಗೆ ಹೇಳ್ಕೊಂಡು, ಎಲ್ಲಾ ಕಡೆ ಇವಾಗ ಸೋಷಿಯಲ್ ಮೀಡಿಯಾ ಇತ್ತಲ್ಲ, ಎಲ್ಲಾ ಕಡೆ ಶೇರ್ ಮಾಡ್ಕೊಂಡು ನಮ್ಮ ಹಂಗಾಗಿದೆ ಮಗಂಗಾಗಿದೆ ಅಂತ.
0: ಬಹಳ ಖುಷಿ
1: ಆತರ. ನಾನು ಹಂಗೆ ಮನೆಗೆ ಹೋಗಿಲ್ಲ ಅಂದ್ರೆ, ಟೂರ್ನಮೆಂಟ್ ಆಡ್ಬಿಟ್ಟು ಆಮೇಲೆ ವಾಪಸ್ ಮನೆಗೆ ಬಂದಿದ್ದು. ಮನೆಗೆ ಬಂದಾಗ ಮನೆಗೆ ಚಾಕ್ಲೇಟು ತಗೋ, ನೀನ್ ಬೇಕಾಗಿರೋ ಸ್ವೀಟು. ನಮ್ಮ ಮಮ್ಮಿ ಮಾಡೋ ಬಿರಿಯಾನಿ ನನಗೆ ತುಂಬಾ ಇಷ್ಟ, ಬಿರಿಯಾನಿ ಮಾಡ್ಕೊಟ್ರು.
0: ಮಗ ಒಂದು ದೊಡ್ಡ ಸಾಧನೆ ಮಾಡಿದನಲ್ಲ ಅಂತ ಆ ಪಾಲಕರ ಕಣ್ಣಲ್ಲಿ ಆ ಒಂದು ಬೆಳಕಿರ್ತದಲ್ಲ, ಅದು ನಿಮ್ಗಿನ್ನೂ ಏನಾದ್ರೂ ಸಾಧಿಸ್ಬೇಕು ಅನ್ನೋದು ಉತ್ಸಾಹ ಬರುತ್ತೆ.
1: ಇನ್ನೂ ಆಡ್ಬೇಕು, ಇನ್ನೂ ಮಾಡ್ಬೇಕು ಅಂತ ಅವ್ರು ಇನ್ನೂ ಸಪೋರ್ಟ್ ತರ.
0: 2023 ಏಷ್ಯಾ ಕಪ್ ನಲ್ಲಿ ಭಾರತದ ಹಾಕಿ ತಂಡ ಬಂಗಾರದ ಪದಕ ಪಡೀತಲ್ಲಿ ಆ ತಂಡದಲ್ಲಿ ನೀವಿದ್ರಿ, ಆ ಅನುಭವವನ್ನ ಹಂಚಿಕೊಳ್ಳಿ.
1: ನಾವು ಹೋಗಿದ್ದು ಅದು ಫಸ್ಟ್ ಟೈಮ್ ಏಷ್ಯಾ ಕಪ್ ಆಡಕ್ಕೆ. ಅವಾಗ ಆಡುವಾಗ ನಮಗೊಂದು ಒಳ್ಳೆ ಟೀಮ್ ಅಂದ್ರೆ ಪಾಕಿಸ್ತಾನ. ಆ ಫೀಲಿಂಗ್ ಹೆಂಗಿತ್ತು ಅಂದ್ರೆ, ಪಾಕಿಸ್ತಾನ ಜೊತೆ ಆಡೋ ಒಂದು ಆ ಬೇರೆ ತರ ಜೋಶು, ಪ್ಲಸ್ ಸ್ವಲ್ಪ ಭಯನೂ ಇರುತ್ತೆ
0: ಎಲ್ಲಾ ಆಟದಲ್ಲೂ, ಹಾಗೆ
1: ಎಲ್ಲ ರೈವಲ್ರಿ ಹಂಗಿರುತ್ತೆ.
0: ಹೌದು.
1: ಮತ್ತೆ ಫ್ಯಾನ್ಸ್ ಆ ಜಾಗದ ನೋಡಿದ್ರೆ ಅರ್ಧ ಜಾಗದಲ್ಲಿ ಇಂಡಿಯನ್ಸ್ ಕೂತಿದ್ರು, ಅರ್ಧ ಸ್ಪೇಸ್ ಅಲ್ಲಿ ಫುಲ್ ಪಾಕಿಸ್ತಾನಿ ಅವ್ರು ಕೂತಿದ್ರು, ಹಂಗೆ ಕಿರ್ಚಾಡ್ತಿದ್ರು ಫ್ಯಾನ್ಸ್. ಅದೊಂದು ಫೀಲಿಂಗ್ ಬೇರೆ. ಅವ್ರ ಮೇಲೆ ಗೆದ್ದಿ ನಾವು ಗೋಲ್ಡ್ ಮೆಡಲ್ ಆಯ್ತಲ್ಲ, ಬೇರೆ ಲೆವೆಲ್ ಫೀಲಿಂಗ್. ಅದು ಬಹಳ ಖುಷಿ.
0: ಆ ರೋಚಕ ಕ್ಷಣಗಳನ್ನ ನೆನಪಿಸಿಕೊಳ್ಳೋದಾದ್ರೆ
1: ಬೇರೆ ಲೆವೆಲ್ ಫೀಲಿಂಗ್ ಐತೆ ಅಂದ್ರೆ, ಅದು ಹೇಳಕ್ ಆಗಲ್ಲ ಹೆಂಗೆ ಅಂದ್ರೆ. ಅವಾಗ ಫೀಲಿಂಗ್ ಅದು ಬೇರೆ ತರ ಇರುತ್ತೆ, ಬಾಡಿ ಎಲ್ಲ ಒಂಥರ ಫುಲ್ ಲೂಸ್ ಆಗ್ಬಿಡುತ್ತೆ.

0: ಬೇರೆ ತರ ಹೇಳಕ್ಕಾಗಲ್ಲ.
1: ಪೋಡಿಯಂ ನಲ್ಲಿ ಭಾರತ ಫಸ್ಟ್ ಪ್ಲೇಸ್ ಅಂದಾಗ ನೀವೆಲ್ಲ ಹೋಗಿ ನಿಲ್ತಿರಲ್ಲ, ಆ ಕ್ಷಣ ಹೇಗಿದೆ?
0: ನಾವು ಪೋಡಿಯಂ ಅಲ್ಲಿ ನಿಂತಿರುವಾಗ ಮೆಡಲ್ ಕೊಡುವಾಗ ಅವ್ರು ನ್ಯಾಷನಲ್ ಆಂಥಮ್ ಮುಂದೆ ಹಾಕ್ತಾರೆ, ಅವಾಗ ಫೀಲಿಂಗ್ ಏನೋ ಒಂಥರ ಕಣ್ಣಲ್ಲಿ ನೀರ್ ಬರತರ ಪ್ರೌಡ್ ಫೀಲಿಂಗ್. ಅವಾಗ
1: ಪ್ರತಿಯೊಬ್ಬರಿಗೂ ಕೊರಳಿಗೆ ಮೆಡಲ್ ಹಾಕ್ತಿರ್ತಾರೆ.
0: ಹೌದು, ಎಲ್ಲರಿಗೂ ಮೆಡಲ್ ಹಾಕ್ತಾರೆ, ಗೋಲ್ಡ್ ಮೆಡಲ್ ಹಾಕ್ತಾರೆ ಅವಾಗ.
1: ಹಾಗೆ ನೀವು 2024 ಚೀನಾದಲ್ಲಿ ನಡೀತಲ್ಲ ಏಷ್ಯನ್ ಚಾಂಪಿಯನ್ ಟ್ರೋಫಿಯಲ್ಲೂ ಕೂಡ ಭಾರತ ಬಂಗಾರದ ಪದಕವನ್ನ ಪಡೆದಿತ್ತು, ಆ ಟೂರ್ನಮೆಂಟ್ ಕುರಿತಾಗಿ ಹಂಚಿಕೊಳ್ಳಿ.
0: ಆ ಟೂರ್ನಮೆಂಟ್ ಅಂದ್ರೆ ನಂದು ಫಸ್ಟ್ ಮೇಜರ್ ಟೂರ್ನಮೆಂಟ್, ಅದು ದೊಡ್ಡ ಟೂರ್ನಮೆಂಟ್. ಆ ಟೂರ್ನಮೆಂಟ್ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ದೊಡ್ಡ ಟೂರ್ನಮೆಂಟ್ ನನಗೆ ಲೈಫ್ ಅಲ್ಲಿ ಫಸ್ಟ್ ಟೈಮ್. ಆ ಲೋಕಕ್ಕೆ ಸ್ವಲ್ಪ ಹೆದರಿಕೆನೂ ಇತ್ತು, ನರ್ವಸ್ನೆಸ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಆಡ್ತಾ ಆಡ್ತಾ ಟ್ರಸ್ಟ್ ಮಾಡ್ಕೊಂಡು ನನ್ನ ಮೇಲೆ, ಮತ್ತೆ ನಮ್ಮ ಟೀಮು ಚೆನ್ನಾಗಿತ್ತು.
1: ಯಾರ್ಯಾರು ಇದ್ರು ಟೀಮ್ನಲ್ಲಿ?
0: ಟೀಮಲ್ಲಿ ನನ್ನ ಕರ್ನಾಟಕದಿಂದ ನಾನು ಒಬ್ಬನೇ ಇದ್ದೆ, ಬಾಕಿ ಎಲ್ಲ ಹರ್ಮನ್ ಪ್ರೀತ್, ಹಾರ್ದಿಕ್, ಮನ್ಪ್ರೀತ್ ಸಿಂಗ್ ಅವರೆಲ್ಲ ಇದ್ರು ಟೀಮಲ್ಲಿ.
1: ಹೇಗಿತ್ತು ಅವರ ಸಹಕಾರ? ಈಗ ಮೊದ್ಲಿಗೆ ಅವರೆಲ್ಲ ದೊಡ್ಡ ದೊಡ್ಡ ಒಲಿಂಪಿಯನ್ಸ್ ಎಲ್ಲ, ಅವರು ಒಟ್ಟಿಗೆ ಆಡುವಾಗ ನೀವು ಜಸ್ಟ್ ಪಾದಾರ್ಪಣೆ ಮಾಡಿರ್ತೀರಿ.
0: ಅದೇ ಈ ಟೀಮ್ ಗೇಮ್ ಅಲ್ಲಿ ಇನ್ನೊಂದ್ ಏನ್ ಒಳ್ಳೇದಂದ್ರೆ, ಈ ಸೀನಿಯರ್ ಪ್ಲೇಯರ್ಸ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇರ್ತಾರಲ್ಲ, ಅವರಿಂದ ಕಲಿಯಕ್ ಸಿಗತ್ತೆ. ಮತ್ತೆ ನಾವು ನರ್ವಸ್ ಇರುವಾಗ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ, ಚೆನ್ನಾಗಾಡು, ಪರವಾಗಿಲ್ಲ ಮಾಡು, ಹೇಳ್ಕೊಡ್ತಾರೆ. ನಾವು ಅವ್ರ ಪಕ್ಕದಲ್ಲಿ ನಿಂತರೆ ಹೌದು ಇವ್ರ ಸಪೋರ್ಟ್ ಇದ್ದಾರೆ, ನಾವು ಚೆನ್ನಾಗಿ ಆಡ್ಬೋದು ಅಂತ ಆ ತರ ಫೀಲಿಂಗ್ ಅವ್ರು ಮಾಡ್ತಾರೆ, ಒಂದು ಫ್ಯಾಮಿಲಿ ತರ ಫೀಲಿಂಗ್ ಇರುತ್ತೆ ಟೀಮಲ್ಲಿ. ಚೈನಾದಲ್ಲಿ ಹುಲನ್ಬೂರ್ ಸಿಟಿ ಅಂತ, ಟ್ರಾವೆಲಿಂಗ್ ತುಂಬಾ ದೂರ, 36 hours ಏನೋ ಫ್ಲೈಟ್, ತುಂಬಾ ದೂರ ಜಾಗ ಅದು. ಚೈನಾದಲ್ಲಿ ಫೈನಲ್ಸ್ ನಾವು ಚೈನಾ ಮೇಲೆನೆ ಆಡಿದ್ವಿ, 1-0 ಗೆದ್ದಿದ್ ನಾವು ಫೈನಲ್ಸ್. ತುಂಬಾ ಚೆನ್ನಾಗಿತ್ತು ಆ ಟೂರ್ನಮೆಂಟ್,
1: ಟಫ್
0: ಕಾಂಪಿಟೇಷನ್ ಇತ್ತು ಅದು. ಮತ್ತೆ ಪಾಕಿಸ್ತಾನ ಮೇಲೆ ಲೀಗಲ್ ಆಡಿದ್ ನಾವು, ಪಾಕಿಸ್ತಾನ ಮೇಲೆ ಗೆದ್ದಿದ್ ನಾವು 2-1 ಗೆದ್ದಿದ್ವಿ ಪಾಕಿಸ್ತಾನ ಮೇಲೆ. ಅದೇ ನನ್ನ ಫಸ್ಟ್ ಟೂರ್ನಮೆಂಟ್. ಎಲ್ಲ ಏಷ್ಯನ್ ಕಂಟ್ರೀಸ್, ಟಾಪ್ ಏಷ್ಯನ್ ಕಂಟ್ರೀಸ್, ಇಂಡಿಯಾ, ಪಾಕಿಸ್ತಾನ್, ಜಪಾನ್, ಕೊರಿಯಾ, ಚೈನಾ, 6 teams ಇತ್ತು.
1: ಅದರಲ್ಲಿ ಭಾರತ
0: ಚಾಂಪಿಯನ್ ಆಗಿದ್ರು.
1: ಕಳೆದ ವರ್ಷ ಸುಲ್ತಾನ ಅಜಲಾನ್ ಶಾ ಇಂಟರ್ನ್ಯಾಷನಲ್ ಹಾಕಿ ಟೂರ್ನಮೆಂಟ್ ಬೆಳ್ಳಿಯ ಪದಕವನ್ನ ಪಡೀತು ಭಾರತ ತಂಡ, ಆ ಅನುಭವ ಹಂಚಿಕೊಳ್ಳಿ, ಹೇಗಿತ್ತು?
0: ಹೆಂಗಂದ್ರೆ ಅಜಲಾನ್ ಶಾ ಹೋಗ್ತಾ ಹೋಗ್ತಾ ನಾ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ, ನನಗೆ ನಾ ಸ್ವಲ್ಪ ಆಡಿ ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು ಆ ಟೂರ್ನಮೆಂಟ್ ಆಡಕ್ಕೆ. ಮತ್ತೆ ಮಲೇಷ್ಯಾ ಆಡಕ್ಕೆ ನನ್ನ ಫಸ್ಟ್ ಟೈಮು, ಆ ವೆದರ್ಗೆ, ಆ ಜಾಗ. ಆ ಟೂರ್ನಮೆಂಟ್ ತುಂಬಾ ಚೆನ್ನಾಗಿತ್ತು, ಯಾಕಂದ್ರೆ ನಮ್ದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ನಾವು ಬೆಲ್ಜಿಯಂ ಜೊತೆ ಚೆನ್ನಾಗಿ ಆಡಿದ್ವಿ, ಮಲೇಷ್ಯಾಗೆ ಹೊಡೆದಿದ್ವಿ, ಕೊರಿಯಾಗೆ ಹೊಡೆದಿದ್ವಿ.
1: ಅಜಲಾನ್ ಶಾ ಟ್ರೋಫಿ ಅಂತಂದ್ರೆ ಎಷ್ಟು ಕಂಟ್ರಿ ಬಂದಿರ್ತದೆ ಅಲ್ಲಿ?
0: ಅದು 8 countries ಅಂತ, ಇನ್ವಿಟೇಷನಲ್ ಟೂರ್ನಮೆಂಟ್ ಅದು, ಸ್ಪೆಷಲಿ ಇನ್ವಿಟ್ ಮಾಡಿ ಕರೆಯೋದು. ಅವಾಗ ನಾ ಆಡುವಾಗ ಇಂಡಿಯಾ, ಮಲೇಷ್ಯಾ, ನ್ಯೂಜಿಲೆಂಡ್, ಬೆಲ್ಜಿಯಂ, ಕೊರಿಯಾ ಮತ್ತೆ ಜಪಾನ್. ನಾವು ಬೆಲ್ಜಿಯಂ ಜೊತೆ ಆಡಿದ್ವಿ, ಅದು ವರ್ಲ್ಡ್ ರ್ಯಾಂಕಿಂಗ್ 1 ಅದು ಬೆಲ್ಜಿಯಂ. ಅದೇ ಹಾಕಿದಲ್ಲಿ ಗೆಲ್ಲೋದು ಸೋಲೋದು ಇದ್ದೇ ಇರುತ್ತೆ, ಹೇಳಕ್ಕಾಗಲ್ಲ. ನಾವು ನಮ್ಮ 100% ಕೊಡ್ತೀವಿ, ರಿಸಲ್ಟ್ ಒಂದೊಂದ್ಸತಿ ಸೋತು ಬಿಡ್ತೀವಿ, ಒಂದ್ಸತಿ ಗೆಲ್ತೀವಿ, ಆದ್ರೂ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ನಮ್ಮ ಟೀಮ್ದು.
1: ಬಹಳ ಟಫ್ ಕಾಂಪಿಟೇಟರ್ ಆಗಿದ್ರು, ಹಾಗಾಗಿ ಬೆಳ್ಳಿಯ ಪದಕವನ್ನ ಗೆದ್ರಿ ಅಂತ ಹೇಳ್ಬೋದು.
0: ಆ ಟೂರ್ನಮೆಂಟ್ ಅಲ್ಲಿ ನನಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿತ್ತು, ಕೊರಿಯಾ ಜೊತೆ ಆಡುವಾಗ 1-0 ಗೆದ್ದಿದ್ವಿ ನಾವು ಕೊರಿಯಾ ಜೊತೆ, ಅವಾಗ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿತ್ತು ನನಗೆ ಆ ಮ್ಯಾಚ್ ಅಲ್ಲಿ.
1: ನೀವು ಈಗ ಡಿಫೆಂಡರ್, ಮಿಡ್ ಫೀಲ್ಡರ್, ಹೇಗದು ಮಿಡ್ ಫೀಲ್ಡರ್ ಅಂತಂದ್ರೆ?
0: ಮಿಡ್ ಫೀಲ್ಡರ್ ಹೇಗಂದ್ರೆ, ನಮ್ ಡಿಫೆನ್ಸ್ ಇಂದ ಅಟ್ಯಾಕರ್ ಯಾರು ಇರ್ತಾರ, ಡಿಫೆನ್ಸ್ ಇರೋದು ಅವ್ರನ್ನ ಮತ್ತೆ ಅಟ್ಯಾಕರ್ ನ ಮಧ್ಯದಲ್ಲಿ ಕನೆಕ್ಟ್ ಮಾಡೋನು. ಮಿಡ್ ಫೀಲ್ಡರ್ ಕೆಲಸ ಏನಂದ್ರೆ, ಅವ್ನ ಟೀಮ್ಗೋಸ್ಕರ ಟ್ಯಾಕಲು ಮಾಡ್ಬೇಕು ಮತ್ತೆ ಗೋಲು ಮಾಡ್ಬೇಕು, ಎರಡು ಕೆಲಸ ಮಾಡ್ಬೇಕು ಮಿಡ್ ಫೀಲ್ಡರ್,
1: ಎರಡು ಕೆಲಸ
0: ಆಗ್ಬೇಕು ಆತರ.
1: ಮೇನ್ ಇಂಪಾರ್ಟೆಂಟ್
0: ಆತರ.
1: ರಾಹಿಲ್ ಅವರೇ, ಇಲ್ಲಿವರೆಗೆ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ವಿ ಕ್ರೀಡಾಪಟು ಹಾಕಿಯಲ್ಲಿ, ಮುಂದಿನ ಗುರಿ ಏನ್ ನಿಮ್ದು?
0: ನಂದು ಮುಂದಿನ ಏನಂದ್ರೆ, ನಾನು ಪುನಃ ಇಂಟರ್ನ್ಯಾಷನಲ್ ಆಡಬೇಕು ಅಂತ ನನಗೊಂದು ಆಸೆ. ಈಗ ವಾಪಸ್ಸು ನಾನು ಇಂಜುರಿ ಆಗಿತ್ತಂತ ಸ್ವಲ್ಪ ನಾನು ಡ್ರಾಪ್ ಆಗಿದ್ದೀನಿ, ಈಗ ನಾನು ಪುನಃ ಕಮ್ ಬ್ಯಾಕ್ ಮಾಡಬೇಕು ಅಂತ ನಾನು ಏಮ್. ಈಗ ಟಾರ್ಗೆಟ್ ಅದೇ ಇರೋದು ನಂದು ವಾಪಸ್.
1: ಪಂದ್ಯಾವಳಿ ಆಡುವಾಗ
0: ಮಸಲ್ ಇಂಜುರಿ ಆಯ್ತು, ಆಡುವಾಗಲೇ ಇಂಜುರಿ ಆಯ್ತು, ಅವಾಗ ಅದನ್ನ ಟ್ರೀಟ್ಮೆಂಟ್ ತಗೊಂಡು ಹೀಲ್ ಆಗ್ತಿದೆ ಈಗ.
1: ಕೊನೆಯದಾಗಿ ಒಂದು ಪ್ರಶ್ನೆ ರಾಹಿಲ್ ಅವರೇ, ಭಾರತದ ಹಾಕಿ ಭವಿಷ್ಯ ಹೇಗಿದೆ? ಈವರೆಗೆ ಭಾರತ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ 13 ಪಡೆದಿದೆ, ಅದರಲ್ಲಿ 8 gold, 1 gold, 4 silver ಪಡೆದಿದೆ. ಟೋಕಿಯೋ ಮತ್ತೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕವನ್ನ ಪಡ್ಕೊಂಡಿದೆ. ಸೊ ನಮ್ಮ ಭಾರತದ ಹಾಕಿ ಭವಿಷ್ಯ ಮುಂದೆ ಹೇಗಿದೆ?
0: ನಮ್ಮ ಭಾರತದ ಭವಿಷ್ಯ ತುಂಬಾ ಚೆನ್ನಾಗಿದೆ ಮುಂದೆ, ಯಾಕಂದ್ರೆ ಈಗೀಗ ಗವರ್ಮೆಂಟ್ ತುಂಬಾ ಸಪೋರ್ಟ್ ಮಾಡ್ತಿದೆ ಹಾಕಿಗೆ. ಸೆಂಟ್ರಲ್ ಗವರ್ಮೆಂಟ್ ಆಗ್ಲಿ, ಸ್ಟೇಟ್ ಗವರ್ಮೆಂಟ್ ಆಗ್ಲಿ, ಸಪೋರ್ಟ್ ಅಂದ್ರೆ ಸ್ಪೆಷಲೈಸ್ ಟ್ರೈನಿಂಗ್, ಸ್ಪೆಷಲೈಸ್ ಡಯಟು, ಮತ್ತೆ ಸ್ಪೆಷಲೈಸ್ ಕೋಚಸ್ ಅವ್ರ ಇದ್ದು, ಮತ್ತೆ ಟ್ರೈನಿಂಗ್ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ ಈಗ. ಮತ್ತೆ ಟ್ರೈನಿಂಗ್ ಫೆಸಿಲಿಟೀಸ್ ಬರೀ ಟಾಪ್ ಲೆವೆಲ್ಗಿಲ್ಲ, ಟ್ರೈನಿಂಗ್ ಫೆಸಿಲಿಟೀಸ್ ಗ್ರಾಸ್ ರೂಟ್ ಲೆವೆಲ್, ಚಿಕ್ಕದವರಿಂದ ಟ್ರೈನಿಂಗ್, ಅವ್ರ ಒಂದು 10 years ಅವ್ರು ರೆಡಿ ಆಗ್ತಾರೆ. ಆ ತರ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ ಈಗ, ತುಂಬಾ ಚೆನ್ನಾಗಿ ಮಾಡೋರೆ. ಮತ್ತೆ ಹಾಕಿಗೋಸ್ಕರ ಹಾಕಿ ಇಂಡಿಯಾ ಲೀಗ್, IPL ತರನೇ ಸೇಮ್ ಹಾಕಿ ಇಂಡಿಯಾ ಲೀಗ್ ಇದೆ, ಅದು ನಡೆಸ್ತವ್ರೆ. ಹೆಂಗೆ IPL ಇಂದ ಕ್ರಿಕೆಟ್ ತುಂಬಾ ಹೆಲ್ಪ್ ಆಯ್ತು, ತುಂಬಾ ಇನ್ಕ್ರೀಸ್, ಆತರ ಹಾಕಿ ಇಂಡಿಯಾ ಲೀಗ್ ಸ್ಟಾರ್ಟ್ ಮಾಡಿದ್ದಾರೆ.
1: ಅಂದ್ರೆ ಒಂದು ಕ್ರೀಡೆ ಬೆಳಿಬೇಕಂದ್ರೆ ಲೀಗ್ ಹಂತದ ಪಂದ್ಯಾವಳಿಗಳು ನಿರಂತರವಾಗಿ ನಡೀತಾ ಇರ್ಬೇಕು.

0: ಯಾಕಂದ್ರೆ ಈ ಲೀಗ್ ನಡೆದ್ರೆ ಫಾರಿನ್ ಇಂದ ಪ್ಲೇಯರ್ಸ್ ಬರ್ತಾರೆ, ಮತ್ತೆ ಇಂಡಿಯಾ ಪ್ಲೇಯರ್ಸ್ ಇರ್ತಾರೆ, ಅವರಿಂದ ಕಲಿಯಕ್ ತುಂಬಾ ಇರುತ್ತೆ. ನಮ್ಮಿಂದನೂ ಅವ್ರು ಕಲಿತಾರೆ, ಅವರಿಂದ ನಾವು ಕಲಿತಾರೆ, ಹಾಗಾಗಿ ಗೇಮ್ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಇವಾಗ ಭಾರತದ ಹಾಕಿ ಇಂಪ್ರೂವ್ ಆಗುತ್ತೆ ಹಂಗೆ ಲೀಗ್ ಇಂದ.
1: ಈಗ ಒಬ್ಬ ಕ್ರೀಡಾಪಟು ಹಾಕಿಯನ್ನ ವೃತ್ತಿಯಾಗಿ ತೆಗೆದುಕೋಬೇಕು ಅಂತ ಅನ್ಕೊಂಡ್ರೆ ಬಹುಮುಖ್ಯವಾಗಿ ಏನ್ ಬೇಕು ಅವ್ರಿಗೆ?
0: ನಾ ಹೇಳೋದು ಮೈಂಡ್ ಸೆಟ್ ಬೇಕು, ತಲೆ ಬೇಕು. ಯಾಕಂದ್ರೆ ನೀವು ಹಾಕಿ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಗೆ ಏನ್ ಸಿಗಲ್ಲ, ಕಷ್ಟ ಪಡ್ಬೇಕು, ತುಂಬಾ ಕಷ್ಟ ಪಡ್ಬೇಕು. ನೀವು ಇದೊಂದು ಟೀಮ್ ಗೇಮು, ಅಷ್ಟು ವರ್ಷ ಕಷ್ಟಪಟ್ಟು ನಿಮ್ಮೊಂದು ಹಾರ್ಡ್ ವರ್ಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ.
1: ಅಂದ್ರೆ ನಮ್ಮನ್ನು ನಾವು ಗುರುತಿಸ್ಕೋಬೇಕಂದ್ರೆ ಶ್ರಮ ಬಹಳ ಪಡಬೇಕು.
0: ಹೌದೌದು.
1: ಒಳ್ಳೇದು ಮೊಹಮ್ಮದ್ ರಾಹಿಲ್ ಮೌಸಿನ್ ಅವರೇ, ನಿಮ್ಮ ಕ್ರೀಡಾ ಸಾಧನೆಯ ಕುರಿತಾಗಿ ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನಮಗೆ. ನಿಮ್ಮ ಯಶಸ್ವಿ ಕ್ರೀಡಾ ಬದುಕು ನಮ್ಮ ಯುವ ಜನತೆಗೆ ದಾರಿದೀಪವಾಗ್ಲಿ. ನಿಮ್ಮ ಕ್ರೀಡಾ ಬದುಕಿನ ಕುರಿತಾಗಿ ಇಲ್ಲಿವರೆಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
0: ಥ್ಯಾಂಕ್ ಯು.

ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೊಹಮ್ಮದ್ ರಾಹಿಲ್ ಮೌಸಿನ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಗದು ಎಂದು.
1: ಯಾರು ಈ ಮಾತನ್ನು ಹೇಳೋದಿಲ್ಲ, ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ.
2: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
3: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
4: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ
2: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
3: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
2: ನಾವು ಸಮಾಜವನ್ನು ಬೆಳೆಸಿದರೆ
3: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ. ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: आप सुन रहे हैं विविध भारती राष्ट्रीय सेवा देश की सुरीली धड़कन। स्वागत है आप सभी का कार्यक्रम रंग तरंग में।
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಇನ್ನು ನಾಳಿನ ಕಾರ್ಯಕ್ರಮವು ದುರ್ಗೋದಯ ಪ್ರಸಾರದೊಂದಿಗೆ ಬೆಳಿಗ್ಗೆ 5:55 ಆರಂಭವಾಗುತ್ತದೆ. ಈಗ ಸಮಯ 11:16.